ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಆಷಾಢ ಮಾಸದ 3ನೇ ದಿನ, ಅಂದರೆ 2026 ಇಸ್ವಿ ಜೂನ್ ತಿಂಗಳ 24ನೇ ತಾರೀಖು ಬುಧವಾರ. ಈಗ ಸಮಯ 5:58:50. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಮಧುಶ್ರೀ ಅಶೋಕ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು. ಈ ದಿನ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಇಂದು ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳು, 6:30 ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, 6:50 ರೈತರಿಗೆ ಸಲಹೆಗಳನ್ನು ಕೇಳುವಿರಿ, 7:15 ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, ವಿಷಯ ತರಗತಿ ಆಚೆಗಿನ ಕಲಿಕೆ, ಭಾಗವಹಿಸುತ್ತಾರೆ ಅನಿತಾ ರಾಮೇಶ್ವರಿ ಕೆ ವಿಜ್ಞಾನಿಗಳು ಸಿಡ್ಯಾಕ್ ಬೆಂಗಳೂರು, ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವು. 8:35 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನ್ಹೇರೇಪಲ್, 11:00 ಸವಿ ನೆನಪು. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ, ಸುಲೋಚನಾ ಪಚ್ಚಿನಡ್ಕ ಅವರು ಬರೆದು ಪ್ರಸ್ತುತಪಡಿಸುವ ಕತೆ ಹೃದಯಾನುರಾಗ ಮತ್ತು ಮೋಹಿನಿ ಅವರಿಂದ ಕವನ ವಾಚನವನ್ನ ಆಲಿಸುವಿರಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಡಿಸ್ಪೇಜಿಯಾ ಅಥವಾ ನುಂಗುವ ಸಮಸ್ಯೆ ಕುರಿತು ಡಾಕ್ಟರ್ ಬಿಎಸ್ ಪ್ರೇಮಲತಾ ಅವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ, ಹೇಳಿಕೊಡುತ್ತಾರೆ ನಾರಾಯಣ ಕುಮಾರ್ ರಾಯ್ಭಾಗಿ. ಇನ್ನು ಸಂಜೆಯ ಕಾರ್ಯಕ್ರಮಗಳಲ್ಲಿ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:30 ರಸವಾರ್ತೆ, 6:51 ಕೃಷಿರಂಗ, ಮಳೆಗಾಲದಲ್ಲಿ ರಾಸುಗಳ ಆರೈಕೆ ಕುರಿತು ಡಾಕ್ಟರ್ ಚಂದ್ರನಾಯಕ್ ಬಿಎಂ ಅವರೊಡನೆ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ತುರುವೇಕೆರೆ ತಾಲೂಕು ನೀರಗುಂದ ಪಾಳ್ಯದ ಕಂಚಿರಾಯ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಬಹುದು. 7:45 ಸಿರಿಗಂಧ, 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ, ಅಂತಾರಾಷ್ಟ್ರೀಯ ಹಾಕಿ ಆಟಗಾರ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತ ಮೊಹಮ್ಮದ್ ರಹೀಲ್ ಮೌಸೀನ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಎಂ ವೆಂಕಟೇಶ್ ಕುಮಾರ್ ಅವರ ಗಾಯನವನ್ನು ಆಲಿಸಬಹುದು. ತಬಲಾ ಸಾತ್ ರಾಘವೇಂದ್ರ ನಾಕೋಡ್, ಹಾರ್ಮೋನಿಯಂ ಸಾತ್ ಪಂಚಾಕ್ಷರಿ ಹಿರೇಮಠ್. 10:30 ಗೀತ ಚಂದ್ರಿಕೆ, ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಪ್ರಸಾರ ಕಾರ್ಯದಲ್ಲಿ ನಮ್ಮ ಪ್ರೀತಿಯ ಕೇಳುಗರಿಗಾಗಿ.

ಇದೀಗ ಕೇಳಿ ಕನಕದಾಸರು ರಚಿಸಿರುವ ನೀ ಮಾಯೆಯೊಳಗೋ ನಿನ್ನಳು ಮಾಯೆಯೋ, ಹಾಡಿದ್ದಾರೆ ವೈಷ್ಣವಿ ಹರೀಶ್.

ಇನ್ನು ಮುಂದೆ ಪುರಂದರದ ದಾಸರು ರಚಿಸಿರುವ ಎಂಥ ಚೆಲುವೆಗೆ ಮಗಳನ್ನು ಕೊಟ್ಟನು ಗಿರಿರಾಜನು ನೋಡಮ್ಮ, ಹಾಡಿದ್ದಾರೆ ವೈಷ್ಣವಿ ಹರೀಶ್.

ಅಲ್ಲಮ್ಮ ಪ್ರಭುಗಳ ವಚನ, ದೇಹ ಭಾವ ಒಳಿದಲ್ಲದೆ ಜೀವ ಭಾವ ಒಳಿಯದು. ಹಾಡಿದ್ದಾರೆ ವೆಂಕಟೇಶ್ ಕುಮಾರ್.

0: ಈ ಗೀತೆಯೊಂದಿಗೆ ಶುಭೋದಯ ಕರ್ನಾಟಕ ಭಕ್ತಿ ಗೀತೆಗಳ ಕಾರ್ಯಕ್ರಮ ಸಂಪನ್ನವಾಯಿತು.
1: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
2: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
1: ಜಡ ದಿನವ ಮುದಗೊಳಿಸೋ ಸಹಪಾಠಿ,
2: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
1: ನಿಮ್ಮ ಭಾವಲೋಕದ ರಾಯಭಾರಿ ಈಗ 90ರ ತಾರುಣ್ಯ, ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ.
0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಚಿಂತನ, ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ.
3: ರಾಷ್ಟ್ರೀಯತೆ, ವಾಸಸ್ಥಳ, ಲಿಂಗ, ರಾಷ್ಟ್ರೀಯ ಅಥವಾ ಜನಾಂಗೀಯ ಮೂಲ, ಬಣ್ಣ, ಧರ್ಮ, ಭಾಷೆ ಅಥವಾ ಯಾವುದೇ ಇತರ ಸ್ಥಾನಮಾನಗಳನ್ನು ಲೆಕ್ಕಿಸದೆ ಎಲ್ಲ ಮಾನವರು ಸ್ವತಂತ್ರವಾಗಿಯೇ ಜನಿಸುತ್ತಾರೆ ಮತ್ತು ಘನತೆ, ಗೌರವ ಹಾಗೂ ಹಕ್ಕುಗಳಲ್ಲಿ ಸಮಾನರು ಎಂದು ವಿಶ್ವಸಂಸ್ಥೆ ಘೋಷಿಸಿದೆ. ಈ ಘೋಷಣೆಯು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನುಗಳ ಅಭಿವೃದ್ಧಿಗೆ ಸ್ಫೂರ್ತಿ ನೀಡಿದ್ದಲ್ಲದೆ ಮಸೂದೆಯ ಮೊದಲ ಹೆಜ್ಜೆಯಾಗಿದೆ. ಜಗತ್ತಿನ ಬಹುತೇಕ ದೇಶ ಭಾಷೆಗಳ ಆಡಳಿತಾತ್ಮಕ ಕಾನೂನುಗಳಲ್ಲಿ ಮಾನವ ಹಕ್ಕುಗಳು ಮತ್ತು ಅವುಗಳ ಸಂರಕ್ಷಣೆಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಹಾಗಾಗಿ ಇಂದು ವಿಶ್ವದಲ್ಲಿ ಮಾನವ, ಮಾನವೀಯತೆ ಅಥವಾ ಮಾನವತೆ, ಮಾನವ ಕಲ್ಯಾಣ, ಮಾನವ ಧರ್ಮ, ಮಾನವತಾವಾದ, ಮಾನವತಾವಾದಿಗಳು, ಮಾನವೀಕರಣ, ಸೈದ್ಧಾಂತಿಕ ಪರಿಕಲ್ಪನೆಗಳು, ಇವು ಭಾರತವೂ ಸೇರಿದಂತೆ ಜಗತ್ತಿನ ಮಾನವಿಕ ಶಾಸ್ತ್ರಜ್ಞರಲ್ಲಿ ಮತ್ತು ಜಗತ್ತಿನಾದ್ಯಂತ ಸಂಶೋಧನಾತ್ಮಕ ಅಧ್ಯಯನದ ವಿಷಯಗಳಾಗಿವೆ. ಕಸವರಮೆಂಬುದು ನೆರೆ ಸೈರಿಸಲಾರ್ಪಡೆ, ಪರವಿಚಾರಮಂ ಪರಧರ್ಮಮಂ ಎಂದು ಕನ್ನಡದ ಆದಿಕವಿ ಪಂಪ ಹೇಳಿದ್ದಿದೆ. ಇದರರ್ಥ ಯಾವುದೇ ಮತಧರ್ಮಗಳ ಸಾಂಸ್ಥಿಕ ಹಿತಾಸಕ್ತಿಗಳನ್ನು ಮೀರಿದ

0: ಗುಣಗಳೇ ನಿಜವಾದ ಧರ್ಮ, ಅದುವೇ ಮಾನವ ಧರ್ಮ, ಅದುವೇ ಮಾನವೀಯತೆ ಎಂದರ್ಥ. ಸಾಂಸ್ಥಿಕ ಮತಧರ್ಮಗಳಲ್ಲಿ ಮುಖ್ಯವಾಗಿ ಎರಡು ಭಾಗಗಳಿರುತ್ತವೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕಿದೆ. ಮೊದಲನೆಯದು ಆಚರಣೆಗೆ ಸಂಬಂಧಿಸಿದ ವಿಧಿವಿಧಾನಗಳು. ಇವು ವ್ಯಕ್ತಿ, ಕುಟುಂಬ ಮತ್ತು ಆಯಾ ಧಾರ್ಮಿಕ ಸಮಾಜಕ್ಕೆ ಸಂಬಂಧಿಸಿರುತ್ತವೆ. ಹಾಗೆಯೇ ಇವು ಧರ್ಮದ ಸಂಕೇತಗಳು ಮಾತ್ರ. ಎರಡನೆಯ ಭಾಗವಾಗಿ ಜೀವನ ಮೌಲ್ಯಗಳಿರುತ್ತವೆ. ಈ ಮೌಲ್ಯಗಳು ಮಾನವಲೋಕ, ಜೀವಲೋಕ, ನಿಸರ್ಗ ಹಾಗೂ ಅನಂತ ವಿಶ್ವಕ್ಕೆ, ಆ ಮೂಲಕ ವಿಶ್ವ ಮೌಲ್ಯಗಳನ್ನು ಒಳಗೊಂಡಿರುವ ಮಾನವ ಸಂಬಂಧಗಳನ್ನು ಇಡಿಯಾಗಿ ನೋಡುವ ದೃಷ್ಟಿಕೋನಗಳಿಂದ ಪರಿಪಕ್ವಗೊಂಡಿರುತ್ತವೆ. ಇಲ್ಲಿ ಯಾರಿಗೆ ಯಾರೂ ಅನ್ಯರಲ್ಲ. ಎಲ್ಲರನ್ನೂ ಇವನಮ್ಮವ ಇವನೆಮ್ಮವನೆಂಬ ಪರಿಭಾವನೆಗಳಿಗೆ ಪ್ರಥಮ ಆದ್ಯತೆಗಳಿರುತ್ತವೆ. ಎಲ್ಲರನ್ನೂ ಒಳಗೊಂಡ ಮಾನವೀಯ ಸಂಬಂಧಗಳಿಗೆ ಪ್ರಾಶಸ್ತ್ಯವಿರುತ್ತವೆ. ಮನುಷ್ಯರ ಬದುಕಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅವಶ್ಯಕವಿದೆ. ಹಾಗಾಗಿ ಮತಧರ್ಮಗಳಲ್ಲಿ ಆಯಾ ಕಾಲಮಾನಗಳಿಗೆ ತಕ್ಕಂತೆ ಸಂಕುಚಿತವಾಗಿ ಹೇಳಲಾಗಿರುವ ಧರ್ಮ ವಿಸ್ತರಣೀಕರಣ ಚಿಂತನೆಗಳಿಗಿಂತ ಎಲ್ಲರೊಳಗೆ ಒಂದಾಗಿ ಬಾಳುವ ಮೌಲಿಕ ಚಿಂತನೆಗಳತ್ತ ಗಮನಹರಿಸಬೇಕಿದೆ. ವಾಸ್ತವದಲ್ಲಿ ಭಾರತವು ವಿಶ್ವ ಮಾನವ ಧರ್ಮದ ಜನನಿ. ಇಲ್ಲಿನ ಆಧ್ಯಾತ್ಮ ತತ್ವಗಳ ಅನುಸರಣೆಗಳಲ್ಲಿ ಸರ್ವರ ಆತ್ಮೋನ್ನತಿಗೆ ಪ್ರಥಮ ಮತ್ತು ಏಕಮೇವ ಪ್ರಾಶಸ್ತ್ಯಗಳಿವೆ. ಹಾಗಾಗಿ ಭಾರತ ಜನ್ಯ ಮತಧರ್ಮ ಜ್ಞಾನ ಮೀಮಾಂಸೆಗಳಲ್ಲಿ ವಿಶ್ವ ಕಲ್ಯಾಣಕರ ಚಿಂತನೆಗಳಿವೆ. ಅಹಿಂಸಾತ್ಮಕ ವಿಶ್ವಶಾಂತ ಮನೋಧರ್ಮದ ತತ್ವಗಳಿವೆ. ವಿಶ್ವಾತ್ಮಕ ಸತ್ಯ ದರ್ಶನದ ತಾತ್ವಿಕ ಆಯಾಮಗಳಿವೆ, ಸಿದ್ಧಾಂತಗಳಿವೆ. ವೇದೋಪನಿಷತ್ತುಗಳ ಕಾಲದಿಂದಲೂ ಮಾನವತೆಗೆ ಧಕ್ಕೆಯಾದ ಕಾಲಗಳಲ್ಲಿ ಅದನ್ನು ವಿರೋಧಿಸುವ ಮತ್ತು ಸರಿಪಡಿಸಿಕೊಳ್ಳುವ ಅವಕಾಶಗಳು ಭಾರತದಲ್ಲಿ ನಿಚ್ಚಳವಾಗಿ ಬೆಳವಣಿಗೆ ಕಂಡಿವೆ. ಹಾಗಾಗಿ ಕರ್ಮಾಚರಣೆ ಕೇಂದ್ರಿತ ವೈದಿಕ ಪರಿಕಲ್ಪನೆಗಳಿಗಿಂತ ಆಧ್ಯಾತ್ಮ ಕೇಂದ್ರಿತ ಜ್ಞಾನ ಪರಂಪರೆಯ ಉಪನಿಷತ್ತುಗಳಿಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಇದೇ ಕಾರಣಗಳಿಗಾಗಿ ಷಡ್ದರ್ಶನಗಳು, ಬೌದ್ಧ ಜೈನದಂತಹ ಅಹಿಂಸಾಪರ ಚಿಂತನೆಗಳು, ಶಿವಶರಣರ ಕ್ರಾಂತ ವಿಚಾರಗಳು, ದಾಸವರೆಣ್ಯರ ಭಕ್ತಿ ತತ್ವಗಳು, ತತ್ವಪದಕಾರರ ಜೀವನ ಸಮನ್ವಯ ದೃಷ್ಟಿಕೋನಗಳು ಮೇಲ್ಮೆಗೆ ಬಂದಿದ್ದು ಮಾನವೀಯತೆಯ ನಿಲುವುಗಳನ್ನು ಗಟ್ಟಿಗೊಳಿಸಿವೆ.
1: ಇದುವರೆಗೆ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಆಲಿಸಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಕನ್ನಡಿಗರ ಮಾತಿನಲ್ಲಿ ಹಾಸುಹೊಕ್ಕಾಗಿರುವ ಸಾಲುಗಳು ಇವು. ಯಾವ ಮೋಹನ ಮುರಳಿ ಕರೆಯಿತು ಗೀತೆಯ ಸಾಲು. ಕರ್ತೃ ಕವಿ ಗೋಪಾಲಕೃಷ್ಣ ಅಡಿಗರು. ಬಾಲ್ಯದಲ್ಲೇ ಅವರು ಕವಿತೆಗಳನ್ನು ರಚಿಸ್ತಾ ಇದ್ರು. ಕನ್ನಡದಲ್ಲಿ ಬಹುಮಹತ್ವದ ಕವಿ ಸಾಹಿತಿ ಎಂ ಗೋಪಾಲಕೃಷ್ಣ ಅಡಿಗ.
2: ಕಾದಂಬರಿ ಮುಂತಾದ ಬರೀಬೇಕಾದ್ರೆ ಎಷ್ಟು ದೈಹಿಕ ಪರಿಶ್ರಮವೂ ಅಗತ್ಯವಾಗುತ್ತೆ. ಅದಕ್ಕೆ ಕೂತ್ಕೊಂಡು ಬರೀಬೇಕು, ಪುಟಗಟ್ಟಲೆ ಬರಿತಾ ಹೋಗಬೇಕು. ಅದನ್ನು ಬರೆಯುವ ತಾಳ್ಮೆ ಒಂದು ಇಲ್ಲ ಅಂತ ಕಾಣುತ್ತೆ. ಎರಡನೇದಾಗಿ, ಕಾವ್ಯದಲ್ಲಿ ಯಾವ ರೀತಿಯಲ್ಲಿ ಸಂಕ್ಷೇಪವಾಗಿ ಹೇಳೋ ಸಾಧ್ಯವೋ ಹಾಗೆ ಇಲ್ಲಿ ಸಂಕೇತ ರೂಪವಾಗಿ ಹೇಳಿ ಮುಗಿಸೋಕ್ಕಾಗೋದಿಲ್ಲ. ಇಲ್ಲಿ ವಾಸ್ತವದ ವಿವರಗಳು ಸರಿಯಾಗಿ ಖಚಿತವಾಗಿ ಅತ್ಯಂತ ವಾಸ್ತವ ಅನ್ನೋ ಹಾಗೆ ಅವುಗಳು ಶೇಖರಣೆಯಾಗಿ ಹೋದ ಪಕ್ಷದಲ್ಲಿ ಅವು ವಿಫಲಗೊಳ್ತವೆ. ಇದರಿಂದ ಅದಕ್ಕೆ ಬೇಕಾದಂಥ ಕಷ್ಟಪಡುವಂಥದ್ದನ್ನು ಆ ರೀತಿಯ ಕಷ್ಟಪಡೋದಕ್ಕೆ ಮನಸ್ಸು ಯಾಕೋ ಹೋಗಲಿಲ್ಲ ಅಂತ ಕಾಣುತ್ತೆ. ಮಹಾಕಾವ್ಯದ ಹಂದ್ರ ಬೇರೆ ರೀತಿ ಆಗಬಹುದು, ಅದಕ್ಕೆ ಇಷ್ಟು ಕಷ್ಟ ಬೇಕಾಗ್ಬೋದು, ಇಷ್ಟೇ ಕಷ್ಟ ಬೇಕಾಗ್ಬೋದು. ಅದೇಕೋ ನಾನು ಹೇಳಲಾರೆ, ಕಾದಂಬರಿ ಬರೀಬೇಕು ಅಂತ ಎಷ್ಟು ಅನಿಸ್ತಾ ಬಂದಿದ್ರು ಕೂಡ ಬರೆಯೋದಾಗಲಿಲ್ಲ. ಸಾಹಿತ್ಯ ಯಾವಾಗಲೂ ಕೂಡ ಪ್ರತ್ಯಕ್ಷವಾಗಿ ಪರಿಣಾಮ ಮಾಡುವಂಥದ್ದಲ್ಲ, ಪ್ರತ್ಯಕ್ಷವಾಗಿ ತತ್ಕ್ಷಣ ಪರಿಣಾಮ ಮಾಡುವಂಥದ್ದು ಸಾಹಿತ್ಯದ ರೀತಿಯಲ್ಲ, ಗುಣವೇ ಅಲ್ಲ. ಅದು ಸಂಸ್ಕೃತಿಯನ್ನು ಸೃಷ್ಟಿಸುವಂಥದ್ದು, ಸಂಸ್ಕಾರ ಬಹಳ ನಿಧಾನವಾಗಿ ಆಗುವಂಥ ಕೆಲಸ. ಒಂದು ಉತ್ತಮ ಸಾಹಿತ್ಯ ಕೃತಿ ಬಂದರೆ ತತ್ಕ್ಷಣ ಅದರ ಫಲ ಸಿಕ್ಕುತ್ತೆ ಅಂತ ನೀವು ಹೇಳ್ತೀರಾ? ನಾವು ಕೆಲವು ಎಷ್ಟೋ ನಮ್ಮ ನಮ್ಮ ಗುಣಗಳು, ನಮ್ಮ ನಡತೆ, ನಮ್ಮ ನಡವಳಿಕೆ, ನಮ್ಮ ಚರಿತ್ರ, ಇವುಗಳನ್ನು ಕಷ್ಟಪಟ್ಟು ಕಲ್ತ್ಕೊಳ್ಬೇಕಾಗತ್ತೆ. ಬುದ್ಧಿಪೂರ್ವಕ ಕಲ್ತ್ಕೊಳ್ಬೇಕಾಗತ್ತೆ. ಸಾಹಿತ್ಯ ಆ ಕೆಲಸ ಮಾಡೋ ಸಾಧ್ಯವಾ? ಸಾಹಿತ್ಯ ಏನು ಮಾಡ್ತಾರೆ, ನಮ್ಮ ಸಂವೇದನೆಯನ್ನು ಸೂಕ್ಷ್ಮವಾಗಿ ಉದಾರವಾಗಿ ಮಾಡ್ತಾರೆ. ಈ ಮಾಡೋ ಕೆಲಸ ಬಹಳ ನಿಧಾನವಾದದ್ದು ಎಂದೂ ಕೂಡ ತತ್ಕಾಲದಲ್ಲಿ ಯಾವ ಯಾವ ಒಂದು ದೊಡ್ಡ ಗ್ರಂಥವು ಕೂಡ ಪ್ರತ್ಯಕ್ಷವಾಗಿ ಒಬ್ಬ ವ್ಯಕ್ತಿಯನ್ನು ಕಾರ್ಯಪ್ರಚೋದನೆ ಮಾಡಿದೆ ಅಂತ ನನಗನ್ಸೋದಿಲ್ಲ. ಸಾಹಿತ್ಯ ವರ್ಷದ ಕಾಲದಲ್ಲಿ ಕೂಡ ಸಾಹಿತ್ಯ ಏನು ಮಾಡ್ತು, ಎಷ್ಟು ಜನಗಳು ಮುಟ್ಟಿತು ಅಂತ ನಾವು ಒಂದು ತಕ್ಕ ಪುರಾವೆಗಳನ್ನು ರುಜುವಾತುಗಳನ್ನು ಪಡ್ಕೊಳ್ಬೇಕಾಗತ್ತೆ. ಯಾರು ಓದಿದ್ರು ವರ್ಷವರ್ತನ್ನು? ಅವನು ಸಾಯೋ ತನಕ ಕೂಡ ಓದಿದ್ರು ಎಷ್ಟು ಜನ ಇರಬಹುದು? ಅವ್ರ ಮೇಲೆ ಏನು ಪರಿಣಾಮ ಆಯಿತು? ಪರಿಣಾಮ ಆಗಿದ್ರೆ ಅದು ಫ್ರೆಂಚ್ ರೆವಲ್ಯೂಷನ್ ಮುಂತಾದ ಮೂಲಕ ಬಂದು ವೃತ್ತಪತ್ರಿಕೆಗಳು, ಹೊಸ ಪ್ರಜಾಪ್ರಭುತ್ವ ಪದ್ಧತಿ, ಇವುಗಳಿಂದ ಜನರ ಮೇಲೆ ಆದ ಪರಿಣಾಮದಿಂದ ಆಯಿತೋ? ಸಾಮಾಜಿಕವಾಗಿ ಉಂಟಾದಂಥ ಪರಿಣಾಮಗಳಿದ್ದರೆ ಅದಕ್ಕೆ ಯಾವುದು ಕಾರಣ ಅಂತ ನೋಡ್ಬೇಕಾಗ. ವರ್ಷವರ್ತನ ಓದಿನೇ ಏನಾದ್ರೂ ಆಯಿತು ಅಂದರೆ ನನಗೆ ನಾ ನಂಬೋದಿಲ್ಲ. ಸಾಹಿತ್ಯ ಮುಟ್ಟೋದು ಸಾಹಿತ್ಯದ ಬಗ್ಗೆ ವಿವರಣೆಗಳನ್ನು ಕೊಟ್ಟು ನಾನಾ ಜನ ಅದರಲ್ಲಿ ಏನು ಹೇಳಿದಾನೋ ಅದನ್ನು 10 ಜನಕ್ಕೆ ಮುಟ್ಟಿಸೋ ಹಾಗೆ ಮಾಡುವ ಪ್ರಯತ್ನದಿಂದ. ಮಹಾಭಾರತ ವ್ಯಾಸರು ಬರೆದು ಬಿಟ್ಟು ಹೇಳಿ ರಚಿಸಿದ ತಕ್ಷಣ ಏನೂ ಆಗಲಿಲ್ಲ. ಅದನ್ನು ಅನೇಕ ಶತಮಾನಗಳ ಕಾಲ ನಾನಾ ಥರದ ಪುರಾಣಿಕರು ಎಷ್ಟೋ ಕಡೆಯಲ್ಲಿ ಓದಿ ಓದಿ ಅರ್ಥ ಹೇಳಿ ಹೇಳಿ ಆ ಕಥೆಗಳ ಸ್ವಾರಸ್ಯವನ್ನು ವರ್ಣಿಸಿ ವರ್ಣಿಸಿ ಹೇಳಿದ್ರಿಂದ ಕ್ರಮೇಣ ಅದನ್ನು ನಾಟಕವಾಗಿ ಆಮೇಲೆ ಬಯಲಾಟಗಳಾಗಿ ಎಲ್ಲ ಕಡೆ ಹಬ್ಬಿಸಿ ಹಬ್ಬಿಸಿ ಹಬ್ಬಿಸಿದ್ರಿಂದ ಅದು ನಮ್ಮ ಮನಸ್ಸಿನೊಳಗೆ ಆಳಕ್ಕೆ ಇಳಿಯೋ ಸಾಧ್ಯ ಆಯಿತು. ಮತ್ತು ಓದುಗ ಅಂತ ಇನ್ನೊಬ್ಬ ಹೇಳೋಕ್ಕಿಂತ ನೀವು ಏನು ಬಯಸ್ತೀರಿ ಅಂತ ಹೇಳೋದು ಯಾವಾಗಲೂ ಒಳ್ಳೆಯದು. ನಾನು ಏನು ಬಯಸ್ತೀನಿ ಸಾಹಿತ್ಯದಿಂದ, ನೀವು ಹೇಳಿದ್ರೆ ಅನುಕೂಲ ಆಗುತ್ತೆ. ಯಾವನು ಓದುಗ? ಓದುವಂಥವನು ಓದುಗ, ಓದಿರೋನು ಓದುಗನಲ್ಲ. ಓದೋನಾದ್ರೂ ಏನು ಬಯಸ್ತಾನೆ, ಬಯಕೆ ಅವನಿಗೆ ಏನು ಬೇಕಾಗಿದೆ? ಅಮೆರಿಕದಲ್ಲಿ ಎಲ್ಲರಿಗೂ ಓದು ಬರ ಬರ್ತಾ ಇದ್ದು ಕೂಡ ಕಾಮಿಕ್ಸೇ ನೋಡ್ಕೊಂಡು ಹೋಗ್ತಾರೆ. ಅವನು ಓದುವುದಿಲ್ಲ, ಓದು ಬರುತ್ತೆ, ಏನು ಮಾಡೋದಕ್ಕೆ? ಅಂದರೆ ಸಾಹಿತ್ಯದ ಪರಿಣಾಮ ಯಾವಾಗಲೂ ಕೂಡ ಪರಿಮಿತವಾದದ್ದೇ. ಅದನ್ನ ಎಲ್ಲರೂ ಬಯಸೋದಿಲ್ಲ. ಸರ್ವಜ್ಞ ಹೇಳಿಬಿಟ್ಟಿದ್ದಾನೆ ಎಲ್ರಿಗಲ್ಲ ಅಂತ. ಎಲ್ರಿಗೆ ಅಲ್ಲ ಅಂದರೆ ಎಲ್ರಿಗೆ ಬೇಡ ಅಂತಲ್ಲ, ಎಲ್ಲರೂ ಬರೋದಿಲ್ಲ ಅದು ಹತ್ರ ಅಷ್ಟೇ. ಸಾಹಿತ್ಯವೇನು, ಸಂಗೀತವಾಗ್ಬೋದು, ಯಾವ ಕಲೆಯೇ ಆಗಲಿ, ಅದನ್ನು ಸಾರ್ವತ್ರಿಕಗೊಳಿಸೋದು ಅಂದರೆ ಏನರ್ಥ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಸಾಹಿತ್ಯಕ್ಕೋಸ್ಕರ ಏನು ಮಾಡೋ ಸಾಧ್ಯ ಆಗೋದಿಲ್ಲ ಅಂದರೆ ಜನ ಮನಸ್ಸನ್ನು ತಿದ್ದೋದಕ್ಕೆ ತತ್ಕ್ಷಣ ಕೆಲವು ಕೆಲಸಗಳಾಗಬೇಕಾದ ಪಕ್ಷದಲ್ಲಿ, ಉತ್ತಮ ಜನಾಂಗದಲ್ಲಿ ಸೃಷ್ಟಿಯಾಗಬೇಕಾದ ಪಕ್ಷದಲ್ಲಿ ಒಳ್ಳೆಯ ಶಿಕ್ಷಣ ಕೊಡಬೇಕಾಗುತ್ತೆ. ಆ ಶಿಕ್ಷಣ ಒಂದು ಅಂಶವಾಗಿ ಉತ್ತಮ ಸಾಹಿತ್ಯವೂ ಇರಬಹುದು. ಆದರೆ ಸಾಹಿತ್ಯ ಎಲ್ಲ ಕೆಲಸವನ್ನು ಮಾಡೋಕ್ಕಾಗೋದಿಲ್ಲ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗಲಿ ಸರ್ವರಲಿ.
1: ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ

0: ಇದುವರೆಗೂ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯನ್ನ ಆಲಿಸಿದ್ರಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
2: ಎಲ್ಲ ನಮ್ಮ ಕೇಳುಗರಿಗೆ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ನ್ಯಾಯ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಸಾಮಾನ್ಯವಾಗಿ ಒಂದು ಊರಿಂದ ಊರಿಗೆ ನಾವು ನೌಕರಿಯಲ್ಲಿದ್ದಾಗ ವರ್ಗಾವಣೆ ಆಗ್ತಾ ಇರ್ತೀವಿ, ಅಲ್ಲಿ ಹೋಗಿ ಬಾಡಿಗೆ ಮನೆ ಕೇಳ್ತೀವಿ. ನಾವು ಕಂಡಿದ್ದು ಕೆಲವು ಅನುಭವಗಳು ಏನಂತಂದರೆ, ಅಲ್ಲಿ ಜಾತಿಯನ್ನು ಕೇಳೋದು, ನೀವು ಮಾಂಸಾಹಾರಿಗಳ ಅಥವಾ ನೀವು ಮದುವೆ ಆಗಿದೆಯಾ ಇತ್ಯಾದಿ ಅನೇಕ ಕೆಲವು ವಿಷಯಗಳನ್ನು ಕೇಳ್ತಾರೆ. ಅವರಿಗೆ ಅದು ಸರಿ ಬರಲಿಲ್ಲ ಅಂದರೆ ಅವರು ಬಾಡಿಗೆ ಕೊಡಲ್ಲ. ಹಾಗಾಗಿ ಮನೆ ಮಾಲೀಕರು ಈ ಧರ್ಮ, ಜಾತಿ ಮತ್ತು ಆಹಾರ ಪದ್ಧತಿಗಳಿದ ಮೇಲೆ ಕೇಳಿಕೊಂಡು ಮನೆ ಬಾಡಿಗೆ ನೀಡಲು ಅವರು ಮುಂದಾದರೆ ಅಥವಾ ನಿರಾಕರಿಸಿದರೆ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ನಾವು? ಹಾಗಾದರೆ
3: ಸರ್, ಇದು ನಮ್ಮ ಭಾರತೀಯ ಸಂವಿಧಾನ ಆರ್ಟಿಕಲ್ 15 ಉಲ್ಲಂಘನೆ ಆಗುತ್ತೆ ಸರ್, ಡಿಸ್ಕ್ರಿಮಿನೇಷನ್ ಆಗುತ್ತೆ. ನಾವು ಯಾರನ್ನೂ ಧರ್ಮ, ಜಾತಿ, ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ, ಎಲ್ಲರನ್ನೂ ಈಕ್ವಲಿ ನಾವು ನೋಡಬೇಕಾಗತ್ತೆ. ಸೊ ಆ ರೀತಿ ಮಾಡಿದ್ರೆ ಅದು ಡಿಸ್ಕ್ರಿಮಿನೇಷನ್ ಅಂತ ನಾವು ಭಾವಿಸ್ತೀವಿ.
2: ಅಂದ್ರೆ ಸಾಕ್ಷ್ಯ ಸಂಗ್ರಹಣೆ ಮಾಡಿ ಮುಂದುವರಿಬೇಕಾಗತ್ತಾ? ಅಕಸ್ಮಾತ್ ನಾವು ಕಂಪ್ಲೇಂಟ್ ಕೊಡಬೇಕಂದ್ರೆ ಇವರು ಈ ರೀತಿ ನಮ್ಮ ಕೇಳಿದ್ರು, ನಿರಾಕರಣೆ ಮಾಡಿದ್ರು ಅಂತ ಹೇಳಿ?
3: ಹೌದು ಸರ್, ನಾವು ಸಾಕ್ಷಿಗಳನ್ನ ಸಂಗ್ರಹಿಸಬೇಕಾಗ್ತದೆ. ಇನ್ನ ತಾರತಮ್ಯ ಸಾಬೀತು ಮಾಡೋದು ಸ್ವಲ್ಪ ಕಷ್ಟ ಸರ್, ಆದ್ರೆ ನೀವು ದಾಖಲೆಗಳನ್ನ ಜೋಪಾನವಾಗಿ ಇಟ್ಟರೆ ಒಂದ್ ಸ್ವಲ್ಪ ಸಾಧ್ಯತೆ ಹೆಚ್ಚು.

0: ಅನ್ಸುತ್ತೆ ಸರ್. ಮಾಲೀಕರು ಏನಾದ್ರೂ ವಾಟ್ಸ್ಆಪ್ ಮುಖಾಂತರ ಅಥವಾ SMS ಮುಖಾಂತರ ನಿಮ್ಗೆ ಮನೆ ನಾವು ಕೊಡೋದಿಲ್ಲ ಅಂತ ನಿರಾಕರಿಸಿದ್ರೆ ಅದನ್ನ ಸಂಗ್ರಹಿಸಬೇಕು. ನಿಮ್ಗೆ ಧರ್ಮದ ಕಾರಣ ಕೇಳಿ, ನಿಮ್ಗೆ ನಿಮ್ ಜಾತಿ ಕಾರಣ ಕೇಳಿ, ನಿಮ್ ಆಹಾರ ಪದ್ಧತಿ ಕಾರಣ ಕೇಳಿದ ಯಾವುದೇ ದಾಖಲೆ ಇದ್ರೆ ಅದನ್ನ ಸಂಗ್ರಹಿಸಬಹುದು. ಅಥವಾ ನಿಮ್ ಜೊತೆ ಯಾರಾದ್ರೂ ನಿಮ್ಮೊಟ್ಟಿಗೆ ಮನೆ ನೋಡಕ್ಕೆ ಬಂದವರು ಅವ್ರ ಮುಂದೆ ಈ ಸಂದರ್ಭ ಬಂದಿದ್ರೆ ನೀವು ಅವರನ್ನ ಕೂಡ ಸಾಕ್ಷಿಯಾಗಿ ಇಟ್ಕೊಳ್ಬಹುದು ಸರ್.
1: ಇಷ್ಟೆಲ್ಲ ಹೋರಾಟ ಮಾಡಿ ಒಂದು ಬಾಡಿಗೆ ಮನೆಗೆ ಪ್ರವೇಶ ಮಾಡೋದಂದ್ರೆ ಭಾರಿ ಕಷ್ಟದ್ದೇ. ಯಾಕಂದ್ರೆ ನಾವು ಎಲ್ಲೋ ಆಗ್ಲಿ ಯಾರ್ದೋ ಮನೆಯನ್ನ ಒಂದು ಹಕ್ಕು ರೀತಿಯಲ್ಲಿ ಕೇಳಿ ಪ್ರವೇಶ ಮಾಡಿ ಅವ್ರ ಜೊತೆಗೆ ಆ ಒಂದು ಸಂಬಂಧ ಇಟ್ಕೊಂಡು ಬದುಕಕ್ಕೆ ಆಗಲ್ಲ, ತುಂಬಾನೇ ಕಷ್ಟ ಆಗತ್ತೆ. ಆದರೂ ಕೂಡ ಇದು ಸರಿಯಲ್ಲ, ಜಾತಿ ಕೇಳಿ ಧರ್ಮ ಕೇಳಿ ಮನೆ ಬಾಡಿಗೆ ನೀಡುವಂಥದ್ದು ಆಗಲೇಬಾರದು. ಆದರೂ ಒಂದಿಷ್ಟು ಪ್ರತಿಭಟನೆ ಮಾಡಬೇಕು ಅಂತಿರುತ್ತೆ, ಎಲ್ಲಿ ದೂರು ನೀಡಬೇಕಾಗತ್ತೆ ಹಂಗಾರೆ?
0: ಸರ್, ಇಲ್ಲಿ ಏನಾಗುತ್ತೆ, ನಮ್ಮ ಮೂಲಭೂತ ಹಕ್ಕು ಉಲ್ಲಂಘನೆ ಆಗಿರುತ್ತೆ, ಅದಕ್ಕೆ ನಾವು ದೂರು ನೀಡಲೇಬೇಕಾದಂತ ಪರಿಸ್ಥಿತಿ. ಆವಾಗ ನಾವೇನ್ ಮಾಡಬೇಕು, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಅಲ್ಲಿ ಧಾರ್ಮಿಕ ತಾರತಮ್ಯ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗಿದೆ ಅಂತ ಅಲ್ಲಿ ನಾವು ಆನ್ಲೈನ್ ಮೂಲಕ ದೂರನ್ನ ನೀಡಬಹುದು ಸರ್. ಹಾಗೇನೆ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಅಂತ ಹೇಳ್ತೀವಿ, ಅಲ್ಲಿ ಅವರು ವೆಬ್ಸೈಟ್ ಇದೆ ಸರ್, NCM.NIC.IN ಅಂತ, ಅಲ್ಲೂ ಕೂಡ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನ ಪೊಲೀಸರಿಗೆ ದೂರು ಕೂಡ ನಾವು ನೀಡಬಹುದು, ಅದು FIR ಆಗುತ್ತೆ. ಇನ್ನ ಕೊನೆಗೆ ನಮ್ಮ ಮೂಲಭೂತ ಹಕ್ಕು ಉಲ್ಲಂಘನೆ ಆಗಿದೆ ಅಂತಂದಾಗ ನಾವು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ರಿಟ್ ಪಿಟಿಷನ್ ಅನ್ನ ಕೂಡ ನಾವು ದಾಖಲಿಸಬಹುದು ಸರ್.
1: ಇವೆಲ್ಲ ಕ್ರಮಗಳಿವೆ, ಆದ್ರೂ ಸಮಸ್ಯೆ ಅಲ್ಲಿ ಇಲ್ಲಿ ಹಲವರು ಎದುರಿಸ್ತಾ ಇರ್ತಾರೆ.
0: ಮಾಲೀಕರು ಸಾಮಾನ್ಯವಾಗಿ ಡೈರೆಕ್ಟ್ ಆಗಿ ನಿಮ್ ಧರ್ಮ, ಜಾತಿ, ಆಹಾರ ಪದ್ಧತಿಯನ್ನು ಕೇಳೋ ಅಂತ ಪ್ರಶ್ನೆ ಮಾಡೋದಿಲ್ಲ, ಅವರು ಬೇರೆ ಕಾರಣ ಹೇಳ್ತಾರೆ. ಆದ್ರೆ ಸ್ಪಷ್ಟವಾದ ದಾಖಲೆಗಳನ್ನ ಇಟ್ಕೊಂಡು ನಾವು ಕಾನೂನಿನ ಅಡಿಯಲ್ಲಿ ಹೋದ್ರೆ ಅದು ನಮಗೆ ನ್ಯಾಯವನ್ನ ಒದಗಿಸಿ ಕೊಡ್ತದೆ. ಇದು ಈ ರೀತಿ ಡಿಸ್ಕ್ರಿಮಿನೇಷನ್ ತಪ್ಪು
1: ಅಲ್ವಾ? ಆದ್ರೂ ಬಹಳಷ್ಟು ಜನರು ಒಂದು ಮನೆ ಅಂತಂದ್ಮೇಲೆ ಅದನ್ನು ಬಾಡಿಗೆ ನೀಡಬೇಕಾಗತ್ತೆ, ಅಲ್ಲಿ ಯಾರೇ ಬಂದರೂ ಕೂಡ ಅವರು ಸ್ವತಂತ್ರವಾಗಿ ಅಲ್ಲಿ ಬದುಕಬೇಕು ಅಂತ ಅನ್ನೋದನ್ನ ಮಾಲೀಕರು ಕೂಡ ತಿಳ್ಕೊಬೇಕಾಗತ್ತೆ. ಅದು ಇನ್ನೊಂದು ಯಾವುದೋ ಕಾರಣಕ್ಕೆ ಎಡೆ ಮಾಡಿಕೊಡಬಾರ್ದು. ಯಾಕಂದ್ರೆ ಬಾಡಿಗೆ ಮನೆಯಲ್ಲಿ ಒಂದ್ಸಲ ಸೇರ್ಕೊಂಡ್ಮೇಲೆ ಅಲ್ಲಿ ಏನಾದರೂ ಇನ್ನೊಂದು ಸಮಸ್ಯೆ ಶುರು ಆದಾಗ ಆವಾಗ ಬಾಡಿಗೆ ಮನೆ ಖಾಲಿ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ವಕೀಲರಾದ ಪ್ರತಿಮಾ ಜೋಶಿ ಅವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಈಗ ರೈತರಿಗೆ ಸಲಹೆಗಳನ್ನು ಕೇಳೋಣ.
4: ಆರೋಗ್ಯಕರ ಆಹಾರ ಪದ್ಧತಿಯು ಮಾನವನ ಪೌಷ್ಟಿಕತೆ ಮತ್ತು ಆರೋಗ್ಯದ ಮೂಲಾಧಾರವಾಗಿರುತ್ತದೆ. ಆಹಾರವನ್ನು ಉತ್ತೇಜಿಸಿ ರೋಗಗಳನ್ನು ತಡೆಯುವ ಆಹಾರವನ್ನೇ ಆರೋಗ್ಯಕರ ಆಹಾರವೆಂದು ಕರೆಯಲಾಗುತ್ತಿದೆ. ಅಪೌಷ್ಟಿಕತೆಯು ಮಧುಮೇಹ, ಹೃದ್ರೋಗ, ರಕ್ತದೊತ್ತಡ, ಪಾರ್ಶ್ವವಾಯು, ಕ್ಯಾನ್ಸರ್ ಹಾಗೂ ಸ್ಥೂಲಕಾಯತೆ ಮುಂತಾದ ಸಾಂಕ್ರಾಮಿಕವಲ್ಲದ ರೋಗಗಳಿಗೆ ಪ್ರಮುಖ ಕಾರಣವಾಗಿದೆ. ಆದ ಕಾರಣ ಇತ್ತೀಚಿನ ದಿನದಲ್ಲಿ ಆರೋಗ್ಯಕರ ಜೀವನ ಶೈಲಿಯತ್ತ ಜನರ ಆಸಕ್ತಿ ಹೆಚ್ಚುತ್ತಿರೋದ್ರಿಂದ ತಾಜಾ, ತಕ್ಷಣ ಸೇವಿಸಬಹುದಾದ ಹಾಗೂ ಪೌಷ್ಟಿಕ ಮೌಲ್ಯಯುತ ಆಹಾರಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿಯೇ ಮೊಳಕೆ ಕಾಳು, ಸ್ಪ್ರೌಟ್ಸ್ ಮತ್ತು ಮೈಕ್ರೋಗ್ರೀನ್ಸ್ ಎಂಬ ಸೂಕ್ಷ್ಮ ತರಕಾರಿಗಳು ವಿಶ್ವದಾದ್ಯಂತ ಜನಪ್ರಿಯ ಆಗ್ತಾಯಿವೆ. ಇವುಗಳಲ್ಲಿ ಅಧಿಕ ಪ್ರಮಾಣದ ಜೈವಿಕ ಸಕ್ರಿಯ ಸಂಯುಕ್ತಗಳು ಇರೋದ್ರಿಂದ ಮಾನವನ ಆಹಾರ ವೈವಿಧ್ಯತೆಯನ್ನು ಹೆಚ್ಚಿಸುವುದರ ಜೊತೆಗೆ ಪೌಷ್ಟಿಕಾಂಶಗಳ ಕೊರತೆಯನ್ನು ನೀಗಿಸಬಲ್ಲದಾಗಿದೆ. ಹವಾಮಾನ ಬದಲಾವಣೆಯಿಂದಾಗಿ ಸಂಕಷ್ಟಕ್ಕೆ ಒಳಗಾಗಿರುವ ಪ್ರದೇಶಗಳಲ್ಲಿಯೂ ಸುಸ್ಥಿರ ಆಹಾರ ಉತ್ಪಾದನೆಗೆ ಇವು ಆಶಾದಾಯಕವಾಗಿವೆ. ಮೈಕ್ರೋಗ್ರೀನ್ಸ್ಗಳು ಭವಿಷ್ಯದ ಪೌಷ್ಟಿಕ ಆಹಾರ ಮೂಲಗಳಾಗಿ ಪರಿಗಣಿಸಲ್ಪಡಲಾಗುತ್ತಿದೆ. ಇವು ಪೌಷ್ಟಿಕಾಂಶ ಸಮೃದ್ಧವಾಗಿದ್ದು ಅಲ್ಪ ಅವಧಿಯಲ್ಲಿ ಕಡಿಮೆ ವೆಚ್ಚದಲ್ಲಿ ಹಾಗೂ ರಾಸಾಯನಿಕ ಕೀಟನಾಶಕಗಳ ಬಳಕೆಯಿಲ್ಲದೆ ಉತ್ಪಾದಿಸಬಹುದಾಗಿದೆ. ಕಚ್ಚಾ ರೂಪದಲ್ಲಿಯೂ ಸೇವಿಸುವುದರಿಂದ ಉಷ್ಣತೆಯಿಂದ ನಾಶವಾಗುವ ವಿಟಮಿನ್ಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಸಮರ್ಪಕ

0: ವ್ಯಾಪಕವಾಗಿ ದೇಹಕ್ಕೆ ಲಭ್ಯವಾಗುತ್ತವೆ. ಮೊಳಕೆಗಳು ಸಾಮಾನ್ಯವಾಗಿ ಕತ್ತಲೆಯ ಪರಿಸರದಲ್ಲಿ ಹಾಗೂ ಹೆಚ್ಚಿನ ಸಾಪೇಕ್ಷ ಆರ್ದ್ರತೆಯ ಅಡಿಯಲ್ಲಿ ಬೆಳೆಯಲಾಗುತ್ತದೆ. ಬೀಜಗಳನ್ನು ನೀರಿನಲ್ಲಿ ನೆನೆಸಿದ ನಂತರ ಸಾಮಾನ್ಯವಾಗಿ 3-5 ದಿನದಲ್ಲಿ ಕೊಟೆಲಿಡನ್ಗಳು ಇನ್ನೂ ಸಂಪೂರ್ಣವಾಗಿ ಅಭಿವೃದ್ಧಿಯಾಗದ ಹಾಗೂ ನಿಜವಾದ ಎಲೆಗಳು ಹೊರಹೊಮ್ಮಲು ಆರಂಭಿಸಿದ ಹಂತದಲ್ಲಿ ಅವುಗಳನ್ನು ಕೊಯ್ಲು ಮಾಡಲಾಗುತ್ತದೆ. ಸಂಪೂರ್ಣ ಸಸಿಯನ್ನು ಬೇರು, ಬೀಜ, ಚಿಗುರು ಸೇರಿದಂತೆ ಸೇವಿಸಲಾಗುತ್ತದೆ. ಮೊಳಕೆಯೊಡೆಯುವ ಪ್ರಕ್ರಿಯೆಯ ವೇಳೆ ಬೀಜಗಳು ಮಹತ್ವದ ಜೈವ ರಾಸಾಯನಿಕ ಬದಲಾವಣೆಗಳು ಸಂಭವಿಸುತ್ತವೆ. ಇದರಿಂದ ಅವುಗಳ ಪೌಷ್ಟಿಕ ಗುಣಮಟ್ಟ ಮತ್ತು ಕಾರ್ಯಾತ್ಮಕ ಮೌಲ್ಯ ಹೆಚ್ಚುತ್ತದೆ. ಮೊಳಕೆಯೊಡೆಯುವ ಪ್ರಕ್ರಿಯೆಯ ವೇಳೆ ಪ್ರತಿ ಪೌಷ್ಟಿಕ ಸಂಯುಕ್ತಗಳಾದ ಟಿಪ್ಸಿನ್ ನಿರೋಧಕಗಳು, ಫೈಟಿಕ್ ಆಮ್ಲ, ಪೆಂಟೋಸಾನ್ಗಳು, ಟ್ಯಾನಿನ್ಗಳು, ಸೈನೈಡ್ಗಳು ಒಂದು ಪ್ರಮಾಣದಲ್ಲಿ ಕಡಿಮೆ ಇರುತ್ತವೆ. ಅದೇ ಸಮಯದಲ್ಲಿ ಆಹಾರದ ರುಚಿ, ಗುಣ, ಪೋಷಕಾಂಶಗಳ ಜೀವಲಭ್ಯತೆ, ಆರೋಗ್ಯಕ್ಕೆ ಉಪಯುಕ್ತವಾದ ಗ್ಲೈಕೋಸಿನೋಲೇಟ್ಗಳು ಮತ್ತು ನೈಸರ್ಗಿಕ ಆಂಟಿಆಕ್ಸಿಡೆಂಟ್ಗಳು ಮುಂತಾದ ಸಸ್ಯ ರಾಸಾಯನಿಕಗಳ ಪ್ರಮಾಣ ಹೆಚ್ಚಾಗುತ್ತದೆ. ಸಾಮಾನ್ಯವಾಗಿ ಸ್ಪ್ರೌಟ್ಗಳು 1 ವಾರಕ್ಕಿಂತ ಕಡಿಮೆ ಅವಧಿಯಲ್ಲಿ ಬೆಳೆಯಲಾಗುತ್ತೆ. ಆದರೆ ಮೈಕ್ರೋಗ್ರೀನ್ಸ್ಗಳನ್ನು ಮೊಳಕೆ ಹೊರಬಂದ ನಂತರ 7-20 ದಿನಗಳೊಳಗೆ ಆಹಾರ ಬೆಳೆಗೆ ಕೊಯ್ಯಲಾಗುತ್ತದೆ. ಮೈಕ್ರೋಗ್ರೀನ್ಸ್ಗಳು ಅಂದರೆ ತರಕಾರಿಗಳು, ಸಸ್ಯೌಷಧಿಗಳು, ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿರುವ ಚಿಗುರು ಹಂತದ ಸಸಿಗಳಾಗಿವೆ. ಇವುಗಳನ್ನು ಕಾರ್ಯಾತ್ಮಕ ಆಹಾರಗಳಾಗಿ ಗುರುತಿಸಲಾಗಿದೆ. ವಿಟಮಿನ್ಗಳು, ಖನಿಜಾಂಶಗಳು, ಆಂಟಿಆಕ್ಸಿಡೆಂಟ್ಗಳು ಮತ್ತು ಜೈವಿಕ ಕ್ರಿಯಾಶೀಲ ಸಂಯುಕ್ತಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದ ಮೈಕ್ರೋಗ್ರೀನ್ಸ್ಗಳು ಆರೋಗ್ಯಕ್ಕೆ ಬಹಳ ಉಪಯುಕ್ತವಾಗುತ್ತವೆ. ಸಾಮಾನ್ಯವಾಗಿ ಬೀಜ ಮೊಳಕೆಯಾದ 7-21 ದಿನಗಳೊಳಗೆ ಇವುಗಳನ್ನು ಕೊಯ್ಲು ಮಾಡಲಾಗುತ್ತದೆ. ಈ ಹಂತದಲ್ಲಿ ಅವುಗಳಲ್ಲಿ ತೀವ್ರವಾದ ರುಚಿ, ಆಕರ್ಷಕ ಬಣ್ಣ ಮತ್ತು ಆರೋಗ್ಯವರ್ಧಕ ಗುಣಗಳು ಕೂಡ ಹೆಚ್ಚಾಗಿರುತ್ತವೆ. ಇವು ಮೊಳಕೆ ಕಾಳುಗಳಿಗಿಂತ ದೊಡ್ಡದಾಗಿದ್ದು ಬೆಳೆದ ತರಕಾರಿಗಳಿಗಿಂತ ಚಿಕ್ಕದಾಗಿರುತ್ತೆ. ಕಾಂಡ, ಕೊಟಿಲಿಡನ್ ಎಲೆಗಳು ಮತ್ತು ಮೊದಲ ನಿಜವಾದ ಎಲೆಗಳನ್ನು ಆಹಾರವಾಗಿ ಬಳಸಲಾಗುತ್ತೆ. ಬಣ್ಣ, ರುಚಿ ಹಾಗೂ ಪೌಷ್ಟಿಕ ಮೌಲ್ಯದ ಕಾರಣದಿಂದಾಗಿ ಇವನ್ನು ಸಲಾದ್, ಸೂಪ್, ಸ್ಯಾಂಡ್ವಿಚ್, ಪಾನೀಯ ಹಾಗೂ ವಿವಿಧ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಸಲಾಗುವುದು. ಇವುಗಳಲ್ಲಿ ವಿಟಮಿನ್ಗಳು, ಖನಿಜಾಂಶಗಳು, ಆಂಟಿಆಕ್ಸಿಡೆಂಟ್ಗಳು ಹಾಗೂ ಜೈವಿಕ ಕ್ರಿಯಾಶೀಲ ಸಂಯುಕ್ತಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತವೆ. ಕೆಲವು ಅಧ್ಯಯನಗಳ ಪ್ರಕಾರ ಮೈಕ್ರೋಗ್ರೀನ್ಸ್ಗಳಲ್ಲಿ ಪ್ರೌಢ ಸಸ್ಯಗಳಿಗಿಂತ 40-40 ಹೆಚ್ಚಿನ ಪೋಷಕಾಂಶಗಳು ಅತ್ಯಧಿಕ ಪೌಷ್ಟಿಕಾಂಶಗಳನ್ನು ಹೊಂದಿರುವ ಕಾರಣ ಇತ್ತೀಚಿನ ದಿನದಲ್ಲಿ ಹೆಚ್ಚಿನ ಜನಪ್ರಿಯತೆಯನ್ನು ಗಳಿಸಿವೆ. ಇವುಗಳನ್ನು ಮನೆಯಲ್ಲಿಯೇ ಅಥವಾ ವಾಣಿಜ್ಯ ಮಟ್ಟದಲ್ಲಿಯೂ ಸುಲಭವಾಗಿ ಬೆಳೆಯಬಹುದಾಗಿದೆ.
1: ಇದುವರೆಗೂ ತಿಮ್ಮಪ್ಪ ಹೆಚ್ ಗೌಡ ಅವರಿಂದ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಈಗ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಶ್ರೂಯಂತಾಂ ಪ್ರವಾಚಕ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಉಕ್ತವಾನ್ ಯತ್ ಪರಿವರ್ತನಶೀಲ ವೈಶ್ವಿಕ ಪರಿಸ್ಥಿತೌ ಸುರಕ್ಷಾ ಸಹಕಾರ್ಯಂ ಗಭೀರಂ ಕರ್ತುಂ ತಥಾ ಚ ಆತಂಕವಾದಾತ್ ಅಂತರ್ಜಾಲೀಯ ಸುರಕ್ಷಾಯಾಃ ಚ ಆರಭ್ಯ ಉದಯಮಾನ ಪ್ರೌದ್ಯೋಗಿಕಿ ಪರ್ಯಂತಂ ಸಮಾಹ್ವಾನಾನಾಂ ಪರಿಹಾರೆ ಬ್ರಿಕ್ಸ್ ಇತ್ಯಸ್ಯ ಮಹತ್ವಪೂರ್ಣ ಭೂಮಿಕಾ ವರ್ತತೆ. ಪ್ರಧಾನಮಂತ್ರಿ ಶ್ರೀ ಮೋದಿ ಗತ ಸಾಯಂ ನವದೆಹಲಿಯಾಂ ಬ್ರಿಕ್ಸ್ ದೇಶಾನಾಂ ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶದೈಃ ವರಿಷ್ಠ ಸುರಕ್ಷಾಧಿಕಾರಿಭಿಃ ಸಹ ಮಿಲಿತವಾನ್. ಸಾಮಾಜಿಕ ಮಾಧ್ಯಮ ಸಂದೇಶೇ ಶ್ರೀಮೋದಿನಾ ಪ್ರಕಾಶಿತಂ ಯತ್ ಭಾರತಸ್ಯ ಬ್ರಿಕ್ಸ್ ಅಧ್ಯಕ್ಷತಾ ವ್ಯಾವಹಾರಿಕ ಸಹಕಾರ್ಯಂ ಪ್ರವರ್ತಯಿತುಂ ವೈಶ್ವಿಕ ದಕ್ಷಿಣಸ್ಯ ಪ್ರಾಥಮಿಕತಾನಾಂ ಸಮರ್ಥನಂ ಕರ್ತುಂ ಸುರಕ್ಷಿತ ಸಮಾವೇಶೀಯ ವಿಶ್ವೇ ಚ ಯೋಗದಾನಂ ದಾತುಂ ಪ್ರಯತತೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಕತರ್ ದೇಶಸ್ಯ ಅಮೀರಸ್ಯ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ ಇತ್ಯಸ್ಯ ದೂರಭಾಷಂ ಪ್ರಾಪ್ತವಾನ್. ಕತರಸ್ಯ ರಾಸ್ ಲಫಾನ್ ಔದ್ಯೋಗಿಕ ನಗರೆ ದುರ್ಘಟನಾಯಾಂ ಭಾರತೀಯ ನಾಗರಿಕಾಣಾಂ ನಿಧನ ವಿಷಯೆ ಕತರಸ್ಯ ಅಮೀರಃ ಶೋಕಂ ಪ್ರಕಟಿತವಾನ್ ತಥಾ ಚ ಘಾತಿತಾನಾಂ ಶೀಘ್ರಂ ಸ್ವಸ್ಥತಾಯಾಃ ಆಶಾಂ ಪ್ರಕಟಿತವಾನ್. ಶ್ರೀಮೋದಿ ಪ್ರಭಾವಿತ ಪರಿವಾರೇಭ್ಯ ಸಹಾನುಭೂತಿ

0: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7 ಗಂಟೆ.
1: ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ.
2: ಅಮ್ಮ ಅಮ್ಮ,
3: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
2: ಏನಮ್ಮ ಹಾಗ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
1: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
2: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೆ?
3: ಓ, ಅದು ಬೇರೆ ಮಾಡ್ತಾರೆ.
2: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
3: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
2: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
4: ಕನ್ನಡದ ಅಕ್ಷರ ಮಾಲೆ,
2: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
5: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
2: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
5: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
2: ಕನ್ನಡದಲ್ಲೇ ವ್ಯವಹಾರವನ್ನು

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.
3: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
6: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
7: ಹಲ್ಲುಜ್ತಾ ಇದೀನಿ ಕಣಮ್ಮ.
6: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
7: ಸರಿ, ನಿಲ್ಸಿದೀನಿ ಬಿಡು.
6: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
8: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
6: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
8: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
7: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
9: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
10: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಗುಡ್ಡ,
1: ಕೆರೆ, ಕುಂಟೆ,
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿಯಿದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ನಾಳೆ ತುಂಗಭದ್ರಾ ಜಲಾಶಯದ ಹೊಸ ಗೇಟ್ಗಳಲ್ಲೂ ಕರ್ಪಣೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಡಾ ಜಿ ಪರಮೇಶ್ವರ್. ಮುಂಗಾರು ಮಳೆ ಎದುರಿಸಲು ಸಕಲ ಸಿದ್ದತೆ ಕೈಗೊಳ್ಳುವಂತೆ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ, ಪಾಲುದಾರರ ಕಾರ್ಯಾಗಾರದಲ್ಲಿ 50ಕ್ಕೂ ಹೆಚ್ಚು ಉನ್ನತ ಪ್ರತಿನಿಧಿಗಳು ಭಾಗಿ. ಈಗ ವಾರ್ತೆಗಳ ವಿವರ. ಕಳೆದ ವರ್ಷ ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕೊಚ್ಚಿ ಹೋದ ವೇಳೆ ಕೇವಲ 6 ದಿನಗಳಲ್ಲಿ ಹೊಸ ಗೇಟ್ ಅಳವಡಿಸಿ ಜಲಾಶಯದಿಂದ ನೀರು ಪೋಲಾಗದಂತೆ ತಡೆದು ರಾಜ್ಯ ಸರ್ಕಾರ ರೈತರ ಹಿತ ಕಾಪಾಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ನಾಳೆ ಕೇಂದ್ರ ಸಚಿವ ಸಿಆರ್ ಪಾಟೀಲ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹಾಗೂ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಯವರ ಜೊತೆಗೂಡಿ ಹೊಸ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಾಗುವುದು. ಲಕ್ಷಾಂತರ ರೈತರ ಜಮೀನುಗಳಿಗೆ ನೀರಿನ ಆಸರೆಯಾಗಿರುವ, ಕೋಟ್ಯಾಂತರ ಜೀವಗಳಿಗೆ ಜೀವಜಲ ಉಣಿಸುತ್ತಿರುವ ತುಂಗಭದ್ರಾ ಜಲಾಶಯವನ್ನು ಸುಸ್ಥಿತಿಯಲ್ಲಿಟ್ಟು ಮುಂದಿನ ತಲೆಮಾರುಗಳಿಗೂ ಅದರ ಲಾಭ ಲಭಿಸುವಂತೆ ಮಾಡುವುದು ತಮ್ಮ ಕರ್ತವ್ಯವಾಗಿದೆ ಎಂದಿದ್ದಾರೆ.
1: ಎಲ್ಲ ನಮ್ಮ ತುಂಗಭದ್ರಾ ಅಣೆಕಟ್ಟಿನ ರೈತರಿಗೆ ಕರ್ನಾಟಕ

0: ಕರ್ನಾಟಕ ರಾಜ್ಯದ ಎಲ್ಲ ರೈತ ಬಂಧುಗಳಿಗೆ ಒಂದು ಸಂಭ್ರಮ ಆಚರಣೆಯ ಪವಿತ್ರವಾದಂತಹ ದಿನ. ಕಳೆದ ವರ್ಷ 19ನೇ ಗೇಟು ಹಾರ್ ಹೋದಾಗ ಕೇವಲ 6 ದಿನದಲ್ಲೇ ಮತ್ತೆ ಅಳವಡಿಸಿ ದಾಖಲೆಯನ್ನ ನಿರ್ಮಾಣವನ್ನು ಮಾಡಿದೆ. ಎಲ್ಲ 33 ಗೇಟ್ಗಳನ್ನ ಈಗಾಗಲೇ ಮತ್ತೆ ಹೊಸ ಗೇಟ್ಗಳನ್ನ ಅಳವಡಿಸಿದ್ದೇವೆ. ಇದೇ 25ನೇ ತಾರೀಕು ಜೂನ್ ರಂದು ಕೇಂದ್ರ ಸಚಿವರಾದಂತಹ ಸಿಆರ್ ಪಾಟೀಲ್ ರವರು ಈ ಸಂಭ್ರಮ ಆಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನನ್ನ ಜೊತೆಯಲ್ಲಿ ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ಮುಖ್ಯಮಂತ್ರಿಗಳಾದಂತಹ ಚಂದ್ರಬಾಬು ನಾಯ್ಡು ಅವರು ಮತ್ತು ರೇವಂತ್ ರೆಡ್ಡಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಭಾರತದ ನೀರಾವರಿ ಯೋಜನೆಯಲ್ಲಿ ಇದೊಂದು ಐತಿಹಾಸಿಕವಾದಂತಹ ಒಂದು ಅಧ್ಯಾಯ. ರೈತರ ಬದುಕನ್ನ ಹೊಸ ರೂಪವನ್ನು ಗಳಿಸಲಿಕ್ಕೆ ತಾವೆಲ್ಲ ಶುಭವನ್ನು ಕೋರಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ.
1: ವಿಶ್ವದ ಅತ್ಯಂತ ಕುಟುಂಬ ಸ್ನೇಹಿ ವಿಮಾನ ನಿಲ್ದಾಣಗಳ ಪೈಕಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವು 3ನೇ ಸ್ಥಾನ ಪಡೆದಿರುವುದು ನಾಡಿನ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಬೆಂಗಳೂರು ಏರ್ಪೋರ್ಟ್ ಕುಟುಂಬ ಸಹಿತ ಪ್ರಯಾಣಿಸುವವರಿಗೆ ಸೂಕ್ತ ವಿಮಾನ ನಿಲ್ದಾಣ ಎಂದು ಗುರುತಿಸಲ್ಪಟ್ಟಿದ್ದು, ಇಲ್ಲಿನ ಶಿಶುಪಾಲನಾ ಸೌಲಭ್ಯಗಳು, ಮಕ್ಕಳಿಗಾಗಿ ವಿಶೇಷ ಪ್ಲೇಝೋನ್ಗಳು, ವಿಶಾಲ ಟರ್ಮಿನಲ್ಗಳು ಸೇರಿದಂತೆ ವಿಶ್ವದರ್ಜೆಯ ಮೂಲಭೂತ ಸೌಕರ್ಯಗಳು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆಯುತ್ತಿವೆ. ವಿಮಾನ ಪ್ರಯಾಣಿಕರಿಗೆ ಸುಸಜ್ಜಿತ ಮೂಲ ಸೌಕರ್ಯ ಒದಗಿಸುವ ನಿಟ್ಟನಲ್ಲಿ ಹಾಗೂ ಉಲ್ಲಾಸಭರಿತ ಪ್ರಯಾಣದ ಅನುಭವ ನೀಡುವ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಮೊದಲ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿರುವ ರಾಜ್ಯ ಸರ್ಕಾರವು ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಒಲಿಂಪಿಕ್, ಪ್ಯಾರಾಲಿಂಪಿಕ್, ಏಷ್ಯನ್ ಗೇಮ್ಸ್, ಏಷ್ಯನ್ ಪ್ಯಾರಾಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟಗಳಲ್ಲಿ ಪದಕ ವಿಜೇತ ಸಾಧಕ ಕ್ರೀಡಾಪಟುಗಳಿಗೆ ರಾಜ್ಯ ಸರ್ಕಾರದ ಇಲಾಖೆಗಳಲ್ಲಿ ಗುಂಪು ಎ, ಬಿ ಮತ್ತು ಇತರೆ ಹುದ್ದೆಗಳಿಗೆ ವಿಶೇಷ ನೇಮಕಾತಿ ನೀಡಲಾಗಿದೆ. ಈ ಮೂಲಕ ಸಾಧಕ ಕ್ರೀಡಾಪಟುಗಳಿಗೆ ಉದ್ಯೋಗ ಒದಗಿಸಲು ತಮ್ಮ ಸರ್ಕಾರ ಬದ್ದವಾಗಿದೆ. ಮುಂದಿನ ಒಲಿಂಪಿಕ್ನಲ್ಲಿ ವೃತ್ತಿಪರ ತರಬೇತಿ ಪಡೆಯಲು ವಾರ್ಷಿಕ ತಲಾ 10 ಲಕ್ಷ ರೂಪಾಯಿ ಸಹಾಯಧನ ನೀಡುವ ಕಾರ್ಯಕ್ರಮದಡಿ ಒಟ್ಟು 60 ಕ್ರೀಡಾಪಟುಗಳಿಗೆ 6 ಕೋಟಿ ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತಿದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಮಳೆಗಾಲದ ಸಂದರ್ಭದಲ್ಲಿ ರೈತರು, ಸಾರ್ವಜನಿಕರು ಹಾಗೂ ಗ್ರಾಮೀಣ ಪ್ರದೇಶದ ಜನರಿಗೆ ತ್ವರಿತ ನೆರವು ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು. ಸ್ಥಳೀಯ ಮಟ್ಟದಲ್ಲಿ ನಿರಂತರ ಸಂಪರ್ಕದಲ್ಲಿದ್ದು ತುರ್ತು ಪರಿಸ್ಥಿತಿಗೆ ತಕ್ಷಣ ಸ್ಪಂದಿಸಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಕರ್ಯ ಅಭಿವೃದ್ದಿ ಖಾತೆ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮುಂಗಾರು ಮಳೆಯ ಅವಧಿಯಲ್ಲಿ ಸಂಭವಿಸಬಹುದಾದ ಪ್ರಕೃತಿ ವಿಕೋಪಗಳನ್ನು ಸಮರ್ಥವಾಗಿ ಎದುರಿಸುವ ನಿಟ್ಟನಲ್ಲಿ ವಿಜಯಪುರದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು. ಮಳೆಗಾಲದಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದರು. ರಕ್ಷಣಾ ವಲಯದಲ್ಲಿ ಆಮದನ್ನು ಕಡಿಮೆ ಮಾಡಿಕೊಳ್ಳುವ ಮಹತ್ವಾಕಾಂಕ್ಷೆಯುಳ್ಳ ರಕ್ಷಣಾ ವಲಯದ ಉತ್ಪಾದನೆಯಲ್ಲಿ ಭಾರತದ ಆತ್ಮನಿರ್ಭರತೆ ಯೋಜನೆಗೆ ಸಂಬಂಧಿಸಿದ ಮಹತ್ವದ ಕಾರ್ಯಾಗಾರ ಬೆಂಗಳೂರಿನಲ್ಲಿ ನಡೆಯಿತು. ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಐಟಿ ಇಲಾಖೆಯ ಕಾರ್ಯದರ್ಶಿ ಡಾ ಎನ್ ಮಂಜುಳಾ, ದೂರದೃಷ್ಟಿಯುಳ್ಳ ಈ ಯೋಜನೆಯು ರಕ್ಷಣಾ ವಲಯದ ಉತ್ಪಾದನೆಯಲ್ಲಿ ಭಾರತವನ್ನು ಸ್ವಾವಲಂಬಿಯನ್ನಾಗಿ ಮಾಡುವ ಗುರಿ ಹೊಂದಿದೆ ಎಂದರು. ರಾಜ್ಯವು ರಕ್ಷಣೆ ವಲಯಗಳಲ್ಲಿ ಅಗ್ರಸ್ಥಾನದಲ್ಲಿರುವುದರಿಂದ ಇದಕ್ಕೆ ಅಗತ್ಯವಿರುವ ನೀತಿಯನ್ನು ರೂಪಿಸುವ ಹೊಣೆಗಾರಿಕೆಯ ನೇತೃತ್ವವನ್ನು ಕರ್ನಾಟಕಕ್ಕೆ ವಹಿಸಲಾಗಿದೆ. ನಾವು ವಸ್ತುಸ್ಥಿತಿಯನ್ನು ಅಧ್ಯಯನ ಮಾಡಿ ಸಮಗ್ರ ವರದಿ ಸಿದ್ದಪಡಿಸಿಕೊಡಲಿದ್ದೇವೆ. ಜೊತೆಗೆ ರಾಷ್ಟಮಟ್ಟದಲ್ಲೂ ಇಂತಹ ಕಾರ್ಯಾಗಾರಗಳನ್ನು ಆಯೋಜಿಸಲಾಗುವುದು ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬರುವ ಜೂನ್ 28 ಭಾನುವಾರ ಬೆಳಗ್ಗೆ 8ರಿಂದ ಸಂಜೆ 5 ಗಂಟೆಯವರೆಗೆ 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಹನಿ ಹಾಕಿಸಿ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮನವಿ ಮಾಡಿದೆ. ಪ್ರತಿ ಹನಿ ಅವಶ್ಯ, ಪ್ರತಿ ಮಗು ಅಮೂಲ್ಯ, ಬನ್ನಿ ಎಲ್ಲರೂ ಕೈಜೋಡಿಸಿ ಪೋಲಿಯೋ ಮುಕ್ತ ಭಾರತವನ್ನಾಗಿ ಮುಂದುವರೆಸೋಣ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದೆ. ವಿಜಯನಗರ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ 129,680 ಮಕ್ಕಳಿದ್ದು ಈ ತಿಂಗಳ 28ರಿಂದ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ಆಯೋಜಿಸಲಾಗುತ್ತಿದೆ ಎಂದು ಜಿಲ್ಲಾ ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಜಂಬಯ್ಯ ತಿಳಿಸಿದ್ದಾರೆ. ಪೋಲಿಯೋ ಹನಿ ನೀಡಿಕೆಗಾಗಿ ಒಟ್ಟು 973 ತಂಡಗಳನ್ನು ರಚಿಸಲಾಗಿದೆ. 2,176 ಲಸಿಕೆದಾರರಿದ್ದು 1,033 ಬೂತ್ಗಳಲ್ಲಿ ಲಸಿಕೆ ನೀಡಲಾಗುವುದು ಎಂದು ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
5: ಇದೇ ತಿಂಗಳು 28ನೇ ತಾರೀಕು ಜೂನ್ ರಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ, ನಿಮ್ಮ ಮನೆಯಲ್ಲಿ ಅಥವಾ ಸುತ್ತಮುತ್ತಲ ಯಾವುದೇ ಮಕ್ಕಳಿದ್ರು ಆ ಮಕ್ಕಳಿಗೆ ಹತ್ತಿರದ ಪೋಲಿಯೋ ಬೂತ್ ಕರೆಸಿ ಪೋಲಿಯೋ ಲಸಿಕೆಯನ್ನು ಹಾಕಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನೂತನವಾಗಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು QR ಕೋಡ್ ಅನ್ನು ಉದ್ಘಾಟನೆ ಮಾಡಿದ್ರು. ಈ QR ಕೋಡ್ ಅಲ್ಲಿ ನೀವು ಸ್ಕ್ಯಾನ್ ಮಾಡಿಬಿಟ್ರೆ ಜಿಲ್ಲೆಯಲ್ಲಿ ಯಾವುದೇ ಊರು ಇದ್ರು ಅಲ್ಲಿ ಹತ್ತಿರದ ಪೋಲಿಯೋ ಬೂತ್ ಅನ್ನು ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಮ್ಯಾಪ್ ಮೂಲಕ ಸ್ಥಳಕ್ಕೆ ಹೋಗಿ ಆ ಮಗುವಿಗೆ ಲಸಿಕೆ ನೀಡಬಹುದು. ಸೊ ಇದು ಸಾರ್ವಜನಿಕರೆಲ್ಲ ಸದುಪಯೋಗ ಪಡ್ಕೋಬೇಕು ಮತ್ತೆ 5 ವರ್ಷದೊಳಗಿನ ಎಲ್ಲಾ ಮಕ್ಕಳನ್ನು ಪೋಲಿಯೋ ಹನಿ ಹಾಕಿಸುವಲ್ಲಿ ನೀವು ಕೈ ಜೋಡಿಸಿ.
1: ನಾಡಪ್ರಭು ಕೆಂಪೇಗೌಡರ ಜಯಂತಿ ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸುವರ್ಣ ಮಹೋತ್ಸವದ ಅಂಗವಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ಇತರೆ ಇಲಾಖೆಗಳ ಸಹಯೋಗದೊಂದಿಗೆ ಜೂನ್ 27ರ ಶನಿವಾರದಂದು ಬೆಂಗಳೂರಿನಲ್ಲಿ ಪರಿಸರ ಸಂರಕ್ಷಣೆಯ ಹೊಸ ಇತಿಹಾಸ ಬರೆಯಲು ಸಜ್ಜಾಗಿದೆ. ನಗರದಾದ್ಯಂತ ಕೇವಲ 12 ಗಂಟೆಗಳ ಅವಧಿಯಲ್ಲಿ 15 ಲಕ್ಷ ಸ್ಥಳೀಯ ತಳಿಯ ಸಸಿಗಳನ್ನು ನೆಡುವ ಮಹತ್ವಾಕಾಂಕ್ಷಿ ವೃಕ್ಷ ಅಭಿಯಾನವನ್ನು ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲಿ ಸಸಿ ನೆಡುವ ಮೂಲಕ ಈ ಬೃಹತ್ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ನಾಡಪ್ರಭು ಕೆಂಪೇಗೌಡ ಬಡಾವಣೆ, ಡಾ ಶಿವರಾಮ್ ಕಾರಂತ್ ಬಡಾವಣೆ ಹಾಗೂ ಬನಶಂಕರಿ 6ನೇ ಹಂತದಲ್ಲಿ ಏಕಕಾಲದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಗಿನ್ನಿಸ್ ವಿಶ್ವ ದಾಖಲೆಯ ಈ ಐತಿಹಾಸಿಕ ಪ್ರಯತ್ನದಲ್ಲಿ ಭಾಗವಹಿಸುವ ಎಲ್ಲ ನೋಂದಾಯಿತ ಸ್ವಯಂ ಸೇವಕರಿಗೆ ಈ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಈ ಬೃಹತ್ ಪರಿಸರ ಸ್ನೇಹಿ ಕಾರ್ಯಕ್ರಮದಲ್ಲಿ ಸರ್ಕಾರದ ಎಲ್ಲ ಇಲಾಖೆಗಳ ನಿಗಮ ಮಂಡಳಿ ಹಾಗೂ ಸಂಸ್ಥೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಕಡ್ಡಾಯವಾಗಿ ಭಾಗವಹಿಸಬೇಕೆಂದು ಸರ್ಕಾರ ಆದೇಶಿಸಿದೆ ಎಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಸಂದೀಪ್ ಬಿಕೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಇಲಾಖೆ ವತಿಯಿಂದ ಒಟ್ಟು 1,75,00,000 ರೂಪಾಯಿ ವೆಚ್ಚದಲ್ಲಿ 37 ಕೊಳವೆ ಬಾವಿಗಳನ್ನು ಕೊರೆಯಿಸಲಾಗುತ್ತಿದೆ ಎಂದು ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಜುಲೈ 11ರಂದು ರಾಷ್ಟೀಯ ಲೋಕ ಅದಾಲತ್ ಆಯೋಜಿಸಲಾಗಿದ್ದು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬೇಕು. ಪಕ್ಷಗಾರರು ತಮ್ಮ ವ್ಯಾಜ್ಯಗಳನ್ನು ಪರಸ್ಪರ ರಾಜಿ ಸಂಧಾನ ಮಾಡಿಕೊಳ್ಳುವ ಮೂಲಕ ಪ್ರಕರಣಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶವಾಗಿದೆ ಎಂದು ಗದಗ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ನಾಗವೇಣಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ತುಂಗಭದ್ರಾ ಜಲಾಶಯದ ಹೊಸ ಗೇಟ್ಗಳ ಲೋಕಾರ್ಪಣೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಡಾ ಜಿ ಪರಮೇಶ್ವರ್. ಮುಂಗಾರು ಮಳೆ ಎದುರಿಸಲು ಸಕಲ ಸಿದ್ದತೆ ಕೈಗೊಳ್ಳುವಂತೆ ಸಚಿವ ಎಂ ವಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ, ಪಾಲುದಾರರ ಕಾರ್ಯಾಗಾರದಲ್ಲಿ 50ಕ್ಕೂ ಹೆಚ್ಚು ಉನ್ನತ ಪ್ರತಿನಿಧಿಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
6: ಅಮೃತ ವರ್ಷಿಣಿ ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
7: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
6: ತರಗತಿ ಆಚೆಗಿನ ಕಲಿಕೆ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನಿತಾ ರಾಮೇಶ್ವರಿ,

0: ಪೀಳಿಗೆ ತಮ್ಮ ಯಶಸ್ವಿ ವೃತ್ತಿ ಜೀವನವನ್ನ ನಿರ್ಮಿಸಿಕೊಳ್ಳೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಎಲ್ಲ ವಿಷಯವನ್ನ ತಿಳಿಸೋದಕ್ಕೆ, ಮಾರ್ಗದರ್ಶನ ನೀಡೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಅನಿತಾ ರಾಮೇಶ್ವರಿ ಕೆ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಯಶಸ್ವಿ ವೃತ್ತಿ ಜೀವನ ನಿರ್ಮಿಸ್ಕೊಳ್ಳೋದಕ್ಕೆ ಪದವಿ ಶಿಕ್ಷಣ ಒಂದೇ ಸಾಕ ಅಥವಾ ಬೇರೆ ಎಕ್ಸ್ಟ್ರಾ ಕೋರ್ಸ್ಗಳು ಬೇಕಾಗತ್ತಾ?
1: ಇದನ್ನ ನಾನು ಒಂದು ಎಕ್ಸಾಂಪಲ್ ಇಂದ ಆರಂಭ ಮಾಡುತ್ತೀನಿ. ಲೈಕ್ ಯಾರಾದ್ರೂ ಡ್ರೈವಿಂಗ್ ಕಲಿಬೇಕು ಅಂದ್ರೆ ಅವರು ಬರೀ ಪುಸ್ತಕ ಓದಿ ಬರೀ ಅದನ್ನ ಮಾತ್ರ ನೋಡಿ ಕಲಿಯೋದು ಅದು ಸಾಕಾಗಲ್ಲ. ಅವರು ಸ್ಟಿಯರಿಂಗ್ ಹಿಂದೆ ಕೂತ್ಕೋಬೇಕು, ರೋಡ್ ಅಲ್ಲಿ ಇಳಿಬೇಕು, ಪ್ರಾಕ್ಟಿಸ್ ಮಾಡಬೇಕು, ತಪ್ಪುಗಳಿಂದ ಕಲಿಬೇಕು. ಆವಾಗ ಮಾತ್ರ ಅವ್ರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗತ್ತೆ ಅಂಡ್ ಅದನ್ನ ಅವರು ಕಳೆದುಕೊಳ್ತಾರೆ. ಸೊ ಎಜುಕೇಷನ್ ಕೂಡ ಇದೇ ರೀತಿ ಕೆಲಸ ಮಾಡುತ್ತದೆ. ಕ್ಲಾಸ್ ರೂಮ್ ಲರ್ನಿಂಗ್ ಮಾತ್ರ ನಮ್ಗೆ ಎಲ್ಲ ಕೊಡೋದಿಲ್ಲ. ಅನುಭವ ಮತ್ತು ಎಕ್ಸ್ಪೀರಿಯನ್ಸ್ ಇರೋದು, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರೋದು ಅದು ಸ್ಕಿಲ್ ಆಗಿ ಬದಲಾಗುತ್ತೆ ಅಂಡ್ ಅದೇ ನಮಗೆ ಇಂಡಸ್ಟ್ರಿನಲ್ಲಿ ಯೂಸ್ ಆಗೋದು. ಸೊ ಅದಕ್ಕೆ ನಮಗೆ ಇಂಡಸ್ಟ್ರಿ ಅಕಾಡೆಮಿಯ ಕೊಲಾಬರೇಷನ್ ತುಂಬಾ ಮುಖ್ಯ ಆಗುತ್ತೆ.
0: ಇದು ಈ ಅಂತರವನ್ನ ನಿವಾರಣೆ ಮಾಡ್ಕೊಳ್ಳಕ್ಕೆ ಸ್ನಾತಕೋತ್ತರ ಕೋರ್ಸ್ಗಳು ವಿದ್ಯಾರ್ಥಿಗಳಿಗೆ ಹೇಗ್ ಸಹಾಯ ಮಾಡುತ್ತೆ ಅಂತೀರಾ?
1: ಇಂಡಸ್ಟ್ರಿ ಮತ್ತು ಕ್ಲಾಸ್ ರೂಮ್ ಎರಡು ಬೇರೆ ಬೇರೆ ರೀತಿ ಕೆಲಸ ಮಾಡುತ್ತವೆ. ಸೊ ಒಬ್ಬ ವಿದ್ಯಾರ್ಥಿ ಕಾನ್ಸೆಪ್ಟ್ಸ್ಗಳು ಮಾತ್ರ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ, ಮತ್ತೊಂದು ವಿದ್ಯಾರ್ಥಿ ಅದನ್ನ ಯೂಸ್ ಮಾಡಿ ಹೋಗಿ ಅದರಲ್ಲಿ ಪ್ರಾಜೆಕ್ಟ್ ಮಾಡಿ ಅರ್ಥ ಮಾಡ್ಕೊತಾನೆ. ಸೊ ಇಲ್ಲಿ ನೋಡಿದ್ರೆ ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ಆ ವಿದ್ಯಾರ್ಥಿ ಪ್ರಾಜೆಕ್ಟ್ ಮಾಡಿ ಅರ್ಥ ಮಾಡ್ಕೊಂಡಿರೋನು ಅವನಿಗೆ ಹೆಂಗೆ ಅದನ್ನ ಅಪ್ಲೈ ಮಾಡಬೇಕು, ಅಲ್ಲಿ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ನ ಹೆಂಗೆ ಸಾಲ್ವ್ ಮಾಡಬೇಕು, ಇಂಡಸ್ಟ್ರಿ ಟೂಲ್ಸ್ ನ ಹೆಂಗೆ ಯೂಸ್ ಮಾಡಬೇಕು, ಮತ್ತೆ ಟೈಮ್ ಲಿಮಿಟ್ ಒಳಗೆ ಡೆಲಿವರಿ ಹೆಂಗ್ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊತಾನೆ. ಬರೀ ಬುಕ್ ಮಾತ್ರ ಓದಿ ಬರೀ ಡಿಗ್ರಿ ಪಡ್ಕೊಳ್ಳೋನಿಗೆ ಈ ಇನ್ಫಾರ್ಮೇಶನ್ ಅಷ್ಟು ಇರಲ್ಲ. ಸೊ ಈ ಪ್ರಾಕ್ಟಿಕಲ್ ಎಕ್ಸ್ಪೋಷರ್ ಸಾಮರ್ಥ್ಯಗಳು ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
0: ಹಾಗಾದ್ರೆ ಪ್ರಾಯೋಗಿಕ ಕಲಿಕೆ, ಅನುಭವದ ಕಲಿಕೆ ಇನ್ನು ವಿಸ್ತಾರವಾಗಿ ಹೇಳ್ಬೋದಾ? ಯಾಕೆಂತಂದ್ರೆ ಈಗ ತಾನೇ ಹೇಳಿದ್ರೆ ನೀವು ಬರೀ ಕಾಲೇಜ್ ಓದಿ ಸರ್ಟಿಫಿಕೇಟ್ ತಗೊಂಡ್ರೆ ಸಾಲದು, ಪ್ರಾಯೋಗಿಕ ಅಂದ್ರೆ ಪ್ರಾಕ್ಟಿಕಲ್ ಲರ್ನಿಂಗ್ ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ದೀರಾ. ಸೊ ಈ ಪ್ರಾಕ್ಟಿಕಲ್ ಲರ್ನಿಂಗ್ ಇದ್ರ ಬಗ್ಗೆ ಇನ್ನಷ್ಟು ವಿವರಣೆ.
1: ಪ್ರಾಕ್ಟಿಕಲ್ ಲರ್ನಿಂಗ್ ನಾವು ಕಾಲೇಜ್ ಅಲ್ಲಿ ಏನ್ ಮಾಡ್ತೀವಿ, ಹೋಗಿ ಕ್ಲಾಸಸ್ ಅಟೆಂಡ್ ಮಾಡ್ತೀವಿ, ಅವ್ರು ಕೊಡೋದು ಅಸೈನ್ಮೆಂಟ್ಸ್ ಎಲ್ಲ ಮಾಡ್ತೀವಿ, ಅದು ತುಂಬಾ ಥಿಯೋರಿಟಿಕಲ್ ಆಗಿರುತ್ತೆ. ಬಟ್ ನಾವು ಪ್ರಾಕ್ಟಿಕಲ್ ಆಗಿ ಹೋಗಿ ಅಲ್ಲಿ ಹ್ಯಾಂಡ್ಸ್ ಆನ್ ಮಾಡುವಾಗ ನಾವು ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ. ಅಲ್ಲಿ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡ್ತೀವಿ, ಅವ್ರದ್ದು ಇನ್ಪುಟ್ಸ್ ತಗೋತೀವಿ, ಅದನ್ನೆಲ್ಲ ತಗೊಳ್ಳುವಾಗ ಈ ತರ ಪ್ರಾಬ್ಲಮ್ಸ್ ಬಂದ್ರೆ ಅದನ್ನ ಹೆಂಗೆ ರಿಸಾಲ್ವ್ ಮಾಡಬೇಕು, ಅದನ್ನ ಹೆಂಗೆ ಅಪ್ರೋಚ್ ಮಾಡಬೇಕು, ಇದೆಲ್ಲ ದೇ ಲರ್ನ್. ಯಾಕಂದ್ರೆ ಅವರು ಒಂದು ಪ್ರಾಬ್ಲಮ್ ಫೇಸ್ ಮಾಡಿದ ತಕ್ಷಣ ಅದು ಇಷ್ಟೇ ಅಂತ ನಿಲ್ಲಲ್ಲ, ಅದಕ್ಕಿಂತ ಜಾಸ್ತಿ ಅವರು ಇವರೆಲ್ಲ ಹೆಂಗೆ ಅದನ್ನ ಅಪ್ರೋಚ್ ಮಾಡ್ತಾರೆ, ಹೆಂಗೆ ಸ್ಟ್ರಾಟಜಿಕ್ ಆಗಿ ಥಿಂಕ್ ಮಾಡ್ತಾರೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಸೊ ಡೈರೆಕ್ಟ್ ಆಗಿ ಹೋಗಿ ಪ್ರಾಜೆಕ್ಟ್ ಅಲ್ಲಿ ಹಾಕುವಾಗ ಆ ಎಕ್ಸ್ಪೀರಿಯನ್ಸ್ ಮತ್ತೆ ಆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಅವರಿಗೆ ತುಂಬಾ ಫಾಸ್ಟ್ ಆಗಿ ಡೆಲಿವರ್ ಮಾಡಕ್ಕೆ ಯೂಸ್ ಆಗುತ್ತೆ.
0: ಸೊ ಹಾಗಾಗಿ ಇಂಡಸ್ಟ್ರಿ ಎಕ್ಸ್ಪೋಜರ್ ತುಂಬಾನೇ ಮುಖ್ಯ ಅಂತ ಹೇಳ್ತೀರಾ?
1: ತುಂಬಾ ಮುಖ್ಯ.
0: ಓಕೆ, ಇನ್ನು ಈ ಕೋರ್ಸ್ಗಳ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಕೇಳ್ತಾ ಬರ್ತಾ ಇದ್ದಾರೆ ನಮ್ಮ ಶ್ರೋತೃಗಳು. ಈ ಎರಡು ದಿನಗಳ ತರಬೇತಿ ಎಷ್ಟು ವ್ಯತ್ಯಾಸವನ್ನ ಉಂಟು ಮಾಡಬಹುದು ಅಂತ ಹೇಳ್ತೀರಾ? ಅಂದ್ರೆ ಕಾರ್ಯಕ್ರಮ ಕೇಳ್ತಾ ಇರೋ ಕೇಳುಗರಿಗೂ ಅನಿಸ್ಬಹುದು, ಅರೆ ಏನ್ ಪರಿಣಾಮ ಬೀರುತ್ತೆ ಈ ಎರಡು ದಿನದ ಆರು ದಿನದ ಕೋರ್ಸ್ಗಳು ಅಂತ ಅನಿಸ್ಬೋದು, ಏನು ಬದಲಾವಣೆಯನ್ನ ತರಬಹುದು ನಮ್ಮ ವಿದ್ಯಾರ್ಥಿಗಳಲ್ಲಿ?
1: ಎರಡು ದಿನ ಒಂದು ವಾರ ಅಂತ ನೋಡ್ತೀವಿ, ಬಟ್ ಅವ್ರು ಬಂದು ನೋಡೋದು ಆಕ್ಚುಯಲ್ ಫ್ಲೋರ್ ಅನ್ನ, ಎಕ್ಸ್ಪರ್ಟ್ಸ್ ಅಲ್ಲಿ ಕೆಲಸ ಮಾಡೋದು, ರಿಸರ್ಚರ್ಸ್ ಅಲ್ಲಿ ರಿಸರ್ಚ್ ಮಾಡೋದು, ಟೆಕ್ನಾಲಜಿನಲ್ಲಿ ವರ್ಕ್ ಮಾಡೋದು, ಅಲ್ಲಿರೋ ಟೂಲ್ಸ್ ಯಾವ್ದ್ಯಾವ್ದು ಆಕ್ಚುಯಲ್ ಆಗಿ ಯೂಸ್ ಆಗ್ತಾ ಇದೆ, ನಮ್ ಬುಕ್ಸ್ ಅಲ್ಲಿ ಇದ್ದಿದ್ದು ಯಾವುದು ಅದು ಆಕ್ಚುಯಲ್ ಆಗಿ ಅಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಕೋತಾ ಇದ್ದಾರೆ ಅದೆಲ್ಲ ನೋಡ್ತಾರೆ. ಆ ಎಕ್ಸ್ಪೋಜರ್ ಬಂದು ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ, ಆ ಕಾನ್ಫಿಡೆನ್ಸ್ ಇಂದ ಅವರು ಇಂಡಸ್ಟ್ರಿನಲ್ಲಿ ಎಂಟರ್ ಮಾಡುವಾಗ ಅದು ಅವ್ರಿಗೆ ಫ್ಲರಿಶ್ ಆಗಕ್ಕೆ ಇನ್ನು ಯೂಸ್ ಆಗುತ್ತೆ.
0: ಅಂದ್ರೆ ಬರೀ ಬುಕ್ ಅಲ್ಲಿ ಓದಿ ಪಾಸ್ ಆಗಿ ಹೊರಗಡೆ ಬಂದಾಗ ಅವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರುತ್ತೆ, ಈ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಂದ ಅವರಿಗೆ ಅನುಭವ ಹೆಚ್ಚಾಗಿ ಹೊರಗಡೆ ಬಂದಾಗ ಅವರಿಗೆ ಹೆಚ್ಚು ಭಯ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ. ಅವರು ಓದಿರೋದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಅಲ್ಲಿ ಅಳವಡಿಸಿಕೊಂಡಿದ್ದಾರೆ ಅನ್ನೋದನ್ನ ಅವರು ತಿಳ್ಕೊಂಡಾಗ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಪ್ರಾಬ್ಲಮ್ಸ್ ಬಂದಾಗ ಅವರು ಇನ್ನಷ್ಟು ಚೆನ್ನಾಗಿ ಅದನ್ನ ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗ್ಬೋದು ಅಂತ ಹೇಳ್ತಾ ಇದ್ದೀರಾ.
1: ಹೌದು, ಚಳಿ ಟೈಮಲ್ಲಿ ನಾವೊಂದು ಜಾಕೆಟ್ ಜೊತೆ ಹೋಗುವಾಗ ನಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ನನ್ನ ಹತ್ರ ಜಾಕೆಟ್ ಇದೆ ನಾವು ಹಾಕೋಬಹುದು ಅಂತ. ಆ ಕಾನ್ಫಿಡೆನ್ಸ್ ಅದು ಆ ಮಕ್ಕಳಿಗೆ ಕೊಡುತ್ತೆ. ಓದೋದು

0: ಡಿಗ್ರಿ ತಗೊಳ್ಳೋರು ಎಕ್ಸ್ಪೋಜರೇ ಇಲ್ಲ ಅಂದ್ರೂ ಮಾಡ್ತಾರೆ, ಬಟ್ ಅದು ಒಳಗೆ ಒಂದು ಭಯ ಇರುತ್ತಲ್ಲ, ಆ ಭಯನ ಇದು ಸ್ವಲ್ಪ ಕಡಿಮೆ ಮಾಡಿ ಅವ್ರಿಗೆ ಇನ್ನು ಕಾನ್ಫಿಡೆನ್ಸ್ ಕೊಡುತ್ತೆ.
1: ಏನೆಲ್ಲ ಓದಿರ್ತೀವಿ ಬುಕ್ ಅಲ್ಲಿ, ಬುಕ್ ಓದಿ ಎಕ್ಸಾಮ್ ಬರೆದು ಪಾಸ್ ಮಾಡಿರ್ತೀವಿ, ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಅದನ್ನ ಅಳವಡಿಸ್ಕೊಳ್ಳೋದು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇಂಡಸ್ಟ್ರಿಗೆ ಅಥವಾ ಹೊರಗಡೆ ಜಗತ್ತಿಗೆ ಅವರು ಕಾಲಿಟ್ಟಾಗ. ಇನ್ನು ನೀವು ಹೇಳಿದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇರುವಂತಹ ಶಿಕ್ಷಕರ ಕುರಿತು ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರಿಗೂ ಈ ಉದ್ಯಮದ ಅರಿವು ಎಷ್ಟು ಮುಖ್ಯ ಅನ್ಸುತ್ತೆ? ಯಾಕೆಂದ್ರೆ ಈ ಇಂಡಸ್ಟ್ರಿ ಎಕ್ಸ್ಪೋಜರು, ಈ ಪ್ರಾಕ್ಟಿಕಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತನ, ಅವರಿಗೆ ಪಾಠ ಮಾಡ್ತಾ ಇರುವಂತಹ ಶಿಕ್ಷಕರು ಇದರಲ್ಲಿ ತರಬೇತಿಯನ್ನ ಪಡ್ಕೊಳ್ಬೇಕು ಅಂತ ಅನ್ಸುತ್ತಾ? ಅವರಿಗೆ ಏನು ಹೇಳ್ತೀರಾ?
0: ಇದು ತುಂಬಾ ಮುಖ್ಯವಾದ ವಿಷಯ, ಯಾಕೆಂದ್ರೆ ಟೆಕ್ನಾಲಜಿ ಬದಲಾಗ್ತಾ ಇದೆ, ಭವಿಷ್ಯದಲ್ಲಿ ವಿದ್ಯಾರ್ಥಿಗಳನ್ನು ತಯಾರಿ ಮಾಡಬೇಕು. ಸೊ ಫ್ಯಾಕಲ್ಟಿ ಮೆಂಬರ್ಸ್ ಕೂಡ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಯಾವುದು, ಟೆಕ್ನಾಲಜೀಸ್ ಯಾವುದು, ಅದ್ರ ಬಗ್ಗೆ ಅಪ್ಡೇಟ್ ಆಗಿರಬೇಕು. ಸೊ ಈ ಉದ್ದೇಶದಿಂದ ಈ ಫ್ಯಾಕಲ್ಟಿ ಇಮರ್ಷನ್ ಪ್ರೋಗ್ರಾಮ್, ಅದನ್ನು ನಾವು FIIP ಅಂತ ಯೋಜನೆ ಮಾಡಿದ್ದೀವಿ. ಇದರಲ್ಲಿ ನಾವು ಏನ್ ಮಾಡ್ತೀವಿ, ಯೂನಿವರ್ಸಿಟೀಸ್ ಮತ್ತೆ ಕಾಲೇಜಸ್ ತಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ಅನ್ನ ಸಿಡಾಕ್ ಬ್ಯಾಂಗ್ಳೂರ್ಗೆ ಕಳಿಸಬಹುದು. ಅಲ್ಲಿ ಅವರು ನಡೆಯುತ್ತಿರುವ ಪ್ರಾಜೆಕ್ಟ್ಸ್ ಅಲ್ಲಿ ನೋಡಬಹುದು, ರಿಸರ್ಚರ್ಸ್ ಮತ್ತೆ ಡೊಮೇನ್ ಎಕ್ಸ್ಪರ್ಟ್ಸ್ ಜೊತೆ ಮಾತನಾಡಬಹುದು, ಎಮರ್ಜಿಸ್ ಟೆಕ್ನಾಲಜೀಸ್ ಬಗ್ಗೆ ಕಲಿತ್ಕೋಬಹುದು, ಟೆಕ್ನಿಕಲ್ ಡಿಸ್ಕಷನ್ಸ್ ಅಲ್ಲಿ ಭಾಗವಹಿಸಬಹುದು. ಸೊ ಇಂಡಸ್ಟ್ರಿ ಪ್ರಾಕ್ಟೀಸಸ್ ಬಗ್ಗೆ ನೇರ ಅನುಭವ ಪಡ್ಕೋಬಹುದು. ಸೊ ಇದನ್ನೆಲ್ಲ ಅವರು ತಮ್ಮ ಇನ್ಸ್ಟಿಟ್ಯೂಷನ್ಸ್ಗೆ ವಾಪಸ್ ಹೋಗುವಾಗ ಇದನ್ನ ಅವರು ನೂರಾರು ವಿದ್ಯಾರ್ಥಿಗಳಿಗೆ ಅವರು ಹಂಚ್ಕೋಬಹುದು. ಸೊ ಇದರಿಂದ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಆಗಿ ಬಂದಿಲ್ಲ ಅಂದ್ರೂ ಫ್ಯಾಕಲ್ಟಿ ಮೆಂಬರ್ಸ್ಗೆ ಮುಂಚೆನೆ ಅವ್ರಿಗೆ ನೆಕ್ಸ್ಟ್ ಯಾವ ಟೆಕ್ನಾಲಜೀಸ್ ಅಪ್ಕಮಿಂಗ್ ಇದೆ ಅನ್ನೋ ಇದನ್ನ ಸ್ಟೂಡೆಂಟ್ಸ್ಗೆ ಕೊಡೋದು ಈಸಿ ಆಗುತ್ತೆ.
1: ಶಿಕ್ಷಕರು ಮೊದಲು ಚೆನ್ನಾಗಿ ಕಲ್ತ್ಕೊಂಡ್ರೆ ಅದನ್ನ ವಿದ್ಯಾರ್ಥಿಗಳಿಗೆ ವರ್ಗಾಯಿಸೋದು ತುಂಬಾ ಈಸಿ ಅಂತ ಅನ್ಸುತ್ತೆ. ಇನ್ನು ಈಗಿನ ವಿದ್ಯಾರ್ಥಿಗಳು ಹೆಚ್ಚಾಗಿ ಇಂಟರ್ನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಇಂಟರ್ನ್ಶಿಪ್ ಎಲ್ಲಿ ಮಾಡ್ಲಿ, ಎಲ್ಲಿ ಹೋಗ್ಲಿ, ಇದು ಎಷ್ಟು ಮುಖ್ಯ?
0: ಇಂಟರ್ನ್ಶಿಪ್ ಅಂದ್ರೆ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್, ಇದು ಖಂಡಿತ ಇದೆ. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಈ ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಇದಾರಲ್ಲ, ಅವರಿಗೆ ವರ್ಕ್ ಬೇಸ್ಡ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಅಂತ ಒಂದಿದೆ ಸಿಡಾಕ್ ಅಲ್ಲಿ. ಆ ಇಂಟರ್ನ್ಸ್ ಬರೋರು ರಿಸರ್ಚ್ ಮತ್ತೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅಲ್ಲಿ, ಟೆಕ್ನಾಲಜಿಕಲ್ ಇಂಪ್ಲಿಮೆಂಟೇಷನ್ಸ್ ಅಲ್ಲಿ, ಇಂಡಸ್ಟ್ರಿ ವರ್ಕ್ ಫ್ಲೋಸ್ ಕಳೆದುಕೊಳ್ತಾರೆ, ಇಲ್ಲಿರೋ ರಿಯಲ್ ಪ್ರಾಜೆಕ್ಟ್ಸ್ ಅಲ್ಲಿ ಅವರನ್ನ ಯೂಸ್ ಮಾಡ್ಕೊಡ್ತೀವಿ. ತುಂಬಾ ಅನುಭವ ಪಡೆಯುತ್ತಾರೆ, ಅವ್ರು ಓದಿದ ಟೂಲ್ಸ್ ಆಕ್ಚುಯಲ್ ಆಗಿ ಹೆಂಗೆ ಯೂಸ್ ಮಾಡೋದು ಅನ್ನಂತ ಅವರು ನೋಡ್ಕೋತಾರೆ. ಸೊ ಅದರಿಂದ ಅವ್ರಿಗೆ ಜಾಬ್ಸ್ ಸೀಕ್ ಮಾಡುವಾಗ, ಅದರಲ್ಲಿ ಇಂಟರ್ವ್ಯೂನಲ್ಲಿ ಕ್ವೆಶ್ಚನ್ಸ್ಗೆ ಆನ್ಸರ್ ಮಾಡೋದು ಸ್ವಲ್ಪ ಅವ್ರಿಗೆ ಇದು ಕಾನ್ಫಿಡೆನ್ಸ್ ಕೊಡುತ್ತೆ.
1: ಅನೇಕ ಆಪ್ಷನ್ಸ್ ಗಳು ಅವ್ರ ಮುಂದೆ ಇರುತ್ತೆ, ಒಳ್ಳೆ ವೃತ್ತಿಯನ್ನ ಆರಿಸ್ಕೊಳ್ಬಹುದಾಗತ್ತೆ, ಅವ್ರಿಗೆ ಇಷ್ಟವಾದದ ಅವರಿಗೆ ಗೊತ್ತಿರುವಂತಹ ಒಂದು ಫೀಲ್ಡ್ ಗೆ ಹೋಗ್ಬೋದು ಅಂತ ಹೇಳ್ತಾ ಇದ್ದೀರಾ. ಇನ್ನು ಕಾರ್ಯಕ್ರಮ ಮುಗಿಸೋ ಸಮಯ ಆಯ್ತು. ಕೊನೆಯದಾಗಿ ನಮ್ಮ ಕೇಳುಗರಿಗೆ, ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಹಾಗೆ ಶಿಕ್ಷಕರಿಗೆ ಏನು ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ?
0: ಕಲಿಯೋದನ್ನ ಯಾವಾಗ್ಲೂ ನಿಲ್ಲಿಸಬೇಡಿ. ಕ್ಲಾಸ್ ರೂಮ್ ನಾಲೆಜ್ ತುಂಬಾ ಮುಖ್ಯ, ಅದರಲ್ಲಿ ಏನ್ ಕಲಿತೀವೋ ಅದು ನಮ್ಮ ಫೌಂಡೇಶನ್ ತರ, ಫೌಂಡೇಶನ್ ಸ್ಟ್ರಾಂಗ್ ಆಗಿರ್ಬೇಕು. ಆದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೂಡ ಅಷ್ಟೇ ಮುಖ್ಯ. ಸೊ ಏನೇನ್ ಕಲಿತೀವೋ ಅದನ್ನ ಯೂಸ್ ಮಾಡಿ ನೋಡ್ಬೇಕು, ಹೆಂಗೆ ಇದೆ, ಅದನ್ನ ಹೆಂಗ್ ಮಾಡ್ಬೋದು, ಬೇರೆ ತರ ಮಾಡ್ಬೋದಾ ಅನ್ನೋದನ್ನೆಲ್ಲ ನೋಡ್ಬೇಕು, ಟ್ರೈ ಮಾಡಬೇಕು. ವಿದ್ಯಾರ್ಥಿಗಳು ಟೆಕ್ಸ್ಟ್ ಬುಕ್ಗಳನ್ನು ಮೀರಿ ಹೊಸ ಕಲಿಕೆ ಅನುಭವಗಳನ್ನು ನೋಡಬೇಕು. ಸೊ ಫ್ಯಾಕಲ್ಟಿ ಮೆಂಬರ್ಸ್ ನಿರಂತರವಾಗಿ ತಮ್ಮ ಸ್ಕಿಲ್ಸನ್ನು ಅಪ್ಡೇಟ್ ಮಾಡಿಕೊಂಡಿರಬೇಕು. ಇಂಡಸ್ಟ್ರಿ ಕೂಡ ಅಕಾಡೆಮಿಯ ಜೊತೆ ಕೆಲಸ ಮಾಡಬೇಕು. ಸೊ ಆ ಕೊಲಾಬರೇಷನ್ ಬಂದರೆ ಸ್ಟೂಡೆಂಟ್ಸು, ಇಂಡಸ್ಟ್ರಿ, ಅಕಾಡೆಮಿಯ, ಫ್ಯಾಕಲ್ಟಿ ಎಲ್ಲ ಜೊತೆಯಾಗಿ ಸೇರಿ ನಮ್ಮದು ಎಲ್ಲ ಸ್ಕಿಲ್ಸೆಟನ್ನು ಜಾಸ್ತಿ ಮಾಡಿಕೊಂಡ್ರೆ ಔಟ್ಪುಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಸೊ ಸಿಡಾಕ್ ಬ್ಯಾಂಗ್ಳೂರ್ ಪರವಾಗಿ ಎಲ್ಲಾ ವಿದ್ಯಾರ್ಥಿಗಳು, ಫ್ಯಾಕಲ್ಟಿ ಮೆಂಬರ್ಸ್ ಮತ್ತು ಇನ್ಸ್ಟಿಟ್ಯೂಷನ್ಸ್ ಈ ಕೊಲಾಬರೇಟಿವ್ ಲರ್ನಿಂಗ್ ಆಪರ್ಚುನಿಟೀಸ್ ಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳಿ.
1: ಇನ್ನು ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದಕ್ಕಾಗಿ ಧನ್ಯವಾದಗಳು.
0: ಧನ್ಯವಾದಗಳು, ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇವತ್ತಿನ ಈ ಸಂಚಿಕೆ ನಿಮಗೆ ಸ್ಫೂರ್ತಿದಾಯಕವಾಗಿತ್ತು, ಮಾಹಿತಿ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.
2: ತರಗತಿ ಆಚೆಗಿನ ಕಲಿಕೆ, ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಅನಿತಾ ರಾಮೇಶ್ವರಿ ಕೆ, ಸೈಂಟಿಸ್ಟ್ ಇ, ಸಿಡಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದಿಂದ ಪ್ರಸಾರ ಕಾರ್ಯಗಳನ್ನು ಆಲಿಸ್ತಾ ಇದ್ದೀರಾ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
3: ಕೇಳುಗರೆ ಗಮನಿಸಿ, ಈ ದಿನ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸುಲೋಚನಾ ಪಚ್ಚಿನಡ್ಕ ಅವರು ಬರೆದು ಪ್ರಸ್ತುತಪಡಿಸುವ ಕತೆ ಹೃದಯಾನುರಾಗ. ಮೋಹಿನಿ ಅವರಿಂದ ಕವನ ವಾಚನವನ್ನು ಆಲಿಸಬಹುದು. ಹಾಗೆ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ನುಂಗುವ ಸಮಸ್ಯೆ ಅಥವಾ ಡಿಸ್ಪೇಜಿಯಾ ಕುರಿತು ಡಾಕ್ಟರ್ ಬಿಎಸ್ ಪ್ರೇಮಲತಾ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
4: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
5: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
6: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
5: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
4: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ 16ನೇ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆ ಸಂಪನ್ನ. ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಹಕಾರಕ್ಕೆ ಕರೆ. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು ಶೇಕಡ 5.4% ಪ್ರಗತಿ. ಹಾರ್ಮೋ ಜಲಸಂಧಿಯಿಂದ 11,000 ಹೆಚ್ಚು ನಾವಿಕರ ಸ್ಥಳಾಂತರಕ್ಕೆ ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಯೋಜನೆ. ಎಂಎಸ್ಎಂಇಗಳಿಗೆ ಹಣಕಾಸು ಸೌಲಭ್ಯ ಸುಲಭಗೊಳಿಸಲು ಟ್ರೇಡ್ಸ್ ಅಂತಿಮ ಮಾರ್ಗಸೂಚಿ ಪ್ರಕಟಿಸಿದ ಆರ್ಬಿಐ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಉಜ್ಬೇಕಿಸ್ತಾನದ ವಿರುದ್ಧ ಪೋರ್ಚುಗಲ್ಗೆ 5-0 ಗೋಲುಗಳ ಭರ್ಜರಿ ಜಯ. ವಾರ್ತೆಗಳ ವಿವರ. ಭಾರತದ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನಡೆದ 16ನೇ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಉನ್ನತ ಮಟ್ಟದ ಸಭೆಯಲ್ಲಿ ಭಯೋತ್ಪಾದನೆ ಮತ್ತು ಸೈಬರ್ ಬೆದರಿಕೆಗಳು ಸೇರಿದಂತೆ ವ್ಯಾಪಕ ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಬಲವಾದ ಸಹಕಾರವನ್ನು ನೀಡುವಂತೆ ಸದಸ್ಯ ರಾಷ್ಟ್ರಗಳು ಕರೆ ನೀಡಿವೆ. ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಅಂತಾರಾಷ್ಟ್ರೀಯ ಸಮುದಾಯವು ಎದುರಿಸುತ್ತಿರುವ ಸಾಂಪ್ರದಾಯಿಕ ಮತ್ತು ಉದಯೋನ್ಮುಖ ಬೆದರಿಕೆಗಳ ಕುರಿತು ಚರ್ಚಿಸಲಾಯಿತು. ಗಡಿಗಳನ್ನು ಮೀರಿ ಬೆಳೆಯುತ್ತಿರುವ ಭದ್ರತಾ ಅಪಾಯಗಳ ಮೇಲೆ ಸಭೆಯು ಪ್ರಮುಖವಾಗಿ ಗಮನಹರಿಸಿತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇಂಧನ ಮತ್ತು ಆಹಾರ ಭದ್ರತೆಯಿಂದ ಹಿಡಿದು ಹವಾಮಾನ ವೈಪರೀತ್ಯ ಹಾಗೂ ಭಯೋತ್ಪಾದಕ ಸಂಘಟನೆಗಳು ಹೊಸ ತಂತ್ರಜ್ಞಾನಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವ ವಿಷಯಗಳ ಬಗ್ಗೆ ಪ್ರತಿನಿಧಿಗಳು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡರು. ಮೇ ಮತ್ತು ಜೂನ್ ತಿಂಗಳಿನಲ್ಲಿ ನಡೆದಿದ್ದ ಭಯೋತ್ಪಾದನೆ ನಿರೋಧಕ ಹಾಗೂ ಮಾಹಿತಿ ತಂತ್ರಜ್ಞಾನ ಬಳಕೆ ಭದ್ರತೆಗೆ ಸಂಬಂಧಿಸಿದ ಬ್ರಿಕ್ಸ್ ಜಂಟಿ ಕಾರ್ಯಕಾರಿ ತಂಡಗಳ ಸಭೆಯ ಫಲಿತಾಂಶಗಳನ್ನು ಇದೇ ವೇಳೆ ಪರಿಶೀಲಿಸಲಾಯಿತು. ಭದ್ರತಾ ಸಾಮರ್ಥ್ಯ ವೃದ್ಧಿ, ಮಾಹಿತಿ ಹಂಚಿಕೆ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವಿನ ಸಮನ್ವಯದ ಮೂಲಕ ಭಯೋತ್ಪಾದನೆ ಹಾಗೂ ಸೈಬರ್ ಅಪಾಯಗಳನ್ನು ಸಾಮೂಹಿಕವಾಗಿ ಹತ್ತಿಕ್ಕಲು ನಾಯಕರು ಬೆಂಬಲ ಸೂಚಿಸಿದರು. ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಶೀರ್ಷಿಕೆಯಡಿ 2026ರಲ್ಲಿ ಭಾರತ ವಹಿಸಿಕೊಂಡಿರುವ ಬ್ರಿಕ್ಸ್ ಅಧ್ಯಕ್ಷತೆಗೆ ಎಲ್ಲ ರಾಷ್ಟ್ರಗಳ ಭದ್ರತಾ ಸಲಹೆಗಾರರು ಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ಸಭೆ ಸಂಪನ್ನಗೊಂಡ ನಂತರ ನಿಯೋಗದ ಸದಸ್ಯರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದರು. ಸದೃಢ ಆರ್ಥಿಕತೆ, ಸುಸ್ಥಿರ ಅಭಿವೃದ್ಧಿ ಮತ್ತು ಅಂತರ್ಗತ ಬೆಳವಣಿಗೆಗಾಗಿ ಬಲವಾದ ಬಹುಪಕ್ಷೀಯ ಸಹಕಾರ ಅಗತ್ಯ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಬೆಳವಣಿಗೆಗಾಗಿ ಜಾಗತಿಕ ಸಂಗಮ ಶೃಂಗಸಭೆಯನ್ನುದ್ದೇಶಿಸಿ ವರ್ಚುವಲ್ ಮೂಲಕ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಹಾಗೂ ಅನಿಶ್ಚಿತತೆಯ ಪರಿಣಾಮಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳು ಮತ್ತು ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಮೇಲೆ ಅಸಮ ಪ್ರಮಾಣದಲ್ಲಿ ಬೀಳುತ್ತಿದ್ದು ಇದನ್ನು ಎದುರಿಸಲು ಸಂಘಟಿತ ಜಾಗತಿಕ ಕ್ರಮ ಅನಿವಾರ್ಯವಾಗಿದೆ ಎಂದರು. ಭಾರತದ ಆರ್ಥಿಕ ಪ್ರಗತಿ ಉಲ್ಲೇಖಿಸಿದ ಸಚಿವರು, ದೇಶದ ಬೆಳವಣಿಗೆಯು ಪ್ರಮುಖವಾಗಿ ದೇಶೀಯ ಬೇಡಿಕೆಯಿಂದ ಪ್ರೇರಿತವಾಗಿದೆ. ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದಾಗಿದ್ದು ಮಧ್ಯಮ ಅವಧಿಯಲ್ಲಿ ಜಿಡಿಪಿ ಬೆಳವಣಿಗೆಯು ಶೇಕಡ 7 ಆಸುಪಾಸಿನಲ್ಲಿ ಭದ್ರವಾಗಿರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಶೃಂಗಸಭೆಯಲ್ಲಿ G7 ರಾಷ್ಟ್ರಗಳು ಹಾಗೂ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಪ್ರತಿನಿಧಿಗಳು ಭಾಗವಹಿಸಿದ್ದರು. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು ಶೇಕಡ 5.4% ಪ್ರಗತಿ ಸಾಧಿಸಿದೆ ಎಂದು ನೀತಿ ಆಯೋಗದ ಉಪಾಧ್ಯಕ್ಷ ಡಾ ಅಶೋಕ್ ಕುಮಾರ್ ಲಾಹಿರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಟ್ರೇಡ್ ವಾಚ್ ಕ್ವಾರ್ಟರ್ಲಿ ವರದಿಯ ಇತ್ತೀಚಿನ ಆವೃತ್ತಿಯನ್ನು ಬಿಡುಗಡೆ ಮಾತನಾಡಿದ ಅವರು, ಕಳೆದ ತ್ರೈಮಾಸಿಕದಲ್ಲಿ ಭಾರತದ ರಫ್ತು ಪ್ರಮಾಣವು $1.84 trillion ತಲುಪಿದ್ದು ಆಮದು ಪ್ರಮಾಣವು ಶೇಕಡ 6.5% ಹೆಚ್ಚಳವಾಗಿದೆ ಎಂದು ವಿವರ ನೀಡಿದರು. ಪಶ್ಚಿಮ ಏಷ್ಯಾದ ಪ್ರಸಕ್ತ ಬಿಕ್ಕಟ್ಟಿನ ಕುರಿತು ಪ್ರಸ್ತಾಪಿಸಿದ ಅವರು, ಈ ಪರಿಸ್ಥಿತಿಯು ತಾತ್ಕಾಲಿಕವಾಗಿದ್ದು ಶೀಘ್ರದಲ್ಲೇ ಜಗತ್ತಿನಲ್ಲಿ ಶಾಂತಿ ನೆಲೆಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಹಾರ್ಮೋ ಜಲಸಂಧಿಯಲ್ಲಿ ಸಿಲುಕಿರುವ 11,000 ಹೆಚ್ಚು ನಾವಿಕರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸುವ ಯೋಜನೆಯನ್ನು ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ IMO ಪ್ರಕಟಿಸಿದೆ. ಈ ಕಾರ್ಯಾಚರಣೆಗೆ ಅಗತ್ಯವಿರುವ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲಾಗಿದ್ದು, ಅಮೆರಿಕ ಹಾಗೂ ಇರಾನ್ ನಡುವಿನ ತಿಳುವಳಿಕಾ ಪತ್ರದ ಅನ್ವಯ ಇರಾನ್, ಒಮಾನ್ ಸೇರಿದಂತೆ ಪ್ರಾದೇಶಿಕ ರಾಷ್ಟ್ರಗಳ ಸಹಕಾರದೊಂದಿಗೆ ತೆರವು ಪ್ರಕ್ರಿಯೆ ನಡೆಯಲಿದೆ ಎಂದು IMO ಪ್ರಧಾನ ಕಾರ್ಯದರ್ಶಿ ಆರ್ಸೆನಿಯೋ ಡೊಮಿಂಗ್ವೇಸ್ ತಿಳಿಸಿದ್ದಾರೆ. ಇದೇ ವೇಳೆ ಜಿನೆವಾದ ವಿಶ್ವಸಂಸ್ಥೆ ಕಚೇರಿಯ ಇರಾನ್ ರಾಯಭಾರಿ ಅಲಿ ಬಹರೇನಿ ಅವರು ಮಾತನಾಡಿ, ವಾಣಿಜ್ಯ ಹಡಗುಗಳ ಸಂಚಾರಕ್ಕಾಗಿ ಹಾರ್ಮೋ ಜಲಸಂಧಿಯನ್ನು ಯಾವುದೇ ಸುಂಕವಿಲ್ಲದೆ ಸಂಪೂರ್ಣವಾಗಿ ಮುಕ್ತಗೊಳಿಸಲಾಗಿದೆ ಎಂದಿದ್ದಾರೆ. ಅಮೆರಿಕ ಇರಾನ್ ನಡುವಿನ ಮಾತುಕತೆಗಳ ಆಧಾರದ ಮೇಲೆ 60 ದಿನಗಳ ನಂತರ ಪ್ರಸಕ್ತ ಪರಿಸ್ಥಿತಿಯನ್ನು ಪರಿಶೀಲಿಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ರಿಸರ್ವ್ ಬ್ಯಾಂಕ್ RBI ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮ MSME ಮಾರಾಟಗಾರರ ನೋಂದಣಿ ಪ್ರಕ್ರಿಯೆಯನ್ನು ಸರಳಗೊಳಿಸುವ ಹಾಗೂ ಹಣಕಾಸು ಪೂರೈಕೆದಾರರಿಗೆ ಸಾಲ ಖಾತರಿಯ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಟ್ರೇಡ್ ರಿಸೀವೆಬಲ್ಸ್ ಡಿಸ್ಕೌಂಟಿಂಗ್ ಸಿಸ್ಟಮ್ ಟ್ರೇಡ್ಸ್ ಕುರಿತ ಅಂತಿಮ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ. ಟ್ರೇಡ್ಸ್ ಒಂದು ಆನ್ಲೈನ್ ವೇದಿಕೆಯಾಗಿದ್ದು ಸಣ್ಣ ಉದ್ಯಮಗಳು ತಮ್ಮ ಬಾಕಿ ಇರುವ ಬಿಲ್ಗಳು ಅಥವಾ ವ್ಯಾಪಾರ ಪಡೆಯಬೇಕಾದ ಮೊತ್ತಗಳನ್ನು ಬ್ಯಾಂಕ್ಗಳು ಹಾಗೂ ಇತರೆ ಹಣಕಾಸು ಸಂಸ್ಥೆಗಳ ಮೂಲಕ ಹರಾಜು ಹಾಕಿ ಕಾರ್ಯಾಚರಣಾ ಬಂಡವಾಳವನ್ನು ಪಡೆದುಕೊಳ್ಳಲು ನೆರವಾಗುತ್ತದೆ. ನಿನ್ನೆ ಹೊರಡಿಸಿದ ನಿರ್ದೇಶನದಲ್ಲಿ ಟ್ರೇಡ್ಸ್ಗೆ ಸಂಬಂಧಿಸಿದ ಪ್ರಸ್ತುತ ಸೂಚನೆಗಳನ್ನು ಸಮಗ್ರವಾಗಿ ಪರಿಶೀಲಿಸಿರುವುದಾಗಿ RBI ತಿಳಿಸಿದೆ. ಅವುಗಳನ್ನು ಒಂದೇ ಚೌಕಟ್ಟಿನಡಿ ಏಕೀಕರಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದೆ. ಟ್ರೇಡ್ಸ್ ನಿರ್ವಹಣಾ ಸಂಸ್ಥೆಗಳ ಕನಿಷ್ಠ ನಿವ್ವಳ ಮೌಲ್ಯದ ಅಗತ್ಯತೆಯನ್ನು ಇತರೆ ಬ್ಯಾಂಕೇತರ ಪಾವತಿ ವ್ಯವಸ್ಥೆ ನಿರ್ವಹಣಾ ಸಂಸ್ಥೆಗಳಿಗೆ ಅನ್ವಯವಾಗುವ 25 ಕೋಟಿ ರೂಪಾಯಿಗಳ ಮಟ್ಟಕ್ಕೆ ಸಮನ್ವಯಗೊಳಿಸಲಾಗಿದೆ. ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಗಳು ಈ ಮಾನದಂಡವನ್ನು 2028 March 31 ಪೂರೈಸಬೇಕು ಎಂದು RBI ತಿಳಿಸಿದೆ. ಕತಾರ್ನ ರಾಸ್ ಲಫಾನ್ ಕೈಗಾರಿಕಾ ನಗರದಲ್ಲಿ ಕಳೆದ ಭಾನುವಾರ ನಡೆದ ದುರಂತದಲ್ಲಿ ಭಾರತೀಯ ನಾಗರಿಕರು ಜೀವ ಕಳೆದುಕೊಂಡಿರುವುದಕ್ಕೆ ಕತಾರ್ ದೇಶದ ಅಮೀರ್ ಶೇಖ್ ತಮೀಮ್ ಬಿನ್ ಅಹಮದ್ ಅಲ್ ಥಾನಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿದ ಅವರು ಘಟನೆಯಲ್ಲಿ ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಬಾಧಿತ ಕುಟುಂಬಗಳಿಗೆ ಸಾಂತ್ವನ ಹೇಳಿದ ಕತಾರ್ ನಾಯಕರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದ್ದು ಗಾಯಾಳುಗಳಿಗೆ ಅಲ್ಲಿನ ಆಡಳಿತವು ಒದಗಿಸಿದ ತ್ವರಿತ ವೈದ್ಯಕೀಯ ನೆರವನ್ನು ಶ್ಲಾಘಿಸಿದ್ದಾರೆ. ಇದೇ ವೇಳೆ ಉಭಯ ನಾಯಕರು ತಮ್ಮ ನಾಗರಿಕರ ಯೋಗಕ್ಷೇಮ ಮತ್ತು ಸುರಕ್ಷತೆಯನ್ನು ಖಾತ್ರಿಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದ್ದಲ್ಲದೆ ಪರಸ್ಪರ ಬೆಂಬಲ ಮತ್ತು ಒಗ್ಗಟ್ಟನ್ನು ವ್ಯಕ್ತಪಡಿಸಿದ್ದಾರೆ. ವಿಶ್ವಸಂಸ್ಥೆಯ ಶಾಂತಿಪಾಲನಾ ಪಡೆಗಳ ಮೇಲೆ ದಾಳಿ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸರ್ವಾನುಮತದ ನಿರ್ಣಯ ಅಂಗೀಕರಿಸಿದೆ. ಇದರೊಂದಿಗೆ ದಾಳಿಗೆ ತುತ್ತಾದ ಸೈನಿಕರು ಯಾವುದೇ ದೇಶಕ್ಕೆ ಸೇರಿದವರು ಆಯಾ ದೇಶಗಳನ್ನು ತನಿಖೆಯಲ್ಲಿ ಭಾಗಿಯಾಗಿಸಿಕೊಳ್ಳುವುದನ್ನು ನಿರ್ಣಯವು ಬೆಂಬಲಿಸಿದೆ. ಶಾಂತಿಪಾಲಕರು ಅಥವಾ ಅವರ ನೆಲೆಗಳ ಮೇಲಿನ ದಾಳಿಯು ಯುದ್ಧಾಪರಾಧಕ್ಕೆ ಸಮಾನವಾಗಬಹುದು ಎಂದು ಪುನರುಚ್ಚರಿಸಿರುವ ಮಂಡಳಿಯು ಸಂಘರ್ಷದಲ್ಲಿ ತೊಡಗಿರುವ ಎಲ್ಲಾ ಬಣಗಳು ವಿಶ್ವಸಂಸ್ಥೆಯ ಸಿಬ್ಬಂದಿ ವಿಷಯದಲ್ಲಿ ತಮ್ಮ ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ಪಾಲಿಸಬೇಕು ಎಂದು ಸೂಚಿಸಿದೆ. ಭಾರತ ಸೇರಿದಂತೆ 150 ದೇಶಗಳು ಈ ನಿರ್ಣಯವನ್ನು ಜಂಟಿಯಾಗಿ ಪ್ರಾಯೋಜಿಸಿದ್ದು ಇದು ಶಾಂತಿಪಾಲಕರ ಸುರಕ್ಷತೆಯ ಕುರಿತು ಅಂತಾರಾಷ್ಟ್ರೀಯ ಸಮುದಾಯಕ್ಕಿರುವ ಕಳಕಳಿಯನ್ನು ಪ್ರತಿಬಿಂಬಿಸುತ್ತದೆ. ಎಥೆನಾಲ್ ಮಿಶ್ರಣ ಕಾರ್ಯಕ್ರಮವನ್ನು ವೈಜ್ಞಾನಿಕವಾಗಿ ಮೌಲ್ಯೀಕರಿಸಲಾಗಿದೆ ಮತ್ತು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಪುನರುಚ್ಚರಿಸಿದೆ. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕುರಿತು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುತ್ತಿರುವ ಆಧಾರರಹಿತ ಹೇಳಿಕೆಗಳು ಸಾರ್ವಜನಿಕರನ್ನು ದಾರಿ ತಪ್ಪಿಸುವ ಗುರಿಯನ್ನು ಹೊಂದಿವೆ ಎಂದು ಕೇಂದ್ರ ಸರ್ಕಾರ ಗಮನಿಸಿದ್ದು E20 ಪೆಟ್ರೋಲ್ ಅನ್ನು ಪರಿಚಯಿಸಿದಾಗಿನಿಂದ ಎಥೆನಾಲ್ ಮಿಶ್ರಣಕ್ಕೆ ಕಾರಣವಾದ ಎಂಜಿನ್ ವೈಫಲ್ಯ ಅಥವಾ ವಾಹನ ಸ್ಥಗಿತದ ಯಾವುದೇ ವ್ಯಾಪಕ ಸಮಸ್ಯೆಗಳು ವರದಿಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಅಮೆರಿಕದ ಹ್ಯೂಸ್ಟನ್ನಲ್ಲಿ ನಡೆದ 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಕೆ ಗುಂಪಿನ ಪಂದ್ಯದಲ್ಲಿ ಪೋರ್ಚುಗಲ್ ತಂಡ ಉಜ್ಬೆಕಿಸ್ತಾನದ ವಿರುದ್ಧ 5-0 ಗೋಲುಗಳ ಭರ್ಜರಿ ಜಯ ಸಾಧಿಸಿದೆ. ತಾರಾ ಆಟಗಾರ 41 ಕ್ರಿಸ್ಟಿಯಾನೋ ರೊನಾಲ್ಡೊ ಪೋರ್ಚುಗಲ್ ಪರ 2 ಗೋಲುಗಳನ್ನು ಗಳಿಸಿದರು. ರೊನಾಲ್ಡೊ ತಮ್ಮ ಗೋಲುಗಳೊಂದಿಗೆ 6 ವಿಭಿನ್ನ ವಿಶ್ವಕಪ್ ಪಂದ್ಯಾವಳಿಗಳಲ್ಲಿ ಗೋಲು ಗಳಿಸಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಫಾಕ್ಸ್ ಬರೋದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ಇಂಗ್ಲೆಂಡ್ ಮತ್ತು ಘಾನಾ ನಡುವಿನ ಎಲ್ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾದಲ್ಲಿ ಕೊನೆಗೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ 16 ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆ ಸಂಪನ್ನ. ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಹಕಾರಕ್ಕೆ ಕರೆ. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು 5.4% ಪ್ರಗತಿ. ಹಾರ್ಮೋಜ್ ಜಲಸಂಧಿಯಿಂದ 11,000 ಹೆಚ್ಚು ನಾವಿಕರ ಸ್ಥಳಾಂತರಕ್ಕೆ ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಯೋಜನೆ. MSME ಹಣಕಾಸು ಸೌಲಭ್ಯ ಸುಲಭಗೊಳಿಸಲು ಟ್ರೇಡ್ಸ್ ಅಂತಿಮ ಮಾರ್ಗಸೂಚಿ ಪ್ರಕಟಿಸಿದ RBI. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಉಜ್ಬೆಕಿಸ್ತಾನದ ವಿರುದ್ಧ ಪೋರ್ಚುಗಲ್ಗೆ 5-0 ಗೋಲುಗಳ ಭರ್ಜರಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

ಆಕಾಶವಾಣಿ ಬೆಂಗಳೂರು, ಸಮಯ 7:45:30. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಅಮೃತಧಾರಿ ಚಿತ್ರಕ್ಕಾಗಿ ರಾಮ್ಪ್ರಸಾದ್ ಹಾಗೂ ನಂದಿತಾ ಅವರು ಹಾಡಿದ್ದಾರೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಗೀತ ರಚನೆಗೆ ಮನು ಮೂರ್ತಿಯವರ ಸಂಗೀತ.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಚಿತ್ರ ಅವರ ಸಿರಿಕಂಠದಲ್ಲಿ ಮೂಡಿ ಬರ್ತಾ ಇದೆ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ಗೀತ ರಚನೆಗೆ ಇಳೆಯರಾಜ ಅವರ ಸಂಗೀತ ನಿರ್ದೇಶನ.

0: Rise on how e-governance is transforming Grameen Bharat. With nearly 900 million people living in rural India, the effectiveness of our Panchayati Raj institutions will shape the trajectory of the nation's development, as it is the bedrock upon which a Viksit Bharat will be built. India and US rework trade deal amid tariff changes as fresh talks begin after Modi-Trump G7 meet, notes the Asian Age. The Statesman reports about a record surge in Vaishno Devi pilgrims as the number crosses the 50 lakh mark well before the year reaches its halfway point. International Maritime Organization announces plan to evacuate vessels stuck in Persian Gulf due to the war in West Asia, writes the Hindu. And finally, The Economic Times writes about Gujarat government focusing on Ranshala to educate children of salt pan workers by converting unusable buses into classrooms equipped with smart TVs and TV connectivity dedicated to educational channels. And with that, it's back to you, Anuja.
1: Thank you, Shagun. And now, before we end the bulletin, the headlines once again. BRICS nations called for stronger cooperation to address widening range of global security challenges, including terrorism and cyber threats. Prime Minister Narendra Modi gets condolence call from Qatar's Emir after 12 Indians killed in Ras Laffan gas plant blast. India strongly criticizes Pakistan's remarks over situation in POK, says Islamabad deflects attention away from its human rights abuses. India and United States open high-level trade talks in New Delhi to recalibrate proposed bilateral trade agreement. And in FIFA World Cup, Portugal thrash Uzbekistan 5-0. Match between England and Ghana draw goalless. For details of these stories and more, log on to our website www.newsoneir.gov.in and News on EIR app. And with that, we end the morning news. Have a nice day.
2: Akashvani. ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
3: ಭಾರತದಲ್ಲಿರುವ ಸಮುದಾಯ ರೇಡಿಯೋಗಳ ಕುರಿತು ನಾವೀಗ ಮಾಹಿತಿಯನ್ನ ಕೇಳ್ತಾ ಇದ್ದೀವಿ. ನಿನ್ನೆಯವರೆಗೆ ಉತ್ತರಾಖಂಡ, ಉತ್ತರ ಪ್ರದೇಶ, ಅಸ್ಸಾಂ, ಆಂಧ್ರಪ್ರದೇಶ ಈ ರಾಜ್ಯಗಳಲ್ಲಿ ಕೆಲಸ ಮಾಡುತ್ತಿದ್ದ ಸಮುದಾಯ ರೇಡಿಯೋಗಳ ಕುರಿತು ನಾವು ಮಾಹಿತಿಯನ್ನ ಮಾಡಿಕೊಂಡ್ವಿ. ಇನ್ನು ಮುಂದೆ ಕೆಲವು ರಾಜ್ಯಗಳಲ್ಲಿ ಇರುವ ಸಮುದಾಯ ರೇಡಿಯೋಗಳನ್ನ ನೋಡೋಣ. ರಾಜಸ್ಥಾನದಲ್ಲಿ ತಿಲೋನಿಯಾ ಸಮುದಾಯ ರೇಡಿಯೋ 2009 ನವೆಂಬರಿನಲ್ಲಿ ಅಜ್ಮೇರ್ನ ತಿಲೋನಿಯಾದಲ್ಲಿ 30 ಹಳ್ಳಿಗಳ 5,000 ಜನತೆಗೆ, ಅದರಲ್ಲೂ ಮುಖ್ಯವಾಗಿ ಗ್ರಾಮೀಣ ಮಹಿಳೆಯರಿಗೆ ಬ್ಯಾಂಕಿಂಗ್, ಶಿಶು ಆರೋಗ್ಯ ಹಾಗೂ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವ ಮೂಲಕ ಅವರಲ್ಲಿ ಗಳಿಕೆಯನ್ನು ಹೆಚ್ಚಿಸಿ ಜೀವನ ಮಟ್ಟವನ್ನು ಸುಧಾರಿಸಲು ಈ ರೇಡಿಯೋದ ಮೂಲಕ ಸಾಧ್ಯವಾಗಿತ್ತು. ಅದರಂತೆ ಅಲ್ವಾರ್ನ ಅಲ್ವಾರ್ ತಾಂತ್ರಿಕ ಮಹಾವಿದ್ಯಾಲಯದ ಅಲ್ವಾರ್ ಕಿ ಆವಾಸ್, ಮೌಂಟ್ ಅಬೂದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ತಾಂತ್ರಿಕ ವಿಭಾಗದ ರೇಡಿಯೋ ಮಧುಬನ್, ನವಲ್ಘರ್ದ ಕಮಲ್ ನಿಷ್ಠಾ ಸಂಸ್ಥಾನದ ಕಮಲ್ವಾಣಿ, ಡಿಗ್ಗಿಯಲ್ಲಿರುವ ಎಮಿನೆಂಟ್ ಮಹಿಳಾ ಮಹಾವಿದ್ಯಾಲಯದ ರೇಡಿಯೋ ಎಮಿನೆಂಟ್, ಇವು ಪ್ರಮುಖವಾಗಿ ಇದ್ದ ಹೆಸರುಗಳು. ಇನ್ನು ಒರಿಸ್ಸಾದಲ್ಲಿ ಭುವನೇಶ್ವರದ ಕಮ್ಯುನಿಟಿ ಶಿಕ್ಷಾ ಅನುಸಂಧಾನ ವಿಶ್ವವಿದ್ಯಾಲಯದ ವಾಯ್ಸ್ ಆಫ್ ಎಸ್ಒಎ, ಕೋರಾಪತ್ದಲ್ಲಿರುವ ಸೌತ್ ಒರಿಸ್ಸಾ ವೊಲಂಟರಿ ಆಕ್ಷನ್ ದ ರೇಡಿಯೋ ಧಿಮ್ಲಾ, ರೇಡಿಯೋ ಕಿಸಾನ್, ಭುವನೇಶ್ವರದ ಅಸೋಸಿಯೇಷನ್ ಫಾರ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಕಮ್ಯುನಿಟಿ ರೇಡಿಯೋ ಏಡ್ ಮುಖ್ಯವಾಗಿದ್ದ ಕೆಲವು ಸಮುದಾಯ ರೇಡಿಯೋಗಳು. ಇನ್ನು ನಾವು ಕರ್ನಾಟಕದಲ್ಲಿ ನೋಡುವುದಾದರೆ ಬೆಂಗಳೂರಿನ ಶ್ರೀ ರಮಣ ಮಹರ್ಷಿ ಅಕಾಡೆಮಿ ಫಾರ್ ಬ್ಲೈಂಡ್ ವಿದ್ಯಾಲಯದ ಕೇಂದ್ರ ರಮಣ್ ವಾಯ್ಸಸ್, ಬೆಂಗಳೂರಿನ ಶ್ರೀ ಭಗವಾನ್ ಮಹಾವೀರ್ ಜೈನ್ ಮಹಾವಿದ್ಯಾಲಯದ ಕೇಂದ್ರ ರೇಡಿಯೋ ಆಕ್ಟಿವ್, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಕಮ್ಯುನಿಟಿ ರೇಡಿಯೋ ಕೇಂದ್ರ, ಗುಲ್ಬರ್ಗಾದ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಂತರ್ವಾಣಿ ಕೇಂದ್ರ, ಬೆಂಗಳೂರಿನ ಬೂದಿಕೋಟೆ ಸಮೀಪದ ನಮ್ಮ ಧ್ವನಿ ಕೇಂದ್ರ, ಮಂಗಳೂರಿನ ಸೇಂಟ್ ಎಲೋಶಿಯಸ್ ಮಹಾವಿದ್ಯಾಲಯದ ಸಾರಂಗ್ ಕೇಂದ್ರ, ಮಣಿಪಾಲ ವಿಶ್ವವಿದ್ಯಾಲಯದ ರೇಡಿಯೋ ಮಣಿಪಾಲ್, ತುಮಕೂರಿನ ಶ್ರೀ ಸಿದ್ದಾರ್ಥ ಸೆಂಟರ್ ಫಾರ್ ಮೀಡಿಯಾ ಸ್ಟಡೀಸ್ನ ರೇಡಿಯೋ ಸಿದ್ಧಾರ್ಥ, ಬೆಂಗಳೂರಿನ ಸಾರಥಿ ಝಲಕ್, ನೆಲಮಂಗಲದ ದಿವ್ಯಜ್ಯೋತಿ ವಿದ್ಯಾಕೇಂದ್ರದ ನೆಲದನಿ ಕಮ್ಯುನಿಟಿ ರೇಡಿಯೋ, ಬೆಂಗಳೂರಿನ ವಿಜಯನಗರದ ರೇಡಿಯೋ ಯೂನಿವರ್ಸಲ್, ಹುಬ್ಬಳ್ಳಿಯ ಬಿವಿ ಭೂಮರೆಡ್ಡಿ ತಾಂತ್ರಿಕ ಮಹಾವಿದ್ಯಾಲಯದ ಕೆಎಲ್ಇ ಧ್ವನಿ, ಮೈಸೂರು ಜಿಲ್ಲೆ ಹೆಚ್ಡಿ ಕೋಟೆ ಸರಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ನಡೆಸುತ್ತಿದ್ದ ಜನಧ್ವನಿ, ಈ ಸಮುದಾಯ ಕೇಂದ್ರಗಳು ಬಹಳ ಪ್ರಮುಖವಾಗಿದ್ದ ಕೇಂದ್ರಗಳು. ಇಂದು ಈ ಕೇಂದ್ರಗಳಲ್ಲಿ ಕೆಲ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿಲ್ಲ ಹಾಗೂ ಕೆಲ ಕೇಂದ್ರಗಳು ಸೀಮಿತ ಪರಿಮಿತಿಯಲ್ಲಿ ಕಾರ್ಯಗಳನ್ನು ನಿರ್ವಹಿಸುತ್ತಿವೆ. ಅದರಂತೆ ಕೇರಳದಲ್ಲಿ 2009 ಜೂನ್ 1 ವೈನಾಡ್ ಸೋಷಿಯಲ್ ಸರ್ವಿಸ್ ಸೊಸೈಟಿಯು ನಲ್ಲೂರು ಮಾಡ್ನಲ್ಲಿ ರೇಡಿಯೋ ಮಟ್ಟೋಲಿಯನ್ನು ಆರಂಭಿಸಿತು. ಜುಲೈ 25 ಇದು ವಿದ್ಯುಕ್ತವಾಗಿ ಉದ್ಘಾಟನೆಯಾಯಿತು. ವೈನಾಡ್ ಜಿಲ್ಲೆಯ 49 ಹಳ್ಳಿಗಳಲ್ಲಿ ಇದರ ಪ್ರಸಾರವಿದ್ದು 2.5 ಲಕ್ಷ ಜನ ಇದನ್ನು ಆಲಿಸುತ್ತಿದ್ದರು. ಬುಡಕಟ್ಟು ಭಾಷೆಯಲ್ಲಿ ಪ್ರಸಾರ ಈ ಕೇಂದ್ರದ ವಿಶೇಷತೆಯಾಗಿತ್ತು. ಇದು ಕೇರಳದ ಮೊದಲ ಸಮುದಾಯ ಕೇಂದ್ರ. ಆ ನಂತರ 9 ಸಮುದಾಯ ಕೇಂದ್ರಗಳು ಅಲ್ಲಿ ಪರವಾನಿಗೆ ಪಡೆದವು. ರೇಡಿಯೋ ಡಿಸಿ, ಡಿಸಿ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ನಡೆಸುತ್ತಿದ್ದ ಕೇಂದ್ರ ಕೊಟ್ಟಾಯಂನಲ್ಲಿ, ಕಲ್ಲಿಕೋಟೆ ವಿಶ್ವವಿದ್ಯಾಲಯದ ಕೇಂದ್ರ ಕೋಳಿಕೋಡ್ನಲ್ಲಿ, ವೈನಾಡ್ ಸೋಷಿಯಲ್ ಸರ್ವಿಸ್ ಸೊಸೈಟಿ ಕೇಂದ್ರ ವೈನಾಡ್ನಲ್ಲಿ, ಬಿಷಪ್ ಬಿಂಜಿಗರ್ ಆಸ್ಪತ್ರೆ ಕೊಲ್ಲಂನ ಸಮುದಾಯ ಕೇಂದ್ರ, ಇಂಪೀರಿಯಲ್ ಫೌಂಡೇಶನ್ ಟ್ರಸ್ಟ್ ಆಡೂರ್ನ ಕೇಂದ್ರ, ವೃಂದಾವನ ಟ್ರಸ್ಟ್ ಚರ್ತಲಾ ನಡೆಸುತ್ತಿದ್ದ ಕೇಂದ್ರ, ತಿರುಮಲ ಟ್ರಸ್ಟ್ ಅಲಪ್ಪುಳದಲ್ಲಿ ನಡೆಸುತ್ತಿದ್ದ ಸಮುದಾಯ ಕೇಂದ್ರ, ಮಾರ್ ಅಥನಾಶಿಯಸ್ ಕಾಲೇಜ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ತಿರುವಿಲ, ಅಮೃತಂ ಬಯೋ ಆರ್ಗ್ಯಾನಿಕ್ ರಿಸರ್ಚ್ ಸೆಂಟರ್ ಪಾಲಕ್ಕಾಡ್, ಇಲ್ಲಿ ನಡೆಯುತ್ತಿದ್ದ ಸಮುದಾಯ ಕೇಂದ್ರಗಳು ಬಹಳ ಮುಂಚೂಣಿಯಲ್ಲಿದ್ದ ಕೇಂದ್ರಗಳಾಗಿದ್ದು, ಈಗ ಈ ಕೇಂದ್ರಗಳು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಎಂಬುದರ ಬಗ್ಗೆ ಖಚಿತವಾದ ಮಾಹಿತಿ ಇಲ್ಲ.
2: ಇದುವರೆಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ಕದಂ. ನಿರ್ಮಾಣ ನಂದನ್ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
4: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಟಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಕಲಾವಿದ ಚಿತ್ರಕ್ಕಾಗಿ ಮನು ಅವರು ಹಾಡಿದ್ದಾರೆ. ಈ ಗೀತೆಯನ್ನು ರಚಿಸಿ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

ಅಪೂರ್ವ ಸಂಗಮ ಚಿತ್ರದ ಗೀತೆ ರಾಜ್ಕುಮಾರ್ ಹಾಗೂ ರಮೇಶ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಚಿ ಉದಯ್ ಶಂಕರ್ ಅವರ ಗೀತರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತ.

0: ಇದುವರೆಗೂ ಚಿತ್ರಗೀತೆಗಳನ್ನ ಆಲಿಸಿದ್ರಿ.
1: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
2: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೆ.
3: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
2: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
3: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬುದ್ಧಿಸದೇಕೆಂದು ಕೊರಗದಿರು, ಮಗುವು ಪೆತ್ತರ್ಗೆ ನೀಂ ಲೋಕಕ್ಕೆ ಸ್ಪರ್ಧಿ. ಜಗವೆನ್ನ ಮುದ್ದಿಸದೇಕೆಂದು ಕೊರಗದಿರು, ಮಗುವು ಪೆತ್ತರ್ಗೆ ನೀಂ ಲೋಕಕ್ಕೆ ಸ್ಪರ್ಧಿ. ಹೆಗಲ ಹೊರೆ ಹುಟ್ಟಿದರ್ಗೆಲ್ಲ ಮಿರುತಿರೆ ನಿನ್ನ ರಗಳೆಗಾರಿಗೆ ಬಿಡುವೋ ಮಂಕುತಿಮ್ಮ. ಹೆಗಲ ಹೊರೆ ಹುಟ್ಟಿದರ್ಗೆಲ್ಲ ಮಿರುತಿರೆ ನಿನ್ನ ರಗಳಿಗಾರಿಗೆ ಬಿಡುವೋ ಮಂಕುತಿಮ್ಮ.

ಹೊಗಳಿಕೆ ಎಂಬುದು ಎಲ್ಲರೂ ಬಯಸುವ ವಸ್ತು ಆಗಿಬಿಟ್ಟಿದೆ. ಅದರಲ್ಲೂ ಏನಾದರೂ ಸಾಧನೆ ಮಾಡಿದಾಗ ತನ್ನ ಸಾಧನೆಯನ್ನು ಕುರಿತು ಎಲ್ಲರೂ ಮೆಚ್ಚಬೇಕು, ಹಾಡಿ ಹರಸಬೇಕು ಎಂದು ಜನ ಬಯಸುತ್ತಾರೆ. ಅದಕ್ಕಾಗಿ ಆಟದಲ್ಲಿ ಗೆದ್ದಾಗ, ಕೆಲಸದಲ್ಲಿ ಉನ್ನತ ಸ್ಥಾನ ಪಡೆದಾಗ, ದಾನ ಧರ್ಮ ಮಾಡಿ ಉದಾರತೆ ಮೆರೆದಾಗ, ಸ್ಪರ್ಧೆಗಳಲ್ಲಿ ವಿಜಯಿಯಾದಾಗ, ವಿದ್ಯೆಯಲ್ಲಿ ಉನ್ನತಿ ಸ್ಥಾನ ಗಳಿಸಿದಾಗ ಜನ ಸನ್ಮಾನ ಸಭೆಗಳನ್ನು ಏರ್ಪಡಿಸುವುದು, ಪ್ರಶಸ್ತಿ ನೀಡುವುದು, ಉಡುಗೊರೆಗಳನ್ನು ಕೊಡುವುದು, ಮೆರವಣಿಗೆ ಮಾಡುವುದು ಕಾಣುತ್ತೇವೆ. ಆದರೆ ಇದು ಎಲ್ಲರಿಗೂ ದಕ್ಕುವ ಭಾಗ್ಯ, ಅದೃಷ್ಟವಲ್ಲ. 100ಕ್ಕೆ 90 ಜನರ ಸಾಧನೆಯನ್ನು, ಸಾಮರ್ಥ್ಯವನ್ನು, ಗೆಲುವನ್ನು, ಸಾಹಸವನ್ನು ಜನ ಗುರುತಿಸುವುದೇ ಇಲ್ಲ. ಕೇವಲ ಪ್ರದರ್ಶನ ಮಾಡುವವರನ್ನು, ದೊಡ್ಡಸ್ತಿಕೆಯಿಂದ ಮೆರೆಯುವವರನ್ನು, ಅಧಿಕಾರದಲ್ಲಿರುವವರನ್ನು, ಪ್ರತಿಷ್ಠಿತರಷ್ಟೇ ಜನ ಗಮನಿಸುತ್ತಾರೆ. ನಿಜವಾದ ಸಾಧನೆ ಮಾಡಿದ ಬಡವರನ್ನು, ಸಾಮಾನ್ಯರನ್ನು, ತ್ಯಾಗಿಗಳನ್ನು ಮೆಚ್ಚಿ ಹರಿಸಿ ಸನ್ಮಾನಿಸುವುದಿಲ್ಲ. ಹೀಗಾಗಿ ಅನೇಕರು ನಮ್ಮ ಸಾಧನೆಗಳನ್ನು ಗುರುತಿಸಲಿಲ್ಲವಲ್ಲ, ಮೆಚ್ಚಲಿಲ್ಲವಲ್ಲ, ಸನ್ಮಾನಿಸಲಿಲ್ಲವಲ್ಲ ಎಂದು ಕೊರಗುತ್ತಾರೆ. ನಮ್ಮನ್ನು ನಮ್ಮವರು ಮೆಚ್ಚುತ್ತಾರೆ ಅಷ್ಟೇ ಸಾಕು, ಎಲ್ಲರೂ ಮೆಚ್ಚದಿದ್ದರೆ, ಗೌರವಿಸಿದ್ದರೆ ಕೊರಗಬೇಕಾಗಿಲ್ಲ ಎಂದು ತಿಳಿಯುವರು ಕಡಿಮೆ ಜನ. ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಗಾದೆ ಇದೆ. ನಮ್ಮ ತಾಯಿ ತಂದೆ ಬಂಧು ಬಳಗಕ್ಕೆ ನಾವು ಬೇಕು, ಏಕೆಂದರೆ ಅವರು ನಮ್ಮವರು, ಅವರಿಗೆ ನಾವು ಬೇಕಾದವರು. ಉಳಿದವರಿಗೆ ಏಕೆ ಬೇಕು? ಅವರವರ ಮಕ್ಕಳು ಅವರವರಿಗೆ ಪ್ರೀತಿಪಾತ್ರರು, ಶ್ಲಾಘನೆಗೆ ಬೇಕಾದವರು. ನಮ್ಮ ಮಕ್ಕಳು ಸ್ಪರ್ಧೆಯಲ್ಲಿ ಗೆದ್ದರೆ ನಮ್ಮ ತಾಯಿ ತಂದೆಯರಿಗೆ ನಮಗೆ ಸಂತೋಷ. ನಮ್ಮ ಮಗ ಗೆಲ್ಲಲಿಲ್ಲವಲ್ಲ ಎಂಬ ಭಾವನೆ ಉಳಿದ ತಾಯಿ ತಂದೆಯರಿಗಿದ್ದಾಗ ಅವರು ಹೇಗೆ ಮೆಚ್ಚಲು ಸಾಧ್ಯ? ಆದ್ದರಿಂದ ಎಲ್ಲರೂ ಮೆಚ್ಚಬೇಕು ಎಂದರೆ ಹೇಗೆ ಸಾಧ್ಯ? ಅವರವರ ಮಕ್ಕಳು ಅವರವರಿಗೆ ಹೆಚ್ಚು. ಹಾಗೆ ಲೋಕದಲ್ಲಿ ಜನರಿಗೆ ಅವರವರದೇ ಆದ ಇಷ್ಟ ನಿಷ್ಠೆಗಳಿರುತ್ತವೆ. ಅದರಿಂದ ನಾವು ಸಾಧಿಸಿದ್ದೇವೆ, ಎಲ್ಲರೂ ನಮ್ಮನ್ನು ಮೆಚ್ಚಲಿಲ್ಲ ಎಂದು ದುಃಖಿಸಬೇಕಿಲ್ಲ. ಆತ್ಮತೃಪ್ತಿ, ಅಲ್ಪತೃಪ್ತಿ ನಮಗಿದ್ದರೆ ಸಾಕು. ಆದ್ದರಿಂದಲೇ ಜಗ ಎನ್ನ ಮುದ್ದಿಸದು ಅದೇಕೆ ಎಂದು ಕೊರಗದಿರು ಅಂತ DVG ಹೇಳುತ್ತಾರೆ.

ಕಲಿದು ಬಾಳ್ವಾತಂಗೆ ಕಾಗೆ ಕದ್ದುಣುವ ಭಕ್ಷವ ಕಂಡು ಕರುಬೆ. ರಾಗಿ ಮುದ್ದೆಯ ನುಂಗಿ ನಲಿದು ಬಾಳ್ವಾತಂಗೆ ಕಾಗೆ ಕದ್ದುಣುವ ಭಕ್ಷವ ಕಂಡು ಕರುಬೆ. ನೀಗುವುದು ಹಸಿವನ್ ಉಣಿಸೆಂತಪ್ಪುದಾದೊಡಂ ಬಾಗಿಸದಿರಾತ್ಮವನು ಮಂಕುತಿಮ್ಮ. ನೀಗುವುದು ಹಸಿವನ್ ಉಣಿಸೆಂತಪ್ಪುದಾದೊಡಂ ಬಾಗಿಸದಿರಾತ್ಮವನು ಮಂಕುತಿಮ್ಮ.

0: ಆತ್ಮಾಭಿಮಾನ, ಆತ್ಮಗೌರವ, ಆತ್ಮತೃಪ್ತಿ ಪ್ರತಿಯೊಬ್ಬರಿಗೂ ಮುಖ್ಯ. ನಿಜವಾದ ಆತ್ಮಸಂತೋಷ, ಆದರ್ಶಪ್ರಾಯವಾದ ನೆಮ್ಮದಿ ಎಲ್ಲಿರುತ್ತೆ ಗೊತ್ತೇ? ತನಗೇನು ದೇವರು ಕೊಟ್ಟಿರುತ್ತಾನೋ, ತನಗೆಷ್ಟು ಕೊಟ್ಟಿರುತ್ತಾನೋ, ಪೂರ್ವಜನ್ಮದ ಸುಕೃತದಿಂದ ಏನು ಲಭ್ಯವಿರುತ್ತದೋ ಅದನ್ನು ಭಗವಂತನ ಅನುಗ್ರಹ, ನನ್ನ ಪಾಲಿನ ಪುಣ್ಯ ಎಂದು ತಿಳಿದು ಬಾಳಿದವನೇ ಧನ್ಯನು ಪುಣ್ಯನು ಎನ್ನುತ್ತಾರೆ ಡಿ ವಿ ಜಿ. ಹೀಗಿರುವವನು ಅಂಬುಲಿ ಕುಡಿದರೂ, ರಾಗಿ ಮುದ್ದೆ ಉಂಡರೂ ತೃಪ್ತಿಯಿಂದಿರಲು ಸಾಧ್ಯ? ತಾನು ದುಡಿದು ತಿನ್ನುವ ರಾಗಿ ಮುದ್ದೆ ಊಟದ ಸಮಾನ ಕಾಗೆಯ ಮೃಷ್ಟಾನ್ನ ಭೋಜನ ಬರುವುದಿಲ್ಲ ಎಂದು ತಿಳಿಯಬೇಕು. ಕಾಗೆ ಮನೆಯಿಂದ ಮನೆಗೆ ಹಾರುತ್ತೆ, ಎಲ್ಲರ ಅಂಗಳದಲ್ಲಿ ಇಣುಕುತ್ತೆ, ಎಂಜಲು ತೊಟ್ಟಿಗಳ ಬಳಿ ಸುಳಿಯುತ್ತೆ. ಹಬ್ಬ, ಮದುವೆ, ಹುಟ್ಟುಹಬ್ಬ, ತಿಥಿ ಮೊದಲಾದವುಗಳನ್ನು ಆಚರಿಸಿದವರ ಮನೆಯ ಮುಂದೆ ಊಟ ಮಾಡಿ ಎಸೆದ ಬಾಳೆ ಎಲೆಯನ್ನು ಕಂಡು ಅದರಲ್ಲಿ ಜನ ತಿನ್ನದೇ ಬಿಟ್ಟಿದ್ದ ಹಪ್ಪಳ, ಸಂಡಿಗೆ, ಹೋಳಿಗೆ, ಚಿರೋಟಿ, ಲಾಡು, ಪೇಣಿ, ಪಲ್ಯ, ಜಿಲೇಬಿ, ಜಾಮೂನು ಮೊದಲಾದ ರುಚಿ ರುಚಿ ರುಚಿಯಾದ ಭಕ್ಷ್ಯಗಳನ್ನು ಎಂಜಲು ಮೃಷ್ಟಾನ್ನವನ್ನು ಅದು ತಿನ್ನುತ್ತದೆ. ಗಂಜಿ ಕುಡಿಯುವ ಬಡವ ಕಾಗೆ ತಿನ್ನುವ ಎಂಜಲು ಮೃಷ್ಟಾನ್ನವನ್ನು ಕಂಡು ಕರುಬಬೇಕಾಗಿಲ್ಲ. ಆಹಾರ ಯಾವುದು ಎಂಬುದು ಮುಖ್ಯವಲ್ಲ, ಅದು ಕದ್ದದ್ದೇ, ದುಡದದ್ದೇ, ಅನ್ಯರದ್ದೇ ಎಂಬುದನ್ನು ಗಮನಿಸಬೇಕು. ಅದು ಬಹಳ ಮುಖ್ಯ. ಇಷ್ಟಕ್ಕೂ ಆಹಾರ ಅದ್ಧೂರಿಯಾಗಿದ್ದರೇನು ಬಂತು, ಸರಳವಾಗಿದ್ದರೇನು ಬಂತು, ಅದು ಚಿರೋಟಿ ಆದರೇನು, ರೊಟ್ಟಿ ಆದರೇನು, ಹಸಿವಿನ ಬಾಧೆ ತೀರಿಸುತ್ತದೆ, ಆರೋಗ್ಯಕ್ಕೆ ಕಾರಣವಾಗುತ್ತದೆ, ಪೌಷ್ಟಿಕ ಆಹಾರವಾಗುತ್ತದೆ ಎಂಬ ರೀತಿಯ ದೃಷ್ಟಿ ಬಹಳ ಮುಖ್ಯ. ಹೊಟ್ಟೆ ತುಂಬಲು ಊಟ ನಾಲಿಗೆ ತಲಿಸಲು ಹೋದರೆ ಹೊಟ್ಟೆ ತುಂಬೀತೆ? ಆದ್ದರಿಂದ ನಾವು ಉದರ ನಿಮಿತ್ತ ಸ್ವೀಕರಿಸುವ ಆಹಾರ ನಮ್ಮ ದುಡಿಮೆಯ ಫಲ ಆಗಿರಬೇಕು, ಆತ್ಮವಂಚನೆಯ ಫಲ ಆಗಿರಬಾರದು. ಇನ್ನೊಬ್ಬರ ಹಂಗಿಲ್ಲದೆ ಆತ್ಮಗೌರವ ಉಳಿಸಿಕೊಂಡು ಗಳಿಸಿಕೊಂಡ ಸಂಪಾದನೆ ಆಗಿರಬೇಕು, ಅದು ನಿಜವಾದ ಸಾತ್ವಿಕ ಆಹಾರ. ಹೊಟ್ಟೆಪಾಡಿಗೆ, ನಾಲಿಗೆ ಚಪಲಕ್ಕೆ, ಘನತೆ ಗೌರವ ಕಳೆದುಕೊಂಡು ಅನ್ಯರ ಹಂಗಿಗೆ ಒಳಗಾಗಿ ಪಡೆಯುವ ಆಹಾರದ ಭೋಜನದ ರೀತಿಗೆ ಸಲ್ಲದ ಬದುಕು ಅದು, ನಿಜವಾಗಿ ಹೀನ ಬದುಕು. ಆತ್ಮವನ್ನು ಭಾಗಿಸದೆ ಬದುಕುವುದೇ ನಿಜವಾದ ಬದುಕು.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದಿಂದ ಪ್ರಸಾರ ಕಾರ್ಯಗಳನ್ನು ಆಲಿಸ್ತಾ ಇದ್ದೀರಾ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
4: ನೀನ್ ಮಾಡಿದ್ದು ನೀನೇ ತಿನ್ನು.
5: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ

0: ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ಮನೆ ಇರಲ್ಲ ನೋಡಿ.
1: ಊಟವಿರದೆ ಹಸಿದ ಹೊಟ್ಟೆ ನಾಡಲೆಷ್ಟೋ ತುಂಬಿದೆ.
0: ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
2: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
3: ನಾನು ನಿಮ್ಮ ಆಕಾಶವಾಣಿ
4: ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು.
3: ನಂಗೀಗ 90ರ ಸಂಭ್ರಮ.
4: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
3: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
4: ಹೊರತಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
3: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
5: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ. ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೋತೀರಾ ಅಂತ ಹೇಳಿ. ಅವರುಗಳಿಗೆಲ್ಲ ಆಶ್ಚರ್ಯ, ಏನು ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
3: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ. ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
4: ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲ್ಲಿ ಸಸರರ ಗಗನ.
3: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 9:05. ಇದೀಗ ಗೀತ ಪಲ್ಲವ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಲವ್ ಮಾಕ್ಟೇಲ್ 3 ಚಿತ್ರಕ್ಕಾಗಿ ವಿಜಯ ಪ್ರಕಾಶ್ ಅವರು ಹಾಡಿದ್ದಾರೆ. ಅರುಣ್ ಕುಮಾರ್ ಅವರ ಗೀತರಚನೆಗೆ ನಕುಲ್ ಅಭಯಂಕರ್ ಅವರ ಸಂಗೀತ ನಿರ್ದೇಶನ.

ರಕ್ಕಸಪುರದೋಳ್ ಚಿತ್ರಕ್ಕಾಗಿ ವಿಜಯ ಪ್ರಕಾಶ್ ಅವರು ಹಾಡಿದ್ದ ಗೀತೆಯನ್ನ ಕೇಳಿದ್ರಿ. ಬಿ ಎಸ್ ಮಂಜುನಾಥ್ ಅವರ ಗೀತ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿತ್ತು.

ಸಮಯ ಆಗಿದೆ 9:16:58. ನೀವು ಕೇಳ್ತಾ ಇದ್ದೀರಾ ಗೀತ ಪಲ್ಲವ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ. ಇನ್ನು ಮುಂದೆ ಕೇಳಿ ಕೈಲಾಶ್ ಖೇರ್ ಅವರ ಕಂಠದಲ್ಲಿ ಒಗ್ಗರಣೆ ಸಿನಿಮಾದ ಗೀತೆ, ಜಯಂತ್ ಕಾಯ್ಕಿಣಿ ಅವರ ಗೀತ ರಚನೆ, ಇಳಯರಾಜ ಅವರ ಸಂಗೀತ ನಿರ್ದೇಶನ.

ಲೂಸಿಯಾ ಚಿತ್ರದ ಗೀತೆ, ಬಪ್ಪಿ ಬ್ಲೂಸಮ್ ಪೂರ್ಣಚಂದ್ರ ತೇಜಸ್ವಿ ಹಾಗೂ ಎಂಸಿ ಅರುಣ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಪೂರ್ಣಚಂದ್ರ ತೇಜಸ್ವಿಯವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗಾನಗಂಗೆ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಎಂದಿನಂತೆ ಮಾತು, ಮಾಹಿತಿ ಹಾಗೂ ಸುಮಧುರ ಗೀತೆಗಳೊಂದಿಗೆ ನಾವು ನಿಮ್ಮ ಜೊತೆ ಆಗ್ತೀವಿ ಈ ಗಾನಗಂಗೆ ಕಾರ್ಯಕ್ರಮದಲ್ಲಿ.

0: ಯಾವುದೇ ಒಂದು ಭಾಷೆಯ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ಜಗತ್ತಿಗೆ ಪರಿಚಯಿಸುವಲ್ಲಿ ಸಾಹಿತಿಗಳ ಪಾತ್ರ ಅಪಾರ. ಅಂತಹ ಮಹಾನ್ ಸಾಹಿತ್ಯ ಸಾಧಕರಿಗೆ ಭಾರತೀಯ ಸಾಹಿತ್ಯ ಲೋಕ ನೀಡುವ ಶ್ರೇಷ್ಠ ಸನ್ಮಾನವೇ ಜ್ಞಾನಪೀಠ ಪ್ರಶಸ್ತಿ. ಹೌದು, ಬೇರೆ ಎಲ್ಲ ಪ್ರಶಸ್ತಿಗಳಿಗೂ ಹೋಲಿಸಿದರೆ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಗಳ ಸಾಲಿನಲ್ಲಿ ಅಗ್ರಸ್ಥಾನದಲ್ಲಿರೋದು ಜ್ಞಾನಪೀಠ ಪ್ರಶಸ್ತಿ. ಇದನ್ನು ಭಾರತೀಯ ಜ್ಞಾನಪೀಠ ಸಂಸ್ಥೆ ನೀಡುತ್ತೆ. ಈ ಒಂದು ಸಂಸ್ಥೆ 1961 ಪ್ರಾರಂಭವಾಯಿತು. ಆದರೆ 1965 ಜ್ಞಾನಪೀಠ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತಾ ಇದೆ. ಭಾರತ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಮಾನ್ಯತೆ ಪಡೆದ ಯಾವುದೇ ಭಾರತೀಯ ಭಾಷೆಯ ಶ್ರೇಷ್ಠ ಸಾಹಿತಿಗಳಿಗೆ ಈ ಪ್ರಶಸ್ತಿ ನೀಡಲಾಗುತ್ತೆ. ಪ್ರಶಸ್ತಿ ಪತ್ರ ವಾಗ್ದೇವಿಯ ಕಂಚಿನ ಪ್ರತಿಮೆ ಮತ್ತು ನಗದು ಬಹುಮಾನವನ್ನು ಒಳಗೊಂಡಿರುತ್ತೆ ಈ ಜ್ಞಾನಪೀಠ ಪ್ರಶಸ್ತಿ. ಭಾರತದ ಎಲ್ಲ ಭಾಷೆಗಳ ಪೈಕಿ ಕನ್ನಡವು ಅತ್ಯಧಿಕ ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದ ಭಾಷೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹಾಗಾದರೆ ಇಂದಿನ ಕಾರ್ಯಕ್ರಮದ ವಿಷಯ ನಿಮಗೆ ತಿಳಿಯಿತು ಅಂತ ಭಾವಿಸ್ತಿದ್ದೀನಿ. ಹೌದು, ಇಂದು ನಾವು ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಬಗ್ಗೆ ಮಾತಾಡ್ತಾ ನಾಡು ನುಡಿಯ ಹಾಡುಗಳನ್ನು ಕೇಳ್ತಾ ಸಾಗೋಣ. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ.
1: ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ನಮ್ಮೂರ ಭಾಷೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ನಮ್ಮೂರ ಭಾಷೆ.
0: ಪುನೀತ್ ರಾಜ್ಕುಮಾರ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಮೌರ್ಯ ಚಿತ್ರದ ಗೀತೆ. ಎಸ್ ನಾರಾಯಣ್ ಅವರ ಗೀತ ರಚನೆ, ಗುರುಕಿರಣ್ ಅವರ ಸಂಗೀತ ನಿರ್ದೇಶನ.

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
0: ಯಾಕೆ ಆದ್ರೆ ನಾನು
1: ಒಬ್ಬರೇ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವ್ ಆಗ್ತೀರಾ.
0: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ. ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

ನಮ್ಮ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು. ಕನ್ನಡದ ಕಾವ್ಯ ಗಗನದಲ್ಲಿ ಧ್ರುವತಾರೆಯಂತೆ ಪ್ರಕಾಶಿಸಿದ ರಾಷ್ಟ್ರ ಕವಿ ಕುವೆಂಪು ತಮ್ಮ ಶ್ರೀರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯದ ಮೂಲಕ ಕನ್ನಡ ಸಾಹಿತ್ಯಕ್ಕೆ ವಿಶ್ವ ಮಾನವತೆಯ ಹೊಸ ಆಯಾಮವನ್ನು ನೀಡಿದವರು. ಓ ನನ್ನ ಚೇತನ ಆಗುನಿ ಅನಿಕೇತನ ಎಂಬ ವಿಶ್ವ ಮಾನವ ಸಂದೇಶವನ್ನು ಸಾಹಿತ್ಯದ ಮೂಲಕ ಜಗತ್ತಿಗೆ ಸಾರಿದ ಕವಿ ಕುವೆಂಪು ಅವರು 1967 ಇವರ ಶ್ರೀರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯಕ್ಕೆ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಇದು ಸರಿಸುಮಾರು 23,000 ಹೆಚ್ಚು ಪದ್ಯಗಳನ್ನು ಒಳಗೊಂಡಿದ್ದು, ಈ ಕೃತಿ ರಚನೆಗಾಗಿ ಸುಮಾರು 15 ವರ್ಷಗಳ ಕಾಲಾವಕಾಶ ಹಿಡಿಯಿತು ಎಂದು ಉಲ್ಲೇಖಗಳು ತಿಳಿಸುತ್ತೆ. ಅಂದರೆ ಇದು ಕೇವಲ ರಾಮಾಯಣದ ಪುನರ್ಕಥನವಲ್ಲ, ಮಾನವೀಯತೆ, ಧರ್ಮ, ಸತ್ಯ ಮತ್ತು ವಿಶ್ವ ಮಾನವ ಸಂದೇಶಗಳನ್ನ ಒಳಗೊಂಡ ತಾತ್ವಿಕ ಕಾವ್ಯ. ಕುವೆಂಪು ಅವರು ರಾಮನನ್ನು ಆದರ್ಶ ಮಾನವನ ಪ್ರತೀಕವಾಗಿ ಚಿತ್ರಿಸಿದರೆ, ಒಟ್ಟಾರೆ ಕನ್ನಡ ಭಾಷೆಯ ಸಾಮರ್ಥ್ಯವನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದ ಕೃತಿ ಇದಾಗಿದೆ.

ಮಾವನ ಮಗಳು ಚಿತ್ರದ ಗೀತೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಕಂಠದಲ್ಲಿ ಕೇಳಿದ್ರಿ. ಕುವೆಂಪು ಅವರ ಗೀತ ರಚನೆಗೆ ಟಿ ಚಲಪತಿರಾವ್ ಅವರ ಸಂಗೀತ ನಿರ್ದೇಶನವಿತ್ತು. ಕನ್ನಡ ಸಾಹಿತ್ಯಕ್ಕೆ ಎರಡನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಮಹಾನ್ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು. ಕನ್ನಡದ ವರಕವಿ ಎಂದೇ ಪ್ರಸಿದ್ಧರಾದ ದರಾ ಬೇಂದ್ರೆಯವರ ಅಂಕಿತ ನಾಮ ಅಂಬಿಕಾತನೆಯ ದತ್ತ. ಕನ್ನಡ ಸಾಹಿತ್ಯದಲ್ಲಿ ನವೋದಯ ಚಳುವಳಿಯ ಪ್ರಮುಖ ಕವಿಗಳಲ್ಲಿ ಒಬ್ಬರು. ಜನಪದ ಸೊಗಡು ಮತ್ತು ತಾತ್ವಿಕ ಚಿಂತನೆಗಳನ್ನು ತಮ್ಮ ಕಾವ್ಯಗಳಲ್ಲಿ ಬಹಳ ಸುಂದರವಾಗಿ ಅಳವಡಿಸಿದ್ದಾರೆ. ಇವರ ನಾಲ್ಕು ತಂತಿ ಕೃತಿಯ ವಿಶೇಷತೆ ಏನು ಅಂದರೆ, ಮಾನವ ಜೀವನದ ವಿವಿಧ ಆಯಾಮಗಳನ್ನ ಕಾವ್ಯಾತ್ಮಕವಾಗಿ ಚಿತ್ರಿಸಲಾಗಿದೆ. ಪ್ರಕೃತಿ, ಪ್ರೀತಿ, ಆಧ್ಯಾತ್ಮ, ಸಮಾಜ ಮತ್ತು ಮಾನವೀಯ ಮೌಲ್ಯಗಳು ಕವನಗಳ ಪ್ರಮುಖ ವಿಷಯಗಳಾಗಿವೆ. ಸರಳ ಭಾಷೆಯಲ್ಲಿ ಆಳವಾದ ತಾತ್ವಿಕ ಚಿಂತನೆಗಳನ್ನು ವ್ಯಕ್ತಪಡಿಸಿರೋದು ಈ ಕೃತಿಯ ವಿಶೇಷತೆ. ಕನ್ನಡ ಕಾವ್ಯ ಲೋಕದಲ್ಲಿ ಜನಮನದ ನಾಡಿಯನ್ನು ಸ್ಪರ್ಶಿಸಿದ ವರಕವಿ ಡಾಕ್ಟರ್ ದರಾ ಬೇಂದ್ರೆ ಅವರು ತಮ್ಮ ಕವನ ಸಂಕಲನದ ಮೂಲಕ ಮಾನವ ಬದುಕಿನ ಅನೇಕ ಸ್ವರಗಳನ್ನು ಮೂಡಿಸಿದ್ದಾರೆ. ಈ ಅಪೂರ್ವ ಸಾಹಿತ್ಯ ಸಾಧನೆಗೆ 1973 ಜ್ಞಾನಪೀಠ ಪ್ರಶಸ್ತಿ ಅವರ ಮುಡಿಗೇರಿತು.

ಹಸಿಟ್ಟಿಂದ ಮನೆಗೆ ಎರಡು ಬಗೆಯ ಬೇಡ. ಊರಿಗೆ ದ್ರೋಹ ಮಾಡಿ ಬದುಕಲೆಣಿಸಬೇಡ.

ಗುರು ಐ ಭಾರತ ಮಾತೆಗೆ ಜೈ.

0: ಕಂದಮ್ಮನಿಗೆ ಜೋಗುಳ ಹಾಡು.
1: ಜೋ ಜೋ ಲಾಲಿ ನಾ ಹಾಡುವೆ.
0: ಬೆಳೆಯೋ ಮಕ್ಕಳಿಗೆ ಜ್ಞಾನದ ಗೂಡು.
2: ಈ ಕನ್ನಡದ ಅಕ್ಷರ ಮಾಲೆ.
0: ಹದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ.
2: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ.
0: ವಯೋವೃದ್ಧರಿಗೆ ಬದುಕಿನ ಹಿರಿಮೆ.
1: ಬಾನಿಗೊಂದು ಎಲ್ಲೆ ಎಲ್ಲಿದೆ.
0: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಅದಕ್ಕೀಗ 90ರ ಸಂಭ್ರಮ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
3: ನಮ್ಮ ನಿಮ್ಮ ವಾಣಿ ಇದು ಎಲ್ಲರ ಕಣ್ಮಣಿ.
0: ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ. ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ.

0: ವಂದೇ ಮಾತರಂ. 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಕನ್ನಡ ಸಾಹಿತ್ಯಕ್ಕೆ ಮೂರನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಮಹಾನ್ ಸಾಹಿತಿ ಶಿವರಾಮ ಕಾರಂತರು. ಇವರ ಅದ್ಭುತ ಕಾದಂಬರಿಯಾದ ಮೂಕಜ್ಜಿಯ ಕನಸುಗಳು ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. 1968 ಪ್ರಕಟವಾದ ಈ ಕೃತಿಯ ಕೇಂದ್ರ ಪಾತ್ರ ಮೂಕಜ್ಜಿ ಎಂಬ ವೃದ್ಧೆಯನ್ನು ಆಧರಿಸಿದೆ. ಅವಳ ಕನಸುಗಳು, ಅನುಭವಗಳು ಮತ್ತು ಚಿಂತನೆಗಳ ಮೂಲಕ ಮಾನವ ನಾಗರಿಕತೆಯ ಬೆಳವಣಿಗೆ, ಧರ್ಮ, ಸಂಪ್ರದಾಯ ಮತ್ತು ಬದುಕಿನ ಸತ್ಯಗಳನ್ನು ಲೇಖಕರು ಅನಾವರಣಗೊಳಿಸಿದ್ದಾರೆ. ಶಿವರಾಮ ಕಾರಂತರು ಕೇವಲ ಕಾದಂಬರಿಕಾರರಲ್ಲ, ನಾಟಕಕಾರರು, ಯಕ್ಷಗಾನ ಸಂಶೋಧಕರು, ಪರಿಸರ ಹೋರಾಟಗಾರರು, ಚಲನಚಿತ್ರ ನಿರ್ದೇಶಕರು ಹಾಗೂ ಮಕ್ಕಳ ಸಾಹಿತ್ಯ ರಚನಾಕಾರರು ಹೌದು. ಹೀಗೆ ಜೀವನದ ಪ್ರತಿಯೊಂದು ಕ್ಷೇತ್ರವನ್ನು ತಮ್ಮ ಸೃಜನಶೀಲತೆಯಿಂದ ಶ್ರೀಮಂತಗೊಳಿಸಿದ ಯುಗ ಪುರುಷ ಡಾಕ್ಟರ್ ಕೋಟಾ ಶಿವರಾಮ ಕಾರಂತರು. ಇವರು 1977 ಜ್ಞಾನಪೀಠ ಪ್ರಶಸ್ತಿಯ ಗೌರವಕ್ಕೆ ಪಾತ್ರರಾದವರು.

ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನ, ಕನ್ನಡದ ಆಸ್ತಿ ಎಂದೇ ಖ್ಯಾತರಾಗಿರುವ ಮಾಸ್ತಿ ವೆಂಕಟೇಶ ಅಯ್ಯಂಗಾರವರು ಕನ್ನಡ ಸಾಹಿತ್ಯ ಭಂಡಾರವನ್ನು ತಮ್ಮ ಅದ್ಭುತ ಕಥನ ಶೈಲಿಯಿಂದ ಶ್ರೀಮಂತಗೊಳಿಸಿದ ಇವರು ಚಿಕ್ಕವೀರ ರಾಜೇಂದ್ರ ಎಂಬ ಕೃತಿಗೆ 1983 ಸಾಲಿನ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಇದು ಕನ್ನಡಕ್ಕೆ ಲಭಿಸಿದ 4ನೇ ಜ್ಞಾನಪೀಠ ಪ್ರಶಸ್ತಿ. ಈ ಕಾದಂಬರಿಯು ಕೊಡಗಿನ ಕೊನೆಯ ರಾಜನಾದ ಚಿಕ್ಕವೀರ ರಾಜೇಂದ್ರನ ಜೀವನವನ್ನು ಆಧರಿಸಿದೆ. ಅಧಿಕಾರ, ಆಡಳಿತ, ವ್ಯಕ್ತಿತ್ವದ ದೌರ್ಬಲ್ಯಗಳು ಹಾಗೂ ಇತಿಹಾಸದ ತಿರುವುಗಳನ್ನು ಲೇಖಕರು ಮನೋಜ್ಞವಾಗಿ ಚಿತ್ರಿಸಿದ್ದಾರೆ. ಇತಿಹಾಸ ಮತ್ತು ಕಲ್ಪನೆಯ ಸುಂದರ ಸಂಯೋಜನೆಯೇ ಈ ಕೃತಿಯ ವೈಶಿಷ್ಟ್ಯ. ಮಾಸ್ತಿಯವರ ಕಾವ್ಯನಾಮ ಶ್ರೀನಿವಾಸ. ಇವರು 123 ಹೆಚ್ಚು ಕನ್ನಡ ಕೃತಿಗಳು ಹಾಗೂ 17 ಇಂಗ್ಲಿಷ್ ಕೃತಿಗಳನ್ನು ರಚಿಸಿದ್ದಾರೆ. ಅದಕ್ಕಾಗಿಯೇ ಇವರನ್ನು ಸಣ್ಣ ಕಥೆಗಳ ಜನಕ ಎಂದೇ ಕರೆಯಲಾಗುತ್ತದೆ.

ಸಮಯ ಆಗಿದೆ 10:01 ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಾನಗಂಗೆ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಕನ್ನಡ ಸಾಹಿತ್ಯದ ನವೋದಯ ಪರಂಪರೆಯನ್ನು ಮತ್ತಷ್ಟು ಶ್ರೀಮಂತಗೊಳಿಸಿದ ಮಹಾನ್ ಕವಿ, ವಿಮರ್ಶಕ ಹಾಗೂ ಶಿಕ್ಷಣ ತಜ್ಞರೂ ಆದ ವಿನಾಯಕ ಕೃಷ್ಣ ಗೋಕಾಕ್ ಅವರು, ಇವರು ಮಹಾಕಾವ್ಯವಾದ ಭಾರತ ಸಿಂಧು ರಶ್ಮಿ ಎಂಬ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇದು ಸರಿಸುಮಾರು 35,000 ಸಾಲುಗಳನ್ನು ಹೊಂದಿರುವ ಬೃಹತ್ ಕಾವ್ಯವಾಗಿದೆ. ಇದು ವೈದಿಕ ಯುಗದ ಹಿನ್ನೆಲೆಯನ್ನು ಹೊಂದಿದ್ದು ವಿಶ್ವಾಮಿತ್ರ ಅವರ ವ್ಯಕ್ತಿತ್ವವನ್ನು ಕೇಂದ್ರವಾಗಿರಿಸಿಕೊಂಡು ರಚಿಸಲಾಗಿದೆ. ಆರ್ಯ ಮತ್ತು ದ್ರಾವಿಡ ಸಂಸ್ಕೃತಿಗಳ ಸಮನ್ವಯದ ಸಂದೇಶವನ್ನು ಈ ಕೃತಿ ಸಾರುತ್ತದೆ. ಕನ್ನಡ ಭಾಷೆಯ ಅಸ್ಮಿತೆಗಾಗಿ ಧ್ವನಿಯಾದ ಗೋಕಾಕ್ ಕಾವ್ಯದ ಮೂಲಕ ಭಾರತೀಯ ಸಂಸ್ಕೃತಿಯ ಅನಂತ ಕಿರಣಗಳನ್ನು ಹರಡಿದ ಮಹಾಕವಿ. ಇವರು 1990 ಜ್ಞಾನಪೀಠ ಪ್ರಶಸ್ತಿಯ ಗೌರವಕ್ಕೆ ಭಾಜನರಾದವರು.

ಕನ್ನಡ ಸಾಹಿತ್ಯದಲ್ಲಿ ನವ್ಯ ಚಳುವಳಿಗೆ ಹೊಸ ದಿಕ್ಕನ್ನು ನೀಡಿದ ಮಹಾನ್ ಸಾಹಿತಿ, ಚಿಂತಕ ಹಾಗೂ ವಿಮರ್ಶಕರಾದ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿಯವರು. ಇವರು ಯಾವುದೇ ಒಂದು ಕೃತಿಗಷ್ಟೇ ಅಲ್ಲ, ಒಟ್ಟಾರೆ ಕನ್ನಡ ಸಾಹಿತ್ಯಕ್ಕೆ ನೀಡಿದ ಅಪೂರ್ವ ಕೊಡುಗೆಗಾಗಿ 1994 ಸಾಲಿನ ಕನ್ನಡದ 6ನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಸಂಸ್ಕಾರ ಕಾದಂಬರಿಯು 1965 ಪ್ರಕಟವಾಯಿತು. ಜಾತಿ ವ್ಯವಸ್ಥೆ, ಸಂಪ್ರದಾಯ, ಧರ್ಮ ಮತ್ತು ಮಾನವೀಯ ಮೌಲ್ಯಗಳ ಸಂಘರ್ಷವನ್ನು ಚಿತ್ರಿಸುತ್ತದೆ. ಸಂಪ್ರದಾಯದ ಕಗ್ಗಂಟುಗಳನ್ನು ಪ್ರಶ್ನೆಗಳ ಬೆಳಕಿನಲ್ಲಿ ಬಿಡಿಸಿ ಸಮಾಜದ ಮನಸ್ಸನ್ನು ಆತ್ಮಾವಲೋಕನಕ್ಕೆ ಹಚ್ಚಿದ ಸಾಹಿತಿ ಡಾಕ್ಟರ್ ಯುಆರ್ ಅನಂತಮೂರ್ತಿ. ಅವರ ಲೇಖನಿ ಕೇವಲ ಕತೆಗಳನ್ನು ಬರೆಯಲಿಲ್ಲ, ಸಮಾಜದ ಮೌನವನ್ನು ಮಾತಾಡಿಸ್ತು. ಇವರ ಅಪೂರ್ವ ಸಾಹಿತ್ಯ ಸೇವೆಗೆ 1994 ಜ್ಞಾನಪೀಠ ಪ್ರಶಸ್ತಿ ಇವರ ಮುಡಿಗೇರಿತು.

ಸಮಯ ಆಗಿದೆ 10:11:35. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಾನಗಂಗೆ ಕಾರ್ಯಕ್ರಮವನ್ನು. ಕನ್ನಡ ರಂಗಭೂಮಿಯನ್ನು ವಿಶ್ವದ ರಂಗಮಂಚದ ಮೇಲೆ ಪ್ರತಿಷ್ಠಾಪಿಸಿದ ನಾಟಕಕಾರ, ನಟ, ನಿರ್ದೇಶಕ ಹಾಗೂ ಚಿಂತಕರಾದ ಗಿರೀಶ್ ಕಾರ್ನಾಡ್ ಅವರಿಗೆ 1998 ಸಾಲಿನ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಇವರು ಕನ್ನಡ ಸಾಹಿತ್ಯ ಹಾಗೂ ಭಾರತೀಯ ರಂಗಭೂಮಿಗೆ ನೀಡಿದ ಸಮಗ್ರ ಕೊಡುಗೆಗಾಗಿ ಜ್ಞಾನಪೀಠ ಪ್ರಶಸ್ತಿ ನೀಡಲಾಯಿತು. ಗಿರೀಶ್ ಕಾರ್ನಾಡ್ ಅವರು ಪುರಾಣ, ಇತಿಹಾಸ ಮತ್ತು ಜನಪದ ಕಥೆಗಳನ್ನು ಆಧುನಿಕ ದೃಷ್ಟಿಕೋನದಿಂದ ಮರುಸೃಷ್ಟಿಸಿದವರು. ಇವರು ನಾಟಕಕಾರರಷ್ಟೇ ಅಲ್ಲದೆ ಖ್ಯಾತ ನಟ ಹಾಗೂ ನಿರ್ದೇಶಕರೂ ಆಗಿದ್ದರು. ಇತಿಹಾಸದ ಕನ್ನಡಿಯಲ್ಲಿ ವರ್ತಮಾನವನ್ನು ತೋರಿಸಿದ ದೃಷ್ಟಿವಂತ ನಾಟಕಕಾರ, ಪುರಾಣಗಳಿಗೆ ಹೊಸ ಅರ್ಥ ವ್ಯಾಖ್ಯಾನ ನೀಡಿದ ಸೃಜನಶೀಲ ಚಿಂತಕ, ಕನ್ನಡ ರಂಗಭೂಮಿಯ ಹೆಮ್ಮೆಯ ಪುತ್ರ ಡಾಕ್ಟರ್ ಗಿರೀಶ್ ಕಾರ್ನಾಡ್ ಅವರು.

0: ಸಲ್ಲಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳ್ಗೆ.

ಕನ್ನಡ ಸಾಹಿತ್ಯದ ಜಾನಪದ ಸೊಗಡನ್ನು ವಿಶ್ವ ಸಾಹಿತ್ಯದ ಎತ್ತರಕ್ಕೆ ಕೊಂಡೊಯ್ದ ಮಹಾನ್ ಕವಿ, ನಾಟಕಕಾರ, ಜಾನಪದ ತಜ್ಞ ಹಾಗೂ ಚಲನಚಿತ್ರ ನಿರ್ದೇಶಕರಾದ ಚಂದ್ರಶೇಖರ ಕಂಬಾರ ಅವರಿಗೆ 2010 ಸಾಲಿನ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು.

0: ಭಾಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

ಒಟ್ಟಾರೆಯಾಗಿ ಕುವೆಂಪು ಅವರ ವಿಶ್ವಮಾನವ ಸಂದೇಶದಿಂದ ಆರಂಭವಾಗಿ ಬೇಂದ್ರೆಯವರ ಕಾವ್ಯಲೋಕ, ಕಾರಂತರ ಬಹುಮುಖ ಪ್ರತಿಭೆ, ಮಾಸ್ತಿಯವರ ಕಥಾ ಸಂಪತ್ತು, ಗೋಕಾಕ್ ಅವರ ಸಾಂಸ್ಕೃತಿಕ ಚಿಂತನೆ, ಅನಂತಮೂರ್ತಿಯವರ ಸಾಮಾಜಿಕ ಪ್ರಜ್ಞೆ, ಕಾರ್ನಾಡರ ರಂಗ ಸೃಷ್ಟಿ ಹಾಗೂ ಕಂಬಾರರ ಜಾನಪದ ವೈಭವದವರೆಗೆ ಕನ್ನಡ ಸಾಹಿತ್ಯವು ಜ್ಞಾನಪೀಠ ಪ್ರಶಸ್ತಿಗಳ ಮೂಲಕ ತನ್ನ ಅಸಾಧಾರಣ ಶ್ರೀಮಂತಿಕೆಯನ್ನು ದೇಶಕ್ಕೆ ಪರಿಚಯಿಸಿದೆ. ಈ ಮಹಾನ್ ಸಾಹಿತಿಗಳು ಪಡೆದ ಪ್ರಶಸ್ತಿಗಳು ಕೇವಲ ಅವರ ವೈಯಕ್ತಿಕ ಗೌರವವಲ್ಲ, ಅವು ಕನ್ನಡ ನಾಡಿನ, ಕನ್ನಡ ನುಡಿಯ ಮತ್ತು ಕನ್ನಡ ಸಂಸ್ಕೃತಿಯ ಹೆಮ್ಮೆಯ ಕಿರೀಟಗಳಾಗಿವೆ. ಅವರ ಸಾಹಿತ್ಯದ ಬೆಳಕು ಮುಂದಿನ ಪೀಳಿಗೆಗಳಿಗೂ ದಾರಿದೀಪವಾಗಿ ಕನ್ನಡದ ಕೀರ್ತಿಯನ್ನು ಇನ್ನಷ್ಟು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ ಎಂಬುದು ನಮ್ಮೆಲ್ಲರ ಹಾರೈಕೆಯಾಗಿದೆ.

ಹೌದು, ಇದು ನಮ್ಮ ನಾಡಭಾಷೆ, ಮಾತೃಭಾಷೆ ಕನ್ನಡ. ಕನ್ನಡವನ್ನು ಗೌರವಿಸೋಣ, ಪ್ರೀತಿಸೋಣ, ಎಲ್ಲಕ್ಕಿಂತಲೂ ಮುಖ್ಯವಾಗಿ ಸಾಧ್ಯವಾದಷ್ಟು ಹೆಚ್ಚು ಕನ್ನಡದಲ್ಲೇ ಮಾತನಾಡೋಣ ಅಂತ ಹೇಳ್ತಾ ಇಂದಿನ ಗಾನಗಂಗೆ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಆಯಿತು.

ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಸುನ್ಹೇರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ತೂಫಾನ್ ಮೇ ಪ್ಯಾರ್ ಕಹಾ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಅವರು ಹಾಡಿದ್ದಾರೆ. ಪ್ರೇಮ್ ಧವನ್ ಅವರ ಸಾಹಿತ್ಯಕ್ಕೆ ಚಿತ್ರಾ ಗುಪ್ತ ಅವರ ಸಂಗೀತ.

ಮೇರಾ ನಾಮ್ ಜೋಕರ್ ಚಿತ್ರದ ಗೀತೆ ಮನ್ನಾಡೆ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ನೀರಜ್ ಅವರ ಗೀತ ರಚನೆ, ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನ.

ಮೊಹಮ್ಮದ್ ರಫಿಯವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ತುಮ್ ಹಸೀನ್ ಮೇ ಜವಾನ್ ಚಿತ್ರದ ಗೀತೆ, ಹಜರತ್ ಜೈಪುರಿ ಅವರ ಗೀತ ರಚನೆ, ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನ.

0: ಇಂಪಾದ ದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನ್ಹೆರೆ ಪಲ್ನಲ್ಲಿ
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಯಹೂದಿ ಚಿತ್ರದ ಗೀತೆ ಮುಖೇಶ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಶೈಲೇಂದ್ರ ಅವರ ಗೀತರಚನೆ, ಶಂಕರ್ ಜೈಕಿಶನ್ ಅವರ ಸಂಗೀತ ಈ ಗೀತೆಗಿದೆ.

ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸುನ್ಹೇರೆ ಪಲ್ ಕಾರ್ಯಕ್ರಮದಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದ್ರಿ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 11:05. ನಮ್ಮ ಮುಂದಿನ ಕಾರ್ಯಕ್ರಮ ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು.

ಶುಭ ಮಂಗಳ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಎಂ ಎನ್ ವ್ಯಾಸರಾವ್ ಅವರ ಗೀತರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

0: ಮಗಳೇ ಲೇಲೆ ಅಪ್ಪನ ಮಗಳೇ ಅಲೇಲೆ ನಿಮ್ಮಮ್ಮನ ಮಗಳೇ.
1: ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠದಲ್ಲಿ ತ್ರಿಮೂರ್ತಿ ಚಿತ್ರದ ಗೀತೆಯನ್ನ ಆಲಿಸಿದ್ರಿ. ಚಿ ಉದಯಶಂಕರ್ ಅವರ ಗೀತರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿತ್ತು.

ಸಿಂಗಾಪುರ್ನಲ್ಲಿ ರಾಜಾ ಕೊಳ್ಳ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ.

ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿ ಗಜಪತಿ ಗರ್ವ ಭಂಗ ಚಿತ್ರದ ಗೀತೆ, ಚಿ ಉದಯ್ ಶಂಕರ್ ಅವರ ಗೀತರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.

ಸಮಯವಾಗಿದೆ 11:26. ನೀವು ಕೇಳ್ತಾ ಇದ್ದೀರಾ ಸವಿ ನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು. ಕಿಲಾಡಿ ಜೋಡಿ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಕಂಠದಲ್ಲಿ ಮೂಡಿಬರ್ತಾ ಇದೆ. ಶ್ರೀ ಉದಯ್ ಶಂಕರ್ ಅವರ ಗೀತರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ.

ಮುಂಜಾವಿಂದ ಸಂಜೆವರೆಗೂ ಮಾಲಿಶ್ ಮಾಡ್ತೀವಿ, ಒಳ್ಳೆ ತುರುಳಿ ನೋಡಿ ತಂದು ಬೇಸಿ ಬಿಸಾಕ್ತೀವಿ. ಅಡ್ವಾನ್ಸ್ ಹೇಳೋದಿಲ್ಲ, ಬೋನಸ್ ಬೇಡೋದಿಲ್ಲ, ಕೆಲಸ

0: ಮಕ್ಕಳ ಭಾಗ್ಯ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಹಾಡಿರುವ ಗೀತೆ. ಗೀತ ರಚಿಸಿರುವವರು ಪಿ ಬಿ ಶ್ರೀನಿವಾಸ್ ಹಾಗೂ ಸಂಗೀತ ನೀಡಿರುವವರು ವಿಜಯ ಭಾಸ್ಕರ್.
1: ಬನ್ನಿ.

0: ದಪ್ಪ ಬೀರಲಿ ಕೇಶವ.
1: ಎಲ್ಲ ಇವನ ನನ್ನ ಹೆಸರು ನಿಂಗೆ ಯಾಕೋ ಗೊತ್ತಾಯ್ತು?
0: ಅದಲ್ಲಪ್ಪ, ಇದು ಕೇಶವ ತೊಲಗಿಸುವೆ ಮನೋ ಕ್ಲೇಶವ ತೊಲಗಿಸುವೆ. ಬನ್ನಿ ಮಹಾಸ್ವಾಮಿ, ಬನ್ನಿ ಮಹಾ

0: ಸ್ವಾಮಿ ಹೈ ಬನ್ನಿ ಮಹಾರಾಯರೇ.
1: ಕಲಿಯುಗ ಕೃಷ್ಣ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿ ಸಿಂಹದ ಮರಿ ಸೈನ್ಯ ಚಿತ್ರದ ಗೀತೆ, ಹುಣಸೂರು ಕೃಷ್ಣಮೂರ್ತಿಯವರ ಗೀತ ರಚನೆಗೆ ಸತ್ಯಂ ಅವರ ಸಂಗೀತ.

ಒಗ್ಗಳ್ಳೆ ಗಳ್ಳು ಇಡ್ಲಿ ಬಡ್ಡೆ ಸಾಂಬಾರ್ ರುಚಿಯಾಗಿ ಮಾಡು ಬಟ್ಟರ್ ನಾನೇ ಟೈಟಲ್ ಹೋಲ್ಡರ್ ನಮ್ಮ ನಾಡಿಗೆ ನಾನೇ ಸೂಪರ್.

0: ಶಾಂತಿ ಶಾಂತಿ ಹೂದೋರ್ಗೆ ನನ್ನಿದ್ದಿ ಇನ್ಸ್ಪೈರ್ ಆಯ್ ಹಿಂದೆ ಇದ್ದೋರ್ ಗುಂಪೆಲ್ಲ ಕ್ರಾಂತಿ ಇನ್ ದ ಫೇಲ್ಯೂರ್ ಕ್ರಾಂತಿ ಶಾಂತಿ ಹೂದೋರ್ಗೆ ನನ್ನಿದ್ದಿ ಇನ್ಸ್ಪೈರ್ ಹಿಂದೆ ಇದ್ದೋರ್ ಗುಂಪೆಲ್ಲ ಕ್ರಾಂತಿ ಇನ್ ದ ಫೇಲ್ಯೂರ್ ಜಡ್ಜಿ ಮಂತ್ರಿ ಕೂಲಿ ಅನ್ನೋ ಭೇದ ಇಲ್ದೇನೆ ಜಡ್ಜಿ ಮಂತ್ರಿ ಕೂಲಿ ಅನ್ನೋ ಭೇದ ಇಲ್ದೇನೆ ಎಲ್ಲ ಹೊಟ್ಟೆಗೂ ನುಗ್ಗುತ್ತೆ ರೋಗ ತರದೇನೆ ಅಯ್ಯಿದ್ದೆ ವಡೆ ಸಾಂಬಾರ್ ರುಚಿಯಾಗಿ ಮಾಡು ಬಟ್ಟರ್ ನಾನ್ ಎಜ್ ಸೈಕಲ್ ಹೋಲ್ಡರ್ ನಮ್ಮ ನಾಡಿಗೆ ನಾನೇ ಸೂಪರ್
1: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಯುಗ ಪುರುಷ ಚಿತ್ರದ ಗೀತೆ. ಈ ಗೀತೆಯನ್ನು ರಚಿಸಿ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ವಿಧಿ ವಿಜ್ಞಾನ ಪ್ರಯೋಗಶಾಲೆಗಳಿಗೆ ಆಧುನಿಕ ಉಪಕರಣಗಳು ಸೇರಿದಂತೆ ಅಗತ್ಯವಿರುವ ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮ ವಹಿಸಲಾಗುವುದು ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಿ ವಿಜ್ಞಾನ ಪ್ರಯೋಗಾಲಯ ಎಫ್ಎಸ್ಎಲ್ ಕೇಂದ್ರಕ್ಕೆ ಭೇಟಿ ನೀಡಿರುವ ಬಗ್ಗೆ ಮಾಹಿತಿ ಹಂಚಿಕೊಂಡಿರುವ ಸಚಿವರು ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿರುವುದಾಗಿ ಮಾಹಿತಿ ನೀಡಿದ್ದಾರೆ. ರಾಜ್ಯದ ಹುಬ್ಬಳ್ಳಿ, ಬೆಳಗಾವಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಸೇರಿದಂತೆ ಒಟ್ಟು 8 ಕಡೆ ವಿಧಿ ವಿಜ್ಞಾನ ಪ್ರಯೋಗಾಲಯಗಳಿವೆ. 700 ಫಾರೆನ್ಸಿಕ್ ವಿಜ್ಞಾನಿಗಳು ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದರು. ರಾಷ್ಟದ ಆಹಾರ ಭದ್ರತೆ ಹೆಚ್ಚಿಸುವಲ್ಲಿ ವಿದ್ಯಾರ್ಥಿ ಸಂಶೋಧಕರು ಮಹತ್ವದ ಕೊಡುಗೆ ನೀಡಬೇಕು ಎಂದು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ನಿರ್ದೇಶಕ ಡಾ ತುಷಾರ್ ಕಾಂತಿ ಬೆಹರಾ ಹೇಳಿದರು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿತ 9ನೇ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಸಂಶೋಧನಾ ಸಮ್ಮೇಳನ ಉದ್ಘಾಟಿಸಿ ಅವರು ಮಾತನಾಡಿದರು. 2047ರ ವೇಳೆಗೆ ದೇಶದ ಜನಸಂಖ್ಯೆ 160 ಕೋಟಿ ತಲುಪುವ ಸಾಧ್ಯತೆ ಇದೆ. ಹೆಚ್ಚುತ್ತಿರುವ ಜನಸಂಖ್ಯೆ ಹಾಗೂ ಆಹಾರ ಭದ್ರತೆಯ ಗುರಿಗಳಿಗೆ ಅನುಗುಣವಾಗಿ ಸಂಶೋಧನೆಗಳು ನಡೆಯಬೇಕು ಎಂದರು. ಹುಬ್ಬಳ್ಳಿ ನಗರದಲ್ಲಿ ನಿರ್ಮಿಸಲಾಗುತ್ತಿರುವ ಫ್ಲೈಓವರ್ ಕಾಮಗಾರಿಯ ಗುಣಮಟ್ಟವನ್ನು ಪರೀಕ್ಷಿಸುವಂತೆ ಲೋಕೋಪಯೋಗಿ ಇಲಾಖೆ ರಾಷ್ಟೀಯ ಹೆದ್ದಾರಿ ವಿಭಾಗದ ಮುಖ್ಯ ಅಭಿಯಂತರರಿಗೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪತ್ರದ ಮೂಲಕ ಸೂಚಿಸಿದ್ದಾರೆ. ಸಂಚಾರ ನಿಯಮ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಬಾಕಿ ಉಳಿಸಿಕೊಂಡಿರುವ ಇ-ಚಲನ್ ದಂಡದ ಮೊತ್ತ ಪಾವತಿಸಲು ರಾಜ್ಯ ಸರ್ಕಾರ ಮತ್ತೊಮ್ಮೆ ಶೇಕಡ 50ರಷ್ಟು ರಿಯಾಯಿತಿಯನ್ನು ಘೋಷಿಸಿದೆ. ಹಳೆಯ ಪ್ರಮಾದಗಳನ್ನು ಸರಿಪಡಿಸಿಕೊಳ್ಳಲು ಅವಕಾಶ ನೀಡಲಾಗಿದ್ದು ಬಾಕಿ ಇರುವ ಎಲ್ಲ ಚಲನ್ಗಳನ್ನು ಶೇಕಡ 50 ರಿಯಾಯಿತಿಯಲ್ಲಿ ಪಾವತಿಸಿ ಜವಾಬ್ದಾರಿಯುತ ಚಾಲನೆಗೆ ಬದ್ದರಾಗಿ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ತಿಳಿಸಿದ್ದಾರೆ. ರಿಯಾಯಿತಿ ಈ ತಿಂಗಳ 21ರಿಂದ ಆರಂಭಗೊಂಡಿದ್ದು ಜುಲೈ 10ರವರೆಗೆ ಇರಲಿದೆ. ಕೆಎಸ್ಪಿ ಆಪ್ ಅಥವಾ ಕರ್ನಾಟಕ 1 ಮೂಲಕ ದಂಡ ಪಾವತಿ ಮಾಡಬಹುದು ಎಂದು ಮಾಹಿತಿ ನೀಡಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಮಣ್ಣಿನ ಆರೋಗ್ಯ ಕಾಪಾಡುವುದು ಅತ್ಯಂತ ಅಗತ್ಯವಾಗಿದೆ. ರೈತರು ಭೂಮಿಯ ಫಲವತ್ತತೆ ಹೆಚ್ಚಿಸಲು ಸಾವಯವ ಕೃಷಿಗೆ ಆದ್ಯತೆ ನೀಡಬೇಕು ಎಂದು ಬಳ್ಳಾರಿ ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕ ಸೋಮಸುಂದರ್ ರೈತರಲ್ಲಿ ಮನವಿ ಮಾಡಿದ್ದಾರೆ. ಬಳ್ಳಾರಿಯ ಕೋಳೂರು ಹೋಬಳಿ ದಮ್ಮೂರು ಗ್ರಾಮದ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಆವರಣದಲ್ಲಿ ಆಯೋಜಿಸಿದ್ದ ಖೇತ್ ಬಚಾವೋ ಅಭಿಯಾನ್ ಧರ್ತಿ ಮಾತಾ ಬಚಾವೋ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 27ನೇ ತಾರೀಖು ಬೆಳಗ್ಗೆ 8:30ರವರೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದ್ದಾರೆ. ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತುರ್ತು ಕಾರ್ಯಾಚರಣೆ ಕೇಂದ್ರ ತೆರೆಯಲಾಗಿದೆ. ಹೆಚ್ಚಿನ ಮಳೆ ಸಾಧ್ಯತೆ ಹಿನ್ನೆಲೆ ಮೀನುಗಾರರು ಸಮುದ್ರ ಮೀನುಗಾರಿಕೆ ನಡೆಸಬಾರದು ಎಂದು ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 242 ಮಳೆ ಮಾಪಕಗಳಿವೆ. ಇವುಗಳಲ್ಲಿ 102 ಕಾರ್ಯನಿರ್ವಹಿಸುತ್ತಿದ್ದು ಬಾಕಿ ಉಳಿದ ಎಲ್ಲ ಮಳೆ ಮಾಪಕಗಳನ್ನು ಮುಂದಿನ 15 ದಿನಗಳ ಒಳಗೆ ದುರಸ್ತಿಗೊಳಿಸುವಂತೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಯೋಜಿತ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.
1: ಕಳೆದ ಸಾರಿ ಬೆಳೆ ವಿಮೆಗೆ ನಮಗೆ ತೊಂದರೆ ಆಗಿದೆ. ಕಾರಣ ಇದಕ್ಕೆ ಮಳೆ ಮಾಪನದ ಅಂದ್ರೆ ರೈನ್ ಗೇಜಿನ ಸಮಸ್ಯೆಯಿಂದಾಗಿ ನಮಗಾಗಿಲ್ಲ. ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ, ಆ ರೈನ್ ಗೇಜ್ ಅಲ್ಲಿ 0 ಅಂತೇಳಿ ಬಂದಿದ್ದೆ. ಇದರಿಂದಾಗಿ ಮೂಡಿಗೆರೆ ಸೇರಿದಂತೆ ಕೆಲವು ತಾಲೂಕಿನಲ್ಲಿ ನಮಗೆ ಬೆಳೆ ವಿಮೆ ಸರಿಯಾಗಿ ಬರಲಿಲ್ಲ ಅನ್ನುವಂತ ರೈತರ ದೂರಿನ ಹಿನ್ನೆಲೆಯಲ್ಲಿ ಈ ಬಾರಿ ಮಳೆಗಾಲಕ್ಕಿಂತ ಮುಂಚೆ ಇನ್ನೊಂದ್ಸರ್ತಿ ಯೋಚನೆ ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾಧಿಕಾರಿಯವರ ಸಮಕ್ಷಮದಲ್ಲಿ ಒಂದು ಮೀಟಿಂಗ್ ಕರೆದಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು 242 ರೈನ್ ಗೇಜ್ಗಳಿವೆ. ಅದರಲ್ಲಿ 107 ಸರಿ ಇದೆ, 6ಕ್ಕೆ ನೆಟ್ವರ್ಕ್ ಸಮಸ್ಯೆ ಇದೆ ಮತ್ತು 129 ಸಮರ್ಪಕವಾಗಿಲ್ಲ ಅಂತೇಳಿ ವರದಿ ಕೊಟ್ಟಿದ್ದಾರೆ. ಈ ಒಂದು 50ರವರೆಗೆ ನಾವು ಸರಿ ಮಾಡ್ತಾ ಇದ್ದೇವೆ ವಾರದಲ್ಲಿ ಅಂತೇಳಿ ಸಂಬಂಧಪಟ್ಟ ಏಜೆನ್ಸಿಯವರು ಮತ್ತು ಅಧಿಕಾರಿಗಳು ನಮಗೆ ಹೇಳಿದ್ದಾರೆ. ಅವತ್ತು ನನಗೆ 10 ಅಲ್ಲ 15 ದಿವಸ ತಗೊಂಡು

0: ಕೊನೆಯದು ಕೂಡ ಸರಿಯಾಗಬೇಕು ಅಂತ ಹೇಳಿದೆ.
1: ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ದಕ್ಷತೆ ಪಾಲನೆ ಹಾಗೂ ವಿವಿಧ ಅಪರಾಧ ಪ್ರಕರಣಗಳ ಪತ್ತೆ ಹಚ್ಚುವಿಕೆ ಮೂಲಕ ಉತ್ತಮ ಕಾರ್ಯವೈಖರಿ ತೋರಿದ ಹಾವೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ, ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರಗಿ ಹಾಗೂ ಸೈಬರ್ ಅಪರಾಧಗಳು ಕುರಿತು ಜಾಗೃತಿ ಮೂಡಿಸಿರುವ ಆನಂದ್ ದೊಡ್ಡಕುರ್ಬರ್ ಅವರು 2026ನೇ ಸಾಲಿನ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಪ್ರಶಂಸಾ ಪದಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸುಲೋಚನಾ ಪಚ್ಚಿನಡ್ಕ ಅವರು ಬರೆದು ಪ್ರಸ್ತುತಪಡಿಸುವ ಕಥೆ ಹೃಯಾನುರಾಗ. ಎರಡು ದಿನಗಳ ಹಿಂದೆ ಮೈಸೂರಿಗೆ ಹೋಗಿದ್ದ ವಿಠಲಮೂರ್ತಿಗಳು ಊರಿನ ಬಸ್ಸಿನಿಂದಿಳಿದು ಆಯಾಸಗೊಂಡವರಂತೆ ಮನೆ ಕಡೆ ಹೆಜ್ಜೆ ಹಾಕಿದರು. ಎರಡು ದಿನವೂ ಪ್ರಯಾಣವೇ. ಮಧ್ಯೆ ಅಳಿಯನೆಂಬುವ ಮಗಳ ಗಂಡನ ಮನೆಯಲ್ಲೊಂದಿಷ್ಟು ಹೊತ್ತು ಇದ್ದು ಬಿಟ್ಟರೆ ಬಸ್ಸಿನಲ್ಲೇ ಕಳೆದು ಹೋಯಿತು. ಈ ವಯಸ್ಸಲ್ಲಿ ನನಗೆ ಯಾಕಪ್ಪ ಈ ರೀತಿಯ ಕಷ್ಟ, ದೇವರೇ ಅಂತ ಹೇಳಿಕೊಂಡು ಸದ್ಯ ಅಳಿಯ ಗುಣಮುಖನಾದರೆ ಸಾಕು, ಅವನನ್ನು ನೋಡಿದರೆ ಸದ್ಯದಲ್ಲಿ ಏಳುವ ಸ್ಥಿತಿಯಲ್ಲಿ ಇಲ್ಲವೆಂದೆನಿಸುತ್ತದೆ. ದೇವರಿಟ್ಟ ಹಾಗಾಗಲಿ. ಮನೆಯಲ್ಲಿ ಯಾರಿಗೂ ಈ ವಿಷಯ ತಿಳಿಸುವುದು ಬೇಡ. ಅಳಿಯನೂ ಹೇಳಿದ್ದಾನಲ್ಲ, ಏನೂ ಹೇಳಬೇಡಿ, ಬಾಣಂತಿಗೆ ಸಮಸ್ಯೆಯಾಗೋದು ಬೇಡ, ನಾನು ಆದಷ್ಟು ಬೇಗ ಗುಣಮುಖನಾಗ್ತೇನೆ ಮಾಮ ಅಂತಂದು ಕೈ ಹಿಡಕೊಂಡು ಕಣ್ಣೀರಾಗಿದ್ದು. ಛೇ, ಎಂಥ ಸ್ಥಿತಿ ಇದು! ತಾನು ಮಗನೆಂಬ ಅಕ್ಕರೆಯಿಂದ ನೋಡುತ್ತಿದ್ದ ಜೀವವದು, ನನ್ನನ್ನು ಮನೆಯವರನ್ನು ಅಷ್ಟೇ ಪ್ರೀತಿಸುತ್ತಿದ್ದನಲ್ಲವೇ, ಈ ಗಣೆಬರಹದಿಂದಾಗಿ ಹೀಗಾಗಿದೆ ಅನ್ನೋದು ಬಿಟ್ಟರೆ ಅವನಲ್ಲಿ ದೂರುವಂಥದ್ದಾದರೂ ಏನಿದೆ? ಸಂಭಾವಿತ ಮತ್ತು ಸ್ಫುರದ್ರೂಪಿ ಹುಡುಗ, ಎಷ್ಟು ಗೌರವಿಸುತ್ತಿದ್ದ, ಯಾವ MRPL ಕಂಪನಿಯಂತೆ. ನಮ್ಮೂರಿನ ರಸ್ತೆಗಳ ಇಕ್ಕೆಲಗಳನ್ನು ಅಗೆದು ನೀರಿನ ಪೈಪ್ಲೈನ್ ಜೋಡಣೆ ಮಾಡುವಾಗ ಇಂಜಿನಿಯರ್ ಆಗಿ ಬಂದವನು, ತನ್ನ ಮನೆಯಲ್ಲಿ ಬಡಿಗೆಗೆ ಬಂದು ನಿಂತವನು. ಗಂಡು ಮಕ್ಕಳಿಲ್ಲದಿದ್ದ ನನ್ನಾಕೆಗೆ ಅವನನ್ನು ಕಂಡರೆ ತುಂಬಾ ಪ್ರೀತಿ. ಕೆಲಸ ಮುಗಿಸಿ ಹಸಿದು ಬಂದಾಗ ಮಾಡಿಕೊಡಲು ಮನೆಯವರ್ಯಾರು ಇಲ್ಲವಲ್ಲ ಅಂತ ಬಿಸಿ ಬಿಸಿ ಊಟ ತಿಂಡಿ ಮಾಡಿಸಿ ಮಗಳು ಶ್ರುತಿಯ ಕೈಯಲ್ಲಿ ಕೊಟ್ಟು ಕಳುಹಿಸುತ್ತಿದ್ದಳು. ಮೊದಮೊದಲು ಸಂಕೋಚದಿಂದ ಬೇಡ ಬೇಡ ಅನ್ನುತ್ತಿದ್ದವನಿಗೆ ರುಚಿ ರುಚಿಯಾದ ಊಟ ಸೊಗಸೆನಿಸುತ್ತಿತ್ತು. ಅಮ್ಮನಂತೆ ಕಾಣುವ ಬಾಡಿಗೆಯ ಮನೆಯ ಒಡತಿಯನ್ನು ಬಹಳ ಅನುನಯದಿಂದಲೇ ನಡೆಸಿಕೊಳ್ಳುತ್ತಿದ್ದ. ವಾರದ ರಜೆಯಲ್ಲಿ ಅವನು ಎಲ್ಲಿಗೂ ಹೋಗುತ್ತಿಲ್ಲ, ಮನೆಯೊಳಗೆ ಇದ್ದು ಪೈಪ್ಲೈನಿಗೆ ಸಂಬಂಧಿಸಿದಂತೆ ರೂಪುರೇಷೆ ತಯಾರಿಸುವುದೋ ಬಿಲ್ಲುಗಳ ಲೆಕ್ಕಾಚಾರವೋ ಇತ್ಯಾದಿ ಕೆಲಸಗಳನ್ನು ಮಾಡುತ್ತಿದ್ದ. ಬಟ್ಟೆ ಒಗೆಯಬೇಕೆಂದರೆ ಮಾತ್ರ ಆತ ಹೊರಬರುತ್ತಿದ್ದದ್ದು. ಮನೆಯೆದುರಿನ ಕಲ್ಲಿನ ಮೇಲೆ ದಫ್ ದಫಾ ಅಂತ ಬಟ್ಟೆ ಒಗೆಯುತ್ತಿದ್ದರೆ ಶಾಂತಮ್ಮನಿಗೆ ನಗುವೋ ನಗು, ಅಯ್ಯ ನನ್ನ ಕಂದ ಹಾಗಲ್ಲಪ್ಪ ಬಟ್ಟೆ ಒಗೆಯೋದು, ಹೀಗೆ ಅಂತ ಹೇಳಿ ಅವನಿಗೆ ಒಗೆಯುವುದನ್ನು ತೋರಿಸುತ್ತಾ ಹೆಚ್ಚಿನ ಬಟ್ಟೆಯನ್ನು ತಾವೇ ಒಗೆದು ಬಿಡುತ್ತಿದ್ದರು. ಅವನು ನಿಂತ್ಕೊಂಡೇ ನೋಡುತ್ತಿದ್ದ. ಕೊನೆಗೆ ಎಲ್ಲ ಬಟ್ಟೆ ಒಗೆದು ಮುಗಿಸುವಾಗ ಎಚ್ಚರಗೊಂಡು ಅಮ್ಮ ಬಿಡಿಮ್ಮ ನಾನೇ ಒಕ್ಕೊಳ್ತೀನಿ ಅಂತ ಹೇಳಿ ಅವರ ಕೈಯಿಂದ ಇಸಿದುಕೊಳ್ಳಿದ್ದ. ಅವರಿಬ್ಬರ ಈ ತುಂಟಾಟವನ್ನು ನೋಡಿಯೇ ಕಣ್ತುಂಬಿಕೊಳ್ಳಬೇಕು. ಮೈಸೂರಿನವನು ಅಂತಂದಿದ್ದ. ಅವನ ಮನೆಯ ಪರಿಚಯ ಯಾರಿಗಿತ್ತು? ಮೈಸೂರನ್ನು ನಾ ದಸರಾ ಜಂಬೂ ಸವಾರಿ ವೇಳೆ ನೋಡಿದ್ದೇನೆಯೇ ಹೊರತು ಇಡೀ ನಗರ ಸುತ್ತಾಡಿಲ್ಲ. ಒಂದು ದಿನ ಗಂಡ ಹೆಂಡತಿಯರಿಬ್ಬರು ನಮ್ಮ ಮನೆ ಮುಂದೆ ಬಂದು ನಿಂತು ಆನಂದ ಇರುವ ಮನೆ ಇದೆ ಅಂದರು. ಬಿಳಿಯ ಅಂಗಿ ಪ್ಯಾಂಟ್ ಧರಿಸಿದ ವ್ಯಕ್ತಿ, ಪಕ್ಕದಲ್ಲಿದ್ದ ಹೆಂಗಸು ಲಕ್ಷಣವಾಗಿದ್ದರು. ಒಳ್ಳೆಯವರು ಅಂತ ನೋಡುವಾಗಲೇ ಅರ್ಥವಾಗುತ್ತಿತ್ತು. ಒಳಗೆ ಬನ್ನಿ ಅಂತ ಕರೆದ ಕ್ಷಣ ಬಂದು ಕೂತರು. ಪ್ರಯಾಣ ಮಾಡಿ ಆಯಾಸವಾಗಿತ್ತೇನೋ ಉಸ್ಸಪ್ಪ ಅಂತ ಕೂತು ಶಾಂತ ತಂದುಕೊಟ್ಟ ನೀರನ್ನು ಗಟಗಟನೆ ಕುಡಿದರು. ಅಯ್ಯೋ ಮಧ್ಯಾಹ್ನದ ಹೊತ್ತು ಊಟ ಮಾಡುವಿರಂತೆ ಏಳಿ ಎಂದು ಚಾಪೆ ಹಾಸಿದರೆ ಕೂತು ಉಂಡರು. ಉಣ್ಣುವಾಗ ಒಂದೇ ಒಂದು ಮಾತು ಆಡಲಿಲ್ಲ. ಬಹುಶಃ ಅವರ ಮನೆಯ ಸಂಪ್ರದಾಯವೂ ಅದೇನೋ. ನಾವು ಆ ಥರದ ಪದ್ಧತಿಯನ್ನೇ ಬೆಳೆಸಿಕೊಂಡು ಬಂದಿರುವುದರಿಂದ ನಮಗವರ ಸಂಸ್ಕಾರ ಇಷ್ಟವಾಯಿತು. ಮತ್ತೆ ಮತ್ತೆ ಬಡಿಸಿದಾಗ ಬೇಡ ಅನ್ನೋದೊಂದು ಬಿಟ್ಟರೆ ಅವರ ಪಾಡಿಗೆ ಊಟ ಮುಗಿಸಿದರು. ಎಲೆ ಅಡಿಕೆ ಮೆಲ್ಲುವ ವೇಳೆಗೆ ನಿಧಾನಕ್ಕೆ ಮಾತು ಆರಂಭಿಸಿದರು. ನಮ್ಮ ಮಗ ಹೇಗೆ? ತುಂಬಾ ಮಾತುಕತೆಯಲ್ಲದ ಹುಡುಗ. ಮುಚ್ಚಟೆಯಾಗಿ ಬೆಳೆಸಿದ್ದೇವೆ, ಏನೂ ಕೆಲಸವಾದು. ಇಷ್ಟು ದೂರವೆಲ್ಲ ಬರೋದು ಬೇಡ ಅಂದರೂ ಕೇಳದೆ ಇಂಜಿನಿಯರಿಂಗ್ ಕಲಿತದ್ದು ಸುಮ್ಮನೆ ವೇಸ್ಟ್ ಆಗುತ್ತಮ್ಮ ಅಂತ ಹೇಳಿ ನಮ್ಮ ಬಾಯಿ ಮುಚ್ಚಿಸಿದ್ದ. ನಿಮ್ಮ ಬಗ್ಗೆ ಯಾವಾಗಲೂ ಹೇಳುತ್ತಿರುತ್ತಾ, ಊಟ ತಿಂಡಿಯ ಕೊರತೆಯೇ ಇಲ್ವಂತೆ. ನಾವೇ ನೋಡಿದ್ವಲ್ವಾ ಎಷ್ಟು ಚೆನ್ನಾಗಿದೆ ನಿಮ್ಮ ಕೈ ಅಡುಗೆ. ನಮಗೇ ಇಷ್ಟು ಆನಂದವಾಗಿರಬೇಕಾದರೆ ಅವನು ಸುಖವಾಗಿಯೇ ಇರುತ್ತಾನೆಡಿ ಅಂತ ನಕ್ಕಾಗ ಶಾಂತಾಳಿಗಂತೂ ಸಂಭ್ರಮವೇ. ತುಂಬಾ ದೂರದಿಂದ ಬಂದಿದ್ದೀರಿ, ಮೊದಲು ನೀವು ಸ್ನಾನ ಮುಗಿಸಿ ಆಮೇಲೆ ವಿಶ್ರಮಿಸಿಕೊಳ್ಳುವಿರಂತೆ. ಆನಂದ ಬರಿನ್ನು ಸಾಯಂಕಾಲವಾಗುತ್ತೆ ಅಂತ ಹೇಳಿ ಟವಲು, ಹೊಸ ಸೋಪು ಎಲ್ಲವನ್ನೂ ಕೊಟ್ಟರು. ಬೀಗ ಹಾಕಿ ಹೋದ ಆನಂದ ಬರುವವರೆಗೆ ಇದ್ದರೆ ತಪ್ಪೇನು ಎಂದುಕೊಂಡು ಸ್ನಾನಕ್ಕೆ ಹೊರಟರು. ಸಂಜೆ ಕಾಫಿಯ ಜೊತೆ ಆರಾಮ ಮಾತುಕತೆಯಾಡುತ್ತಿರುವಾಗಲೇ ಆನಂದ ಬಂದ. ಬಂದವನೇ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ ತಬ್ಬಿಕೊಂಡ. ಮೊದಲೇ ಹೇಳಬಾರದ ಬರ್ತೀರಿಂತ, ಬೀಗದ ಕೀ ಕೊಟ್ಟು ಹೋಗಿರುತ್ತಿದ್ದೆ ಅಂತ ಮುನಿಸಿಕೊಂಡ. ನೀನು ಬೀಗದ ಕೈ ಕೊಟ್ಟಿದ್ದರೆ ನಮಗೆ ನಿನ್ನ ಓನರ್ನವರ ಒಳ್ಳೆಯತನ ಎಲ್ಲಿ ಅರ್ಥವಾಗಿತ್ತು ಹೇಳು ಎನ್ನುತ್ತಾ ನಸುನಗೆಯೊಂದಿಗೆ ಎದ್ದರು. ನನಗಂತೂ ಒಬ್ಬ ಗಂಡು ಮಗನನ್ನು ದೇವರು ಯಾಕಪ್ಪ ದಯಪಾಲಿಸಲಿಲ್ಲ ಅನ್ನುವ ಸಂಕಟ ತೀವ್ರವಾಗಿ ಬಂತು. ಇದೆಲ್ಲರ ಮಧ್ಯೆ ನಮ್ಮ ಮಗಳು ಶ್ರುತಿಯೂ ಬಿಎ ಮುಗಿಸಿ ಮನೆಯಲ್ಲಿದ್ದಳಲ್ಲ, ಆನಂದನಿಗೆ ಊಟ ತಿಂಡಿ ಅಂತ ಕೊಡೋದಿಕ್ಕೆ ಹೋದವಳು ಅದ್ಯಾವಾಗ ಪ್ರೀತಿ ಎಂಬ ಮಾಯೆಗೆ ಬಿದ್ದಳೋ ಗೊತ್ತಿಲ್ಲ. ಮದುವೆಗೆ ಅಂತ ಹೆಣ್ಣು ನೋಡಲು ಗಂಡಿನ ಕಡೆಯವರು ಮನೆಗೆ ಬಂದಿದ್ದಾಗ ನೇರವಾಗಿ ನಮ್ಮೆದುರು ನಿಂತು ಹೇಳಿಯೇ ಬಿಟ್ಟಳು ತಾನು ಆನಂದನನ್ನು ಮದುವೆಯಾಗುತ್ತೇನೆಂದು. ನಮಗೆ ಗಬರಿ. ನಮ್ಮ ಮಗನಂತೆ ಅವನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತೇವೆಯೇ ಹೊರತು ಈ ಥರದ ಭಾವಗಳೆಂದು ನಮ್ಮಲ್ಲಿ ಮೂಡಿರಲಿಲ್ಲ. ಜಾತಿ ಬೇರೆ, ಊರು ಬೇರೆ, ಆಚಾರ ವಿಚಾರವೆಲ್ಲವೂ ಬೇರೆಯಾಗಿರುವಾಗ ಹೇಗೆ ಒಪ್ಪುವುದು? ಅವನ ಮನೆಯವರೇನೋ ಒಳ್ಳೆಯವರು, ಆದರೆ ಮಗಳನ್ನು ಕೊಡುವಷ್ಟು ಒಳ್ಳೆಯತನ ನಮ್ಮಲ್ಲಿದೆಯೇ ಎಂದು ಯೋಚಿಸುವಂತಾಗಿತ್ತು. ಅಷ್ಟು ದಿನಗಳ ಬಳಿಕ ಅವನೂ ನಮ್ಮ ಜೊತೆ ಮಾತನಾಡಲು ಬಂದಿದ್ದ. ನಿಮ್ಮ ಮಗಳನ್ನು ಕೊಡಿ, ನನ್ನಿಂದಾದಷ್ಟು ಚೆನ್ನಾಗಿ ನೋಡಿಕೊಳ್ತೀನಿ ಅಂದಿದ್ದ. ಅವನೆದುರು ನಾವು ಕರಗಿ ಹೋಗಿದ್ದು. ಮನೆಯಲ್ಲೇ ಇದ್ದ ಹುಡುಗ ಊರು ಜಾತಿ ಅನ್ನೋದೆಲ್ಲ ಬಿಟ್ಟರೆ ಮನುಷ್ಯರಾಗಿ ಒಳ್ಳೆಯತನ ಮಾತ್ರವಲ್ಲವೇ ಉಳಿಯುವುದು. ಮಗಳ ಹಠ, ಹೆಂಡತಿಯ ಒಪ್ಪಿಗೆ ಇವೆಲ್ಲವೂ ನನ್ನನ್ನು ಒಪ್ಪುವಂತೆ ಮಾಡಿತ್ತು. ಹತ್ತಿರ ಹತ್ತಿರ ವರ್ಷಗಳೇ ಕಳೆದು ಹೋಗಿದ್ದವು. ಆತ ನಮ್ಮ ಮನೆ ಬಾಡಿಗೆಗೆ ಬಂದು ಎಷ್ಟೊಂದು ಹತ್ತಿರವಾಗಿದ್ದ. ಸಂಬಂಧಗಳೇ ಬೆಸೆ ಹೋಗುವಷ್ಟು. ನಮಗಾದರೂ ಯಾರಿದ್ದರು ಒಬ್ಬ ಮಗಳನ್ನು ಬಿಟ್ಟು? ಅವಳ ಆಸೆಯೇ ನಮ್ಮಾಸೆಯಲ್ಲವೇ? ಆನಂದ ಅವರ ಮನೆಯವರನ್ನು ಮಾತುಕತೆಗೆ ಕರೆಸಿದ್ದ. ಅವರೇ ಒಳ್ಳೆಯವರು, ಆಸ್ತಿ ಅಂತಸ್ತು ಮಗನ ಕೆಲಸ ಅಂತ ನೋಡದೆ ಒಪ್ಪಿಗೆ ಕೊಟ್ಟಿದ್ದರು. ನಮ್ಮ ಮಗಳು ಶ್ರುತಿಯಂತೂ ಅವರಿಗೆ ಹಿಡಿಸಿಬಿಟ್ಟಿದ್ದಳು. ಅವರಿಗೆ ಹೆಣ್ಣು ಮಕ್ಕಳಿಲ್ಲ, ನಮಗೆ ಗಂಡು ಮಗುವಿಲ್ಲ. ಎರಡೂ ಸಂಸಾರದವರು ನಮ್ಮ ನಮ್ಮ ಕೊರತೆಗಳನ್ನು ನೀಗಿಸಿಬಿಟ್ಟಿದ್ದೆವು. ಮದುವೆಯಲ್ಲಿ ನಮ್ಮ ಬಂಧುಗಳು ಅಂತ ಯಾರೂ ಇರಲಿಲ್ಲ. ನೆರೆಮನೆಯ ಒಂದಷ್ಟು ಮಂದಿ, ಅವರೂರಿನ ಒಂದಷ್ಟು ಜನ ಬಂದು ಸರಳವಾಗಿ ದೇವಸ್ಥಾನದಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿ ಮುಗಿಸಿದ್ದೆವು. ಮದುವೆಯಾದ ಹೊಸತರಲ್ಲಿ ಶ್ರುತಿ ಮೈಸೂರಿನಲ್ಲಿಯೇ ಇದ್ದಳು. ಅವಳ ಅತ್ಮಾವನಿಗೂ ಅವಳೆಂದರೆ ಆಸೆ. ನಮಗೋ ಇದ್ದ ಮಗಳೂ ಹತ್ತಿರ ಇಲ್ಲ. ಅಳಿಯನಿಗೂ ಮೈಸೂರು ಕಡೆ ಟ್ರಾನ್ಸ್ಫರ್ ಆಯಿತು. ನಾವು ದಂಪತಿ ಮಾತ್ರ ನಮ್ಮ ಪಾಡಿಗೆ ಮರುಗಿಕೊಂಡು ಕಾಲ ಕಳೆಯುತ್ತಿದ್ದೆವು. ಆನಂದ ಇದ್ದ ಮನೆಗೆ ಸಂಸಾರಸ್ಥ ಕುಟುಂಬವೊಂದು ಬಂದಿದ್ದರಿಂದ ಇದ್ದುದರಲ್ಲೇ ನಮಗೆ ನೆಮ್ಮದಿ. ಹೀಗಿರುವಾಗಲೇ ಶ್ರುತಿ ಬಸಿದಳು. ಮೊದಲ ಬಸಿರು ಎಲ್ಲರಿಗೂ ಸಂಭ್ರಮ. ಆನಂದನ ಮನೆಯವರೆಲ್ಲ ಕುಣಿದಾಡಿಬಿಟ್ಟಿದ್ದರು. ಮಗುವನ್ನೊಮ್ಮೆ ನೋಡುವ ಕುತೂಹಲ ಎಲ್ಲರಿಗೂ. ಸೀಮಂತ ಶಾಸ್ತ್ರ ಮುಗಿಸಿ ಮೊರ ಹೆರಿಗೆ ತವರಿನಲ್ಲೇ ಆಗಬೇಕೆಂಬ ಹಂಬಲದಿಂದ ಹಠ ಮಾಡಿ ಶ್ರುತಿಯನ್ನು ಇಲ್ಲಿಗೆ ಕರೆತಂದ್ವಿ. ನಮ್ಮ ಬದುಕಿಗೆ ಅದೇ ದೊಡ್ಡ ತಪ್ಪಾಯಿತೇನೋ. ಆನಂದ, ಶ್ರೀ ಮಗು ಹೆತ್ತಾಗಲು ಬರಲಿಲ್ಲ. ಅವರಪ್ಪ ಅಮ್ಮ ವಿಚಾರಿಸುತ್ತಾರಾದರೂ ಅವನದು ಪತ್ತೆ ಇಲ್ಲ. ಬಾಣಂತಿ ಶ್ರುತಿಯ ಅಳಲನ್ನು ನೋಡಲಾಗುತ್ತಿಲ್ಲ. ಫೋನ್ ಮಾಡಿ ಮಾಡಿ ಸುಸ್ತಾಗಿದ್ದಾಳೆ. ಯಾರು ಹೇಳಿದರೂ ಕೇಳಲೊಲ್ಲಳು. ಅವನು ಇಲ್ಲಿಗೆ ಬರಲೇಬೇಕೆಂದು ಹಠ ಮಾಡುತ್ತಾಳೆ. ನನಗೂ ನನ್ನ ಹೆಂಡತಿಗೂ ಆತಂಕ. ಇದ್ದಕ್ಕಿದ್ದ ಹಾಗೆ ಆನಂದನಿಗೇನಾಯಿತು? ಅವನೇಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ದಾನೆ? ಮನೆಯವರಲ್ಲಿ ಕೇಳಿದರೆ ಕೆಲಸದ ಒತ್ತಡ, ಮನೆಗೇ ಬಂದಿಲ್ಲ ಅನ್ನುತ್ತಿದ್ದಾರೆ. ಯಾಕೆ ಹೀಗೆ? ಎಲ್ಲರೂ ಸೇರಿ ಸುಳ್ಳು ಹೇಳುತ್ತಿದ್ದಾರೆ ಎಂದೆನಿಸುತ್ತಿದೆ. ನಂಬಿಕೆಯಿಂದ ಯಾವುದೋ ಗೊತ್ತಿಲ್ಲದ ಊರಿನವರಿಗೆ ಕೊಟ್ಟು ಮದುವೆ ಮಾಡಿದ್ವಿ. ಈಗ ಬಂದಿಲ್ಲ ಅಂದ್ರೆ ಹುಡುಕಿಕೊಂಡು ಹೋಗುವಷ್ಟು ಹತ್ತಿರದಲ್ಲಿದೆ ಆ ಊರು. ಮಗಳು ಬಾಣಂತಿಯಲ್ಲದೆ ಹೋಗಿದ್ದರೆ ಸೀದಾ ಎದ್ದು ಹೋಗುತ್ತಿದ್ದಳೇನೋ. ಮಗುವಿನ ಬಗೆಗೆ ಗಮನವೇ ಕೊಡದ ಆಕೆಯ ಸ್ಥಿತಿಯನ್ನು ಕಂಡರೆ ಕರುಳು ಚುರುಕ್ಕೆನ್ನದೆ. ಒಂದಷ್ಟು ದಿನಗಳು ಕಳೆಯಲಿ, ನಾನೇ ತಾಯಿ ಮಗುವನ್ನ ಅವನ ಮನೆಯಲ್ಲಿ ಬಿಟ್ಟು ಬರುತ್ತೇನೆ. ಆಮೇಲೆ ಅವನುಂಟು, ಅವನ ಹೆಂಡತಿ ಮಗುವುಂಟು. ಹೀಗೆ ಯೋಚಿಸುತ್ತಾ ಕುಳಿತ. ಯಾಕೋ ಮನಸ್ಸಿಗೆ ಆತಂಕ. ಮದುವೆ, ಬಂಧ ಇವೆಲ್ಲ ಪೂರ್ವಜನ್ಮದ ಪುಣ್ಯದ ಫಲಗಳೆಂದು ನಂಬಿದವರು ನಾವು. ಎಲ್ಲಿನದೋ ಒಬ್ಬ ಹುಡುಗಿ, ಎಲ್ಲಿಯದೋ ಗುರು ಪರಿಚಯವಿಲ್ಲದ ಹುಡುಗ ಮತ್ತವರ ಮನೆಯವರೊಂದಿಗೆ ಬಾಳುವುದೆಂದರೆ ಅದೇನು ಸುಲಭವೇ? ನಂಬಿಕೆ ಮತ್ತು ಪ್ರೀತಿ ಎಂಬ ಎರಡು ಚಕ್ರಗಳ ಆಧಾರದಲ್ಲಲ್ಲವೇ ಬದುಕಿನ ರಥ ಹೀಯುವುದು. ಒಂದು ವಿಚಾರ ಸುಳ್ಳಾದರೂ ಒಂದು ಚಕ್ರ ಮುರಿದಂತೆಯೇ, ಚಕ್ರ ಮುರಿಯದಂತೆ, ಬಾಗದಂತೆ, ಬಿರುಕು ಬಿಡದಂತೆ, ಬದುಕೆಂಬ ರಥ ಬೀಳದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಇಬ್ಬರಲ್ಲೂ ಇರುತ್ತದಲ್ಲವೇ? ಭಾವಜೀವಿ ಆನಂದ, ಯಾವತ್ತೂ ಈ ರೀತಿ ನಡಕೊಳ್ಳದೇ ಇದ್ದವನು ಈಗೇಕೆ ಹೀಗೆ ಮಾಡುತ್ತಿದ್ದಾನೆ? ನಮ್ಮ ಪುಣ್ಯ ಮಗ ಹೆತ್ತು ಮಲಗಿರುವುದಕ್ಕೆ. ಅಳಿಯ ಬರದೇ ಇದ್ದರೂ ನೆರೆಕರೆಯ ಮನೆಯವರೆಲ್ಲರೂ ಸುಮ್ಮನಿದ್ದಾರೆ. ಇನ್ನೊಂದಷ್ಟು ದಿನ ಹೋದರೆ ಮಗುವಿನ ನಾಮಕರಣ ಮಾಡಲೇಬೇಕು. ಆಗಲಾದರೂ ಬರುವನೋ ಏನೋ. ಚಿಂತೆ ಮಾಡಿ ಮಾಡಿ ಮೂರೂ ಜನರು ಹಣ್ಣಾಗಿದ್ದೇವೆ. ಮಗಳಿಗೆ ಸಮಾಧಾನ ಹೇಳುವುದಾದರೂ ಹೇಗೆ? ಅವಳಿಗೆ ಗಂಡ ತನ್ನನ್ನು ಮತ್ತೆ ಬಿಟ್ಟಿರಬಹುದು ಎಂಬ ಅನುಮಾನವೂ ಇದ್ದಿರಬಹುದು. ನಾವು ಊರಲ್ಲಿ ಬೇರೊಂದು ಸಂಬಂಧ ಇದ್ದಿರಬಹುದಾ ಎಂದು ಪ್ರಶ್ನಿಸಿದ್ದೆವು. ಅದಕ್ಕವಳು ಆ ಥರದ ಮನುಷ್ಯರಲ್ಲಪ್ಪ ಎಂದು ಬಿಕ್ಕಿ ಬಿಕ್ಕಿ ಅತ್ತಿದ್ದಳು. ಅಷ್ಟು ಆಸೆಯಿಂದ ಹೆತ್ತ ಮಗುವನ್ನು ನೋಡೋದಿಕ್ಕೆ ಇಷ್ಟು ದಿನಗಳಾದರೂ ಕೆಲಸದ ಒತ್ತಡವೇನು? ಛೇ, ಮನಸ್ಸು ವರ್ಷಗಟ್ಟಲೆ ಒಟ್ಟಿಗಿದ್ದರೂ ಸಣ್ಣ ತಪ್ಪಾದಾಗ ಏನೆಲ್ಲ ಕೆಟ್ಟದ್ದನ್ನು ಯೋಚಿಸುತ್ತಿರುತ್ತದಲ್ಲ. ಮನಸ್ಸೇ ಹಾಗೆ, ಒಳ್ಳೆಯ ರೀತಿಯಲ್ಲಿ ಜೊತೆಗಿದ್ದಾಗ ಒಳ್ಳೆಯವರು, ಮನಸ್ಥಿತಿ ಪರಿಸ್ಥಿತಿ ಚೆನ್ನಾಗಿದ್ದಾಗ ಕೆಟ್ಟವರು. ಹೀಗೇಕೆ? ಆಲೋಚನೆಗಳೆಲ್ಲ ಸದಾಕಾಲ ಒಂದೇ ರೀತಿ ಇರಬಾರದೇಕೆ? ಅಲ್ಲ, ಅವರಪ್ಪ ಅಮ್ಮನು ಸುಮ್ಮನಿದ್ದಾರೇಕೆ? ಅದೇ ಸಂಶಯ ಮಗಳದ್ದು. ಅಷ್ಟೊಂದು ಪ್ರೀತಿಸುತ್ತಿದ್ದವರು ಮಗುವನ್ನು ನೋಡಲೂ ಬಂದಿಲ್ಲವೆಂದರೆ ಯಾಕೋ ಅನುಮಾನ. ದೇವರೇ, ನನ್ನ ಮಗಳ ಬಾಳು ನಾವೆಣಿಸಿದಂತೆ ಆಗದಿರಲಪ್ಪ ಎಂದು ಕೈಮುಗಿದರು. ಯೋಚಿಸುತ್ತಾ ಕುಳಿತಲ್ಲಿಯೇ ನಿರ್ಧಾರ ಮಾಡಿದರು. ಸಂಶಯ ಅನುಮಾನಗಳನ್ನು ಯಾವತ್ತೂ ಮುಚ್ಚಿಡಬಾರದು. ಇದು ಮೂರು ಜನರ ಬದುಕಿನ ಪ್ರಶ್ನೆ. ನಾವು ಹೆತ್ತವರಾಗಿ ಸುಮ್ಮನಿರುವುದು ಸರಿಯಲ್ಲ. ಮೈಸೂರೇನು ತನಗೆ ಗೊತ್ತಿಲ್ಲದ ಊರಲ್ಲ. ಒಮ್ಮೆ ಹೋಗಿ ನೋಡಿ ತಿಳಿದುಕೊಂಡರಾಯ್ತು. ಇಲ್ಲಿ ಕುಳಿತುಕೊಂಡು ಚಿಂತೆ ಪಡುವುದಕ್ಕಿಂತ ಅದೇ ಸರಿ ಅಂತಂದು ಹೊರಡಲನುವಾದರು. ಹೆಂಡತಿ ಮತ್ತು ಮಗಳಿಗೆ ಕೆಲಸದ ನಿಮಿತ್ತ ಹೋಗಿ ಬರುತ್ತೇನೆಂದು ಹೇಳಿ ಬಸ್ಸು ಹತ್ತಿದವರು ಇಳಿದದ್ದು ಮೈಸೂರಿನಲ್ಲಿಯೇ. ಅಲ್ಲಿಂದ ಅವರ ಮನೆಗೆ ಆಟೋ ಮಾಡಿಕೊಂಡು ಹೋದ ಅವರಿಗೆ ಮನೆಯಲ್ಲಿ ಯಾಕೋ ಸರಿಯಿಲ್ಲವೆಂದು ಅಂಗಳ ನೋಡಿದಾಗಲೇ ಅನುಮಾನವಾಯಿತು. ಸುತ್ತ ಮರಗಳು, ಹೂವಿನ ಗಿಡಗಳೇ ತುಂಬಿಕೊಂಡು ಅಂದವಾಗಿ ನಳನಳಿಸುತ್ತಿದ್ದ ಮನೆ ತರಗೆಲೆ ಬಿದ್ದು ರಾಶಿಗಟ್ಟಿವೆ. ಹೂವಿನ ಗಿಡವೆಲ್ಲ ಒಣಗಿ ಬಾಡಿ ಹೋಗಿವೆ. ಅರೆ, ಯಾಕೆ ಹೀಗೆ? ಮನೆ ಬಿಟ್ಟು ಹೋದರೇನು? ಅಯ್ಯೋ ದೇವರೇ, ಎಂಥ ಗತಿ ಬಂತಪ್ಪ ಅಂತ ಅಂಗಳದಿಂದ ಒಳ ಬಂದವರೇ ಮೆಲ್ಲನೆ ಬಾಗಿಲು ಬಡಿದರು. ಬಾಗಿಲು ಸಣ್ಣ ಪ್ರಯತ್ನಕ್ಕೆ ತೆರೆದುಕೊಂಡಿತ್ತು. ಚಿಲಕ ಹಾಕಿರಲಿಲ್ಲ, ಸುಮ್ಮನೆ ಹಾಕಿದ್ದರಷ್ಟೇ. ಒಳ ಹೋಗಿ ಬೀಗರಿಗೆ ಯಾಕೆ ಹೀಗೆ ಮಾಡಿದಿರಿ ಅಂತ ನಾಲ್ಕು ಮಾತನಾಡಬೇಕೆಂದು ಕೊಂಡವರು ಅದೃಶ್ಯವನ್ನು ನೋಡಿ ಸುಮ್ಮನಾದರು. ಒಳಗೆ ಹಜಾರದಲ್ಲಿ ಅಳಿಯ ಆನಂದನನ್ನು ಹಾಸಿಗೆಯಲ್ಲಿ ಮಲಗಿಸಲಾಗಿತ್ತು. ಕಾಲುಗಳ ತುಂಬ ಬ್ಯಾಂಡೇಜ್ ಸುತ್ತಲಾಗಿತ್ತು. ಹಣೆ, ಮೂಗು, ಕೈಯೆಲ್ಲವೂ ಗಾಯ. ಮುಖ ಗುರುತಿಸಲಾಗದಷ್ಟು ಬದಲಾಗಿದೆ. ನಿದ್ದೆ ಬಂದಿತ್ತು ಅನ್ನಿಸುತ್ತದೆ. ಅಯ್ಯೋ ದೇವರೇ, ಏನಪ್ಪಾ ಇದು ಅಂದ. ಅವರ ಬಾಯಿಯಿಂದ ಮಾತೇ ಹೊರಡಲಿಲ್ಲ, ಗಂಟಲು ಕಟ್ಟಿಕೊಂಡಿತ್ತು. ಅಡಿಗೆ ಮನೆಯಲ್ಲಿದ್ದ ಆನಂದನ ತಾಯಿ ಯಾರೋ ಬಂದ ಹಾಗಾಯ್ತಲ್ಲ ಅಂತ ಹೊರಬಂದರೆ ಎದುರಿಗೆ ಬೀಗರು. ದುಃಖ ತಡೆದುಕೊಳ್ಳಲಾಗದೆ ಸೆರಗು ಬಾಯಿಗಿಟ್ಟುಕೊಂಡು ಅಳಲಾರಂಭಿಸಿದರು. ಅದೇ ಹೊತ್ತಿಗೆ ಮೆಡಿಕಲ್ಗೆ ಮಾತ್ರೆ ತರಲು ಹೋಗಿದ್ದ ಬೀಗರು ಬಂದರು. ಬಂದವರೇ ಹೇಳಲಾರಂಭಿಸಿದರು. ಅವತ್ತು ಶ್ರುತಿಯ ಹೆರಿಗೆಯ ಹಿಂದಿನ ದಿನ ಆನಂದ ನಮ್ಮನೆಗೆ ಅಂತ ಹೊರಟಿದ್ದನಂತೆ. ಆ ಮನೆಯ ತಿರುವಿನ ರಸ್ತೆ ಇನ್ನೇನು ದಾಟಬೇಕೆನ್ನುವಷ್ಟರಲ್ಲಿ ಎದುರಿನಿಂದ ಬಂದ ಲಾರಿಯೊಂದು ಗುದ್ದಿ ಬಿಟ್ಟಿತ್ತಂತೆ. ಬೈಕಿನಲ್ಲಿದ್ದ ಆನಂದನನ್ನು ಲಾರಿ ಅಷ್ಟು ದೂರಕ್ಕೆ ಎಳೆದುಕೊಂಡೋಗಿತ್ತಂತೆ. ತಲೆ ಕಾಲೆಗೆಲ್ಲ ಗಂಭೀರ ಗಾಯಗಳಾಗಿ ಒಂದು ತಿಂಗಳ ಕಾಲ ಕೋಮಾದಲ್ಲೇ ಇದ್ದನಂತೆ. ಒಂದು ಕಾಲು ಸಂಪೂರ್ಣ ಜಜ್ಜಿ ಹೋಗಿ ರಾಡ್ ಅದಿದು ಆಪರೇಷನ್ ಅಂತ 2 ತಿಂಗಳ ಕಾಲ ಆಸ್ಪತ್ರೆಯಲ್ಲಿದ್ದೆವು. ಸಾವು ಬದುಕಿನ ಮಧ್ಯೆ ಹೋರಾಡಿದ್ದ ಅವನು, ಬದುಕಿದ್ದೇ ಹೆಚ್ಚು ಬೀಗರೆ.

0: ಹೇಗೆ ಅಲ್ವಾ ಅಂತ ಹೇಳಿ ನಿಟ್ಟುಸಿರು ಬಿಟ್ಟರು. ಆನಂದ ನಿದ್ದೆಯಲ್ಲಿದ್ದಾನೆ ಬೀಗರೆ, ನೋವು ಸಹಿಸಲಾಗುತ್ತಿಲ್ಲ ಅವನಿಗೆ. ಮಾನಸಿಕ ದೈಹಿಕ ನೋವೆಲ್ಲ ಸೇರಿ ಅವನನ್ನು ಜರ್ಜರಿತವನ್ನಾಗಿ ಮಾಡಿವೆ. ನೀವು ಹೇಳಿ ಬೀಗರೆ, ತುಂಬ ದೂರದಿಂದ ಬಂದಿದ್ದೀರಿ, ಕೈಕಾಲು ಮುಖ ತೊಳೆದುಕೊಳ್ಳಿ, ಊಟಕ್ಕೆ ಬಡಿಸುವೆ ಎಂದು ಬೀಗತಿ ಹೇಳಿದಾಗ ಎದ್ದು ಬಚ್ಚಲು ಮನೆಗೆ ಹೋದರು. ಹಸಿವೆ ಏನೋ ಆಗಿತ್ತು ನಿಜ, ಆದರೆ ಇಂಥ ಪರಿಸ್ಥಿತಿಯಲ್ಲಿರುವ ಅಳಿಯ ಮತ್ತು ಬೀಗರನ್ನು ಸುಮ್ಮನೆ ಅನುಮಾನಿಸಿದೆವಲ್ಲ. ಬೇರೆ ಯಾರಾದರೂ ಆಗಿದ್ದಿದ್ದರೆ ಸೊಸೆಯ ಕಾಲ್ಗುಣ, ಮಗುವಿನ ಅದೃಷ್ಟ ಚೆನ್ನಾಗಿಲ್ಲ ಅಂತೆಲ್ಲ ಯಾವ್ಯಾವುದೋ ಅನ್ನಬಾರದ ಮಾತುಗಳನ್ನೆಲ್ಲ ಆಡುತ್ತಿದ್ದರೇನೋ. ಆದರಿಲ್ಲಿ ಎಂಥ ಸಜ್ಜನರಿವರು! ಮನುಷ್ಯತ್ವಕ್ಕಿಂತ ದೊಡ್ಡ ಜಾತಿ ಯಾವುದಿದೆ? ಸಂಸಾರದ 10 ಪಟ್ಟು ಒಳ್ಳೆಯತನ ಇವರಿದೆ. ದೇವರೇ, ನಮ್ಮ ಸಂಸಾರವನ್ನು ಚೆನ್ನಾಗಿಡಪ್ಪ ಎನ್ನುತ್ತಾ 4 ತುತ್ತು ತಿಂದರು. ಸ್ವಲ್ಪ ಹೊತ್ತಿಗೆ ಆನಂದನಿಗೆ ಎಚ್ಚರವಾಯಿತು. ಎದುರಿಗೆ ಮಾವನನ್ನು ಕಂಡಾಗ ಕಣ್ಣು ಮಂಜಾಯಿತು. ಕೈ ಹಿಡಿದು ಭಾವುಕನಾದ. ಮಗನಂತೆ ಅಕ್ಕರೆ ತೋರುತ್ತಿದ್ದವರನ್ನು ಸಾಕುವ ಜವಾಬ್ದಾರಿಯನ್ನು ತಾನು ಹೊರಬೇಕಿತ್ತು. ಆದರೆ ಭಗವನ್ ಇದೇನು ಮಾಡಿಬಿಟ್ಟ! ಮನಸ್ಸು ಗೊಂದಲಗಳ ಗೂಡಾಗಿ ತಲೆ ಆ ಕಡೆ ತಿರುಗಿಸಿ ಕಣ್ಣೀರಾದ. ವಿಠಲ ಮೂರ್ತಿಗಳು ಹೇಳಿದರು, ನೀನು ಬರದೇ ಇದ್ದದ್ದು ನೋಡಿ ನಾವೇನೋ ಅಂದುಕೊಂಡೆವು. ಇಲ್ಲಾಗಿರೋದನ್ನು ನಾವು ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ. ಆದದ್ದಾಯಿತು. ದೇವರು ದೊಡ್ಡವನು. ನನ್ನ ಮಗನನ್ನು ಮತ್ತೆ ನನ್ನ ಮಡಿಲಿಗೆ ಮರಳಿಸಿದ್ದಾನೆ. ಬೀಗರ್, ನಿಮ್ಮ ಮನೆ ಮನಸ್ಸುಗಳನ್ನು ನೋಡುವಾಗ ನನಗರ್ಥವಾಗುತ್ತಿದೆ. ನೀವು ಹೇಗೆ ತಾನೇ ಮಗನನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ನಮ್ಮಲ್ಲಿಗೆ ಬರುವುದು? ಅದಕ್ಕಾಗಿ ಬರುವವರ ನಾನೇ ನನ್ನ ಮಗಳು ಮತ್ತು ಮೊಮ್ಮಗನನ್ನು ಇಲ್ಲಿಗೆ ಕರೆದುಕೊಂಡು ಬರುತ್ತೇನೆ. ಬೀಗತಿಯವರೇ, ಬಾಣಂತಿ ಕೆಲಸವನ್ನು ಮಾಡಲು ನಿಮ್ಮಿಂದಾಗದು. ಅದಕ್ಕೆ ನನ್ನ ಹೆಂಡತಿ ಒಂದಷ್ಟು ದಿನಗಳವರೆಗೆ ಇಲ್ಲೇ ಇರಲಿ, ನಾನು ಇರುವೆ. ಹೇಗೂ ಅಳಿಯನ ಸೇವೆ ಮಾಡಿದ್ದವಳಲ್ಲವೇ, ಇಲ್ಲೂ ಸ್ವಲ್ಪ ನಿಮಗೆ ಸಹಾಯವಾಗಲಿ. ಮಗಳಿಗೂ ಗಂಡನ ಜೊತೆ ಇದ್ದಂತೆ ಆಗುತ್ತದೆ. ನಾನು ಬೀಗರಿಬ್ಬರು ಮೊಮ್ಮಗುವಿನ ಮುಖ ನೋಡಿ ನಮ್ಮ ದುಃಖವನ್ನು ಮರೆಯುತ್ತೇವೆ. ನಂದನವನದಂತೆ ಇದ್ದ ಈ ಮನೆ ಮತ್ತೆ ಹಾಗೆಯೇ ಆಗಬೇಕು. ಅಲ್ಲಾದರೆ ಬಾಡಿಗೆಯ ಸಾರವಿದೆ. ನಾಯಿ ಬೆಕ್ಕುಗಳಿಗೆ ಒಂದಷ್ಟು ದಿನ ಅನ್ನ ಹಾಕುವ ಕೆಲಸವನ್ನು ಅವರು ನೋಡಿಕೊಳ್ಳುತ್ತಾರೆ. ಏನಂತೀರಿ? ಆನಂದ, ನಿನ್ನ ಹೆಂಡತಿ ಮಗು ಬರಲೇನು ಇಲ್ಲಿಗೆ ಅಂದಾಗ ಮೂವರ ಮುಖದಲ್ಲೂ ನಕ್ಷತ್ರ ಹೊಳಪಿನ ನಗು. ಮನೆಯೊಳಗೆ ಕಾಲಿಡುತ್ತಾ ಮೂರ್ತಿಗಳು ಯೋಚಿಸಿದರು, ಸದ್ಯ ಅಳಿಯನ ಮನೆಗೆ ಹೋಗಿ ಬಂದ ವಿಷಯವನ್ನು ಈಗ ಹೇಳುವುದು ಬೇಡ. ನಾಳೆ ನಾನು ಅವಳ ತಾಯಿಯೂ ಸೇರಿ ಮಗಳನ್ನು ಗಂಡನ ಮನೆಗೆ ಹೊರಡಿಸುವ ಕೆಲಸವನ್ನು ಮಾಡೋಣ. ಅಲ್ಲಿಗೆ ಹೋಗುವುದೆಂದರೆ ಬಾಣಂತಿಗೆ ಸಂತ ಆಗದೇ ಇರುತ್ತದೆಯೇ? ಒಂದು ವಾರದಲ್ಲಿ ಅವಳು ಮೈಕೈ ತುಂಬಿಕೊಂಡು ಚೆನ್ನಾಗಾದರೆ ಸೀದಾ ತಡ ಮಾಡದೆ ಕರೆದುಕೊಂಡು ಹೋಗುವುದೇ ಸರಿ ಎಂದು ನಿರ್ಧರಿಸಿ ಸ್ನಾನ ಮುಗಿಸಿ ಮಗುವಿನ ಮುಖ ನೋಡಲು ಮೂರ್ತಿಗಳು ಬಾಣಂತಿ ಕೋಣೆಯೊಳಕ್ಕೆ ಹೋದರು.
1: ಇದುವರೆಗೆ ಸುಲೋಚನಾ ಪಚ್ಚಿನಡ್ಕ ಅವರು ಪ್ರಸ್ತುತಪಡಿಸಿದ ಕತೆ ಹೃದಯಾನುರಾಗ ಕೇಳಿದಿರಿ. ಕೊಣಾಜೆ ವಿಶ್ವಮಂಗಳ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಮೋಹಿನಿ ಅವರಿಂದ ಸ್ವರಚಿತ ಕವನ ವಾಚನ.
2: ನನ್ನ ಕವನದ ಶೀರ್ಷಿಕೆ ಅಲ್ಲಿಗೆ ಮತ್ತೆ ತೆರಳಬೇಕು. ಅಲ್ಲಿಗೆ ಮತ್ತೆ ತೆರಳಬೇಕು. ಕನಸಿನ ಕಸದ ರಾಶಿಯ ಅಗೆದು ಅಲ್ಲಿ ಮಣಾಗಲು ಹೊರಟ ಅವರಿವರ ಮಾತುಗಳು ತರೆಗೆಲೆಗಳಂತೆ ಇನ್ನೂ ಸದ್ದು ಮಾಡುವುದನ್ನು ಕೇಳಬೇಕು ನೀನು. ಅಂದು ಬದುಕಲು ಬಿಟ್ಟು ಬಿಡು ಎಂದು ಗೋರೆದ ನಿನ್ನ ಮನಸ್ಸು ಇಂದು ಬದುಕಿದ್ದೇನೆ ನಿನ್ನ ಸಮಾಧಿಯ ಮೇಲೆಯೇ ಅಚಲಳಾಗದೆ ಎಂದು ಅವುಗಳ ತಟ್ಟಿ ತಟ್ಟಿ ಎಬ್ಬಿಸಬೇಕು. ನಿನ್ನ ಯಾತನೆಯ ಆಕ್ರಂದನ ಅಂದು ಒಂಟಿಯಾಗಿತ್ತು. ಆದರೆ ಇಂದು ಗಟ್ಟಿತನದ ಜೊತೆಗೆ ಧ್ವನಿ ಎತ್ತಿ ಕರೆದು ಕಿಚ್ಚಿನ ಹುಚ್ಚು ಹಬ್ಬಿಸಲೆಂದು ಬಂದಿರುವೆನೆಂದು ಕಿರುಚಿ ಬೊಬ್ಬಿಡಬೇಕು. ಭೂತದೆಡೆಗೆ ಮರಳಬೇಕು. ಒಮ್ಮೆಯಾದರೂ ಆ ನೆನಪುಗಳ ಸ್ಪರ್ಶಿಸಿ ಒಂದೊಂದೇ ಹೆಜ್ಜೆ ಗುರುತಿಗೂ ಮುತ್ತಿಡಬೇಕು. ಅಲ್ಲಿ ಅಪ್ಪುವುದು ನಿನ್ನದೇ ಬದುಕು, ಆದರೆ ನೀನು ಅಲ್ಲಿ

0: ಜೀವಂತ ಗೊಂಬೆಯಾಗಿದ್ದ ನಶಿಸದ ಸತ್ಯ. ಅಲ್ಲಿ ಅಪ್ಪುವುದು ನಿನ್ನದೇ ಬದುಕು, ಆದರೆ ನೀನು ಅಲ್ಲಿ ಜೀವಂತ ಗೊಂಬೆಯಾಗಿದ್ದ ನಶಿಸದ ಸತ್ಯ. ಬಿಕ್ಕಳಿಸಿದ ಅಳುವು ಕೇಳುವುದು, ಬಿಚ್ಚು ಮನದಿ ನಕ್ಕ ನಗುವು ಕೇಳುವುದು. ಬಿಕ್ಕಳಿಸಿದ ಅಳುವು ಕೇಳುವುದು, ಬಿಚ್ಚು ಮನದಿ ನಕ್ಕ ನಗುವು ಕೇಳುವುದು. ಅವರಿವರ ನಾಲಿಗೆಗೆ ನಡುಕವಾದ ಗದ್ಗದಿತ ನೋವೊಂದು ಆವರಿಸುವುದು. ಅವರಿವರ ನಾಲಿಗೆಗೆ ನಡುಕವಾದ ಗದ್ಗದಿತ ನೋವೊಂದು ಆವರಿಸುವುದು. ಅಂದು ಸಿಗದವರು ಇಂದು ಹೊಸದಾಗಿ ಪರಿಚಯವಾಗುವರೇನು? ಅಂದು ಸಿಗದವರು ಇಂದು ಹೊಸದಾಗಿ ಪರಿಚಯವಾಗುವರೇನು? ಅಂದಿನ ಸದ್ದಿಲ್ಲದ ಮಾತುಗಳು ಸುದ್ದಿ ಮಾಡುವುದೇನು? ಅಂದಿನ ಸದ್ದಿಲ್ಲದ ಮಾತುಗಳು ಸುದ್ದಿ ಮಾಡುವುದೇನು? ಇಂದಿನ ಜೊತೆಗಾರರ ನಂಬಿಯ ಪರೀಕ್ಷಿಸಲು ಅಲ್ಲಿ ಹೆಜ್ಜೆ ಗುರುತುಗಳು ಸಲಹೆ ನೀಡುವುದೇನು? ಇಂದಿನ ಜೊತೆಗಾರರ ನಂಬಿಕೆಯ ಪರೀಕ್ಷಿಸಲು ಅಲ್ಲಿ ಹೆಜ್ಜೆ ಗುರುತುಗಳು ಸಲಹೆ ನೀಡುವುದೇನು? ಕೇಳಿ ನೋಡು, ಬದುಕು ಅರ್ಥ ಕಳೆದುಕೊಳ್ಳುತ್ತಿದೆ ಎಂಬ ಮಾತಿಗೊಮ್ಮೆ ಅರ್ಥ ನೀಡಬಹುದೇನು? ಕೇಳಿ ನೋಡು, ಬದುಕು ಅರ್ಥ ಕಳೆದುಕೊಳ್ಳುತ್ತಿದೆ ಎಂಬ ಮಾತಿಗೊಮ್ಮೆ ಅರ್ಥ ನೀಡಬಹುದೇನು? ಹಿಂತಿರುಗಿ ನೋಡಲೇಬೇಕು ಇಂದು ಮತ್ತೆ ಮುಂದುವರಿಯಲು, ಮತ್ತೆಲ್ಲೋ ತಲುಪಿ ನಾಳೆಗಳಲ್ಲಿ ಇಂದಿನ ದಿನಗಳು ಮರಳಿ ಹಾದು ಹೋಗುವ ನಿರೀಕ್ಷೆಯ ಹೊತ್ತು. ಹಿಂತಿರುಗಿ ನೋಡಲೇಬೇಕು ಇಂದು ಮತ್ತೆ ಮುಂದುವರಿಯಲು, ಮತ್ತೆಲ್ಲೋ ತಲುಪಿ ನಾಳೆಗಳಲ್ಲಿ ಇಂದಿನ ದಿನಗಳು ಮರಳಿ ಹಾದು ಹೋಗುವ ನಿರೀಕ್ಷೆಯ ಹೊತ್ತು. ನನ್ನ ಮುಂದಿನ ಕವನ ಕೊನೆಗೂ ಶೀರ್ಷಿಕೆ ದೊರಕಲಿಲ್ಲ. ಆ ಹುಟ್ಟಿನ ಆದಿಯೂ ನೆನಪಿಲ್ಲ, ಅಂತ್ಯವೂ ಊಹಿಸಲಾಗುತ್ತಿಲ್ಲ. ಆ ಹುಟ್ಟಿನ ಆದಿಯೂ ನೆನಪಿಲ್ಲ, ಅಂತ್ಯವೂ ಊಹಿಸಲಾಗುತ್ತಿಲ್ಲ. ಇದಾಗ ಬೇಕೆನಿಸಲಿಲ್ಲ ಎನಗೆ ಅದಕ್ಕೊಂದು ಬೇಲಿಯಂತಹ ಶೀರ್ಷಿಕೆ. ಎಂದಾಗ ಬೇಕೆನಿಸಲಿಲ್ಲ ಎನಗೆ ಅದಕ್ಕೊಂದು ಬೇಲಿಯಂತಹ ಶೀರ್ಷಿಕೆ. ಅರಿವಿನ ತೀರದೊಳು ಅವಿತ ಕನಸು ಮೆಲ್ಲನೆದ್ದು ರೂಪ ಪಡೆದು ಮಾತುಗಳು ಸಿರಿದಾಗ, ಅರಿವಿನ ತೀರದೊಳು ಅವಿತ ಕನಸು ಮೆಲ್ಲನೆದ್ದು ರೂಪ ಪಡೆದು ಮಾತುಗಳು ಸಿರಿದಾಗ, ಆಸೆಗಳ ಅಲೆಗಳ ಏರಿಳಿತಕ್ಕೊಂದು ಅಪ್ಪಲು ದಡದೊರೆತ ಪುಳಕವದು. ಆಸೆಗಳ ಅಲೆಗಳ ಏರಿಳಿತಕ್ಕೊಂದು ಅಪ್ಪಲು ದಡದೊರೆತ ಪುಳಕವದು. ಆದರೂ ಅದು ಶೀರ್ಷಿಕೆ ಬೇಕೆಂದು ಎನ್ನ ಕೇಳಲೇ ಇಲ್ಲ. ಆದರೂ ಅದು ಶೀರ್ಷಿಕೆ ಬೇಕೆಂದು ಎನ್ನ ಕೇಳಲೇ ಇಲ್ಲ. ಮತ್ತೆ ಮತ್ತೆ ದಡ ಸೋಕುವ ಮನಸ್ಸಿಗೆ ಅಂಕುಶವಿರಲಿಲ್ಲ. ಮತ್ತೆ ಮತ್ತೆ ದಡ ಸೋಕುವ ಮನಸ್ಸಿಗೆ ಅಂಕುಶವಿರಲಿಲ್ಲ. ಅವಕಾಶವು ಕಿರಿದಾಗಿರಲಿಲ್ಲ. ಭಾವನೆಗಳು ಮೇಳೈಸಿದಾಗಲೂ ಸೋತು ಹೊರಳಾಡಿದರೂ ಪರಿಧಿಯೊಳಗೆ ಸೇರಿ ಭಾವ ತೇವ ಕಳೆದು ಒಣ ಕೊರಡಾಗಬಾರದೆಂದು ನಾ ಶೀರ್ಷಿಕೆಯೇ ನೀಡಲಿಲ್ಲ. ಭಾವನೆಗಳು ಮೇಳೈಸಿದಾಗಲೂ ಸೋತು ಹೊರಳಾಡಿದ ಪರಿಧಿಯೊಳಗೆ ಸೇರಿ ಭಾವ ತೇವ ಕಳೆದು ಒಣಕೊರಡಾಗಬಾರದೆಂದು ನಾ ಶೀರ್ಷಿಕೆಯೇ ನೀಡಲಿಲ್ಲ. ಸಂಭ್ರಮದ ಒಸರಿನ ಬುಗ್ಗೆ ಚಿಮ್ಮುವ ಸದ್ದಿಗೆ ಬತ್ತುವ ನೆನಪು ಕಳೆದು ಹೋದಂತಿದ್ದರೂ, ದುಃಖ ಆಗೊಮ್ಮೆ ಈಗೊಮ್ಮೆ ಮರೆಯಾಟ ಆಡುತ್ತಿದ್ದರೂ ಇನ್ನೂ ಆ ಅನುಭವಕ್ಕೆ ಶೀರ್ಷಿಕೆ ಸಿಗಲಿಲ್ಲ. ಸಂಭ್ರಮದ ಒಸರಿನ ಬುಗ್ಗೆ ಚಿಮ್ಮುವ ಸದ್ದಿಗೆ ಬತ್ತುವ ನೆನಪು ಕಳೆದು ಹೋದಂತಿದ್ದರೂ, ದುಃಖ ಆಗೊಮ್ಮೆ ಈಗೊಮ್ಮೆ ಮರೆಯಾಟ ಆಡುತ್ತಿದ್ದರೂ ಇನ್ನೂ ಆ ಅನುಭವಕ್ಕೆ ಶೀರ್ಷಿಕೆ ಸಿಗಲಿಲ್ಲ. ಅವನ ಮಾತಿಗೆಂದೇ ಹಂಬಲಿಸುವ ಮಿಡಿತ ಎಂದಿಗೂ ಚೈತನ್ಯ ಕಳೆದುಕೊಳ್ಳಲೇ ಇಲ್ಲ. ಅವನ ಮಾತಿಗೆಂದೇ ಹಂಬಲಿಸುವ ಮಿಡಿತ ಎಂದಿಗೂ ಚೈತನ್ಯ ಕಳೆದುಕೊಳ್ಳಲೇ ಇಲ್ಲ. ನಿದಿರೆ ದೂರ ತೀರವಾದಾಗ ಸ್ನೇಹ ಸುಳಿವ ನೆನಪಿನ ನೌಕೆಯೊಳು ಅವನೇ ನಾವಿಕನಾಗಿದ್ದ. ಪ್ರೇಮ ಲೋಕದ ಚಿತ್ರದಲ್ಲಿ ನೆನಪು ನೇಯುವ ಕಥೆಯೊಳಗೆ ಪ್ರೇಮದ ಅಮಲಿನಲ್ಲಿ ಬೆತು ಕರಗಿದ ನೆರಳಿನಂತೆ ಪ್ರೀತಿಯ ಕಾವ್ಯವೊಂದು ಹಾಡಾಗಿ ರಾಗವಾದ ದನಿ ಆಲಾಪಿಸಿದಾಗ ಕೊನೆಯಲ್ಲೂ ಶೀರ್ಷಿಕೆ ದಕಲೇ ಇಲ್ಲ.
1: ಇದುವರೆಗೆ ಕೊಣಾಜೆ ವಿಶ್ವಮಂಗಳ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಮೋಹಿನಿ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಕೆಲವೊಮ್ಮೆ ಹಾಡಾಗಿ ಕಾಡುತ್ತೆ,
1: ಇನ್ನು ಕೆಲವೊಮ್ಮೆ ಹರಟೆಯಾಗಿ ಜೊತೆಯಾಗುತ್ತೆ.
0: ಕಣ್ಣಿಗೆ ಕಾಣದಿದ್ದರೂ ಪ್ರತಿ ಕ್ಷಣವೂ ನಮ್ಮ ಭಾವನೆಗಳಿಗೆ ಸ್ಪಂದಿಸುವ ಅದ್ಭುತ ಲೋಕವೇ ರೇಡಿಯೋ.
2: ಹಳೆ ರೇಡಿಯೋ

0: ಬೆಳಗಿನ ಕಾಫಿಯ ಘಮದ ಜೊತೆ ಸುದ್ದಿಯ ಸಾರವಾಗಿ,
1: ಮಧ್ಯಾಹ್ನದ ಬಿಡುವಿನಲ್ಲಿ ಮಧುರ ಗೀತೆಯಾಗಿ,
0: ಸಂಜೆಯ ಪಯಣದಲ್ಲಿ ಕಿರಿಕಿರಿ ತಪ್ಪಿಸುವ ಸಂಗಾತಿಯಾಗಿ
1: ರೇಡಿಯೋ ನಮ್ಮ ಬದುಕಿನ ಭಾಗ.
2: ಆಕಾಶವಾಣಿ
0: 101 ಬಣ್ಣಗಳ ಮಳೆಬಿಲ್ಲನ್ನು ನಿಮ್ಮ ಕಿವಿಗೆ ತಲುಪಿಸುತ್ತಿರುವ
1: ಸದಾ ನಿಮ್ಮೊಂದಿಗೆ.
3: ಹಲೋ
4: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ನಿಂದ ಮಾತಾಡ್ತಿದ್ದೀನಿ.
3: ಮತ್ತೆ
4: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
5: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
4: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ
6: ಏನಾಯ್ತಪ್ಪ?
5: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
4: ಅರೆ,
5: ಕಟ್ ಮಾಡಿದ್ರು.
6: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
5: ಫ್ರಾಡ್?
6: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
4: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
7: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
8: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ

0: ಡಾಕ್ಟರ್ ಬಿ ಎಸ್ ಪ್ರೇಮಲತಾ ಅವರು ಬಂದಿದ್ದಾರೆ. ಮೇಡಮ್ ನಮಸ್ಕಾರ.
1: ನಮಸ್ಕಾರ ಸರ್.
0: ಮೇಡಮ್, ಈಗ ಡಿಸ್ಫೇಜಿಯಾ ಅಂತಂತ ಹೇಳಿ ಒಂದು ಕಾಯಿಲೆ, ಅಂದ್ರೆ ಅದು ನುಂಗುವೆಯ ಸಮಸ್ಯೆ. ಸಾಮಾನ್ಯವಾಗಿ ನಾವು ಬೇರೆ ಬೇರೆ ಸ್ಥಿತಿಗಳ ಬಗ್ಗೆ ಮಾತಾಡ್ತೀವಿ, ಇದು ಡಿಸ್ಫೇಜಿಯಾ ಅಂದ್ರೆ ಏನು ಮೇಡಮ್?
1: ಸರ್, ಡಿಸ್ಫೇಜಿಯಾ ಅಂತ ಹೇಳೋದಕ್ಕೆ ಮುಂಚೆ ನಾನು ಸೆಪ್ಟೆಂಬರ್ 27, 2008 ಯು ಎಸ್ ಗೌರ್ಮೆಂಟ್ ಒಂದು ಡಿಕ್ಲರೇಷನ್ ಹೊರಡಿಸ್ತು. ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ನ್ಯಾಷನಲ್ ಡಿಸ್ಫೇಜಿಯಾ ಅವೇರ್ನೆಸ್ ಮಂತ್, ಅಂದರೆ ಜನರಿಗೆ ನುಂಗುವಿಕೆ ಮತ್ತು ಅದರಿಂದ ಆಗುವ ತೊಂದರೆಗಳ ಬಗ್ಗೆ, ಕಷ್ಟಗಳಾದಾಗ ಏನೆಲ್ಲ ತೊಂದರೆಗಳಾಗ್ಬೋದು, ಅದು ಜನರಿಗೆ ಜಾಗೃತಿ ಮೂಡಿಸೋದಕ್ಕೆ ಈ ಜೂನ್ ತಿಂಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಜೂನ್ ತಿಂಗಳಲ್ಲಿ ಅದನ್ನು ನಾವು ಆಚರಿಸ್ತೀವಿ. ಡಿಸ್ಫೇಜಿಯಾ ಅಂತಂದರೆ ಅದೊಂದು ಮೆಡಿಕಲ್ ಟರ್ಮ್. ಅದು ನುಂಗುವಿಕೆಯಲ್ಲಿ ಆಗುವ ತೊಂದರೆ. ನಾವು ಊಟ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಬಾಯಿಯಿಂದ ಅದು ನುಂಗಿದ್ದು ಅಗದಿದ್ದು ಜಗದಿದ್ದು ಅದು ಸರಾಗವಾಗಿ ಅದು ನಮ್ಮ ಹೊಟ್ಟೆಗೆ ಹೋಗುತ್ತೆ. ಈ ಪ್ಯಾತ್ವೇಲಿ ಬಾಯಿ ಒಳಗಡೆ ಇರ್ಬೋದು, ಬಾಯಿ ಹಿಂಭಾಗದಲ್ಲಿರ್ಬೋದು, ಧ್ವನಿ ಪೆಟ್ಟಿಗೆಯಲ್ಲಿ ಇರ್ಬೋದು, ಧ್ವನಿ ಪೆಟ್ಟಿಗೆ ಮೇಲ್ಭಾಗದಲ್ಲಿರ್ಬೋದು, ಅನ್ನನಾಳದಲ್ಲಿರ್ಬೋದು, ಯಾವುದೇ ಒಂದು ಥರ ತೊಂದರೆಗಳು ಆದಾಗ ನುಂಗುವಿಕೆ ತೊಂದರೆ ನಮ್ಮಲ್ಲಿ ಕಂಡುಬರುತ್ತೆ. ಆ ನುಂಗುವಿಕೆ ತೊಂದರೆನ ನಾವು ಡಿಸ್ಫೇಜಿಯಾ ಅಂತ ಹೇಳ್ತೀವಿ. ಈ ಡಿಸ್ಫೇಜಿಯಾ ಅನ್ನೋದು ಒಂದು ಕಾಯಿಲೆ ಅಲ್ಲ, ಇದು ಕಾಯಿಲೆ ಆಗಿರುವ ಸಿಂಪ್ಟಮ್ಸ್. ಇದು
0: ಅಂದ್ರೆ ನುಂಗುವ ಸಮಸ್ಯೆ,
1: ನುಂಗುವ ಸಮಸ್ಯೆ.
0: ನುಂಗುವಾಗ ಏನೋ ನೋವಾಗುತ್ತೆ, ಏನೋ ತೊಂದರೆ ಆಗುತ್ತೆ, ಈಗ ಇದಕ್ಕೆ ಕಾರಣ ಏನು ಅಂತ ಹೇಳಿ ಹುಡುಕ್ತೀರಿ. ಏನೇನು ಕಾರಣ ಮೇಡಮ್ ಈಗ ಈ ರೀತಿಯಾದಂತಹ ಸಮಸ್ಯೆ ಬರಬೇಕಂದ್ರೆ?
1: ಒಂದು ಮುಖ್ಯವಾದ ಕಾರಣ ಅಂತಂದ್ರೆ ಈಗ ಸ್ಟ್ರೋಕ್ ಆಗಿರೋರ್ಲಿ, ಪಾರ್ಕಿನ್ಸ್ ಆಗಿರೋರ್ಲಿ, ಮಲ್ಟಿಪಲ್ ಸ್ಕ್ಲೆರೋಸಿಸ್ ಆಗಿರೋರ್ಲಿ, ಏನಾಗುತ್ತೆ, ನರಗಳ ವೀಕ್ನೆಸ್ ಇರುತ್ತೆ. ಈ ನರಗಳ ವೀಕ್ನೆಸ್ಸು ದೇಹದ ಕೈ ಕಾಲು ಮಾತ್ರ ಅಲ್ಲ, ನುಂಗುವಿಕೆಯಲ್ಲೂ ಆಗುವ ನರಗಳ ವೀಕ್ನೆಸ್ಸು. ನಮ್ಮ 30 ಮಸಲ್ಸ್ ಅಂಡ್ 6 ಕ್ರೇನಿಯಲ್ ನರ್ವ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಯಾವುದೇ ಒಂದು ನರ ವೀಕ್ನೆಸ್ ಆಗಿರ್ಬೋದು ಅಥವಾ ಪ್ಯಾರಾಲಿಸಿಸ್ ಆಗಿರ್ಬೋದು, ತೊಂದರೆಗಳು ಉಂಟಾದಾಗ ನಮ್ಮ ಈ ನುಂಗುವಿಕೆ ತುಂಬ ಕಾಂಪ್ಲೆಕ್ಸ್, ಕ್ಲಿಷ್ಟಕರವಾದ ಅದು ಒಂದು ಕೆಲಸ, ಅದಲ್ಲೇನಾಗತ್ತೆ, ನಿಧಾನ ಆಗತ್ತೆ. ಇನ್ನೊಂದು ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಇರ್ಬೋದು, ಅಥವಾ ಕ್ಯಾನ್ಸರ್ಗೆ ಸರ್ಜರಿ ಆಗಿರೋದ್ರಿಂದ ಆಗಿರ್ಬೋದು. ಈಗ ನಾಲ್ಗೆ ಕ್ಯಾನ್ಸರು, ದವಡೆ ಕ್ಯಾನ್ಸರು, ಕಿರುನಾಲ್ಗೆ ಕ್ಯಾನ್ಸರು, ಇದು ಸರ್ಜರಿ ಆದಾಗ ಏನಾಗಿರುತ್ತೆ, ನಮಗೆ ಪ್ರಾಪರಾಗಿ ಅಗಿಯೋದಕ್ಕೆ ಆಗಲಿ ಜಗಿಯೋದಕ್ಕೆ ಆಗಲಿ ಆದಾಗ ಏನಾಗಿರುತ್ತೆ, ಊಟ ನುಂಗೋದಕ್ಕೆ ಕಷ್ಟ ಆಗುತ್ತೆ.
0: ಆ ಒಂದು ಸಂದರ್ಭದಲ್ಲಿ ಅದು ನೋವಾಗ್ತಿರ್ಬೋದು ಅಂದ್ರೆ ಕಾಲಕ್ರಮೇಣ ಆ ನೋವು ಹೋಗುತ್ತಾ?
1: ನೋವು ಹೋಗೋದಿಲ್ಲ, ನೋವಿಗೆ ಮೆಡಿಕಲ್ ಏನೋ ಟ್ರೀಟ್ಮೆಂಟ್ ಇರುತ್ತೆ, ಅದಕ್ಕೆ ಪೇನ್ ಕಿಲ್ಲರ್ಸ್ ಕೊಡ್ತಾರೆ, ನೋವೆಲ್ಲ ಹೋಗುತ್ತೆ. ಅದರಿಂದ ಆಗಿರುವ ತೊಂದರೆ ಮುಖ್ಯವಾಗಿ ಏನು ಅಂದ್ರೆ ಇನ್ನೊಂದು ತೊಂದರೆ, ನಾವು ಡಿಸ್ಫೇಜಿಯ ಅಂತ ಏನು ಹೇಳ್ತೀವಿ ಅದು ಅದು ನುಂಗ್ತಿರ್ಬೇಕಾದ್ರೆ ಕೆಮ್ಮು ಬರ್ಬೋದು. ಹೇಗೆ ನಾವು ಅದನ್ನು ಕಂಡುಹಿಡಿತೀವಿ ಅಂತಂದ್ರೆ ಪೇಷಂಟ್ಗಳು ಏನು ಮಾಡ್ತಾರೆ, ಅವ್ರು ಯೂಶುವಲ್ ಆಗಿ ಕಂಪ್ಲೇಂಟ್ ಮಾಡೋದು, ಮೇಡಮ್ ನನಗೆ ನುಂಗೋದಕ್ಕೆ ಆಗ್ತಾ ಇಲ್ಲ, ಅಗಿಯೋದಕ್ಕೆ ಆಗ್ತಾ ಇಲ್ಲ, ನುಂಗ್ತಿರ್ಬೇಕಾದ್ರೆ ಅಥವಾ ನುಂಗೋಕ್ ಶುರು ಮಾಡೋಕ್ ಮುಂಚೆ ಅಥವಾ ನುಂಗ್ ಆದ್ಮೇಲೆ ನಂಗೆ ಕೆಮ್ಮು ಬರುತ್ತೆ, ಫ್ರೀಕ್ವೆಂಟ್ ಆಗಿ ನಂಗೆ ಜ್ವರ ಬರ್ತಾ ಇದೆ, ನಾ ಕೆಮ್ಮು ಬಂತು ಅಂತ ನಾ ಡಾಕ್ಟರ್ ಹತ್ರ ಹೋದ್ರೆ ನಂಗೆ ನ್ಯೂಮೋನಿಯಾ ಆಗಿದೆ ಅಂತ ಹೇಳ್ತಾರೆ, ಧ್ವನಿ ಬದಲಾವಣೆ ಆಗಿದೆ, ನಾನಾ ಸಿಂಪ್ಟಮ್ಸ್ಗಳನ್ನ ಅವ್ರು ಹೇಳಿದಾಗ ಅದ್ರ ಪ್ರಕಾರ ನೋಡಿ ನಾವು ಅದು ನಾವು ಎರಡು ಭಾಗ ಮಾಡ್ತೀವಿ. ಒಂದು ನ್ಯೂರೋಜೆನಿಕ್ ಅಂತ ಹೇಳ್ತೀವಿ, ಒಂದು ಮೆಕ್ಯಾನಿಕಲ್ ಅಂತ ಹೇಳ್ತೀವಿ. ನ್ಯೂರೋಜೆನಿಕ್ ಅಂದರೆ ನರಗಳಿಗೆ ಸಂಬಂಧಪಟ್ಟ ಆಗಿರುವ ನುಂಗುವಿಕೆ ತೊಂದರೆಗೆ ನಾವು ನ್ಯೂರೋಜೆನಿಕ್ ಅಂತ ಹೇಳ್ತೀವಿ. ಮತ್ತು ಸ್ಟ್ರಕ್ಚರ್ಗೆ ಬಾಯಲ್ಲಿ ಏನೇ ಒಂದು ವ್ಯತ್ಯಾಸಗಳಾಗಿರ್ಬೋದು, ಆ ವ್ಯತ್ಯಾಸಗಳಾಗಿ ತೊಂದರೆ ಆಗೋದಕ್ಕೆ ನಾವು ಮೆಕ್ಯಾನಿಕಲ್ ಡಿಸ್ಫೇಜಿಯಾ ಅಂತ ಹೇಳ್ತೀವಿ. ನಾವು ತೋರಿಸ್ಕೊಳ್ಳೋಕೆ ಬಂದಾಗ ಈ ಸಿಂಪ್ಟಮ್ಸ್ ಎಲ್ಲ ಐಡೆಂಟಿಫೈ ಮಾಡಿ ನಾವು ಯಾವ ಥರ ತೊಂದರೆಯಿಂದ ರೋಗಿಗೆ ನುಂಗೋದಕ್ಕೆ ತೊಂದರೆ ಆಗಿದೆ ಅಂತ ನಾವು ಕಂಡುಹಿಡಿತೀವಿ. ನಾವು
0: ಮೇಡಮ್ ಈಗ ನಿಮ್ಮ ಪ್ರಾಕ್ಟೀಸ್ನಲ್ಲಿ ಬೇರೆ ಬೇರೆ ಪೇಷಂಟ್ಸ್ ಬರ್ತಿರ್ತಾರೆ, ಮತ್ತೆ ನಿಮ್ಮಲ್ಲಿ ಬರುವಂತಹ ಪೇಷಂಟ್ಸ್ಗಳು ಹೇಗೆ ಎಂತೆಂಥ ಸಮಸ್ಯೆಗಳನ್ನು ಇಟ್ಕೊಂಡು ಬಂದಿರ್ತಾರೆ ನಿಮ್ಮ ಅನುಭವದಲ್ಲಿ?
1: ನನ್ನ ಅನುಭವ, ನಾನು ಸುಮಾರು ಒಂದು 20-25 ವರ್ಷದಿಂದ ನಾನು ಈ ಫೀಲ್ಡಲ್ಲಿ ಇದ್ದೀನಿ. ನಾನು ಎಲ್ಲ ಥರ ಪೇಷಂಟು ನೋಡ್ಬಿಟ್ಟಿದ್ದೀನಿ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಲ್ಲೂ ಸಹ ಈ ತೊಂದರೆ ಇರಬಹುದು ಕಂಡು ಬಂದಿದೆ. ಸುಮಾರು ಜನ ಸ್ಟ್ರೋಕ್ ಪೇಷಂಟ್ಸ್ ಬರ್ತಾರೆ, ಅಥವಾ ಸಿಂಡ್ರೋಮ್ ಪೇಷಂಟ್ ಬರ್ತಾರೆ, ಅಥವಾ ಹೆಡ್ ಅಣ್ಣ ಕ್ಯಾನ್ಸರ್ ಆಗಿ ಸರ್ಜರಿ ಆಗಿ ಬಂದಿರೋರು ಬರ್ತಾರೆ, ಓರಲ್ ಕ್ಯಾನ್ಸರ್ ಸರ್ಜರಿ ಆಗಿ ಬಂದಿರೋರು ಬರ್ತಾರೆ. ಇನ್ನೊಂದು ಒಂದು 65-70 ಆದಮೇಲೆ ನಮ್ಮ ಎಲ್ಲ ಅಂಗಾಂಗಗಳು ನಿಶಕ್ತಿ ಅಂತ ಹೋಗುತ್ತೆ, ಅವರಲ್ಲೂ ಸಹ ಈ ಥರ ನುಂಗಬೇಕೆ ತೊಂದರೆ ಇರೋರನ್ನ ನಾನು ನೋಡಿದ್ದೀನಿ. ನಾನು ಎಲ್ಲ ಥರ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಲ್ಲೂ ಸಹ ನಾನು ಈ ಥರ ತೊಂದರೆನ ನಾನು ನೋಡಿದ್ದೀನಿ ಸರ್. ನಾನು
0: ಅಂದರೆ ಈ ಒಂದು ಚಿಕಿತ್ಸೆಯಲ್ಲಿ ತಾವು ಪರಿಣಿತಿಯನ್ನು ಹೊಂದಿದ್ದೀರಲ್ಲ, ಸಾಮಾನ್ಯವಾಗಿ ನಿಮ್ಮ ಹತ್ರ ಬರ್ತಾರೆ. ಈಗ ಈ ರೀತಿಯಾಗಿ ರೋಗಿಗಳನ್ನು ಪರೀಕ್ಷೆ ಮಾಡ್ತೀರಾ, ತಾವು ನಿಮ್ಮದೇ ಆದಂತಹ ಮೆಥಡ್ನಲ್ಲಿ ಅವರಿಗೆ ಚಿಕಿತ್ಸೆ ಕೊಡ್ತೀರಿ. ಗುಳಿಗೆಗಳನ್ನು ತಗೊಳ್ಳೋದು ಒಂದಾಗಿರ್ಬೋದು, ಅದು ನೋವು ನಿವಾರಕ ಆದಂಗೆ ಆಗ್ಬೋದು, ಅಥವಾ ಅದಕ್ಕೆ ಮತ್ತೆ ಬೇರೆ ರೀತಿಯಾದಂಥ ಚಿಕಿತ್ಸೆ ಕೊಡ್ತೀರಿ. ಈ ಗುಳಿಗೆ ಇಲ್ಲದೇ ಒಂಥರ

0: ಥೆರಪಿ ಟೈಪ್ ಒಂದು ಚಿಕಿತ್ಸೆ ಅದು ಪದ್ಧತಿ ನಿಮ್ಮಲ್ಲಿ ಇರುತ್ತಾ?
1: ಹೌದು ಸರ್, ಈ ಡಿಸ್ಫೇಜಿಯ ಪ್ರಾಬ್ಲಮ್ಗೆ ಮೆಡಿಸನ್ ಇಂದ ನಾವು ವಾಸಿ ಮಾಡಕ್ಕ ನಾವು ಸ್ಪೀಚ್ ಪೆಥಾಲಜಿಸ್ಟ್ ಅಂತ ಹೇಳ್ತೀವಿ ನಾವು, ಅಂದ್ರೆ ನಾವು ಡಿಗ್ಲುಟಾಲಜಿಸ್ಟ್ ಡಿಸ್ಫೇಜಿಯಾಲಜಿಸ್ಟ್ ಅಂದ್ರೆ ಇದರಲ್ಲಿ ನಾವು ಸ್ಪೆಷಲೈಸ್ ಆಗಿರ್ತೀವಿ. ಈಗ ನಾವು ಏನ್ ಮಾಡ್ತೀವಿ, ಈ ತರ ಬಂದಿರೋ ಪೇಷಂಟ್ಗೆ ಮೆಡಿಸಿನ್ಸ್ ಕೊಟ್ಟು ನಾವು ವಾಸಿ ಮಾಡಕ್ಕೆ ಆಗಲ್ಲ. ಅವ್ರಿಗೆ ಬೇರೆ ಬೇರೆ ಆ ತರದ ಅವ್ರಿಗೆ ಆದ ಇಂಡಿವಿಜುವಲೈಸ್ಡ್ ಅಂತೀವಲ್ಲ, ವೈಯಕ್ತಿಕವಾಗಿ ಯಾವ್ಯಾವ ತೊಂದರೆಗಳು ಕಂಡು ಬರುತ್ತೆ ಅದ್ರ ಪ್ರಕಾರ ಎಕ್ಸಸೈಸ್ ಕೊಡೋದು, ಆಮೇಲೆ ಸ್ವಾಲೋಯಿಂಗ್ ರಿಫ್ಲೆಕ್ಸ್ನ ಟ್ರಿಗರ್ ಮಾಡಕ್ಕೆ ಬಾಯಿನ ಹಿಂಭಾಗದಲ್ಲಿ ಸ್ಟಿಮ್ಯುಲೇಷನ್ ಕೊಡೋದು, ಮತ್ತೆ ಪಾಸ್ಚರ್ ಚೇಂಜ್ ಮಾಡೋದು, ಕತ್ತಿನ ಭಂಗಿಗಳನ್ನ ಚೇಂಜ್ ಮಾಡೋದು. ಸರ್, ಆ ಥರ ಮಾಡೋದ್ರಿಂದ ಮತ್ತು ಆಹಾರ ಪದಾರ್ಥದಲ್ಲಿ ದ್ರವಾಹಾರ ತಗೊಳ್ಳೋಕೆ ಕಷ್ಟ ಆಯಿತು ಅಂದರೆ ಸಾಫ್ಟ್ ಸಾಲಿಡ್ ಕೊಡೋದು, ಸಾಲಿಡ್ ಕಷ್ಟ ಆಯಿತು ಅಂದರೆ ಲಿಕ್ವಿಡ್ ಕೊಡೋದು, ಆಹಾರ ಪದ್ಧತಿಲಿ ವ್ಯತ್ಯಾಸಗಳು ಮಾಡೋದು, ಮತ್ತು ಭಂಗಿಗಳನ್ನ ಚೇಂಜ್ ಮಾಡಿ, ಈಗ ಕತ್ತನ್ನ ಎಡದ ಕಡೆ ತಿರುಗಿಸೋದು, ಬಲದ ಕಡೆ ತಿರುಗಿಸೋದು, ಕತ್ತು ಬಗ್ಸೋದು, ಯಾವ ಥರದಿಂದ ಮಾಡಿದ್ರೆ ಆಹಾರ ಕೆಮ್ಮಿಲ್ಲದೆ ನುಂಗ್ಬೋದು ಅಂತ ನಾವು ಪ್ರತಿಯೊಬ್ಬರನ್ನು ಅಸೆಸ್ ಮಾಡಿ ಆ ಥರ ಸ್ಟ್ರಾಟಜಿ ಯೂಸ್ ಮಾಡಿ ನಾವು ಅವ್ರಿಗೆ ಚಿಕಿತ್ಸೆನ ಕೊಡ್ತೀವಿ. ಇದು ಮೆಡಿಸಿನಿಂದ ನಾವು ವಾಸಿ ಮಾಡೋಕ್ಕೆ ಆಗಲ್ಲ, ತರಬೇತಿ ಇದ್ರೆ ಮಾತ್ರ ವಾಸಿ ಮಾಡಕ್ಕೆ ಸಾಧ್ಯ.
0: ಸಹಜವಾಗಿ ಊಟ ಮಾಡ್ತಿರ್ಬೇಕಾದ್ರೆ ಕೆಮ್ಮಬಹುದು, ಅದು ಬೇರೆ ಇರಬಹುದು, ಅಥವಾ ಈ ನೆಗಡಿ ಕೆಮ್ಮು ಬಂದಾಗ ಅದು ಆ ಸ್ಥಿತಿನೇ ಬೇರೆ. ಏನು ನೆಗಡಿ ಇಲ್ಲ ಕೆಮ್ಮಿಲ್ಲ ಇದಕ್ಕಿದ್ದಂಗೆ ಕೆಮ್ಮ ಬರ್ತದೆ, ನುಂಗಿದಾಗ ಒಮ್ಮೆ ಪದೇ ಪದೇ ಅಂತದ್ದು ಒಂದು ಲಕ್ಷಣ ಕಾಣಿಸ್ತಿದ್ರೆ ನೀವು
1: ಹೇಳ್ತೀವಿ. ನಾವು ನುಂಗುತ್ತಿರ್ಬೇಕಾದ್ರೆ ನೀವು ಹೇಳ್ದಂಗೆನೆ ನುಂಗುತ್ತಿರ್ಬೇಕಾದ್ರೆ ನುಂಗ್ ಆದ್ಮೇಲೆ ಕೆಮ್ಮ ಬರೋದು. ಯಾವಾಗ ಕೆಮ್ಮ ಬರುತ್ತೆ ರೋಗಿ ಏನ್ ಮಾಡ್ತಾನೆ, ಅಯ್ಯೋ ತಿಂದ್ರೆ ಕೆಮ್ಮ ಬರುತ್ತೆಪ್ಪ ನಾನು ತಿನ್ನೋದು ಕಮ್ಮಿ ಮಾಡ್ಕೊಂಡ್ಬಿಡೋಣ, ತಿನ್ನೋದು ಕಮ್ಮಿ ಮಾಡ್ತಾರೆ ವೆಯ್ಟ್ ಲಾಸ್ ಆಗುತ್ತೆ, ಆಮೇಲೆ ಜನರಲ್ ಕಂಡೀಷನ್ ವೀಕ್ ಆಗುತ್ತೆ, ಆಮ್ ಚೆಸ್ಟ್ ಎಕ್ಸ್ರೇ ಮಾಡಿದ್ರೆ ನ್ಯೂಮೋನಿಯಾ ಪ್ಯಾಚಸ್ ಇರುತ್ತೆ. ಸೊ ಈ ಕಂಡೀಷನ್ಗಳಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಅವರು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸೂಕ್ತ ತರಬೇತಿ ಕೊಡೋದಕ್ಕೆ ಅನುಕೂಲ ಆಗುತ್ತೆ.
0: ಈಗ ಅವರಿಗೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ, ಸುಮಾರು ವರ್ಷಗಳಿಂದ ಸುಮ್ಮನೆ ಒಂಥರ ಈ ಕೆಲವೊಬ್ಬರು ಗಂಟಲು ಸರಿಪಡಿಸ್ಕೊಳ್ತಿರ್ತಾರೆ, ಅದು ಅವರಿಗೆ ಆ ನುಂಗುವಿಕೆಯ ಸಮಸ್ಯೆಯ ಲಕ್ಷಣನ ಅಥವಾ ಹೇಗೆ? ಸ್ವಲ್ಪ ನೋಡಿ, ಗಂಟಲು ಸ್ವಲ್ಪ ಸರಿಪಡಿಸ್ತಾನೆ ಇರ್ತಾರೆ ಅವ್ರು. ಅವಾಗ
1: ಕೆಲವ್ರಿಗೆ ಏನಾಗುತ್ತೆ, ಅವ್ರಿಗೆ ನಾವು ಗ್ಲೋಬಲ್ ಸೆನ್ಸೇಷನ್ ಅಂತ ಹೇಳ್ತೀವಿ, ಅಂದರೆ ಏನೋ ಗಂಟಲಲ್ಲಿ ಕೂತ್ಕೊಂಡಿದೆ, ನುಂಗಿದ್ರು ನುಂಗಕ್ಕಾಗ್ತಾ ಇಲ್ಲ ಅಂತ. ಕೆಲವ್ರಿಗೆ ಏನಾಗುತ್ತೆ, ಅಭ್ಯಾಸ ಆಗೋಗಿರುತ್ತೆ. ಅದು ನಿಜವಾಗ್ಲೂ ಒಳಗಡೆ ಏನಾದ್ರು ಕೂತಿದ್ದೀಯಾ ಅಥವಾ ಅಭ್ಯಾಸನ ಅನ್ನೋದು ನಾವು ಕಂಡುಹಿಡಿಬೇಕು. ನಾವು ಕಂಡುಹಿಡಿದ ಮೇಲೆ ಮಾತ್ರ ನಾವು ಅದನ್ನು ಅವರು ಡಿಸ್ಫೇಜಿಯಾ ಕ್ಯಾಟಗರಿಗೆ ಬರ್ತಾರಾ ಬರಲ್ವಾ ಅಂತ ಹೇಳಕ್ಕಾಗತ್ತೆ.
0: ಆ ಥರ ಅದು ಸುಮ್ಮನೆ ಅಂತ ಈಗ 16 ವರ್ಷದಿಂದ ಅವರು ಅದೇ ಒಂದು ಅಭ್ಯಾಸದಲ್ಲಿ ಇದ್ದಾರೆ ಅಂತಂದ್ರೂ
1: ಒಂದ್ಸಲ ಚೆಕಪ್ ಮಾಡಿಸ್ಕೊಳ್ಳೋದೇ ಒಳ್ಳೇದು. ಚೆಕಪ್ ಮಾಡಿಸ್ಕೊಳ್ಳೋದು
0: ಸ್ವಲ್ಪ ಏನೋ ಪ್ರಾಬ್ಲಮ್ ಇರಬಹುದು.
1: ಹೌದು, ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದು.
0: ಈಗ ಈ ಟ್ಯೂಬ್ ಮೂಲಕ ಫೀಡಿಂಗ್ ಮಾಡ್ತಾರೆ, ತೊಂದರೆ ಆಗ್ತದೆ, ನುಂಗೋದು ಬಹಳ ಕಷ್ಟ ಆಗ್ತಿದೆ ಅವ್ರಿಗೆ ಅಂತೇಳಿ ಟ್ಯೂಬ್ ಮೂಲಕ ಕೊಡ್ತಾರಲ್ಲ ಆಹಾರನ, ಆವಾಗ ಅವರಿಗೆ ಆ ಸಮಸ್ಯೆ ನಿವಾರಣೆ ಆಗುತ್ತಾ? ಅಥವಾ ಟ್ಯೂಬ್ ಮೂಲಕ ಎಷ್ಟಂತ ಕಾಲ ಕೊಡ್ಲಿಕ್ಕೆ ಸಾಧ್ಯ? ಅಂದ್ರೆ ವಯಸ್ಸಾದವರಲ್ಲಾಗಿರ್ಬೋದು ಅಥವಾ ಅನಾರೋಗ್ಯದ ಒಂದು ಸ್ಥಿತಿಯಲ್ಲಿ ಇದ್ದವರಾಗಿ ಆಗಿರ್ಬೋದು, ಆಸ್ಪತ್ರೆಯಲ್ಲಿ ಸಾಮಾನ್ಯವಾಗಿ ಟ್ಯೂಬ್ ಮೂಲಕ ಆಹಾರ ಕೊಡ್ತಾರೆ, ಆ ಒಂದು ಸ್ಥಿತಿಗೆ ಆ ಸ್ಥಿತಿಯಿಂದ ಹೊರಗೆ ಬರಕ್ಕೆ ಏನಾರ ಸಾಧ್ಯ ಇದೆಯಾ?
1: ಆ ಟ್ಯೂಬ್ ಫೀಡ್ ಯಾವಾಗ ಅಂದ್ರೆ ಬಾಯಲ್ಲಿ ಏನೂ ತಗೊಂಡ ಏನಾರು ಒಂದು ತಗೊಂಡ್ರೆ ಕೆಮ್ಮ ಬರುತ್ತೆ, ತಗೊಂಡ ಕೆಮ್ಮ ಬರುತ್ತೆ ಮತ್ತು ಅದು ನ್ಯೂಮೋನಿಯಾ ಆಗತ್ತೆ ಅಂತ ಅನ್ಸಿದ್ರೆ ಫಿಸಿಷಿಯನ್ಗೆ ಟ್ಯೂಬ್ ಹಾಕ್ಬಿಡ್ತಾರೆ. ಟ್ಯೂಬ್ ಹಾಕ್ತಾರೆ, ಅವ್ರೇನ್ ಮಾಡ್ತಾರೆ ಆಮೇಲೆ ಸ್ಪೀಚ್ ಥೆರಪಿಸ್ಟ್ಗೆ ರೆಫರ್ ಮಾಡ್ತಾರೆ. ನಾವು ಸೂಕ್ತ ತರಬೇತಿ ಕೊಡೋದ್ರಿಂದ ಬಾಯಿಂದ ಆಹಾರ ಕೊಡೋದಕ್ಕೆ ಶುರು ಮಾಡಿ ನೀರ್ ಪದಾರ್ಥಗಳು, ದ್ರವ ಪದಾರ್ಥಗಳು, ಗಟ್ಟಿ ಪದಾರ್ಥಗಳು, ಮೆತ್ತಿಗೆ ಪದಾರ್ಥಗಳು, ಎಲ್ಲಾ ಪದಾರ್ಥಗಳನ್ನು ತಗೊಳ್ತಾ ಇದ್ದಾರೆ, ಚೆನ್ನಾಗಿ ತಗೋತಾರೆ, ಏನೂ ಕೆಮ್ಮಿಲ್ಲ, ಜನರಲ್ ಕಂಡೀಷನ್ ಇಂಪ್ರೂವ್ ಆಗ್ತಾ ಇದೆ ಅಂದಾಗ ನಾವು ಮೂಗಿನ ಟ್ಯೂಬ್ನ ತೆಗೆದು ಬಿಡ್ತೀವಿ ನಾವು. ಸೊ ತೆಗೆಯೋ ಚಾನ್ಸಸ್ ತುಂಬ ಇದೆ. ಅಂದರೆ ಅವರು ಸ್ಪೀಚ್ ಥೆರಪಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಸೂಕ್ತ ತರಬೇತಿ ಕೊಡೋದ್ರಿಂದ ಮೂಗಿನ ಟ್ಯೂಬ್ನ ನಾವು ತೆಗಿಬಹುದು.
0: ಈ ರೀತಿ ಟ್ಯೂಬ್ ಮೂಲಕವಾಗಿ ಫೀಡಿಂಗ್ ಮಾಡೋದು ಎಷ್ಟು ಕಾಲ ಬೇಕಾಗುತ್ತೆ, ಅಂದ್ರೆ ಕೂಡಲೇ ಎಷ್ಟು ಬೇಗ ಗುಣ ಆಗ್ತಾರೆ, ಅದು ಹೆಂಗಿರುತ್ತೆ, ಅದು ಕಾಲಾವಧಿ ಇರುತ್ತಾ?
1: ಪ್ರತಿಯೊಂದು ಪೇಷಂಟ್ ಮೇಲೆ ಡಿಪೆಂಡ್, ರೋಗಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್, ಯಾವ ಥರ ಕಾಯಿಲೆ ಇದೆ, ಆಮೇಲೆ ಯಾವ ಥರ ಸ್ಥಿತಿಲಿ ಅವರು ವೈದ್ಯರನ್ನ ಕಂಡಿದ್ದಾರೆ, ಸರ್ಜರಿ ಆಗಿದೆಯಾ ಅಥವಾ ಸ್ಟ್ರೋಕ್ ಆಗಿದೆಯಾ, ಪಾರ್ಕಿನ್ಸನ್ಸ್ ಆಗಿದೆಯಾ, ಆಮೇಲೆ ಮೂಗಲ್ ಟ್ಯೂಬಲ್ಲಿ ಎಷ್ಟು ದಿನದಿಂದ ಹಾಕೋತಾ ಇದ್ದಾರೆ, ಅದು ನಾನಾ ಕಂಡೀಷನ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅದು ಇವ್ರಿಗೆ ಇಷ್ಟೇ ದಿನ ಇರುತ್ತೆ, ಇನ್ನೊಬ್ರಿಗೆ ಇಷ್ಟೇ ದಿನ ಇರುತ್ತೆ ಅಂತ ಪಿನ್ ಪಾಯಿಂಟ್ ಔಟ್ ಮಾಡಿ ಹೇಳೋದಕ್ಕೆ ಕಷ್ಟ ಆಗುತ್ತೆ.
0: ಈಗ ನುಂಗುವಿಕೆ ಆ ಸಮಸ್ಯೆಯಿಂದ ಹೊರಗೆ ಬರಬೇಕಂತಂದ್ರೆ ಈ ರೀತಿಯಾದಂತಹ ಕೆಲವು ಸಾಧನಗಳನ್ನು ಬಳಸಿ ಅವರು ನುಂಗ್ತಾರೆ ಅಂದ್ಕೊಳ್ಳೋಣ. ಅಂದ್ರೆ ಆಸ್ಪತ್ರೆಯಲ್ಲಿ ನೀವು ಟ್ಯೂಬ್ ಮೂಲಕವಾಗಿ ಫೀಡ್ ಮಾಡೋದು ಬೇರೆ, ಮನೆಯಲ್ಲಿ ಕೂಡ ಟ್ಯೂಬ್ ಮೂಲಕವಾಗಿ ಫೀಡ್ ಮಾಡೋ ಸಾಧ್ಯತೆಯೂ ಇರುತ್ತೆ ರೋಗಿಯ ಸ್ಥಿತಿಗೆ ಅನುಗುಣವಾಗಿ. ಸುಮ್ಮನೆ ಇಂತಿಷ್ಟು ಕೆಲವು ಸಾಧನಗಳನ್ನು ಬಳಸ್ಕೊಂಡು ಏನಾದರೂ ನುಂಗುವಿಕೆ ಸಮಸ್ಯೆಯಿಂದ ಹೊರಗೆ ಬರಕ್ಕೆ ಸಾಧ್ಯ ಇದೆಯಾ? ಸಾಧಾರಣವಾಗಿ ಉದಾಹರಣೆ ಈಗ ಅಸ್ತಮ ಇರೋರಿಗೆ
1: ಇನ್ಹೇಲರ್
0: ಇರುತ್ತೆ ನೋಡಿ, ಆ ರೀತಿ
1: ಇಲ್ಲ ಸರ್. ಇದು ಇದು ಮೆಡಿಕಲ್ ಕಂಡೀಷನ್ ಆಮೇಲೆ ಸರಿಗೆ ಮಾಡಲಿಲ್ಲ ಅಂದರೆ ನುಂಗೋದು ಅನ್ನನಾಳಕ್ಕೆ ಹೋಗುವ ಬದಲು ಶ್ವಾಸನಾಳ ಶ್ವಾಸಕೋಶಕ್ಕೆ ಹೋಗಿ ಚೋಕಿಂಗ್ ಆಗಿ ಸಾಯೋ ಕಂಡೀಷನ್ ಫೇಟಲ್ ಆಗ್ಬೋದು. ಅದರಿಂದ ನಾವು ಯಾರು ಸ್ಪೀಚ್ ಥೆರಪಿಸ್ಟ್ ಕಾಣದೇನೆ
0: ಅವ್ರನ್ನ ಮಾಡದೇನೆ
1: ಬಿಡಲ್ಲ, ನಾವು ಬೇಡ ಅಂತಾನೆ ಹೇಳ್ತೀವಿ ನಾವು, ಯಾಕೆಂದ್ರೆ ಡೇಂಜರಸ್ ಅಂತಾನೆ ಹೇಳ್ತೀವಿ ನಾವು. ಯಾಕೆಂತ ನಮ್ಮ ಥೆರಪಿ ಕೊಡಬೇಕಾದ್ರೂ ಅಷ್ಟೇ ನಮ್ಮ ಎದುರಿಗೆ ನೀವು ಪ್ರಾಕ್ಟೀಸ್ ಮಾಡಿ. ಮನೇಲಿ ನಾವು ಹೇಳದ ಡೈರೆಕ್ಷನ್ ನಾವು ಯಾವ ಡೈರೆಕ್ಷನ್ ಹೇಳಿರ್ತೀವಿ ಆ ಡೈರೆಕ್ಷನ್ಗೆ ಪ್ರಾಕ್ಟೀಸ್ ಮಾಡಿ, ಅವಾಗ ನೀವು ಉತ್ತಮ ಆಗ್ತೀರಾ ಅಂತಾರೆ. ನಮ್ಮನ್ನು ಕಾಣದೆ ನೀವು ಮಾಡೋಕೆ ಹೋದರೆ ಅದು ಭಾರಿ ಕಂಡೀಷನ್ ತೊಂದರೆ ಆಗತ್ತೆ. ಅದು
0: ಈ ನುಂಗುವಿಕೆ ಸಮಸ್ಯೆಯನ್ನು ಒಂದಿಷ್ಟು ಮನೆಯಲ್ಲಿನೇ ಒಂದಿಷ್ಟು ಪ್ರಾಕ್ಟೀಸು ಏನೋ ಒಂದು ಕೆಲವು ಮುಂಜಾಗ್ರತೆ ಕ್ರಮಗಳು ಆಗಲಿ ಏನು ಮಾಡೋಕೆ ಸಾಧ್ಯ ಅಂತ.
1: ಈಗ ನಾವು ನೀವು ಸಹಜ ಆದ ವ್ಯಕ್ತಿ, ಯೂಶ್ವಲ್ ಆಗಿ ಮನೆಯಲ್ಲಿ ನಾವು ಅಮ್ಮಂದ್ರೆ ಹೇಳ್ತೀವಿ ಮಾತಾಡ್ತಿರ್ಬೇಕಾದ್ರೆ ಊಟ ಮಾಡಬೇಡ, ಊಟ ಮಾಡ್ತಿರ್ಬೇಕಾದ್ರೆ ಮಾತಾಡಬೇಡ. ಯಾಕೆಂದ್ರೆ ಎರಡು ರೆಸಿಪ್ರೋಕಲ್ ಟು ಈಚ್ ಅದರ್. ಅಂದರೆ ನುಂಗುತ್ತಾ ಇರಬೇಕಾದ್ರೆ ನಮ್ಮ ಧ್ವನಿ ಪೆಟ್ಟಿಗೆ ಓಪನ್ ಆಗಿರುತ್ತೆ, ಧ್ವನಿ ಪೆಟ್ಟಿಗೆ ಕ್ಲೋಸ್ ಆಗಿರುತ್ತೆ. ಮಾತಾಡ್ಬೇಕಾದ್ರೆ ಧ್ವನಿ ಪೆಟ್ಟಿಗೆ ಓಪನ್ ಆಗಿರುತ್ತೆ. ನುಂಗೋ ಪದಾರ್ಥ ಧ್ವನಿ ಪೆಟ್ಟಿಗೆ ಒಳಗಡೆ ಹೋಯಿತು ಅಂದ್ರೆ ಎರಡು ಕೆಲಸ ಮಾಡುತ್ತೆ. ಆಗೇನಾಗುತ್ತೆ, ಕೆಂಪು ಸಿಕ್ಕಾಬಿಟ್ಟು ಕೆಂಪ್ತೀವಿ. ಅದನ್ನ ನಾವೆಲ್ಲರೂ ಒಂದಲ್ಲ ಒಂದ್ಸಲಿ ಅಭ್ಯಾಸ ಮಾಡ್ಕೊಂಡಿರ್ತೀವಿ, ಅದಾಗ್ಬಿಟ್ಟಿರುತ್ತೆ, ನಮ್ ಗೊತ್ತಾಗ್ಬಿಟ್ಟಿರುತ್ತೆ. ಅದರಿಂದ ನಿಧಾನಕ್ಕೆ ಆಗಿರಿ, ನಿಧಾನಕ್ಕೆ ತಿನ್ನಿ. ತಿಂತಿರ್ಬೇಕಾದ್ರೆ ಊಟ ಮಾಡ್ತಿರ್ಬೇಕಾದ್ರೆ ಮಾತಾಡಬೇಡಿ, ಬಾಯಲ್ಲಿರೋದು ಖಾಲಿ ಮಾಡಿ ಮಾತಾಡಿ, ಅಥವಾ ಮಾತಾಡೋದು ಮುಗಿಸಿದ ಮೇಲೆ ಊಟ ಮಾಡೋಕೆ ಶುರು ಮಾಡಿ.
0: ಮಾತಂತೂ ಬಿಡಲ್ಲ ಯಾರು ಕೂಡ ಆ ಟೈಮಲ್ಲಿ, ಒಂಚೂರು ನೋಡಿ ಮಾತಾಡಬೇಕು. ನುಂಗ್ತಾ ಇರ್ತೀವಿ ಆ ಟೈಮಲ್ಲಿ ಒಂದಿಷ್ಟು ಆ ಮಾತನ್ನ ಹೇಳಬೇಕು ಅಂತ ಒಂದು ಒತ್ತಡ ಇರ್ತದೆ ಅವರಿಗೆ.
1: ಆಮೇಲೆ ಟಿವಿ ನೋಡ್ತಾ ತಿಂತಿದ್ದೇನಾಗತ್ತೆ ನಮಗೆ, ಒಂದು ಕ್ವಾಂಟಿಟಿ ಗೊತ್ತಾಗಲ್ಲ, ಇನ್ನೊಂದು ನಮ್ಮ ಒಳಗಡೆ ಏನಾಗ್ತಿದೆ ಸುಮ್ಮನೆ ಮಾಮೂಲಿ ಆಗ್ಬಿಟ್ಟಿರ್ತದೆ ಸರ್. ಎಲ್ಲ ಏನ್ ತಿಂದು ಗೊತ್ತಿಲ್ಲ, ಎಲ್ಲ ಚೆನ್ನಾಗಿ ಹೋಗ್ತಿರೋ ತನಕ ನಮ್ಗೆ ಏನು ಗೊತ್ತಾಗಲ್ಲ. ಯಾವುದೇ ಒಂದು ವ್ಯತ್ಯಾಸಗಳಾದಾಗ ನಮಗೆ ಬಾಯಿಂದ ಜಠರ ತನಕ, ಆವಾಗ ನಮಗೆ ಸ್ವಾಲ್ವಿಂಗ್ ಡಿಫಿಕಲ್ಟೀಸ್ ಅನ್ನೋದು ನಮಗೆ ಅರಿವು ಬರುತ್ತೆ. ಅದರಿಂದ ಹುಷಾರಾಗೇ ಇರಿ, ನಿಧಾನಕ್ಕೆ ತಿನ್ನಿ. ಆಮೇಲೆ ದೊಡ್ಡ ದೊಡ್ಡ ಪೀಸ್ಗಳನ್ನ ಅಗೀದೆ ಜಗಿದೆ ತಿನ್ನಬೇಡಿ. ಏನೇ ಒಂದು ತಗೊಂಡು ಚೆನ್ನಾಗಿ ಅಗಿರಿ, ಚೆನ್ನಾಗಿ ಅಗದು ಮಾಡಿ ತಿನ್ನಿ. ಆಮೇಲೆ ಏನೋ ಸಿಕ್ಕಾಕೊಂಡಂಗೆ ಆಯಿತು ಅಂದರೆ ನೀರು ಕುಡೀರಿ. ಸುಲಭವಾಗಿ ಒಳಗಡೆ ಹೋಗೋದಕ್ಕೆ ಅದು ನಮ್ಮ ಅನ್ನನಾಳು ಒಳಗಡೆ ಹೋಗೋದಕ್ಕೆ ಸರಾಗ ಆಗತ್ತೆ.
0: ಈಗ ಮೇಡಮ್ ಆಹಾರದ ಪದಾರ್ಥಗಳು ಅದು ಯಾವ ರೀತಿ ಇರ್ತದೆ ಅಂತ ಅನ್ನೋದ್ರ ಮೇಲೇನು ಕೆಲವು ಸಲ ಅವಲಂಬನೆ ಆಗಿರ್ಬೋದು.
1: ನಿಜವಾಗ
0: ಈಗ ತುಂಬಾ ವಯಸ್ಸಾದವರಿಗೆ ಜಿಗಿಯಕ್ಕಾಗಲ್ಲ, ಹಲ್ಲಿನ ತೊಂದರೆ ಇರ್ತದೆ ಅಥವಾ ಹಲ್ಲು ಇರಲ್ಲ, ಆವಾಗ ಅವರು ಈ ರಾಗಿ ಮುದ್ದೆ ಒಂದಿಷ್ಟು ಅಥವಾ ಸ್ಮೂತ್ ಫುಡ್ಗಳನ್ನ ನುಂಗ್ತಾನೆ ಇರಬೇಕು ಅನ್ನೋ ರೀತಿ ಫುಡ್ಗಳನ್ನ ಬಳಸ್ತಾರೆ.
1: ಹೌದು,
0: ಆ ರೀತಿಯಾದಂತಹ ಆಹಾರ ಪದಾರ್ಥಗಳು ಅದನ್ನು ಬಳಕೆ ಮಾಡೋ ರೀತಿಯಲ್ಲಿ ಕೂಡ ನುಂಗುವಿಕೆ ಸಮಸ್ಯೆ ಏನಾದರೂ ಕಡಿಮೆ ಆಗತ್ತಾ ಅಥವಾ ಅದು ಅದರಿಂದ ಹೊರಗೆ ಬರ್ಬೋದಾ ಅಂತ. ಈಗ ಉದಾಹರಣೆ ನುಂಗೋದಪ್ಪ, ರಾಗಿ ಮುದ್ದೆ ನುಂಗೋದು.
1: ರಾಗಿ ಮುದ್ದೆ ನುಂಗೋದು ಅಂತ ದಪ್ಪ ಪೀಸ್ ತಗೋಬೇಡಿ, ದೊಡ್ಡ ಬಾಲ್ ತಗೋಬೇಡಿ, ಸಣ್ಣ ಸಣ್ಣದ್ ಮಾಡ್ಕೊಳ್ಳಿ. ಏನಾಗುತ್ತೆ ವಯಸ್ಸಾದವ್ರಲ್ಲಿ 65-70 ವರ್ಷ ಆದವ್ರಲ್ಲಿ ಏನಾಗಿರುತ್ತೆ, ಪಿಲ್ ಡಿಸ್ಫೇಜಿ ಅಂತೀವಿ ಅಂದರೆ ಟ್ಯಾಬ್ಲೆಟ್ಸ್ ತಗೋಬೇಕಾದ್ರೆ. ಸುಮಾರು ಜನದಲ್ಲಿ ಈಗ ನೀವು ಡೋಲೋ ನೋಡಿ ಅಥವಾ ಯಾವುದೇ ಒಂದು ಕ್ಯಾಪ್ಸುಲ್ಸ್ ನೋಡಿ ಅದು ದೊಡ್ಡದಾಗಿರುತ್ತೆ, ಅದು ನುಂಗೋದಕ್ಕೆ ಸುಮಾರು ಜನ ಕಷ್ಟಪಡ್ತಾರೆ. ಅದೇ ಏನು ಮಾಡ್ತೀವಿ ನಾವು ಯಾವ ಥರ ಅಂದರೆ, ನಾವು ಹ್ಯೂಮನ್ ಬೀಯಿಂಗ್ಸು ನಮಗೆ ನಾವೇ ಸ್ಟ್ರಾಟಜಿನ ಕಂಡಿಡ್ಕೋತೀವಿ. ಟ್ಯಾಬ್ಲೆಟ್ ದಪ್ಪಗಿರೋದು ನುಂಗೋಕ್ಕಾಗಲ್ಲ ಅಂದರೆ ನೀರಲ್ಲಿ ಕರಗಿಸ್ತೀವಿ, ಒಂದು ಟ್ಯಾಬ್ಲೆಟ್ನ ಪುಡಿ ಮಾಡ್ಕೋತೀವಿ, ಪೌಡ್ರು ಮಾಡ್ಕೋತೀವಿ. ಆ ಥರ ನಾವು ನಮ್ಮದೇ ಆದ ಸ್ಟ್ರಾಟಜಿನ ಕಂಡಿಡ್ದು ನುಂಗೋದಕ್ಕೆ ಶುರು ಮಾಡ್ತೀವಿ. ಇಲ್ಲ ಅದು ಕಷ್ಟ ಆಗತ್ತೆ ಸರ್ ಅದು, ಯಾಕೆಂದ್ರೆ ಅದು ಟ್ಯಾಬ್ಲೆಟ್ ಆಸ್ ಇಟ್ ಈಸ್ ದಪ್ಪ ಇದ್ದಾಗ ರಾಗಿ ಮುದ್ದೆನೂ ಪೀಸ್ ಆದಾಗ, ಯಾಕೆಂದ್ರೆ ಹೇಳಿದ್ರೆ ವಯಸ್ಸಾದ್ಮೇಲೆ ಏನಾಗಿರುತ್ತೆ, ಎಲ್ಲ ಅಂಗಾಂಗಗಳು ಪರ್ಟಿಕ್ಯುಲರ್ಲಿ ನುಂಗಕ್ಕೆ ಬೇಕಾಗಿರೋ ಕ್ಲಿಷ್ಟಕರವಾದ ಅಂಗಾಂಗಗಳು ಏನಾಗಿರುತ್ತೆ, ವೀಕ್ ಆಗಿರುತ್ತೆ. ಹಾಗೆ ನುಂಗಕ್ಕಾಗಲಿಲ್ಲ ಅಂತ ಸಿಕ್ಕಾಕೊಂಡ್ಬಿಟ್ರೆ ತುಂಬ ಡೇಂಜರಸ್ ಆಗುತ್ತೆ. ಅದರಿಂದ ಸಣ್ಣ ಸಣ್ಣ ಪೀಸ್ಗಳು ನುಂಗಿ, ಅಥವಾ ನಿಮ್ಗೆ ಗಟ್ಟಿ ಪದಾರ್ಥ ನುಂಗಕ್ಕಾಗಲ್ಲ ಅಂದರೆ ಪೌಡ್ರ್ ಮಾಡಿ ತಗೊಳ್ಳಿ, ಮೆತ್ತಗಿರೋದು ತಗೊಳ್ಳಿ, ಸಾಫ್ಟ್ ಆಗಿರೋದು ತಗೊಳ್ಳಿ, ಅದನ್ನು ಅಡ್ವೈಸ್ ಮಾಡ್ತೀವಿ ನಾವು.
0: ಈಗ ಈ ರೀತಿಯಾದಂಥ ಸಮಸ್ಯೆ ತಾವು ಹೇಳ್ತಿದ್ರಿ, ಕೆಲವು ಸಲ ಈ ಸ್ಟ್ರೋಕ್ ಇದ್ದವರಲ್ಲಾಗಿರ್ಬೋದು ಅಥವಾ ಆ ಒಂದು ಸ್ಥಿತಿ ಏನೋ ಒಂದು ಪ್ರಾಬ್ಲಮ್ ಆಗಿರ್ತದೆ. ಆದರೆ ಇನ್ನು ಈ ಡೈಜೆಷನ್ ಪ್ರಾಬ್ಲಮ್ಮಿಂದ ಅಥವಾ ಮನುಷ್ಯನ ಒಂದು ರಚನೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಕೆಲವೊಬ್ಬರಿಗೆ ಅದರಿಂದ ಏನಾದರೂ ನುಂಗುವ ಸಮಸ್ಯೆ ಬರುತ್ತಾ?
1: ನುಂಗೋಕ್ಕೆ ಸಮಸ್ಯೆ ಅಂತ ಬರಲ್ಲ, ನಾವು GERD ಅಂತ ಹೇಳ್ತೀವಿ ಅಂದರೆ ಗ್ಯಾಸ್ಟ್ರೋ ಇಸೋಫೇಜಲ್ ರಿಫ್ಲೆಕ್ಸ್ ಡಿಸಾರ್ಡರ್ಸ್ ಅಂತ. ನಾವು ನುಂಗೋದು ಬಾಯಿನ ಮುಖಾಂತರ, ಬಾಯಿನ ಹಿಂಭಾಗದ ಮುಖಾಂತರ ಅದು ನಮ್ಮ ಅನ್ನನಾಳ ಒಳಗಡೆ ಹೋಗ್ಬೇಕು. ಅನ್ನನಾಳ ಹೋಗಿದ್ದು ಹೋಗಿದ್ದು ಅಲ್ಲಿಂದ ಅದು ನಮ್ಮ ಹೊಟ್ಟೆ ಒಳಗಡೆ ಜಠರದ ಒಳಗಡೆ ಹೋಗತ್ತದು. ಅಲ್ಲಿಂದ ವಾಪಸ್ ಬರೋದಿದೆಯಲ್ಲ, ವಾಪಸ್ ಬರೋದ್ರೆ ಜಠರದಿಂದ ಅನ್ನನಾಳಕ್ಕೆ ಬಂದು ಅನ್ನನಾಳದಿಂದ ಬಾಯಿನ ಹಿಂಭಾಗಕ್ಕೆ ಬಂದು ಧ್ವನಿ ಪೆಟ್ಟಿಗೆ ಒಳಗಡೆ ಹೋಗಿ ಶ್ವಾಸನಾಳಕ್ಕೆ ಹೋಗಿ ಶ್ವಾಸಕೋಶ ಅದು ಹೋದಾಗ ಏನಾದ್ರೆ ಡೇಂಜರ್ ಆಗುತ್ತೆ. ಸೊ ಆ ಥರ ಕಂಡೀಷನ್ ಅಲ್ಲಿ ಮೆಡಿಕಲ್ ಕಂಡೀಷನ್ ಅದು. ಸೊ ಆವಾಗ ಕೆಲವು ಟಿಪ್ಸ್ನ ಫಾಲೋ ಮಾಡಲೇಬೇಕಾಗತ್ತೆ ಈ ಥರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು. ಸೊ ಹುಷಾರಾಗಿ ಸ್ಪೈಸಿ ಅವಾಯ್ಡ್ ಮಾಡಿ, ನಿಧಾನಕ್ಕೆ ತಿನ್ನಿ, ಆಮೇಲೆ ನಿಮ್ಮ ವೈದ್ಯರನ್ನ ಕಾಣಿ, ಅವ್ರು ಏನು ಮೆಡಿಕೇಶನ್ ಕೊಡ್ತಾರೆ ಅದನ್ನ ರೆಗ್ಯುಲರ್ ಆಗಿ ತಗೊಂಡು ಅದನ್ನ ವಾಸಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನಾವು.
0: ಈಗ ತಾವು ಇಂತಹ ದೊಡ್ಡ ಬೆಂಗಳೂರಂತಹ ಶಹರದಲ್ಲಿ ಈ ರೀತಿಯಾದಂತಹ ಬಹಳಷ್ಟು ಈ ಬಗ್ಗೆ ವಿಶೇಷವಾದಂತಹ ಜ್ಞಾನ ಇದ್ದವರು, ಆದ್ರೆ ನೀವು ಬೇರೆ ಬೇರೆ ಕಡೆ ಎಲ್ಲ ENT ಸ್ಪೆಷಲಿಸ್ಟ್ ಇರ್ತಾರೆ, ಅಲ್ಲಿ ಹೋಗಿ ಈ ಒಂದು ಸಮಸ್ಯೆಗೆ ಪರಿಹಾರ ಸಾಮಾನ್ಯವಾಗಿ ಅವರು ಅಲ್ಲಲ್ಲೇ ಚಿಕಿತ್ಸೆ ತಗೋತಾರೆ. ಅವರು ಮತ್ತೆ ನೀವು ಈ ದೊಡ್ಡ ಶಹರಗಳಲ್ಲಿ ಈ ರೀತಿ ಈ ವಿಷಯದಲ್ಲಿ ನುಂಗುವಿಕೆಯ ಸಮಸ್ಯೆಗೆ ಪರಿಹಾರ ಹುಡುಕೋರು ನೀವು,
1: ಹೌದು,
0: ಏನು ಮಾಡಬೇಕು?
1: ಅವಾಗ ಏನಾಗುತ್ತೆ, ನಮ್ಮ ಮುಖ್ಯವಾಗಿ ನಮ್ಮದೇ ಪಬ್ಲಿಕ್ ಅವೇರ್ನೆಸ್ ಬೇಕಾಗತ್ತೆ. ಪಬ್ಲಿಕ್ ಅವೇರ್ನೆಸ್, ಜನರಲ್ಲಿ ಜಾಗೃತಿ ಮೂಡಿಸೋದು. ಈಗ ಬೆಂಗಳೂರಂತ ಸಿಟಿಲಿ ನೀವು ಹೇಳದಂಗೆ ಪರವಾಗಿಲ್ಲ, ಈಗ ಮುಂಚೆಗಿಂತ ಈಗ ಸ್ಥಿತಿಗತಿ ನೋಡಿದ್ರೆ ಮುಂಚೆಗಿಂತ ಜನರಲ್ಲಿ ಅವೇರ್ನೆಸ್ ತುಂಬಾನೇ ಚೆನ್ನಾಗಿದೆ. ವಿಲೇಜ್ ಸೈಡಲ್ಲಿ, ಹಳ್ಳಿಗಳ ಸೈಡಲ್ಲಿ ಏನಾಗುತ್ತೆ, ಡಾಕ್ಟರ್ಲು ಸಹ ಅವೇರ್ನೆಸ್ ಬೇಕು. ಅಂದ್ರೆ ಈ ವಾಕ್ ಶ್ರವಣ ತಜ್ಞರು ಇರ್ತಾರೆ, ಅವರನ್ನು ನಾವು ಅವರಿಗೆ ಈ ತರ ಪೇಷಂಟ್ ಬಂದ್ರೆ ರೆಫರ್ ಮಾಡಬೇಕು, ರೆಫರ್ ಮಾಡಿದ್ರೆ ಅವರು ಸೂಕ್ತ ತರಬೇತಿ ಕೊಟ್ಟು ವಾಸಿ ಮಾಡ್ತಾರೆ ಅನ್ನೋದು ವೈದ್ಯರೂ ಸಹ ತಿಳುವಳಿಕೆ ಮಾಡಬೇಕು. ಅವ್ರು ಇರುತ್ತೆ ಇರಲ್ಲ ಅಂತ ಹೇಳಲ್ಲ ನಾನು, ಇರತ್ತೆ, ಬಟ್ ಪ್ರಾಪರ್ ರೆಫರೆನ್ಸ್ ಸಹ ಮಾಡಬೇಕಾಗಿ ಬರುತ್ತೆ. ಅವಾಗ ಸಮಸ್ಯೆಗೆ ಸಾಲ್ವ್ ಆಗಬೇಕು. ಸಿ, ಯಾರೊಬ್ಬರದು ಅಲ್ಲ ಇಲ್ಲಿ ಸಮಸ್ಯೆ ಸಾಲ್ವ್ ಆಗಬೇಕು. ಪೇಷಂಟ್ ಕ್ವಾಲಿಟಿ ಆಫ್ ಲೈಫ್ ಅಂತೀವಲ್ಲ, ಅದು ಉತ್ತಮ ಆಗಬೇಕು, ಅಷ್ಟೇ ಬೇಕಾಗಿರೋದು ನಮಗೆ.
0: ಸ್ವಲ್ಪ ಹೆಚ್ಚಿನ ಚಿಕಿತ್ಸೆಗಾಗಿ
1: ನಮ್ಮ ಹತ್ರ
0: ಸಂಸ್ಥೆಗಳಿಗೆ ಅಲ್ಲಿ ಸಂಪರ್ಕ ಮಾಡಬೇಕಾಗತ್ತೆ, ಒಂದಿಷ್ಟು ಅಲ್ಲಿ ರೆಫರ್ ಮಾಡಬೇಕಾಗತ್ತೆ.
1: ಡೆಫಿನೆಟ್ ಆಗಿ
0: ಅಂದ್ರೆ ವೈದ್ಯಕೀಯ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿ ಚಿಕಿತ್ಸೆ ಕೊಡುವಲ್ಲಿ ಬೇರೆ ಬೇರೆ ಸಂಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರ್ತಾರೆ. ಅಂದ್ರೆ ಅದಕ್ಕೆ ಸೂಕ್ತವಾದಂತಹ ಸಲಹೆಯನ್ನ ಕೊಡ್ತಾರೆ ಮತ್ತು ಚಿಕಿತ್ಸೆಯನ್ನು ಕೂಡ ಕೊಡ್ತಾರೆ, ಮತ್ತು ಗುಳಿಗೆ ಇಲ್ಲದೆ ಒಂದು ಚಿಕಿತ್ಸೆ ಕೊಡೋ ಪದ್ಧತಿ ಕೂಡ ಬಹಳ ಇಂಪಾರ್ಟೆಂಟ್. ಇವತ್ತು ಗುಳಿಗೆ ತಗೊಂಡ್ರೆ ಸೈಡ್ ಇಫೆಕ್ಟು, ಅದರಿಂದ ಇನ್ನೊಂದಾಯ್ತು ಇನ್ನೊಂದಾಯ್ತು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಯಾವ ಕೆಲವೊಂದು ಟೆಕ್ನಿಕ್ಗಳಿಂದ ಈಗ ಫಿಸಿಯೋಥೆರಪಿ ಅಂತ ಅನ್ನೋದು ಬಂದಿರೋದು, ಅದು ಒಂಥರ ನಿಮಗೆ ಆ ಗುಳಿಗೆಗಳಿಲ್ಲದೇನೆ ಏನು ಸರಿಪಡಿಸಕ್ ಸಾಧ್ಯ ಅಂತ ಅನ್ನೋದನ್ನ ಒಂದು ಇರುತ್ತೆ. ಅದೇ ರೀತಿ ಈ ವಾಕ್ಶ್ರಮಣ ಸಂಸ್ಥೆಯಲ್ಲಿ ನಿಮಗೆ ಸಾಧನಗಳು ಎಂಥದ್ದು ಬೇಕು, ಕೇಳುವಲ್ಲಿ ಮಾತನಾಡುವಾಗ ಸಮಸ್ಯೆ ಏನಾಗ್ತದೆ ಅದನ್ನು ಮಾತಾಡುವಾಗ ಇನ್ನೊಂದು ಏನಾದ್ರೂ ಸಾಧನ ಬೇಕಾ, ಒಂದಕ್ಕೊಂದು
1: ಲಿಂಕ್ ಇರುತ್ತೆ. ಈಗ ಬೆಂಗಳೂರು ಹಾಸ್ಪಿಟಲ್ ತಗೊಂಡ್ರೆ ಸುಮಾರು ಬೆಂಗಳೂರು ಹಾಸ್ಪಿಟಲ್ಗಳಲ್ಲಿ ಎಲ್ಲ ಹಾಸ್ಪಿಟಲ್ಗಳಲ್ಲಿ ನನಗೆ, ನಾನು ಸುಮಾರು ವರ್ಷ 40 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀನಿ ನಾನು. ಈಗ ಬೆಂಗಳೂರು ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದೆ ಈಗ ಅಂದ್ರೆ, ಪ್ರತಿಯೊಂದು ಹಾಸ್ಪಿಟಲ್ ಅಲ್ಲಿ ಸ್ಪೀಚ್ ಥೆರಪಿಸ್ಟ್ ನ ರಿಕ್ರೂಟ್ ಮಾಡ್ಕೊಂಡಿದ್ದಾರೆ.
0: ಡಿಗ್ಲೋಟಾಲಜಿಸ್ಟ್
1: ನಾವು ಡಿಸ್ಫೇಜಾಲಜಿಸ್ಟ್ ಅಂತಾನೆ ಹೇಳ್ತೀವಿ ನಾವು.
0: ಆಹಾರ, ಹಣ್ಣು ತರಕಾರಿಗಳನ್ನು ಜಾಸ್ತಿ ಬಳಸಬೇಕು, ಮಾಂಸಾಹಾರವನ್ನು ಜಾಸ್ತಿ ಬಳಸಬಾರದು, ಅದರಿಂದ ಕೂಡ ಈ ರೀತಿಯ ಸಮಸ್ಯೆ ಬರಬಹುದು. ಮನುಷ್ಯನ ಧ್ವನಿ ಒಂಥರ ಗೊರ್ ಟೈಪ್ ಇತ್ತಂದ್ರೆ ಅವರ ಒಂದು ಮಾತಿನ ರೀತಿಯಲ್ಲಿ ಏನಾದರೂ ಒಂದು ಸಮಸ್ಯೆ ಇದೆಯಾ ಅಂತ ಕಂಡಿದ್ದೀರಾ?
1: ಹೌದು,
0: ಅಂದ್ರೆ ಸಾಮಾನ್ಯ ಧ್ವನಿ ಎಲ್ಲ ಸ್ವಲ್ಪ ಏನೋ ಬೇರೆ ರೀತಿ ಇದೆ ನಿಮ್ದು ಧ್ವನಿ ಅಂತಂತ ಹೇಳಿ.
1: ಕಂಡಿಡ್ತೀವಿ ನಾವು. ಯಾಕೆ ಅಂತಂದ್ರೆ ಅದು ಸ್ಪೀಚ್ ಥೆರಪಿಸ್ಟ್ ರೋಲೆ ಮೇನ್ ಆಗೋದು. ಅಂದ್ರೆ ಯಾವುದೇ ಒಂದು ಧ್ವನಿ ಕೇಳಿದ ತಕ್ಷಣ ನಮ್ಗೆ ಏನಾಗತ್ತೆ, ವಾಯ್ಸ್ ಕೇಳಿದ ತಕ್ಷಣ ನಮ್ಗೆ ಎಷ್ಟು ಮಟ್ಟಿಗೆ ನಮ್ದು ಟ್ರೈನ್ ಆಗೋಗಿರ್ತೀವಿ ಅಂದ್ರೆ ಧ್ವನಿ ವ್ಯತ್ಯಾಸಗಳು ಇಮ್ಮಿಡಿಯೇಟ್ ಆಗಿ ನಾವು ಕಂಡುಹಿಡಿತೀವಿ. ನಾವು ಕಂಡುಹಿಡಿದು ಯಾಕೆ, ಏನು, ಏನ್ ಮಾಡಿದ್ರೆ ಧ್ವನಿ ಸರಿ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ನಾವು ಅದನ್ನ ಒಂದು ಇನ್ಸ್ಟ್ರೂಮೆಂಟಲ್ ಇವ್ಯಾಲ್ಯೂಯೇಷನ್ ಇಂದ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಒಂದು ಕಂಡುಹಿಡಿಯೋದು. ಇನ್ನೊಂದು ಕಿವಿಯಿಂದ ಕೇಳಿ, ನಾವು ಟೆಸ್ಟ್ ಮೆಟೀರಿಯಲ್ಸ್ ಇದೆ, ಡಿಫ್ರೆಂಟ್ ಟೆಸ್ಟ್ ಮೆಟೀರಿಯಲ್ಸ್ ಇದೆ, ಅದರಿಂದ ಕೇಳಿ ಕಂಡುಹಿಡಿಯೋದ್ರಿಂದ ನಾವು ಧ್ವನಿ ಏನ್ ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡಿದು ಅದನ್ನ ಸೂಕ್ತ ತರಬೇತಿ ಕೊಡಕ್ಕೆ ಅನುಕೂಲ ಆಗತ್ತೆ.
0: ಧ್ವನಿ ತುಂಬಾ ಚಂದ ಇದೆ ಅಂದ್ರೆ ಇವ್ರಿಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಬೋದಾ?
1: ಧ್ವನಿ ಬಗ್ಗೆ ಹೇಳ್ಬೋದು ನಾವು, ಬಟ್ ಬೇರೆ ಸಮಸ್ಯೆ ಬಗ್ಗೆ ಹೇಳಕ್ಕಾಗಲ್ಲ. ಧ್ವನಿ ತುಂಬಾ ಚೆನ್ನಾಗಿದೆ,
0: ನುಂಗುವಿಕೆ ಸಮಸ್ಯೆ
1: ಹೇಳಕ್ಕಾಗಲ್ಲ ಸರ್. ನುಂಗುವಿಕೆ ತೊಂದರೆ ಇರೋರು ಧ್ವನಿ ಬದಲಾವಣೆ ಇರ್ಬೋದು, ನಾವು ಅದಕ್ಕೆ ಹಾಟ್ ಪೊಟ್ಯಾಟೋ ವಾಯ್ಸ್ ಅಂತ ಹೇಳ್ತೀವಿ. ಈಗ ಬಿಸಿ ತುಪ್ಪ ಇಟ್ಕೊಂಡಂಗೆ ನುಂಗಕ್ಕೂ ಆಗಲ್ಲ, ಉಗ್ಗಕ್ಕೂ ಆಗಲ್ಲ, ಅಂದ್ರೆ ವೆಟ್ ಕ್ವಾಲಿಟಿಯ ವಾಯ್ಸ್ ಅಂತೀವಿ. ನುಂಗುವಿಕೆ ತೊಂದರೆ ಇರೋರಲ್ಲಿ ಹಾಟ್ ಪೊಟ್ಯಾಟೋ ವಾಯ್ಸು ಅಥವಾ ಈ ಧ್ವನಿ ಬದಲಾವಣೆ ಇರ್ಬೋದು. ಆದ್ರೆ ಧ್ವನಿ ಬದಲಾವಣೆ ಇರೋರೆಲ್ಲರಲ್ಲೂ ನುಂಗುವಿಕೆ ತೊಂದರೆ ಇದೆ ಅಂತ ನಾವು ಜನರಲೈಸ್ ಮಾಡಕ್ಕೆ ಆಗಲ್ಲ.
0: ಈಗ ಮೇಡಮ್, ನೀರು ತಗೊಳ್ಳೋದು ಸ್ವಲ್ಪ ಕಮ್ಮಿ ಮಾಡ್ತಿರ್ತಾರೆ ಕೆಲವೊಬ್ರು, ಟೀ ಜಾಸ್ತಿ ಕುಡಿತಿರ್ತಾರೆ, ಆಮೇಲೆ ಧೂಮ್ರಪಾನಿಗಳು, ಇವ್ರಿಗೂ ಬೇರೆ ಬೇರೆ ಅಂದ್ರೆ ಇಂಥವ್ರಿಂದ ಅವ್ರಿಗೆ ಏನು ಸಮಸ್ಯೆ ಅಂತಂದ್ರೆ ಅವರಿಗೆ ನುಂಗೋದೇನೋ ಬರೀ 24 ತಾಸು ಟೀ ಕುಡಿತಾರೆ, ಸಿಗರೇಟ್ ಸೇರ್ತಾರೆ, ಇವರಿಗೆ ಮದ್ಯಪಾನದ ಅಭ್ಯಾಸ ದುರಭ್ಯಾಸಗಳಿವೆ, ಹಾಗಾಗಿ ಊಟ ಅಂತಂದ್ರೆ ಬೇಡ ಅಂತಾರೆ, ನುಂಗಲ್ಲ ಇವರು ಅಂತಂತ ಹೇಳಿ, ಇವರಲ್ಲಿ ಏನ್ ಯಾವ ರೀತಿ
1: ನಾವು ವೋಕಲ್ ಹೈಜಿನ್ ಟಿಪ್ಸ್ ಅಂತ ಹೇಳ್ತೀವಿ. ಅಂದರೆ ಧ್ವನಿ ಪೆಟ್ಟಿಗೆಗೆ ಸಾಕಷ್ಟು ಅದು ತೇವ ಇರಬೇಕು, ಅಂದರೆ ಮಾಯಿಶ್ಚರೈಸ್ ಆಗಿರಬೇಕು ಅದು. ಹಾಗೇ ಜಾಸ್ತಿ ಕಾಫಿ ಕುಡಿಯೋರಲ್ಲಿ ಟ್ರಿಯರ್ ಏನಾಗುತ್ತೆ, ನಮ್ಮ ಧ್ವನಿ ಒಣಗ್ದಂಗಿರುತ್ತೆ. ಅದ್ರ ಜೊತೆ ಸ್ಮೋಕ್ ಮಾಡೋರಲ್ಲಿ ಇರುತ್ತೆ, ಸ್ಮೋಕಿಂಗ್ ವಾಯ್ಸ್ ಅಂತ ಹೇಳ್ತೀವಿ ನಾವು. ಅದನ್ನು ಅವಾಯ್ಡ್ ಮಾಡಿ ಅಂತ ಪರಿಹಾರನ ಹೇಳ್ತೀವಿ ನಾವು.
0: ಈಗ ಧ್ವನಿ ತುಂಬ ಒಣಗಿರ್ತದೆ ಆವಾಗ ಇಮಿಡಿಯೇಟ್ಲಿ ನೀರು ಕುಡಿದ್ರೆ ಸರಿಯಾಗುತ್ತೆ ಅಂತಂತ ಹೇಳಿ ಏನು ನೀವು ಟಿಪ್ಸ್ ಅನ್ನ ಕೊಡ್ತೀರಾ ಅಂತ.
1: ಈಗ ಫಾರ್ ಎಕ್ಸಾಂಪಲ್ ನಾನು ಅಷ್ಟೊತ್ತಿಂದ ಮಾತಾಡ್ತಾ ಇದ್ದೀನಿ, ಧ್ವನಿ ಒಣಗ್ದಂಗಾಗಿದೆ, ಒಂದು ಸಿಪ್ ನಾನು ಮಾಡ್ಕೊಂಡ್ರೆ ನನ್ನ ನಾಲ್ಗೆ ನನ್ನ ಬಾಯಿನ ಹಿಂಭಾಗ ನನ್ನ ಧ್ವನಿ ಪೆಟ್ಟಿಗೆ ವೆಟ್ಟಾಗುತ್ತೆ. ವೆಟ್ಟಾದಾಗ ಏನಾಗಿರುತ್ತೆ, ನನಗೆ ಇನ್ನೂ ಮಾತಾಡೋದಕ್ಕೆ ಆಗತ್ತೆ. ಸೊ ಹಾಗೆ ಏನು ಮಾಡ್ತೀವಿ, ನಾವು ಏನು ಮಾಡ್ತೀವಿ ಯಾವಾಗ ಹೇಳ್ತೀವಿ, ಪ್ರತಿ ಸಲೀನು ನೀವು ದಿನಕ್ಕೆ ನಾವು 8 ಗ್ಲಾಸ್ ನೀರು ಕುಡಿಬೇಕು ಅಂದಾಗ ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡಿಯೋದಲ್ಲ, ಬಾಯಾರಿಕೆ ಇಲ್ಲದೆ ಇದ್ರೂ ಪ್ರತಿ ಫ್ರೀಕ್ವೆಂಟ್ ಆಗಿ ಒಂದೊಂದು ಸಿಪ್ನ ನೀರು ತಗೊಳ್ತಾ ಇರಿ, ವೆಟ್ ಮಾಡ್ಕೊಳ್ತಾ ಇರಿ. ಅವಾಗ ಏನಾಗಿರುತ್ತೆ, ಧ್ವನಿನೂ ಚೆನ್ನಾಗಿರುತ್ತೆ, ನಮ್ಮ
0: ನುಂಗುವಿಕೆನೂ
1: ಸಮಸ್ಯೆನೂ ಅಷ್ಟೊಂದು ಕಂಡು ಬರೋದಿಲ್ಲ.
0: ವಿಪರೀತ ಮಾತಾಡೋರಾಗ್ಲಿ ಅಥವಾ ಕಲಾವಿದರಾಗ್ಲಿ, ಅದು ಧ್ವನಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರಬಹುದು, ಅಲ್ಲಿ ಅವರಿಗೆ ಅಂಥವರಿಗೆ ನುಂಗುವ ಸಮಸ್ಯೆನೂ ಏನಾರು ಆಗತ್ತಾ ಅಂತ ಈ ಕಲಾವಿದರಿಗೆ.
1: ಆಗ್ಬೇಕು ಅಂತೇನಿಲ್ಲ, ಆದರೂ ಆಗಬಹುದು, ಆಗ್ಬೇಕು ಅಂತೇನೆ. ಅದು ಧ್ವನಿಗೆ ಸಂಬಂಧಪಟ್ಟ ಸಮಸ್ಯೆ ಡೆಫಿನೆಟ್ ಆಗಿ ಎಸ್, ಅದು ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಸ್ಪೀಚ್ ಥೆರಪಿಸ್ಟ್ನ ನೋಡಲೇಬೇಕು, ಅದ್ರ ಏನು ಟಿಪ್ಸ್ ಕೊಡ್ತಾರೆ ಅದನ್ನು ಫಾಲೋ ಮಾಡಲೇಬೇಕು. ಆವಾಗಲೇ ಅದ್ರ ಧ್ವನಿ ಅವ್ರಿಗೆ ಸ್ಟ್ರೈನ್ ಆಗಲ್ಲ, ಆಮೇಲಿಂದ ಸ್ಟ್ರೆಸ್ ಆಗಲ್ಲ. ಬಟ್ ಅವರಲ್ಲಿ ನುಂಗಿಬೇಕೆ ತೊಂದರೆ ಇರಲೇಬೇಕು ಅಂತೇನಿಲ್ಲ, ಇದ್ರೂ ಇರ್ಬೋದು ಇಲ್ದೇನೂ ಇರ್ಬೋದು, ಅದರಿಂದ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ.
0: ಒಟ್ಟಾರೆ ಈ ನುಂಗುವಿಕೆ ಸಮಸ್ಯೆ ಅಂತಂದ್ರೆ ಇದೇನು ಬಿಡು, ಏನು ದೊಡ್ಡ ಸಮಸ್ಯೆನೇ ಅಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಬ್ಬರು ಅಂದ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಅದು ನಿಜವಾಗ್ಲೂ ಕೂಡ ಅದು ದೊಡ್ಡ ಸಮಸ್ಯೆನೇ. ಯಾವಾಗ ವೈದ್ಯರ ಹತ್ರ ಬಂದಾಗ ಅಥವಾ ಈಗ ಸ್ಪೀಚ್ ಥೆರಪಿಸ್ಟು ನಿಮ್ಮ ಥರ ಈಗ ಡಿಗ್ಲೋಟಾಜಿಸ್ಟ್ ಕಡೆ ಬಂದಾಗ ಡಿಸ್ಪೇಜಿಯಾ ಸಮಸ್ಯೆ ಏನು ಅಂತ ಹೇಳಿ ತಿಳ್ಕೊಂಡಾಗ ಮಾತ್ರ ನಮಗೂ ಈ ರೀತಿಯಾದಂಥ ಸಮಸ್ಯೆ ಇರ್ಬೋದೇನೋ ಅಂತ ಬರುತ್ತೆ ಅವರಿಗೆ,
1: ಡೆಫಿನೆಟ್ ಆಗಿ
0: ತಿಳ್ಕೋಬೇಕಾಗತ್ತೆ ಅಂತ.
1: ಹೌದು, ಯಾಕೆ ಅಂದರೆ ಜನಗಳಲ್ಲಿ ನಿಜವಾಗ್ಲೂ ಜಾಗೃತಿ ನಾವು ಮೂಡಿಸ್ಲೇಬೇಕು, ಅವ್ರ ಅರಿವು ಇರಲೇಬೇಕು. ಯಾಕೆ ಅಂದರೆ ಎಲ್ಲ ನಾವು ಹೇಳ್ತೀವಲ್ವ, ಎಲ್ಲ ಚೆನ್ನಾಗಿರೋ ಹೋಗೋ ತಂಗ ಪರವಾಗಿಲ್ಲ, ಏನೇ ಒಂದು ವ್ಯತ್ಯಾಸಗಳಾದಾಗ ಅದ್ರ ಬಗ್ಗೆ ಗಮನ ಬರುತ್ತೆ ಅಂದೆ. ನುಂಗುವಿಕೆ ತೊಂದರೆ ಏನೆಲ್ಲ ಸಮಸ್ಯೆಗಳನ್ನ ನಾವು ನೋಡ್ತೀವಲ್ಲ ನಮ್ಮ ಪೇಷೆಂಟ್ನ ರೋಗಿಗಳನ್ನ, ಅವ್ರ ಸಮಸ್ಯೆ ಅಂದರೆ 4 ಜನ ಇರೋ ಕಡೆ ಹೋಗಿ ಊಟ ಮಾಡಕ್ಕೆ ಸಂಕೋಚ ಪಡ್ತಾರೆ. ಎಲ್ಲರೂ ಪ್ಲೇಟಲ್ಲಿ ಹಾಕೊಂಡು ಊಟ ಮಾಡ್ತಿದ್ದಾಗ ಅಯ್ಯೋ ನನಗೆ ನುಂಗೋಕ್ಕಾಗಲ್ವಲ್ಲ, ಅಗಿಯೋಕ್ಕಾಗಲ್ವಲ್ಲ, ನುಂಗಿದ್ರೆ ಜೊಲ್ಲು ಬರುತ್ತಲ್ಲ, ನುಂಗಿದ್ರೆ ಕೆಮ್ತಿನಲ್ಲ, ಹೋಗೋದೇ ಬೇಡಪ್ಪ, ಊಟ ಮಧ್ಯ ನೀರು ಕುಡ್ತಿದ್ರು ಕುಡಿತಾ ಇರ್ತೀನಿ, ಎಲ್ಲರೂ ನನ್ನ ನೋಡ್ತಾ ಇರ್ತಾರೆ. ನಮಗೆ ಏನು ಮಾಡ್ತಾರೆ, ಈ ಪಾರ್ಟಿಗಳಿಗೆ ಹೋಗೋದು, ಫಂಕ್ಷನ್ಗೆ ಹೋಗೋದು, ಫ್ಯಾಮಿಲಿ ಗ್ಯಾದರಿಂಗ್ ಹೋಗೋದು, ಎಲ್ಲ ಏನು ಮಾಡ್ತಾರೆ, ಕಮ್ಮಿ ಮಾಡಿಬಿಡ್ತಾರೆ. ಇದೇನಾಗತ್ತೆ, ಅವರಿಗೆ ತೊಂದರೆ ಅಲ್ಲದೇ ಮನೆಯವ್ರಿಗೂ ಸಹ. ಈಗ ಅವರಿಗೆ ಈಗ ಗಟ್ಟಿಪದ, ಈಗ ಒಂದು ಪೇಷಂಟ್ ಒಂದು ರೋಗಿ ನಾಲ್ಗೆ ಭಾಗ ತೆಗೆದಿದ್ದಾರೆ, ಅವ್ರಿಗೆ ಗಟ್ಟಿ ಪದಾರ್ಥ ಅಗಿಯಕ್ಕಾಗಲ್ಲ ಅಂದಾಗ ಅವ್ರಿಗೋಸ್ಕರ ಸಪ್ರೇಟಾಗಿ ಅಡುಗೆನೂ ಮಾಡಬೇಕಾಗಿ ಬರುತ್ತೆ. ಮೆತ್ತು ಪದಾರ್ಥಗಳು, ನೀರು ಪದಾರ್ಥಗಳು, ದ್ರವ ಪದಾರ್ಥಗಳು ಮಾಡಬೇಕಾಗಿ ಬರುತ್ತೆ, ಮಸಾಲೆ ರಹಿತ ಪದಾರ್ಥಗಳನ್ನು ಮಾಡಬೇಕಾಗಿ ಬರುತ್ತೆ. ಏನಾಗತ್ತೆ, ಈ ಥರ ಸ್ಥಿತಿ ಇದ್ದಾಗ ಇದು ತುಂಬ ಸೀರಿಯಸ್ ಕಂಡೀಷನ್ ಸರ್, ಇದು ಬೇಕಾಗುತ್ತೆ
0: ಬದುಕಿರೋದಕ್ಕೆ. ಎಲ್ಲಿಗಾರ
1: ಹೋದ್ರೆ ಊಟ ಮಾಡೋದೇ ನಾವು ಎಂಜಾಯ್ ಮಾಡ್ತೀವಿ, ಇಂಥರ ಫ್ಯಾಮಿಲಿಯಲ್ಲಿ ಎಲ್ಲರೂ ಬಂದಾಗ ಏನ್ ಅಡುಗೆ ಇವತ್ತು, ಏನ್ ಮಾಡ್ತಾರೆ, ಎಷ್ಟು ಚೆನ್ನಾಗಿದೆ ಅಡುಗೆ ಅಂತ ನಾವು ಕಮೆಂಟ್ ಮಾಡ್ತೀವಿ. ತಿನ್ನಕ್ಕಾಗಲ್ಲ ಅಂತಂದ್ರೆ ಜೀವನನೇ ಬೇಸರ ಆಗೋ ತರ ಆಗುತ್ತೆ.
0: ಬೇರೆ ಬೇರೆ ಸಮಸ್ಯೆಗಳಿಂದ, ಉದಾಹರಣೆ ಡಯಾಬಿಟಿಸ್ ಇದ್ದವರು ಸಿಹಿಯನ್ನ ತೊರಿತಾರೆ, ಜಾಸ್ತಿ ತಿನ್ನೋಂಗಿಲ್ಲಪ್ಪ ಅಂತಂತೇಳಿ, ಆ ವಯಸ್ಸಿನ ಆಧಾರದ ಮೇಲೆ ಪಚನ ಕ್ರಿಯೆ ಸಮಸ್ಯೆ ಇರುತ್ತೆ. ಅದೆಲ್ಲದರ ನಡುವೆ ಮೇನ್ ಪ್ರವೇಶ ದ್ವಾರ ಏನು ನುಂಗುವ ಸಮಸ್ಯೆ ಇದೆಯಲ್ಲ, ಅಲ್ಲಿಂದನೇ ಶುರು ಆಗುತ್ತೆ.
1: ನುಂಗೋಕ್ಕೇನೆ ಒಂದು ಕಷ್ಟ ಆಯ್ತು ಅಂದ್ರೆ ಇಗ್ನೋರ್ ಮಾಡಬೇಡಿ, ಅದಕ್ಕೆ ಗ್ಯಾರಂಟಿ ನೀವು ನಿಮ್ಮ ಫಿಸಿಷಿಯನ್ಸ್ನ ಕಾಣಿ, ನಿಮಗೆ ನಿಮ್ಮ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಡಿಗ್ಲೂಟಾಲಜಿಸ್ಟ್ ಹೋದ್ರೆ ಅವ್ರನ್ನ ಕನ್ಸಲ್ಟ್ ಮಾಡಿ, ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಸೂಕ್ತ ಪರಿಹಾರ ತಗೊಳ್ಳೋದು ವಾಸಿ. ಅದು
0: ಆಯ್ತು ಡಾಕ್ಟರ್ ಬಿ ಎಸ್ ಪ್ರೇಮಲತಾ ಅವರೇ. ಈ ನುಂಗುವಿಕೆ ಸಮಸ್ಯೆಯಿಂದ ಏನೇನು ತೊಂದರೆಗಳು ಆಗ್ತವೆ ಒಂದು, ಮತ್ತು ಇದರಿಂದ ಹೊರಗೆ ಬರಲಿಕ್ಕೆ ಕೂಡ ಸಾಕಷ್ಟು ಮಾರ್ಗಗಳನ್ನು ತಾವು ಹೇಳಿದಿರಿ. ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
1: ಧನ್ಯವಾದಗಳು ಸರ್. ಧನ್ಯವಾದಗಳು.

ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ನುಂಗುವ ಸಮಸ್ಯೆ ಡಿಸ್ಪೇಜಿಯಾ ಕುರಿತಾಗಿ ಡಾಕ್ಟರ್ ಬಿಎಸ್ ಪ್ರೇಮಲತಾ ಅವರೊಂದಿಗಿನ ಸಂದರ್ಶನವನ್ನ ಕೇಳ್ತಾ ಇದ್ರಿ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸಮಯ 1 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಸೂರ್ಯಘರ್ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
2: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.

ಸ್ನೇಹಿತರೆ, ಭಾರತ ಜಗತ್ತಿನಲ್ಲಿ ಅತಿ ಹೆಚ್ಚು ಇಂಧನವನ್ನು ಅಂದರೆ ವಿದ್ಯುತ್ತನ್ನು ಬಳಕೆ ಮಾಡುವಂತಹ ರಾಷ್ಟ್ರಗಳಲ್ಲಿ ಒಂದು. ಭಾರತದಲ್ಲಿ ಇಲ್ಲಿನ ಜನಸಂಖ್ಯೆಗೆ ಅನುಗುಣವಾಗಿ ವಿದ್ಯುತ್ತಿನ ಅವಶ್ಯಕತೆಯು ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಆದರೆ ಭಾರತ ನೈಸರ್ಗಿಕವಾಗಿ ದೊರೆಯುವಂತಹ ಸೌರಶಕ್ತಿಯ ಬಳಕೆಯಲ್ಲಿ ಜಗತ್ತಿನಲ್ಲಿ 5ನೇ ಸ್ಥಾನದಲ್ಲಿದೆ. ಅಂದರೆ ಇಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಭಾರತದಲ್ಲಿ ಸೌರ ವಿದ್ಯುತ್ತನ್ನು ಉತ್ಪಾದನೆಯನ್ನು ಮಾಡ್ತಾ ಇದ್ದೇವೆ. ಕಳೆದ 10 ವರ್ಷದಲ್ಲಿ ದೇಶದಲ್ಲಿ ಸೌರ ಇಂಧನದ ಉತ್ಪಾದನೆಯ ಸಾಮರ್ಥ್ಯ 30 ಪಟ್ಟು ಹೆಚ್ಚಾಗಿದೆ. 2024 ಮಾರ್ಚ್ ವರೆಗಿನ ಅಂಕಿಅಂಶಗಳ ಪ್ರಕಾರ 81.81 ಗಿಗಾವ್ಯಾಟ್ನಷ್ಟು ಸೌರ ವಿದ್ಯುತ್ತನ್ನ ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಲಾಗ್ತಾ ಇದೆ. ಈ ಉತ್ಪಾದನೆಯನ್ನ ಇನ್ನಷ್ಟು ಹೆಚ್ಚು ಮಾಡಬೇಕು, ಅಂದ್ರೆ ಸಾಂಪ್ರದಾಯಿಕ ನೈಸರ್ಗಿಕ ಇಂಧನದ ಉತ್ಪಾದನೆಯನ್ನ ಹೆಚ್ಚಿಸಬೇಕು, ಆ ಮೂಲಕ ಕಲ್ಲಿದ್ದಲಿನ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಬೇಕು ಅನ್ನುವಂತಹ ಒಂದು ದೂರದೃಷ್ಟಿಯನ್ನ ಮಹತ್ವದ ಉದ್ದೇಶವನ್ನ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಸೂರ್ಯಘರ್ ಅನ್ನುವಂತಹ ಯೋಜನೆಯನ್ನ ಆರಂಭ ಮಾಡಿತು. ಇದರ ಪ್ರಕಾರ ಮನೆಯ ಛಾವಣಿಗಳ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನ ಅಂದ್ರೆ ಸೋಲಾರ್ ಪ್ಲಾಂಟ್ಗಳನ್ನ ಅಳವಡಿಸಿ ಇಂಧನದ ಉತ್ಪಾದನೆಯನ್ನ ಮಾಡಿ ದೇಶವನ್ನ ಸ್ವಾವಲಂಬನೆಯತ್ತ ಕೊಂಡೊಯ್ಯಬೇಕು ಅನ್ನುವಂತಹ ಉದ್ದೇಶದಿಂದ ಈ ಸೂರ್ಯಘರ್ ಅನ್ನುವಂತಹ ಯೋಜನೆಯನ್ನ ಕೇಂದ್ರ ಸರ್ಕಾರ ಆರಂಭ ಮಾಡಿತು. ಹಾಗಾದ್ರೆ ಈ ಸೂರ್ಯಘರ್ ಯೋಜನೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅದನ್ನ ನೋಡೋಣ. ಈ ಯೋಜನೆಯ ಅಡಿಯಲ್ಲಿ ಮನೆಯ ಛಾವಣಿ ಮೇಲೆ ಸೌರ ಫಲಕಗಳನ್ನು ಅಳವಡಿಸೋದಕ್ಕೆ ಸರ್ಕಾರ ಸಬ್ಸಿಡಿಯನ್ನು ನೀಡುತ್ತೆ. ಈ ಸೋಲಾರ್ ಪ್ಲಾಂಟ್ಗಳನ್ನು ಅಳವಡಿಸೋದಕ್ಕೆ ಎಷ್ಟು ಖರ್ಚಾಗತ್ತೋ ಆ ವೆಚ್ಚದ ಮೇಲೆ 60%ವರೆಗೂ ಸಬ್ಸಿಡಿಯನ್ನು ನೀಡಲಾಗುತ್ತೆ. 1 ಕಿಲೋವ್ಯಾಟ್ನಿಂದ 3 ಕಿಲೋವ್ಯಾಟ್ವರೆಗಿನ ಸೋಲಾರ್ ಪ್ಲಾಂಟ್ಗಳ ಅಳವಡಿಕೆಗೆ ಸರ್ಕಾರದಿಂದ ಸಹಾಯಧನವನ್ನು ಕೂಡ ಪಡೆಯಬಹುದು. ಅಂದರೆ 1 ಕಿಲೋವ್ಯಾಟ್ ಸಾಮರ್ಥ್ಯದ ಸೋಲಾರ್ ಪ್ಲಾಂಟನ್ನು ನೀವು ಅಳವಡಿಸ್ತೀರಿ ಅಂತ ಅಂದರೆ 30,000 ರೂಪಾಯಿ ಸಹಾಯಧನ ಸಿಗುತ್ತೆ. ಅದೇ 2 ಕಿಲೋವ್ಯಾಟ್ ಸಾಮರ್ಥ್ಯದ ಸೋಲಾರ್ ಪ್ಲಾಂಟನ್ನು ಅಳವಡಿಸ್ತೀರಿ ಅಂದರೆ 60,000 ರೂಪಾಯಿ. ಹಾಗೆ 3 ಕಿಲೋವ್ಯಾಟ್ ಅಥವಾ ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯದ ಸೋಲಾರ್ ಪ್ಲಾಂಟನ್ನು ಅಳವಡಿಸೋದಕ್ಕೆ ಮುಂದಾದರೆ 78,000 ರೂಪಾಯಿ ಸಹಾಯಧನವನ್ನು ಸರ್ಕಾರ ನಿಮಗೆ ಕೊಡುತ್ತೆ. ಫಲಾನುಭವಿಗಳು ತಮ್ಮ ಮನೆಯ ಛಾವಣಿಯ ಮೇಲೆ ಈ ಸೌರ ಫಲಕಗಳನ್ನು ಅಳವಡಿಸುವ ಮೂಲಕ ತಿಂಗಳಿಗೆ 300 ಯೂನಿಟ್ನಷ್ಟು ವಿದ್ಯುತ್ತನ್ನು ಉಚಿತವಾಗಿ ಪಡೆಯಬಹುದು. ಅಲ್ಲದೆ ಹೆಚ್ಚುವರಿ ವಿದ್ಯುತ್ತನ್ನು ಮಾರಾಟ ಮಾಡಿ ಅದರಿಂದ ಕೂಡ ಆದಾಯವನ್ನು ಪಡೆಯಬಹುದು. ಈ ಸೂರ್ಯಘರ್ ಯೋಜನೆಯಿಂದ ದೇಶಕ್ಕೆ ಬಹಳ ಅನೇಕ ಪ್ರಯೋಜನಗಳನ್ನು ನಾವು ಪಡೆಯುತ್ತೇವೆ. ಭಾರತ ಜಗತ್ತಿನಲ್ಲಿ ಆಗಲೇ ಹೇಳಿದಾಗೆ ಅತಿ ಹೆಚ್ಚು ವಿದ್ಯುತ್ತನ್ನು ಬಳಕೆ ಮಾಡುವ ದೇಶಗಳಲ್ಲೊಂದು. ಕಳೆದ 10 ವರ್ಷದಲ್ಲಿ ಭಾರತದಲ್ಲಿ ಇದರ ಉತ್ಪಾದನೆ ಎಷ್ಟು ಮಟ್ಟಿಗೆ ಹೆಚ್ಚಾಗ್ತಾ ಹೋಗಿದೆ ಅಂದ್ರೆ 30 ಪಟ್ಟು, 1-2 ಪಟ್ಟಲ್ಲ 30 ಪಟ್ಟು ಸೌರ ವಿದ್ಯುತ್ತಿನ ಉತ್ಪಾದನೆ ನಮ್ಮ ದೇಶದಲ್ಲಿ ಜಾಸ್ತಿ ಆಗಿದೆ. ಈ ಉತ್ಪಾದನೆಯನ್ನ ಇನ್ನಷ್ಟು ಜಾಸ್ತಿ ಮಾಡಿ ಕಲ್ಲಿದ್ದಲಿನ ಮೇಲಿನ ಅಥವಾ ಬೇರೆ ಇಂಧನದ ಮೇಲಿನ ಅವಲಂಬನೆಯನ್ನ ತಗ್ಗಿಸಬೇಕು. ಆ ಮೂಲಕ ನೈಸರ್ಗಿಕವಾಗಿ ಉಚಿತವಾಗಿ ಸಿಗುವಂತಹ ಸೂರ್ಯನ ಶಕ್ತಿಯಿಂದ, ಸೂರ್ಯನ ಕಿರಣಗಳಿಂದ ವಿದ್ಯುತ್ತನ್ನ ಉತ್ಪಾದನೆಯನ್ನ ಮಾಡಿ ಈ ಮೂಲಕ ಭಾರತವನ್ನ ಸ್ವಾವಲಂಬನೆಯತ್ತ ಕೊಂಡೊಯ್ಯಬೇಕು. ಆತ್ಮ ನಿರ್ಭರ ಭಾರತ ಅನ್ನುವಂತಹ ಯಾವ ಉದ್ದೇಶವನ್ನ ಕೇಂದ್ರ ಸರ್ಕಾರ ಹೊಂದಿದೆಯೋ ಅದನ್ನ ಸಾಕಾರ ಮಾಡಬೇಕು ಅನ್ನುವಂತಹ ಗುರಿಯನ್ನ ಸೂರ್ಯಘರ್ ಯೋಜನೆ ಹೊಂದಿದೆ. ಈ ಯೋಜನೆಯಿಂದ ಬೇರೆ ಬೇರೆ ವಲಯಗಳಲ್ಲಿ ಬೇರೆ ಬೇರೆ ಮುಖಗಳಲ್ಲಿ ಪ್ರಯೋಜನವನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಮನೆಯ ಛಾವಣಿಯ ಮೇಲೆ ಈ ಸೋಲಾರ್ ಪ್ಲಾಂಟ್ಗಳನ್ನ ಅಳವಡಿಸೋದ್ರಿಂದ ಹೆಚ್ಚುವರಿಯಾಗಿ 30 ಗಿಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆ ಆಗತ್ತೆ ಅನ್ನುವಂತಹ ಒಂದು ಅಂದಾಜಿದೆ. ಮನೆ ಮಂದಿ ತಮ್ಮ ತಿಂಗಳ ವಿದ್ಯುತ್ ವೆಚ್ಚವನ್ನ ಉಳಿತಾಯ ಮಾಡಬಹುದು. ಹಾಗೆ ಉತ್ಪಾದನೆ, ಸಾಗಣೆ ಮತ್ತು ಪೂರೈಕೆ ವಲಯಗಳಲ್ಲಿ ಸುಮಾರು 17 ಲಕ್ಷ ನೇರ ಉದ್ಯೋಗ ಸೃಷ್ಟಿಯನ್ನ ಈ ಯೋಜನೆ ಉಂಟು ಮಾಡುತ್ತೆ ಅನ್ನುವಂತಹ ವಿಚಾರವನ್ನ ನಾವು ಗಮನಿಸಬಹುದು. ಯಾವುದೇ ಯೋಜನೆ ಆರಂಭವಾದ್ರೂ ಕೂಡ ಅದರಿಂದ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಉದ್ಯೋಗ ಸೃಷ್ಟಿಯಾಗುವಂತಹ ಕೆಲಸಗಳು ಆಗ್ತವೆ. ಈ ಯೋಜನೆಯಿಂದ ಸುಮಾರು 17 ಲಕ್ಷ ನೇರ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ ಕೇಂದ್ರ ಸರ್ಕಾರ ಒಂದು ಅಂದಾಜನ್ನ ಇಟ್ಟುಕೊಂಡು ಯೋಜನೆಯನ್ನ ಜಾರಿಗೆ ತಂತು. ಅಲ್ಲದೆ ಸರ್ಕಾರಕ್ಕೂ ವಿದ್ಯುತ್ ಉತ್ಪಾದನೆ ಮೇಲಿನ ವೆಚ್ಚ ವಾರ್ಷಿಕವಾಗಿ ಸುಮಾರು 75,000 ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ ಇದರಿಂದ. ಹಾಗೆ ಸೂರ್ಯಘರ್ ಯೋಜನೆಯಿಂದ ಜನರು ಹೂಡಿಕೆ ಮಾಡಿದ ಬಂಡವಾಳ 5 ವರ್ಷದಲ್ಲಿ ಅಂದ್ರೆ ವಾಪಸ್ ಬರುತ್ತೆ. ಅಂದ್ರೆ ಈ ಯೋಜನೆಗಾಗಿ, ಸೋಲಾರ್ ಪ್ಲಾಂಟ್ಗಳ ಅಳವಡಿಕೆಗಾಗಿ ಜನ ಯಾವ ಎಷ್ಟು ದುಡ್ಡನ್ನ ಹೂಡಿಕೆ ಮಾಡಿರ್ತಾರೋ 5 ವರ್ಷಗಳಲ್ಲಿ ಆ ಹಣವನ್ನ ಅವರು ವಾಪಸ್ ಪಡಿಬಹುದು. 5 ವರ್ಷಗಳಲ್ಲಿ ಈ ಹಣವನ್ನ ವಾಪಸ್ ಪಡೆದ್ರೆ ಮುಂದಿನ 20 ವರ್ಷಗಳವರೆಗೆ ಫ್ರೀಯಾಗಿ ವಿದ್ಯುತ್ತನ್ನ ಪಡೆಯಬಹುದು. ಮನೆಯಲ್ಲಿ ಉತ್ಪಾದನೆ ಮಾಡಿದಂತಹ ಕರೆಂಟು ಬ್ಯಾಟರಿಯಲ್ಲಿ ಸಂಗ್ರಹ ಆಗಿದ್ದು ಅದನ್ನ ಬೆಸ್ಕಾಂ ಅಥವಾ ವಿದ್ಯುತ್ ಸರಬರಾಜು ಮಾಡುವ ಸಂಸ್ಥೆಗಳಿಗೆ ಮಾರಾಟ ಮಾಡಿದ್ರೆ ಸಾಕಷ್ಟು ಹಣವನ್ನ ಕೂಡ ಪಡೆಯಬಹುದು. ಹೆಚ್ಚಿನ

0: ಪ್ರಮಾಣದಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸುವುದರಿಂದ ಇಂಗಾಲದ ಹೊರಸೂಸುವಿಕೆ ಗಣನೀಯವಾಗಿ ಕಡಿಮೆಯಾಗಿ ವಾಯುಮಾಲಿನ್ಯದ ಪ್ರಮಾಣವು ತಗ್ಗುತ್ತೆ. ಅಂದ್ರೆ ಈಗ ನಾವು ದೇಶದಲ್ಲಿ ನೋಡ್ತಾ ಇದ್ದೇವೆ, ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾಯುಮಾಲಿನ್ಯ ಯಾವ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಅಂದ್ರೆ ಜನ ಅಲ್ಲಿಂದ ಊರು ಬಿಡ್ತಾ ಇದ್ದಾರೆ, ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗ್ತಾ ಇದೆ. ಇದು ಬರೀ ದೆಹಲಿಯ ಪರಿಸ್ಥಿತಿ ಮಾತ್ರ ಅಲ್ಲ, ದೇಶದ ಬೇರೆ ಬೇರೆ ನಗರಗಳಲ್ಲಿ ವಾಯುಮಾಲಿನ್ಯ ಅನ್ನುವಂಥದ್ದು ಬಹಳ ಗಂಭೀರ ಸಮಸ್ಯೆಯಾಗಿ ಮಾರ್ಪಾಟಾಗಿದೆ. ಇಂತಹ ದಿನಮಾನಗಳಲ್ಲಿ ಸೂರ್ಯಘರದಂತಹ ಯೋಜನೆಗಳು ವಾಯುಮಾಲಿನ್ಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಅಂದ್ರೆ ಪರಿಸರ ಸಂರಕ್ಷಣೆ ನಿಟ್ಟಿನಲ್ಲೂ ಕೂಡ ಕೊಡುಗೆಯನ್ನು ನೀಡುತ್ತವೆ. ಈ ಯೋಜನೆಗೆ ಯಾರೆಲ್ಲ ಅರ್ಹರು, ಯಾರೆಲ್ಲ ಸೂರ್ಯಘರ್ ಯೋಜನೆಯ ಫಲಾನುಭವಿಗಳಾಗಬಹುದು ಅಂದ್ರೆ, ಮೊಟ್ಟ ಮೊದಲನೇದಾಗಿ ಅವರು ಭಾರತದ ಪ್ರಜೆ ಆಗಿರಬೇಕು, ಹಾಗೆ ಭಾರತದಲ್ಲಿ ಸ್ವಂತ ಮನೆಯನ್ನು ಹೊಂದಿರಬೇಕು, ಮತ್ತೆ ಈ ಸೋಲಾರ್ ಪ್ಲಾಂಟ್ಗಳನ್ನ ಅಳವಡಿಸುವುದಕ್ಕೆ ಅವರ ಮನೆಯ ಮೇಲ್ಗಡೆ ಸೂಕ್ತವಾದ ಜಾಗ ಇರಬೇಕು, ಹಾಗೆ ಮನೆಯಲ್ಲಿ ವಿದ್ಯುತ್ತಿನ ಸಂಪರ್ಕ ವ್ಯವಸ್ಥೆಯು ಇರಬೇಕು. ಹಾಗೆಯೇ ಈ ಸೂರ್ಯಘರ್ ಯೋಜನೆಯನ್ನ ಯಾರು ಪಡೆಯಲಿಕ್ಕೆ ಯೋಚನೆ ಮಾಡ್ತಾರೋ ಅವರು ಸೋಲಾರ್ ಪ್ಲಾಂಟ್ಗಳನ್ನ ಮಾಡೋದಕ್ಕಾಗಿ ಸರ್ಕಾರದಿಂದ ಈ ಹಿಂದೆ ಯಾವುದೇ ಸಹಾಯಧನವನ್ನ ಪಡೆದುಕೊಂಡಿರಬಾರದು. ಅಂದ್ರೆ ಇದೇ ಅವರ ಮೊದಲ ಲಾಭವನ್ನ ಪಡೆಯುವಂತಹ ಮೊದಲ ಯೋಜನೆ ಆಗಿರಬೇಕು. ಸರ್ಕಾರ ಈ ಯೋಜನೆಗೆ ಯಾವೆಲ್ಲ ರೀತಿಯಲ್ಲಿ ನೆರವನ್ನ ಕೊಡುತ್ತೆ ಅನ್ನೋದನ್ನ ನೋಡುವುದಂದ್ರೆ, ಮನೆಯ ಛಾವಣಿ ಮೇಲೆ 3 ಕಿಲೋವ್ಯಾಟ್ ವರೆಗಿನ ಸೌರ ಘಟಕದ ಸ್ಥಾಪನೆಗಾಗಿ ಕುಟುಂಬಕ್ಕೆ 7% ಬಡ್ಡಿಯೊಂದಿಗೆ ಸರ್ಕಾರ ಸಾಲವನ್ನ ಕೊಡುತ್ತೆ. ರಿಸರ್ವ್ ಬ್ಯಾಂಕ್ ಕಾಲಕಾಲಕ್ಕೆ ನಿರ್ಧರಿಸಿದಂತಹ ರೆಪೋ ದರಕ್ಕಿಂತ 5% ಬಡ್ಡಿ ದರವನ್ನ ನಿಗದಿ ಮಾಡಲಾಗಿದೆ. ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ನೇರವಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಸೂರ್ಯಘರ್ ಯೋಜನೆಗಂತಾನೆ ಸರ್ಕಾರ ಅಧಿಕೃತವಾದ ಜಾಲತಾಣವನ್ನ ಮಾಡಿದೆ. PM Suryaghar.gov.in ಗೆ ಭೇಟಿಯನ್ನು ನೀಡಿ ಅಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡ್ಕೋಬಹುದು. ಅಲ್ಲಿ ಬೇರೆ ಬೇರೆ ರೀತಿಯ ಆಯ್ಕೆಯನ್ನ ಕೇಳ್ತಾ ಹೋಗುತ್ತೆ. ನಿಮ್ಮ ರಾಜ್ಯ ಯಾವುದು, ನಿಮ್ಮ ಮೊಬೈಲ್ ಸಂಖ್ಯೆ, ಇಮೇಲ್ ವಿಳಾಸ, ಈ ರೀತಿಯ ಮಾಹಿತಿಗಳನ್ನ ಆನ್ಲೈನ್ ನಲ್ಲಿ ಅದು ಕೇಳ್ತಾ ಹೋದ ಹಾಗೆ ಅವನ್ನೆಲ್ಲ ನೀವು ಒದಗಿಸ್ತಾ ಹೋಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸೋಕೆ ಬೇಕಾದಂತಹ ಬಹುಮುಖ್ಯವಾದ ದಾಖಲೆಗಳು ಅಂದ್ರೆ ನಿಮ್ಮ ಗುರುತಿನ ಪುರಾವೆ, ಹಾಗೆ ವಿಳಾಸದ ಪುರಾವೆ, ಇತ್ತೀಚಿನ ವಿದ್ಯುತ್ ಬಿಲ್ ಅನ್ನ ಕೇಳ್ತಾರೆ, ಹಾಗೆ ಮನೆಯ ನಿಮ್ಮ ಸ್ವಂತ ಮನೆ ಇದೆ ಅದಕ್ಕೆ ಮೇಲ್ಛಾವಣಿಯ ವ್ಯವಸ್ಥೆ ಇದೆ ಅನ್ನೋದಕ್ಕೆ ಮನೆಯ ಮಾಲೀಕತ್ವದ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕಾಗುತ್ತೆ. ಈ ಒಂದು ಮಹತ್ವದ ಯೋಜನೆಯನ್ನ ಜಾರಿಗೊಳಿಸುವ ಮೂಲಕ ಕೇಂದ್ರ ಸರ್ಕಾರ ಭಾರತದಲ್ಲಿ ಸುಸ್ಥಿರವಾದಂತಹ ಇಂಧನವನ್ನ ಉತ್ಪಾದನೆಯನ್ನು ಮಾಡಿ ಭಾರತವನ್ನ ಸಬಲೀಕರಣದತ್ತ ಕೊಂಡೊಯ್ಯುವಂತಹ ಮಹತ್ವಾಕಾಂಕ್ಷೆಯನ್ನ ಹೊಂದಿದೆ. ಈ ಯೋಜನೆಯಿಂದ ಬಡ ಮತ್ತು ಮಧ್ಯಮ ವರ್ಗದ ಸುಮಾರು 1 ಕೋಟಿ ಮನೆಗಳಿಗೆ ಲಾಭ ಆಗತ್ತೆ. ಅವರಿಗೆ ಉಚಿತ ವಿದ್ಯುತ್ ಅನ್ನು ಒದಗಿಸುವ ಮೂಲಕ ಆದಾಯವನ್ನು ಕೂಡ ಹೆಚ್ಚಿಸುವ ಕೆಲಸವನ್ನ ಮಾಡಬಹುದು ಅನ್ನುವಂತಹ ಒಂದು ಮಹತ್ವದ ಗುರಿಯನ್ನ ಕೇಂದ್ರ ಸರ್ಕಾರ ಇಟ್ಟುಕೊಂಡಿದೆ. ಹಾಗಾಗಿ ಇಂತಹ ಒಂದು ಅತ್ಯುತ್ತಮವಾದ ಮಹತ್ವದ ಪ್ರಯೋಜನಕಾರಿಯಾದಂತಹ ಯೋಜನೆಯ ಲಾಭವನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಪಡೆದುಕೊಳ್ಬೇಕು. ಭಾರತ ಇಂಧನ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಸ್ವಾವಲಂಬಿಯಾಗಿ ಆತ್ಮನಿರ್ಭರತೆಯತ್ತ ಸಾಗುವಂತಾಗಲಿ. ಆ ಮೂಲಕ ನಮ್ಮ ಆದಾಯ ಹೆಚ್ಚಾಗುವುದಲ್ಲದೆ ಪರಿಸರಕ್ಕೂ ಕೂಡ ಹಾನಿಯನ್ನ ಕಡಿಮೆ ಮಾಡಬಹುದು. ನೈಸರ್ಗಿಕ ಇಂಧನಗಳ ಬಳಕೆಯನ್ನ ಮಾಡುವ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಕುಟುಂಬಕ್ಕೆ ಲಾಭ ಮಾತ್ರ ಅಲ್ಲದೆ ದೇಶಕ್ಕೂ ಕೂಡ ನಾವು ಕೊಡುಗೆಯನ್ನು ಕೊಡಬಹುದು. ಹಾಗಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೂರ್ಯಘರ್ ಯೋಜನೆಯ ಲಾಭವನ್ನ ಪಡೆಯುವಂತಾಗಲಿ. ನಮಸ್ಕಾರ.
1: ಇದುವರೆಗೆ ಕೇಳಿದಿರಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ. ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಕಾಶ್ಮೀರ ವಿಷಯ ಪ್ರಸ್ತಾಪಿಸಿದ ಪಾಕಿಸ್ತಾನ ವಿರುದ್ಧ ಭಾರತ ತೀವ್ರ

0: ಆಕ್ಷೇಪ. ಇಂದು ಪಾಸ್ಪೋರ್ಟ್ ಸೇವಾ ದಿನ, ಸುಗಮ ಪಾರದರ್ಶಕ ಸೇವೆಗೆ ಸರ್ಕಾರ ಬದ್ಧ, ವಿದೇಶಾಂಗ ಸಚಿವ ಡಾ ಜೈಶಂಕರ್. ಯುವ ಕೋ ಲ್ಯಾಬ್ ರಾಷ್ಟ್ರೀಯ ನಾವೀನ್ಯತಾ ಸ್ಪರ್ಧೆ, ದೇಶದ 6 ನವೋದ್ಯಮಗಳಿಗೆ ಪ್ರಶಸ್ತಿ. ಕೇಂದ್ರೀಯ ವಿದ್ಯಾಲಯಗಳ 36ನೇ ರಾಷ್ಟ್ರೀಯ ಯುವ ಸಂಸತ್ ಸ್ಪರ್ಧೆ, ನಾಳೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಹಾಗೂ ಭುವನೇಶ್ವರದಲ್ಲಿ ಇಂದಿನಿಂದ 65ನೇ ರಾಷ್ಟ್ರೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭ. ವಾರ್ತೆಗಳ ವಿವರ. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಪಾಕಿಸ್ತಾನವು ಕಾಶ್ಮೀರ ವಿಷಯವನ್ನು ಪ್ರಸ್ತಾಪಿಸಿರುವುದಕ್ಕೆ ಭಾರತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು, ಪಾಕಿಸ್ತಾನ ಈ ವೇದಿಕೆಯನ್ನು ರಾಜಕೀಯಗೊಳಿಸುತ್ತಿದೆ ಎಂದು ಆರೋಪಿಸಿದೆ. ಇದರ ಜೊತೆ ಭದ್ರತಾ ಮಂಡಳಿಯ ಅನೌಪಚಾರಿಕ ಕಾರ್ಯಕಾರಿ ಗುಂಪಿನ ಸಹ ಅಧ್ಯಕ್ಷ ಸ್ಥಾನ ಹೊಂದಿರುವ ಪಾಕಿಸ್ತಾನ ಅದಕ್ಕೆ ತಕ್ಕಂತೆ ತಟಸ್ಥವಾಗಿ ನಡೆದುಕೊಳ್ಳುವ ಬದಲಾಗಿ ತನ್ನ ಸ್ಥಾನವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಭಾರತ ತರಾಟೆಗೆ ತೆಗೆದುಕೊಂಡಿದೆ. ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್ ಪಾಕಿಸ್ತಾನದ ಖಾಯಂ ಪ್ರತಿನಿಧಿ ಆಸಿಂ ಇಫ್ತಿಕಾರ್ ಅಹ್ಮದ್ ಅವರ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸುತ್ತಾ ಈ ಆಕ್ಷೇಪ ಎತ್ತಿದ್ದಾರೆ. ಪಾಕಿಸ್ತಾನದ ಹಸ್ತಕ್ಷೇಪಕ್ಕೆ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ ಪಿ ಹರೀಶ್ ಸಹ ಅಧ್ಯಕ್ಷ ರಾಷ್ಟ್ರದ ನಡವಳಿಕೆಯನ್ನು ತೀವ್ರವಾಗಿ ಟೀಕಿಸಿದರಲ್ಲದೆ ಜಮ್ಮು ಮತ್ತು ಕಾಶ್ಮೀರದ ಕುರಿತಾದ ಭಾರತದ ಸುದೀರ್ಘ ಹಾಗೂ ದೃಢವಾದ ನಿಲುವನ್ನು ಪುನರುಚ್ಚರಿಸಿದರು. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವು ಸಂಪೂರ್ಣವಾಗಿ ಭಾರತದ ಆಂತರಿಕ ವಿಷಯವಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಇದೇ ವೇಳೆ ವಿಶ್ವಸಂಸ್ಥೆಯ ಒಟ್ಟಾರೆ ದಕ್ಷತೆಯನ್ನು ಸುಧಾರಿಸುವ ಉದ್ದೇಶವನ್ನು ಹೊಂದಿರುವ ಯುಎನ್ಎಟಿ ಚೌಕಟ್ಟಿನ ಅಡಿಯಲ್ಲಿ ಪ್ರಸ್ತುತ ನಡೆಯುತ್ತಿರುವ ವಿಶ್ವಸಂಸ್ಥೆಯ ನಿಯಮಾವಳಿಗಳ ಮರುಪರಿಶೀಲನಾ ಪ್ರಕ್ರಿಯೆಯ ಕುರಿತು ಭಾರತೀಯ ರಾಯಭಾರಿ ಮಾತನಾಡಿದರು. 1967 ಜೂನ್ 24ರಂದು ಪಾಸ್ಪೋರ್ಟ್ ಕಾಯ್ದೆ ಜಾರಿಗೆ ಬಂದಿದ್ದರ ಸ್ಮರಣಾರ್ಥ ದೇಶಾದ್ಯಂತ ಇಂದು 14ನೇ ಪಾಸ್ಪೋರ್ಟ್ ಸೇವಾ ದಿವಸ್ ಆಚರಿಸಲಾಗುತ್ತಿದೆ. ಈ ವಿಶೇಷ ಸಂದರ್ಭದಲ್ಲಿ ದೇಶ ಹಾಗೂ ವಿದೇಶಗಳಲ್ಲಿರುವ ಎಲ್ಲಾ ಪಾಸ್ಪೋರ್ಟ್ ಅಧಿಕಾರಿಗಳಿಗೆ ಶುಭ ಕೋರಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಸುರಕ್ಷಿತ ಪಾಸ್ಪೋರ್ಟ್, ಸುಗಮ ಸೇವೆ, ಸಶಕ್ತ ನಾಗರಿಕ ಎಂಬ ದೂರದೃಷ್ಟಿಯೊಂದಿಗೆ ಪಾಸ್ಪೋರ್ಟ್ ಸೇವೆಗಳನ್ನು ಮತ್ತಷ್ಟು ವೇಗವಾಗಿ ಮತ್ತು ಪಾರದರ್ಶಕವಾಗಿ ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಪಾಸ್ಪೋರ್ಟ್ ಸೇವಾ ಯೋಜನೆ 2.0 ಜಾರಿ, ಚಿಪ್ ಆಧಾರಿತ ಇ ಪಾಸ್ಪೋರ್ಟ್ಗಳ ಪರಿಚಯ, ಹೊಸ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳು ಮತ್ತು ದಾಖಲೆ ಪ್ರಮಾಣದ ಪಾಸ್ಪೋರ್ಟ್ ವಿತರಣೆಯು ನಾಗರಿಕರ ಸುಲಭ ಪ್ರಯಾಣ ಹಾಗೂ ಜಾಗತಿಕ ಅವಕಾಶಗಳ ಮುಕ್ತ ಪ್ರವೇಶಕ್ಕೆ ದಾರಿ ಮಾಡಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕೇಂದ್ರ ಸಂಪರ್ಕ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮಾತನಾಡಿ, ಇಂಡಿಯಾ ಪೋಸ್ಟ್ ನಿರ್ವಹಿಸುತ್ತಿರುವ ಅಂಚೆ ಕಚೇರಿ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳ ಮೂಲಕ ದೇಶದ ಅತ್ಯಂತ ದೂರದ ಗ್ರಾಮೀಣ ಪ್ರದೇಶಗಳಿಗೂ ಇಂದು ಪಾಸ್ಪೋರ್ಟ್ ಸೇವೆಗಳು ತಲುಪುತ್ತಿವೆ ಎಂದಿದ್ದಾರೆ. ಇ ಪಾಸ್ಪೋರ್ಟ್ ಮತ್ತು ಪಾಸ್ಪೋರ್ಟ್ ಸೇವಾ ಯೋಜನೆ 2.0 ನಂತಹ ಉಪಕ್ರಮಗಳು ಭಾರತದ ಆಧುನಿಕ ಹಾಗೂ ಡಿಜಿಟಲ್ ಆಡಳಿತ ವ್ಯವಸ್ಥೆಗೆ ಪ್ರಬಲ ಸಾಕ್ಷಿಯಾಗಿದ್ದು, ನಾಗರಿಕರಿಗೆ ಸರಳ ಮತ್ತು ಉತ್ತಮ ಗುಣಮಟ್ಟದ ಸೇವೆಗಳನ್ನು ಒದಗಿಸುವ ಈ ಅಭಿಯಾನವು ನಿರಂತರವಾಗಿ ಮುಂದುವರಿಯಲಿದೆ ಎಂದು ಸಚಿವರು ಭರವಸೆ ನೀಡಿದ್ದಾರೆ. ದೇಶದ ಯುವ ಉದ್ಯಮಿಗಳ 6 ನವೋದ್ಯಮಗಳು ಪ್ರತಿಷ್ಠಿತ 8ನೇ ಆವೃತ್ತಿಯ ಯೂತ್ ಕೋ ಲ್ಯಾಬ್ ರಾಷ್ಟೀಯ ನಾವೀನ್ಯತಾ ಸ್ಪರ್ಧೆ 2026ರಲ್ಲಿ ವಿಜೇತವಾಗಿ ಹೊರಹೊಮ್ಮಿವೆ. ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ, ಯುಎನ್ಡಿಪಿ, ಭಾರತ ಮತ್ತು ಸಿಟಿ ಫೌಂಡೇಶನ್ ಜಂಟಿಯಾಗಿ, ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ಸಹಭಾಗಿತ್ವದಲ್ಲಿ ಈ ಉಪಕ್ರಮವನ್ನು ಮುನ್ನಡೆಸುತ್ತಿದ್ದು, ಟಿ ಹಬ್ ಫೌಂಡೇಶನ್ ಇದನ್ನು ಅನುಷ್ಠಾನಗೊಳಿಸುತ್ತಿದೆ. ಯುವ ನೇತೃತ್ವದ ನಾವೀನ್ಯತೆಗಳನ್ನು ಉತ್ತೇಜಿಸಲು ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ವೇಗಗೊಳಿಸಲು ಇದು ಪ್ರಮುಖ ವೇದಿಕೆಯಾಗಿ ಮೂಡಿಬಂದಿದೆ. ಈ ವರ್ಷದ ಸ್ಪರ್ಧೆಗೆ ದೇಶದ 28 ರಾಜ್ಯಗಳ ನವೋದ್ಯಮಗಳಿಂದ 350ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದವು ಎಂದು ನೀತಿ ಆಯೋಗ ತಿಳಿಸಿದೆ. ಕಠಿಣ ಆಯ್ಕೆ ಪ್ರಕ್ರಿಯೆ ನಂತರ 50 ಉನ್ನತ ಸಾಮರ್ಥ್ಯದ ನವೋದ್ಯಮಗಳನ್ನು 3 ತಿಂಗಳ ವರ್ಚುವಲ್ ಸಾಮರ್ಥ್ಯ ವರ್ಧನೆ ಕಾರ್ಯಕ್ರಮವಾದ ನ್ಯಾಷನಲ್ ಸ್ಪ್ರಿಂಗ್ ಬೋರ್ಡ್ ಪ್ರೋಗ್ರಾಂಗೆ ಆಯ್ಕೆ ಮಾಡಲಾಗಿತ್ತು. ಅಂತಿಮ ಮೌಲ್ಯಮಾಪನದ ಬಳಿಕ ಅತ್ಯುತ್ತಮ ಹಾಗೂ ಪ್ರಭಾವಶಾಲಿ ಪರಿಹಾರಗಳನ್ನು ಒದಗಿಸಿದ 6 ನವೋದ್ಯಮಗಳನ್ನು ವಿಜೇತರನ್ನಾಗಿ ಆಯ್ಕೆ ಮಾಡಲಾಗಿದ್ದು, ವಿಜೇತ ನವೋದ್ಯಮಗಳಿಗೆ ತಲಾ 3.5 ಲಕ್ಷ ರೂಪಾಯಿ ಹಾಗೂ ರನಸಪ್ ತಂಡಗಳಿಗೆ ತಲಾ 2,20,000 ರೂಪಾಯಿಗಳ ಆರಂಭಿಕ ಪ್ರೋತ್ಸಾಹಧನ ಪ್ರಕಟಿಸಲಾಗಿದೆ. ಕೇಂದ್ರೀಯ ವಿದ್ಯಾಲಯಗಳಿಗೆ 2025-26ನೇ ಸಾಲಿನ 36ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮವು ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದು, ವಿಜೇತ ವಿದ್ಯಾರ್ಥಿಗಳು ಮತ್ತು ವಿದ್ಯಾಲಯಗಳಿಗೆ ಬಹುಮಾನ ವಿತರಿಸಲಿದ್ದಾರೆ. ಸಂಸದೀಯ ವ್ಯವಹಾರಗಳ ಸಚಿವಾಲಯ ಕಳೆದ 38 ವರ್ಷಗಳಿಂದ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದೆ. ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆಯು ಯೋಜನೆಯಡಿಯಲ್ಲಿ ಸರಣಿಯ 36ನೇ ಸ್ಪರ್ಧೆಯನ್ನು 2025-26 ಭಾರತದಾದ್ಯಂತ ಕೇಂದ್ರೀಯ ವಿದ್ಯಾಲಯ ಸಂಘಟನೆಯ 25 ಪ್ರದೇಶಗಳಲ್ಲಿನ 200 ವಿದ್ಯಾಲಯಗಳಲ್ಲಿ ಆಯೋಜಿಸಲಾಗಿದೆ. ಯುವ ಸಂಸತ್ ಯೋಜನೆಯು ಯುವ ಪೀಳಿಗೆಯಲ್ಲಿ ಸ್ವಯಂ ಶಿಸ್ತಿನ ಮನೋಭಾವ, ವೈವಿಧ್ಯಮಯ ಅಭಿಪ್ರಾಯಗಳ ಸಹಿಷ್ಣುತೆ, ದೃಷ್ಟಿಕೋನಗಳ ನ್ಯಾಯಯುತ ಅಭಿವ್ಯಕ್ತಿ ಮತ್ತು ಪ್ರಜಾಪ್ರಭುತ್ವ ಜೀವನ ವಿಧಾನದ ಇತರ ಸದ್ಗುಣಗಳನ್ನು ಬೆಳೆಸುವ ಗುರಿಯನ್ನು ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂದ್ರಾ ಬಂದರಿನ ಮೂಲಕ 3,000 ಕೆಜಿ ಮಾದಕ ದ್ರವ್ಯ ಆಮದು ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ತನಿಖೆಯ ಭಾಗವಾಗಿ ಜಾರಿ ನಿರ್ದೇಶನಾಲಯ ಇಡಿ ಇಂದು ದೆಹಲಿಯ 5 ಸ್ಥಳಗಳಲ್ಲಿ ವ್ಯಾಪಕ ಶೋಧ ಕಾರ್ಯಾಚರಣೆ ನಡೆಸುತ್ತಿದೆ. ಆರೋಪಿಗಳಾದ ಹರ್ಪ್ರೀತ್ ಸಿಂಗ್ ತಲ್ವಾರ್, ಶಂಶುದ್ದೀನ್ ಮತ್ತು ಅವರ ಸಹಚರರಿಗೆ ಸೇರಿದ ಕಚೇರಿ ಹಾಗೂ ನಿವಾಸಗಳ ಮೇಲೆ ಈ ದಾಳಿ ನಡೆದಿದೆ ಎಂದು ಇಡಿ ಅಧಿಕಾರಿಗಳು ತಿಳಿಸಿದ್ದಾರೆ. ಮಾದಕ ದ್ರವ್ಯ ಮಾರಾಟದಿಂದ ಬಂದ ಹಣವನ್ನು ದೆಹಲಿಯ ಹಲವು ನೈಟ್ಕ್ಲಬ್ಗಳಲ್ಲಿ ಹೂಡಿಕೆ ಮಾಡಲಾಗಿತ್ತು ಎಂದು ಅಧಿಕಾರಿಗಳು ಶಂಕಿಸಿದ್ದಾರೆ. ಕಳೆದ ಹಲವು ಗಂಟೆಗಳಿಂದ ಸುರಿಯುತ್ತಿರುವ ಭಾರೀ ಮುಂಗಾರು ಮಳೆಯಿಂದ ಮುಂಬೈ ಹಾಗೂ ಅದರ ಉಪನಗರ ಪ್ರದೇಶಗಳು ತೀವ್ರವಾಗಿ ಜಲಾವೃತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ನಗರದ ಹಲವು ಭಾಗಗಳಲ್ಲಿ 300 mm ಅಧಿಕ ಮಳೆಯಾಗಿದ್ದು ನೀರು ನಿಲ್ಲುವ ಸಮಸ್ಯೆ ನಿವಾರಿಸಲು ಹಾಗೂ ಅಗತ್ಯ ಸೇವೆಗಳ ಸುಗಮ ಕಾರ್ಯನಿರ್ವಹಣೆಗೆ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಬಿಎಂಸಿ ವ್ಯಾಪಕ ಕ್ರಮ ಕೈಗೊಂಡಿದೆ. ಕಳೆದ 24 ಗಂಟೆಯ ಅಂಕಿಅಂಶಗಳ ಪ್ರಕಾರ ಕೋಲಾಬಾದಲ್ಲಿ 248 mm ಹಾಗೂ ಸಾಂತಾಕ್ರೂಸ್ನಲ್ಲಿ 225 mm ಮಳೆಯಾಗಿದೆ. ಅತಿ ಹೆಚ್ಚು ಮಳೆ ಬಿದ್ದ ಪ್ರದೇಶಗಳ ಪೈಕಿ ಮಾಲ್ವಾನಿಯಲ್ಲಿ ಸುಮಾರು 340 mm ಮತ್ತು ಪರೇಲ್ ಭಾಗದಲ್ಲಿ ಸುಮಾರು 334 mm ಮಳೆಯಾಗಿದೆ. ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ಬಿಎಂಸಿ ತನ್ನ ತುರ್ತು ಪ್ರತಿಕ್ರಿಯಾ ವ್ಯವಸ್ಥೆಯನ್ನು ಸಂಪೂರ್ಣ ಪ್ರಮಾಣದಲ್ಲಿ ಸಕ್ರಿಯಗೊಳಿಸಿದ್ದು 7,000 ಹೆಚ್ಚು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ವಿವಿಧ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇರಾನ್ ಜೊತೆಗಿನ 4 ಸಂಘರ್ಷ ಮುಕ್ತಾಯದ ಬೆನ್ನಲ್ಲೇ ಏರ್ಪಟ್ಟಿರುವ ನೂತನ ಒಪ್ಪಂದದ ಹಿನ್ನೆಲೆಯಲ್ಲಿ ಪ್ರಮುಖ ಅರಬ್ ಮಿತ್ರ ರಾಷ್ಟಗಳಿಗೆ ಭರವಸೆ ನೀಡಲು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ 3 ದಿನಗಳ ಗಲ್ಫ್ ಪ್ರವಾಸ ಆರಂಭಿಸಿದ್ದಾರೆ. ನಿನ್ನೆ ತಡರಾತ್ರಿ ಅಬುದಾಬಿಗೆ ತಲುಪಿರುವ ಅವರು ಯುಎಇ, ಕುವೈತ್, ಬಹ್ರೇನ್ ಮತ್ತು ಗಲ್ಫ್ ಸಹಕಾರ ಮಂಡಳಿ ಜಿಸಿಸಿಯ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಈ ಭೇಟಿಯ ವೇಳೆ ಅವರು ಅಮೆರಿಕ ಇರಾನ್ ನಡುವಿನ ಮಧ್ಯಂತರ ಶಾಂತಿ ಒಪ್ಪಂದದ ಕುರಿತು ಪ್ರಾದೇಶಿಕ ಪಾಲುದಾರರಿಗೆ ಮಾಹಿತಿ ನೀಡಿದ್ದು ಈ ಮಾತುಕತೆಗಳಲ್ಲಿ ಗಲ್ಫ್ ರಾಷ್ಟಗಳ ಅಭಿಪ್ರಾಯಗಳನ್ನು ಪರಿಗಣಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇರಾನ್ನಲ್ಲಿ ಭದ್ರತಾ ಪರಿಸ್ಥಿತಿ ಸುಧಾರಿಸುತ್ತಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ಭಾರತೀಯ ಪ್ರಜೆಗಳಿಗಾಗಿ ಟೆಹ್ರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಪರಿಷ್ಕೃತ ಸಲಹಾ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಇತ್ತೀಚಿನ ಸಕಾರಾತ್ಮಕ ಬೆಳವಣಿಗೆಗಳು ಮತ್ತು ಒಟ್ಟಾರೆ ಪರಿಸ್ಥಿತಿಯಲ್ಲಿನ ಸುಧಾರಣೆಯನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯ ನಾಗರಿಕರು ಇರಾನ್ಗೆ ಪ್ರಯಾಣಿಸುವ ಬಗ್ಗೆ ಯೋಚಿಸಬಹುದಾಗಿದೆ ಎಂದು ರಾಯಭಾರ ಕಚೇರಿ ತಿಳಿಸಿದೆ. ಭುವನೇಶ್ವರದಲ್ಲಿರುವ ಕಳಿಂಗ ಕ್ರೀಡಾಂಗಣದಲ್ಲಿ ಇಂದಿನಿಂದ 65 ರಾಷ್ಟೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭವಾಗಲಿದೆ. ಇದು ಏಷ್ಯನ್ ಗೇಮ್ಸ್ಗೆ ಅರ್ಹತಾ ಕೂಟವಾಗಿರಲಿದ್ದು ಇದೇ 28 ನಡೆಯಲಿದೆ. 27 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಸುಮಾರು 630 ಅಧಿಕ ಕ್ರೀಡಾಪಟುಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಕಾಶ್ಮೀರ ವಿಷಯ ಪ್ರಸ್ತಾಪಿಸಿದ ಪಾಕಿಸ್ತಾನ ವಿರುದ್ಧ ಭಾರತ ತೀವ್ರ ಆಕ್ಷೇಪ. ಇಂದು ಪಾಸ್ಪೋರ್ಟ್ ಸೇವಾ ದಿನ, ಸುಗಮ ಪಾರದರ್ಶಕ ಸೇವೆಗೆ ಸರ್ಕಾರ ಬದ್ಧ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಯುವ ಕೋಲ್ಯಾಬ್ ರಾಷ್ಟೀಯ ನಾವೀನ್ಯತಾ ಸ್ಪರ್ಧೆ, ದೇಶದ 6 ನವೋದ್ಯಮಗಳಿಗೆ ಪ್ರಶಸ್ತಿ. ಕೇಂದ್ರೀಯ ವಿದ್ಯಾಲಯಗಳ 36 ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ, ನಾಳೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಹಾಗೂ ಭುವನೇಶ್ವರದಲ್ಲಿ ಇಂದಿನಿಂದ 65 ರಾಷ್ಟೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
3: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.

0: ಕುಬೇರ, ಶಿವಪಾರು ಹಾಗೂ ರೂಪಾಯಿ ಚಿತ್ರಗಳಿಂದ ಆದ ಗೀತೆಗಳನ್ನ ಇದುವರೆಗೂ ಕೇಳ್ತಾ ಇದ್ರಿ. ಗೀತೆಗಳಿಗೆ ದನಿಯಾಗಿದ್ದವರು ಇಂದ್ರಾವತಿ ಚೌಹಾಣ್, ಶಶಾಂಕ್ ಶೇಷಗಿರಿ ಹಾಗೂ ಅರವಿಂದ್ ಮುಕುಂದನ್. ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 19ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ

0: ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
1: ಮಹಾ ಅಟವಿ ಜಾನಕಿಯ ಕಣ್ಣಿಗೆ ಅತ್ಯಂತ ಘೋರವಾಗಿ ಕಾಣ್ತಾ ಇತ್ತಂತೆ. ಸುಕುಮಾರಿ ಸುಮಕೋಮಲ ಇವಳು, ಇವಳಿಗೆ ನಡುಕ ಉಂಟಾಗತ್ತೆ, ಹೆದರಿಕೆ ಉಂಟಾಗತ್ತೆ. ಹಾಗೆ ಆದಾಗ ನೋಡಿ, ಅವಳು ರಾಮನಾಮವನ್ನು ಜಪಿಸುತ್ತಾ ಆ ಭೀತಿಯನ್ನ ಹೊಡೆದೋಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳಂತೆ. ಮತ್ತೆ ಸೌಮಿತ್ರಿ ಎತ್ರ ಹೇಳ್ತಾ ಇದ್ದಾಳಂತೆ, ಸೌಮಿತ್ರಿ ಅಪ್ಪ ಲಕ್ಷ್ಮಣ, ನೀನ್ ಎಲ್ಲಿಗೆ ಕರ್ಕೊಂಬಂದೆ ನನ್ನನ್ನ? ಇಲ್ಲಿ ಆಶ್ರಮಗಳು ಕಾಣ್ತಾ ಇಲ್ವಲ್ಲ, ಇಲ್ಲಿ ಎಲ್ಲಿದೆ ಪುಣ್ಯಾಶ್ರಮಗಳು? ಆತಂಕ ಪಟ್ಟು ಅವಳು ಲಕ್ಷ್ಮಣನನ್ನ ಪ್ರಶ್ನಿಸ್ತಾ ಇದ್ದಾಳೆ.

ಮುನಿಪೋತ್ತಮರ ಪಾವನದ ವನ, ವನ ಪಾವನ ವನ, ಅಲ್ಲಿ ಅನುಪ್ರಾಸ ಅಲಂಕಾರ ಬಂದಿದೆ. ಎಲ್ಲಿ ಕಾಣ್ತಾ ಇಲ್ಲ, ಸಿದ್ಧಾಶ್ರಮಗಳ ಮಂಗಳವಾದಂತಹ ಸ್ಥಳಗಳು ಕಾಣ್ತಾ ಇಲ್ವಲ್ಲ, ಅಲ್ಲಿಂದ ಬರುವಂತಹ ಹವಿಗಳ ಹವಿಸ್ಸನ್ನು ಕೊಟ್ಟಾಗ ಯಜ್ಞೇಶ್ವರ ಉರಿದು ಕಂಪನ್ನ ಬೀರ್ತಾನಲ್ಲ, ಆ ರೀತಿಯಾದಂತಹ ಆ ಪೊಗೆ ತಾಳೆದ ಅಗ್ನಿ ಕಾಣ್ತಾ ಇಲ್ವಲ್ಲ, ಆ ರೀತಿಯಾದಂತಹ ಕುಟೀರಗಳು ನಮಗೆ ಕಾಣ್ತಾ ಇಲ್ವಲ್ಲ, ವಾದ ವೇದದ ಧ್ವನಿಗಳು ನಿರಂತರವಾಗಿ ನಡೀತಾ ಇರುತ್ತೆ, ಆ ರೀತಿಯಾದಂತಹ ವಾದ ವೇದದ ಮಧುರವಾದಂತಹ ಪರಿಚಿತವಾದಂತಹ ಧ್ವನಿಗಳು ನನ್ನ ಕಿವಿಗೆ ಕೇಳ್ತಾ ಇಲ್ವಲ್ಲ, ಇಲ್ಲಿಗೆ ಯಾಕಪ್ಪ ನನ್ನನ್ನು ಕರ್ಕೊಂಡು ಬಂದೆ, ಇದು ಅತ್ಯಂತ ದಾರುಣವಾಗಿದೆ, ಅಂತಹ ಒಂದು ದಟ್ಟಡವಿಗೆ ಕರ್ಕೊಂಡು ಬಂದಿದೆಯಲ್ಲ, ಯಾಕೆ ಹೇಳು ಅಂತ ಹೇಳಿ ಜಾನಕಿ ಬಿಸುಸುಯ್ತಾ ಇದ್ದಾಳೆ. ಹಾಗೆ

ತನ್ನ ಪತಿಯಾದಂತಹ ರಾಮನನ್ನ ಅವಳು ನೆನಪಿಸ್ಕೊಳ್ತಾ ಇದ್ದಾಳೆ. ಅಂತಹ ರಾಮ, ಅವನು ಪಾವನಕ್ಕೆ ಪಾವನ, ಮಂಗಳಕ್ಕೆ ಮಂಗಳ. ಯಾವನ ಒಂದು ಚರಿತ್ರೆಯನ್ನ ಯಾರು ಕೇಳಿದರೂ ಅಂತಹ ಒಂದು ಮಂಗಳಕರವಾದಂತಹ ಫಲವನ್ನ ಕೊಡಬಲ್ಲದೋ ಅಂತಹ ರಾಘವ ಜೀವೇಶನಾಗಿರಲ್ಕೆ ಅಂತಹವನ ಪಾದ ಕಮಲಗಳನ್ನ ಬಿಟ್ಟು ಅವಳೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾಳೆ, ಹೇಗಿದೆ ನನ್ನ ಪರಿಸ್ಥಿತಿ ಅಂದ್ರೆ ನೋಡಿ, ಒಂದು ಸುಂದರವಾದಂತಹ ಉಪಮೆಯನ್ನ ಕೊಡ್ತಾ ಇದ್ದಾಳೆ. ಕಮಲದ ಹೂವನ್ನ ಬಿಟ್ಟು ದುಂಬಿ ಈ ಗೊಬ್ಬಳಿಯ ಹೂವನ್ನ ಆಶ್ರಯಿಸಿದ ಹಾಗೆ ಅಲ್ಲಿ ಮಧು ಸಿಗತಿಯೇ, ನನ್ನ ಸ್ಥಿತಿ ಕೂಡ ಹಾಗೆ ಆಯ್ತು. ರಾಘವನ ಪದ ಕಮಲಗಳನ್ನ ಬಿಟ್ಟು ನಾನು ಮುನಿಗಳ ಆಶ್ರಮದಲ್ಲಿ ಇರಬೇಕು ಅಂತ ಆಸೆ ಪಟ್ಟೆ, ಅದು ಕಮಲವನ್ನ ಬಿಟ್ಟು ಗೊಬ್ಬಳಿಯ ಹೂವನ್ನ ಬಯಸಿದ ದುಂಬಿಯ ಸ್ಥಿತಿ ಆಯ್ತು. ಇನ್ನು ನನಗೆ ಮಧು ಸವಿ ಉಂಟೆ ಬದುಕಿನಲ್ಲಿ, ಸೌಮಿತ್ರಿ ಹೇಳಪ್ಪ ನಾನು ಮಾಡಿದ ತಪ್ಪೇನೋ ಅಂತ ಹೇಳಿ ತನಗತಾನೇ ತನ್ನ ಒಂದು ವರ್ತನೆಯನ್ನ, ತನ್ನ ಒಂದು ಆಸೆಯನ್ನ ವಿಶ್ಲೇಷಣೆ ಮಾಡ್ಕೊಳ್ತಾ ಇದ್ದಾಳೆ, ವ್ಯಸನವನ್ನ ಪಡ್ತಾ ಇದ್ದಾಳೆ ಸೀತೆ. ಆಗ ಹೇಳ್ತಾ ಇದ್ದಾನೆ ಜೈಮಿನಿ ಋಷಿಗಳು ಜನಮೇಜಯರಿ

ರಾಮನಿಗೆ ಸಹೋದರನೇ ಇರಬಹುದು ಲಕ್ಷ್ಮಣ, ಆದರೆ ರಾಮ ರಾಜ, ಇವನು ರಾಜರ ಸೇವೆಯಲ್ಲಿ ಇರುವಂಥವನು. ಅವನು ನೋಡಿ ಸೀತೆಯ ಮಾತನ್ನ ಕೇಳಿದಾಗ ಮನಸ್ಸು ಮಮ್ಮನ ಮರಗತ್ತೆ ಅವನಿಗೆ. ಆದ್ರೆ ಏನ್ ಮಾಡೋದು, ರಾಜಾಜ್ಞೆ ಮೀರಲಿಕ್ಕೆ ಸಾಧ್ಯವೇ ಇಲ್ಲ. ಅವನಿಗೆ ದ್ವಂದ್ವ ಅಡಕೊತ್ತೆಯಲ್ಲಿ ಸಿಕ್ಕಿದಂತಹ ಸ್ಥಿತಿ ಲಕ್ಷ್ಮಣನದು. ಅವನು ಹೇಳ್ತಾ ಇದ್ದಾನೆ ನೋಡಿ, ಆ ರಾಘವೇಶ್ವರ ಹೇಳಿದಂತಹ ಮಾತನ್ನ ನಾನು ಹೇಗೆ ಈ ಸೀತಾ ಮಾತೆಗೆ ಹೇಳಲಿ, ಈ ಜಾನಕಿಗೆ ನಾನು ಹೇಳಲಿ. ಅವಳು ಅಂತಿಂತವಳಲ್ಲ, ತರಣಿ ಕುಲ ಸಾರ್ವಭೌಮನ ರಾಣಿ ಅವಳು. ಇವತ್ತು ಅವಳಿಗಾದಂತಹ ಸ್ಥಿತಿ ಏನು, ಇಲ್ಲಿ ಹೇಗೆ ಅವಳನ್ನ ನಾನು ಈ ದಟ್ಟಡವಿಯಲ್ಲಿ ಒಬ್ಬಳನ್ನೇ ಬಿಟ್ಟು ಹೋಗ್ತೀನೋ, ನಾನು ಏನು ಮಾಡಬೇಕು ತಿಳಿಯದೆ ತಾಕಲಾಟದಿಂದ ಲಕ್ಷ್ಮಣ ಬೆಂದು ಬೇಗುದಿಗೊಳ್ತಾ ಇದ್ದಾನೆ. ಆ ಬೇಗುದಿ ಅವನಿಗೆ ಕಂಬನಿಯಾಗಿ ಉಕ್ತಾ ಇದೆ ನೋಡಿ.

ಅಂತರಂಗದ ಭಾವ ಕಣ್ಣೀರಾಗಿ ಉಕ್ಕಿ ಉಕ್ಕಿ ಹರಿತಾ ಇದೆ ಲಕ್ಷ್ಮಣನಿಗೆ. ದುಃಖಾತಿರೇಕದಿಂದ ಅವನ ಕೆಳ ತುಟಿಗಳೆರಡು ಕಂಪಿಸ್ತಾ ಇವೆ. ಅವನ ಒಡಲೊಳಗೆ ಒಂದು ಬಾಣವನ್ನ ಚುಚ್ಚಿ ತಿರುಗಿಸಿದಂತಹ ವೇದನೆ ಆಗ್ತಾ ಇದೆ. ಸರಿಯಾದಂತಹ ಉಸಿರಾಟ ಕ್ರಮ ನಿಂತು ಹೋಗಿದೆ ಅವನಿಗೆ. ಅವನ ಅವಯವಗಳೆಲ್ಲ ಶೈಥಿಲ್ಯವನ್ನ ಪಡ್ಕೊಂಡಿದೆ. ಅವನ ಎದೆ ಕರಗುತ್ತಾ ಇದೆ. ಸಹನೆ ಎನ್ನುವುದು ಒಂದು ಸಮತೆಯನ್ನ ಸಮತೋಲನವನ್ನ ಕಳ್ಕೊಳ್ತಾ ಇದೆ. ಅವನ ಕಂಠಗಳಲ್ಲಿ ಮಾತು ಬಿಗಿತಾ ಇದೆ. ಅವನಿಗೆ ಅತಿಯಾದಂತಹ ಶೋಕ ಆದಾಗ ಈ ರೀತಿಯಾದಂತಹ ಒಂದು ಭಾವೋದ್ವೇಗಗಳನ್ನ ಉಂಟಾಗುತ್ತೆ. ಆ ಶೋಕದಿಂದ ಬೆಂಡಾಗಿ ಹೀಗೆ ಅತ್ಯಂತ ಕಠಿಣವಾದಂತಹ ಒಂದು ಕೆಲಸವನ್ನ ಹೇಗೆ ನಾನು ಮಾಡ್ತೀನಿ, ಹೇಗೆ ರಾಮನ ಆಜ್ಞೆಯನ್ನ ಇವಳಿಗೆ ಹೇಳ್ತೀನಿ ಅನ್ನೋದನ್ನ ತಿಳಿಯಲಾರದೆ ಮಾಡಲೇಬೇಕಾದಂತಹ ಅನಿವಾರ್ಯತೆಯಿಂದ ನಿಧಾನವಾಗಿ ಸೀತೆಗೆ ಹೇಳ್ತಾ ಇದ್ದಾನೆ ನೋಡಿ.

ದೇವಿ, ನಿನಗೆ ಇವತ್ತಿನವರೆಗೂ ಹೇಳಿದ್ದಿಲ್ಲ, ಇಲ್ಲಿವರೆಗೂ ಕರ್ಕೊಂಡು ಬರೋವರೆಗೂ ಕೇವಲ ಬಸರಿಯ ಬಯಕೆಯನ್ನ ತೀರಿಸಬೇಕು ಅನ್ನೋ ಅಂತಹ ವ್ಯಾಜದಿಂದ ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ನಿನಗೆ ಅಪವಾದ ಬಂದಿತ್ತು, ನಿನ್ನನ್ನು ಇನ್ನು ಇಟ್ಕೊಳ್ಬಾರ್ದು ಅನ್ನೋ ಅಂತಹ ಒಂದೇ ಕಾರಣದಿಂದ ರಘುಶ್ರೇಷ್ಠ ನಿನ್ನನ್ನು ನಿರ್ಲಕ್ಷ್ಯ ಮಾಡಿ ಬಿಟ್ಬಿಟ್ಟ. ನಿನ್ನನ್ನು ಕರ್ಕೊಂಡೋಗಿ ಕಾಡಿಗೆ ಕಳುಹಿ ಬಾ ಅಂತ ಹೇಳಿ ನನಗೆ ನೇಮಿಸಿದ, ನನಗೆ ರಾಜನ ಆಜ್ಞೆಯನ್ನ ಮೀರದಿಕ್ಕೆ ಆಗಲಿಲ್ಲ, ನನಗೆ ಅಧಿಕಾರವೂ ಇರಲಿಲ್ಲ. ಹಾಗಾಗಿ ನಿಮ್ಮನ್ನ ಈ ಕಾಡಿಗೆ ನಾನು ಕರ್ಕೊಂಡು ಬಂದಿದ್ದೀನಿ, ಇಲ್ಲಿಗೆ ನನ್ನ ಕೆಲಸ ಮುಗೀತು, ಇನ್ನು ನೀವು ನಿಧಾನಕ್ಕೆ ಎಲ್ಲಿಗಾದ್ರೂ ಹೋಗಮ್ಮ ತಾಯಿ ಅಂತ ಹೇಳಿ ಲಕ್ಷ್ಮಣ ಕಣ್ಣೀರು ಗರಿತಾ ಇದ್ದಾನಂತೆ. ಎಂತಹ ಪರಿಸ್ಥಿತಿ ಅವನಿ ಜಾತೆಗೆ ರಾಘವೇಶ್ವರನ ಮಡದಿಗೆ. ಇದು ಅಕ್ಷಮ್ಯವಾದಂತಹ ಒಂದು ಕೃತಿ. ಇದು ಲಕ್ಷ್ಮೀಶನಿಗೆ ಕೂಡ ಇಷ್ಟ ಇಲ್ಲ, ಸ್ವತಃ ವಾಲ್ಮೀಕಿಗಳಿಗೂ ಇಷ್ಟ ಇಲ್ಲ, ಅದು ಮುಂದೆ ನಮಗೆ ಗೊತ್ತಾಗತ್ತೆ. ಆ ಸುದ್ದಿಯನ್ನ ಕೇಳಿ ಸೀತಾ ಮಾತೆಗೆ ಏನಾಯ್ತು ನೋಡಿ.

ಲಕ್ಷ್ಮಣನ ಮಾತುಗಳು ಬಿರುಗಾಳಿ ಅಪ್ಪಳಿಸಿದಂತೆ ಆ ಸೀತೆಯ ಕಿವಿಯ ತೆರೆಗಳಿಗೆ, ಕಿವಿಯ ಪೊರೆಗೆ ಬಿದ್ದಿದೆ. ಹಾಗೆ ಬಿದ್ದಂತೆಯೇ ಕಂಪಿಸಿ ಗೊರೆ ಬಿಟ್ಟ ಬಾಳೆ ಉರುಳುವಂತೆ ಅವಳು ಬಿದ್ದ್ಬಿಟ್ಟಿದ್ದಾಳಂತೆ. ಮುಂದಿನದು ಯಾವುದು ಅವಳಿಗೆ ಗೊತ್ತಿಲ್ಲ. ಅಷ್ಟೇ, ನಿನ್ನ ಬಿಟ್ಟ, ಸೀವರಿಸಿ ಬಿಟ್ಟ ಅನ್ನೋ ಮಾತನ್ನ ಕೇಳ್ತಿದ್ದ ಹಾಗೇನೆ ಅದು ಒಂದು ದೊಡ್ಡ ಬಿರುಗಾಳಿಯ ರೀತಿಯಾಗಿ ಅವಳಿಗೆ ಬಿದ್ದಿದೆ. ಅವಳು ಫಲಿತ ಕದಳಿಯಂತೆ ನೆಲಕ್ಕೆ ಒರಗಿದ್ದಾಳೆ. ಅವಳಿಗೆ ಅಂಗೋಪಾಂಗಗಳಲ್ಲಿ ಚೈತನ್ಯವೆಲ್ಲ ಹೊರಟೋಗಿದೆ. ಆಗ ಅಲ್ಲೇ ಇದ್ದಂತಹ ಲಕ್ಷ್ಮಣ ಮರುಗಿ ಕಣ್ಣೀರ್ ಕರೆದು ಒಂದು ಎಲೆಯಲ್ಲಿ ಆ ಪತ್ರವನ್ನ ಹಿಡಿದು ಅದನ್ನ ಅವಳಿಗೆ ನೆರಳಾಗಿ ಹಿಡ್ಕೊಳ್ತಾನಂತೆ. ಸೆರಗಿನಿಂದ ಗಾಳಿಯನ್ನ ಬೀಸ್ತಾ ಇದ್ದಾನಂತೆ. ಹಾಗೆ ಮಾಡುವಾಗ ಲಕ್ಷ್ಮಣ ಯೋಚನೆ ಮಾಡ್ತಾ ಇದ್ದಾನೆ ನೋಡಿ, ಹಾ, ರಾಮನ ಸೇವೆ ಸಂದುದೇ ತನಗೆಂದು ಲಕ್ಷ್ಮಣ ರೋದಿಸಿದನು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ರಾಮನ ಸೇವೆ, ಯಾಕಾದರೂ ನಾನು ಆ ರಾಮನ ಸೇವೆಯನ್ನು ಒಪ್ಕೊಂಡೆ ಅನ್ನೋ ಅಂತಹ ಒಂದು ಜುಗುಪ್ಸೆ ಅವನ ಮನಸ್ಸಿಗೆ ಬಂದಿದೆ, ನೋವು ಬಂದಿದೆ, ಹೀಗೊಂದು ಅರ್ಥ ಮಾಡ್ಬೋದು. ಮತ್ತೆ ಇನ್ನೊಂದು ರೀತಿಯಾಗಿ, ಈ ರೀತಿಯಾಗಿ ಗರ್ಭಿಣಿಯಾದಂತಹ ಮಡದಿ ಯಾವುದಾದರೂ ಕಾರಣದಿಂದ ಮೂರ್ಛೆ ಹೋದಾಗ ಪತಿಯಾದಂಥವನು ಮಾಡಬೇಕಾದಂತಹ ಸೇವೆಯನ್ನ ನಾನು ಮಾಡಬೇಕಾಯ್ತಲ್ಲ ಅನ್ನುವಂತಹ ನೋವು ಕೂಡ ಲಕ್ಷ್ಮಣನ ಒಂದು ಮನಸ್ಸಿನ ಆಳದಲ್ಲಿ ಇದೆ. ಅದೆಲ್ಲವನ್ನು ಮಿಶ್ರಿತ ವ್ಯಾಮಿಶ್ರವಾದಂಥ ಭಾವದಿಂದ ಮನಸ್ಸಿಗೆ ತಂದುಕೊಂಡು ಲಕ್ಷ್ಮಣ ರೋಧಿಸ್ತಾ ಇದ್ದಾನಂತೆ. ಇಲ್ಲಿ ಕವಿ ಕಂಪಿಸಿ ಫಲಿತ ಕದಳಿ ಮುರಿದಿಳೆಗೊರಗುವಂತೆ ಅನ್ನುವುದರಲ್ಲಿ ಫಲಿತ ಕದಳಿ ಅನ್ನುವಂತಹ ಒಂದು ತುಂಬಾ ಸುಂದರವಾದಂತಹ ಒಂದು ದೃಷ್ಟಾಂತವನ್ನ ಕೊಟ್ಟಿದ್ದಾನೆ, ಉಪಮೆಯನ್ನ ಕೊಟ್ಟಿದ್ದಾನೆ. ಹೇಗೆ ಅಂತಂದ್ರೆ, ಒಂದು ಬಾಳೆಗೆ ಒಂದೇ ಗೊನೆ, ಒಮ್ಮೆ ಗೊನೆ ಬಿಟ್ಟ ನಂತರ ಆ ಬಾಳೆಯ ಸಾವು, ಅದು ಮತ್ತೆ ಇನ್ನೊಂದು ಗೊನೆ ಬಿಡೋದಿಲ್ಲ. ಸೀತಾ ಮಾತೆಗಾದರೂ ಆದಿದ್ದು ಹಾಗೇನೆ. ಈಗ ಅವಳು ಗರ್ಭಿಣಿಯಾಗಿದ್ದಾಳೆ. ಇದಾದ ನಂತರ ಅವಳು ರಾಮನೊಂದಿಗೆ ಜೀವನ ಮಾಡೋದೇ ಇಲ್ಲ, ಬದುಕೋದೇ ಇಲ್ಲ. ಲವಕುಶರ ಜನನದ ನಂತರ ಅವಳು ಮತ್ತೆ ಭೂಮಾತೆಯ ಮಡಲಲ್ಲಿ ಹೋಗುವಂಥದನ್ನೇ ನಾವು ಕಾಣುವಂಥದ್ದು. ಹಾಗಾಗಿ ಬಾಳೆಗೊಂದು ಗೊನೆ ಅನ್ನೋ ರೀತಿಯಾಗಿ ಅವನಿಜಾತೆಯಾದಂಥ ಸೀತೆಗೆ ಒಮ್ಮೆ ಮಾತ್ರ ಗರ್ಭಧಾರಣೆಯ ಒಂದು ಸಂದರ್ಭ, ಒಮ್ಮೆ ಮಾತ್ರ ಸುಖದ ಆ ಒಂದು ಕ್ಷಣಗಳು ರಾಮನೊಂದಿಗೆ ಬದುಕಿನ ಒಂದು ಸುಂದರವಾದ ಬಾಳ್ವೆ. ಹಾಗೆ ಅವನು ಉಪಚಾರ ಶೈತ್ಯೋಪಚಾರವನ್ನು ಮಾಡ್ತಿರ್ಬೇಕಾದ್ರೆ ಅವಳಿಗೆ ನಿಧಾನಕ್ಕೆ ಚೈತನ್ಯ ಬರ್ತಾ ಇದ್ದೆ ನೋಡಿ.

ಶೈತ್ಯೋಪಚಾರದಿಂದ ಒಂದು ಅರೆಗಳಿಗೆಯಲ್ಲಿ ಕಣ್ಣು ತೆರಿತಾಳಂತೆ ಸೀತೆ. ಕಣ್ಣು ತೆರೆದ ಸೀತೆ ನಿಟ್ಟುಸಿರನ್ನ ಬಿಡ್ತಾ ಇದ್ದಾಳೆ. ಸೌಮಿತ್ರಿಯನ್ನ ನೋಡಿ ಕೇಳ್ತಾ ಇದ್ದಾಳೆ, ಒಂದೇ ಸಾರಿಗೆ ಖಡ್ಗದಿಂದ ನನ್ನ ಕೊರಳನ್ನ ಕೊಯ್ದು ಬಿಸಾಕದೆ ಹೀಗೆ ನನ್ನನ್ನ ಬಿಟ್ಟ ಕಾರಣವಾದರೂ ಏನು, ನಾನು ಮಾಡಿದಂತಹ ಅಪರಾಧವಾದರೂ ಏನು, ಕೈಯಾರೆ ಖಡ್ಗವನ್ನ ಕೊಟ್ಟು ತನ್ನ ಅರಸಿಯನ್ನ ಹೊಯ್ದು ಕೊಲ್ಲು ಎಂದು ಹೇಳದೆ ಈ ರೀತಿಯಾಗಿ ಕಾಡಿಗೆ ಕಳಿಸಿ ಬಾ ಅಂತ ಹೇಳಿದ್ನಲ್ಲ ರಾಘವ, ಆಹಾ ಕಾರುಣ್ಯ ನಿಧಿ ಅಲ್ವೇ ಅವನು ಅಂತ ಹೇಳಿ ಕಮಲ ಪತ್ರ ನೇತ್ರೆಯಾದಂತಹ ಸೀತೆ ಅಳಲತಾ ಇದ್ದಾಳಂತೆ, ತುಂಬಾ ದುಃಖದಿಂದ ನೊಂದುಕೊಳ್ತಾ ಇದ್ದಾಳಂತೆ. ಇಲ್ಲಿ ಈ 16ನೆಯ ಪದ್ಯದಿಂದ 31ನೆಯ ಪದ್ಯದವರೆಗೆ ಇರುವಂತಹ ಈ ಎಲ್ಲ ಪದ್ಯಗಳಲ್ಲಿ ಇಡೀ ಕನ್ನಡ ಕಾವ್ಯದಲ್ಲಿಯೇ ನಾವು ಕಾಣುವಂತಹ ಅತ್ಯಂತ ಮೊನಚಾದಂತಹ ವ್ಯಂಗ್ಯ ಭಾವ ಇಲ್ಲಿ ನಾವು ಕಾಣಬಹುದು. ಮತ್ತೆ ಎಲ್ಲ ರೀತಿಯಾದಂತಹ ಮಾನವೀಯ ಸ್ವಭಾವಗಳು, ಇಲ್ಲ ಮಾನವೀಯ ಮನಃಶಾಸ್ತ್ರದ ಆ ಮನಸ್ಸಿನ ನೆಲೆಗಳು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ 16ರಿಂದ 31ನೆಯ ಪದ್ಯದವರೆಗೆ ನಾವು ಗುರುತಿಸ್ತಾ ಹೋಗ್ಬೋದು. ಯಾವ ಒಂದು ಸಂಗತಿ, ಆಘಾತಕಾರಿಯಾದಂತಹ ಸಂಗತಿ ಮೊದಲಿಗೆ ನಮ್ಮನ್ನು ಅಪ್ಪಳಿಸಿದಾಗ ನಮಗೆ ತೋರುವಂತಹ ಏಕೈಕ ಮಾರ್ಗ ಅಂದ್ರೆ ಆತ್ಮಘಾತಕತೆ. ನಮ್ಮನ್ನ ಯಾಕೆ ಉಳಿಸ್ತ, ಸಾಯಿಸ್ಬಿಡಬಾರ್ದಿತ್ತ ಅನ್ನೋ ಒಂದು ಮೊದಲಿಗೆ ತೋರುವಂತಹ ಪರಿಹಾರ. ಆ ನಂತರ ಕ್ರಮವಾಗಿ ಭಾವನೆಗಳು ಹೇಗೆ ಹೊರಹೊಮ್ಮಿ ಬೇರೆ ಬೇರೆಯ ರೂಪಗಳನ್ನ, ಬೇರೆ ಬೇರೆಯ ಸ್ತರಗಳನ್ನ, ಬೇರೆ ಬೇರೆಯ ಆಯಾಮಗಳನ್ನ ಪಡ್ಕೊಳ್ಳುತ್ತೆ ಅನ್ನೋದೆಲ್ಲವನ್ನು ಕೂಡ ನಾವು ಈ 16ರಿಂದ 31ನೆಯ ಈ ಷಟ್ಪದಿಯವರೆಗೆ ನಾವು ಕಾಣ್ತಾ ಹೋಗ್ಬೋದು. ಈಗ ಮೊದಲನೆಯದರಲ್ಲಿ ಸೀತೆ ಮಾಡಿರೋದಾದ್ರೂ ಅದೇ, ಇದು ಧ್ವನಿ ಅಲ್ಲಿ ನೋಡಿ, ಅಂತ ವ್ಯಂಗ್ಯ ಧ್ವನಿ ನಮಗೆ ಚೆನ್ನಾಗಿ ಕಾಣ್ತಾ ಇದೆ.

ಈಗ ಅಬಲೆಯಾಗಿರುವಂತಹ ಅಬಲೆ ಸ್ತ್ರೀ ಸೀತೆ ತನ್ನ ಪರಿಸ್ಥಿತಿಯನ್ನ ಹಂತ ಹಂತವಾಗಿ ತನಗೇ ತಾನು ವಿಶ್ಲೇಷಣೆ ಮಾಡ್ಕೊಳ್ತಾ ಇದ್ದಾಳೆ. ರಘುಶ್ರೇಷ್ಠ ನನ್ನ ಬಿಟ್ಟನೆ, ನಿಜವಾಗ್ಲೂ ಬಿಟ್ಬಿಟ್ನ, ನನಗಾಗಿ ರಾವಣನೊಡನೆ ಯುದ್ಧ ಮಾಡಿ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಿ ಕರೆದುಕೊಂಡು ಬಂದಂತಹ ಆ ರಘುಶ್ರೇಷ್ಠ ನನ್ನನ್ನು ಬಿಟ್ಟನೆ, ಅಕಟಕಟ ತಾ ಮುಟ್ಟನೆ, ನನ್ನನ್ನು ಮುಟ್ಟಲ್ವಾ ಅವನು ಇನ್ಮೇಲೆ? ನನಗೆ ಕೊಟ್ಟಿದ್ದಂತಹ ಆ ಒಂದು ಸುಂದರವಾದಂತಹ ಬಾಳಿಗೆ ಸಂಚಕಾರವನ್ನ ತಂದುಬಿಟ್ನ ಅವನು ನಿಜವಾಗ್ಲೂ ಲಕ್ಷ್ಮಣ? ನ ಹೇಳಿದನ ಅವನು ಈ ರೀತಿಯಾದಂತಹ ಅರಣ್ಯದಲ್ಲಿ ನನ್ನನ್ನು ಬಿಟ್ಟು ಬಿಟ್ಟು ಬಾ ಅಂತ ಹೇಳಿ ನಿನಗೆ ನಿರೂಪವನ್ನು ಸತ್ಯವಾಗಿಯೂ ಕೊಟ್ಟನ? ಅಯ್ಯೋ ಕೆಟ್ಟನೆ ನಾನು, ಕಣ್ಗೆಟ್ಟನೆ, ಕೆಟ್ಟೋದ್ನಲ್ಲ. ಈ ರೀತಿಯಾಗಿ ಅವನು ಒಂದೊಮ್ಮೆ ಮಾಡಿದ್ದೇ ಆದರೆ ನನ್ನ ಬಾಳು ಮೂರಾ ಬಟ್ಟೆ ಆಗೋಯ್ತಲ್ಲ, ಹೇಗೆ ನಾನು ನನ್ನ ಮನೋವಲ್ಲ

ಮಾನವನಾದಂತಹ ರಾಮನನ್ನ ಬಿಟ್ಟು ಈ ಅಡವಿಯಲ್ಲಿ ಪಿಶಾಚಿಯಂತೆ ಅಲೆಯುತ್ತ ನಾ ಹೇಗಿರಲಿ, ಕೆಟ್ಟಿರಲ ಎಂದು ಅಬಲೆ ವರಲ್ದಳು ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ. ಇಲ್ಲಿ ಕವಿಯ ಮತ್ತೊಂದು ಚಾತುರ್ಯವನ್ನ ನಾವು ಗಮನಿಸಬೇಕು. ಇಲ್ಲಿ ಮೂರ್ಧನ್ಯ ವರ್ಣಗಳಾದಂತಹ ಟವರ್ಗದ ಟ ವರ್ಣವನ್ನ ಮತ್ತೆ ಮತ್ತೆ ಪ್ರಯೋಗ ಮಾಡಿದ್ದಾನೆ. ಆ ಮತ್ತೆ ಮತ್ತೆ ಆ ಟವರ್ಗದ ಪ್ರಯೋಗ, ಮೂರ್ಧನ್ಯ ವರ್ಣಗಳ ಪ್ರಯೋಗ ಆ ಪರಿಸ್ಥಿತಿಯ ಕರ್ಕಶತೆಯನ್ನುವೆ ಮತ್ತೆ ಅದನ್ನ ಸ್ವೀಕಾರ ಮಾಡಬೇಕಾದ್ರೆ ಸೀತೆ ಎಷ್ಟು ಕಷ್ಟಪಟ್ಟು ಅದನ್ನು ಒಪ್ಕೊಳ್ಬೇಕಾಯ್ತು ಅನ್ನೋಂತಹ ಸೀತೆಯ ಒಂದು ಸಂಕಷ್ಟವನ್ನು ಕೂಡ ಅದು ಆ ವರ್ಣಗಳ ಪ್ರಯೋಗ ಕೂಡ ಕವಿಗಳ ಕಾವ್ಯದಲ್ಲಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಈ ಒಂದು ಷಟ್ಪದಿ ಇಲ್ಲಿ ಉದಾಹರಣೆಯಾಗಿ ನಿಲ್ಲುತ್ತೆ. ಮತ್ತೆ ನೋಡಿ, ಅವಳು ಹಿಂದಿನದೆಲ್ಲ ಜ್ಞಾಪಿಸ್ಕೊಳ್ತಾ ಇದ್ದಾಳೆ. ಯಾವಾಗ ವಿವಾಹದ ಕಾಲದಿಂದ ಅವಳು ತನ್ನ ಕಳೆದ ಬಾಳ್ವೆಯನ್ನ ನೆನಪಿಸ್ಕೊಳ್ತಾ ಬರ್ತಾ ಇದ್ದಾಳೆ.

ಅಂದು ಮಿಥಿಲಾಪುರಕ್ಕೆ ವಿಶ್ವಾಮಿತ್ರ ಮುನಿಯೊಂದಿಗೆ ಬಂದು ಆ ಹರಧನಸ್ಸನ್ನು ಮುರಿದು ಮದುವೆಯಾದಂದಿನಿಂದ ಮೊದಲಾಗಿ ನನ್ನನ್ನು ಏಕ ರೀತಿಯಾಗಿ ಪ್ರೀತಿಯಿಂದ ಪ್ರೇಮದಿಂದ ನನ್ನನ್ನು ನೋಡ್ಕೊಂಡು ಬಂದಿದ್ದಾನೆ. ನಾನು ಒಂದು ಕ್ಷಣ ಅಗಲಿದೆ ಅಂದರೆ ತಾನು ನೊಂದುಕೊಳ್ತಿದ್ದಂತಹ ರಾಮ ನನ್ನನ್ನು ಬಿಟ್ಟನೆ, ಸೌಖ್ಯವನ್ನು ಪಡ್ತಾ ಇದ್ದಾನೆ ನನ್ನನ್ನು ಬಿಟ್ಟು. ನನಗಾಗಿ ಕಾಡು ಕಾಡನ್ನೆಲ್ಲ ಅಲ್ಲದು ಕಪಿ ಸೈನ್ಯವನ್ನ ಕಟ್ಟಿ, ಕಡಲಿಗೆ ಸೇತುವೆಯನ್ನ ಕಟ್ಟಿ, ದೈತ್ಯರನ್ನೆಲ್ಲ ಕೊಂದು ಅಗ್ನಿ ಮುಖದಲ್ಲಿ ನನ್ನನ್ನು ಪರೀಕ್ಷೆ ಮಾಡಿ ಅಗ್ನಿಪೂತೆಯಾದಂತಹ ನನ್ನನ್ನ ಮತ್ತೆ ಬಿಟ್ಟನೆ. ನನ್ನಲ್ಲಿ ಅಪರಾಧವನ್ನ ಅವನು ಕಂಡುಬಿಟ್ನ. ಇದು ನಿಜವಾ? ಇದು ನಂಬಬಹುದಾ? ನಾನು ಕಿವಿಯಾರೆ ಕೇಳ್ತಿರೋವಂಥದ್ದು ಸತ್ಯವಾ? ಅದೇ ಅವಳಿಗೆ ಇನ್ನೂ ಸ್ಪಷ್ಟ ಆಗಿಲ್ಲ. ಮತ್ತೆ ಮತ್ತೆ ಎಲ್ಲವನ್ನೂ ಜ್ಞಾಪಿಸ್ಕೊಳ್ತಾ ಇದ್ದಾಳೆ, ದುಃಖ ಪಡ್ತಾ ಇದ್ದಾಳೆ. ಅವಳ ಮನಸ್ಸು ಗೊಂದಲದ ಒಂದು ಬೀಡಾಗಿದೆ ಇವಾಗ.

ಸೀತೆ ಈಗ ಇರುವಂತಹ ಏಕೈಕ ಆಸರೆ ಲಕ್ಷ್ಮಣ. ಅವಳು ಹೇಳ್ತಾ ಇದ್ದಾಳೆ, ನೀನು ನನಗೆ ಎಲ್ಲರಲ್ಲಿ ಅತ್ಯಂತ ಪ್ರಿಯನಾದಂತಹ ಮೈದುನ. ನಾವು ಅರಣ್ಯವಾಸದಲ್ಲಿ ಇದ್ದಂತಹ ಕಾಲದಲ್ಲಿ ಕಲ್ಲು ಮುಳ್ಳುಗಳಿಂದ ಕೂಡಿದ ಕಾಡಿನಲ್ಲಿ ಸಂಚಾರ ಮಾಡುವಾಗ ನನ್ನ ಕಾಲ್ಗಳು ಸೀಳಿ ರಕ್ತ ಬರುವಾಗ ನನ್ನ ಉಪಚಾರ ಮಾಡಿದೀಯಾ? ಗರ್ಜಿಸಿ ಬಂದಂತಹ ವಿರಾಧನನ್ನ ಮರ್ದಿಸಿದ್ದೀಯಾ? ನನ್ನನ್ನ ರಕ್ಷಿಸಿದ್ದೀಯಾ? ಪಂಚವಟಿಯಿಂದ ನಾನು ಬಲವಂತವಾಗಿ ಕಳಿಸಲು ನೀನು ಹೋಗಿದ್ದೀಯಾ? ಇಷ್ಟೆಲ್ಲ ಪ್ರೀತಿಯಿಂದ ಮಮತೆ

ಕೃಪೆಯಿಂದ ನೀನು ನನ್ನ ಜೊತೆ ಆ ಮೈದುನತನವನ್ನ ಮೆರೆದಿದ್ದೀಯ. ನೀನು ಇಂತಹ ಒಲುಮೆಯ ಮೈದನನಾದಂತ ನಿನಗೆ ಹೇಗೆ ಮನಸ್ಸು ಬಂತು ಸೌಮಿತ್ರಿ? ಈ ರೀತಿಯಾದಂತಹ ದಟ್ಟಡವಿಯಲ್ಲಿ ನನ್ನನ್ನ ಏಕಾಂಗಿಯಾಗಿ ರಥದಿಂದ ಇಳಿಸಿ ವಾಪಸ್ಸು ಹೋಗಲು ನಿನಗೆ ಹೇಗೆ ಮನಸ್ಸು ಬಂತು? ಅವಳು ಮತ್ತೆ ಲಕ್ಷ್ಮಣನನ್ನ ಕೇಳ್ತಾ ಇದ್ದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು. ದಾವಣಗೆರೆಯಲ್ಲಿ ಶಂಕಿತ ಭಯೋತ್ಪಾದಕ ಬಂಧನ ಖಚಿತಪಡಿಸಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ನಿಯೋಗ ಮನವಿ. ಬೆಳಗಾವಿ ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ನಿವಾಸದ ಮೇಲೆ ಇಡಿ ದಾಳಿ, ದಾಖಲೆಗಳ ಪರಿಶೀಲನೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನ ಹರಿಸುವಂತೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಲಹೆ. ಹಾಗೂ ಕೇರಳಂನಲ್ಲಿ ಮಾದಕ ವಸ್ತುಗಳ ಜಾಲ ನಿಗ್ರಹಕ್ಕೆ ಆಪರೇಷನ್ ತೂಫಾನ್, ಸಹಕಾರ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ. ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿರುವ ಶಂಕಿತ ಭಯೋತ್ಪಾದಕನನ್ನು ದಾವಣಗೆರೆ ಜಿಲ್ಲೆ ಪೊಲೀಸರು ಹಾಗೂ ಗುಪ್ತಚರ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಯನ್ನು ಉತ್ತರ ಪ್ರದೇಶ ಮೂಲದ ಸುಹೇಲ್ ಎಂದು ಗುರುತಿಸಲಾಗಿದೆ. ಈತ ಇತ್ತೀಚೆಗೆ ಪೇಂಟಿಂಗ್ ಕೆಲಸಕ್ಕಾಗಿ ದಾವಣಗೆರೆ ಜಿಲ್ಲೆಯ ಹರಿಹರಕ್ಕೆ ಆಗಮಿಸಿದ್ದ. ಪೊಲೀಸ್ ಅಧಿಕಾರಿಗಳ ಪ್ರಕಾರ ಪ್ರಾಥಮಿಕ ತನಿಖೆಯಲ್ಲಿ ಈತ ವಾಟ್ಸಪ್ ಖಾತೆಯಲ್ಲಿ ಶಂಕಿತ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ಮಾಹಿತಿ ಹಂಚಿಕೊಂಡಿರುವುದು ತಿಳಿದುಬಂದಿದೆ. ಈ ಕುರಿತಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಶಂಕಿತ ಭಯೋತ್ಪಾದಕನನ್ನು ವಶಕ್ಕೆ ಪಡೆದಿರುವುದನ್ನು ಖಚಿತಪಡಿಸಿದ್ದಾರೆ. ಆರೋಪಿ ವಿರುದ್ದ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಕಾರ ಮಾಹಿತಿ

0: ಪ್ರಕಾರ ಉತ್ತರ ಪ್ರದೇಶ ಮೂಲದ ವ್ಯಕ್ತಿ ಇದೆ. ಯಾವುದೋ ಇಲ್ಲಿ ಕೆಲಸ ಹುಡ್ಕೊಂಡು ಬಂದಿರೋದು. ಅವರ ಮೊಬೈಲ್ ನಲ್ಲಿ ಕೆಲವು ವಿಚಾರಗಳನ್ನ ಪತ್ತೆ ಹಚ್ಚಿದೆ. ಸೊ ಹೀಸ್ ಬೀನ್ ಅರೆಸ್ಟೆಡ್. ಏನೋ ಸ್ವಲ್ಪ ಬೇರೆ ಪಾಕಿಸ್ತಾನಿಗಳ ಜೊತೆ ಟಚ್ ನಲ್ಲಿ ಇದ್ದಾರೆ ಅಂತ ಚಾಟ್ ಮೂಲಕ ಗೊತ್ತಾಗಿದೆ. ಬಟ್ ಇಂದ ಇನ್ನೂ ಕೂಡ ಯಾವುದೇ ದೊಡ್ಡ ಮಟ್ಟದಲ್ಲಿ ಇಂಡಾಕ್ಟ್ರಿನೇಷನ್ ಆಗಿದೆ ಅಥವಾ ಬೇರೆ ಇದೆ ಅದನ್ನ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಆದ್ರೆ ಸದ್ಯಕ್ಕಂತೂ ಹೀಸ್ ಇನ್ ಕಸ್ಟಡಿ. ಅದೇನಿದೆ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಮಾಹಿತಿಯನ್ನು ನೀಡ್ತೀವಿ.
1: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದಿನಿಂದ ಕುಮಾರ ಪಾರ್ಕ್ನ ಅಧಿಕೃತ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ನಡುವೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ಶಿವಮೊಗ್ಗ ಪ್ರತಿನಿಧಿಗಳು ಹಾಗೂ ವಕೀಲರ ನಿಯೋಗವು ಮುಖ್ಯಮಂತ್ರಿಯವರನ್ನು ವಿಧಾನಸೌಧದಲ್ಲಿ ಭೇಟಿಯಾಗಿ ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮನವಿ ಸಲ್ಲಿಸಿತು. ಮನವಿಯಲ್ಲಿ ಪೀಠ ಸ್ಥಾಪನೆಯಾಗುವವರೆಗೆ ಶಿವಮೊಗ್ಗ ಜಿಲ್ಲೆಯನ್ನು ಬೆಂಗಳೂರಿನ ಪ್ರಧಾನ ಪೀಠದ ವ್ಯಾಪ್ತಿಯಲ್ಲೇ ಮುಂದುವರಿಸುವಂತೆ ಕೋರಿತು. ಐತಿಹಾಸಿಕವಾಗಿ ಮತ್ತು ಪ್ರಾಯೋಗಿಕವಾಗಿ ಶಿವಮೊಗ್ಗ ಜಿಲ್ಲೆಯು ಬೆಂಗಳೂರಿನೊಂದಿಗೆ ಉತ್ತಮ ಹಾಗೂ ಸುಗಮ ಸಾರಿಗೆಯ ಜೊತೆಗೆ ಸುಲಭ ಸಂಪರ್ಕವನ್ನು ಹೊಂದಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಶಿವಮೊಗ್ಗದಿಂದ ಕರಾವಳಿ ಭಾಗಕ್ಕೆ ಪ್ರಯಾಣಿಸಬೇಕಾದರೆ ಪಶ್ಚಿಮ ಘಟ್ಟಗಳ ಕಠಿಣ ಘಾಟಿ ರಸ್ತೆಗಳನ್ನು ದಾಟಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸರ್ಕ್ಯೂಟ್ ಪೀಠ ಸ್ಥಾಪನೆಯಾಗಬೇಕು ಹಾಗೂ ಬೆಂಗಳೂರಿನ ಪ್ರಧಾನ ಪೀಠದ ವ್ಯಾಪ್ತಿಯಲ್ಲಿ ಶಿವಮೊಗ್ಗ ಜಿಲ್ಲೆಯನ್ನು ಮುಂದುವರಿಸಬೇಕೆಂದು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿದ್ದಾರೆ. ನಿಯೋಗದಲ್ಲಿ ಶಾಸಕ ಚನ್ನಬಸಪ್ಪ, ಬೇಳೂರು ಗೋಪಾಲಕೃಷ್ಣ, ಪರಿಷತ್ ಸದಸ್ಯರಾದ ಧನರಾಜ್ ಸರ್ಜಿ, ಅರುಣ್ ಶಂಕರ್ ಮೂರ್ತಿ ಸೇರಿದಂತೆ ವಕೀಲರು ಉಪಸ್ಥಿತರಿದ್ದರು. ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ ಅವರ ಬೆಳಗಾವಿ ನಿವಾಸದ ಮೇಲೆ ಇಂದು ಮುಂಜಾನೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದ್ದು ತನಿಖೆ ಮುಂದುವರೆದಿದೆ. ಬೆಂಗಳೂರಿನ ಅವರ ಸಂಬಂಧಿಕರ ಮನೆಗಳ ಮೇಲೂ ದಾಳಿಯಾಗಿದ್ದು ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ. ದಾಳಿ ವೇಳೆ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ವೈ ಮಂಜುನಾಥ ಅವರು ಕೆಲಸದ ನಿಮಿತ್ತ ಬೆಂಗಳೂರಿಗೆ ತೆರಳಿದ್ದು ಅಲ್ಲಿ ರೇಸ್ಕೋರ್ಸ್ ರಸ್ತೆಯ ವಸತಿ ಸಮುಚ್ಚಯದಲ್ಲಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ. ಮಾಜಿ ಸಂಸದ ವೈ ದೇವೇಂದ್ರಪ್ಪ ಅವರ ಪುತ್ರ ಆಗಿರುವ ವೈ ಮಂಜುನಾಥ್ ವಿದೇಶಿ ಅಕ್ರಮ ಹಣ ವರ್ಗಾವಣೆ ಆರೋಪ ಎದುರಿಸುತ್ತಿದ್ದರು. ಜೊತೆಗೆ ಇವರು ಬೆಳಗಾವಿ, ಬೆಂಗಳೂರು, ಮೈಸೂರು, ಅರಸೀಕೆರೆ, ಬಳ್ಳಾರಿ ಹಾಗೂ ಗೋವಾದಂತಹ ಪ್ರಮುಖ ಸ್ಥಳಗಳಲ್ಲಿ ಸಾಕಷ್ಟು ಆಸ್ತಿ ಹೊಂದಿರುವ ಬಗ್ಗೆ ದೂರು ದಾಖಲಾಗಿತ್ತು. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನಹರಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಲಹೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೃಹ ಸಚಿವರು ಸಾರ್ವಜನಿಕರನ್ನು ಹಾಗೂ ಮಾಧ್ಯಮಗಳ ಗಮನ ಸೆಳೆಯಲು ಆರ್ಎಸ್ಎಸ್ ವಿರುದ್ದ ಟೀಕೆಗಳನ್ನು ಮಾಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆರ್ಎಸ್ಎಸ್ ವಿರುದ್ದ ಹೇಳಿಕೆಗಳನ್ನು ನೀಡುವುದರಲ್ಲೇ ತಲ್ಲೀನರಾಗಿರುವ ಅವರು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಮಾದಕ ವಸ್ತುಗಳ ಜಾಲ ನಿಗ್ರಹಿಸಲು ಆಪರೇಷನ್ ತೂಫಾನ್ ಅಡಿಯಲ್ಲಿ ಸಹಕಾರ ನೀಡುವಂತೆ ಕರ್ನಾಟಕ, ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳಿಗೆ ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್ ಪತ್ರ ಬರೆದಿದ್ದಾರೆ. ಆಪರೇಷನ್ ತೂಫಾನ್ ಕಳ್ಳ ಸಾಗಣೆದಾರರ ಹಣಕಾಸು ಜಾಲಗಳನ್ನು ಗುರಿಯಾಗಿಸಿಕೊಂಡು ಅಕ್ರಮವಾಗಿ ಸಂಪಾದಿಸಿದ ಆಸ್ತಿಗಳನ್ನು ವಶಪಡಿಸಿಕೊಳ್ಳಲು ಮುಂದಾಗಿದೆ. ಕೇರಳ ಪೊಲೀಸರು ಈಗಾಗಲೇ ಹಲವಾರು ಅಂತಾರಾಷ್ಟೀಯ ಮಾದಕ ವಸ್ತು ಕಳ್ಳ ಸಾಗಣೆದಾರರನ್ನು ಬಂಧಿಸಿದ್ದು ಇನ್ನೂ ಹೆಚ್ಚಿನ ಕಾರ್ಯಾಚರಣೆಗೆ ಸಂಘಟಿತ ಯೋಜನೆ ಅತ್ಯಗತ್ಯ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ICAR ಕಾರ್ಯದರ್ಶಿ ಜ್ಞಾನೇಂದ್ರ ಡಿ ತ್ರಿಪಾಠಿ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ICAR ಭೇಟಿ ನೀಡಿದ್ದಾರೆ. ಈ ವೇಳೆ ತೋಟಗಾರಿಕೆ, ಸಂಶೋಧನೆ, ನಾವೀನ್ಯತೆ, ತಂತ್ರಜ್ಞಾನ, ವಾಣಿಜ್ಯೀಕರಣ ಮತ್ತು ರೈತ ಕೇಂದ್ರಿತ ಅಭಿವೃದ್ದಿಗೆ ಸಂಸ್ಥೆಯು ನೀಡುತ್ತಿರುವ ಅತ್ಯುತ್ತಮ ಕೊಡುಗೆಗಳನ್ನು ಶ್ಲಾಘಿಸಿದರು. ಬೆಳೆ ಸುಧಾರಣೆ, ಜೀನೋಮಿಕ್ಸ್ ನೆರವಿನ ಸಂತಾನೋತ್ಪತ್ತಿ, ಬೀಜ ಉತ್ಪಾದನೆ, ಗುಣಮಟ್ಟದ ವಸ್ತುಗಳ ಉತ್ಪಾದನೆ, ಸಸ್ಯ ರಕ್ಷಣೆ ಮತ್ತು ತಂತ್ರಜ್ಞಾನ ವರ್ಗಾವಣೆಯಲ್ಲಿ ಸಂಸ್ಥೆಯ ಸಾಧನೆ ಬಗ್ಗೆ ಮಾಹಿತಿ ಪಡೆದುಕೊಂಡರು. ತೋಟಗಾರಿಕೆಯಲ್ಲಿ ಉತ್ಪಾದಕತೆ, ಲಾಭದಾಯಕತೆ ಹಾಗೂ ಸುಸ್ಥಿರತೆಗೆ ಕೊಡುಗೆ ನೀಡುವ ರೈತ ಆಧಾರಿತ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಸಂಸ್ಥೆಯ ಪ್ರಯತ್ನ

0: ಪ್ರಯತ್ನಗಳನ್ನು ಅವರು ಶ್ಲಾಘಿಸಿದರು. ಚಾಮರಾಜನಗರ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಅಂತಾರಾಷ್ಟೀಯ ಮಾದಕ ವ್ಯಸನ ತಡೆ ದಿನಾಚರಣೆ ಸಂಬಂಧ ನಗರದಲ್ಲಿ ಜಾಗೃತಿ ಜಾಥಾ ನಡೆಯಿತು. ಚಾಮರಾಜೇಶ್ವರ ದೇವಾಲಯ ಆವರಣದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶಶಿಧರ್ ಜಾಗೃತಿ ಜಾಥಾಗೆ ಚಾಲನೆ ನೀಡಿದರು. ಅಂತಾರಾಷ್ಟೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ನಾಳೆ ಮತ್ತು ನಾಡಿದ್ದು ಎರಡು ದಿನಗಳ ಕಾಲ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ವಿಶೇಷ ಮಾದಕ ವಸ್ತು ವಿರೋಧಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ತಿಳಿಸಿದ್ದಾರೆ. ಮಾದಕ ವಸ್ತುಗಳ ಸೇವನೆಗೆ ಒಮ್ಮೆ ಒಳಗಾದರೆ ಅದರಿಂದ ಹೊರಬರುವುದು ಕಷ್ಟ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಉತ್ತಮ ಆರೋಗ್ಯ ಪಡೆಯುವ ಹಾಗೂ ಡ್ರಗ್ ಮುಕ್ತ ಮಂಡ್ಯ ಜಿಲ್ಲೆಯಾಗಿ ಮಾಡುವ ನಿಟ್ಟಿನಲ್ಲಿ ಶಾಲಾ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಜಾಗೃತಿ ಮೂಡಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆ ಯೋಜನೆಗಳ ಪ್ರಯೋಜನವನ್ನು ಪರಿಣಾಮಕಾರಿಯಾಗಿ ತಲುಪಿಸಲು ಅಧಿಕಾರಿಗಳು ಹೆಚ್ಚಿನ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ ಪಾಂಡ್ವೆ ಸೂಚಿಸಿದ್ದಾರೆ. ಮುಂಗಾರು ಮಳೆ ಕೊರತೆಯಿಂದ ರೈತರು ಸಂಕಷ್ಟ ಎದುರಿಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಬೆಳೆ ವಿಮೆ ನೋಂದಣಿಯನ್ನು ತಾಲೂಕು, ಹೋಬಳಿ ಹಾಗೂ ಗ್ರಾಮ ಮಟ್ಟದಲ್ಲಿ ವ್ಯಾಪಕಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಹೆಚ್ಚಿನ ಸಂಖ್ಯೆಯ ರೈತರು ವಿಮಾ ವ್ಯಾಪ್ತಿಗೆ ಒಳಗಾಗುವಂತೆ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಹತ್ತಿ ಬೆಳೆಯ ಉತ್ಪಾದಕತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಗುಣಮಟ್ಟದ ಬೀಜ ವಿತರಣೆ, ಗುಚ್ಚ ಪ್ರಾತ್ಯಕ್ಷಿಕೆ, ಉತ್ಪಾದಕತೆ ಅಭಿಯಾನ ಹಾಗೂ ಸಮಗ್ರ ಬೆಳೆ ನಿರ್ವಹಣೆ ಕುರಿತು ರೈತರಿಗೆ ಅರಿವು ಮೂಡಿಸಬೇಕೆಂದು ನಿರ್ದೇಶನ ನೀಡಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೇ 27ರವರೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದ್ದು ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಸಾರ್ವಜನಿಕರು, ಮೀನುಗಾರರು ಹಾಗೂ ಪ್ರವಾಸಿಗರಿಗೆ ಕೆಲ ನಿಬಂಧನೆಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಈ ಅವಧಿಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳದಂತೆ ಸೂಚಿಸಲಾಗಿದೆ. ನೀರು ಇರುವ ತಗ್ಗು ಪ್ರದೇಶ, ಕೆರೆ, ನದಿ ತೀರ, ಸಮುದ್ರ ತೀರಕ್ಕೆ ಹೋಗದಂತೆ ಸಾರ್ವಜನಿಕರು, ಮುಖ್ಯವಾಗಿ ಮಕ್ಕಳು ಜಾಗೃತಿ ವಹಿಸುವುದು, ಪ್ರವಾಸಿಗರು ಹಾಗೂ ಸಾರ್ವಜನಿಕರು ನದಿ ನೀರಿರುವ ಪ್ರದೇಶ ಮತ್ತು ಸಮುದ್ರಕ್ಕೆ ಇಳಿಯದಂತೆ ಕಟ್ಟೆಚ್ಚರ ವಹಿಸುವುದು, ಕೃಷಿಕರು ಮಳೆ ಸಿಡಿಲಿನಂತಹ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಯಿಂದ ದೂರವಿರುವಂತೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆಯಲ್ಲಿ ಶಂಕಿತ ಭಯೋತ್ಪಾದಕ ಬಂಧನ ಖಚಿತಪಡಿಸಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ನಿಯೋಗ ಮನವಿ. ಬೆಳಗಾವಿ, ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ನಿವಾಸದ ಮೇಲೆ ಇಡಿ ದಾಳಿ, ದಾಖಲೆಗಳ ಪರಿಶೀಲನೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನ ಹರಿಸುವಂತೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಲಹೆ. ಹಾಗೂ ಕೇರಳಂನಲ್ಲಿ ಮಾದಕ ವಸ್ತುಗಳ ಜಾಲ ನಿಗ್ರಹಕ್ಕೆ ಆಪರೇಷನ್ ತೂಫಾನ್, ಸಹಕಾರ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಾರಾಯಣ್ ಕುಮಾರ್ ರಾಯಬಾಗಿ.
1: ನಮಸ್ತೆ ಗುರುಜಿ.
2: ವಿದ್ಯಾ, ಶಿಲ್ಪ ನಮಸ್ತೆ.
1: ಗುರುಜಿ, ಆಜ್ ಆಪ ಹಮೇ ಕ್ಯಾ ಪಢಾಯೆಂಗೆ?
2: ಆಜ್ ಮೈ ಆಪ್ ದೋನೋ ಕೋ ಏಕ್ ಕಹಾನಿ ಸುನಾಉಂಗಾ, ಕಹಾನಿ ಪಾಠ.
1: ಯಾವ ಕಥೆ ಗುರುಜಿ? ಹಾ ಗುರುಜಿ, ಕೌನ್ಸಿ ಕಹಾನಿ?
2: ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ, ಯಹಿ ಕಹಾನಿ ಸುನಾಉಂಗಾ.
1: ಅಂದರೆ ಬುದ್ಧಿ ಕಷ್ಟದಲ್ಲಿಯ ಗೆಳೆಯ.

0: ಎಂದು ಅರ್ಥ ಅಲ್ಲವೇ ಗುರುಜಿ?
1: ಹೌದು ಶಿಲ್ಪ, ನೀನು ಹೇಳಿದ್ದು ಸರಿ, ತುಮ್ನೆ ಠೀಕ್ ಕಹಾ. ಯಹ ಏಕ್ ಬಂದರ್ ಕಿ ಕಹಾನಿ ಹೈ, ಅಪ್ನಿ ಬುದ್ಧಿ ಸೇ ಉಸ್ನೆ ಅಪ್ನಿ ಜಾನ್ ಬಚಾಯಿ ಥಿ.
2: ತನ್ನ ಬುದ್ಧಿಯಿಂದ ಜೀವ ಉಳಿಸಿಕೊಂಡ ಕೋತಿಯ ಕಥೆಯೇ.
0: ಜಲ್ದಿ ಸುನಾಯಿಯೇ ಗುರುಜಿ, ಹಮೇ ಕಹಾನಿ ಸುನಿನಿ ಹೈ.
1: ಕ್ಯೂ ನಹಿ, ಅಬ್ ಇಸ್ ಕಹಾನಿ ಕೋ ಆಪ್ ಲೋಗ್ ಧ್ಯಾನ್ ಸೇ ಸುನೋ. ಏಕ್ ತಾಲಾಬ್ ಥಾ, ಉಸ್ಕೆ ಕಿನಾರೆ ಏಕ್ ಪೇಡ್ ಥಾ.
0: ಗುರುಜಿ, ತಾಲಾಬ್ ಕಾ ಅರ್ಥ ಕ್ಯಾ ಹೈ?
1: ತಾಲಾಬ್ ಅಂದ್ರೆ ಕೊಳ.
2: ಕಿನಾರೆ ಅಂದ್ರೆ?
1: ಕಿನಾರೆ ಅಂದ್ರೆ ತೀರ ಅಥವಾ ದಡ.
0: ಪೇಡ್ ಅಂದ್ರೆ ಮರ ಅಲ್ವಾ ಗುರುಜಿ?
1: ಹೌದು, ಪೇಡ್ ಅಂದ್ರೆ ಮರ.
2: ಓಹೋ, ಕೊಳದ ತೀರದಲ್ಲಿ ಒಂದು ಮರವಿತ್ತು ಅಲ್ವಾ ಗುರುಜಿ?
1: ಠೀಕ್ ಬತಾಯ, ವಹ ಜಾಮೂನ್ ಕಾ ಪೇಡ್ ಥಾ.
0: ಜಾಮೂನ್ ಮರನಾ ಗುರುಜಿ?
1: ಶಿಲ್ಪಾ, ಜಾಮೂನ್ ಅಂದ್ರೆ ಅಮ್ಮ ಮಾಡೋ ಗುಲಾಬ್ ಜಾಮೂನ್ ಅಲ್ಲ, ನೇರಳೆ ಹಣ್ಣು ಅಂತ.
2: ಜಾಮೂನ್ ಅಂದ್ರೆ ನೇರಳೆ ಹಣ್ಣು?
1: ಹಾ, ವೇ ಜಾಮೂನ್ ಆಕರ್ಷಕ್ ಔರ್ ಬಹುತ್ ಹೀ ಸ್ವಾದಿಷ್ಟ ಥೇ. ಉಸಿ ಪೇಡ್ ಕೆ ಊಪರ್ ಏಕ್ ಬಂದರ್ ರಹತಾ ಥಾ, ವಹ ಬಂದರ್ ಉನ್ಹೀ ಜಾಮೂನೋ ಕೋ ಖಾಯಾ ಕರ್ತಾ ಥಾ, ಮಜೆ ಸೇ ರಹತಾ ಥಾ.
0: ಗುರುಜಿ, ಮಜೆ ಸೇ ರಹನಾ ಅಂದ್ರೆ
2: ಸಂತೋಷವಾಗಿರುವುದು ಅಲ್ವಾ ಗುರುಜಿ?
1: ಹೌದು, ಉಸಿ ತಾಲಾಬ್ ಮೇ ಏಕ್ ಮಗರ್ಮಚ್ಚ ರಹಾ ಕರ್ತಾ ಥಾ.
2: ಮಗರ್ಮಚ್ ಯಾನಿ ಕ್ಯಾ ಹೈ?
1: ಮಗರ್ಮಚ್ ಅಂದರೆ ಮೊಸಳೆ, ಉಸೆ ಮಗರ್ ಭೀ ಕಹತೆ ಹೈ. ಮಗರ್ಮಚ್ ಪೇಡ್ ಕೆ ಪಾಸ್ ಆಯಾ, ಬಂದರ್ ಕಿ ದೋಸ್ತಿ ಕರ್ನಿ ಚಾಹಿ, ಬಂದರ್ ಮಾನ್ ಗಯಾ. ಶಿಲ್ಪ, ಇದನ್ನು ಕನ್ನಡದಲ್ಲಿ ಹೇಳು ನೋಡೋಣ.
0: ಮೊಸಳೆಯು ಮರದ ಬಳಿ ಬಂದು ಕೋತಿಯೊಂದಿಗೆ ಸ್ನೇಹ ಬಯಸಿತು, ಕೋತಿಯು ಒಪ್ಪಿಕೊಂಡಿತು.
1: ಹಾ, ಫಿರ್ ಮಗರ್ ನೇ ಕಹಾ, ದೋಸ್ತ್ ಮುಜೆ ಭಿ ಜಾಮೂನ್ ಖಾನೆ ಕಿ ಇಚ್ಛಾ ಹೋ ರಹಿ ಹೈ, ಮುಜೆ ಭಿ ಖಿಲಾವೋ ನಾ. ಬಂದರ್ ನೇ ಕಹಾ, ಕ್ಯೂ ನಹಿ, ತುಮೆ ಭಿ ಜಾಮೂನ್ ಖಿಲಾವುಂಗಾ, ಜಬ್ ಚಾಹೆ ಆ ಜಾನಾ. ವಿದ್ಯಾ, ಈಗ ನೀನು ಹೇಳು.
2: ನನಗೂ ನೇರಳೆ ಹಣ್ಣು ತಿನ್ನಬೇಕು ಎನಿಸುತ್ತಿದೆ, ನನಗೂ ಕೊಡು ಎಂದು ಮೊಸಳೆಯು ಕೇಳಿತು. ಆಯಿತು, ನಿನಗೂ ಕೊಡುತ್ತೇನೆ, ಯಾವಾಗ ಬೇಕಾದರೂ ಬಾ ಎಂದಿತು ಕೋತಿ.
1: ಹಾ, ಠೀಕ್ ಕಹಾ, ಬಂದರ್ ಜಾಮೂನ್ ತೋಡ್ಕರ್ ಕಿನಾರೆ ಪರ್ ಡಾಲ್ತಾ, ಔರ್ ಮಗರ್ ಪೇಟ್ ಭರ್ ಕೆ ಖಾತಾ, ಜಬ್ ಉಸ್ಕಾ ಪೇಟ್ ಭರ್ ಜಾತಾ, ಅಪ್ನಿ ಪತ್ನಿ ಕೆ ಲಿಯೇ ಭೀ ಲೇ ಜಾತಾ ಥಾ. ಇಸ್ ತರಹ ಮಗರ್ ಹರ್ ದಿನ್ ಕರ್ನೆ ಲಗಾ, ಆತಾ ಜಾಮೂನ್ ಖಾತಾ ಔರ್ ಅಪ್ನಿ ಪತ್ನಿ ಕೆ ಲಿಯೇ ಲೇ ಜಾತಾ.
0: ದಿನವೂ ನೇರಳೆ ಹಣ್ಣುಗಳನ್ನು ತಿಂದು ಮೊಸಳೆಯು ತನ್ನ ಹೆಂಡತಿಗಾಗಿ ಕೂಡ ತೆಗೆದುಕೊಂಡು ಹೋಗುತ್ತಿತ್ತು ಅಂತ ಅಲ್ಲವೇ ಗುರುಜಿ?
1: ಹೌದು.
2: ಕ್ಯಾ ಉಸ್ ಮಗರ್ ಕಿ ಪತ್ನಿ ಭೀ ಥಿ ಗುರುಜಿ?
1: ಹಾ, ಉಸ್ ಮಗರ್ ಕಿ ಏಕ್ ಪತ್ನಿ ಭೀ ಥಿ, ಜಿಸೆ ವಹ ಬಹುತ್ ಪ್ಯಾರ್ ಕರ್ತಾ ಥಾ. ಮಗರ್ ಕಿ ಪತ್ನಿ ಜಾಮೂನೋ ಪರ್ ಜಾನ್ ಛಿಡಕ್ತಿ ಥಿ.
2: ಜಾನ್ ಛಿಡಕ್ನಾ ಅಂದ್ರೆ ಏನು ಗುರುಜಿ?
1: ಜಾನ್ ಛಿಡಕ್ನಾ ಯಾನಿ ಬಹುತ್ ಪಸಂದ್ ಕರ್ನಾ, ಅಂದ್ರೆ ತುಂಬಾ ಇಷ್ಟಪಡುವುದು ಎಂದು. ವಹ ಹರ್ ದಿನ ಜಾಮೂನ್ ಖಾಯಾ ಕರ್ತಿ ಥಿ, ಅಪ್ನೆ ಪತಿ ಸೇ ವಹ ಜಾನ್ ಗಯಿ ಥಿ ಕಿ ವಹ ಜಾಮೂನೋ ಕೋ ಕಹಾ ಸೇ ಲಾತಾ ಹೈ, ಅಭಿ ಇನ್ ಜಾಮೂನೋ ಸೇ ಉಸ್ಕಾ ಮನ್ ನಹಿ ಭರ್ತಾ ಥಾ, ಉಸ್ಕಿ ಇಚ್ಛಾ ಬಡ್ತಿ ಗಯಿ ಔರ್ ವಹ ದುರಾಶಾ ಮೇ ಬದಲ್ ಗಯಿ.
0: ದುರಾಶಾ ಅಂದ್ರೆ ದುರಾಸೆ ಅಲ್ವೇ?
1: ಹೌದು, ದಿನವೂ ನೇರಳೆಯ ಹಣ್ಣುಗಳನ್ನು ತಿನ್ನುತ್ತಿದ್ದ ಮೊಸಳೆಯ ಹೆಂಡತಿಯ ಮನಸ್ಸಲ್ಲಿ ದುರಾಸೆಯೊಂದು ಮೂಡಿತು, ಕೇವಲ ಹಣ್ಣುಗಳಿಂದ ಆಕೆಗೆ ಸಮಾಧಾನವಾಗುತ್ತಿರಲಿಲ್ಲ.
0: ತಬ್ ಉಸ್ನೆ ಕ್ಯಾ ಕಿಯಾ?
1: ಉಸ್ಕಿ ದುರಾಶಾ ಇತ್ನಿ ಬಡ್ ಗಯಿ ಕಿ ಪತಿ ಸೇ ಅಪ್ನೆ ಮನ್ ಕಿ ಬಾತ್ ಕಹ ಡಾಲಿ, ಔರ್ ಜಾನ್ತಿ ಹೋ ಉಸ್ಕಿ ಇಚ್ಛಾ ಬಹುತ್ ಹೀ ಬುರಿ ಥಿ.
2: ಪತ್ನಿ ಮೊಸಳೆಯು ತನ್ನ ದುರಾಸೆಯನ್ನು ಹೇಳಿಕೊಂಡಿತು, ಅದು ಬಹಳ ಕೆಟ್ಟ ಯೋಚನೆ ಆಗಿತ್ತು.
1: ಹಾ, ಉಸ್ನೆ ಕಹಾ, ಯೇ ಜಾಮೂನ್ ಕಿತ್ನೆ ಸ್ವಾದಿಷ್ಟ ಹೈ, ವಹ ಬಂದರ್ ತೋ ಹರ್ ದಿನ ಜಾಮೂನೋ ಕೋ ಖಾತಾ ಹೈ, ಇತ್ನೆ ಸಾರೆ ಸ್ವಾದಿಷ್ಟ ಜಾಮೂನೋ ಕೋ ಖಾನೆ ವಾಲಾ ವಹ ಖುದ್ ಕಿತ್ನಾ ಸ್ವಾದಿಷ್ಟ ಹೋಗಾ, ಮೈ ಉಸ್ ಬಂದರ್ ಕೋ ಹೀ ಖಾನಾ ಚಾಹತಿ ಹೂ, ಆಜ್ ಉಸೆ ಹೀ ಲಾಯಿಯೆ. ಶಿಲ್ಪಾ, ತುಮ್ ಇಸೆ ಕನ್ನಡ ಮೇ ಬತಾವು.
0: ಜೀ ಹಾ, ಈ ನೇರಳೆ ಹಣ್ಣುಗಳು ಎಷ್ಟೊಂದು ರುಚಿಯಾಗಿವೆ, ಆ ಕೋತಿಯಂತೂ ದಿನವೂ ಈ ಹಣ್ಣುಗಳನ್ನು ತಿನ್ನುತ್ತದೆ. ಇಷ್ಟೊಂದು ರುಚಿಯಾದ ಹಣ್ಣುಗಳನ್ನು ತಿನ್ನುವ ಕೋತಿಯು ಇನ್ನೆಷ್ಟು ರುಚಿಯಾಗಿರಬಹುದು? ನಾನು ಆ ಕೋತಿಯನ್ನೇ ತಿನ್ನಬೇಕು, ಅದನ್ನೇ ಕರೆದು ತನ್ನಿ.
2: ಅರೆ, ಆಮೇಲೇನಾಯ್ತು?
1: ಪತ್ನಿ ಕಿ ಬಾತ್ ಸುನ್ಕರ್ ಮಗರ್ ಘಬ್ರಾ ಗಯಾ, ಉಸ್ಕೋ ಪತ್ನಿ ಪರ್ ಭೀ ಪ್ಯಾರ್ ಥಾ ಔರ್ ದೋಸ್ತ್ ಪರ್ ಭೀ, ಕ್ಯಾ ಕರೆ, ದುವಿಧಾ ಮೇ ಪಡ್ ಗಯಾ. ಪತ್ನಿ ಕೋ ಸಮಝಾಯಾ ಲೇಕಿನ್ ವಹ ನಹಿ ಮಾನ.

0: उसका एक ही हट था कि बंदर को खाना है। अब मगरमच्छ क्या करे, इसी दुविधा में वह बंदर के पास आया।
1: दुविधा अंद्रे एनु गुरुजी?
0: दुविधा अंद्रे चिंते अथवा संदेह यंदु।
1: ओहो, ಹೆಂಡತಿಯ ಮಾತು ಕೇಳಿ ಮೊಸಳೆಯು ಚಿಂತೆಗೀಡಾಯಿತು. ಅದು ತನ್ನ ಹೆಂಡತಿ ಮತ್ತು ಕೋತಿ ಇಬ್ಬರನ್ನು ಪ್ರೀತಿಸುತ್ತಿತ್ತು. ಎಷ್ಟೇ ಹೇಳಿದರೂ ಹೆಂಡತಿ ಮೊಸಳೆಯು ಕೋತಿಯನ್ನು ತಿನ್ನುವ ಹಠ ಬಿಡಲಿಲ್ಲ. ಇದೇ ಚಿಂತೆಯಿಂದ ಅದು ಕೋತಿಯ ಬಳಿ ಬಂದಿತು.
0: ಹೌದು ವಿದ್ಯಾ, ಸರಿಯಾಗಿ ಹೇಳಿದೆ. ಅಪ್ನೆ ದೋಸ್ತ್ ಕೋ ಚಿಂತಾ ಮೇ ದೇಖ್ ಕರ್ ಬಂದರ್ ನೇ ಪೂಚಾ, ಕ್ಯೂ ಮಿತ್ರ ಕ್ಯಾ ಚಿಂತಾ ಕರ್ ರಹೇ ಹೋ, ಕ್ಯಾ ತುಮ್ ಅಪ್ನಿ ಚಿಂತಾ ಮುಝೆ ನಹೀ ಬತಾಓಗೆ?
1: ಕೋತಿಯು ಮೊಸಳೆಯ ಚಿಂತೆಗೆ ಏನು ಕಾರಣ ಎಂದು ಕೇಳಿತು.
0: ಹೌದು, ಮಗರ್ ಕಿ ಪರೇಶಾನಿ ದೂರ್ ಕರ್ನಾ ಚಾಹತಾ ಥಾ, ಕ್ಯೂಂಕಿ ಬಂದರ್ ಏಕ್ ಸಚ್ಚಾ ಮಿತ್ರ ಥಾ. ಲೇಕಿನ್ ಮಗರ್ಮಚ್ಛ ನೇ ಉಸ್ಕೆ ಸಾಮ್ನೆ ಝೂಠ ಬೋಲಾ, ಕಹಾ ಮೇರಿ ಪತ್ನಿ ತುಮ್ಹೇ ಘರ್ ಬುಲಾ ರಹಿ ಹೈ, ತುಮ್ಸೆ ಮಿಲ್ನಾ ಚಾಹತಿ ಹೈ. ಬಂದರ್ ನೇ ಕಹಾ, ಇತ್ನಿ ಸಿ ಬಾತ್ ಕೆ ಲಿಯೆ ಚಿಂತಾ ಮತ್ ಕರು, ಮೈ ತುಮಾರೆ ಸಾಥ್ ಚಲೂಂಗಾ. ಬೇಚಾರಾ ಬಂದರ್ ಕಹಾ ಜಾನ್ತಾ ಥಾ ಕಿ ಮಗರ್ಮಚ್ಛ ಉಸೆ ಧೋಖಾ ದೇ ರಹಾ ಹೈ. ವಹ ತುರಂತ ಉಸ್ಕಿ ಪೀಠ ಪರ್ ಚಡ್ ಕರ್ ಬೈಠ ಗಯಾ, ಮಗರ್ ಉಸ್ಕೋ ಲೇಕರ್ ತಾಲಾಬ್ ಮೇ ತೈರ್ತಾ ಹುವಾ ಜಾನೆ ಲಗಾ. ಶಿಲ್ಪಾ, ಇದನ್ನು ಕನ್ನಡದಲ್ಲಿ ಹೇಳು.
1: ಆಯಿತು. ಕೋತಿಯು ಒಬ್ಬ ಒಳ್ಳೆಯ ಮಿತ್ರನಂತೆ ಮೊಸಳೆಯ ಚಿಂತೆಯನ್ನು ದೂರ ಮಾಡಲು ಬಯಸಿತು. ಆದರೆ ತನ್ನ ಹೆಂಡತಿಯು ಕೋತಿಯನ್ನು ನೋಡಬೇಕಂತೆ ಎಂದು ಅದರ ಎದುರು ಸುಳ್ಳು ಹೇಳಿತು. ಅದನ್ನು ನಂಬಿದ ಕೋತಿಯು, ಗೆಳೆಯ ಚಿಂತಿಸಬೇಡ, ನಾನು ನಿನ್ನ ಜೊತೆ ಬರುತ್ತೇನೆ ಎಂದಿತು.
2: ಅಯ್ಯೋ ಪಾಪ ಕೋತಿ.
1: ಮೊಸಳೆಯ ಮೋಸ ಅದಕ್ಕೆ ಗೊತ್ತೇ ಆಗಲಿಲ್ಲ. ಕೋತಿಯು ಅದರ ಬೆನ್ನ ಮೇಲೆ ಕುಳಿತುಕೊಂಡಿತು. ನಂತರ ಮೊಸಳೆಯು ಕೊಳದಲ್ಲಿ ಈಜಿಕೊಂಡು ಹೋಯಿತು.
0: ತೈರ್ತೆ ಹುವೆ ಮಗರ್ಮಚ್ಛ ತಾಲಾಬ್ ಕೆ ಬೀಚ್ ಮೇ ಆ ಗಯಾ. ಉಸ್ನೆ ಸೋಚಾ, ಬಂದರ್ ಅಭಿ ಭಾಗ್ ನಹೀ ಸಕ್ತಾ. ತಬ್ ಉಸ್ನೆ ಬಂದರ್ ಸೆ ಕಹಾ,
2: ಓಹೋ, ಮೊಸಳೆಯು ತೇಲುತ್ತಾ ಕೊಳದ ಮಧ್ಯ ಭಾಗಕ್ಕೆ ಬಂದಿದೆ.
1: ಇನ್ನು ಕೋತಿಗೆ ಓಡಿ ಹೋಗಲು ಸಾಧ್ಯವಿಲ್ಲ ಎಂದು ತಿಳಿದ ಮೇಲೆ ಕೋತಿಗೆ ಅದು ಏನು ಹೇಳಿತು?
0: ತುಮ್ಸೆ ಜಾಮೂನ್ ಲೇ ಜಾಕರ್ ಹರ್ ದಿನ್ ಮೈ ಅಪ್ನಿ ಪತ್ನಿ ಕೋ ದೇತಾ ಥಾ, ಉಸೆ ಬಹುತ್ ಪಸಂದ್ ಹೈ. ತುಮ್ ತೋ ಬಹುತ್ ಸಾರೆ ಜಾಮೂನ್ ಖಾತೆ ಹೋ, ತುಮಾರಾ ಶರೀರ್ ತೋ ಔರ್ ಭಿ ಸ್ವಾದಿಷ್ಟ ಹೋಗಾ ನಾ, ಮೇರಿ ಪತ್ನಿ ತುಮ್ಹೇ ಹಿ ಖಾನಾ ಚಾಹತಿ ಹೈ, ಇಸಿಲಿಯೇ ತುಮ್ಹೇ ಲೇ ಜಾ ರಹಾ ಹೂಂ.
2: ಹಾ ಗುರುಜಿ, ಗೊತ್ತಾಯ್ತು.
1: ನನ್ನ ಪತ್ನಿಯು ನಿನ್ನನ್ನು ತಿನ್ನಬೇಕಂತೆ. ದಿನವೂ ನೇರಳೆ ಹಣ್ಣು ತಿನ್ನುವ ನೀನು ಕೂಡ ಅಷ್ಟೇ ರುಚಿಯಾಗಿರಬಹುದಲ್ಲವೇ?
0: ಔರ್ ಇಸ್ಕೆ ಬಾದ್ ಬಂದರ್ ಡರ್ ಗಯಾ, ಉಸ್ಕೋ ಕುಚ್ ಭಿ ನಹೀ ಸೂಝಾ. ಏಕ್ ಪಲ್ ಕೆ ಲಿಯೇ ತೋ ಉಸ್ಕೋ ಲಗಾ ಕಿ ವಹ ಮರ್ ಜಾಯೇಗಾ, ಲೇಕಿನ್ ಉಸ್ನೆ ಹಿಮ್ಮತ್ ನಹೀ ಹಾರಿ. ವಹ ಬಂದರ್ ಬುದ್ಧಿಮಾನ್ ಥಾ. ತುರಂತ ಉಸ್ನೆ ಮಗರ್ಮಚ್ಚ ಸೇ ಕಹಾ,
2: ಮೊಸಳೆಗೆ ಭಯವಾಗತೊಡಗಿತು. ಹೌದು, ಕುಚ್ ಭಿ ನಹೀ ಸೂಝಾ ಅಂದ್ರೆ
1: ಏನೂ ಮಾಡಲು ತೋಚಲಿಲ್ಲ ಅಂತ.
2: ಒಂದು ಕ್ಷಣ ಸತ್ತೇ ಹೋಗುತ್ತೇನೆ ಅಂದಕೊಂಡ ಕೋತಿಯು, ಹಿಮ್ಮತ್ ನಹೀ ಹಾರಿ ಅಂದ್ರೆ
1: ಎದೆಗುಂದಲಿಲ್ಲ.
2: ಏಕೆಂದರೆ ಅದು ಬುದ್ಧಿವಂತ ಕೋತಿಯಾಗಿತ್ತು. ತಕ್ಷಣವೇ ಮೊಸಳೆಗೆ ಹೀಗೆಂದು ಹೇಳಿತು.
0: ದೋಸ್ತ್, ತುಮಾರಿ ಪತ್ನಿ ಮೇರೆ ಶರೀರ್ ಕೋ ಖಾನಾ ಚಾಹತಿ ಹೈ, ಲೇಕಿನ್ ಮೇರಾ ಹೃದಯ ತೋ ಮೇರೆ ಶರೀರ್ ಸೇ ಭೀ ಸ್ವಾದಿಷ್ಟ ಹೈ. ಅಚ್ಛಾ ತೋ ಮೈ ತುಮಾರಾ ಹೃದಯ ಹೀ ಉಸೆ ದೂಂಗಾ. ಕೈಸೆ ಮಿತ್ರ, ಮೇರಾ ಹೃದಯ ತೋ ಮೈನೆ ಪೇಡ್ ಪರ್ ಹೀ ರಖಾ ಹುವಾ ಹೈ, ಅಗರ್ ತುಮ್ ಪಹಲೆ ಹೀ ಬೋಲ್ತೆ ತೋ ಮೈ ಅಪ್ನಾ ಹೃದಯ ಲೇಕರ್ ಆತಾ.
1: ಗೆಳೆಯ, ನಿನ್ನ ಪತ್ನಿಯು ನನ್ನ ಶರೀರವನ್ನು ತಿನ್ನಬೇಕೆ? ಆದರೆ ನನ್ನ ಹೃದಯವು ಇನ್ನೂ ರುಚಿಯಾಗಿದೆ.
2: ಹಾಗಾದರೆ ನಿನ್ನ ಹೃದಯವನ್ನೇ ಅವಳಿಗೆ ಕೊಡುತ್ತೇನೆ.
1: ಹೇಗೆ ಸಾಧ್ಯ ಗೆಳೆಯ? ಅದನ್ನು ಮರದ ಮೇಲೆ ಬಿಟ್ಟು ಬಂದೆನಲ್ಲ. ನೀನು ಮೊದಲೇ ಹೇಳಿದ್ದರೆ ನನ್ನ ಹೃದಯವನ್ನೂ ಜೊತೆಗೆ ತರುತ್ತಿದ್ದೆ.
2: ತೋ ಮಗರ್ಮಚ್ನೆ ಕ್ಯಾ ಕಹಾ?
0: ಮಗರ್ನೆ ಕಹಾ, ಅಚ್ಛಾ ಮಿತ್ರ ಕೋಯಿ ಬಾತ್ ನಹೀ, ಮೈ ತುಮ್ಹೇ ಪೇಡ್ ಕೆ ಪಾಸ್ ಲೇ ಜಾತಾ ಹೂ, ತುಮ್ ಅಪ್ನಾ ಹೃದಯ ಲೇಕರ್ ಜಲ್ದಿ ಸೆ ಆ ಜಾನಾ, ಚಲೋ.
2: ಓಹೋ, ನಾನು ನಿನ್ನನ್ನು ಮರದ ಬಳಿ ಕರೆದುಕೊಂಡು ಹೋಗುತ್ತೇನೆ, ನಿನ್ನ ಹೃದಯವನ್ನು ಬೇಗ ತೆಗೆದುಕೊಂಡು ಬಾ ಎಂದಿತು ಮೊಸಳೆ.
0: ಬಹುತ್ ಬಡಿಯಾ ವಿದ್ಯಾ.
1: ಅರೆ ವಾಹ್, ಬಂದರ್ ಕೆ ಪಾಸ್ ಏಕ್ ಅಚ್ಚಾ ಮೌಕಾ ಹೈ.
2: ಹಾ, ಫಿರ್ ಕ್ಯಾ ಹುವಾ?
0: ಜೈಸೆ ಹಿ ಮಗರ್ ಕಿನಾರೆ ಪರ್ ಆಯಾ, ಬಂದರ್ ತುರಂತ ಪೇಡ್ ಪರ್ ಚಡ್ ಕರ್ ಬೈಠ ಗಯಾ. ಔರ್ ಮಗರ್ ಸೆ ಕಹನೆ

0: ಆಗ
1: ದಡಕ್ಕೆ ಬಂದ ತಕ್ಷಣವೇ ಕೋತಿಯು ಮರ ಏರಿ ಕುಳಿತು ಮೊಸಳೆಗೆ ಹೇಳಿತು.
2: ಕ್ಯಾ ಕಹ, ಏನು ಹೇಳಿತು?
0: ಧೋಕೆ ಬಾಸ್, ಮೈನೆ ತುಮ್ ಪರ್ ಭರೋಸಾ ಕಿಯಾ, ಅಪ್ನಾ ಮಿತ್ರ ಬನಾಯಾ ಔರ್ ಹರ್ ದಿನ್ ಜಾಮುನ್ ಖಿಲಾಯೇ. ತುಮ್ನೆ ತೋ ಮೇರೆ ಸಾಥ್ ವಿಶ್ವಾಸ ಘಾತ್ ಕಿಯಾ. ಮೇರಾ ಹೃದಯ ತೋ ಮೇರೆ ಸೀನೆ ಮೇ ಹೈ, ಉಸೆ ಮೈ ಪೇಡ್ ಪರ್ ಕೈಸೆ ರಖ ಸಕ್ತಾ ಹೂಂ. ತುಮ್ನೆ ಮುಝೆ ಮಾರ್ ಡಾಲ್ನೆ ಕೆ ಲಿಯೆ ಝೂಠ ಕಹಾ, ಪರ್ ಮೈನೆ ಝೂಠ ಬೋಲ್ಕರ್ ಅಪ್ನಿ ಜಾನ್ ಬಚಾಯಿ ಹೈ, ಚಲೆ ಜಾವೋ ಯಹಾಂ ಸೆ. ಫಿರ್ ಮಗರ್ಮಚ್ಛ ಶರ್ಮಾತಾ ಹುವಾ ವಹಾಂ ಸೆ ಚಲಾ ಗಯಾ.
1: ಅಬ್ಬಾ, ಕೋತಿ ಬಚಾವಾಯ್ತು.
0: ಅಚ್ಛಾ
2: ಗುರುಜಿ, ಕೋತಿಯು ಸಮಯಕ್ಕೆ ಸರಿಯಾಗಿ ಉಪಾಯ ಮಾಡಿತು ಅಲ್ವಾ?
0: ಹೌದು ಶಿಲ್ಪ, ಅದಕ್ಕೆ ಹೇಳುವುದು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಂದು. ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ.
1: ಹಾ ಗುರುಜಿ, ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ. ಕಹಾನಿ ಮುಝೆ ಬಹುತ್ ಪಸಂದ್ ಆಯಿ.
2: ಮುಝೆ ಭಿ ಬಹುತ್ ಪಸಂದ್ ಆಯಿ ಗುರುಜಿ. ಗುರುಜಿ, ಹಮ್ ಕಲ್ ಫಿರ್ ಆಯೆಂಗೆ. ನಾಳೆ ನಾವು ಮತ್ತೆ ಬರುತ್ತೇವೆ.
0: ಹಾ ಬಚ್ಚೋ, ಆ ಜಾನಾ, ಕಲ್ ಫಿರ್ ಕುಚ್ ನಯಾ ಪಡೆಯೆಂಗೆ.
2: ಧನ್ಯವಾದ ಗುರುಜಿ.
1: ನಮಸ್ತೆ ಗುರುಜಿ.
0: ನಮಸ್ತೆ ಬಚ್ಚೋ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ನಾರಾಯಣ್ ಕುಮಾರ್ ರಾಯಬಾಗಿ, ಇವರೊಂದಿಗೆ ಭಾಗವಹಿಸಿದವರು ಶಿಲ್ಪಾ ಸಿ ಹಾಗೂ ವಿದ್ಯಾಶ್ರೀ ರಾಯಬಾಗಿ.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ. ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ರಸವಾರ್ತೆ ಮೂಡಿ ಬರ್ತಾ ಇದೆ 6:30. ಇನ್ನು ಕೃಷಿರಂಗ ಕಾರ್ಯಕ್ರಮ 6:51. ಮಳೆಗಾಲದಲ್ಲಿ ರಾಸುಗಳ ಆರೈಕೆ ಕುರಿತಾಗಿ ಡಾ ಚಂದ್ರನಾಯಕ್ ಬಿಎಂ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ಇದಾದ ಬಳಿಕ ತುರುವೇಕೆರೆ ತಾಲೂಕು ನೀರುಗುಂದ ಪಾಳ್ಯದ ಕಂಚಿರಾಯ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ಆಲಿಸಬಹುದು. ಇನ್ನು ಸಿರಿಗಂಧ 7:45. ಪ್ರಚಲಿತ ವಿದ್ಯಮಾನ 9:15. ರಾತ್ರಿ 9:30 ಕ್ರೀಡಾಲೋಕ. ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ. ಅಂತಾರಾಷ್ಟ್ರೀಯ ಹಾಕಿ ಆಟಗಾರ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತ ಮೊಹಮ್ಮದ್ ರಹೀಲ್ ಮೌಸೇನ್ ಅವರೊಂದಿಗಿನ ಸಂದರ್ಶನವಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ ವೆಂಕಟೇಶ್ ಕುಮಾರ್ ಅವರ ಗಾಯನವಿದೆ. ತಬಲಾ ಸಾಥ್ ರಾಘವೇಂದ್ರ ನಾಕೋಡ್, ಹಾರ್ಮೋನಿಯಂ ಸಹಕಾರ ಪಂಚಾಕ್ಷರಿ ಹಿರೇಮಠ್. ಗಮನಿಸಿ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ರಾತ್ರಿ 10:00. ಇನ್ನು 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ.

0: ಬಣ್ಣಗಳ ಮಳೆಬಿಲ್ಲನ್ನು ನಿಮ್ಮ ಕಿವಿಗೆ ತಲುಪಿಸುತ್ತಿರುವ ಸದಾ ನಿಮ್ಮೊಂದಿಗೆ.
1: ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುತ್ತೆ. ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಈಗ ಸಮಯ 3:01:20 ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಇನ್ನು ಮುಂದೆ ಕೇಳಿ ನ್ಯಾಯವಾಣಿ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ಎಲ್ಲ ನಮ್ಮ ಕೇಳುಗರಿಗೆ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ನ್ಯಾಯ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಸಾಮಾನ್ಯವಾಗಿ ಒಂದು ಊರಿಂದ ಊರಿಗೆ ನಾವು ನೌಕರಿಯಲ್ಲಿದ್ದಾಗ ವರ್ಗಾವಣೆ ಆಗ್ತಾ ಇರ್ತೀವಿ, ಅಲ್ಲಿ ಹೋಗಿ ಬಾಡಿಗೆ ಮನೆ ಕೇಳ್ತೀವಿ. ನಾವು ಕಂಡಿದ್ದು ಕೆಲವು ಅನುಭವಗಳು ಏನಂತಂದರೆ, ಅಲ್ಲಿ ಜಾತಿಯನ್ನು ಕೇಳೋದು, ನೀವು ಮಾಂಸಾಹಾರಿಗಳ ಅಥವಾ ನೀವು ಮದುವೆ ಆಗಿದೆಯಾ ಇತ್ಯಾದಿ ಅನೇಕ ಕೆಲವು ವಿಷಯಗಳನ್ನು ಕೇಳ್ತಾರೆ. ಅವರಿಗೆ ಅದು ಸರಿ ಬರಲಿಲ್ಲ ಅಂದರೆ ಅವರು ಬಾಡಿಗೆ ಕೊಡಲ್ಲ. ಹಾಗಾಗಿ ಮನೆ ಮಾಲೀಕರು ಈ ಧರ್ಮ, ಜಾತಿ ಮತ್ತು ಆಹಾರ ಪದ್ಧತಿಗಳಿದ ಮೇಲೆ ಕೇಳಿಕೊಂಡು ಮನೆ ಬಾಡಿಗೆ ನೀಡಲು ಅವರು ಮುಂದಾದರೆ ಅಥವಾ ನಿರಾಕರಿಸಿದರೆ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ನಾವು? ಹಾಗಾದರೆ
3: ಸರ್, ಇದು ನಮ್ಮ ಭಾರತೀಯ ಸಂವಿಧಾನ ಆರ್ಟಿಕಲ್ 15 ಉಲ್ಲಂಘನೆ ಆಗುತ್ತೆ ಸರ್, ಡಿಸ್ಕ್ರಿಮಿನೇಷನ್ ಆಗುತ್ತೆ. ನಾವು ಯಾರನ್ನೂ ಧರ್ಮ, ಜಾತಿ, ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ, ಎಲ್ಲರನ್ನು ಈಕ್ವಲಿ ನಾವು ನೋಡಬೇಕಾಗತ್ತೆ. ಸೊ ಆ ರೀತಿ ಮಾಡಿದ್ರೆ ಅದು ಡಿಸ್ಕ್ರಿಮಿನೇಷನ್ ಅಂತ ನಾವು ಭಾವಿಸ್ತೀವಿ.
2: ಅಂದ್ರೆ ಸಾಕ್ಷ್ಯ ಸಂಗ್ರಹಣೆ ಮಾಡಿ ಮುಂದುವರಿಬೇಕಾಗತ್ತ? ಅಕಸ್ಮಾತ್ ನಾವು ಕಂಪ್ಲೇಂಟ್ ಕೊಡಬೇಕಂದ್ರೆ ಇವರು ಈ ರೀತಿ ನಮ್ಮ ಕೇಳಿದ್ರು, ನಿರಾಕರಣೆ ಮಾಡಿದ್ರು ಅಂತ ಹೇಳಿ?
3: ಹೌದು ಸರ್, ನಾವು ಸಾಕ್ಷಿಗಳನ್ನ ಸಂಗ್ರಹಿಸಬೇಕಾಗ್ತದೆ. ಇನ್ನ ತಾರತಮ್ಯ ಸಾಬೀತು ಮಾಡೋದು ಸ್ವಲ್ಪ ಕಷ್ಟ ಸರ್, ಆದ್ರೆ ನೀವು ದಾಖಲೆಗಳನ್ನ ಜೋಪಾನವಾಗಿ ಇಟ್ಟರೆ ಒಂದ್ ಸ್ವಲ್ಪ ಸಾಧ್ಯತೆ ಹೆಚ್ಚುತ್ತೆ ಸರ್. ಮಾಲೀಕರು ಏನಾದ್ರೂ ವಾಟ್ಸ್ಆಪ್ ಮುಖಾಂತರ ಅಥವಾ SMS ಮುಖಾಂತರ ನಿಮ್ಗೆ ಮನೆ ನಾವು ಕೊಡೋದಿಲ್ಲ ಅಂತ ನಿರಾಕರಿಸಿದ್ರೆ ಅದನ್ನ ಸಂಗ್ರಹಿಸಬೇಕು. ನಿಮ್ಗೆ ಧರ್ಮದ ಕಾರಣ ಕೇಳಿ, ನಿಮ್ಗೆ ನಿಮ್ ಜಾತಿ ಕಾರಣ ಕೇಳಿ, ನಿಮ್ ಆಹಾರ ಪದ್ಧತಿ ಕಾರಣ ಕೇಳಿದ ಯಾವುದೇ ದಾಖಲೆ ಇದ್ರೆ ಅದನ್ನ ಸಂಗ್ರಹಿಸಬಹುದು. ಅಥವಾ ನಿಮ್ ಜೊತೆ ಯಾರಾದ್ರೂ ನಿಮ್ಮೊಟ್ಟಿಗೆ ಮನೆ ನೋಡಕ್ಕೆ ಬಂದವರು, ಅವ್ರ ಮುಂದೆ ಈ ಸಂದರ್ಭ ಬಂದಿದ್ರೆ ನೀವು ಅವರನ್ನ ಕೂಡ ಸಾಕ್ಷಿಯಾಗಿ ಇಟ್ಕೊಳ್ಬಹುದು ಸರ್.
2: ಇಷ್ಟೆಲ್ಲ ಹೋರಾಟ ಮಾಡಿ ಒಂದು

0: ಅಡುಗೆ ಮನೆಗೆ ಪ್ರವೇಶ ಮಾಡೋದಂದ್ರೆ ಭಾರಿ ಕಷ್ಟದ್ದೇ. ಯಾಕಂದ್ರೆ ನಾವು ಎಲ್ಲೋ ಆಗಲಿ ಯಾರ್ದೋ ಮನೆಯನ್ನ ಒಂದು ಹಕ್ಕು ರೀತಿಯಲ್ಲಿ ಕೇಳಿ ಪ್ರವೇಶ ಮಾಡಿ ಅವ್ರ ಜೊತೆಗೆ ಆ ಒಂದು ಸಂಬಂಧ ಇಟ್ಕೊಂಡು ಬದುಕಕ್ಕ ಆಗಲ್ಲ, ತುಂಬಾನೇ ಕಷ್ಟ ಆಗತ್ತೆ. ಆದರೂ ಕೂಡ ಇದು ಸರಿಯಲ್ಲ, ಜಾತಿ ಕೇಳಿ ಧರ್ಮ ಕೇಳಿ ಮನೆ ಬಾಡಿಗೆ ನೀಡುವಂಥದ್ದು ಆಗಲೇಬಾರದು. ಆದರೂ ಒಂದಿಷ್ಟು ಪ್ರತಿಭಟನೆ ಮಾಡಬೇಕು ಅಂತ ಇರುತ್ತೆ, ಎಲ್ಲಿ ದೂರು ನೀಡಬೇಕಾಗತ್ತೆ ಹಂಗಾರೆ?
1: ಸರ್, ಇಲ್ಲಿ ಏನಾಗುತ್ತೆ, ನಮ್ಮ ಮೂಲಭೂತ ಹಕ್ಕು ಉಲ್ಲಂಘನೆ ಆಗಿರುತ್ತೆ, ಅದಕ್ಕೆ ನಾವು ದೂರು ನೀಡಲೇಬೇಕಾದಂಥ ಪರಿಸ್ಥಿತಿ. ಆವಾಗ ನಾವೇನ್ ಮಾಡಬೇಕು, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಅಲ್ಲಿ ಧಾರ್ಮಿಕ ತಾರತಮ್ಯ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗಿದೆ ಅಂತ ಅಲ್ಲಿ ನಾವು ಆನ್ಲೈನ್ ಮೂಲಕ ದೂರನ್ನ ನೀಡಬಹುದು ಸರ್. ಹಾಗೇನೆ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಅಂತ ಹೇಳ್ತೀವಿ, ಅಲ್ಲಿ ಅವರು ವೆಬ್ಸೈಟ್ ಇದೆ ಸರ್, ncm.nic.in ಅಂತ, ಅಲ್ಲೂ ಕೂಡ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನ ಪೊಲೀಸರಿಗೆ ದೂರು ಕೂಡ ನಾವು ನೀಡಬಹುದು, ಅದು FIR ಆಗುತ್ತೆ. ಇನ್ನ ಕೊನೆಗೆ ನಮ್ಮ ಮೂಲಭೂತ ಹಕ್ಕು ಉಲ್ಲಂಘನೆ ಆಗಿದೆ ಅಂತಂದಾಗ ನಾವು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ರಿಟ್ ಪಿಟಿಷನ್ ಅನ್ನ ಕೂಡ ನಾವು ದಾಖಲಿಸಬಹುದು ಸರ್.
0: ಇವೆಲ್ಲ ಕ್ರಮಗಳಿವೆ, ಆದರೂ ಸಮಸ್ಯೆ ಅಲ್ಲಿ ಇಲ್ಲಿ ಹಲವರು ಎದುರಿಸ್ತಾ ಇರ್ತಾರೆ.
1: ಮಾಲೀಕರು ಸಾಮಾನ್ಯವಾಗಿ ಡೈರೆಕ್ಟ್ ಆಗಿ ನಿಮ್ ಧರ್ಮ, ಜಾತಿ, ಆಹಾರ ಪದ್ಧತಿಯನ್ನು ಕೇಳೋ ಅಂತ ಪ್ರಶ್ನೆ ಮಾಡೋದಿಲ್ಲ, ಅವರು ಬೇರೆ ಕಾರಣ ಹೇಳ್ತಾರೆ. ಆದ್ರೆ ಸ್ಪಷ್ಟವಾದ ದಾಖಲೆಗಳನ್ನ ಇಟ್ಕೊಂಡು ನಾವು ಕಾನೂನಿನ ಅಡಿಯಲ್ಲಿ ಹೋದ್ರೆ ಅದು ನಮಗೆ ನ್ಯಾಯವನ್ನ ಒದಗಿಸಿ ಕೊಡ್ತದೆ. ಇದು ಈ ರೀತಿ ಡಿಸ್ಕ್ರಿಮಿನೇಷನ್ ತಪ್ಪು
0: ಅಲ್ವಾ? ಆದ್ರೂ ಬಹಳಷ್ಟು ಜನರು ಒಂದು ಮನೆ ಅಂತಂದ್ಮೇಲೆ ಅದನ್ನು ಬಾಡಿಗೆ ನೀಡಬೇಕಾಗತ್ತೆ, ಅಲ್ಲಿ ಯಾರೇ ಬಂದರೂ ಕೂಡ ಅವರು ಸ್ವತಂತ್ರವಾಗಿ ಅಲ್ಲಿ ಬದುಕಬೇಕು ಅಂತ ಅನ್ನೋದನ್ನ ಮಾಲೀಕರು ಕೂಡ ತಿಳ್ಕೊಬೇಕಾಗತ್ತೆ. ಅದು ಇನ್ನೊಂದು ಯಾವುದೋ ಕಾರಣಕ್ಕೆ ಎಡೆ ಮಾಡಿಕೊಡಬಾರ್ದು. ಯಾಕಂದ್ರೆ ಬಾಡಿಗೆ ಮನೆಯಲ್ಲಿ ಒಂದ್ಸಲ ಸೇರ್ಕೊಂಡ್ಮೇಲೆ ಅಲ್ಲಿ ಏನಾದರೂ ಇನ್ನೊಂದು ಸಮಸ್ಯೆ ಶುರು ಆದಾಗ ಆವಾಗ ಬಾಡಿಗೆ ಮನೆ ಖಾಲಿ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ವಕೀಲರಾದ ಪ್ರತಿಮಾ ಜೋಶಿ ಅವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು, ನಮಸ್ಕಾರ.
1: ಧನ್ಯವಾದ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಸ್ಟುಡಿಯೋದಲ್ಲಿ ಸಮಯ 3:36 ಆಗಿದೆ. ನನ್ನ ಎಲ್ಲ ಹೊಂಬಿಸಿಲು ಸ್ನೇಹಿತರಿಗೆ ಸ್ವಾಗತ, ಸುಸ್ವಾಗತ. ಇಂದು ಜಗತ್ತು ಬೆಳಿಗ್ಗೆ ಏಳುವ ವೇಳೆಗೆ ಸಖತ್ ಬದಲಾಗೋಗುತ್ತೆ ರೀ. ಸಂಜೆ ಆಗುವಷ್ಟರಲ್ಲಿ ಮತ್ತೊಮ್ಮೆ ಹೊಸ ಸುದ್ದಿ, ಹೊಸ ಘಟನೆ. ತಂತ್ರಜ್ಞಾನ, ರಾಜಕೀಯ, ಅರ್ಥಶಾಸ್ತ್ರ, ವ್ಯಾಪಾರ, ಕ್ರೀಡೆ, ಸಿನಿಮಾ ಅಂತ ಕೇಳಿದ್ರೆ ಪ್ರತಿಯೊಂದು ಕ್ಷಣವೂ ಹೊಸ ಮಾಹಿತಿಯ ಸಾಗರನೇ. ಹಾಗಾದರೆ ನಡೀರಿ ಆ ಜ್ಞಾನ ಸಾಗರದಲ್ಲಿ. ನಿಮ್ಮನ್ನು ಸ್ವಲ್ಪ ಆಳಕ್ಕೆ ಕರೆದುಕೊಂಡು ಹೋಗುವ ಪ್ರಯತ್ನ ಈ ಹೊಂಬಿಸಿಲು ಕ್ವಿಜ್ ಕಾರ್ಯಕ್ರಮ. ಸೊ ಮತ್ತಾಕೆ ತಡೆ, ಇವತ್ತು ಬರೀ 25 ನಿಮಿಷ ಮಾತ್ರ ಕ್ವಿಜ್ ಆಗಿರೋದ್ರಿಂದ ತಕ್ಷಣವೇ ಆರಂಭ ಮಾಡಿಬಿಡೋಣ ನಮ್ಮ ಕ್ವಿಜ್ ಟೈಮ್. ಸೊ ಹಾಗಾದರೆ ನೀವು ಕೂಡ ರೆಡಿ ಆಗಿದ್ದೀರಾ ನಮ್ಮ ಕ್ವಿಜ್ಗೆ? ಸೊ ಲೆಟ್ಸ್ ವೆಲ್ಕಮ್ ಆಲ್ ಆಫ್ ಯು ಫಾರ್ ದಿಸ್ ಹೊಂಬಿಸಿಲು ಕ್ವಿಜ್.

ಓಕೆ, ಸೊ ಎಲ್ಲರೂ ಸಿದ್ಧನಾ? ನನ್ನ ಮೊದಲ ಪ್ರಶ್ನೆ ಇದಾಗಿದೆ, ಅತಿ ಹೆಚ್ಚು ಹಾಡುಗಳನ್ನು ಹೊಂದಿರುವ ಬಾಲಿವುಡ್ ಸಿನಿಮಾ ಯಾವುದು ಮತ್ತು ಎಷ್ಟು ಹಾಡುಗಳು ಇದೆ? ನಿಮ್ಗೇನಾದ್ರು ಉತ್ತರ ಗೊತ್ತಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಲ್ಲ 9480901013 ಸಂದೇಶ ಕಳಿಸ್ಬೋದು. ಮತ್ತೊಮ್ಮೆ ನಮ್ಮ ಹೊಂಬಿಸಲಿನ ಮೊದಲ ಕ್ವಶನ್, ಅತಿ ಹೆಚ್ಚು ಹಾಡುಗಳನ್ನು ಹೊಂದಿರುವ ಬಾಲಿವುಡ್ ಸಿನಿಮಾ ಯಾವುದು? ನೀವು ಕೂಡ ಉತ್ತರವನ್ನ ಕಳಿಸಿ 9480901013. ಸೊ ನಿಮಗೆ ಒಂದು ಹಾಡಿನ ಕಾಲಾವಕಾಶ.

0: ಓಕೆ, ನಮ್ಮ ಪ್ರಶ್ನೆಯಾಗಿತ್ತು ಬಾಲಿವುಡ್ನ ಅತಿ ಹೆಚ್ಚು ಹಾಡುಗಳನ್ನು ಹೊಂದಿರುವ ಸಿನಿಮಾ ಯಾವುದು ಅಂತ. ಬಹಳಷ್ಟು ಬಹಳಷ್ಟು ಜನ ತುಂಬ ಜನ ಮೆಸೇಜ್ ಕಳಿಸಿದ್ರ, ಆಲ್ಮೋಸ್ಟ್ 99% ಸರಿಯಾದ ಉತ್ತರ ಕಳಿಸಿದ್ದೀರ. ಆದರೆ ಇವತ್ತು ಸಮಯದ ಅಭಾವದಿಂದ ನಾನು ಎಲ್ಲ ಸರಿಯಾದ ಉತ್ತರಗಳನ್ನು ಕಳಿಸಿರುವ ಹೆಸರು ಓದೋಕ್ಕಾಗಲ್ಲ. ಬಟ್ ನಾನು ಟ್ರೈ ಮಾಡ್ತೀನಿ ಯಾರ್ಯಾರು ಕಳಿಸಿದ್ದಾರೆ. ಫಸ್ಟ್ ಕಳಿಸಿರುವ ಸ್ವಲ್ಪ ಜನ ಹೆಸರನ್ನು ಮಾತ್ರ ಖಂಡಿತವಾಗ್ಲೂ ಓದ್ತೀನಿ. ರಾಧಾಕೃಷ್ಣ ಚಲ್ಲಹಳ್ಳಿ ಅವರು, ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ನೇತ್ರಾ ಕೆಂಗೇರಿ ಅವರು, ಬಿಂದು ಪ್ರಕಾಶ್ ಅವರು ಹೊನ್ನೂರಿನಿಂದ, ಹೊನ್ನೂರು ಅಲಿ ಹನುಮಂತಪುರದಿಂದ, ಸುಷ್ಮಾ ಕಾರ್ತಿಕ್ ಅವರು ಕಳಿಸಿದ್ದಾರೆ ಚಂದ್ರಪ್ಪ ಉತ್ತರಹಳ್ಳಿಯಿಂದ, ದಿಲೀಪ್ ಕಲ್ಯಾಣ್ಕ ಅವರು, ಬಿ ಎಂ ವಿಶ್ವನಾಥ್, ಚನ್ನಬಸಪ್ಪ ಕರಮಡಿ ಅವರು, ಅನಿಲ್ ಭೀಷ್ಟಣ್ಣನ್ ಅವರು, ಬಾಬಾ ಕಲ್ಯಾಣ್, ಮಂಜುನಾಥ್ ಇಂದರಿಗಿ ಅವರು, ಎನ್ ಜಿ ಬಸವರಾಜ್ ಅವರು, ಪ್ರಸನ್ನ ಕುಮಾರ್ ಅವರು ದಾವಣಗೆರೆಯಿಂದ, ಪ್ರಕಾಶ್ ಅಕ್ಕಿಪಾಡಿ ಅವರು ಹಂಪಿಯಿಂದ, ಜಾಫರ್ ಅವರು, ಶ್ರೀಕಾಂತ್ ಘೋಡ್ಖಂಡಿ ಅವರು, ಶ್ರೀಮಂತ್ ಹೊಸಮನಿ ಬೀದರ್ನಿಂದ, ಹಾಗೂ ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಪದ್ಮಶ್ರೀ ಕುಟುಂಬ, ಹಾಗೆ ತುಂಬ ಜನ, ಚಂದ್ರಕಾಂತ್ ಅವರು, ಮಂಡಿಕಲ್ ಕೃಪಾ ಅವರು, ನೀವೆಲ್ಲ ಕಳಿಸಿದ್ದೀರಾ. ಮಂಜುನಾಥ್ ಲಗ್ಗೆರೆ ಅವರು, ಖಂಡಿತವಾಗ್ಲೂ ನೀವು ಹೇಳಿದಂತಹ ಉತ್ತರ ಸರಿಯಾಗಿದೆ. ಹೌದು, 1932 ಬಿಡುಗಡೆಯಾದ ಇಂದ್ರಸಭಾ ಎಂಬ ಸಿನಿಮಾ, ಅದೊಂದು ಫ್ಯಾಂಟಸಿ ಸಿನಿಮಾ ಆಗಿತ್ತು, ಸಂಗೀತಮಯ ಸಿನಿಮಾ. ಹೌದು, ಈ ಚಿತ್ರದಲ್ಲಿ ಅಚ್ಚರಿಯ 72 ಹಾಡುಗಳು ಇದ್ದು ಇದಕ್ಕಾಗಿ ಗಿನ್ನೆಸ್ ವಿಶ್ವ ದಾಖಲೆಯನ್ನು ಕೂಡ ಪಡೆದಿದೆ. ಈ ಚಿತ್ರವು ಮೂಲತಃ ಒಂದು ಆಪರೇಟಾ ಸ್ಟೈಲ್ ಅಂತಾರಲ್ಲ, ಸಂಗೀತ ನಾಟಕ ಶೈಲಿಯ ಚಿತ್ರವಾಗಿದ್ದು, ಪಾತ್ರಗಳು ಸಾಮಾನ್ಯವಾಗಿ ಇಲ್ಲಿ ಸಂಭಾಷಣೆ ಅಥವಾ ಮಾತನಾಡೋಕ್ಕಿಂತ ಹೆಚ್ಚಾಗಿ ಪದ್ಯ ಮತ್ತು ಹಾಡುಗಳ ಮೂಲಕವೇ ಕಥೆಯನ್ನು ಮುಂದುವರಿಸುತ್ತೆ ಅಲ್ವಾ. ಅದಾದ ನಂತರ ಹೇಳ್ತಾರೆ ಹಮ್ ಆಪ್ಕೆ ಹೇ ಕೌನ್ ಅಲ್ಲಿ 14 ಇತ್ತು, ರಾಕ್ ಸ್ಟಾರ್ ಅಲ್ಲಿ 14 ಅಂತ. ಬಟ್ ಯಾರು ಈ ಸಿನಿಮಾ, ಇಂದ್ರಸಭಾ ಸಿನಿಮಾನ ಬೀಟ್ ಮಾಡೋಕ್ಕಾಗದೇ ಇಲ್ಲ. ಏನಂತೀರಾ? ಥ್ಯಾಂಕ್ ಯು ಎವ್ರಿವನ್, ನಿಮ್ಮ ಸಂದೇಶಗಳಿಗೆ, ನಿಮ್ಮ ಉತ್ತರಗಳಿಗೆ. ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.
1: ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ಹಿಂಗೆ ಕಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
3: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
7: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
8: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
9: ಒಳ್ಳೆ ಟೀಚರ್ಸ್ ಇರಬೇಕು,
8: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
7: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
10: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.AC.IN ಅಥವಾ ಕಾಲ್ 9916-53458.
0: ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಮತ್ತೆ ನಮ್ಮ ಎರಡನೇ ಪ್ರಶ್ನೆ, ಈ ಬಾರಿಯ ಫಿಫಾ ಫುಟ್ಬಾಲ್ ಪುರುಷರ ವರ್ಲ್ಡ್ ಕಪ್ನಲ್ಲಿ ಒಟ್ಟು ಎಷ್ಟು ತಂಡಗಳು ಭಾಗಿಯಾಗಿದ್ವು? ಮತ್ತೊಮ್ಮೆ ಕೇಳ್ತೀನಿ ನಮ್ಮ ಪ್ರಶ್ನೆ. ಈ ಬಾರಿಯ ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ ನಡೀತಿದೆಯಲ್ಲ, ಪುರುಷರ ವರ್ಲ್ಡ್ ಕಪ್, ಅದರಲ್ಲಿ ಟೋಟಲ್ ಆಗಿ ಎಷ್ಟು ತಂಡಗಳು ಭಾಗಿಯಾಗಿದೆ? ನಿಮ್ಗೆ ಏನಾದ್ರು ಉತ್ತರ ಗೊತ್ತಿದ್ರೆ ಗೊತ್ತಲ್ಲ, ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಕಳಿಸಬಹುದು. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ.

0: ಓಕೆ, ನಮ್ಮ ಪ್ರಶ್ನೆಯಾಗಿತ್ತು, ಈ ಬಾರಿಯ ಫಿಫಾ ಫುಟ್ಬಾಲ್ ಪುರುಷರ ವರ್ಲ್ಡ್ ಕಪ್ನಲ್ಲಿ ಒಟ್ಟು ಎಷ್ಟು ತಂಡಗಳು ಭಾಗಿಯಾಗಿದ್ವು ಅಂತ. ಸುಮಾರು ಜನ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, ಬಹಳಷ್ಟು ಜನ ಉತ್ತರ ಕೊಟ್ಟಿದ್ದೀರಾ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎವ್ರಿ ಒನ್ ನಿಮ್ಮ ಉತ್ತರಗಳಿಗಾಗಿ. ಆದರೆ ಇವತ್ತು ಸಮಯ ತುಂಬಾ ಕಮ್ಮಿ ಇರೋದ್ರಿಂದ ಫಸ್ಟ್ ಕಳಿಸಿರುವ ಸ್ವಲ್ಪ ಹೆಸರು ಮತ್ತು ಆದಷ್ಟು ರಿಪೀಟ್ ಆಗದಿರೋಂಥ ಹೆಸರುಗಳನ್ನು ಓದೋಕ್ಕೆ ನಾನು ಟ್ರೈ ಮಾಡ್ತೀನಿ, ತಪ್ಪಿದ್ದಲ್ಲಿ ಕ್ಷಮಿಸಬೇಕು. ಸರಿಯಾದ ಉತ್ತರ 48 ತಂಡಗಳು. ಹೌದು, ಇದೇ ಮೊದಲ ಬಾರಿ 32 48 ತಂಡಗಳು ತಲಾ 4 12 ಗ್ರೂಪ್ಗಳಾಗಿ ವಿಂಗಡಿಸಲಾಗಿದೆ. ಇದು ಇತಿಹಾಸದಲ್ಲಿ ಅತಿ ದೊಡ್ಡ ಟೂರ್ನಿಯಾಗಿದೆ. ಈ ಪಂದ್ಯಾವಳಿಯಲ್ಲಿ ಒಟ್ಟು 104 ಪಂದ್ಯಗಳು ಹೊಂದಿದೆ. ಸೊ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಅಂತ ನೋಡೋದಾದ್ರೆ, ಜಯಶ್ರೀ, ಸುನೀಲ್, ಸುಧಾಮೂರ್ತಿ, ಕೆ ಹಳ್ಳಿ ಅವರು, ಚಂದ್ರಶೇಖರ್ ತಾವರೆಕೆರೆ, ಲಕ್ಷ್ಮೀ ದೇವಮ್ಮ ಸಾತನೂರು, ವಿವೇಕಾನಂದ ಅವರು, ಬಿಬಿ ಭೂಮಿಕಾ ಅವರು, ದತ್ತು ಕಲ್ಬುರ್ಗಿಯಿಂದ, ರಮ್ಯಾ ಮಲ್ನಾಡು, ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ ಹುತ್ತಾಯಿಂದ, ಲೀಲಾ ಬೇಗೂರ್ನಿಂದ, ತಿರುಕನ್ನ ಬಳಗ ಮಲ್ಲಾಡಿ ಹಳ್ಳಿಯಿಂದ, ಪ್ರತಿಮಾ ಸಾನ್ವಿ, ಪರ್ಜನ್ಯ ತೇಜಸ್ವಿ ಹೊಸನಗರದಿಂದ, ಶರಣಬಸವ ಮಾನ್ವಿ ಹಾಗೂ ಜಿ ಎಸ್ ಭೋಜರಾಜ್, ಮೋನಿಕಾ ಸುಮನ ಶೆಟ್ಟಿಹಳ್ಳಿಯಿಂದ, ನಾರಾಯಣ ಉದಯನಗರದಿಂದ, ಮಂಗಳ ಮೈಸೂರಿನಿಂದ, ವಾಸಿಮಲಿ ಜಗಳೂರಿನಿಂದ, ಶ್ರೀನಾಥ್ ಮಾಗಡಿ ರೋಡಿನಿಂದ, ಹಾಗೆ ವಿವೇಕಾನಂದ ಜ್ಞಾನಭಾರತಿ ನಗರದಿಂದ, ಬಹಳಷ್ಟು ಜನ ಚಂದ್ರಶೇಖರ್ ತಾವರೆಕೆರೆಯಿಂದ, ಇನ್ನು ನೇತ್ರ ಅವರು, ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ. ನಿಮ್ಮೆಲ್ಲರ ಉತ್ತರಗಳಿಗೆ ಧನ್ಯವಾದಗಳು. ಸೊ ನಮ್ಮ ಮುಂದಿನ ಪ್ರಶ್ನೆ ಹೋಗುವ ಮುಂಚೆ ಒಂದು ಚಿಕ್ಕ ಬ್ರೇಕ್.
1: ಮ್ಯೂಸಿಕ್ ಅಲಿಯಾಸ್ ಆಕಾಶವಾಣಿ ಎಫ್ಎಂ ರೇನ್ಬೋ. ಮ್ಯೂಸಿಕ್ ಅಲಿಯಾಸ್.
0: ನಮ್ಮ ಮುಂದಿನ ಪ್ರಶ್ನೆ, ನಟ ಯಶ್ ರವರು ಅಭಿನಯಿಸಿರುವ ಟಾಕ್ಸಿಕ್ ಚಿತ್ರ ಮುಂದಿನ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಪ್ರಾಬಬಲಿ ಬಿಡುಗಡೆಯಾಗುವಂತೆ ಸಿದ್ಧವಾಗಿದೆ. ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರದ ನಿರ್ದೇಶಕರು ಯಾರು ಅಂತ ಗೊತ್ತಿದ್ರೆ ನಮಗೆ ಸಂದೇಶ ಕಳಿಸಿ. ಮತ್ತೊಮ್ಮೆ, ನಟ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರ ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆಗೆ ಸಿದ್ಧವಾಗಿದೆ. ಯಶ್ ಅಭಿನಯದ ಈ ಟಾಕ್ಸಿಕ್ ಚಿತ್ರದ ನಿರ್ದೇಶಕರು ಯಾರು ಅಂತ ಗೊತ್ತಿದ್ರೆ ಸಂದೇಶ ಕಳಿಸಿ. ಗೊತ್ತಲ್ಲ, ನಮ್ಮ ಸಂದೇಶ ಕಳಿಸೋ ನಂಬರ್ 9480901013.

0: ಓಕೆ, ಹೊಂಬಿಸಿಲು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ವಿ. ನನ್ನ ಪ್ರಶ್ನೆ ಆಗಿತ್ತು, ಯಶ್ ನಟನೆಯ ಟಾಕ್ಸಿಕ್ ಚಿತ್ರ ಮುಂದಿನ ತಿಂಗಳು ಬಿಡುಗಡೆಗೆ ರೆಡಿಯಾಗಿದೆ, ಇದರ ನಿರ್ದೇಶಕರು ಯಾರಂತೂ ಬಹಳಷ್ಟು ಜನ ಮೆಸೇಜ್ ಕಳಿಸಿದ್ದೀರಾ. ನಾನಾಗಲೇ ಹೇಳಿದಾಗೆ ಆಟ ಅಂದರೆ ನಿಯಮ ಇರುತ್ತೆ, ಆದಷ್ಟು ಓದಿದವರ ಹೆಸರನ್ನು ನಾನು ಖಂಡಿತ ಓದ್ತಿಲ್ಲ, ಆದರೂ ಸರಿಯಾದ ಉತ್ತರ ಕೊಟ್ಟಿರೋರು ಯಾರು ಅಂತ ನೋಡೋದಾದರೆ, ಸುಧಾ ಬುದಿಹಾ, ಲೀಲಾ ಬೇಗೂರು, ಶ್ರೀಮಂತ್ ಹೊಸ್ಮನಿಯವರು, ಯತೀಶ್ ಕೆ ಆರ್ ತುಮಕೂರಿನಿಂದ, ಹರೀಶ್ ಮಲ್ಲೇಶ್ವರಂನಿಂದ, ಎಸ್ ನಾಗರಾಜು ಅನ್ನಪೂರ್ಣೇಶ್ವರಿ ನಗರದಿಂದ, ಬಿ ವಿ ಕೃತಿಕಾ, ಗಣೇಶ್, ವೆಂಕೋಬ ನಾಯಪ್ಪ ಅವರು, ಹಾಗೆ ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ಹಾಗೂ ಬಹಳಷ್ಟು ಜನ ಮತ್ತೆ ಸಂಪಿಗೆ ಮರ ಹಾಡು ತುಂಬ ಚೆನ್ನಾಗಿತ್ತು ಅಂತ ಕಳಿಸಿದ್ದೀರಾ. ಶಾನ್ ಟೈಲರ್ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ, ಸುರೇಶ್ ಅವರು ಸಂದೇಶ ಕಳಿಸಿದ್ದಾರೆ, ವಿಜ್ಞಾನ ನಗರದಿಂದ ಎ ಹರಿಹರನ್ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಹೌದು, ನೀವೆಲ್ಲರೂ ಕಳಿಸಿರುವಂತೆ ಗೀತು ಮೋಹನ್ ದಾಸ್ ಸರಿಯಾದ ಉತ್ತರ, ಕರೆಕ್ಟ್. ಇವರ ಮೂಲ ಹೆಸರು ಗಾಯತ್ರಿ ದಾಸ್, ವೃತ್ತಿಪರವಾಗಿ ಇವರು ಚಿತ್ರರಂಗದಲ್ಲಿ, ಮಲಯಾಳಂ ಚಿತ್ರರಂಗದಲ್ಲಿ ತಮ್ಮ ಕೆಲಸಗಳಿಗೆ ಖ್ಯಾತಿಯನ್ನು ಪಡೆದಿರುವಂತಹ ಇವರು ಮಾಜಿ ನಟಿ ಮತ್ತು ಚಲನಚಿತ್ರ ನಿರ್ದೇಶಕರು ಕೂಡ ಆಗಿರ್ತಾರೆ. 2013 ಇವರು ನಿರ್ದೇಶಿಸಿದ ಸಾಮಾಜಿಕ ರಾಜಕೀಯ ಹಿನ್ನೆಲೆ ಲಯರ್ಸ್ ಡೈಸ್ ಈ ಚಿತ್ರವು 2 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆದಿದೆ. ಸೊ ನೀವೆಲ್ಲರೂ ಭಾಗವಹಿಸಿದಂತಹ ಈ ಹೊಂಬೆಸಿಲು ಕಾರ್ಯಕ್ರಮದ ಕ್ವಿಜ್ಗೆ ಆತ್ಮೀಯ ಧನ್ಯವಾದಗಳು. ನಿಮಗೂ ಕೂಡ ಇವತ್ತಿನ ಹೊಂಬಿಸಿಲು ಕ್ವಿಸ್ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಇನ್ನೊಮ್ಮೆ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಸ್ವಲ್ಪ ಸಮಯಕ್ಕೆ ವಿದಾಯ ಹೇಳ್ತೀನಿ ಶಾಂತಲಾ. ನಿಮಗೆಲ್ಲರಿಗೂ ಗೊತ್ತು, ಇವತ್ತು 4 ಸ್ಫೂರ್ತಿಧಾರೆ ಕಾರ್ಯಕ್ರಮ ಇದೆ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಪರಿಸರಕ್ಕೆ ಅಭೂತಪೂರ್ವವಾಗಿ ಸೇವೆ ಮಾಡುತ್ತಿರುವಂತಹ ಇಬ್ಬರು ಅತಿಥಿಗಳು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಆಗಲೇ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ನೀವು ಕೂಡ ಅವರ ಸಂದರ್ಶನವನ್ನು ಕೇಳಬಹುದು, ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು, ನಿಮ್ಮ ಪರಿಸರ ಪ್ರೇಮವನ್ನು ಇಲ್ಲಿ ವ್ಯಕ್ತಪಡಿಸಬಹುದು. ಗೊತ್ತೇ ಇದೆಯಲ್ಲ, ನಮ್ಮ ವಾಟ್ಸಪ್ ಸಂಖ್ಯೆ 9480901013 ನಿಮ್ಮ ಸಂದೇಶವನ್ನು ಕಳಿಸಬಹುದು. ಬೆಂಗಳೂರಿನ ಜ್ವಲಂತ ಸಮಸ್ಯೆಗಳು ಯಾವುದು ಅಂತ ಕೇಳಬಹುದು, ನಿಮ್ಮ ಪ್ರಶ್ನೆ, ನೀವು ಪರಿಸರಕ್ಕೆ ಏನು ಕೊಡಬಹುದು ಅಂತ ಕೂಡ ಕೇಳಬಹುದು. ಹಾಗಾದರೆ ರೆಡಿ ಆಗಿರಿ, ನಮ್ಮ ಸಂದರ್ಶನ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ.
1: ರಾಧಿಕಾ,

0: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 4:01. ನೀವು ಕೇಳ್ತಾ ಇದ್ದೀರಾ ಸ್ಫೂರ್ತಿದಾರೆ ಕಾರ್ಯಕ್ರಮ. ನಮಸ್ಕಾರ ಪ್ರಿಯ ಶ್ರೋತೃ ಮಿತ್ರರೇ, ಸ್ಫೂರ್ತಿದಾರೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮರ ನೆಡುವವರನ್ನಂತೂ ನಾವು ತುಂಬ ಜನ ನೋಡಿದ್ದೀವಿ, ಪರಿಸರದ ಬಗ್ಗೆ ಮಾತನಾಡುವವರನ್ನಂತೂ ಕೇಳಿದ್ದೀವಿ. ಆದರೆ ನಗರದ ಚರಂಡಿಗಳಲ್ಲಿ ಇಳಿದು ಕಸವನ್ನು ತೆಗೆಯುತ್ತಾರೆ, ರಸ್ತೆ ಬದೆಯ ಕಸದ ರಾಶಿಗಳನ್ನು BBMPಯವರ ಜೊತೆ ಕೂಡಿ ಸ್ವಚ್ಛತೆಯನ್ನು ಕೂಡ ಮಾಡ್ತಾರೆ, ಮರ ನೆಟ್ಟು ಅದನ್ನು ಮಗುವಿನಂತೆ ಬಳಸ್ತಾರೆ, ಪ್ಲಾಸ್ಟಿಕನ್ನು ಆದಷ್ಟು ಕಡಿಮೆ ಮಾಡಿ ಅಂತ ನಮಗೆ ಅವೇರ್ನೆಸ್ ಕೊಡ್ತಾರೆ. ಈ ಭೂಮಿ ನಮ್ಮದಲ್ಲ, ಮುಂದಿನ ತಲೆಮಾರಿಗೆ ನಾವು ಎರವಲು ಪಡೆದಿರುವ ಅಮೂಲ್ಯ ಸಂಪತ್ತು ಎಂದು ಬದುಕಿನ ಮೂಲಕ ತೋರಿಸುವವರು ಎಷ್ಟು ಜನ ಇದ್ದಾರೆ ಹೇಳಿ. ಹೌದು, ಇಂದು ನಮ್ಮೊಂದಿಗೆ ಅಂಥದ್ದೇ ಇಬ್ಬರು ವ್ಯಕ್ತಿಗಳು ನಮ್ಮ ಸ್ಟುಡಿಯೋಗೆ ಈಗ ಲೈವ್ ಆಗಿ ಬಂದಿದ್ದಾರೆ. 67 ಯುವಕರಿಗಿಂತ ಹೆಚ್ಚು ಉತ್ಸಾಹದಿಂದ ಪರಿಸರಕ್ಕೆ ಸಂರಕ್ಷಣೆಯಲ್ಲಿ ಕೆಲಸದಲ್ಲಿ ತೊಡಗಿಸಿಕೊಂಡಿರುವ ಸುರೇಶ್ ಭಟ್ರವರು ಹಾಗೂ ಅವರ ಹಸಿರು ಸೆಲೆ ಸಂಘದ ಮತ್ತೊಬ್ಬ ಮಹತ್ವದ ಕಾರ್ಯದರ್ಶಿ ಅಥವಾ ಒಂದು ಟೀಮ್ ಮೆಂಬರ್ ಅಂತಲೇ ಹೇಳ್ಬೋದು, ಶ್ರೀಯುತ ಪ್ರೇಮ್ ಕುಮಾರ್ ಅವರು. ಇವರು ಹಸಿರು ಸೆಲೆ ಎಂಬ ಜನ ಚಳುವಳಿಯ ಮೂಲಕ ಸ್ವಚ್ಛತೆ, ಜೀವ ವೈವಿಧ್ಯ ಸಂರಕ್ಷಣೆ, ಮಳೆ ನೀರು ಸಂರಕ್ಷಣೆ, ಪರಿಸರ ಜಾಗೃತಿ ಕಾರ್ಯಕ್ರಮಗಳನ್ನು ಸಾವಿರಾರು ಜನರೊಂದಿಗೆ ಕೈಜೋಡಿಸಿ ಮುನ್ನಡೆಸುತ್ತಿದ್ದಾರೆ. ಜೂನ್ ತಿಂಗಳು ಬರೀ ಪರಿಸರದ ಬಗ್ಗೆ ಮಾತನಾಡುವ ತಿಂಗಳು ಮಾತ್ರ ಎನ್ನುವುದು ಸರಿನಾ? ಅಥವಾ ಇವರು ಬದುಕು ನಮಗೆ ಹೇಳುವುದು ಒಂದೇ ಮಾತು, ಜೂನ್ 5 ಮಾತ್ರ ಪರಿಸರ ದಿನವಾಗಿರಬಹುದಾ? ಆದರೆ ಭೂಮಿಯನ್ನು ಪ್ರೀತಿಸುವವರಿಗೆ ಪ್ರತಿ ದಿನವೂ ಪರಿಸರ ದಿನವೇ. ಬನ್ನಿ ಹಾಗಾದರೆ ಪರಿಸರಕ್ಕಾಗಿ ತಮ್ಮ ಬದುಕನ್ನೇ ಸಮರ್ಪಿಸಿಕೊಂಡಿರುವಂತಹ ಶ್ರೀಯುತ ಸುರೇಶ್ ಭಟ್ ಹಾಗೂ ಪ್ರೇಮ್ ಕುಮಾರ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ಕಾರ ಪ್ರೇಮ್ ಕುಮಾರ್ ಅವರೇ ಹಾಗೂ ಸುರೇಶ್ ಭಟ್ ಅವರಿಗೆ ಸ್ಫೂರ್ತಿದಾರಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ.
1: ನಮಸ್ತೆ.
0: ನಮಸ್ತೆ ನಮಸ್ತೆ. ಸೊ ಸುರೇಶ್ ಅವರೇ ಹಾಗೂ ಮತ್ತೆ ಪ್ರೇಮ್ ಕುಮಾರ್ ಅವರೇ, ಬಹಳ ಬಹಳ ಧನ್ಯವಾದಗಳು. ನೀವು ಒಂದು ಅಭೂತಪೂರ್ವವಾದ ಕೆಲಸವನ್ನ ಮಾಡ್ತಾ ಇದ್ದೀರಾ ಅಲ್ವಾ? ಬಹಳಷ್ಟು ಜನ ನಿಮ್ಗೆ ಸುರೇಶ್ ಅವರೇ ನಾನು ಕೇಳಬೇಕು ಅಂದ್ರೆ ಆರಾಮಾಗಿರ್ತೀನಿ ರಿಟೈರ್ಡ್ ಆದ್ಮೇಲೆ, ನೀವ್ ಯಾಕೆ ಈ ಬದುಕನ್ನ ಆಯ್ಕೆ ಮಾಡ್ಕೊಂಡ್ರಿ, ಮತ್ತು ನಿಮ್ಮ ಈ ಸೆಲೆ, ಇದು ಹಸಿರು ಸೆಲೆ ಕಾರ್ಯಕ್ರಮ ಹೇಗೆ ಪ್ರಾರಂಭವಾಯಿತು ಅಂತ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ?
1: ನಮಸ್ಕಾರ. ಹಸಿರು ಸೆಲೆ ಅನ್ನೋದು ನಮ್ಮದು ಆಮೇಲೆ ಶುರುವಾದಂಥ ಕಾರ್ಯಕ್ರಮ.
0: ಓಕೆ.
1: ಮೊದಲು ನಾನು ರೀಚ್ ಅಂತ ಗ್ರೂಪಿಂದ ಶುರು ಮಾಡಿದೆ. ಅಂದರೆ ನಮಗೆ ಒಂದು ರಾಜಕೀಯ ಪಕ್ಷದಿಂದ ಸ್ವಚ್ಛತಾ ಅಭಿಯಾನ ಬಂತು, ಮೊದಲು ಗಾಂಧೀಜಿಯವರು ಕೂಡ ಕರೆದಿದ್ದರು, ಆವಾಗಿಂದ ಶುರು ಮಾಡಿದ್ವಿ. ಯಾಕೆ ನಾವು ಪರಿಸರದ ಬಗ್ಗೆ ಹೆಚ್ಚಿನ ಇದನ್ನು ಕೊಡಬಾರ್ದು ಅಂಥೇಳಿ. ಆವಾಗ ನಾನು ಕೆಲಸದಲ್ಲೂ ಇದ್ದೆ, ಆದರೆ ಸಿಕ್ಕ ಸಮಯದಲ್ಲೇ ಕೆಲಸ ಮಾಡ್ತಾ ಇದ್ದೆ. ಇಲ್ಲಿಗೆ ನಂದು 14 ಆಯಿತು, 12 ಆಯಿತು. 2014 ಶುರು ಮಾಡಿರೋದು. ಮಾಡ್ತಾ ಮಾಡ್ತಾ ನನಗೆ ಕೆಲವು ತೊಂದರೆಗಳು ಎದುರಾಯಿತು. ಅದಕ್ಕೆ ಬೇಕಾದ ರೀತಿಯನ್ನು ನಾನು ಬದಲಾವಣೆ ಮಾಡಿಕೊಂಡು ನಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ನಮಗೆ ಬೇಕಾದ ಟೂಲ್ಸ್ ಅಂದರೆ ಹಥಿಯಾರಗಳನ್ನು ರೆಡಿ ಮಾಡಿಕೊಂಡು ನಾನು ಮಾಡ್ತಾ ಇದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಮಾಡ್ತಾ ಇದ್ದೀನಿ. ಇದು ಮಾಡಬೇಕಾದ್ದು ಅಂತಂದರೆ ಯಾಕೆ ಮಾಡ್ತಾ ಇದ್ದೀರಾ ಅಂತ ನೀವು ಪ್ರಶ್ನೆ ಕೇಳಿದ್ರಲ್ಲ, ಇದಕ್ಕೆ ಕಾರಣ ಇಷ್ಟೇ. ನಾವು ಹಿಂದೆ ಮಾಡಿದವಂಥದ್ದನ್ನು ನಾವು ಇವತ್ತು ಹಾಳು ಮಾಡ್ತಾ ಇದ್ದೀವಿ. ಅದನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಮುಂದಿನವ್ರಿಗೆ ನಾವೇನಾದ್ರು ಒಂದು ಸ್ವಲ್ಪ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಶುರು ಮಾಡಿದ್ದು. ಅದು ಆಮೇಲೆ ಹೇಗಾಯ್ತು ಅಂದರೆ ಬೆಳಗ್ಗಿನ ತಿಂಡಿ ಥರ ಆಗೋಯ್ತು ನಮಗೆ. ನಾವು ಈ ಕೆಲಸ ಮಾಡಿದ್ರೆ ನಮ್ಮ ಹೊಟ್ಟೆ ತುಂಬಲ್ಲ, ಏನೋ ಒಂದು ನಾವು ಸಮಾಜಕ್ಕೆ ಒಂದು ಸ್ವಲ್ಪ ಆದರೂ ದಿನ ಒಂದು ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಕೈ ಸಿಕ್ಕ ಟೈಮ್ ಸಿಕ್ಕದಾಗೆಲ್ಲ ಕೈಲಾದಾಗೆಲ್ಲ ಮಾಡ್ತಾ ಇದ್ದೀವಿ. ಇದಕ್ಕೆ ನನ್ನ ಜೊತೆಯಲ್ಲಿ ಸಾಮಾನ್ಯ ಜನರು ಜೊತೆಯಲ್ಲಿ ನಮ್ಮ ಗುಂಪಿನವರು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಇದು ನನ್ನ ಒಬ್ಬಂದಲ್ಲ, ಪರಿಸರ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾದಂಥದ್ದು, ಪ್ರತಿಯೊಂದು ಜೀವಿಗೂ ಬೇಕಾದಂಥದ್ದು. ಹಾಗಾಗಿ ಇದು ನನ್ನ ಕಾರ್ಯಕ್ರಮ ಅಂತಲ್ಲ, ಸಮಾಜದ ಕಾರ್ಯಕ್ರಮ ಅಂತ ಹೇಳಿ ಮಾಡ್ಕೊಂಡು ಬರ್ತಾ ಇದ್ದೀನಿ.
0: ಓಕೆ ಓಕೆ, ಬಹಳ ಸಂತೋಷ. ಪ್ರೇಮ್ ಕುಮಾರ್ ಅವರು ಇದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ?
2: ಮೇಡಮ್, ಹಾಗೇನೆ ಸುರೇಶ್ ಭಟ್ ಸರ್, ಸುರೇಶ್ ಭಟ್ ಸರ್ರು ನಮ್ಮ ಏರಿಯಾದಲ್ಲಿ, ನಾವು ರಾಜರಾಜೇಶ್ವರಿ ನಗರ, ನಮ್ಮ ಏರಿಯಾ ಬಂದು ರಾಜರಾಜೇಶ್ವರಿ ನಗರ. ನಮ್ಮ ಗ್ರೂಪ್ನಲ್ಲಿರೋರು ಯಾರೂ ಇನ್ವೈಟ್ ಮಾಡಿ ಬಂದವರಲ್ಲ, ಎಲ್ಲ ದಾರಿನಲ್ಲಿ ನಾವು ಕೆಲಸ ಮಾಡೋದು ನೋಡಿ ಅವರೇ ನಮ್ಮ
0: ಇನ್ಸ್ಪೈರ್ ಆಗಿ.
2: ಹೌದು, ಹಾಗಾಗಿ ನಮ್ಮದು ಟೀಮ್ ತುಂಬಾ ಯೂನಿಟಿ ಚೆನ್ನಾಗಿದೆ. ಆಮೇಲೆ ಎಲ್ಲರೂ ಲೈಕ್ ಮೈಂಡೆಡ್ ಪೀಪಲ್, ನಾವೇನೇ ಮಾಡ್ತೀವಿ ಅಂತ ಹೇಳಿದ್ರು ಎಲ್ಲರೂ ಅದೇ ಥರ ಇದ್ದಾರೆ. ಸೊ ಹಾಗಾಗಿ ನಾವು ಸುರೇಶ್ ಭಟ್ ಅವ್ರನ್ನ ಒಂದ್ ದಿವಸ ಕಾರ್ನಲ್ಲಿ ಹೋಗ್ಬೇಕಾದ್ರು ನೋಡಿದೆ. ಸೊ ಹಾಗಾಗಿ ಏನಪ್ಪ ಇದು ಈ ವಯಸ್ಸಿನಲ್ಲಿ ಏನೋ ಮಾಡ್ತಿದ್ದಾರಲ್ಲ, ನಾವೆಲ್ಲ ಹಿಂಗೆ ಇದೀವಲ್ಲ ಅಂತ ಅನ್ನಿಸ್ತು. ಸೊ ಅವತ್ತಿಂದ ಒಂದು 5-6 ಆಗಿರ್ಬೋದು ಮೋಸ್ಟ್ ಪ್ರಾಬಬ್ಲಿ, ಅವತ್ತಿಂದ ನಾನು ಅವ್ರ ಜೊತೆ ಕೈ ಜೋಡಿಸಿದ್ದೀನಿ. ನಮ್ಮ ಕೈಲಾದಿದ್ದು ಸಹಾಯನ ಪರಿಸರಕ್ಕೆ ಮಾಡ್ತಾ ಇದ್ದೀವಿ.
0: ತುಂಬಾ ಸಂತೋಷ ಸರ್. ಹಾಗೆ ನಾವು ಬೆಳಿಗ್ಗೆಯಿಂದ ಇವತ್ತು ಕೇಳ್ತಿದ್ವಿ ನಿಮ್ಮ ಏರಿಯಾದಲ್ಲೂ ಹಸಿರು ಹೀರೋ, ಪ್ರಾಬಬಲಿ ನಿಮ್ಮಿಬ್ಬರನ್ನ ನಾನು ಹಸಿರು ಹೀರೋ ಅಂತಾನೆ ಹೇಳ್ಬೋದು, ಗ್ರೀನ್ ಹೀರೋಸ್ ಅಂತ. ನಿಮ್ಮ ಏರಿಯಾದಲ್ಲೂ ಯಾರು ಈ ತರ ಮಾಡಿದ್ರೆ ಸಂದೇಶ ಕಳಿಸಿ ಅಂತ ಹೇಳಿದ್ದೆ. ಬಹಳಷ್ಟು ಜನ ಸಂದೇಶ ಕಳಿಸಿದ್ದಾರೆ, ಒಂದೆರಡು ಸಂದೇಶವನ್ನ ನಾನಿಲ್ಲಿ ಓದ್ತೀನಿ. ದೇವಾನಂದ್ ಇಟ್ಟಗಿ ಶಿವಮೊಗ್ಗದಿಂದ ಮತ್ತು ನಮನ್ ಗಣೇಶ್ ಕಾರ್ಕಳದಿಂದ ಒಬ್ರು ಪರಿಸರವಾದಿ ಟಿ ಎಸ್ ಮಹದೇವ್ ಸ್ವಾಮಿ ಅವರ ಬಗ್ಗೆ ಮಾತಾಡಿದ್ರು. ಅವರು ತಮ್ಮ ಮೊಮ್ಮಗಳಿಗೆ 2 ಎಕರೆ ಕಾಡ್ ತರ ಒಂದು ಜಾಗವನ್ನ ತಗೊಂಡು ಅಲ್ಲಿ ಹಣ್ಣು ತರಕಾರಿಗಳನ್ನ ಮತ್ತು ಒಂದು ಕಾಡನ್ನೇ ವಿಶಿಷ್ಟವಾಗಿ ಅಲ್ಲಿ ಬೆಳೆಸಿದ್ದಾರಂತೆ. ಅಲ್ಲಿ ಬೆಳೆಸಿರುವಂತಹ ಗಿಡಗಳನ್ನ ಅಲ್ಲಿ ಮತ್ತು ಹಣ್ಣುಗಳನ್ನ ಪಕ್ಷಿಗಳಿಗೆ ತಿನ್ನಕ್ಕೆ ಬಿಡ್ತಾರಂತೆ. ಅದೊಂದು ಮಹತ್ವವಾದ ಮತ್ತು ತುಂಬಾ ಪರಿಸರ ಪ್ರೇಮ. ಆಲ್ಮೋಸ್ಟ್ 61 ಪ್ರಭೇದದ ಮರವನ್ನು ಕೂಡ ನೆಟ್ಟಿದ್ದಾರಂತೆ. ಸೊ ಹಾಗಾಗಿ ಟಿ ಎಸ್ ಮಹದೇವ್ ಸ್ವಾಮಿ ಅವರು ಕೂಡ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ನಮಗೆ ಸಂದೇಶ ಬಂದಿದೆ. ನೀವು ಕೂಡ ರಾಜರಾಜೇಶ್ವರಿ ನಗರದಲ್ಲಿ ಒಳ್ಳೆ ಸಂದೇಶ ಮತ್ತು ಒಳ್ಳೆ ಅವೇರ್ನೆಸ್ ಕೊಡ್ತಾ ಇದ್ದೀರಾ. ಮತ್ತಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ನಮ್ಮ ವಾಟ್ಸಪ್ನಲ್ಲಿ ಕೂಡ ಬಹಳಷ್ಟು ಮೆಸೇಜ್ಗಳು ಬರ್ತಾ ಇದೆ, ಹೇಳಿ ಸರ್.
1: ಅವರಿಗೆ ನಮ್ಮದು ಧನ್ಯವಾದ. ಅವರು 2 ಎಕರೆ ಜಾಗ ಕೊಡಿಸಿರೋದ್ರಿಂದ ಅದನ್ನು ಮಾಡೋಕ್ ಸಾಧ್ಯ. ನಮ್ಗಿಲ್ಲಿ ಜಾಗ ಕೊಡಿಸೋರಿಲ್ಲ, ಇರೋ ಜಾಗವನ್ನು ತಗೊಳ್ಳೋರೇ ಜಾಸ್ತಿ ಆಗಿದ್ದಾರೆ. ಒತ್ತುವರಿ ಮಾಡಿಕೊಂಡು ಕಾಡುಗಳನ್ನಾಗಲಿ ಅಥವಾ ರಸ್ತೆ ಅಂಚಲಾಗಲಿ ಒತ್ತುವರಿ ಮಾಡಿಕೊಂಡು ಮಾಡೋದೇ ಜಾಸ್ತಿ ಆದ್ರಿಂದ ನಮ್ಗಿಲ್ಲಿ ಬೆಳೆಸೋದು ಬಹಳ ಕಷ್ಟ ಆಗುತ್ತೆ. ಹಾಗೆ ನೋಡೋಕೋದ್ರೆ ನಾವು ಇಲ್ಲಿ ಕೆರೆಗಳ ಅಂಚಿನಲ್ಲಿ ಕೆಲವೊಂದಷ್ಟು ಭಾಗದಲ್ಲಿ ಹಣ್ಣಿನ ಗಿಡಗಳನ್ನ ಹೆಚ್ಚಿಗೆ ಹಾಕ್ತೀವಿ. ಆದ್ರೆ ನಮಗೆ ನಿರ್ಬಂಧ ಕೊಡ್ತಾರೆ, ಕೆರೆಗಳಲ್ಲಿ ಈಗ ಮರಗಳು ಹಾಕ್ಬೇಡಿ, ಆ ಮರ ಹಾಕ್ಬೇಡಿ ಅಂತೇಳಿ ಕೆಲವೊಂದಿಷ್ಟು ನಿರ್ಬಂಧ ಇರುತ್ತೆ. ನಮ್ಮ ಉದ್ದೇಶ ಏನು, ಅಲ್ಲಿ ಬರೋವಂಥ ಒಂದು ಹಣ್ಣು ಇದನ್ನ ಪಕ್ಷಿಗಳು ಅಥವಾ ಹಸಿದಂಥ ಒಂದು ಪ್ರಾಣಿ ಮನುಷ್ಯ ಯಾರೂ ತಿನ್ನಬಹುದು.
0: ಖಂಡಿತ.
1: ಆವಾಗ ನಮ್ಗೆ ಏನಾಗುತ್ತೆ, ಆಹಾರಗಳ ಕೊರತೆ ಕಡಿಮೆ ಆಗುತ್ತೆ ಅನ್ನೋದು ನಮ್ಮ ಆಸೆ. ಆ ರೀತಿ ಜನ ಅದಕ್ಕೆ ಸಹಕಾರ ಕೊಡಬೇಕು ಅಂತ ನಾನು ಈ ಶ್ರೋತೃಗಳಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ.
0: ಖಂಡಿತ ಸರ್, ಬಹಳ ಒಳ್ಳೆ ವಿಚಾರ ಲಹರಿ ಸರ್, ನಿಮ್ದು ಬಹಳ ಒಳ್ಳೆ ವಿಚಾರ ಲಹರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಪರಿಸರವಾದಿ ಟಿ ಎಸ್ ಮಹದೇವ್ ಸ್ವಾಮಿ ಅವರು ಮಾಡ್ತಿರುವಂತಹ ಈ ಕೆಲಸಕ್ಕೂ ನಮ್ಮ ಇಬ್ಬರು ಆಹ್ವಾನಿತ ಅತಿಥಿಗಳು ಕೂಡ ಧನ್ಯವಾದ ತಿಳಿಸಿದ್ದಾರೆ. ಸೊ ಬನ್ನಿ ಸ್ನೇಹಿತರೆ, ಒಂದು ಒಳ್ಳೆ ಹಾಡು ಕೇಳಿಕೊಂಡು ಮತ್ತೆ ಈ ಕಾನ್ವರ್ಸೇಷನ್ ನ ಮುಂದುವರೆಸೋಣ.

0: ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಮತ್ತೆ ನಮ್ಮ ಜೊತೆ ಇದ್ದಾರೆ ಇಬ್ಬರು ಅಭೂತಪೂರ್ವವಾಗಿ ಪರಿಸರಕ್ಕೆ ಕೆಲಸ ಮಾಡ್ತಿರುವಂತಹ ಇಬ್ಬರು ಅತಿಥಿಗಳಿದ್ದಾರೆ, ಸುರೇಶ್ ಭಟ್ ಹಾಗೂ ಮತ್ತು ಶ್ರೀಯುತ ಪ್ರೇಮ್ ಕುಮಾರ್ ಅವರು. ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಬಹಳ ರೋಮಾಂಚನಕಾರಿಯಾಗಿರುವಂತಹ ಮತ್ತು ತುಂಬಾ ಇನ್ಸ್ಪೈರ್ ಆಗಿರುವಂತಹ ಇಬ್ಬರು ವ್ಯಕ್ತಿಗಳು. ಅವ್ರನ್ನ ಮತ್ತೆ ನಾನೀಗ ಪ್ರಶ್ನೆ ಕೇಳ್ತೀನಿ. ಸರ್, ಸಾಮಾನ್ಯವಾಗಿ ನಮ್ಮಂಥವ್ರು ಪ್ರಾಬಬಲಿ ತುಂಬಾ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ನಮಗೆ, ಆದ್ರೂ ಕೂಡ ನಾನು ಒಬ್ಳು ಸ್ವಯಂ ಸೇವಕರಾಗಬೇಕು, ಪರಿಸರಕ್ಕೆ ಏನಾದ್ರೂ ಮಾಡಬೇಕು ಅಂದ್ರೆ ನೀವು ಹೇಗೆ ಇದನ್ನ ಪ್ರೇರೇಪಿಸಬಹುದು ಅಂತ ಉತ್ತರ ಕೊಡ್ಬೋದಾ?
1: ಮೇಡಮ್, ಇದು ಈ ಟೈಮಲ್ಲಿ ಒಂದು ಚಿಕ್ಕದೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾವು ಇನ್ವಾಲ್ವ್ ಆಗಬೇಕು, ನಾವು ಮಾಡಬೇಕು ಅನ್ನೋ ಒಂದೇ ಒಂದು ಮನಸ್ಸಿನಲ್ಲಿ ಇದ್ದರೆ ನಾವು ತುಂಬನೇ ಅಂದರೆ ಇನಿಷಿಯಲ್ ಡೇಸ್ನಲ್ಲಿ ಚಿಕ್ಕ ಚಿಕ್ಕದು ಮಾಡ್ತಾ ಹೋದರೆ ಅದೇ ತುಂಬ ದೊಡ್ಡದಾಗುತ್ತೆ ಅಂತ ಹೇಳೋದಕ್ಕೆ ಸುರೇಶ್ ಭಟ್ರೆ ಅವರೇ ಎಕ್ಸಾಂಪಲ್. ಸೊ ಅವತ್ತಿಂದ ಮಾಡ್ಕೊಂಡಿದ್ರೆ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಾನು ರೀಸೆಂಟಾಗಿ ಏನು ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಎ ಸಿ ಹಾಕೊಂಡಿದ್ರು. ಆ ಎ ಸಿ ಹಾಕೊಂಡ ಕಂಡೆನ್ಸಿಂಗ್ ವಾಟ್ರು ಕೆಳಗಡೆ ಬಂದು ಕಂಡೆನ್ಸಿಂಗ್ ವಾಟ್ರು ಹೊರಗಡೆ ಹಿಂಗೆ ಹರ್ಕೊಂಡು ಹೋಗ್ತಾ ಇತ್ತು, ರೋಡ್ಗೆ ಹರ್ಕೊಂಡು ಹೋಗ್ತಾ ಇತ್ತು. ಎವ್ರಿ ಡೇ ದೇ ಯೂಸ್ ಟು ಯೂಸ್ ಅಂದರೆ ರಾತ್ರಿ ಅವರು ಎ ಸಿ ಆನ್ ಮಾಡ್ತಿದ್ರು, ಬೆಳಗ್ಗೆ ನಾನು ಅರ್ಲಿ ಮಾರ್ನಿಂಗ್ ಎದ್ದು ಬಂದು ನೋಡಿದ್ರೆ ರೋಡೆಲ್ಲ ನೀರಾಗಿರ್ತಿತ್ತು. ಸೊ ಹಾಗಿದ್ದಾಗ ನಾನು ಏನು ಯೋಚನೆ ಮಾಡಿದೆ ಅಂದರೆ, ಆ ಜಾಗದಲ್ಲಿ ಏನು ಗಿಡ ಪಕ್ಷಿಗಳಿಗಾಗಲಿ ನಾಯಿಗಳಿಗಾಗಲಿ ನೀರು ಕುಡಿಯೋದಕ್ಕೆ ಏನು ಜಾಗ ಇರಲಿಲ್ಲ, ಅಂದರೆ ಏನು ಇದಿರಲಿಲ್ಲ. ಈಗ ನಮ್ಮ ಸರೌಂಡಿಂಗ್ನಲ್ಲಿ ಬೆಂಗಳೂರಂಥ ಸಿಟಿನಲ್ಲಿ ಪಕ್ಷಿಗಳು ಕಾಣಿಯಾಗೋದಕ್ಕೆ ಪ್ರಾಣಿಗಳು ಕಾಣಿಯಾಗೋದಕ್ಕೆ ಅದು ಒಂದು ರೀಸನ್ನು, ಅವಕ್ಕೆ ಕುಡಿಯೋಕ್ಕೆ ನೀರು ಸಿಗಲ್ಲ, ಬೇಕಾದಂಥ ಫುಡ್ ಸಿಗೋದಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಈ ಸ್ಟ್ರೀಟ್ ಸೈಡ್ ವೆಂಡರ್ಸ್ ಇರ್ತಾರಲ್ಲ ಅವ್ರ ಹತ್ರ ಒಂದು ಮಡಕೆ ಇದು ಒಂದು ಬೌಲ್ ತೊಗೊಂಡೆ, ತೊಗೊಬಂದು ಆ ಏನು ನೀರು ಬರ್ತಾ ಇತ್ತಲ್ಲ ಅಲ್ಲಿಟ್ಟೆ. ಸೊ ಇವಾಗ ಪಕ್ಷಿಗಳು ಬರ್ತವೆ ನೀರು ಕುಡಿತವೆ, ನಾಯಿ ಬರುತ್ತೆ ನೀರು ಕುಡಿಯುತ್ತೆ. ಸೊ ದಿಸ್ ಇಸ್ ವಾಟ್ ದೇ ಕ್ಯಾನ್ ಡು.
0: ನಾವು ಜಾಗೃತವಾಗಿರಬೇಕು, ಎಲ್ಲಿ ಪೋಲ್ ಆಗ್ತಾ ಇದೆ, ನಾವು ಏನ್ ನಮ್ಮ ಸೇವೆ ಮಾಡಬಹುದು ಅಂತ ನಾವು ಯಾವಾಗ್ಲೂ ಅವೇರ್ ಆಗಿದ್ರೆ ನಾವು ಯಾವಾಗ್ಲೂ ಪ್ರಕೃತಿಗೆ ಕೊಡುಗೆ ಕೊಡ್ತೀವಿ ಅಂತ ಅಲ್ವಾ ಸರ್? ಹೇಳಿ ಸರ್. ಖಂಡಿತ.
2: ಈಗ ನೀವು ಕೇಳಿರೋ ಪ್ರಶ್ನೆ, ನಾವು ಹೇಗೆ ಜಾಯಿನ್ ಆಗಬೇಕು ಅಂತೇಳಿ. ಜಾಯಿನ್ ಆಗೋರಿಗೆ ಸುಮ್ಮನೆ ನಾವು ಯಾವುದೋ ಒಂದು ಮಾಡಿದ್ರೂ ಸಾಕಾಗುತ್ತೆ, ಮಾಡಬೇಕು ಅನ್ನೋ ಮನಸ್ಸು ಬೇಕು. ಮೊದಲನೇದಾಗಿ ನಮ್ಮದು ವಾಟ್ಸಪ್ ಗ್ರೂಪ್ ಇದೆ, ಇಲ್ಲ ಇದರದ್ದು ಯಾವುದು
1: ಫೇಸ್ಬುಕ್
2: ಇನ್ಸ್ಟಾಗ್ರಾಮ್ ಇದೆ, ಅದರೊಳಗಡೆ ನಮ್ಗೆ ಯಾವ ಟೈಮಲ್ಲಿ ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು, ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ. ಯಾಕೆಂದರೆ ಮೊದಲು ಹೆಸಿಟೇಟ್ ಮಾಡ್ತಾರೆ, ನಾವು ಸೇರ್ಕೊಳ್ಳೋ ಬೇಡವೋ, ಈ ಕೆಲಸ ಮಾಡ್ಬೋದು ಬೇಡೋ ಅನ್ನೋದು ತುಂಬ ಜನರಿಗೆ ಅಳುಕಿರುತ್ತೆ.
0: ಹೌದು,
2: ಒಂದು ದಿವಸ ಮಾಡಲಿ ಎರಡು ದಿವಸ ಮಾಡಲಿ ಆಮೇಲೆ ಅವರಾಗೆ ಶುರು ಮಾಡ್ಕೋತಾರೆ ಕೆಲಸನ. ಈಗ ಎಷ್ಟೋ ಜನರು ಮೊದಲು ನಾವು ಬರೀ ರೆಗ್ಯುಲರ್ ನಮ್ಮ ಪ್ಯಾಂಟ್ ಶರ್ಟಲ್ಲಿ ಹೋದ್ರೆ ಇವ್ರು ಯಾರೋ ಬಂದು ಮಾಡ್ತಾ ಇದ್ರೆ ಅನ್ಕೋತಾ ಇದ್ರು, ನಾವು ಸೇರ್ಕೊಳ್ಳ ಬೇಡುವ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ರು. ಯಾವಾಗ ನಾವು ನಮ್ದೊಂದು ನಾವು ವಾಲಂಟಿಯರ್ ಅಂದ್ರೆ ನಾವು ಸಮಾಜ ಸೇವಕರಾಗಿ ಗುರುತಿಸ್ಕೊಳ್ಳೋದಕ್ಕೆ ಒಂದು ಟೀ ಶರ್ಟ್ ಮಾಡ್ಕೊಂಡ್ವಿ, ಅದನ್ನ ಮಾಡಿದ ಮೇಲೆ ಎಷ್ಟೋ ಜನರು ಅದನ್ನ ನೋಡಿ ನಾವು ಬರ್ಬೋದು ಅಂತ ಕೇಳೋಕ್ ಶುರು ಮಾಡಿದ್ರು. ಅಂದ್ರೆ ಅವ್ರಿಗೆ ಗೊತ್ತಾಯ್ತು ಇವರೊಬ್ರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ವಾಲಂಟಿಯರ್ ಇವರು ಅಂತ ಗೊತ್ತಾದ್ಮೇಲೆ ಅವರು ತಾನಾಗೆ ಬರೋಕ್ ಶುರು ಮಾಡಿದ್ರು. ಇವಾಗ ನಮ್ ಜೊತೆ ಇರೋರು ಎಲ್ಲರೂ ಹಾಗೆ ಅವರೇನೆ ಅಂತ ಪ್ರೇಮ್ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಅದೇ ರೀತಿನಲ್ಲಿ ನೋಡಿ ಯಾರೇ ಒಬ್ರು ಏನಾದ್ರು ಕೆಲಸ ಮಾಡ್ತಾ ಇದ್ರೆ, ಯಾಕೆ ಮಾಡ್ತಾ ಇದ್ರೆ, ಏನ್ ಮಾಡ್ತಾರೆ ಅಂತ ಕೇಳಿ ತಿಳ್ಕೊಂಡು, ಕೇಳೋದ್ರಲ್ಲಿ ಯಾವ್ದೇ ತಪ್ಪಿಲ್ವಲ್ಲ.
0: ಯಾಕೆ ಹಿಂಜರಿಕೆ ಅಂತ?
2: ಹೌದು, ಎಷ್ಟೋ ಕೆಲಸಗಳು ನಾವು ಇವಾಗ ಗಾಳಿ ಮಳೆಯಲ್ಲಿ ಮರ ಬಿದ್ದೋಗಿರುತ್ತೆ, ಆ ರಸ್ತೆ ಬ್ಲಾಕ್ ಆಗಿರುತ್ತೆ, ಲೈಟ್ ಇರಲ್ಲ ಮನೆ ಒಳಗಡೆ, ಅಂಥವ್ರಿಗೆಲ್ಲ ದಿನ ಬೆಳಗಾದ್ರೆ ಶಾಲೆ ಹೋಗೋ ಮಕ್ಕಳಿಗೆ ಇವರಿಗೆಲ್ಲ ತೊಂದರೆ ಆಗುತ್ತೆ. ಅಂತ ಟೈಮ್ನಲ್ಲಿ ನಾವು ಮರಗಳನ್ನ ಕಡಿದು ಎಷ್ಟೋ ಸರಿ ಕ್ಲೀನ್ ಮಾಡಿ ಕೊಟ್ಟಿದ್ದಿದೆ. ನೂರಿನ್ನೂರು ಮರಗಳು ಬಿದ್ದಾಗ ಅದೇ ರೀತಿ ನಮ್ಮ ರಾಯಚೂರಿನಲ್ಲಿ ಸತತ 3 ದಿವಸ ಕೆಲಸ ಮಾಡಿದ್ವಿ. ಆವಾಗ ನಮ್ಮ ಜೊತೆನಲ್ಲಿ ಸಾಮಾನ್ಯ ಜನರು ಅವ್ರ ಮನೆಗೆ ತೊಂದರೆ ಆಗುತ್ತೆ ಅಂತೇಳಿ ಬಂದು ಸೇರ್ಕೊಂಡ್ರು. ಆದ್ರೆ ಅದನ್ನು ಮುಂದೆ ಕಂಟಿನ್ಯೂ ಮಾಡಿದ್ರೆ ಬಹಳ ಸಂತೋಷ ಆಗುತ್ತೆ. ಆ ರೀತಿ ನಮ್ಮಂತೆ ಬೇರೆಯವ್ರಿಗೂ ತೊಂದರೆ ಆಗುತ್ತೆ ಅನ್ನೋದನ್ನ, ಬೇರೆಯವ್ರ ಕಷ್ಟವನ್ನು ನಮ್ಮದು ಅಂತ ತಿಳ್ಕೊಂಡಾಗ ನಾವು ಕೈ ಜೋಡಿಸೋಕೆ ಸುಲಭ ಆಗುತ್ತೆ.
0: ಖಂಡಿತ ಸರ್, ಬಹಳ ಒಳ್ಳೆ ಸಂದೇಶ. ಹಾಗೆ ನೀವು ರಾಜರಾಜೇಶ್ವರಿ ನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಈ ಹಸಿರು ಸೆಲೆ ಯಾವ ರೀತಿ ಪರಿವರ್ತನೆ ಏನಾದರೂ ತಂದಿದೆಯಾ ಸರ್? ನಿಮ್ಮ ಈ ಸಂಘ ಇದೆಯಲ್ಲ ಅಥವಾ ನಿಮ್ಮ ಟೀಮ್ ಯಾವ ಥರ ಏನಾದರೂ, ನೀವು ಹೇಳಿದ್ರಿ ಈಗ ಮರಗಳನ್ನೆಲ್ಲ ತೆಗಿತೀವಿ ಈಗ ಬಿದ್ದಾಗ, ಆ ಥರ ಮತ್ತೆ ಇನ್ನೂ ಏನೇನು ಕೆಲಸ ಮಾಡಿದ್ದೀರಾ, ಮತ್ತೆ ಏನಾದರೂ ಪರಿವರ್ತನೆ ತಂದಿದೆಯಾ ನಿಮ್ಮ ರಾಜರಾಜೇಶ್ವರಿ ನಗರದಲ್ಲಿ?
2: ಸಾಕಷ್ಟು ಪರಿವರ್ತನೆ ಬಂದಿದೆ. ಅಂದರೆ ನಾವು ನೋಟಿಸ್ ಮಾಡಿದಾಗೆ ನಮ್ಮನ್ನು ಜನರು ಗುರುತಿಸಿ, ನಾವು ಎಲ್ಲೋ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಲ್ಲ, ಈ ಫಿಲಿಮಲ್ಲಾಗಲಿ ಇದ್ರೊಳಗಾಗಲಿ ಅಡ್ವರ್ಟೈಸ್ ಮಾಡಿದಾಗೆ ನಾವು ಅದು ಯಾವುದೇ ರೀತಿ ಮಾಡಿಲ್ಲ. ನಮ್ಮದು ಅಡ್ವರ್ಟೈಸ್ಮೆಂಟ್ ಬರೀ ಟೀ ಶರ್ಟು ನಮ್ಮ ಕೆಲಸ. ಅದನ್ನು ಮಾಡೋದ್ರಿಂದ ಇವಾಗ ನಮ್ಮನ್ನು ಎಷ್ಟೋ ಜನರು ನೋಡಿದ ತಕ್ಷಣ, ಓ ಇವನಪ್ಪ ಅಂತ ಪರಿಚಯ ನಾವು ಹೇಳೋದು ಬೇಡ, ನಿಮ್ಮನ್ನು ನೋಡಿದೀವಿ ಅಂತ ದಾರಿಯಲ್ಲಿ ಹೋಗುವಾಗಲೇ ಹೇಳ್ತಾರೆ. ನಾವು ದಾರಿನಲ್ಲಿ ಇವಾಗ ಹೋಗುವಾಗ ಮಾಡುವಂತಹ ಕೆಲಸಗಳನ್ನ ನೋಡಿ ನಮ್ಮನ್ನು ಗುರುತಿಸೋದು ದೊಡ್ಡ ಪರಿವರ್ತನೆ ಅದು. ಇನ್ನೊಂದು, ನಮ್ಮ ಎದುರುಗಡೆ ಯಾರು ಕಸ ಬಿಸಾಕಲ್ಲ, ಅದು ದೊಡ್ಡದು ಪರಿವರ್ತನೆ. ನಾವು ಹೋದ್ಮೇಲೆ ಬಿಸಾಕ್ಬೋದು, ಅದ್ ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಎದುರುಗಡೆ ಬಿಸಾಕುವಾಗ ಯೋಚನೆ ಮಾಡ್ತಾರೆ. ನಮ್ಮ ರಸ್ತೆನಲ್ಲೂ ಹಾಗೇನೆ, ಯಾರು ನಮ್ಮ ರಸ್ತೆನಲ್ಲಿ ಕಸವನ್ನ ರೋಡಿ ಹಾಕಲ್ಲ. ಕಾರಣ ಏನು ಅಂದ್ರೆ, ಇವನೊಬ್ಬ ಇದಾನಪ್ಪ ಅಂತ ಹೇಳಿ ಅವ್ರಿಗೆ ಭಯದಿಂದನೋ ಅಥವಾ ಆ ಪ್ರೀತಿಯಿಂದನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ನೋಡಿದಾಗೆ ತುಂಬಾ ಬದಲಾವಣೆ ಕಾಣಿಸ್ತಾ ಇದೆ. ಆದ್ರೆ ಮನುಷ್ಯ ನಾವೇ ಕಸ ಹಾಕಿರೋದು, ಪರಿಸರ ಕಸ ಹಾಕಿಲ್ಲ. ನಾವು ಮಾಡಿರೋ ತಪ್ಪು, ನಾವು ಅರ್ತ್ಕೊಂಡಾಗ ಮಾತ್ರ ಪರಿಪೂರ್ಣ ಆಗೋದಕ್ಕೆ ಸಾಧ್ಯ, ಬಿಟ್ರೆ ನಾವು ಬಲವಂತವಾಗಿ ಮಾಡೋದಕ್ಕೆ ಆಗಲ್ಲ ಇದು.
0: ಖಂಡಿತ ಖಂಡಿತ. ಪ್ರೇಮ್ ಕುಮಾರ್ ಅವರೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ
1: ಇದ್ರಲ್ಲಿ? ಏನಪ್ಪ ಅಂದ್ರೆ, ಈಗ ಯಾವುದೇ ಒಂದು ಆರ್ಗನೈಸೇಷನ್ ಇರ್ಬೋದು, ಒಂದು ಗೌರ್ಮೆಂಟ್ ಬಾಡಿ ಇರ್ಬೋದು, ಯಾವುದೋ ಒಂದು ಒಂದು ಟೀಮ್ ಬಂದು ಇದನ್ನ ಪರಿವರ್ತನೆ ಮಾಡಕ್ ಸಾಧ್ಯನೇ ಇಲ್ಲ. ನಮ್ಮಲ್ಲೇ ಬರಬೇಕು ಇಂಡಿವಿಜುವಲ್, ದೆನ್ ಇಟ್ ಟು ಕಮ್ ಔಟ್ ಅಂಡ್ ಇದಕ್ಕೆ ಸೊಲ್ಯೂಷನ್ ಅವರೇ ಕಂಡುಹಿಡಿಬೇಕು. ಅವ್ರ ಮನೆ, ಅವ್ರ ಕಾಂಪೌಂಡ್ ಕ್ಲೀನ್ ಮಾಡ್ಕೋಬೇಕು, ಅವ್ರ ಮನೆ ಎದುರುಗಡೆ ಕ್ಲೀನ್ ಮಾಡ್ಕೋಬೇಕು. ಅಲ್ಲಿ ಲಿಟರ್ ಮಾಡಬಾರ್ದು. ಅಷ್ಟು ಮಾಡಲಿಲ್ಲ ಅಂದರೆ ಇಡೀ ಇಂಡಿಯಾನೇ ಚೇಂಜ್ ಆಗುತ್ತೆ, ಇಡೀ ಕರ್ನಾಟಕನೇ ಚೇಂಜ್ ಆಗುತ್ತೆ. ನಮ್ಮ ಮನೆ ಚೇಂಜ್ ಆದರೆ ನಮ್ಮ ಏರಿಯಾ ಚೇಂಜ್ ಆಗುತ್ತೆ, ಏರಿಯಾ ಚೇಂಜ್ ಆದರೆ ಬೆಂಗಳೂರು ಚೇಂಜ್ ಆಗುತ್ತೆ. ಸೊ ಇಟ್ ಇಸ್ ಎ ಸ್ಮಾಲ್ ಇನಿಷಿಯೇಟಿವ್. ಒಬ್ರು ತಗೊಂಡ್ರೆ, ಇಂಡಿವಿಜುವಲ್ ಆಗಿ ತಗೊಂಡ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಅಚೀವ್.
0: ಖಂಡಿತ ಸರ್.
2: ಒಂದು ಸಣ್ಣ ಇದನ್ನು ಹೇಳ್ತೀನಿ.
0: ಹೇಳಿ ಸರ್.
2: ಈಗ ನಾವು ನಮ್ಮ ಮನೆ ಮುಂದೆ ಕಸ ಗುಡಿಸ್ತೀವಿ, ಕಸ ಗುಡಿಸಿ ಆ ಕಸವನ್ನ ರಸ್ತೆಗೆ ತಳ್ತೀವಿ, ಆದ್ರೆ ಅದನ್ನೇ ತೆಗೆದು ನಮ್ಮ ಕಸದ ಬುಟ್ಟಿ ಹಾಕೊಂಡ್ರೆ ಎಷ್ಟು ಬದಲಾವಣೆ ಆಗುತ್ತೆ ಅಂತ ಸಣ್ಣ ಯೋಚನೆ ಮಾಡಿದ್ರೆ ಸಾಕು.
0: ಹೌದು. ಮತ್ತೆ ಕಸದ ಬುಟ್ಟಿಗೆ ಹಾಕೊಂಡಿದ್ನ ಗಾರ್ಬೇಜ್ ಕಲೆಕ್ಷನ್ ಟ್ರಕ್ಕಿಗೆ ಕೊಡದೆ ಮತ್ತೆ ತಗೊಂಡೋಗಿ ಯಾವ್ದಾದ್ರು ಒಂದ್ ಸೈಟಿಗೆ ಹಾಕ್ಬಿಡೋದು,
2: ಖಾಲಿ ಸೈಟ್ ಅಲ್ಲೋ ಅಥವಾ ಅದು ಸೆಗ್ರಿಗೇಟ್ ಮಾಡೋದು ಮುಖ್ಯ. ಇವ್ರು ಸೆಗ್ರಿಗೇಟ್ ಮಾಡಲ್ಲ ಅಂದ್ರೆ ಪ್ಲಾಸ್ಟಿಕ್ ಬೇರೆ, ಒಣಕಸ ಬೇರೆ, ಹಸಿ ಕಸ ಬೇರೆ ಮಾಡಿದ್ರೆ ಈ ಹಸಿ ಕಸಗಳೆಲ್ಲ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ತುಂಬಾ ಕಡೆಯಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಟೀಮ್ ಅಲ್ಲಿ ಕೂಡ. ಮತ್ತೆ ಟೆರೆಸ್ ಗಾರ್ಡನ್ಗಳಿಗೆ ಅವರು ಮನೆ ಗಿಡಗಳಿಗೆ ಅವರೇ ಯೂಸ್ ಮಾಡ್ಕೋಬಹುದು, ಅದನ್ನು ಕೂಡ ಮಾಡ್ತಾ ಇದಾರೆ. ಆ ರೀತಿಯಲ್ಲಿ ಬದಲಾದ್ರೆ ನಾವು ಕಸ ಹೊರಗಡೆ ಕಳಿಸೋದು ಕಡಿಮೆ ಆಗುತ್ತೆ. ಮತ್ತೆ ಪ್ಲಾಸ್ಟಿಕ್ ಅನ್ನು ನಾವು ತಗೊಂಡ್ ಬರ್ತೀವಿ, ತಂದ್ಮೇಲೆ ಅದು ಹೇಗೆ ಕಳಿಸ್ಬೇಕು ಅನ್ನೋದನ್ನ ಮೊದಲು ಯೋಚನೆ ಮಾಡ್ಬೇಕು, ತರೋ ಮೊದಲು. ಇಲ್ಲ, ತರಲೇಬಾರ್ದು, ಕೈಯಲ್ಲಿ ಒಂದು ಬ್ಯಾಗ್ ಇಟ್ಕೊಂಡು ಹೋಗ್ಬೋದು. ಇದನ್ನ ಹಿಂದಿನ ಒಂದು ಇದ್ರೊಳಗೆ ನಮ್ಮ ಶುಭಪ್ರದ ಅಂತ ನಮ್ಮ ಟೀಮ್ನವರೇ ಮಾತಾಡಿದ್ರು ಈ ವಿಷಯವಾಗಿ. ಮತ್ತೆ ನಾನು ಅದನ್ನೇ ಹೇಳೋದೊಳಗೆ ಅರ್ಥ ಆಗಿರೋದಿಲ್ಲ. ಅದು ನಾವು ಎಚ್ಚೆತ್ಕೋಬೇಕಾಗಿರೋದು, ನಾವು ಕಸ ತಂದಿರೋದನ್ನ ಅಂದ್ರೆ ನಾವು ತರೋದು ಪ್ಲಾಸ್ಟಿಕ್ ಇಂಥವೆಲ್ಲ ಕಸ ಆಗುತ್ತೆ, ಅದ್ ನಾವು ತಂದಿರೋದೆ ಕಸ ದುಡ್ಡು ಕೊಟ್ಟು, ಅದನ್ನ ಹೇಗೆ ನಾವು ಕಳಿಸ್ತೀವಿ ಅನ್ನೋದನ್ನ ಮೊದಲು ಯೋಚನೆ ಮಾಡ್ಬೇಕು. ಇಲ್ಲ, ಅದನ್ನ ತರಬಾರ್ದು, ಮನೆಯಿಂದ ಒಂದು ಬ್ಯಾಗ್ ಇಟ್ಕೊಂಡೋಗಿ ತಗೊಂಡು ಬರ್ಲಿ.
0: ಖಂಡಿತ ಸರ್.
2: ಅದರಿಂದ ನಮ್ಮ ಪರಿಸರಕ್ಕೆ, ನಮ್ಮ ಪ್ರಪಂಚಕ್ಕೆ ನಾವು ಬಹಳ ದೊಡ್ಡ ಕೊಡುಗೆ ಕೊಡ್ತೀವಿ. ನಮಗ್ ನೋಡೋಕೆ ಏನು ಗೊತ್ತಾಗಲ್ಲ, ಅಯ್ಯೋ ನಮ್ಮನೆಯಿಂದ ಒಂದ್ ಏನಾಗುತ್ತೆ ಅಂತೇಳಿ, ಆದ್ರೆ ನಮ್ಮನೆ ಅಂತಾನೆ ಪ್ರತಿಯೊಂದು ಮನೆಯಲ್ಲೂ ಆದಾಗ ದೊಡ್ಡ ಪ್ರಮಾಣದಲ್ಲಿ ಆಗ್ಬಿಡುತ್ತೆ.

0: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್.

0: ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸ್ಫೂರ್ತಿದಾರಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ, ಹಾಗೆ ಬಹಳಷ್ಟು ಸಂದೇಶಗಳು ಬಂದಿದೆ. ಗಣೇಶ ಸಾಗರದಿಂದ ಪರಿಸರದ ಬಗ್ಗೆ ಜಾಗೃತಿ ಹೇಳ್ತಿದ್ರಿ, ನಾನು ಕೂಡ ಪರಿಸರದ ಹೆಮ್ಮೆಯೇ, ಏನ್ ಮಾಡ್ಬೋದು ಅಂತ ಕೇಳಿದ್ರಿ. ನಾನು ಕೂಡ ಗಿಡ ನೆಡ್ತೀನಿ, ಚರಂಡಿಯಲ್ಲಿ ಹೋಗ್ತಿರುವ ಕಸವನ್ನ ಅಡ್ಡ ಹಾಕಿ ತೆಗಿತೀನಿ ಅಂತ. ಸೂಪರ್ ರೀ ಗಣೇಶ ಸಾಗರ್ ಅವರೇ. ಹಾಗೆ ನಾನು ಎಲ್ಲರೂ ಹೋಗ್ತಿದ್ದಾಗ ಯಾವ್ದಾದ್ರು ಗಿಡ ಅಥವಾ ಮರ ಏನಾದರೂ ಅದಕ್ಕೆ ತೊಂದರೆ ಆಗಿದ್ರೆ, ಅದಕ್ಕೆ ನೇಲ್ಸ್ ಎಲ್ಲ ಹೊಡೆದಿದ್ರೆ ಅದನ್ನ ತೆಗಿತೀನಿ, ಮತ್ತೆ ನಾನು ಅದನ್ನ ಪೋಷಣೆ ಮಾಡ್ತೀನಿ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಅನಂತ್ ಮೂರ್ತಿ ಅವರು ಶೃಂಗೇರಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಸುರೇಶ್ ಭಟ್ ಹಾಗೂ ಶ್ರೀ ಪ್ರೇಮ್ ಕುಮಾರ್ ಸರ್ ಅವರಿಗೆ ತಮ್ಮ ಕೆಲಸಕ್ಕೆ ಧನ್ಯವಾದಗಳು ಅಂತ ನಿಮಗೆ ಸಂದೇಶ ಕಳಿಸಿದ್ದಾರೆ. ಒಳ್ಳೆಯ ಗುರಿ ಇಟ್ಟು ಕೆಲಸ ಮಾಡ್ತಾ ಇದ್ದೀರಾ, ಶುಭವಾಗ್ಲಿ. ಸುರೇಶ್ ಸರ್ ಹೇಳಿದಂತಹ ಪರಿಸರ ಕಾಳಜಿ, ಈ ಕೆಲಸ ನನ್ನದಲ್ಲ ನಮ್ಮ ಸಮಾಜದ ಕೆಲಸ ಅಂತ ಶ್ರೀಮಂತ್ ಹೊಸಮನಿ ಬೀದರ್ನಿಂದ ಸಂದೇಶ ಕಳಿಸಿದ್ದಾರೆ. ಅವ್ರು ಹೇಳ್ತಾರೆ, ಸರ್ ಈ ಮಾತು ನನ್ನ ಹೃದಯಕ್ಕೆ ತಟ್ಟಿತು ಅಂತ ಹೇಳಿದರು. ಹಾಗೆ ಮತ್ತೆ ಒಬ್ರು ಸಂದೇಶ ಕಳಿಸಿದ್ದಾರೆ, ಅವರ ಹೆಸರು ಹಾ ಮೇಡಮ್, ನಾನು ನಮ್ಮ ಮನೆ ಹತ್ತಿರ 3 ವರ್ಷಗಳ ಹಿಂದೆ ಬೆಳೆಸಿದ ಮರ, ಇದಕ್ಕೆ ಈಗಲೂ ದಿನ ನೀರು ಹಾಕ್ತೀನಿ, ಇನ್ನೂ ಹಲವಾರು ಜಾತಿ ಮರಗಳನ್ನೆಲ್ಲ ನಾನು ನೆಟ್ಟು ಪರಿಸರ ಉಳಿಸ್ತಾ ಇದ್ದೀನಿ ಅಂತ ರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಗೊಪ್ಪಾಳ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ ಸರ್. ಸೊ ಹಾಗಾಗಿ ನಿಮ್ಮ ಸ್ಫೂರ್ತಿ ಮಾತುಗಳು ಬಹಳಷ್ಟು, ಇನ್ನೂ ತುಂಬ ಮೆಸೇಜ್ಗಳು ಬಂದಿದೆ, ಆದರೆ ಕಾರಣಾಂತರಗಳಿಂದ ನಾವು ಇಲ್ಲಿ ಎಲ್ಲ ಮೆಸೇಜನ್ನು ಓದೋಕ್ಕಾಗ್ತಾ ಇಲ್ಲ. ಹಾಗೆ ಸರ್, ನಿಮ್ಮ ಜೊತೆ ಮಾತಾಡ್ತಾ ಇರಬೇಕಾದ್ರೆ ನೀವು ಹೇಳಿದರೆ, ಈಗ ಯಾವುದೋ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ವಿ, ಯಾವುದೋ ಒಂದು ಈವೆಂಟ್ ಮಾಡಿದಾಗ ಬಹಳಷ್ಟು ವೇಸ್ಟ್ ಗಾರ್ಬೇಜ್ ಉಳಿದು ಬಿಡುತ್ತೆ. ಸೊ ಅದ್ರ ಬಗ್ಗೆ ನೀವು ಏನು ಕ್ರಮ ಕೈಗೊಳ್ತೀರಾ?
2: ಮೊನ್ನೆ ತಾನೆ, ಕಳೆದ ಭಾನುವಾರ ಒಂದು ದೊಡ್ಡ ಇವೆಂಟ್ ಆಯಿತು ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ. ಸಾಮಾನ್ಯ 3,000 ಜನ ಬಂದಿರಬಹುದೇನೋ, ನಾನು ಕೌಂಟಿಗೆ ಇದಕ್ಕೆ ಹೋಗಲಿಲ್ಲ, ಬಟ್ ಲಾಸ್ಟ್ ಇಯರ್ ಕೂಡ 4,000 ಜನರ ಮೇಲಿದ್ದರು. ರನ್ ಎಡಿಕ್ಟ್ ಅಂತ ಅಲ್ಲಿ ಅದೊಂದು ಸಮಾಜ ಇದಕ್ಕೋಸ್ಕರನೇ ಅವರು ಕೆಲಸ ಆ ರನ್ ಎಡಿಕ್ಟ್ನವರು ಮಾಡ್ತಾರೆ. ಆದರೆ ಒಂದೇ ಒಂದು ಕಸ ಕೂಡ ನಾವು ತಗೊಳ್ಳುವಾಗ ಹೇಗೆ ಕ್ಲೀನಾಗಿ ಕೊಡ್ತಾರೋ ಅದೇ ರೀತಿ ವಾಪಸ್ ಕೊಡುವಾಗಲೂ ಕೊಡ್ತೀವಿ. ಬರೀ ಕ್ಲೀನ್ ಮಾಡಿಕೊಡೋದಲ್ಲ, ಅಲ್ಲಿ ನಾವು ಕಸ ಉಪಯೋಗಿಸೋದೇ ಇಲ್ಲ. ಕಸದ ಅಂದರೆ ಪ್ಲಾಸ್ಟಿಕ್ ಅಥವಾ ಹಾಳೆ ಪ್ಲೇಟ್ ಆಗಲಿ ಅಥವಾ ಈ ಪ್ಲಾಸ್ಟಿಕ್ ಪೇಪರ್ಗಳದು ಬರುತ್ತೆ ಅಥವಾ ಬಾಳೆ ಎಲೆ, ಇದು ಯಾವುದನ್ನು ನಾವು ಉಪಯೋಗಿಸಲ್ಲ. ಸ್ಟೀಲ್ ಲೋಟ, ಸ್ಟೀಲ್ ಪ್ಲೇಟ್ಗಳನ್ನ ಉಪಯೋಗಿಸ್ತೀವಿ, ಸ್ಟೀಲ್ ಸ್ಪೂನ್ಗಳು ಉಪಯೋಗಿಸ್ತೀವಿ. ಅದನ್ನೇ ಮತ್ತೆ ವಾಶ್ ಮಾಡಿ ಮತ್ತೆ ನಾವು ಕಳಿಸ್ಕೊಡ್ತೀವಿ. ಇದನ್ನು ಈಗ 5 ವರ್ಷದಿಂದ ರನ್ ಎಡಿಕ್ಟ್ ಗ್ರೂಪ್ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವತ್ತಿನ ದಿವಸ ನಮ್ಮ ಎಲ್ಲ ವಾಲಂಟಿಯರ್ಸು, RRIK ಅಥವಾ ರನ್ ಎಡಿಕ್ಟ್ನವರು, ಕೊನೆಗೆ ನಾವು ಹಸಿರು ಸೆಲೆ, ಈ ಥರ ಅಲ್ಲಿ ತುಂಬ ಗ್ರೂಪ್ಗಳಿದೆ, ಅವರೆಲ್ಲರೂ ಕೈ ಜೋಡಿಸಿ ಆ ಇವೆಂಟನ್ನು ಒಂದೇ ಒಂದು ಕಸವನ್ನು ಅಲ್ಲಿ ಆಗದಿರೋ ಥರ ಮೇಂಟೈನ್ ಮಾಡ್ತೀವಿ. ಮತ್ತು ಊಟದ ತಿಂಡಿ ವೇಸ್ಟ್ ಆಗಿದ್ದನ್ನು ಕೂಡ ಅಲ್ಲೇ ತಕ್ಷಣ ಕಾಂಪೋಸ್ಟ್ ಬಿನ್ನಿಗೆ ಹಾಕಿ ಪ್ರತಿಯೊಬ್ಬರು ಬಂದವರು ಸಹಕಾರ ಕೊಡ್ತಾರೆ. ಅವ್ರು ತಿಂದಿರೋ ವೇಸ್ಟನ್ನೆಲ್ಲ ಕರೆಕ್ಟಾಗಿ ಕಾಂಪೋಸ್ಟ್ ಹಾಕುವಂಥ ಒಂದು ಬಿನ್ ಇಟ್ಟಿರ್ತೀವಿ, ಅದಕ್ಕೆ ಹಾಕ್ತಾರೆ. ಆಮೇಲೆ ಪ್ಲೇಟ್ ರೋಟ್ಗಳನ್ನ ಅವರೇ ಸಪ್ರೇಟ್ ಮಾಡಿ ಇಡ್ತಾರೆ, ನಾವು ವಾಶ್ ಮಾಡಿ ರೀಪ್ಯಾಕ್ ಮಾಡಿ ಕಳಿಸೋದು. ಆದರೆ ಇದನ್ನು ನೋಡಿದ್ರೆ ನಮಗೆ ಏನನ್ಸುತ್ತೆ ಅಂದರೆ, ಯಾವುದೋ ಒಂದು ಬೇರೆ ಕಾರ್ಯಕ್ರಮಗಳಾದಾಗ, ಯಾವುದೋ ಒಂದು ಹಬ್ಬನೋ ಅಥವಾ ಯಾವುದೋ ಒಂದು, ನಾವು ಹೇಳೋದು ತಪ್ಪಾಗುತ್ತೇನೋ ಗೊತ್ತಿಲ್ಲ, ರಾಜಕೀಯ ವ್ಯಕ್ತಿಗಳದ್ದು ಏನಾದ್ರು ಒಂದು ಕಾರ್ಯಕ್ರಮ ಆಯಿತು ಅಂದರೆ ನಮಗಲ್ಲಿ ನೋಡಿದ್ರೆ ಮತ್ತು ಒಂದು ವಾರ ಅಲ್ಲಿ ಕಸದ ರಾಶಿ ಇರುತ್ತೆ. ಆದರೆ ಇಲ್ಲಿ ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗಿರೋ ಕಾರ್ಯಕ್ರಮ 10 ಗಂಟೆ ಮುಗಿದಿದೆ, ಅಲ್ಲಿ ಆ ಕಾರ್ಯಕ್ರಮ ನಡೆದಿದೆ ಅನ್ನೋ ಕುರು ಒಂದು ಸಿಗದೆ ಇರೋಷ್ಟು ನೀಟಾಗಿರುತ್ತೆ. ನಿಜವಾಗಿ ಇದಕ್ಕೆ ನಮ್ಮ ಇಡೀ ರಾಜರಾಜೇಶ್ವರಿ ನಗರ ನಾನು ಹೊಗಳುತ್ತೀನಿ. ನಾವು ಅವರೆಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದ ಹೇಳ್ತೀನಿ, ಅಲ್ಲಿ ಸಹಕಾರ ಕೊಟ್ಟವರಿಗೆ ಅಥವಾ ರನ್ ಎಡಿಟ್ ಗ್ರೂಪ್ನವರಿಗೆ. ಅಲ್ಲಿ ಈ ರೀತಿ ಕಾರ್ಯಕ್ರಮಗಳು ಎಲ್ಲ ಕಡೆಯಲ್ಲೂ ಆದರೆ ನಾವು 90%-ರಷ್ಟು ಕಸವನ್ನೇ ಕಡಿಮೆ ಮಾಡ್ತೀವಿ ಅಂತೀವಿ. ಯಾಕೆಂದ್ರೆ ಈ ಛತ್ರಗಳದ್ದು ಎಷ್ಟೊಂದು ವೇಸ್ಟ್ ಬರುತ್ತೆ ಅಂತಂದರೆ ಅವುಗಳನ್ನ ಬಿಸಾಕೋದು ರೋಡಲ್ಲಿ, ಆಮೇಲೆ ಲ್ಯಾಂಡ್ ಫಿಲ್ಲಿ ಹೋಗೋದು, ಇದನ್ನೆಲ್ಲ ನೋಡಿದ್ರೆ ಭಾಳ ಹಿಂಸೆ ಆಗುತ್ತೆ ನಮ್ಗೆ. ಅದಕ್ಕೆ ಯಾವ ಶಬ್ದದಲ್ಲಿ ಇದನ್ನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಆದರೆ ನಾವು ತಿಳ್ಕೊಂಡು ನಾವು ಕಡಿಮೆ ಮಾಡಬೇಕು ಅನ್ನೋದೇ ನನ್ನ ಮನವಿ ಎಲ್ಲರಲ್ಲೂ.

0: ಚಿಕ್ಕ ಚಿಕ್ಕ ಮಕ್ಕಳು ಬರ್ತ್ಡೇ ಮಾಡಿದಾಗ ಆ ಬೆಲೂನ್ ಕಟ್ಟೋದ್ರಿಂದ ಹಿಡಿದು ಆ ಪಾರ್ಟಿಗೆ ತರ್ತೀವಲ್ಲ 20 ಮಕ್ಕಳಾದ್ರೂ ಪ್ಲೇಟ್ ತರೋದು, ನಮಗೆ ಅದು ಸ್ವಲ್ಪ ಎಕನಾಮಿಕಲ್ ಆಗಿ ಹೆಲ್ಪ್ ಆಗುತ್ತೆ ಅಂತ ಆ ತರ ಪ್ಲೇಟ್ ತಂದ್ಬಿಟ್ಟು ನಮಗೆ ತಟ್ಟೆ ತೊಳೆಯ ಕೆಲಸ ಕಮ್ಮಿ ಆಗುತ್ತೆ ಅಂತ ತರ್ತೀವಿ, ಆದ್ರೆ ಪರಿಸರಕ್ಕೆ ನಾಶ ಅಂತ ನೀವು ಹೇಳ್ತಾ ಇದ್ದೀರಾ.
1: ಇನ್ನೊಂದು ಹೇಳ್ತೀನಿ, ಈ ಬರ್ತ್ಡೇ ಪಾರ್ಟಿದು ಬೆಲೂನ್ ಕಟ್ಟೋದು ಅದು ಒಡೆಯೋದು ಮೈಕ್ರೋ ಪ್ಲಾಸ್ಟಿಕ್ ಭೂಮಿಯಲ್ಲಿ ಸೇರುತ್ತೆ, ಆಮೇಲೆ ಅದೇನೋ ಒಂದು ಸೌಂಡ್ ಬರುವಂತದ್ದೇನೋ ಒಂದು ಇದು ಮಾಡ್ತಾರೆ ನೋಡಿ, ಅದರೊಳಗಡೆ ಈ ಪೇಪರ್ಸ್ ಕಟಿಂಗ್ ಮಾಡಿ ಹಾಕ್ಬಿಡ್ತಾರೆ, ಅದು ಎಲ್ಲ ಚಲ್ಲ ಪಿಲ್ಲಿಯಾಗಿ ಬೀಳುತ್ತೆ, ಅದನ್ನ ಹೆಕ್ಕು ನಾವು ತೆಗಿಯೋಕು ಆಗಲ್ಲ, ಅದು ಮಣ್ಣಲ್ಲಿ ಮಣ್ಣಾಗಿ ಸೇರಿಬಿಡುತ್ತೆ, ಆದ್ರೆ ಅದು ಪರಿಸರಕ್ಕೆ ಮಾರಕ. ಅದು ಆ ಉದ್ದೇಶದಿಂದ ಆ ತರದೆಲ್ಲ ಮಾಡಬೇಡಿ ಅಂತ ನಾನು ಕೈ ಮುಗಿದು ಕೇಳ್ಕೊತೀನಿ ಜನರಲ್ಲಿ.
0: ಖಂಡಿತ, ಮತ್ತೆ ನಾವು ನಮ್ಮ ಹಳೆ ಹುಟ್ಟಿದ ಹಬ್ಬ ದೀಪ ಹಚ್ಚಿ ದೊಡ್ಡವರ ಆಶೀರ್ವಾದ ಪಡೀರಿ, ದೇವಸ್ಥಾನಕ್ಕೆ ಹೋಗಿ, ಆದಷ್ಟು ಪರಿಸರಕ್ಕೊಂದಂತೂ ನಾಶ ಮಾಡಬೇಡಿ. ನಿಮ್ಮ ಜನ್ಮ ಪರಿಸರಕ್ಕೆ ಒಳ್ಳೇದಾಗ್ಲಿ ಹೊರತು ನಿಮ್ಮ ಜನ್ಮದ ದಿನ ಪರಿಸರಕ್ಕೆ ನಾಶ ಆಗದ್ ಬೇಡ ಅಂತ ಹೇಳ್ತಾ ಇದ್ದೀರಾ ನೀವಿಬ್ರು.
1: ಅವರು ಹಬ್ಬ ಹೇಗ್ ಮಾಡ್ತಾರೆ ಅನ್ನೋದು ಪ್ರಶ್ನೆ ಮಾಡ್ತಾ ಇಲ್ಲ ನಾವು, ಅವ್ರು ಹೇಗಾದ್ರು ಪರಿಸರ ಹಾಳು ಮಾಡದೇ ಇರಲಿ.
0: ಬಹಳ ಉತ್ತಮವಾದ ಮೆಸೇಜ್ ಕೊಟ್ಟಿದ್ದೀರಾ ಅವರು. ಹಾಗೆ ನಾವಿವತ್ತು ಬೆಳಿಗ್ಗೆಯಿಂದ ಒಂದು ಸಮೀಕ್ಷೆ ಮಾಡಿದ್ವಿ. ಸೊ ಈಗ ಬೆಂಗಳೂರು ನಗರ ಎದುರಿಸುತ್ತಿರುವ ತುಂಬಾ ದೊಡ್ಡ ಸಮಸ್ಯೆ ಯಾವುದು ಅಂತ, ಮತ್ತೆ 4 ಆಪ್ಷನ್ ಕೊಟ್ಟಿದ್ವಿ. ಕಸ ನಿರ್ವಹಣೆನ, ಮರಗಳ ನಾಶನ, ನೀರಿನ ಕೊರತೆನ, ಅಥವಾ ವಾಯು ಮಾಲಿನ್ಯನ ಅಂತ. ಆಲ್ಮೋಸ್ಟ್ 90% ಅಷ್ಟು ಜನ ಕಸ ನಿರ್ವಹಣೆ ಅಂತಾನೆ ಹೇಳಿದ್ದಾರೆ ಸರ್. ವಾಯು ಮಾಲಿನ್ಯ ಅಂತಾನು ಒಂದ್ ಸ್ವಲ್ಪ ಜನ, ಎಲ್ಲಾ ಸಮಸ್ಯೆಗಳು ಇದೆ ಅದರಲ್ಲಿ ಜಾಸ್ತಿ ಈ ಕಸ ನಿರ್ವಹಣೆ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮ್ ಪ್ರಕಾರ ಬೆಂಗಳೂರು ಮೊದಲು ಈ ಪರಿಸರ ಸಮಸ್ಯೆಯನ್ನು ಹೇಗೆ ಪರಿಹರಿಸ್ಕೋಬೇಕು ಅಂತ ನೀವು ಭಾವಿಸ್ತೀರಾ ಸರ್? ಬಿಕಾಸ್ ಇಷ್ಟು ಬೆಳೆದ್ಬಿಟ್ಟಿದೆ ಬೆಂಗಳೂರು ನಗರ ನೀವು ಹೇಳಿದಾಗೆ. ಸೊ ಏನು ನಿಮ್ಮ ಉತ್ತರ ಏನಿರಬಹುದು ಇದಕ್ಕೆ?
1: ಇದರಲ್ಲಿ ಯಾವುದು ಒಂದು ಜಾಸ್ತಿ ತೊಂದರೆ ಕೊಡ್ತದೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಇದಕ್ಕೆ ಜಾಸ್ತಿ ತೊಂದರೆ ಕೊಡ್ತಾ ಅಂದರೆ ಮನುಷ್ಯರು ಅಂತಲೇ ಹೇಳ್ತೀನಿ ನಾನು. ಯಾಕೆ ಕೇಳಿದ್ರೆ ಕಸ ಸಮಸ್ಯೆ ಇಷ್ಟಾಗೋ ಕಾರಣ ನಾವೇನೆ, ಕಸದಿಂದನೇ ವಾಯು ಮಾಲಿನ್ಯ ಆಗ್ತಾ ಇದೆ. ಮತ್ತು ವೆಹಿಕಲ್ಗಳು, ನಾವು ಒಬ್ಬನೇ ಎಲ್ಲೇ ಒಂದು ಸಣ್ಣ ಅಂಗಡಿಗೆ ಹೋಗ್ಬರ್ಬೇಕು ಅಂದರೂ ಗಾಡಿ ತೊಗೊಂಡು ಹೋಗ್ತೀವಿ, ಒಬ್ಬರು 4 ಜನರು ಹೋಗೋ ಜಾಗಕ್ಕೆ 4 ಕಾರ್ ತೊಗೊಂಡು ಹೋಗ್ತೀವಿ, ಒಂದೇ ಕಾರಲ್ಲಿ 4 ಜನ ಹೋಗಲ್ಲ, ಎಲ್ಲ ಸ್ವತಂತ್ರವಾಗಿ. ಆಮೇಲೆ ನಾನೊಂದು ಮನೆ ಕಟ್ಟಿಸ್ಬೇಕು ಅಥವಾ ಇನ್ಯಾವುದೋ ಕಾರಣಕ್ಕೆ ನಮ್ಮ ಮನೆ ಮುಂದೆ ಕಸ ಬೀಳುತ್ತೆ ಅಂತೇಳಿ ಮರಗಳನ್ನ ಕಡಿತೀವಿ. ಮರ ಕಡಿದ ಮೇಲೆ ನೀರಿಂದು ಮರದ ಅಂದರೆ ವಾಯು ಮಾಲಿನ್ಯ ಇದಿಷ್ಟು ಹೆಚ್ಚಾಗ್ತಾ ಪ್ರಾಬ್ಲಮ್ ತೊಂದರೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊರತು ಕಡಿಮೆ ಆಗಲ್ಲ. ಆ ದೃಷ್ಟಿಯಿಂದ ಇದೆಲ್ಲದೂ ಸರಿಯಾಗಬೇಕಂದ್ರೆ ಈ ಎಲ್ಲ ಕೆಲಸಗಳು ಸರಿಯಾಗಿ ಪೂರ ಮಾಡಲೇಬೇಕು. ಮರ ನೆಡಬೇಕು, ನೀರು ಉಳಿಸ್ಬೇಕು, ಕೆರೆಕ್ಕೋ ಇದನ್ನು ತಡಿಲೇಬೇಕು ನಾವು ನೀರು ಹೋಗೋದನ್ನು ಹರಿದು ಹೋಗೋದನ್ನು. ಇವಾಗ ನೋಡಿ ಮೋರಿಗಳು ಮಾಡಿದ್ದಾರೆ, ಎಲ್ಲ ಕಾಂಕ್ರೀಟ್ ಹಾಕಿದ್ದಾರೆ, ರೋಡ್ ಸೈಡ್ ಎಲ್ಲ ಕಡೆ ಕಾಂಕ್ರೀಟ್ ಹಾಕಿದ್ದಾರೆ. ಮೊದಲು ಇಷ್ಟೊಂದು ಫ್ಲಡ್ ಆಗ್ತಿರಲಿಲ್ಲ. ಯಾಕೆ ಕೇಳಿದ್ರೆ ಭೂಮಿ ನೀರು ಕುಡಿಯೋದು, ಅಲ್ಲಿಂದಲ್ಲಿ ನೀರು ಕುಡಿದು ಕುಡಿದು ಹರಿದು ಹೋಗೋದು ಹೆಚ್ಚಾದ್ದು. ಆದರೆ ಇವಾಗ ನೀರು ಕುಡಿಯೋಕ್ಕೆ ಎಲ್ಲಿ, ಎಲ್ಲ ಕಡೆ ಪ್ಲಾಸ್ಟಿಕ್ ತುಂಬಿಸಿದ್ದೀವಿ, ಭೂಮಿಯಲ್ಲಿ ಪ್ಲಾಸ್ಟಿಕ್ ತುಂಬಿಸಿದ್ದೀವಿ, ರೋಡಿಗೆ ಕಾಂಕ್ರೀಟ್ ಹಾಕಿದ್ದೀವಿ, ಮರಗಳಿಲ್ಲ. ಮರ ಇದ್ರೆ ಏನು ಕೇಳಿದ್ರೆ, ಮರ ಈ ಗಾಳಿಯಿಂದ ಅಲ್ಲಾಡುತ್ತಲ್ವಾ, ಅವಾಗ ಭೂಮಿ ಸಡಿಲಾಗುತ್ತೆ, ಅವಾಗ ನೀರು ಭೂಮಿ ಒಳಗಡೆ ಹೋಗೋಕೊಂದು ಅವಕಾಶಗಳು ಸಿಗುತ್ತೆ. ಇವಾಗ ಅದು ಯಾವುದು ಇಲ್ಲದ್ರಿಂದ ಬಂದಿರೋ ನೀರೆಲ್ಲ ಹೊರಗಡೆ ಹೋಗುತ್ತೆ, ನಾವು ನೀರು ಉಳಿಸಲ್ಲ. ಮರ ಇಲ್ಲಾಂದ್ರೆ ವಾಯು ಮಾಲಿನ್ಯ ಹೆಚ್ಚಾಗುತ್ತೆ. ಹಸು ಸಾಕೋದ್ರಿಂದ ನಮ್ಗೆ ಆಕ್ಸಿಜನ್ ಸಿಗುತ್ತೆ, ಆದರೆ ಆ ಹಸುನ ನಾವು ಇಡಲ್ಲ. ಇವಾಗ ಸಾಕೋದೇ ಇಲ್ಲ, ಯಾಕಂದ್ರೆ ಹುಲ್ಲಿಲ್ಲ, ಮೇವಿಲ್ಲ ಅನ್ನೋ ಉದ್ದೇಶಕ್ಕೆ. ಮತ್ತು ಮೇಲಿಂದ ಕಸ ತಂದು ಸುರಿತೀವಿ, ಆ ಕಸ ಕರೆಕ್ಟಾಗಿ ಸೆಗ್ರಿಗೇಟ್ ಮಾಡದೆ ಕಳಿಸ್ತೇ ಇರೋದ್ರಿಂದ ಅವೆಲ್ಲ ಕೊಳತು ವಾಸನೆ ಬಂದು ಮಾಲಿನ್ಯ ಆಗೇ ಆಗುತ್ತೆ. ಈ ಎಲ್ಲ ಕಾರಣದಿಂದ ಇಂಥದ್ದೇ ಒಂದು ಅಂತ ಹೇಳೋಕ್ಕಾಗಲ್ಲ, ಇದಿಷ್ಟು ಒಟ್ಟಾಗಿ ನಡಿಬೇಕಾದಂಥ ಪ್ರಕ್ರಿಯೆಗಳು.
0: ಆದರೂ ನಾವು ಬೆಂಗಳೂರಲ್ಲಿ ಸಾಮಾನ್ಯವಾಗಿ ನೋಡೋದೇನಂದ್ರೆ ಸರ್, ಈ ಕಸನ ಈ ಖಾಲಿ ಸೈಟಲ್ಲಿ ಹಾಕ್ಬಿಟ್ಟಿರ್ತಾರೆ, ಸೊಳ್ಳೆ ಆಗಿರುತ್ತೆ. ಆಮೇಲೆ ಎಸ್ಪೆಷಲಿ ಒಂದು ಏರಿಯಾ ತುಂಬ ಕ್ಲೀನ್ ಆಗಿರುತ್ತೆ, ಇನ್ನೊಂದು ಏರಿಯಾಗೆ ಹೋದರೆ ಇದು ಬೆಂಗಳೂರಾ ಅಂತ ಅನ್ನಿಸ್ಬೇಕು, ಅಷ್ಟು ಕಸದ ರಾಶಿ. ಈ ನೀವು ಈ ಬನಶಂಕರಿ ಕಡೆ ಹೋದರೆ ಗೊತ್ತಾಗುತ್ತಾ, ಬಸ್ ಸ್ಟ್ಯಾಂಡಿಂದ ಈ ಕಡೆ ವಾಸನೆ ತುಂಬ ಗಬ್ಬು ವಾಸನೆ, ಎಲ್ಲರೂ ಕಸನ ಅಲ್ಲೇ ಹಾಕ್ತಾರೆ. ನೀವು BBMP ಅಥವಾ ಈ BDA ಅವ್ರ ಜೊತೆ ಸೇರಿ ಏನಾದರೂ ಒಳ್ಳೆ ಕಾರ್ಯನ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ, ಸೊ ಅದ್ರ ಬಗ್ಗೆ ಒಂದು ಮಾತು ಹೇಳ್ಬೋದಾ?
1: ಇದಕ್ಕೆ ಕಸ ಎಲ್ಲ ಕಡೆಯಲ್ಲೂ ಬರುತ್ತೆ, ಆದರೆ ಅದನ್ನು ನಿರ್ವಹಣೆ ಮಾಡೋವಂಥ ವ್ಯಕ್ತಿಗಳೇನಿದ್ದಾರೆ, ಮಾಡಿಸ್ಬೇಕಾದಂಥ ವ್ಯಕ್ತಿಗಳೇನಿದ್ದಾರೆ, ಅವರ ಶ್ರದ್ಧೆ ಮುಖ್ಯ ಆಗುತ್ತೆ. ನಾವು ಜೊತೇಲಿ ಕೈ ಜೋಡಿಸ್ಬೋದು, ಆದರೆ ನಾಳೆ ನಮ್ಮಂಥವ್ರೆ ಇನ್ನೊಬ್ಬರು ತಂದು ಹಾಕ್ತಾರೆ ನಾವು ಮಾಡಿರೋ ಜಾಗದಲ್ಲಿ. ಇದು ನಮಗೆ ದಿನನಿತ್ಯ ಸಮಸ್ಯೆ. ನಾವು ಇವಾಗ ಎಷ್ಟು ಸಾರಿ ಬ್ಲ್ಯಾಕ್ ಸ್ಪಾಟ್ ಕ್ಲೀನ್ ಮಾಡಿದೀವೋ ಅಲ್ಲಿ ಎಷ್ಟು ಕಡೆಯಲ್ಲಿ ಕ್ಲೀನ್ ಆಗಿದೆ ನೀವು ಮಾಡಿದ್ರಿ ಅಂತ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ಬಟ್ ನಾನು ಹೇಳೋದಿಷ್ಟೇ, ನಾಳೆ ಮತ್ತವ್ರಿಗೆ ಕಸ ಹಾಕೋಕೆ ಜಾಗ ಮಾಡಿಕೊಡ್ತೀವಿ ಅಂತಲೇ ಹೇಳ್ತೀನಿ ಬಿಟ್ಟರೆ, ಇದು ನಮ್ಮದು ಈ ಕೆಲಸ ನಿರಂತರವಾಗಿ ಮಾಡಬೇಕಾದಂಥ ಪರಿಸ್ಥಿತಿ. ಯಾಕೆ ಕೇಳಿದ್ರೆ ಜನರಲ್ಲಿ ಅದರ ಬಗ್ಗೆ ಅವೇರ್ನೆಸ್ ಕಡಿಮೆ. ನಾವಿಲ್ಲಿ ಹಾಕಬಾರ್ದು, ಇಲ್ಲಿ ಕ್ಲೀನ್ ಮಾಡಿದ್ರೆ ಅಂತಂದರೆ ಯಾವುದೋ ಕಾರಣಕ್ಕೆ ಮಾಡಿರ್ತಾರೆ. ನಾವು

0: ಅದನ್ನು ಹಾಗೆ ನೀಟಾಗಿ ಇಡಬೇಕು ಅನ್ನೋ ಭಾವನೆ ಅವರಲ್ಲಿ ಬೆಳೀಬೇಕು. ಇದು ತುಂಬ ಅಂದರೆ ಮಾಡಿಸ್ಬೇಕಾದವರು ಅಧಿಕಾರಿಗಳಾಗಲಿ ಅಥವಾ ಪೌರ ಕಾರ್ಮಿಕರಲ್ಲಿ ಅವರು ಹೆಚ್ಚಿನ ಆಸಕ್ತಿ ತಗೊಂಡಾಗ ಹೆಚ್ಚಿನ ಒಂದು ಲಾಭ ಸಿಗುತ್ತೆ, ನಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ.
1: ಖಂಡಿತ ಸರ್, ಖಂಡಿತ. ಹಾಗೆ ನಮಗೆ ಇಲ್ಲಿ ಸಂದೇಶ ಕಳಿಸಿದ್ದಾರೆ, ಎಳೆದೊರೆ ನಾಡು ರಾಯಚೂರಿನಿಂದ ಈರಣ್ಣ ಬೆಂಗಾಲಿಯವರು, ಹಸಿರು ಸೆಲೆ ಟೀಮ್ ಸೇವೆ ಶ್ಲಾಘನೀಯ. ಇದೇ ರೀತಿ ಎಲ್ಲ ಊರಲ್ಲೂ ಎಲ್ಲ ಕೇರಿಗಳಲ್ಲೂ ಸೇವಾ ಮನೋಭಾವ ಹೊಂದಿದ ಟೀಮ್ ಇರಬೇಕು. ಆದರೆ ಕಟು ಸತ್ಯ ಏನು ಗೊತ್ತಾ ಸರ್, ಊರು ಸಾಬರಿ ನಮ್ಗ್ಯಾಕೆ ಅನ್ನೋರೇ ಜಾಸ್ತಿ. ನಾನು ನಮ್ಮೂರಲ್ಲಿ ಸ್ವಯಂ ಸೇವಕನಾಗಿ ಸಸಿಗಳನ್ನ ನೆಡುವಲ್ಲಿ ಪ್ರತಿ ರವಿವಾರ ಶ್ರಮದಾನ ಮಾಡ್ತಿದ್ದೀನಿ. ಇಂದಿನ ದಿನಗಳಲ್ಲೂ ಉತ್ತಮ ಪರಿಸರ ಅದೇ ಅನಿಸುತ್ತೆ ನಮಗೆ ನಿಜವಾದ ಆಸ್ತಿ. ಅತ್ಯುತ್ತಮ ಪರಿಸರವೇ ಅಲ್ವಾ ಉಸಿರು ಅಂತ ನಮಗೆ ಒಳ್ಳೆ ಸಂದೇಶ ಕಳಿಸಿದ್ದಾರೆ ರಾಯಚೂರಿನಿಂದ ಈರಣ್ಣನವರು. ಹಾಗೆ ಪ್ರೋಗ್ರಾಮ್ ತುಂಬಾ ತುಂಬಾ ಚೆನ್ನಾಗಿ ಬರ್ತಿದೆ ಅಂತ ಶ್ರೀನಾಥ್ ಅವರು ಮಾಗಡಿ ರೋಡಿಂದ ಕಳಿಸಿದ್ರೆ, ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಬಹಳ ಇನ್ಸ್ಪೈರಿಂಗ್, ನಿಜವಾಗ್ಲೂ ಸ್ಫೂರ್ತಿದಾಯಕವಾಗಿದೆ ಅಂತ. ಹಾಗೆ ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಊರಲ್ಲೂ ಇದೇ ತರ ಸಮಾಚಾರಗಳನ್ನು ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಬೆಂಗಳೂರಿನ ಸಮಾಚಾರ ಅಷ್ಟೇ ಅಲ್ಲ, ಅದು ಎಲ್ಲ ಊರಿನ ಸಮಾಚಾರನೂ ಇದೆ. ಹೌದು, ನಮ್ಮೂರಿನ ಸಮಾಚಾರ ಯಾರಪ್ಪ ಕೇಳ್ತಾರೆ ಅಂತ ಸರ್ ಅವರಿಗೆ ಹೇಳಬೇಕಾಗಿರೋದು, ಅವರು ಕೂಡ ಒಂದು ಟೀಮ್ ಕಟ್ಕೊಂಡು ನಾವು ಬೇರೆಯವರಿಗೆ ಕಾಯೋದು ಬೇಡವೇ ಬೇಡ, ಏನ್ ಹೇಳ್ತೀರಾ?
0: ನಾವು ಬೇರೆಯವ್ರಿಗೆ ಕಾಯೋದ್ರೊಳಗೆ ಆಗಲ್ಲ, ಅವರು ಮನವರಿಕೆ ಮಾಡಿಕೊಂಡು ಕೆಲಸ ಮಾಡೋದ್ರೊಳಗೆ ನಾವಿರಲ್ಲ. ಹಾಗಾಗಿ ನಮ್ಮ ಪ್ರಯತ್ನ ನಾವು ಮಾಡಬೇಕು, ನಮಗೋಸ್ಕರ ನಾವು ಮಾಡಬೇಕು. ಈರಣ್ಣವ್ರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ, ಹಾಗೆಯೇ ಮಿಕ್ಕದವರಿಗೂ ಕೂಡ. ಯಾಕೆಂದರೆ ನಮ್ಮನ್ನು ಇಷ್ಟೊಂದು ಅವರು ಶ್ಲಾಘಿಸ್ತಾ ಇರೋದು ದೊಡ್ಡ ಗುಣ ಅವರದ್ದು. ಆದರೆ ಏನಿಲ್ಲ, ನಾವು ಮಾಡಬೇಕು, ನಾವು ಮಾಡಿದ್ರೆ ನಮ್ಮ ಜೊತೆ ಇನ್ನೊಬ್ಬ ಬರ್ತಾರೆ, ಇನ್ನೊಬ್ಬರು ಬರ್ತಾರೆ, ಹೀಗೆ ದೊಡ್ಡದಾಗುತ್ತೆ ಟೀಮು. ಯಾರು ಬರಲ್ಲ ಅಂತ ಕಾಯಬೇಡಿ, ನೀವು ಕೆಲಸ ಶುರು ಮಾಡಿ, ಇವತ್ತಿಂದನೇ ಶುರು ಮಾಡಿ, ನಾಳೆಯಿಂದ ಅಂತ ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ನಾಳೆ ಅನ್ನೋನ ಮನೆ ಹಾಳು ಅಂತ ಹಳೆಯವರು ಗಾದೆ ಮಾಡಿದ್ದಾರೆ. ಇವತ್ತು ಈಗ ತಕ್ಷಣ ಅನ್ನೋದು ನಾವು ತಗೊಂಡ್ರೆ ಒಳ್ಳೆ, ಇವರು ನಮಗಿನ್ನ ಮುಂದೆ ಬರ್ತಾರೆ, ನಾನು ಅವ್ರನ್ನ ಹೊಗಳುವಂತ ಕೆಲಸ ಅವರಿಂದ ಆಗುತ್ತೆ ಅಂತ ನಾನು ಬಯಸ್ತೀನಿ.
1: ಆಗ್ಲಿ ಅನ್ನೋದೇ ನಮ್ಮ ಆಶಯ ಕೂಡ ಸರ್. ಮತ್ತೊಂದು ಗೀತೆಯ ನಂತರ ಮತ್ತೆ ನಿಮ್ಮ ಜೊತೆ ನಾನು ಈ ಸಂವಾದವನ್ನ ಮುಂದುವರಿಸ್ತೀನಿ.

0: ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ ಎಷ್ಟು ಮಾತಾಡಿದ್ರು ಇವ್ರ ಜೊತೆ ಸಾಲದೇ ಇಲ್ಲ. ಒಂದ್ ಗಂಟೆ ಸಮಯ ಇಷ್ಟು ಬೇಗ ಆಗೋಗ್ತಿದ್ಯಲ್ಲ ಅಂತ ತುಂಬಾನೇ ಬೇಜಾರಾಗ್ತಾ ಇದೆ. ಒಂದು ದಿನ ಇವ್ರ ಜೊತೆ ಮಾತಾಡಿದ್ರು ಇವರ ಜ್ಞಾನ, ಪರಿಸರದ ಬಗ್ಗೆ ಇರುವ ಪ್ರೇಮ, ಇವರ ಕಾಳಜಿ ಅಂತೂ ಮುಗಿತಾನೆ ಇಲ್ಲ. ಅಬ್ಬಬ್ಬಾ, ಹೇಗೆ ಹೀಗೆ ಸಮಯ ಇಷ್ಟು ಬೇಗ ಓಡೋಗ್ತಿದೆ ಅಂತ ತುಂಬಾನೇ ಬೇಜಾರಾಗ್ತಾ ಇದೆ. ಹಾಗೆ ಬಹಳಷ್ಟು ಸಂದೇಶಗಳು ಬಂದಿದೆ, ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿದೆ, ಆಲಿಸ್ತಾ ಇದ್ದೀವಿ, ನಮಗೂ ಕೂಡ ಸಮಯ ಹೋಗ್ತಿರೋದೇ ಗೊತ್ತಾಗ್ತಿಲ್ಲ ಅಂತ. ನಿಮ್ಮ ಅತಿಥಿಗಳಿಗೆ ಧನ್ಯವಾದಗಳು ಅಂತ ಗೀತಾ ಅವರು ಕೆಪಿ ಅಗ್ರಹಾರದಿಂದ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂತ ಸಂದೇಶ ಕಳಿಸಿದ್ದಾರೆ. ಚಂದ್ರಮುಖಿ ಐಟಿಐ ಲೇಔಟ್ ಇಂದ ಕಳಿಸಿದ್ದಾರೆ. ಬಹಳನೇ ಖುಷಿ ಆಗ್ತಾ ಇದೆ ನಮಗೆ ಮನಸ್ಸಿಗೆ ಇವತ್ತು ಈ ಕಾರ್ಯಕ್ರಮಗಳನ್ನ ಕೇಳಿ. ನಾನು ಕೂಡ ಮನೆ ಮುಂದೆ ನನ್ನದೇ ಆದ ಹೂದೋಟ ಬೆಳೆಸಿ ಪರಿಸರಕ್ಕೆ ಸುಮಾರು ಕೆಲಸ ಮಾಡ್ತಾ ಇದ್ದೀನಿ ಅಂತ. ಹಾಗೆ ನಿಮ್ಮ ನಂಬರ್ ಕೂಡ ಕೇಳಿದ್ದಾರೆ. ಖಂಡಿತವಾಗ್ಲೂ ಕಾರ್ಯಕ್ರಮದ ಕೊನೆಯಲ್ಲಿ ಇವರ ನಂಬರು ಮತ್ತೆ ಇವರ ವಾಟ್ಸಪ್ಪು ಮತ್ತೆ ಇವರ ಈ ಟೀಮ್ದು ಎಲ್ಲ ನಿಮಗೆ ಮೆಸೇಜ್ನ ನಾವು ಕೊಡ್ತೀವಿ. ಹಾಗೆ ಇವ್ರ ಜೊತೆ ಮಾತಾಡ್ತಾ, ಸರ್, ನಿಮ್ಮ ತಂಡಕ್ಕೆ ಸ್ಫೂರ್ತಿ ನೀಡಿದಂತಹ, ನಿಮ್ಮ ತಂಡ ಮಾಡಿದಂತಹ ಯಶೋಗಾಥೆಯ ಕಥೆಗಳನ್ನೇನಾದರೂ ಸ್ವಲ್ಪ ಹೇಳ್ಬೋದಾ?
1: ಯಶೋಗಾಥೆ ಹೇಳೋಕ್ಕೋದ್ರೆ ಅದೇ ಹೇಳಿದ್ವಲ್ಲ, ನೀವು ತಾವು ಹೇಳಿದಾಗೇನೆ ಒಂದು ದಿನ ಸಾಕಾಗಲ್ಲ, ಯಾಕೆಂದ್ರೆ 12 ವರ್ಷದ ಕಾರ್ಯಕ್ರಮಗಳು. ನಾವು ಹೀಗೆ ದಾರಿನಲ್ಲಿ ಒಂದು ದಿವಸ ಬರ್ತಾ ಇದ್ದೆ, ಒಬ್ಬರು ಲೇಡಿ ಮಗುನ ಬಿಟ್ಟು ಬರುವಾಗ ಗುಂಡಿನಲ್ಲಿ, ರಸ್ತೆ ಗುಂಡಿನಲ್ಲಿ ಬಿದ್ದುಬಿಟ್ರು. ಆವಾಗ ನೋಡಿ ಅಂದ್ಕೊಂಡ್ವಿ, ಇದಕ್ಕೇನಾದ್ರು ಪರಿಹಾರ ಮಾಡಬೇಕು ಅಂತೇಳಿ. ಆವಾಗ ನಮ್ಮ ಪ್ರೇಮ್ ಜೊತೆ ಮಾತಾಡಿ ಅದೇ ಒನ್ ಅವರಲ್ಲಿ ನಾವು ಮತ್ತೆ ಬಂದು ಆ ರಸ್ತೆಗೆ ಮಣ್ಣು ತುಂಬ್ತಾ ಇದ್ವಿ. ಆಮೇಲೆ ನೋಡಿ ದಾರಿಯಲ್ಲಿ ಜನರು ಕೈ ಜೋಡಿಸಿದ್ರು, ಯಾರನ್ನೂ ರಿಕ್ವೆಸ್ಟ್ ಮಾಡಿದ್ವಿ, ಒಂದು JCB ಹೋಗ್ತಾ ಇತ್ತು, ಅವ್ರನ್ನೂ ರಿಕ್ವೆಸ್ಟ್ ಮಾಡಿದ್ವಿ. ಅದು ಮಾಡಿ ನಾವು ಒಂದು ವಾರದೊಳಗೆ ಟಾರ್ ಹಾಕೋಕೆ ಬಂದರು. ಆವಾಗಂದರೆ ನಾವು ಇಲ್ಲಿ ಬೀಸಿರೋ ಚಾಟಿ ಎಲ್ಲೋ ತಾಗಿದೆ ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ತು ಆ ಥರದ್ದು. ಆಮೇಲೆ ಒಂದು ದೊಡ್ಡ ರಾಜಕಾಲುವೆ, ಒಂದು ದೊಡ್ಡ ಕರಿಯಪ್ಪ ಪಾರ್ಕ್ ಅಂತ, ಕಾರ್ಯಪ್ಪ ಪಾರ್ಕ್, ಅದರೊಳಗೆ ಒಂದು ಕಾಲುವೆ ಇದೆ, ಅದು ಕಸ ಬಂದ್ಬಿಟ್ಟು BBMP ಬರುತ್ತೆ. ಎಲೆ ಬೀಳೋದು ಪಾರ್ಕ್ನವರದ್ದು, ಅವ್ರು ನಮ್ದಲ್ಲ ನಮ್ದಲ್ಲ ಅಂತೇಳಿ ಆಟ ಆಡಿಸ್ತಾ ಇದ್ರು. ನಮ್ಮ 3 ವರ್ಷದಿಂದ ಇವಾಗ ನಾವು ತೆಗಿತಾ ಇದ್ದೀವಿ ಅದನ್ನು. ಅವೆಲ್ಲ ಭಾಳ ಸಾಹಸಮಯವಾಗಿ ಮಾಡಿರೋದು. ಆಮೇಲೆ ಒಂದು ವೃಷಭಾವತಿ ಸೇರುವಂಥ ಒಂದು ದೊಡ್ಡ ಕಾಲುವೆನಲ್ಲಿ ಈ ತುಂಬ ಘನತ್ಯಾಜ್ಯಗಳನ್ನು, ಅಂದರೆ ಚೋಲ್ಟ್ರಿದಿರ್ಬೋದು, ಮೆಡಿಕಲ್ ಶಾಪ್ದು, ಈ ಥರ ತುಂಬ ಒಂದು 1 ಟನ್ ಆಗುವಷ್ಟು ಕಸನ ಸುರಿದಿದ್ರು. ಅದನ್ನು ಯಾರೂ ತೆಗಿಯೋಕ್ಕಾಗದಿರೋಷ್ಟು ಆಳದಲ್ಲೂ ಇತ್ತು, ಸುಮಾರು 20 ಅಡಿ ಆಳದಲ್ಲಿ ಬಿದ್ದಿದೆ ಆ ಕಾಲುವೆಯಲ್ಲಿ. ಅದು ನಾವು ಹಾಗೆ ಬಿಟ್ಟರೆ ಮತ್ತೆ ಮೋರಿಗೆ ಸೇರುತ್ತೆ, ನದಿಗೆ ಸೇರುತ್ತೆ, ನದಿ ಪಾತ್ರ ಹಾಳಾಗುತ್ತೆ, ಮತ್ತು ನಾಳೆ ನಮಗೆ ರಿಟರ್ನ್ ಬರುತ್ತೆ ಆ ನೀರು ಕುಡಿಯೋದಕ್ಕೆ, ಕಾವೇರಿ ನೀರಾಗಿ. ಅದನ್ನು ತೆಗೆಯೋದಕ್ಕೋಸ್ಕರ ನಾವು ನಮ್ಮದೇ ಆದ ಒಂದು ಟೂಲ್ ಮಾಡಿಕೊಂಡು ಅದನ್ನು 1-2 ಅವರ್ಸಲ್ಲಿ ತೆಗೆದು ಕ್ಲೀನ್ ಮಾಡಿದ್ದೀವಿ, ಎಲ್ಲರಿಗೂ ಆಶ್ಚರ್ಯ ಆಗೋ ರೀತಿ. ಆಮೇಲೆ ಗುಂಡಿ ಮುಚ್ಚೋದಕ್ಕೆ ಅಂತಲೇ ನಾವು ಕೆಲವೊಂದಿಷ್ಟು ತಳ್ಳು ಗಾಡಿಗಳು, ಆಮೇಲೆ ನಮ್ಮದಾದ ಸಲಕರಣೆಗಳನ್ನು ತುಂಬ ಮಾಡ್ಕೊಂಡಿದ್ದು. ಹೇಳೋಕ್ಕೋದ್ರೆ ಒಂದಲ್ಲ ಎರಡಲ್ಲ. ನಮ್ಮದೊಂದು ಪೊರಕೆ ಇದೆ, ನಾವು ಅದನ್ನು ಡಿಸೈನ್ ಮಾಡಿದ್ದು ನಾನೇ, ಬಟ್ ಅದನ್ನು BBMP ಕೂಡ ಇವಾಗ ತೊಗೊಂಡು ಉಪಯೋಗಿಸ್ತಾ ಇದ್ದಾರೆ. ನಾವು ಮಿನಿಮಮ್ ಒಂದು 3-4 ಅವರ್ಸ್ ಕಂಟಿನ್ಯೂಸ್ ನಾವು ಸ್ವೀಪ್ ಮಾಡ್ಬೋದು, ಅದರೊಳಗೆ ಬಗ್ಗೋ ಅವಶ್ಯಕತೆ ಇಲ್ಲ. ಅದು ಬೇರೆಯವರೆಲ್ಲ ಒಂದು ಇದರಿಂದ ಮಾಡ್ಕೋತಾರೆ, ಕಡ್ಡಿ ಬ್ಯಾಂಬೂದ ಯಾವುದೋ ಸ್ಟಿಕ್ ಹಾಕಿ ಮಾಡ್ಕೋತಾರೆ, ನಾವು ಮಾಡೋದು ಸ್ಟೀಲ್ ರಾಡು. ಒಂದ್ಸರಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಮಿನಿಮಮ್ ಒಂದು ನೀವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ 5-6 ವರ್ಷ ಅದಕ್ಕೆ ಮತ್ತೇನು ಕೆಲಸ ಇರಲ್ಲ, ಬರೀ ಕಡ್ಡಿ ಒಂದು ಚೇಂಜ್ ಮಾಡ್ಕೋಬೇಕು, ಕಡ್ಡಿ ಸವದಾಗೆ ಚೇಂಜ್ ಮಾಡ್ಕೊಳ್ಳೋದು. ಅದಕ್ಕೆ ಒಂದೇ ಒಂದು ಟ್ಯಾಗ್ ಕೂಡ ಮಾಡಿರಲ್ಲ ಟೈಟಾಗಿ ಕಟ್ಟೋದಕ್ಕೆ, ಎಲ್ಲ ಮೆಕ್ಯಾನಿಕ್ ಇದು ಆ ಥರದ್ದು. ಹೀಗೆ ನಾವೊಂದು ಭಾಳ ಆ ಕೆಲಸ ನೋಡಿ ನಾವು ಯಾವ ಕೆಲಸ ಮಾಡಬೇಕು ಅದಕ್ಕೆ ಹೋಗಿ ಅಲ್ಲೋಗಿ ಆ ಜಾಗ ಪರಿಶೀಲನೆ ಮಾಡಿ ನಾವು ಯಾವ ರೀತಿ ಹೆಚ್ಚಿನ ಕೆಲಸ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿ ಅದಕ್ಕೆ ಬೇಕಾದ ಟೂಲ್ ರೆಡಿ ಮಾಡಿಕೊಂಡು ಕೆಲಸ ಮಾಡ್ತೀವಿ,
0: ಟೂಲ್ನ ಕೂಡ ನೀವೇ ರೆಡಿ ಮಾಡ್ಕೊಡ್ತೀವಿ. ಹೌದು,
1: ಈಗ ನಾವು BBMP ಜೊತೆ ಕೆಲಸಕ್ಕೆ ಹೋಗ್ತೀವಿ, ನಮ್ಮ ಟೂಲಿಗೆ ಕಾಯ್ತಾ ಇರ್ತಾರೆ ಅವರು, ಬಂದಿಲ್ವಾ ಇವತ್ತು ಅವರು ಅಥವಾ ಬರ್ತಾ ಇದ್ದಾರಾ ಇನ್ನೂ ಲೇಟಾ ಅಂತೇಳಿ ಕಾಯುವಂಥದ್ದು ಪರಿಸ್ಥಿತಿ. ಅಂದರೆ ಆ ರೀತಿ ನಾವು ಡೆವಲಪ್ ಮಾಡ್ಕೊಂಡಿದ್ದೀವಿ. ನಮ್ಮ ಜೊತೆಯಲ್ಲಿ ಇನ್ನೂ ಒಂದು ಫ್ಯಾಮಿಲಿ, ಇಡೀ ಮನೆಯವರೆಲ್ಲರೂ ಕೆಲಸ ಮಾಡ್ತಾರೆ, ಸುಬ್ರಹ್ಮಣ್ಯ ಚೈತನ್ಯ ಅಂತೇಳಿ CPP ಗ್ರೂಪಲ್ಲಿ. ಆಮೇಲೆ ರಾಘವೇಂದ್ರ ಹೇಳೋಕೆ ಹೋದ್ರೆ ಹೆಸರು ತುಂಬ ಇದೆ ಮೇಡಮ್, ಸುಧಾಕರ್, ಆಮೇಲೆ ಅರುಣ, ಸಿಂಧು, ಹೀಗೆ ತುಂಬ ಜನರು. ಅದು ಹೇಳೋಕೆ ಹೋದ್ರೆ ನಮಗೆ ನಮ್ಮ ಟೀಮ್ನವ್ರ ಹೆಸರು, ಎಲ್ಲರೂ ಅದ್ಭುತ ಕೆಲಸಗಾರರು.
2: ಆಮೇಲೆ ಇನ್ನೊಬ್ರು ನಮ್ಮ ಟೀಮ್ನಲ್ಲಿ ಒಬ್ರು ಇದ್ದಾರೆ, ಬಹಳ ವಯಸ್ಸಿನಲ್ಲಿ ತುಂಬಾ ಕಮ್ಮಿ ವಯಸ್ಸು, ಬರೀ 65 ವರ್ಷ ಅವ್ರಿಗೆ, ಕಲ್ಪನಾ ಅಂತ ಹೇಳ್ಬಿಟ್ಟು. ಅವರು ಡಾಕ್ಟರ್, ಗೈನಕಾಲಜಿಸ್ಟ್. ಒಂದು ತುಂಬಾ ದಿವಸದಿಂದನೇ ಅವರು ಪ್ರಾಕ್ಟೀಸ್ ಎಲ್ಲ ಬಿಟ್ಬಿಟ್ಟು ಇದೇ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರು ನಮ್ದು ಫೈನಾನ್ಷಿಯಲ್ ಸಪೋರ್ಟ್ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಅವರು ಬೇರೆದಕ್ಕೆ ಏನಕ್ಕೂ ಖರ್ಚು ಮಾಡೋದಿಲ್ಲ, ಅಷ್ಟು ದುಡ್ಡು ನಮ್ಮ ಜೊತೆ
1: ಖರ್ಚು ಮಾಡ್ತಾರೆ. ಮತ್ತೆ ಜನರನ್ನು ಒಗ್ಗೂಡಿಸ್ತಾರೆ, ತುಂಬಾ ಜನರನ್ನು ಒಗ್ಗೂಡಿಸ್ತಾರೆ. ಅವರು ಒಂದು ಗ್ರೂಪಿಗೆ ಹೆಸರಿಟ್ಟಿದ್ದಾರೆ ನೀರು ಹಾಕೋರಿಗೆ, ಅವರಿಗೆ ಅವರು ವಾಟರ್ ವಾರಿಯರ್ಸ್ ಅಂತ ಏನೋ ಹೆಸರಿಟ್ಕೊಂಡಿದ್ದಾರೆ.
2: ಅದಲ್ದಲೇನೆ ಅವ್ರು ಮೇಡ್ಸ್ ಇದಾರಲ್ಲ, ಮೇಡ್ಸ್ ಸಮೇತ ಬಂದು ಕೆಲಸ ಮಾಡ್ತಾರೆ. ಎವ್ರಿ ಮಾರ್ನಿಂಗು ಅವ್ರ ಮೇಡ್ಸ್ ಬಂದು, ಅವ್ರ ಮೇಡ್ಸ್ ಅವ್ರ ಗಂಡ ಬೈಕಲ್ಲಿ 5-5 liter ಕ್ಯಾನ್ ಅಲ್ಲಿ ನೀರು ತಗೊಂಡು ಹೋಗ್ಬಿಟ್ಟು ಹಾಕ್ತಾರೆ. ಅದಲ್ದಲೇನೆ ನಮ್ಮ ಟೀಮ್ಗೆ ಆಲ್ಮೋಸ್ಟ್ ಆಲ್ ಮಿಸ್ಸೇ ಆಗಲ್ಲ. ಅವ್ರ ಮೇಡ್ಸ್ ಇಂದ ಬೆಳಗ್ಗೆ 5 ಗಂಟೆಗೆ ಎದ್ದು ತಿಂಡಿ ಮಾಡ್ಕೊಂಡು ಏನಾರು ಅಟ್ಲೀಸ್ಟ್ ಒಂದು ಟೀನಾರು ಇಟ್ಕೊಂಡ್ ಬಂದಿರ್ತಾರೆ. ಸೊ ಆತರ ತುಂಬಾನೇ
0: ಸಮಾಜಮುಖಿಯಾಗಿ ತುಂಬಾ ಕೆಲಸ ಮಾಡ್ತಾರೆ. ಸರ್, ನಿಮ್ಮ ಟೀಮಲ್ಲಿ ಈ ಯುವಕರು ಕೂಡ ಇದ್ದಾರಾ ಅಥವಾ ಎಲ್ಲರೂ
1: ಚಿಕ್ಕ ಮಕ್ಕಳು ಇದ್ದಾರೆ, ಸ್ಕೂಲ್ ಮಕ್ಕಳು?
0: ಅಂದ್ರೆ ಏನ್ ಅನ್ಸುತ್ತೆ ಸರ್, ಈಗಿನ ಯುವಕರಿಗೆ ಈ ಪರಿಸರದ ಬದಲಾವಣೆಗಳು ಅಥವಾ ಅವ್ರನ್ನ ನೀವ್ ಹೇಗೆ ಗಮನಿಸ್ತೀರಾ, ಈಗಿನ ಯೂತ್ ಅಥವಾ ಚಿಕ್ಕ ಮಕ್ಕಳನ್ನ?
1: ಇಲ್ಲ, ಅವರಿಗೆ ನಾವು ಯಾವ ರೀತಿ ಇದು ಮಾಡ್ತೀವಿ ಅಂತಂದರೆ, ಈ ನಮ್ಮಲ್ಲಿ ಹೇಳ್ತಾರಲ್ವ ಇಂದಿನ ಯುವಕರೇ ನಾಳಿನ ಸಮಾಜದ ಒಂದು, ಹಾಗಾಗಿ ಆ ದೃಷ್ಟಿಯಲ್ಲಿ ನೋಡೋಕ್ಕೋದ್ರೆ ಇವರು ಇನ್ನು ಪ್ರೈಮರಿ ಸ್ಕೂಲ್ ಹುಡುಗ ಶಿಶಿರ್ ಅಂತ ಎಷ್ಟು ಒಂದು ಸಾರಿನೂ ಮಿಸ್ ಮಾಡಲ್ಲ. ಆಮೇಲೆ ಇನ್ನೊಬ್ಬ ಪ್ರತೀಕ್ ಅಂತ ಒಂದು ಹುಡುಗ ಇದ್ದಾನೆ, ಅವನು ಯಾವಾಗ ನಮ್ದು ಕೆಲಸ ನಡೀತೋ ಅಲ್ಲಿಗೆ ಅವನೇ ಸ್ವತಃ ತಿಂಡಿ ಮಾಡ್ಕೊಂಡು ಬಂದು ನಮಗೆ ಕೊಡ್ತಾ ಇದ್ದ. ನಾವೇ ಆಮೇಲೆ ಹೇಳಿದ್ವಿ, ನೋಡಪ್ಪ ನೀನು ಯಾವಾಗಲೂ ಬರೋದು ಬೇಡ, ತಿಂಗಳಿಗೊಂದ್ಸರಿ ಬಾ ಸಾಕು ಅಂತೇಳಿ ನಾವು ಅವನಿಗೆ ಹೇಳಿದ್ವಿ. ಯಾಕೆಂದರೆ ಅವರಿಗೂ ಖರ್ಚಿರುತ್ತೆ, ಆಮೇಲೆ ಫ್ಯಾಮಿಲಿಯಲ್ಲಿ ಅವನ ಮೇಲೆ ಬೇಜಾರಾಗಬಾರ್ದು ಯಾವುದೇ ರೀತಿ ಯೂನಿಯನ್ ಈ ಥರ ಮಾಡ್ತಾ ಇದ್ದಾನೆ ಅಂತೇಳಿ. ಅದನ್ನು ಬೆಳೆಸಬೇಕು ಹೊರತು ಅವ್ರಿಗೆ ತೊಂದರೆ ಕೊಡಬಾರ್ದು ಇನ್ನು ಆ ಭಾವನೆಯನ್ನು ಅಂತೇಳಿ ಹೇಳ್ತೀವಿ. ಶಿಶಿರ್ ಅಂತ ಒಂದು ಹುಡುಗ ಬರ್ತಾನೆ, ಎಷ್ಟು ಕೆಲಸ ಮಾಡ್ತಾನೆ, ತುಂಬ ನಾವು ಮಾಡಲ್ಲ ಅಷ್ಟು ಕೆಲಸ ಮಾಡ್ತಾನೆ. ಅವರು ಅಷ್ಟೇ ಫ್ಯಾಮಿಲಿಯವರು 3 ಜನ, ತಂದೆ ಒಬ್ಬರಿಗೆ ಬರೋಕ್ಕಾಗಲ್ಲ, 2 ಗಂಡು ಮಕ್ಕಳು, ಅವರು 3 ಜನನು ಬರ್ತಾರೆ ನಮ್ಮ ಜೊತೆ ಕೆಲಸಕ್ಕೆ. ನಿಜವಾಗಿ ಅವರಿಗೆಲ್ಲ ನಾನು ಈ ತಮ್ಮ ವಾಹಿನಿ ಮುಖಾಂತರ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಮತ್ತೆ ಶ್ರೋತೃಗೆಲ್ಲರಿಗೂ ನನ್ನ ಕಡೆಯಿಂದ, ಈಗ ನೀವು ವಾಟ್ಸಪ್ಪಲ್ಲಿ ಅವರು ಮೆಸೇಜ್ ಕಳಿಸ್ಯಾರ ಅಂತ ಹೇಳ್ತಾ ಇದ್ದಾರೆ, ಅವರಿಗೆಲ್ಲರಿಗೂ ನನ್ನ ಕಡೆಯಿಂದ, ನಮ್ಮ ಟೀಮ್ನ ಕಡೆಯಿಂದ ನಾನು ಪ್ರೇಮ್ ಇಬ್ಬರು ಧನ್ಯವಾದ ತಿಳಿಸ್ತೀವಿ ಅವರಿಗೆ. ಜೊತೆಯಲ್ಲಿ ನಮ್ಮನ್ನು ಕರೆಸಿ ನಮ್ಮನ್ನು ಇಷ್ಟು ಪರಿಚಯ ಮಾಡಿಸಿದ್ದಕ್ಕೆ ತಮಗೂ ಧನ್ಯವಾದ. FM ರೇನ್ಬೋ ಕಾರ್ಯಕ್ರಮಕ್ಕೆ.
0: ಹೌದು ಸರ್. ಸರ್, ನನ್ನ ಕೊನೆಯ ಪ್ರಶ್ನೆ ಚಿಕ್ಕದಾಗಿ ಆನ್ಸರ್ ಹೇಳ್ಬೋದು ಅಂದ್ರೆ, ಮುಂದಿನ 10 ವರ್ಷಗಳಲ್ಲಿ ನಮ್ಮ ಬೆಂಗಳೂರಿನ ನೀವು ನಿಮ್ಮ ಕನಸು ಏನಿರ್ಬೋದು ಅಥವಾ ನಿಮ್ಮ ದೃಷ್ಟಿಕೋನ, ನಮ್ಮ ಬೆಂಗಳೂರು ಹೇಗಿರ್ಬೇಕು ಇನ್ನೊಂದು 10 ವರ್ಷದಲ್ಲಿ ಅಂತ ಏನಾದರೂ ಚಿಕ್ಕದಾಗಿ ಇನ್ನೊಂದು ನಿಮಿಷದಲ್ಲಿ ಹೇಳ್ಬೋದಾ ಸರ್?
2: ಮೇಡಮ್, ಬೆಂಗಳೂರು ಇವಾಗ ಇನ್ನು 10 ವರ್ಷದಲ್ಲಿ ಡಸ್ಟ್ ಫ್ರೀ ಆಗಬೇಕು, ಪೊಲ್ಯೂಷನ್ ಫ್ರೀ ಆಗಬೇಕು, ಗ್ಲಿಟರ್ ಫ್ರೀ ಆಗಬೇಕು, ಅದೇ ನಮ್ಮ ಕನಸು.
0: ಈವನ್
2: ಮೇಡಮ್ ಇವಾಗ ರೋಡ್ ನಲ್ಲಿ ರೋಡ್ ಹಂಪ್ಸ್ ಇದಾವಲ್ಲ, ದಟ್ ಆಲ್ಸೋ ಇವಾಗ, ಯಾಕಂದ್ರೆ ನಮ್ದು ಸ್ಪೀಡ್ ಎಲ್ಲ ಕಮ್ಮಿ ಆಗುತ್ತೆ, ಸ್ಪೀಡ್ ಕಮ್ಮಿ ಆದಾಗ ಟ್ರಾಫಿಕ್ ಪೈಲಪ್ ಆಗುತ್ತೆ, ಅದರಿಂದ ಪೊಲ್ಯೂಷನ್ ಆಗುತ್ತೆ. ಸೊ ಹಾಗಾಗಿ ನಾವು ರಸ್ತೆ ನಿರ್ಮಾಣ ಆಗಬೇಕು, ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೆ ಅಂದ್ರೆ ಹಂಪ್ ಏನಾಗ್ತೀವಿ ಅದನ್ನ ಅವಾಯ್ಡ್ ಮಾಡಬೇಕು. ಸೊ ಎಲ್ಲರಿಗೂ ಟ್ರಾಫಿಕ್ ಅವೇರ್ನೆಸ್ ಎಲ್ಲ ಇರಬೇಕು, ಅವಾಗ ನಮಗೆ ಅನುಕೂಲ ಆಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ.
0: ಓಕೆ ಸರ್, ಒಂದು ಸಾಲಿನಲ್ಲಿ ನೀವೇನಾದ್ರು ಹಸಿರು ಪ್ರತಿಜ್ಞೆ ಅಂತ ಅಂದ್ರೆ, ನೀವು ಈ ವಾಕ್ಯವನ್ನು ಒಂಚೂರು ಪೂರ್ಣಗೊಳಿಸಿ, ಬೆಂಗಳೂರು ನಗರದ ಭವಿಷ್ಯವು ಯಾರ ಮೇಲೆ ಅವಲಂಬಿತವಾಗಿದೆ, ಡ್ಯಾಶ್ ಮೇಲೆ ಅವಲಂಬಿತವಾಗಿದೆ ಅನ್ನೋದಾದ್ರೆ ಏನಿರಬಹುದು ಸರ್?
1: ಜನರ ಮೇಲೆ ಅವಲಂಬಿತವಾಗಿದೆ.
0: ವಂಡರ್ಫುಲ್ ಆನ್ಸರ್ ಸರ್, ಐ ಅಪ್ರಿಷಿಯೇಟ್ ಇಟ್. ಹೌದು ಸರ್, ಜನರ ಮೇಲೆ ಅವಲಂಬಿತವಾಗಿದೆ. ಸೊ ನೀವು ಕೊನೆಯದಾಗಿ ಎಲ್ಲ ಜನರಿಗೆ ಏನಾದರೂ ಒಂದು 2-3 ಕಾರ್ಯ ಅವೇರ್ನೆಸ್ ಆಗಿ ತಗೋಬೇಕು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ?
1: ನಿಮ್ಮ ಸುತ್ತಮುತ್ತ ನೀವು ಕ್ಲೀನ್ ಆಗಿದ್ದಾಗೇನೆ ದಿನ ಸ್ನಾನ ಮಾಡ್ತೀರಾ ಅಲ್ವಾ, ನಮ್ಮ ಸ್ವಚ್ಛತೆಗೆ. ಹಾಗೇನೆ ನಮ್ಮ ಮನೆ ಮುಂದೆ, ನಮ್ಮ ಬೀದಿ, ನಮ್ಮ ಬೆಂಗಳೂರು, ನಮ್ಮ ದೇಶ, ಹೀಗೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಹೊರತು ಅದಕ್ಕೆ ಲಿಮಿಟ್ ಇಲ್ಲ. ಮಾಡೋ ಕೆಲಸ ನಿರಂತರವಾಗಿ ಮಾಡಿ. ಒಬ್ಬರು ನಮ್ಮನ್ನು ಹೊಗಳ್ತಾರೆ ಅಂತ ಮಾಡೋಕ್ಕೆ ಹೋಗಬೇಡಿ, ಅಥವಾ ಬೈತಾರೆ ಅಂತೇಳಿ ಬಿಡೋಕ್ಕೆ ಹೋಗಬೇಡಿ. ನಿಮ್ಮ ಕೆಲಸವನ್ನು ನಿಮ್ಮ ಪ್ರೀತಿಸಿ, ನನಗೋಸ್ಕರ, ನನ್ನ ಸಂತೋಷಕ್ಕೋಸ್ಕರ ನಾನು ಮಾಡ್ತೀನಿ ಅಂತೇಳಿ ಮಾಡಿ, ಆವಾಗ ನೀವು ಯಶಸ್ಸು ಸಾಧಿಸಲಿಕ್ಕೆ ಸಾಧ್ಯ.
0: ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ವಾಟ್ಸಪ್ ಸಂಖ್ಯೆ ಮತ್ತೆ ಇದನ್ನ ಕೇಳ್ತಾ ಇದಾರೆ, ಖಂಡಿತವಾಗ್ಲೂ ಹೇಳ್ಬೋದಾ ನಿಮ್ಮ ನಿಮ್ಮ ಹಸಿರು ನೆಲೆ ಟೀಮಿನ ವಾಟ್ಸಪ್ ಮತ್ತೆ ನಿಮ್ಮ
1: ಹಸಿರು ಸೆಲೆ?
0: ಹಸಿರು ಸೆಲೆ ನಿಮ್ಮ ವಾಟ್ಸಪ್ ಸಂಖ್ಯೆ 9449961239 ಅಲ್ವಾ? ಹೌದು. ಮತ್ತೊಮ್ಮೆ ನಮ್ಮ ಎಲ್ಲ ಶ್ರೋತೃಗಳಿಗೆ 9449961239 ಇವರು ಹಸಿರು ಸೆಲೆ ರಾಜರಾಜೇಶ್ವರಿ ನಗರ ಅಂತ ಫೇಸ್ಬುಕ್ ಚಾನೆಲ್ನಲ್ಲೂ ಕೂಡ ಇದ್ದಾರೆ. ಸೊ ಹಾಗಾಗಿ ಇವತ್ತು ನಮ್ಮ ಜೊತೆ ಸುರೇಶ್ ಅವರು ಮತ್ತು ಶ್ರೀತ ಪ್ರೇಮ್ ಕುಮಾರ್ ಅವರಿದ್ರು. ಸರ್, ಇವತ್ತು ನೀವು ಹೇಳಿದ ಮಾತುಗಳು ಕೇವಲ ಸಂದರ್ಶನದ ಉತ್ತರಗಳಂತೂ ಖಂಡಿತ ಅಲ್ಲ, ನಮಗೆ ಅದೊಂಥರ ಜವಾಬ್ದಾರಿಯ ನೆನಪಾಯಿತು. ಆಕ್ಚುಲಿ ಇವತ್ತು ನಾವು ಭೂಮಿ ಮೇಲೆ ಬದುಕ್ತಿದ್ದೀವಿ ಅಂದ್ರೆ ಸತ್ಯ ಏನಂದ್ರೆ ಭೂಮಿ ಮೇಲೆ ನಾವು ಅವಲಂಬಿತವಾಗಿಲ್ಲ, ಭೂಮಿಯೇ ನಮ್ಮನ್ನು ಬದುಕಿಸ್ತಿದೆ ಅಂತ ಹೇಳಬಹುದು. ಜೂನ್ 5ರಂದು ಮಾತ್ರ ಪರಿಸರ ದಿನಾಚರಣೆ ಆಚರಿಸುವುದು ಸುಲಭ, ಆದರೆ ವರ್ಷದ 365 ದಿನದಲ್ಲೂ ಪರಿಸರದ ಬಗ್ಗೆ ಯೋಚಿಸುವುದು ನೀವು ಮತ್ತು ಅದಕ್ಕಾಗಿ ಬೆವರು ಸುರಿಸುವುದು ಮತ್ತೆ ಸಮಯ ಕೊಡುವುದು, ಅದೇ ನಿಜವಾದ ಪರಿಸರದ ಪ್ರೇಮ. ಇಂದು ಸ್ಟುಡಿಯೋಗೆ ಆಗಮಿಸಿದ ಶ್ರೀತ ಸುರೇಶ್ ಭಟ್ ಹಾಗೂ ಶ್ರೀತ ಪ್ರೇಮ್ ಕುಮಾರ್ ಅವರಿಗೆ ಅನಂತ ಅನಂತ ಧನ್ಯವಾದ. ಹಾಗೂ ಹಸಿರು ಸೆಲೆ ತಂಡದ ಪ್ರತಿಯೊಬ್ಬ ಸದಸ್ಯರಿಗೂ ಮತ್ತು ಕಾಣದ ಸಾವಿರಾರು ಹೀರೋಗಳಿಗೂ FM ರೈನ್ಬೋ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಯಾಕೆ ಅಂದರೆ ಭೂಮಿ ನಮ್ಮ ಆಸ್ತಿಯಲ್ಲ, ನಮ್ಮ ಮಕ್ಕಳಿಂದ ನಾವು ಎರವಲು ಪಡೆದಿರುವ ಹೊಣೆಗಾರಿಕೆ ಅಂತ ಹೇಳ್ತೀನಿ. ಬನ್ನಿ ಹಾಗಾದರೆ ಎಲ್ಲರೂ ಒಂದು ಪ್ರತಿಜ್ಞೆ ತಗೊಳ್ಳೋಣ, ಒಂದು ಗಿಡ ನೋಡೋಣ, ನೆಡೋಣ, ಇವತ್ತು ಒಂದು ಕಸವನ್ನು ಎತ್ತೋಣ, ಒಂದು ಹನಿ ನೀರು ಉಳಿಸೋಣ. ಯಾಕೆಂದರೆ ಪ್ರಕೃತಿಯನ್ನು ಕಾಪಾಡುವುದು ಬರೀ ಒಂದು ಕೆಲಸವಲ್ಲ, ಅದು ಮುಂದಿನ ತಲೆಮಾರಿಗೆ ನಾವು ಕೊಡುವ ಪ್ರೀತಿಯ ಉಡುಗೊರೆ. ಯಾಕೆಂದರೆ ಮರಗಳ ನೆರಳಿನಲ್ಲಿ ನಾನು ಇವತ್ತು ಕುಳಿತುಕೊಂಡು ಅಂತ ನನಗೇನಾದ್ರೂ ಒಂದು ಸೌಭಾಗ್ಯ ಸಿಕ್ಕಿದ್ರೆ ಅದಕ್ಕೆ ಕಾರಣ ನಮಗಿಂತ ಮುಂಚೆ ಬದುಕಿದ ಯಾರೋ ಒಬ್ಬರು ಮರ ನೆಟ್ಟಿದ್ದಾರೆ ಅಂತ. ಈಗ ಮುಂದಿನ ತಲೆಮಾರಿಗೆ ನೆರಳು ಕೊಡುವ, ನೆಮ್ಮದಿ ಕೊಡುವ ಕೆಲಸ ನಮ್ಮದು, ನಮ್ಮ ಹಸಿರು ನೆಲೆ ಟೀಮ್ ಎಲ್ಲರದು. ಧನ್ಯವಾದಗಳು ಸರ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ.
1: ಏನಾದ್ರು ನಮ್ಮ ಕಡೆಯಿಂದ ಧನ್ಯವಾದಗಳು.
2: ಶ್ರೋತೃಗಳು ಮತ್ತೆ ಆಕಾಶವಾಣಿಯವರು ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಫೂರ್ತಿದಾರಿ ಕಾರ್ಯಕ್ರಮಕ್ಕೆ. ಇಲ್ಲಿಗೆ ನಮ್ಮ ಸ್ಫೂರ್ತಿದಾರಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೊಮ್ಮೆ ಭೇಟಿಯಾಗ್ತೀನಿ, ಬೆಳಗಿಂದ ನಿಮ್ಮ ಜೊತೆಯಾಗಿದ್ದು ನಿಮ್ಮ RJ ಶಾಂತಲಾ ಜೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು BengaluruByBDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 5:03. ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ಸದ್ಯಕ್ಕೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ ಆಗ್ತಾ ಇದೆ. ಆಫೀಸಿಂದ ಮನೆಗೆ ಹೊರಡ್ತಾ ಇರುವಂತಹವರು, ಕಾಲೇಜಿಂದ ಮನೆಗೆ ಹೊರಡ್ತಾ ಇರುವಂತಹವರು, ಒಟ್ಟಿನಲ್ಲಿ ತಮ್ಮ ತಮ್ಮ ಗೂಡನ್ನು ಸೇರೋದಕ್ಕೆ ಹಪಹಪಿಸ್ತಾ ಇರುವಂತಹವರು, ಈ ಟ್ರಾಫಿಕ್ ಇದೆಲ್ಲದರ ನಡುವೆ ಸೂಪರ್ ಆಗಿರುವಂತಹ ಹಾಡುಗಳು, ಜೊತೆಗೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿಗಳು, ನಿಮ್ಮ ಜೊತೆ ಮಾತುಕತೆ, ಇದೆಲ್ಲ ಒಂದು ಕಾಂಬೋ ಆಫರ್ ಸಿಗುತ್ತೆ. ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಮಿಸ್ ಮಾಡದೆ ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ಸದ್ಯಕ್ಕೆ ನಾವೆಲ್ಲ ಅನ್ಕೊತಾ ಇರೋದು ಆಕಾಶ ಇಷ್ಟೇ ಹಾಕಿದೆ ಅನ್ನುವಂಥದ್ದು. ಎಸ್, ಕುನಾಲ್ ಗಂಜಾವಾಲ ಅವರ ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ ಫ್ರಮ್ ಗಾಳಿಪಟ. ಟಿಪ್ಪು ಅವರು ಸಹ ಧ್ವನಿಗೊಳಿಸಿದ್ದಾರೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ರಚನೆಯಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಕಾರ್ಯಕ್ರಮದ ಆರಂಭದಲ್ಲಿ ಗಾಳಿಪಟವನ್ನ ಹಾರಿಸಿ ಆಯ್ತು ಸ್ನೇಹಿತರೆ. 5:08 ಆಗ್ತಾ ಇದೆ. ರಸ್ತೆಗಳಲ್ಲಿ ಆಲ್ರೆಡಿ ಹೆಡ್ಲೈಟ್ಗಳ ಜಾತ್ರೆ ಶುರುವಾಗ್ಬಿಟ್ಟಿರುತ್ತೆ. ಆದರೆ ಈ ಟ್ರಾಫಿಕ್ ಮಧ್ಯನೂ ಸಹ ನಿಮ್ಮ ಮುಖದಲ್ಲಿ ಒಂದು ಸಣ್ಣ ನಗು ತರಿಸೋದಕ್ಕೆ ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ FM ರೈನ್ಬೋ 101.3 ನಿಮ್ಮ ಜೊತೆ ಆಗಿರೋದು ನಿಮ್ಮ ರೈನ್ಬೋಗಳಿಯ ಸಚಿನ್ ಬನವಾಸಿ. ದಿನವಿಡೀ ಆಫೀಸ್ನಲ್ಲಿ ಸಿಸ್ಟಮ್ ಮುಂದೆ ಕೂತೋ, ಸ್ಕೂಲ್ ಕಾಲೇಜ್ನಲ್ಲಿ ಪಾಠ ಮಾಡಿನೋ, ಬ್ಯಾಂಕ್ಗಳಲ್ಲಿ ಜನಗಳನ್ನು ಹ್ಯಾಂಡಲ್ ಮಾಡಿನೋ, ಅಥವಾ ಫೀಲ್ಡ್ನಲ್ಲಿ ಬಿಸಿಲಲ್ಲಿ ಅಲ್ಲದೋ ಒಂದು ಜೀವ ಸುಸ್ತಾಗಿರುತ್ತೆ ಅಲ್ವಾ? ಹೌದು. ಆದರೆ ಇಷ್ಟೆಲ್ಲ ಕಷ್ಟದ ಮಧ್ಯೆ ದಿನದ ಅತ್ಯಂತ ಸುಂದರವಾದಂತಹ ಆ ಒಂದು ಕ್ಷಣ ಬರುತ್ತೆ ನೋಡಿ, ಅದೇ ಇವತ್ತಿನ ಕೆಲಸ ಮುಗೀತು ಮನೆ ಹೊಡ್ತಾ ಇದ್ದೀವಿ ಅನ್ನುವಂತಹ ಒಂದು ಆ ಕ್ಷಣ. ಆಫೀಸ್ ಬಾಗಿಲು ಮುಚ್ಚಿ ಅಂಗಡಿ ಶೆಟರ್ ಎಳೆದು ಅಥವಾ ಬ್ಯಾಗ್ ಹೆಗಲಿಗೆ ಹಾಕ್ಕೊಂಡು ಆಚೆ ಇಳಿಯುವಾಗ ಇಡೀ ಪ್ರಪಂಚ ಗೆದ್ದಷ್ಟು ಖುಷಿ ಆಗುತ್ತೆ ಅಲ್ವಾ? ಇವತ್ತು ನಮ್ಮ ಶೋನಲ್ಲಿ ನಾವು ಮಾತಾಡ್ತಾ ಇರುವಂತಹ ಲೈಟ್ ಟಾಪಿಕ್ ಇದೆ. ಕೆಲಸ ಮುಗಿದ ತಕ್ಷಣ ನಿಮ್ಮ ಮೂಡ್ ಮತ್ತು ಪ್ಲಾನ್ಸ್ ಏನು ಅಂತ, ಡ್ಯೂಟಿ ಮುಗಿದ ತಕ್ಷಣ ನಿಮ್ಮ ಮೈಂಡ್ ಏನು ಹೇಳುತ್ತೆ ನಿಮಗೆ? ಸೀದಾ ಮನೆಗೆ ಹೋಗಿ ಬೆಡ್ ಮೇಲೆ ಬೀಳ್ಬೇಕಾ ಅಥವಾ ಫ್ರೆಂಡ್ಸ್ ಜೊತೆ ಒಂದು ಕಪ್ ಚಹಾ ಕುಡಿಬೇಕಾ, ಕಾಫಿ ಕುಡಿಬೇಕಾ, ಯೋಚನೆ ಮಾಡ್ತಾ ಇರಿ. ನಿಮಗಾಗಿ ಮತ್ತೊಂದು ಸೂಪರ್ ರಿಫ್ರೆಶಿಂಗ್ ಸಾಂಗ್ ಪ್ಲೇ ಆಗ್ತಾ ಇದೆ. ಇದೀಗ ಯಾವ ಹಾಡು ಅಂತಂದರೆ ಕೂರಕ್ಕು ಕರಳಿಕೆರೆ ಫ್ರಮ್ ನೆನಪಿರಲಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಹಂಸಲೇಖ ಅವರ ಸಾಹಿತ್ಯ ರಚನೆಯಲ್ಲಿ ಈ ಒಂದು ಹಾಡು ಇದೀಗ ನಿಮಗಾಗಿ. ನಿಮ್ಮ ಮೈಂಡ್ ಏನನ್ಸುತ್ತೆ ಕೆಲಸ ಮುಗಿದ ತಕ್ಷಣ, ಇವತ್ತಿನ ಕೆಲಸ ಮುಗಿದ ತಕ್ಷಣ? ನಮಗೆ ಸಂದೇಶವನ್ನು ಕಳಿಸ್ಕೊಡ್ಬೋದು 9480901013 9489091013. ಈ ನಂಬರ್ಗೆ ನಿಮ್ಮ ಸಂದೇಶ ಬರಲಿ, ನಾನು ವೇಟ್ ಮಾಡ್ತಾ ಇರ್ತೀನಿ ನಿಮ್ಮ ಸಂದೇಶಗಳಿಗೋಸ್ಕರ.
1: ಅರೆ ಯಾರ್ರಿ, ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ

ಎಲ್ಲರಿಗೂ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಈ ಸಂಜೆಯ ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:30:18. ಆತ್ಮೀಯ ಕೇಳುಗರಿಗೆಲ್ಲ ಕಿರಣ್ GMS ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಟಿಪ್ಪು ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಸೀಟ್ ಎಡ್ಜ್ ಚಿತ್ರದ ಗೀತೆ. ಲಕ್ಷ್ಮೀ ರಮೇಶ್ ಅವರ ಸಾಹಿತ್ಯ ರಚನೆಗೆ ರಾಗ ಜೋಡಣೆ ಮಾಡಿರುವುದು ಆಕಾಶ್ ಪರ್ವಾ.

ಇನ್ನೀಗ ಕೇಳಿ ಸಂಗೀತ ರವೀಂದ್ರನಾಥ್ ಹಾಗೂ ಸಂತೋಷ್ ವೆಂಕಿ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಕಟ್ಲೆ ಚಿತ್ರದ ಗೀತೆ. ಕಿನ್ನಾಳ್ ರಾಜ್ ಅವರ ಸಾಹಿತ್ಯ ರಚನೆಗೆ ಸಂಗೀತ ನಿರ್ದೇಶನ ಮಾಡಿರುವುದು ಶ್ರೀಧರ್ ವಿ ಸಂಭ್ರಮ್.

ಮುಂದಿನ ಗೀತೆ ದೇವಿಶ್ರೀ ಪ್ರಸಾದ್ ಅವರ ಸಂಗೀತ ನಿರ್ದೇಶನವಿರುವ ಜೂನಿಯರ್ ಚಿತ್ರದ್ದು. ದೀಪಕ್ ಬ್ಲೂ, ಹರಿಪ್ರಿಯ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಮೂಡಿಬಂದಿರುವ ಈ ಗೀತೆಗೆ ಸಾಹಿತ್ಯ ರಚನೆ ಮಾಡಿರುವುದು ಪವನ್ ಭಟ್.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಕೇಳುಗರೆ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾಗುತ್ತದೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನು ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ವಂದೇ ಮಾತರಂ, 150 ಸಂಭ್ರಮ. ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

நிக்குடியே. ಕಾರ್ಯಕ್ರಮದ ಕಡೆಯ ಗೀತೆ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಲವ್ ಮಾಕ್ಟೈಲ್ 3 ಚಿತ್ರದಿಂದ. ರಾಘವೇಂದ್ರ ಅವರ ಸಾಹಿತ್ಯ ರಚನೆಗೆ ರಾಗ ಜೋಡಣೆ ಮಾಡಿರುವುದು ನಕುಲ್ ಅಭಯಂಕರ್.

0: ಆಕಾಶವಾಣಿ ಬೆಂಗಳೂರು.
1: ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
3: ಜ್ಞಾನಪೀಠ ಪ್ರಶಸ್ತಿ.
2: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
3: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
2: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
3: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
2: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
3: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
2: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
3: ಯು ಆರ್ ಅನಂತಮೂರ್ತಿ,
2: ಗಿರೀಶ್ ಕಾರ್ನಾಡ್,
3: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
2: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
3: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
2: ಸಿರಿಗನ್ನಡಂ ಗೆಲುಗೆ,
3: ಸಿರಿಗನ್ನಡಂ ಬಾಳ್ಗೆ.

0: ಶ್ರೇಯಾ, ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ಸಲ ಕರಿತೀಯಾ? ಬರ್ತೀನಿರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವರ್ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
6: ಹಲ್ಲುಜ್ತಾ ಇದೀನಿ ಕಣಮ್ಮ.
5: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
6: ಸರಿ, ನಿಲ್ಸಿದೀನಿ ಬಿಡು.
5: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
7: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
5: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
7: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
6: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
8: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
9: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
10: ಜಲ ಜಲ ಜಲಧಾರೆಯಾಗಿ
0: ಸಹನ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
11: ಹೌದು, ನನಗೂ ಬಂದಿದೆ ಕಣೆ.
0: ಏ ಅಮ್ಮ ಇರು ಇರು ಸ್ವಲ್ಪ, ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
12: ಹಲೋ, ನಮನ, ಸಹನಾ ಅಮ್ಮದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ, ನಿಂಗೂ ಬಂತಾ?
12: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
4: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
13: ಪರಂಪರೆಯನ್ನು ಪಸರಿಸುವ
14: ಐತಿಹಾಸಿಕ ಸ್ಥಳಗಳ ಪರಿಚಯ
13: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
14: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
13: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್,
14: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
15: ಆಕಾಶವಾಣಿ ಇದೀಗ ಸಮಯ 6:05 ಆಗಲಿದೆ. ಇನ್ನು ಮುಂದೆ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: This is Akashvani, the news read by Valsa Williams. In West Bengal, rescue operations have started after an under-construction godown collapsed, trapping workers beneath heavy iron debris near Tarazola in Kolkata today. Three people were declared dead at the SSKM hospital and the injured are being treated there. Chief Minister Shubhendu Adhikari reached the spot. State Ministers Agnimitra Paul and Dr. Indraneel Kaur also reached the accident site to assess the situation. Teams of the National Disaster Response Force, police, fire and emergency services and the Indian Army are engaged in search and rescue operations. Several workers are feared to be trapped beneath the debris. The State Secretariat, Nabonno, has issued helpline numbers to assist those affected by the mishap. The helpline numbers are 1070-869-798-1070, 033-2214-3526 and 033-2253-5185. India has strongly objected to Pakistan raising the Kashmir issue at a United Nations forum, accusing Islamabad of politicizing the platform and also slammed it for misusing its position as co-chair instead of being unbiased as moves the position. The remarks were made by India's permanent representative to the UN in New York, P. Harish, in response to comments by Pakistan's permanent representative, Asim Iftikhar Ahmed. Responding to Pakistan's intervention, Mr. Harish criticized the conduct of the co-chair and reiterated India's long-standing position on Jammu and Kashmir.
1: I also refer to the unwarranted remarks made by the representative of Pakistan. It is incredible that a co-chair expected to be balanced and unbiased in conduct has chosen to politicize this forum. I would only like to stress for brevity of time that the Union Territory of Jammu and Kashmir is a matter strictly internal to India. It has always been, is and will remain so.
0: The Indian Embassy in Tehran has issued a revised advisory for Indian nationals in view of the improving security situation in the country. In the light of recent positive developments and improvement in the overall situation, the embassy advised Indian nationals to contemplate about traveling to Iran. More from our correspondent.
2: Indian nationals are advised to continue to avoid all non-essential travel to Iran until further notice. The embassy said Indian citizens currently residing in Iran, as well as those required to travel to Iran for unavoidable reasons, are advised to exercise a high degree of caution, remain vigilant, and maintain constant situational awareness. The embassy also urged them to closely follow local developments through credible sources and comply with instructions issued by local authorities. The embassy further advised all Indian nationals currently in Iran and those arriving in the country to register their particulars with the embassy at the earliest opportunity. It also urged them to regularly monitor the embassy's official website and social media platforms for updates and further advisories. Vishnu P.S., Akashvani News, Delhi.
0: Union Commerce and Industry Minister Piyush Goyal has concluded a series of meetings with U.S. Trade Representative Ambassador Jamieson Greer and his delegation this morning. In a social media post, Mr. Goyal said they reviewed the progress of the ongoing India-U.S. trade discussions and explored avenues to further deepen economic partnership between both the countries. He also appreciated Ambassador Greer's leadership and the sustained efforts of both teams in advancing the discussions in a constructive and forward-looking manner. External Affairs Minister Dr. S. Jaishankar today highlighted the importance of deepening India-South Korea ties amid a challenging global environment, saying that countries with shared values and mutual trust need to work together more closely. In his opening remarks during the meeting with South Korean Foreign Minister Cho Hyun in Seoul, he stressed that the current international situation makes cooperation among trusted partners more important than ever. The central government has approved over 211 crore rupees towards the construction of 96 roadworks in Tripura under Pradhan Mantri Gram Sadak Yojana Batch 1 for the financial year 2026-27. This covers a length of more than 160 kilometers of roads in the state. Indian women's doubles pair of Teresa Jolly and Gayatri Gopichand advanced to the second round of the U.S. Open badminton tournament. And with that, we end this news bulletin.
3: ಆಕಾಶವಾಣಿ ಬೆಂಗಳೂರು. ಇದೀಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಸಂಜೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ರಸವಾರ್ತೆ. 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ರಾಸುಗಳ ಆರೈಕೆ ಕುರಿತು ಡಾಕ್ಟರ್ ಚಂದ್ರನಾಯಕ್ ಬಿಎಂ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರದಲ್ಲಿ ತುರುವೇಕೆರೆ ತಾಲೂಕು ನೀರುಗುಂದಪಾಳ್ಯದ ಕಂಚಿರಾಯ ಮತ್ತು ಸಂಗಡಿಗರಿಂದ ಭಜನೆ ಪದ. ಇನ್ನು 7:45 ಸಿರಿಗಂಧ ಕಾರ್ಯಕ್ರಮ. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಹಾಕಿ ಆಟಗಾರ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತ ಮೊಹಮ್ಮದ್ ರಾಹಿಲ್ ಮೌಸೀನ್ ಅವರೊಡನೆ ಸಂದರ್ಶನ ಕೇಳುವಿರಿ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಎಂ ವೆಂಕಟೇಶ್ ಕುಮಾರ್ ಅವರ ಗಾಯನ, ತಬಲಾ ಸಾಥ್ ರಾಘವೇಂದ್ರ ನಾಕೋಡ್, ಹಾರ್ಮೋನಿಯಂ ಪಂಚಾಕ್ಷರಿ ಹಿರೇಮಠ್, ರಾಗ್ ಶಂಕರ. ಇನ್ನು 10:30 ಗೀತಚಂದ್ರಿಕೆ ಕಾರ್ಯಕ್ರಮ. ಇವಿಷ್ಟು ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಪ್ರೊಫೆಸರ್ ಮಂಜುನಾಥ್ ಲಮಾಣಿ ಅವರಿಂದ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ ಮೂಡಿಬರುವುದು. ಇನ್ನು 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇನ್ನು 6:50 ರೈತರಿಗೆ ಸಲಹೆ ಕೇಳುವಿರಿ. 7:15 ಎಂಎ ಅನುಪಮ ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ. 8:35 ಚಿತ್ರಗೀತೆಗಳನ್ನು ಆಲಿಸುವಿರಿ. 8:50 ಖಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನ್ಹೇರೆಪಲ್. 11:00 ಸವಿನೆನಪು. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾಅತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಕೇಳುವಿರಿ. ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ. ಇನ್ನು 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರುಣ್ಯ ಜಿಜೆ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಶಿಲ್ಪಾ ಹೆಚ್ಎಂ. ಕಾರ್ಯಕ್ರಮ ಭದ್ರಾವತಿ ಕೇಂದ್ರದ ಕೊಡುಗೆ. ಇನ್ನು 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ, ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವದ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ವನಿತಾ ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಕಾರ್ಯಕ್ರಮ ಕಾರವಾರ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇನ್ನು 2:40 ಸ್ನೇಹ ಭಾರತಿ ತೆಲುಗು ಕಾರ್ಯಕ್ರಮ. ಮುದ್ದು ವೆಂಕಟಲಕ್ಷ್ಮಿ ಅವರಿಂದ ಕವನ ವಾಚನ. ನಂತರದಲ್ಲಿ ಸಣ್ಣ ಕತೆ ಜ್ಞಾಪಕಂ ಪ್ರೊಫೆಸರ್ ಪಿ ಆರ್ ಹರಿನಾಥ್ ಅವರಿಂದ. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:30 ಜಿಲ್ಲಾ ವಾರ್ತಾಪತ್ರ. ಇನ್ನು 6:51 ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳ ನಡುವೆ ಮ್ಯಾಂಚೆಸ್ಟರ್ನಲ್ಲಿ ನಡೆಯಲಿರುವ ಮಹಿಳೆಯರ ಐಸಿಸಿ ಟಿ20 ವರ್ಲ್ಡ್ ಕಪ್ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ನಾಳೆ ಸಂಜೆ 6:51 7:34 7:45 8:45 ಹಾಗೂ 9:15 10:45 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುವಿರಿ. ಇನ್ನು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ 6:51 ಕೃಷಿರಂಗ, ಕನಕಾಂಬರ ಹೂವಿನ ಬೆಳೆ ಬೇಸಾಯದ ಕ್ರಮಗಳ ಕುರಿತು ಡಾಕ್ಟರ್ ಸುನೀತಾ ಸಿ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರದಲ್ಲಿ ತುರುವೇಕೆರೆ ತಾಲೂಕು ನೀರುಗುಂದಪಾಳ್ಯದ ನಾಗಮ ಮತ್ತು ಸಂಗಡಿಗರಿಂದ ಶೋಭಾನೆ ಪದ. 7:45 ಸಿರಿಗಂಧ ಕಾರ್ಯಕ್ರಮ. 9:15 ಋತ್ವಿಕ್ ರಾಜನ್ ಹಾಡಿರುವ ಭಾವಗೀತೆಗಳು. 9:30 ಇಂಗ್ಲಿಷ್ ಯುವವಾಣಿ. 9:45 ಬಿಯಾಂಡ್ ದ ಟಚ್ ಲೈನ್ ಈ ಕುರಿತು ಇಂಗ್ಲಿಷ್ನಲ್ಲಿ ಭಾಷಣ ಜೆ ರಘುನಾಥನ್ ಅವರಿಂದ. 10:00 ಆರೋಗ್ಯ ಸಂಚಿಕೆ ನುಂಗುವ ಸಮಸ್ಯೆ ಹಾಗೂ ಅಥವಾ ಡಿಸ್ಪೇಜಿಯ ಕುರಿತು ಡಾಕ್ಟರ್ ಬಿಎಸ್ ಪ್ರೇಮಲತಾ ಅವರೊಡನೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಇನ್ನು 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

0: ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ, ಕನ್ನಡಿಗರ ಮಾತಿನಲ್ಲಿ ಹಾಸುಹೊಕ್ಕಾಗಿರುವ ಸಾಲುಗಳು ಇವು. ಯಾವ ಮೋಹನ ಮುರಳಿ ಕರೆಯಿತು ಗೀತೆಯ ಸಾಲು, ಕರ್ತೃ ಕವಿ ಗೋಪಾಲಕೃಷ್ಣ ಅಡಿಗರು. ಬಾಲ್ಯದಲ್ಲೇ ಅವರು ಕವಿತೆಗಳನ್ನು ರಚಿಸ್ತಾ ಇದ್ರು. ಕನ್ನಡದಲ್ಲಿ ಬಹುಮಹತ್ವದ ಕವಿ ಸಾಹಿತಿ ಎಂ ಗೋಪಾಲಕೃಷ್ಣ ಅಡಿಗ.
2: ಕಾದಂಬರಿ ಮುಂತಾದ ಬರೀಬೇಕಾದ್ರೆ ಎಷ್ಟು ದೈಹಿಕ ಪರಿಶ್ರಮವೂ ಅಗತ್ಯವಾಗುತ್ತೆ. ಅದಕ್ಕೆ ಕೂತ್ಕೊಂಡು ಬರೀಬೇಕು, ಪುಟಗಟ್ಟಲೆ ಬರಿತಾ ಹೋಗಬೇಕು. ಅದನ್ನು ಬರೆಯುವ ತಾಳ್ಮೆ ಒಂದು ಇಲ್ಲ ಅಂತ ಕಾಣುತ್ತೆ. ಎರಡನೇದಾಗಿ, ಕಾವ್ಯದಲ್ಲಿ ಯಾವ ರೀತಿಯಲ್ಲಿ ಸಂಕ್ಷೇಪವಾಗಿ ಹೇಳೋ ಸಾಧ್ಯವೋ ಹಾಗೆ ಇಲ್ಲಿ ಸಂಕೇತ ರೂಪವಾಗಿ ಹೇಳಿ ಮುಗಿಸೋಕ್ಕಾಗೋದಿಲ್ಲ. ಇಲ್ಲಿ ವಾಸ್ತವದ ವಿವರಗಳು ಸರಿಯಾಗಿ ಖಚಿತವಾಗಿ ಅತ್ಯಂತ ವಾಸ್ತವ ಅನ್ನೋ ಹಾಗೆ ಅವುಗಳು ಶೇಖರಣೆಯಾಗಿ ಹೋದ ಪಕ್ಷದಲ್ಲಿ ಅವು ವಿಫಲಗೊಳ್ತವೆ. ಇದರಿಂದ ಅದಕ್ಕೆ ಬೇಕಾದಂಥ ಕಷ್ಟಪಡುವಂಥದ್ದನ್ನು ಆ ರೀತಿಯ ಕಷ್ಟಪಡೋದಕ್ಕೆ ಮನಸ್ಸು ಯಾಕೋ ಹೋಗಲಿಲ್ಲ ಅಂತ ಕಾಣುತ್ತೆ. ಮಹಾಕಾವ್ಯದ ಹಂದ್ರ ಬೇರೆ ರೀತಿ ಆಗಬಹುದು, ಅದಕ್ಕೆ ಇಷ್ಟು ಕಷ್ಟ ಬೇಕಾಗ್ಬೋದು, ಇಷ್ಟೇ ಕಷ್ಟ ಬೇಕಾಗ್ಬೋದು. ಅದೇಕೋ ನಾನು ಹೇಳಲಾರೆ, ಕಾದಂಬರಿ ಬರೀಬೇಕು ಅಂತ ಎಷ್ಟು ಅನಿಸ್ತಾ ಬಂದಿದ್ರು ಕೂಡ ಬರೆಯೋದಾಗಲಿಲ್ಲ. ಸಾಹಿತ್ಯ ಯಾವಾಗಲೂ ಕೂಡ ಪ್ರತ್ಯಕ್ಷವಾಗಿ ಪರಿಣಾಮ ಮಾಡುವಂಥದ್ದಲ್ಲ, ಪ್ರತ್ಯಕ್ಷವಾಗಿ ತತ್ಕ್ಷಣ ಪರಿಣಾಮ ಮಾಡುವಂಥದ್ದು ಸಾಹಿತ್ಯದ ರೀತಿಯಲ್ಲ, ಗುಣವೇ ಅಲ್ಲ. ಅದು ಸಂಸ್ಕೃತಿಯನ್ನು ಸೃಷ್ಟಿಸುವಂಥದ್ದು, ಸಂಸ್ಕಾರ ಬಹಳ ನಿಧಾನವಾಗಿ ಆಗುವಂಥ ಕೆಲಸ. ಒಂದು ಉತ್ತಮ ಸಾಹಿತ್ಯ ಕೃತಿ ಬಂದರೆ ತತ್ಕ್ಷಣ ಅದರ ಫಲ ಸಿಕ್ಕುತ್ತೆ ಅಂತ ನೀವು ಹೇಳ್ತೀರಾ? ನಾವು ಕೆಲವು ಎಷ್ಟೋ ನಮ್ಮ ಗುಣಗಳು, ನಮ್ಮ ನಡತೆ, ನಮ್ಮ ನಡವಳಿಕೆ, ನಮ್ಮ ಚರಿತ್ರ ಇವುಗಳನ್ನು ಕಷ್ಟಪಟ್ಟು ಕಲ್ತ್ಕೊಳ್ಬೇಕಾಗತ್ತೆ, ಬುದ್ಧಿಪೂರ್ವಕ ಕಲ್ತ್ಕೊಳ್ಬೇಕಾಗತ್ತೆ. ಸಾಹಿತ್ಯ ಆ ಕೆಲಸ ಮಾಡೋ ಸಾಧ್ಯವೋ? ಸಾಹಿತ್ಯ ಏನು ಮಾಡ್ತಾರೆ? ನಮ್ಮ ಸಂವೇದನೆಯನ್ನು ಸೂಕ್ಷ್ಮವಾಗಿ ಉದಾರವಾಗಿ ಮಾಡ್ತಾರೆ. ಈ ಮಾಡೋ ಕೆಲಸ ಬಹಳ ನಿಧಾನವಾದದ್ದು ಎಂದೂ ಕೂಡ ತತ್ಕಾಲದಲ್ಲಿ ಯಾವ ಒಂದು ದೊಡ್ಡ ಗ್ರಂಥವೂ ಕೂಡ ಪ್ರತ್ಯಕ್ಷವಾಗಿ ಒಬ್ಬ ವ್ಯಕ್ತಿಯನ್ನು ಕಾರ್ಯಪ್ರಚೋದನೆ ಮಾಡಿದೆ ಅಂತ ನನಗನ್ಸೋದಿಲ್ಲ. ಸಾಹಿತ್ಯ ವರ್ಷದ ಕಾಲದಲ್ಲಿ ಕೂಡ ಸಾಹಿತ್ಯ ಏನು ಮಾಡ್ತು, ಎಷ್ಟು ಜನಗಳನ್ನು ಮುಟ್ಟಿತು ಅಂತ ನಾವು ಒಂದು ತಕ್ಕ ಪುರಾವೆಗಳನ್ನು ರುಜುವಾತುಗಳನ್ನು ಪಡ್ಕೊಳ್ಬೇಕಾಗತ್ತೆ. ಯಾರು ಓದಿದ್ರು ವರ್ಷದನ್ನು? ಅವನು ಸಾಯೋ ತನಕೂ ಕೂಡ ಓದಿದ್ರು ಎಷ್ಟು ಜನ ಇರಬಹುದು? ಅವ್ರ ಮೇಲೆ ಏನು ಪರಿಣಾಮ ಆಯಿತು? ಪರಿಣಾಮ ಆಗಿದ್ರೆ ಅದು ಫ್ರೆಂಚ್ ರೆವಲ್ಯೂಷನ್ ಮುಂತಾದ ಮೂಲಕ ಬಂದು ವೃತ್ತಪತ್ರಿಕೆಗಳು, ಹೊಸ ಪ್ರಜಾಪ್ರಭುತ್ವ ಪದ್ಧತಿ ಇವುಗಳಿಂದ ಜನರ ಮೇಲೆ ಆದ ಪರಿಣಾಮದಿಂದ ಆಯಿತೋ? ಸಾಮಾಜಿಕವಾಗಿ ಉಂಟಾದಂಥ ಪರಿಣಾಮಗಳಿದ್ದರೆ ಅದಕ್ಕೆ ಯಾವುದು ಕಾರಣ ಅಂತ ನೋಡಬೇಕಾಗುತ್ತೆ. ವರ್ಷವರ್ತನ ಓದಿನೇ ಏನಾದರೂ ಆಯಿತು ಅಂದರೆ ನನಗೆ ನಾನು ನಂಬೋದಿಲ್ಲ. ಸಾಹಿತ್ಯ ಮುಟ್ಟೋದು ಸಾಹಿತ್ಯದ ಬಗ್ಗೆ ವಿವರಣೆಗಳನ್ನು ಕೊಟ್ಟು ನಾನಾ ಜನ ಅದರಲ್ಲಿ ಏನು ಹೇಳಿದಾನೋ ಅದನ್ನು 10 ಜನಕ್ಕೆ ಮುಟ್ಟಿಸೋ ಹಾಗೆ ಮಾಡುವ ಪ್ರಯತ್ನದಿಂದ. ಮಹಾಭಾರತ ವ್ಯಾಸರು ಬರೆದು ಬಿಟ್ಟು ಹೇಳಿ ರಚಿಸಿದ ತಕ್ಷಣ ಏನೂ ಆಗಲಿಲ್ಲ. ಅದನ್ನು ಅನೇಕ ಶತಮಾನಗಳ ಕಾಲ ನಾನಾ ಥರದ ಪುರಾಣಿಕರು ಎಷ್ಟೋ ಕಡೆಯಲ್ಲಿ ಓದಿ ಓದಿ ಅರ್ಥ ಹೇಳಿ ಹೇಳಿ ಆ ಕಥೆಗಳ ಸ್ವಾರಸ್ಯವನ್ನು ವರ್ಣಿಸಿ ವರ್ಣಿಸಿ ಹೇಳಿದ್ರಿಂದ ಕ್ರಮೇಣ ಅದನ್ನು ನಾಟಕವಾಗಿ ಆಮೇಲೆ ಬಯಲಾಟಗಳಾಗಿ ಎಲ್ಲ ಕಡೆ ಹಬ್ಬಿಸಿ ಹಬ್ಬಿಸಿ ಹಬ್ಬಿಸಿದ್ರಿಂದ ಅದು ನಮ್ಮ ಮನಸ್ಸಿನೊಳಗೆ ಆಳಕ್ಕೆ ಇಳಿಯೋ ಸಾಧ್ಯ ಆಯಿತು. ಮತ್ತು ಓದುಗ ಅಂತ ಇನ್ನೊಬ್ಬ ಹೇಳೋಕ್ಕಿಂತ ನೀವು ಏನು ಬಯಸ್ತೀರಿ ಅಂತ ಹೇಳೋದು ಯಾವಾಗಲೂ ಒಳ್ಳೆಯದು. ನಾನೇನು ಬಯಸ್ತೀನಿ ಸಾಹಿತ್ಯದಿಂದ ನೀವು ಹೇಳಿದ್ರೆ ಅನುಕೂಲ ಆಗುತ್ತೆ. ಯಾವನು ಓದುಗ? ಓದುವಂಥವನು ಓದುಗ, ಓದಿರೋನು ಓದುಗನಲ್ಲ. ಓದೋನಾದ್ರೂ ಏನು ಬಯಸ್ತಾನೇನು ಬಯಕೆ ಅವನಿಗೆ ಏನು ಬೇಕಾಗಿದೆ? ಅಮೆರಿಕದಲ್ಲಿ ಎಲ್ಲರಿಗೂ ಓದು ಬರ ಬರ್ತಾ ಇದ್ದು ಕೂಡ ಕಾಮಿಕ್ಸೇ ನೋಡ್ಕೊಂಡು ಹೋಗ್ತಾರೆ. ಅವನು ಓದುವುದಿಲ್ಲ, ಓದು ಬರುತ್ತೆ, ಏನು ಮಾಡೋದಕ್ಕೆ? ಅಂದರೆ ಸಾಹಿತ್ಯದ ಪರಿಣಾಮ ಯಾವಾಗಲೂ ಕೂಡ ಪರಿಮಿತವಾದದ್ದೇ, ಅದನ್ನ ಎಲ್ಲರೂ ಬಯಸೋದಿಲ್ಲ. ಸರ್ವಜ್ಞ ಹೇಳಿಬಿಟ್ಟಿದ್ದಾನೆ ಎಲ್ರಿಗಲ್ಲ ಅಂತ. ಎಲ್ರಿಗೆ ಅಲ್ಲ ಅಂದರೆ ಎಲ್ರಿಗೆ ಬೇಡ ಅಂತಲ್ಲ, ಎಲ್ಲರೂ ಬರೋದಿಲ್ಲ ಅದು ಹತ್ರ ಅಷ್ಟೇ. ಸಾಹಿತ್ಯ ಏನು, ಸಂಗೀತವಾಗ್ಬೋದು, ಯಾವ ಕಲೆಯೇ ಆಗಲಿ, ಅದನ್ನು ಸಾರ್ವತ್ರಿಕಗೊಳಿಸೋದಂದ್ರೆ ಏನರ್ಥ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಸಾಹಿತ್ಯಕ್ಕೋಸ್ಕರ ಮಾಡೋ ಸಾಧ್ಯ ಆಗೋದಿಲ್ಲ ಅಂದರೆ ಜನ ಮನಸ್ಸನ್ನು ತಿದ್ದೋದಕ್ಕೆ ತತ್ಕ್ಷಣ ಕೆಲವು ಕೆಲಸಗಳಾಗಬೇಕಾದ ಪಕ್ಷದಲ್ಲಿ, ಉತ್ತಮ ಜನಾಂಗಲ್ಲಿ ಸೃಷ್ಟಿಯಾಗಬೇಕಾದ ಪಕ್ಷದಲ್ಲಿ ಒಳ್ಳೆಯ ಶಿಕ್ಷಣ ಕೊಡಬೇಕಾಗುತ್ತೆ. ಆ ಶಿಕ್ಷಣ ಒಂದು ಅಂಶವಾಗಿ ಉತ್ತಮ ಸಾಹಿತ್ಯವೂ ಇರ್ಬೋದು, ಆದರೆ ಸಾಹಿತ್ಯ ಎಲ್ಲ ಕೆಲಸವನ್ನು ಮಾಡೋಕ್ಕಾಗೋದಿಲ್ಲ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
0: ಆಕಾಶವಾಣಿ, ಸಮಯ 6:20 ಆಗಲಿದ್ದು, ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
3: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಭಾರತೇನ ಸಂಯುಕ್ತರಾಷ್ಟ್ರಸಂಘಸ್ಯ ಏಕಸ್ಮಿನ್ ಮಂಚೇ ಪಾಕಿಸ್ತಾನ ದೇಶೇನ ಕೃತ ಕಾಶ್ಮೀರ ವಿಷಯಕ ಚರ್ಚಾಯಾಂ ದೃಢತಯಾ ಆಕ್ಷೇಪಃ ಪ್ರಕಟಿತಃ. ಇಸ್ಲಾಮಾಬಾದಃ ಅಸ್ಯ ಮಂಚಸ್ಯ ರಾಜನೀತಿಕರಣಂ ಅಕರೋತ್ ಇತಿ ಆಕ್ಷೇಪೋಪಿ ಕೃತಃ. ಇರಾನ್ ದೇಶಸ್ಯ ಪರಿಷ್ಕೃತ ಸುರಕ್ಷಾ ಸ್ಥಿತಿಂ ವೀಕ್ಷ್ಯ ತೆಹರಾನ್ ಸ್ಥಿತ ಭಾರತೀಯ ದೂತಾವಾಸ ಪಕ್ಷತಃ ಭಾರತೀಯ ನಾಗರಿಕಾಣಾಂ ಕೃತೆ ಏಕಃ ಸಂಶೋಧಿತ ಸುರಕ್ಷಾ ಪರಾಮರ್ಶಃ ನಿರ್ಗತಃ. ಯತ್ರ ಹಿ ಅಗ್ರಿಮ ಸೂಚನಾ ಪರ್ಯಂತಂ ಅನಾವಶ್ಯಕ ಯಾತ್ರಾಂ ವರ್ಜಯಿತುಂ ಉಪಾದಿಷ್ಟಂ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಅದ್ಯ ವರ್ತಮಾನ ವೈಶ್ವಿಕ ಸಮಾಹ್ವಾನಾನಾಂ ಮಧ್ಯೆ ಭಾರತ ದಕ್ಷಿಣ ಕೊರಿಯಾ ದೇಶಯೋಃ ಸಂಬಂಧಸ್ಯ ಸುದೃಢೀಕರಣಸ್ಯ ಮಹತ್ವಂ ಪ್ರತಿಪಾದಿತವಾನ್. ಹಾಕಿ ಇಂಡಿಯಾ ಸಂಸ್ಥಾ ಅದ್ಯ ಆಗಾಮಿ ಯುನೈಟೆಡ್ ಕಿಂಗ್ಡಮ್ ಪ್ರವಾಸಾರ್ಥಂ ಚತುರ್ವಿಂಶತಿ ಸದಸ್ಯಾನಾಂ ಕನಿಷ್ಠ ಮಹಿಳಾ ಹಾಕಿ ದಲಸ್ಯ ಉದ್ಘೋಷಣಾಂ ಅಕರೋತ್. ಅಪಿ ಚ ಫಿಫಾ ವಿಶ್ವಕಪ್ ಕ್ರೀಡಾಯಾಂ ಕೊಲಂಬಿಯಾ ದೇಶಃ ಅದ್ಯ ಮೆಕ್ಸಿಕೋ ದೇಶಸ್ಯ ಗ್ವಾಡಲ್ಹಾರಾ ನಗರೆ ಗ್ರೂಪ್ ಕೆ ಕ್ರೀಡಾಯಾಂ ಡಿಆರ್ ಕಾಂಗೋ ದೇಶಂ ಏಕಂ ಶೂನ್ಯಂ ಇತ್ಯನೇನ ಅಂಕೇನ ಪರಾಜಿತ್ಯ ರೌಂಡ್ ಆಫ್ 32 ಇತ್ಯಸ್ಮಿನ್ ಪ್ರವಿಷ್ಟಃ. ಅಥ ವಾರ್ತಾಃ ವಿಸ್ತರೇಣ. ಭಾರತೇನ ಸಂಯುಕ್ತರಾಷ್ಟ್ರಸಂಘಸ್ಯ ಏಕಸ್ಮಿನ್ ಮಂಚೆ ಪಾಕಿಸ್ತಾನ ದೇಶೇನ ಕೃತ ಕಾಶ್ಮೀರ ವಿಷಯಕ ಚರ್ಚಾಯಾಂ ದೃಢತಯಾ ಆಕ್ಷೇಪ ಪ್ರಕಟಿತಃ. ಇಸ್ಲಾಮಾಬಾದಃ ಅಸ್ಯ ಮಂಚಸ್ಯ ರಾಜನೀತಿಕರಣಂ ಅಕರೋತ್ ಇತಿ ಆಕ್ಷೇಪೋಪಿ ಕೃತಃ. ಅಪಿ ಚ ಸಹ ಅಧ್ಯಕ್ಷತ್ವೇನ ಸ್ವಸ್ಥಾನಸ್ಯ ದುರುಪಯೋಗಾಯ ಅಪಿ ಭಾರತೇನ ಕಟ್ವಾಲೋಚಿತಾ. ನ್ಯೂಯಾರ್ಕ್ ನಗರೆ ಸಂಯುಕ್ತರಾಷ್ಟ್ರಸಂಘಸ್ಯ ಭಾರತಸ್ಯ ಸ್ಥಾಯಿ ಪ್ರತಿನಿಧಿನ ಪಿ ಹರೀಶೇನ ಪಾಕಿಸ್ತಾನಸ್ಯ ಸ್ಥಾಯಿ ಪ್ರತಿನಿಧಿ ದ್ವಾರ ಅಸೀಮ್ ಇಫ್ತಿಖಾರ್ ಅಹಮದ್ ಇತ್ಯಸ್ಯ ವಕ್ತವ್ಯಸ್ಯ ಪ್ರತಿಕ್ರಿಯಾ ರೂಪೇಣ ಏಷಾ ಟಿಪ್ಪಣಿ ಕೃತಾ.
4: I also refer to the unwarranted.
5: मैं पाकिस्तानी पक्ष की टिप्पणियों का उल्लेख करता हूँ. ये हैरान कर देने वाला है कि ऐसे मंच पर जहाँ राजनीतिक मुद्दों पर संतुलित और निष्पक्ष चर्चा की उम्मीद की जाती है ऐसी बातें कही गईं. मैं दोहराना चाहता हूँ कि जम्मू कश्मीर पूर्ण रूप से भारत का घरेलू मामला है.
4: It has always been, is and will remain so.
3: पाकिस्तानात हस्तक्षेपस्य प्रतिक्रिया रूपेण श्री हरीशः सह अध्यक्षस्य आचरणस्य निन्दाम् अकरोत्. ಜಮ್ಮು ಕಾಶ್ಮೀರ ವಿಷಯ ಭಾರತಸ್ಯ ದೀರ್ಘಕಾಲಸ್ಯ ಸ್ಥಿತಿಂ ಪುನರುದ್ಘಾಟಯಚ್ಚ. ಭಾರತೀಯಃ ರಾಜದೂತಃ ಸಂಯುಕ್ತರಾಷ್ಟ್ರಸಂಘಸ್ಯ ಅಶೀತಿ ಸಂರಚನಾಯಾಃ ಅಂತರ್ಗತಸ್ಯ ಸಂಯುಕ್ತರಾಷ್ಟ್ರಸಂಘಸ್ಯ ಆದೇಶಾನಾಂ ವರ್ತಮಾನ ಸಮೀಕ್ಷಾಯಾಃ ವಿಷಯೇ ಅಪಿ ಅವದತ್. ಯಸ್ಯೋದ್ದೇಶ್ಯಂ ಸಂಪೂರ್ಣ ಸಂಸ್ಥಾಯಾಂ ಕಾರ್ಯಕ್ಷಮತಾಂ ವರ್ಧಯಿತುಮಸ್ತಿ. ಇರಾನ್ ದೇಶಸ್ಯ ಪರಿಷ್ಕೃತ ಸುರಕ್ಷಾ ಸ್ಥಿತಿಂ ವೀಕ್ಷ್ಯ ತೆಹರಾನ್ ಸ್ಥಿತ ಭಾರತೀಯ ದೂತಾವಾಸ ಪಕ್ಷತಃ ಭಾರತೀಯ ನಾಗರಿಕಾಣಾಂ ಕೃತೆ ಏಕಃ ಸಂಶೋಧಿತಃ ಸುರಕ್ಷಾ ಪರಾಮರ್ಶಃ ನಿರ್ಗತಃ. ದೇಶಸ್ಯ ಸಕಾರಾತ್ಮಕ ಪರಿವರ್ತನಾನಿ ಸಾಮಾನ್ಯ ಸ್ಥಿತಿಂ ಚ ಅವಲೋಕ್ಯ ದೂತಾವಾಸೇನ ನಾಗರಿಕಾಃ ಇರಾನ್ ಪ್ರವಾಸ ವಿಷಯೆ ವಿಚಾರಂ ಕರ್ತುಂ ಸೂಚಿತಾಃ. ಕಿಂತು ಸಾಕಮೇವ ಅಗ್ರಿಮ ಸೂಚನಾ ಪರ್ಯಂತಂ ಅನಾವಶ್ಯಕ ಯಾತ್ರಾಂ ವರ್ಜಯಿತುಂ

0: सप्त द्वंद्वान् क्रीडिष्यति। यत् आगामि कनिष्ठ एशिया कप इत्यादि अंतर्राष्ट्रीय प्रतियोगितानां सिद्धतायै एक्सपोजर टूर रूपेण अस्ति। अस्य युवा दलस्य नेतृत्वं दलनायिका खैदेम सिलैमा चानू करिष्यति। अस्य वर्षस्य फीफा विश्वकप क्रीडायां कोलंबिया देशः अद्य मैक्सिको देशस्य ग्वाडलहारा नगरे ग्रुप के क्रीडायां डी आर कांगो देशम् एकं शून्यम् इत्यनेन अंकेन पराजित्य राउंड ऑफ 32 इत्यस्मिन् प्रविष्टः। इतः पूर्वं संयुक्त राज्य अमेरिका देशस्य ह्यूस्टन नगरे ग्रुप के इत्यत्र पुर्तगाल देशः उज्बेकिस्तान देशम् 5-0 पराजयत् इति वार्ताः।
1: ಆಕಾಶವಾಣಿ ರಸವಾರ್ತೆ ಬರೆದವರು ವಿಜಯಪುರದ ಕಟ್ಟೇಗುರ್ ರಾಜ್, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಪ್ರಿಯ ಶ್ರೋತೃಗಳೇ, ನಮ್ಮ ದೇಶದ ಗಲ್ಲಿಯಲ್ಲಿ ಆಡುವ ಜನಪ್ರಿಯ ಆಟ ಗಿಲ್ಲಿದಾಂಡು ಗೊತ್ತಲ್ಲ, ಇದನ್ನ ಕ್ರಿಕೆಟ್ ಆಟದ ಫೋರ್ ಫಾದರ್ ಅಂತೆಲ್ಲ ಕರೀತಾರೆ. ಇಂತಿಪ್ಪ ಗಿಲ್ಲಿದಾಂಡು ಸ್ಪೇನ್ನಲ್ಲಿ ಬಿಲಾರ್ಡಾಗಿ ರೂಪಾಂತರವಾಗಿ ದೇಶದ ತುಂಬೆಲ್ಲ ಆಟ ಆಡ್ತಾ ಇದೆ ಅಂದ್ರೆ ನೀವು ನಂಬಲೇಬೇಕು. ಇದು ಅಲ್ಲಿ ಗಲ್ಲಿಯಲ್ಲಿ ಆಡೋ ಆಟವಾಗಿ ಉಳಿದಿಲ್ಲ, ಕ್ರಿಕೆಟ್ ಫುಟ್ಬಾಲ್ ತರ ಗಿಲ್ಲಿದಾಂಡಿಗೂ ಒಂದು ಗೌರವ ಸಿಕ್ಕಿದೆ. ಟೂರ್ನಮೆಂಟ್ಗಳು ನಡೀತವಂತೆ. ವಾಯುವ್ಯ ಭಾಗ ಗಲೀಷಿಯಾ ಅಂತಿದೆಯಲ್ಲ, ಅಲ್ಲಿನ ಸರ್ಕಾರ ಇದಕ್ಕೆ ಅಧಿಕೃತ ಆಟ ಅನ್ನೋ ಮುದ್ರೆ ಬೇರೆ ಒತ್ತುಬಿಟ್ಟಿದೆ. ಸ್ಪೇನ್ರಿಗೆ ಗಿಲ್ಲಿದಾಂಡು ಅಂದ್ರೆ ಒಂಥರ ಗಿಚ್ಚಿಗಿಲಿಗಿಲಿ ಇದ್ದಂಗೆ, ಅದಕ್ಕೆ ಒಂದಿಡೀ ಪ್ರೀತಿ ಜಾಸ್ತಿ. ಅಲ್ಲಿ ಗಿಲ್ಲಿದಾಂಡು ಒಕ್ಕೂಟಗಳಿವೆ, ಆಟ ಹೇಳ್ಕೊಡೋ ಅಕಾಡೆಮಿಗಳು ಕ್ಲಬ್ಗಳು ತಲೆ ಎತ್ತಿವೆ. ಗಲೀಷಿಯಾ ಆಸ್ಟೂರಿಯಾಸ್ ಪ್ರಾಂತ್ಯಗಳಲ್ಲಿ ಇದು ಜನಪ್ರಿಯ ಆಟ. ಕ್ಯಾಟಲೋನಿಯಾದಲ್ಲಂತೂ ಗಿಲಿಗಿಲಿ ಗಿಲ್ಲಕ್ಕೂ ಅಂತ ಗಿಲ್ಲಿದಾಂಡು ಹಿಡ್ಕೊಂಡು ಆಡ್ತಾರಂತೆ. ಇದಕ್ಕೆಲ್ಲ ಮೂಲ ಸ್ಫೂರ್ತಿ ಯಾರು ಗೊತ್ತಾ? ನಮ್ಮ ಚೆಕ್ ದೇ ಇಂಡಿಯಾ. ಭಾರತದಲ್ಲಿ ಗಲ್ಲಿಲ್ ಹುಟ್ಟಿ ಇವತ್ತು ಸ್ಪೇನ್ ದೇಶದಲ್ಲಿ ಮಿನುಕ್ತಿರೋ ಗಿಲ್ಲಿದಾಂಡನ್ನ ಮಹಾಭಾರತದ ಕಾಲದಲ್ಲಿ ಕೃಷ್ಣ ಪರಮಾತ್ಮ ಬಲರಾಮನ ಜೊತೆ ಆಡ್ತಾ ಇದ್ನಂತೆ. ಕೌರವರು ಪಾಂಡವರು ಕೂಡ ಗಿಲ್ಲಿ ಆಟವೀರರು, ಶೂರರು ಆಗಿದ್ರಂತೆ. ಅದಕ್ಕೆ ಇರಬೇಕು ಕುರಿಕಾಯೋರ ಫೇವ್ರೆಟ್ ಆಟ ಆಗಿರೋದು. ಅಂದ್ಹಾಗೆ ಗಿಲ್ಲಿಗೆ ಭಾರತ ತವರಾದ್ರೆ ಸ್ಪೇನ್ ಅತ್ತೆ ಮನೆ, ಹಂಗಾಗಿ ಇಲ್ಲಿ ಗಿಲ್ಲಿ ಹಿಡಿದವರು ಅಲ್ಲಿ ಸ್ಪೇನ್ನಲ್ಲಿ ನೀರು ಕುಡ್ದಂತೆ ಆಡಬಹುದು. ಯಾಕಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಸೇಮ್ ಟು ಸೇಮ್. ಇಲ್ಲಿ ಟೈಮ್ ತೊಳ್ಳೋಕೆ ಆಡಿದ್ರೆ ಅಲ್ಲಿ ಪ್ರಶಸ್ತಿ ಗೆಲ್ಲೋಕೆ ಆಡ್ತಾರೆ. ನಮ್ಮ ಗಿಲ್ಲಿದಾಂಡ್ ಇಲ್ಲೇ ಬಿಟ್ಟು ಮರ್ಲಿನ್ ಕಥೆಗೆ ಹೊರಳೋಣ. ಮರ್ಲಿನ್ ಯಾರಂತೀರಿ? ಬ್ಯೂಟಿಫುಲ್ ಬಾತ್ಕೋಳಿ. ಸದ್ಯ ನಡೀತಿರೋ ಫೀಫಾ ಫುಟ್ಬಾಲ್ ಜಗತ್ತಿನ ಆಕರ್ಷಣೀಯ ಕೇಂದ್ರ ಬಿಂದು. ಮೆಕ್ಸಿಕೋ ನಗರದ ಬೀದಿ ವ್ಯಾಪಾರಿ ಕಾರ್ಲಾ ಗೊಮೇಜ್ ಅವರ 2 ವರ್ಷದ ಮುದ್ದು ಬಾತ್ ಇದು. ಇವತ್ತಿದನ್ನು ನೋಡಿದವರೆಲ್ಲ ಕ್ಯಾ ಬಾತ್ ಹೇ ಅಂತಿದ್ದಾರೆ. ಯಾಕಂದ್ರೆ ಫೀಫಾ ವಿಶ್ವಕಪ್ನ ಮೆಕ್ಸಿಕೋ ದೇಶದ ಅದೃಷ್ಟದ ರಾಯಭಾರಿ ಈ ಬಾತು. ಮೊನ್ನೆ ಮೆಕ್ಸಿಕೋ ತಂಡವು ದಕ್ಷಿಣ ಆಫ್ರಿಕಾವನ್ನ ಸೋಲಿಸಿದಾಗ ರಸ್ತೆಯಲ್ಲಿ ಹಸಿರು ಬಣ್ಣದ ಜರ್ಸಿ ಹಾಕೊಂಡು ಅಭಿಮಾನಿಗಳ ಜೊತೆ ಅಭಿಮಾನಿಯಾಗಿ ಈ ಬಾತ್ಕೋಳಿನೂ ಸಂಭ್ರಮ ಪಟ್ಟಿತ್ತು. ಆಗ್ಲಿಂದಲೇ ಈ ಬಾತು ಜಗತ್ ಪ್ರಸಿದ್ಧವಾಗಿದ್ದು ಫಿಫಾ ವಿಶ್ವಕಪ್ ಆಯೋಜಕರೇ ಬಾತ್ಕೋಳಿಯ ಫುಟ್ಬಾಲ್ ಪ್ರೀತಿಗೆ ಮಾರು ಹೋಗಿದ್ದಾರೆ. ಇದೇ ನಿಜವಾದ ರಾಯಭಾರಿ ಅಂತ ಹೊಗಳಿದ್ದಾರಂತೆ. ಮರ್ಲಿನ್ ಮನುಷ್ಯರ ಜೊತೆಗೆ ಎಷ್ಟು ಚೆನ್ನಾಗಿ ಬೆರೆತೋಗಿದೆ ಅಂದ್ರೆ ಅದರ ಮನ್ ಕಿ ಬಾತ್ ಕೇಳೋಕೆ ಅಂತಲೇ ಸುದ್ದಿವಾಹಿನಿಗಳು ಮೈಕ್ ಹಿಡಿದು ಮಾತಾಡಿಸ್ತಿದ್ದಾವಂತೆ. ಮೆಕ್ಸಿಕೋದ ಬೇಕರಿಗಳಲ್ಲಿರೋ ಪೇಸ್ಟ್ರಿ ಕೇಕ್ಗಳ ಮೇಲೂ ಮರ್ಲಿನ್ ಚಿತ್ರವೇ ಮೂಡಿದೆ. ಪ್ರಿಯ ಶ್ರೋತೃಗಳೇ, ಮೊದಲೇ ಹೇಳ್ಬಿಡ್ತೀನಿ, ಈ ಸುದ್ದಿ ಕೇಳ್ಬೇಕಾದ್ರೆ ಮೂಗಾಗ್ಲಿ ಕಿವಿಯಾಗ್ಲಿ ಮುಚ್ಕೋಬೇಡಿ. ದೆಹಲಿಯ ಪಾಲಂ ದಾಬ್ರಿ ಬೀದಿಗಳು ಒಂಥರ ಕಿರಿಕಿರಿ ಆದವು. ಇಂತಿಪ್ಪ ಕಿರಿಬೀದಿಯಲ್ಲೊಂದು ಪುಟಾಣಿ ಮ್ಯೂಸಿಯಂ ಇದೆ, ಕಾಲಿಡೋ ಮುನ್ನ ಮೂಗು ಮುಚ್ಕೊಂಡು ಹೋಗ್ಬಿಟ್ಟಿರಿ. ಇದು ಬಹಳ ಅಪರೂಪದ ಕಮೋಡ್ ಮ್ಯೂಸಿಯಂ, ಆದ್ರೆ ಮೂಗು ಮುಚ್ಕೊಂಡು ಹೋಗುವಂತಿಲ್ಲ. ಕಣ್ಬಿಟ್ಕೊಂಡು ಹೋದ್ರೆ ಈ ಮ್ಯೂಸಿಯಂ ನಮ್ಮ ಶೌಚಾಲಯದ ಇತಿಹಾಸನ ನಮ್ಮ ಮುಂದೆ ತೆರೆದಿಡ್ತಾ ಹೋಗುತ್ತೆ. ಡಾಕ್ಟರ್ ಬಿಂದು ಪಾಠಕ್ ಅನ್ನೋರು ಇದನ್ನ ಶುರು ಮಾಡಿದ್ರು. ಪುರಾತನ ಕಾಲದಲ್ಲಿ ಅಂದ್ರೆ ಸಿಂಧೂ ಕಣಿವೆ ನಾಗರಿಕತೆ ಸಂದರ್ಭದಲ್ಲಿ ಗ್ರೀಸ್ ಮತ್ತು ರೋಮ್ಗಳಲ್ಲಿ ಶೌಚಾಲಯಗಳು ಹೇಗಿತ್ತು ಅಂತ ಇಲ್ಲಿಗೆ ಬಂದ್ರೆ ತಿಳ್ಕೊಳ್ಬಹುದು. ವಿದ್ಯುತ್ ಚಾಲಿತ ಕಮೋಡ್ಗಳು, ಇಟ್ಟಿಗೆ ಆಕಾರದ ಕಮೋಡ್ಗಳು, ರೋಮ್ನ ಶ್ರೀಮಂತರು ಬಳಸ್ತಿದ್ದ ಬೆಳ್ಳಿ ಬಂಗಾರ ಲೇಪಿತ ಕಮೋಡ್ಗಳು ಇಲ್ಲಿ ನೋಡಲು ಲಭ್ಯ. ಅಚ್ಚರಿ ಅಂದ್ರೆ ಗುಜರಾತಿನ ಲೋಥಾನ್ನಲ್ಲಿ ಕ್ರಿಸ್ತಪೂರ್ವದಲ್ಲೇ ಪ್ರತಿ ಮನೆಗೂ ಪ್ರತ್ಯೇಕ ಶೌಚಾಲಯ ಇತ್ತಂತೆ. ಒಂಥರದಲ್ಲಿ ಜಗತ್ತಿಗೆ ಶೌಚಾಲಯ ಸಂಸ್ಕೃತಿ ಬೇತಿದವರು ನಾವೇ ಇರಬಹುದೇನೋ. ಕೌತುಕ ವಿಚಾರ ಏನಂದ್ರೆ ಫ್ರಾನ್ಸ್ನ ರಾಜ 14ನೇ ಲೂಯಿಗೆ ಮಲಬದ್ಧತೆ ಇತ್ತಂತೆ. ಸಭೆ ನಡೆಸುವಾಗ್ಲೆಲ್ಲ ಹೊಟ್ಟೆ ಗುಡುಗುಡು ಅಂತಿತ್ತಂತೆ. ಪದೇ ಪದೇ ಎದ್ದು

0: ಹೋಗೋದು ಹೇಗೆ ಅಂತ ಸಿಂಹಾಸನದಲ್ಲೇ ಶೌಚಾಲಯ ಮಾಡಿಕೊಂಡಿದ್ದ ಅನ್ನೋದೇ ಜಗತ್ತಿನ ಮಹದಾಶ್ಚರ್ಯ. ಈ ಪುಣ್ಯಾತ್ಮ ಊಟ ಮಾಡುವಾಗ ಯಾರಾದರೂ ಅಡ್ಡಾಡಿದ್ರೆ ಸಾಕು, ಗುರ್ರ್ ಅಂತಿದ್ದಂತೆ. ಆದರೆ ಸಭೆಯಲ್ಲಿ ಶೌಚ ಮಾಡುವಾಗ ಎಲ್ಲರೂ ಅಲ್ಲೇ ಇರ್ತಿದ್ರಂತೆ. ಹಾಗಂತ ಮನಸ್ಸಿನ ಮುಖ ಕಿವುಚ್ಕೊಳ್ಬೇಡಿ, ರಾಜನ ಶೌಚಕ್ರಿಯೆ ನೋಡೋದು ನಮ್ಮೆಲ್ಲರ ಭಾಗ್ಯ ಅಂತ ಅಲ್ಲಿನ ಜನ ಭಾವಿಸಿದ್ರು ಅನ್ನೋದು ಕೂಡ ಇನ್ನೊಂದು ರಣರೋಚಕ ಇತಿಹಾಸ ಎಂದು ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೂ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು, ಇದೀಗ ಕಾಣೆಯಾದವರ ಕುರಿತು ಮಾಹಿತಿ. ದಿನಾಂಕ 26/2026 ಕಾಡುಗೊಂಡನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ 23 ವರ್ಷದ ಸಹಿದಾ ಸಾದಿಯಾ ಎಂಬ ಮಹಿಳೆ ಕಾಣೆಯಾಗಿದ್ದಾರೆ. ಇವರ ಚೆಹರೆ ಹೀಗಿದೆ. ಸುಮಾರು 5.2 ಅಡಿ ಎತ್ತರ, ಕೋಲು ಮುಖ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು, ನೀಳವಾದ ಮೂಗು ಹಾಗೂ ಕಪ್ಪು ತಲೆ ಕೂದಲು ಹೊಂದಿದ್ದಾರೆ. ಗಮನಿಸಿ, ಇವರು ಮಾನಸಿಕವಾಗಿ ಅಸ್ವಸ್ಥರಾಗಿರುತ್ತಾರೆ. ಈ ಚೆಹರೆಯುಳ್ಳ ವ್ಯಕ್ತಿ ನಿಮಗೆ ಎಲ್ಲಾದರೂ ಕಂಡುಬಂದಲ್ಲಿ ಅಥವಾ ಇವರ ಬಗ್ಗೆ ಯಾವುದೇ ಮಾಹಿತಿ ದೊರೆತಲ್ಲಿ ದಯವಿಟ್ಟು ತಕ್ಷಣವೇ ಕಾಡುಗೊಂಡನಹಳ್ಳಿ ಪೊಲೀಸ್ ಠಾಣೆಗೆ ಸಂಪರ್ಕಿಸಲು ಕೋರಲಾಗಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0802294-2556. ಇನ್ನು ದಿನಾಂಕ 10/6/2026 ಚನ್ನರಾಯಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೆಟ್ಟಕೋಟೆ ಗ್ರಾಮದಿಂದ 80 ವರ್ಷದ ಅಕ್ಕಯ್ಯಮ್ಮ ಎಂಬ ಮಹಿಳೆ ಕಾಣೆಯಾಗಿರುತ್ತಾರೆ. ಇವರ ಚೆಹರೆ ಹೀಗಿದೆ. ಸುಮಾರು 5 ಅಡಿ ಎತ್ತರ, ಕೋಲು ಮುಖ, ಕಪ್ಪು ಮೈಬಣ್ಣ ಹಾಗೂ ಸಾಧಾರಣ ಮೈಕಟ್ಟು ಹೊಂದಿದ್ದಾರೆ. ಇವರು ಕನ್ನಡ ಭಾಷೆಯನ್ನು ಮಾತನಾಡುತ್ತಾರೆ. ಕಾಣೆಯಾದಾಗ ಇವರು ಕೆಂಪು ಸೀರೆ ಧರಿಸಿರುತ್ತಾರೆ. ಈ ಚೆಹರೆಯುಳ್ಳ ವ್ಯಕ್ತಿ ನಿಮಗೆ ಎಲ್ಲಾದರೂ ಕಂಡುಬಂದಲ್ಲಿ ಅಥವಾ ಇವರ ಬಗ್ಗೆ ಯಾವುದೇ ಮಾಹಿತಿ ದೊರೆತಲ್ಲಿ ದಯವಿಟ್ಟು ತಕ್ಷಣವೇ ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲು ಕೋರಲಾಗಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 8027644444. ಇನ್ನು ದಿನಾಂಕ 14/6/2026 ಚನ್ನರಾಯಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ 36 ವರ್ಷದ ಎಸ್ ನವಾಜ್ ಎಂಬ ವ್ಯಕ್ತಿ ಕಾಣೆಯಾಗಿದ್ದಾರೆ. ಇವರ ಚೆಹರೆ ಹೀಗಿದೆ. ಸುಮಾರು 5.7 ಅಡಿ ಎತ್ತರ, ದುಂಡು ಮುಖ, ಗೋಧಿ ಮೈಬಣ್ಣ ಹಾಗೂ ಸಾಧಾರಣ ಮೈಕಟ್ಟು ಹೊಂದಿದ್ದಾರೆ. ಇವರು ಕನ್ನಡ ಮತ್ತು ಉರ್ದು ಭಾಷೆಗಳನ್ನು ಮಾತನಾಡುತ್ತಾರೆ. ಕಾಣೆಯಾದಾಗ ಬಿಳಿ ಶರ್ಟ್, ನೀಲಿ ಪ್ಯಾಂಟ್ ಧರಿಸಿರುತ್ತಾರೆ. ಈ ಚಹರಳು ವ್ಯಕ್ತಿ ನಿಮಗೆ ಎಲ್ಲಾದರೂ ಕಂಡುಬಂದಲ್ಲಿ ಅಥವಾ ಇವರ ಬಗ್ಗೆ ಯಾವುದೇ ಮಾಹಿತಿ ದೊರೆತಲ್ಲಿ ತಕ್ಷಣವೇ ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲು ಕೋರಲಾಗಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 8027644444. ಇದುವರೆಗೂ ಕಾಣೆಯಾದವರ ಕುರಿತು ಮಾಹಿತಿ ಕೇಳಿದಿರಿ. ಆಕಾಶವಾಣಿ, ಇದೀಗ ಕೆಲವು ಪ್ರಕಟಣೆಗಳು. ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
4: 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
5: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಇದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ, ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟನೆ. ವಸತಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ, ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ದೇವನಹಳ್ಳಿ ಭೂಸ್ವಾಧೀನ ವಿಚಾರ, ರೈತರಿಗೆ ಎಕರೆಗೆ 2,70,00,000 ರೂಪಾಯಿ ಪರಿಹಾರಕ್ಕೆ ಕೆಐಎಡಿಡಿಗೆ ಶಿಫಾರಸು. ಕೊಪ್ಪಳದಲ್ಲಿ ನಾಳೆ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪಂಚಾಯತ್ ರಾಜ್ ಆಯುಕ್ತಾಲಯದಲ್ಲಿ ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುಮಾರು 65,00,000 ಆಸ್ತಿಗಳು ಗ್ರಾಮಠಾಣಾ ವ್ಯಾಪ್ತಿಯಲ್ಲಿ ಬರುತ್ತಿದ್ದು ಕೆಲವರ ಬಳಿ ತಮ್ಮ ಸ್ವತ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ದಾಖಲೆ ಇಲ್ಲ. ಈ ಹಿನ್ನೆಲೆಯಲ್ಲಿ 100 ದಿನಗಳ ಒಳಗಾಗಿ ಗ್ರಾಮಠಾಣಾ ಆಸ್ತಿಗಳಿಗೆ ಈ ಖಾತಾ ವಿತರಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈವರೆಗೆ ರಾಜ್ಯದಲ್ಲಿ 10,16,00,000 ಆಸ್ತಿಗಳಿಗೆ ಬಿ ಖಾತಾ ನೀಡಲಾಗಿದೆ. ಇನ್ನು 90,00,000 ಆಸ್ತಿಗಳಿಗೆ ಎ ಮತ್ತು ಬಿ ಖಾತಾ ನೀಡಬೇಕಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಎಲ್ ನಿನೋ ಪ್ರಭಾವದಿಂದಾಗಿ ಈ ವರ್ಷ ಜೂನ್ ತಿಂಗಳವರೆಗೆ ಶೇಕಡಾ 42% ಮಳೆಯ ಕೊರತೆಯಾಗಿದೆ. ಹೀಗಾಗಿ ಅಂತರ್ಜಲ ಕುಸಿದಿದೆ. ರಾಜ್ಯ ಸರ್ಕಾರ ಈಗಾಗಲೇ 1,017 ಕೋಟಿ ರೂಪಾಯಿ ಹಣವನ್ನು ಕುಡಿಯುವ ನೀರಿಗಾಗಿ ಬಿಡುಗಡೆ ಮಾಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ವಿಧಾನಸೌಧದ ಸಮಿತಿಯ ಕೊಠಡಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ವಸತಿ ಇಲಾಖೆಯ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್, ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್, ವಸತಿ ಇಲಾಖೆ ಕಾರ್ಯದರ್ಶಿ ಮೋಹನ್ ರಾಜ್, ಕೆಪಿ ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಪರಶುರಾಮ ಶಿನ್ನಾಳಕರ್, ಕರ್ನಾಟಕ ಗೃಹ ಮಂಡಳಿ ಆಯುಕ್ತರಾದಂತಹ ದಯಾನಂದ ಕೆಎ, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಆಯುಕ್ತ ರಾಘವೇಂದ್ರ ಟಿ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ಇಂದು ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆಯ ಸಮಾರೋಪ ಸಮಾರಂಭ ಜರುಗಿತು. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಗಿಯಾಗಿದ್ದರು. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳಾದಂತಹ ಬ್ರೆಜಿಲ್, ಚೀನಾ, ಈಜಿಪ್ಟ್, ಎಥಿಯೋಪಿಯಾ, ಭಾರತ, ಇಂಡೋನೇಷ್ಯಾ, ಇರಾನ್, ರಷ್ಯಾ ಸೇರಿದಂತೆ 10 ರಾಷ್ಟಗಳ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು 26 ಹಿರಿಯ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಈ ಕುರಿತಂತೆ ಆಕಾಶವಾಣಿಗೆ ಮಾಹಿತಿ ನೀಡಿದಂತಹ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ದೂರ ಸಂವೇದಿ ಪ್ರಯೋಜನಗಳು, ಹವಾಮಾನ ಬದಲಾವಣೆ, ವಿಪತ್ತು ನಿರ್ವಹಣೆ ಸೇರಿದಂತೆ ಹಲವು ವಿಷಯಗಳ ಕುರಿತಂತೆ ಚರ್ಚೆ ನಡೆದಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂದು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
1: We also discussed about the details on the sustainability through debris-free mission management systems. And we are also going to include a couple of more countries along with BRICS under the visionary leadership of our Honorable Prime Minister of India, Modi ji. Today, the country is having upper hand in the space activities. And it is quite interesting that all the head of space agents of BRICS countries had a common agenda of the global growth and growth utilization of the space activities for the benefit of the BRICS countries.
0: ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಗೋಕರೆ, ಬಚ್ಚೇನಹಳ್ಳಿ ಮತ್ತು ಹಾಡಾಳ ಗ್ರಾಮದಲ್ಲಿ ಕೈಗಾರಿಕಾ ಉದ್ದೇಶಕ್ಕೆ ರೈತರು ಸ್ವಯಂ ಪ್ರೇರಿತವಾಗಿ ಬಿಟ್ಟುಕೊಡಲು ಒಪ್ಪಿರುವಂತಹ 120 ಎಕರೆ ಜಮೀನಿಗೆ ಪ್ರತಿ ಎಕರೆಗೆ 2,70,00,000 ರೂಪಾಯಿ ಪರಿಹಾರವನ್ನು ಭೂದರ ನಿರ್ಧಾರಣಾ ಸಲಹಾ ಸಮಿತಿ ನಿಗದಿಪಡಿಸಿ ಕೆಐಎಡಿಬಿಗೆ ಶಿಫಾರಸು ಮಾಡಿದೆ. ಕೆಐಎಡಿಬಿ ವಿಶೇಷ ಜಿಲ್ಲಾಧಿಕಾರಿ ಎನ್ ರಘುನಂದನ್ ಅಧ್ಯಕ್ಷತೆಯಲ್ಲಿ ನಡೆದ ಅಧಿಕಾರಿಗಳು ಮತ್ತು ಭೂ ಮಾಲೀಕರ ಜಂಟಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಪರಿಹಾರವನ್ನು ಹಣದ ರೂಪದಲ್ಲಿ ತೆಗೆದುಕೊಳ್ಳಲು ಇಷ್ಟವಿಲ್ಲದಿದ್ದರೆ ಪ್ರತಿ ಎಕರೆ ಕೃಷಿ ಭೂಮಿಗೆ ಅಭಿವೃದ್ಧಿಪಡಿಸಿದ ಕೈಗಾರಿಕಾ ಬಡಾವಣೆಯಲ್ಲಿ 10,781 ಚದರ ಅಡಿ ಜಾಗವನ್ನು ಪಡೆದುಕೊಳ್ಳುವುದಕ್ಕೂ ಅವಕಾಶ ನೀಡಲಾಗಿದೆ ಎಂದು ರಘುನಂದನ್ ತಿಳಿಸಿದ್ದಾರೆ. ಈಗ ನಿಗದಿಪಡಿಸಿರುವಂತಹ ಪರಿಹಾರ ದರವು ದೇವನಹಳ್ಳಿ ಭಾಗದಲ್ಲಿ ಅತ್ಯಂತ ಹೆಚ್ಚಿನದ್ದಾಗಿದೆ. ಸಂತ್ರಸ್ತ ರೈತರಿಗೆ ನ್ಯಾಯಯುತ ಪರಿಹಾರ ಕೊಡಬೇಕೆಂಬುದು ಸರ್ಕಾರದ ಆಶಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೊಪ್ಪಳ ಜಿಲ್ಲೆ ನಾಳೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುತ್ತಿದ್ದು 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ಗೇಟ್ಗಳ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. 2024 ಡಿಸೆಂಬರ್ನಲ್ಲಿ ಜಲಾಶಯದ 19 ಕ್ರಸ್ಟ್ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ಹಿತದೃಷ್ಟಿಯಿಂದ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ಗೇಟ್ಗಳನ್ನು ಅಳವಡಿಸಿದೆ. ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿರುವಂತಹ ಶಂಕಿತ ಭಯೋತ್ಪಾದಕನನ್ನು ದಾವಣಗೆರೆ ಜಿಲ್ಲೆ ಪೊಲೀಸರು ಮತ್ತು ಗುಪ್ತಚರ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಯನ್ನು ಉತ್ತರ ಪ್ರದೇಶ ಮೂಲದ ಸುಹೇಲ್ ಎಂದು ಗುರುತಿಸಲಾಗಿದೆ. ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪಾಕಿಸ್ತಾನದ ಮೂಲದ ವ್ಯಕ್ತಿಯೊಂದಿಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ಸಂಪರ್ಕದಲ್ಲಿದ್ದಂತಹ ಹಿನ್ನೆಲೆಯಲ್ಲಿ ಯುವಕನನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಚ್ ಟಿ ಶೇಖರ್ ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ 20 ವರ್ಷದ ಯುವಕನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ವಿಷಯ ಬೆಳಕಿಗೆ ಬಂದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇತ್ತೀಚೆಗೆ ತುಮಕೂರು ಜಿಲ್ಲೆಯಲ್ಲಿ ದಾಖಲಾಗಿದ್ದ ಪ್ರಕರಣಕ್ಕೂ ಹಾಗೂ ಈ ಪ್ರಕರಣಕ್ಕೂ ಸಾಮ್ಯತೆ ಇರುವಂತೆ ಮೇಲ್ನೋಟಕ್ಕೆ ಕಂಡುಬರುತ್ತಿದ್ದು ತನಿಖೆಯ ನಂತರವಷ್ಟೇ ಈ ಬಗ್ಗೆ ನಿಖರ ಮಾಹಿತಿ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ.
4: ಈ ಸದರಿ ವ್ಯಕ್ತಿ ಸುಮಾರು 20 ವರ್ಷ ವಯಸ್ಸುಳ್ಳ ಈತನು ಮೂಲತಃ ಉತ್ತರ ಪ್ರದೇಶದ ವಾಸಿಯಾಗಿದ್ದು ಇವರನ್ನ ಅನುಮಾನಾಸ್ಪದವಾಗಿ ಚಟುವಟಿಕೆ ಇದೆ ಅಂತ ಬಿಟ್ಟು ಹೇಳಿ ಬಂದಿರತಕ್ಕಂಥ ಮಾಹಿತಿಯನ್ನು ಆಧರಿಸಿ ಇವರನ್ನ ವಿಚಾರಣೆಗೊಳಪಡಿಸಿದಾಗ ಈತ ತನ್ನ ಮೊಬೈಲ್ನಲ್ಲಿ ವಾಟ್ಸಪ್ ಗ್ರೂಪು ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಪಾಕಿಸ್ತಾನದ ಮೂಲದ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿರತಕ್ಕಂಥ ಮಾಹಿತಿ ಬಂದಿದ್ದು ಅವರನ್ನು ನಾವು ಮುಂದಿನ ಕ್ರಮಕ್ಕಾಗಿ ಪ್ರಕರಣ ದಾಖಲಿಸಿಕೊಂಡು ಸದ್ಯಕ್ಕೆ ಅವರನ್ನು ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮ ಕೈಗೊಳ್ತಾ ಇದ್ದೆವು.
0: ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಸಿದ್ದಾರ್ಥ ವಿಹಾರ ಟ್ರಸ್ಟ್ ಮೂಲಕ ಬಡವರಿಗೆ ಸೇರಿದ ಭೂಮಿಯನ್ನು ಕಬಳಿಸಿದ್ದಾರೆ ಎಂದು ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ ಆರೋಪ ಮಾಡಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಟ್ರಸ್ಟ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಅಳಿಯ ಮತ್ತು ಅವರ ಪತ್ನಿ ಸದಸ್ಯರಾಗಿದ್ದಾರೆ. 2024 ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಏರೋಸ್ಪೇಸ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಕೆಐಎಡಿಬಿಯ 5 ಎಕರೆ ಭೂಮಿಯನ್ನು ಸಿದ್ದಾರ್ಥ ವಿಹಾರ ಟ್ರಸ್ಟ್ಗೆ ಮಂಜೂರು ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ದಾವಣಗೆರೆ ನಗರವನ್ನು ಸ್ವಚ್ಛವಾಗಿಡುವ ನಿಟ್ಟಿನಲ್ಲಿ ದಾವಣಗೆರೆ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯುವವರ ವಿರುದ್ಧ ಕೇವಲ ದಂಡ ವಿಧಿಸುವುದು ಅಷ್ಟೇ ಅಲ್ಲದೆ ಅವರ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸಿ ಅವರ ಮನೆ ಮುಂದೆಯೇ ಮರಳಿ ಕಸ ತಂದು ಸುರಿಯುವ ವಿನೂತನ ಶಿಕ್ಷೆ ಜಾರಿಗೆ ತರಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ಕುರಿತು ಮಾಹಿತಿ ನೀಡಿದಂತಹ ಜಿಲ್ಲಾಧಿಕಾರಿ ಡಾ ಗಂಗಾಧರ್ ಸ್ವಾಮಿ, ನಗರದ ಸ್ವಚ್ಛತೆ ಕಾಪಾಡಲು ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಆದರೆ ಕೆಲವರು ಎಲ್ಲೆಂದರಲ್ಲಿ ಕಸ ಎಸೆಯುತ್ತಿರುವುದು ಗಮನಕ್ಕೆ ಬಂದಿದ್ದು ಇದನ್ನು ತಡೆಯಲು ಕಠಿಣ ಕ್ರಮ ಅನಿವಾರ್ಯವಾಗಿದೆ ಎಂದು ಹೇಳಿದ್ದಾರೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಬೃಹತ್ ಶೈಕ್ಷಣಿಕ ಪರಿಕರಗಳ ವಿತರಣಾ ಸಮಾರಂಭ ಇಂದು ನಡೆಯಿತು. ಚನ್ನಪಟ್ಟಣ ತಾಲೂಕಿನ 1ನೇ ತರಗತಿಯಿಂದ ದ್ವಿತೀಯ ಪಿಯುಸಿವರೆಗಿನ ಸುಮಾರು 18,000 ಸರ್ಕಾರಿ ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗ್, ಪುಸ್ತಕ ಮತ್ತು ಇತರೆ ಶೈಕ್ಷಣಿಕ ಪರಿಕರಗಳನ್ನು ವಿತರಣೆ ಮಾಡಲಾಯಿತು. ಸಂಸದ ಡಾ ಸಿಎನ್ ಮಂಜುನಾಥ್ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಕ್ಕಳನ್ನೇ ಆಸ್ತಿಯನ್ನಾಗಿ ಬೆಳೆಸುವಂತೆ ಕರೆ ನೀಡಿದರು. ಸಮಾಜದ ಪರಿವರ್ತನೆಗೆ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಶಿಕ್ಷಣ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ರೈತರಿಗೆ ರಸಗೊಬ್ಬರ ವಿತರಿಸಲು ಫರ್ಟಿಲೈಸರ್ ಸೇಲ್ಸ್ ಅಪ್ಲಿಕೇಶನ್ ಸಿಸ್ಟಮ್ ನಾಳೆಯಿಂದ ಪ್ರಾಯೋಗಿಕವಾಗಿ ಜಾರಿಗೆ ಬರಲಿದೆ ಎಂದು ಜಂಟಿ ಕೃಷಿ ನಿರ್ದೇಶಕ ಭೀಮಾಂಜನಾ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಫ್ರೇಮ್ವರ್ಕ್ ಫಾರ್ ಫರ್ಟಿಲೈಸರ್ ಸೇಲ್ ಯೋಜನೆಯಡಿ ಈ ಡಿಜಿಟಲ್ ವ್ಯವಸ್ಥೆ ಜಾರಿಯಾಗುತ್ತಿದ್ದು ರಾಜ್ಯದಲ್ಲಿ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳನ್ನು ಆಯ್ಕೆ ಮಾಡಲಾಗಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ನಗರದ ಟಿಪಿಎಂಎಸ್ ಆವರಣದಲ್ಲಿ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್ ಆಕಾಶ್ ಅವರ ಸಮ್ಮುಖದಲ್ಲಿ ಈ ವ್ಯವಸ್ಥೆಗೆ ಚಾಲನೆ ದೊರೆಯಲಿದೆ. ಹೊಸ ವ್ಯವಸ್ಥೆಯಲ್ಲಿ ರೈತರು ಅಗತ್ಯವಿರುವಂತಹ ರಸಗೊಬ್ಬರವನ್ನು 2 ದಿನ ಮುಂಗಡವಾಗಿ ಮೊಬೈಲ್ ಆಪ್ ಮೂಲಕ ಕಾಯ್ದಿರಿಸಬಹುದು. ಅರ್ಜಿ ದೃಢೀಕರಿಸಿದ ನಂತರ ಆಯ್ಕೆ ಮಾಡಿದ ಅಂಗಡಿಯಿಂದ ಅನುದಾನಿತ ರಸಗೊಬ್ಬರ ಪಡೆಯಬಹುದಾಗಿದೆ. ಇದರಿಂದ ರೈತರ ಸಮಯ ಮತ್ತು ಶ್ರಮ ಉಳಿತಾಯವಾಗಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ ಇದೇ 28 ಜುಲೈ 1 ನಡೆಯಲಿದ್ದು ಜಿಲ್ಲೆಯಲ್ಲಿ 5 ವರ್ಷದ ಒಳಗಿನ ಒಟ್ಟು 1,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿಯನ್ನು ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆ ಎನ್ ಅನುರಾಧ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ, ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟನೆ. ವಸತಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ದೇವನಹಳ್ಳಿ ಭೂಸ್ವಾಧೀನ ವಿಚಾರ. ರೈತರಿಗೆ ಎಕರೆಗೆ 2,70,00,000 ರೂಪಾಯಿ ಪರಿಹಾರಕ್ಕೆ ಕೆಐಎಡಿಬಿ ಶಿಫಾರಸು. ಕೊಪ್ಪಳದಲ್ಲಿ ನಾಳೆ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
5: ಆಕಾಶವಾಣಿ
6: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ.
7: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
8: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
9: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
10: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಆಕಾಶವಾಣಿ ಕೃಷಿ ರಂಗ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ರಾಸುಗಳ ಆರೈಕೆ ಕುರಿತು ಡಾಕ್ಟರ್ ಚಂದ್ರನಾಯಕ್ ಬಿಎಂ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ.
1: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮಳೆಗಾಲದಲ್ಲಿ ರಾಸುಗಳ ಆರೈಕೆ ಮತ್ತು ಮುಂಜಾಗ್ರತಾ ಕ್ರಮ ಈ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಹೆಬ್ಬಳ್ಳದಲ್ಲಿರುವ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯ ಲಸಿಕಾ ತಯಾರಿಕಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬಿಎಂ ಚಂದ್ರನಾಯಕ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಚಂದ್ರನಾಯಕ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರಗಳು ಸರ್.
1: ಇವತ್ತು ನಮಗೆ ಮಳೆಗಾಲದಲ್ಲಿ ರಾಸುಗಳ ಆರೈಕೆ ಬಗ್ಗೆ ಮಾಹಿತಿ ಮಾಡಿಕೊಳ್ಬೇಕು. ಯಾವ ಥರ ಆರೈಕೆ ಮಾಡ್ಕೋಬೇಕು ಮತ್ತು ಅವ್ರ ಬಗ್ಗೆ ಯಾವ ಥರ ಕಾಳಜಿ ವಹಿಸಿದರೆ ಉತ್ತಮ, ಹೀಗೆ ಒಂದೊಂದಾಗಿ ಮಾಹಿತಿ ಮಾಡಿಕೊಳ್ಬೇಕು. ಡಾಕ್ಟ್ರೆ, ಮೊದಲನೇದಾಗಿ ಮಳೆಗಾಲದಲ್ಲಿ ರಾಸುಗಳ ಆರೈಕೆ ಬಗ್ಗೆ ಮಾಹಿತಿ ಮಾಡಿಕೊಡಿ.
2: ಎಲ್ಲ ರೈತ ಬಂದವರಿಗೆಲ್ಲ ನಮಸ್ಕಾರಗಳು. ಮಳೆಗಾಲ ಬೇಸಿಗೆಯ ಸುಡು ಬಿಸಿಲಿಗೆ ಮುಕ್ತಿ ನೀಡಿ ಒಣಗಿದ ಭೂತಾಯಿಯ ಒಡಲಿಗೆ ಹಸಿರನ ತಂಪನ್ನೆರೆಸುವ ಒಂದು ಅದ್ಭುತ ಮತ್ತು ವಿಹಂಗಮವಾದ ಒಂದು ಪ್ರಾಕೃತಿಕ ಪ್ರಕ್ರಿಯೆ.
1: ಹೌದು,
2: ಮಳೆಗಾಲ ಮಳೆಯನ್ನಷ್ಟೇ ತರೋದಿಲ್ಲ, ವಾತಾವರಣ ಬದಲಾವಣೆ ಕೂಡ ಜೊತೆಗೆ ತರುತ್ತೆ. ನಾವು ನೋಡಿದೀವಿ, ವಾತಾವರಣ ಬದಲಾದ ತಕ್ಷಣ ಮನುಷ್ಯನಿಗೂ ಕೂಡ ಯಾವ ರೀತಿ ಶೀತ ಬರುತ್ತೆ, ಕೆಮ್ಮ ಬರುತ್ತೆ, ಜ್ವರ ಬರುತ್ತೆ, ಇವೆಲ್ಲ ಆಗ್ತವೆ. ಏನ್ ಮಾಡ್ತಾರೆ ಮನುಷ್ಯ, ಏನ್ ಮಾಡ್ತಾನೆ, ಸಡನ್ ಆಗಿ ಬೀರುಳಿದ್ದ ಕಂಬಳಿ ಸ್ವೆಟರ್ ಎಲ್ಲ ಹೊರಗಡೆ ತೆಗೆದ್ಬಿಟ್ಟು ರೆಡಿ ಆಗ್ಬಿಡ್ತಾರೆ.
1: 6 ತಿಂಗಳಿಂದ ಬಿಸಿ ಕಾದು ಮೈಯು ಮತ್ತೆ ನೆಲ ಕಾಲಿಟ್ರ ನೆಲದಲ್ಲಿ ಬಿಸಿ ಮೇಲೆ ಕಾಲಿಟ್ಟಂಗ
2: ಆಗ್ತಿತ್ತು.
1: ಈ ತಾಯಿ ಮಳೆ ಬಂದ್ಬಿಟ್ಟು ಕಾಲಿಟ್ರು ತಂಪಾಗುತ್ತೆ, ಮೈಗೂ ತಂಪಾಗುತ್ತೆ, ಬಟ್ಟೆ ತೊಯ್ಯುತ್ತೆ, ತಲೆ ತೊಯ್ಯುತ್ತೆ, ಎಲ್ಲ ಮೈ ತೊಯ್ಯುತ್ತೆ. ಇದು ಕೂಡ ಸೃಷ್ಟಿ ನಮಗೆ ತಂದಂತ ವರ. ಈ ಮಳೆ ನೀರು ನಮಗೆ ತಾಗ್ಲೇಬೇಕು. ಮಳೆ ನೀರು ನಮ್ಮ ಮೇಲೆ ಬಿದ್ರೆ ಅದಕ್ಕೆ ಒಂಥರ ಶಕ್ತಿ.
2: ಹೌದು, ಅದು ಮಳೆನೇ ಜೀವ ಸರ್, ಇಲ್ಲ ಅಂದ್ರೆ ಏನೂ ಇಲ್ಲ.
1: ಹೌದಲ್ಲ,
2: ಸೊನ್ನೆ ಆಗ್ಬಿಡುತ್ತೆ. ಹೌದು,
1: ವಾತಾವರಣನೇ
2: ಕಾಣೋದಿಲ್ಲ. ಹೌದು, ಹಾಗಾಗಿ ಈಗ ಯಾವ ರೀತಿ ಮನುಷ್ಯನಿಗೆ ಯಾವ ತರ ರೋಗಗಳು ಬರ್ತಾವಲ್ಲ, ಮಳೆಗಾಲದಲ್ಲಿ ಮಳೆ ಪ್ರಾಣಿ ಸಂಕುಲಕ್ಕೂ ಕೂಡ ಕೆಲವು ಪ್ರಮುಖವಾದ ರೋಗಗಳನ್ನ ತಂದೊಡದ್ದು. ಸೊ ಹಾಗಾಗಿ ಯಾವ ರೀತಿ ಮನುಷ್ಯ ಈ ಚಳಿಗೆ ಈ ಮಳೆಗೆ ಯಾವ ತರ ರೆಡಿ ಆಗ್ತಾರಲ್ಲ, ಅದೇ ತರ ರೈತ ಮತ್ತು ಪಶುವೈದ್ಯ ಈ ಮಳೆಗಾಲದಲ್ಲಿ ಬರ್ತಕ್ಕಂಥ ಪ್ರಮುಖ ಜಾನುವಾರು ರೋಗಗಳಿಗೆ ಮತ್ತು ಆರೈಕೆಗೆ ಅಣಿಯಾಗಬೇಕಾಗತ್ತೆ, ರೆಡಿ ಆಗಬೇಕಾಗತ್ತೆ. ಸೊ ಇವತ್ತಿನ ದಿನ ನಾನು ಈ ಯಾವ ರೀತಿ ಈ ರಾಸುಗಳ ಆರೋಗ್ಯಕ್ಕೆ ಅಥವಾ ಆರೈಕೆ ಯಾವ ರೀತಿ ಮಾಡಬೇಕು, ಕೆಲವು ಮುಂಜಾಗ್ರತಾ ಕ್ರಮ ಏನ್ ತಗೋಬೇಕು ಮಳೆಗಾಲದಲ್ಲಿ, ಅದ್ರ ಬಗ್ಗೆ ನಾನು ಕೆಲವು ಪ್ರಮುಖ ಮಾಹಿತಿಯನ್ನು ನಾನು ಕೊಡಲಿಕ್ಕೆ ರೈತ ಬಾಂಧವರಿಗೆ ಇಷ್ಟಪಡ್ತೀನಿ.
1: ಹೇಳಿ ಡಾಕ್ಟ್ರೆ. ಈ ಮಳೆಗಾಲದಲ್ಲಿ ರೈತರು ತೆಗೆದುಕೊಳ್ಳಬೇಕಾದ ಕೊಟ್ಟಿಗೆ ನಿರ್ವಹಣೆ ಬಗ್ಗೆ ಮಾಹಿತಿ ಮಾಡಿಕೊಡಿ. ಯಾವ ತರ ಕೊಟ್ಟಿಗೆ ನಿರ್ವಹಣೆ ಮಾಡ್ಕೋಬೇಕು, ಯಾಕಂದ್ರೆ ಇಷ್ಟು ದಿನ ಮರದ

0: ಕೆಳಗೋ ಅಥವಾ ಏನು ನೆರಳು ಕೆಳಗೋ ಕಟ್ಟಾಕ್ತಿದ್ರು ಹಸುಗಳನ್ನ. ಈ ಮಳೆ ಬಂದ ತಕ್ಷಣ ಈಗ ಮೇಲ್ಗಡೆ ಮೇಲ್ಛಾವಣಿ ಬೇಕು ಅಥವಾ ಕೊಟ್ಟಿಗೆ ಬೇಕು ಅಥವಾ ಏನು ಒಂದು ರಕ್ಷಣೆ ಇರೋಂತ ಜಾಗ ಬೇಕು ಮಳೆ ನೀರ್ ತಾಗ್ದಿದ್ದಂಗೆ. ಆಮೇಲೆ ಈ ಹೊರಗಡೆ ಹೋದ ಹಸುಗಳು ಒದ್ದೆ ಆಗಿ ಬಂದಿರ್ತವೆ, ಕೈ ಕಾಲು ಇಡೀ ಮೈ ಎಲ್ಲ ಒದ್ದೆ ಆಗಿರುತ್ತೆ, ನಡಗ್ತಿರ್ತಾವ ಕೆಲವೊಂದು ಕಡೆ.
1: ಹೌದಲ್ಲ, ಇದು ಒಳ್ಳೆ ಪ್ರಶ್ನೆ, ಒಳ್ಳೆ ಇದು ಸರ್ ನೀವು ಮಾಹಿತಿ ಕೊಟ್ಟಿದ್ದು. ಅಂದ್ರೆ ಮಳೆಗಾಲದಲ್ಲಿ ಮುಖ್ಯವಾಗಿ ಮಳೆ ಆಗುತ್ತೆ. ಸೊ ಮಳೆನಲ್ಲಿ ಏನಾಗುತ್ತೆ, ನಾವು ಮುಖ್ಯವಾಗಿ ರಾಸುಗಳು ಮಳೆಯಲ್ಲಿ ತೊಯ್ಬಾರ್ದು, ಅಂದ್ರೆ ನೆನಿಬಾರ್ದವು. ನೆನೆದ್ರೆ ಏನಾಗುತ್ತೆ, ಮನುಷ್ಯನಿಗೆ ಯಾವ ರೀತಿ ಶೀತ ಜ್ವರ ಎಲ್ಲ ಬರುತ್ತಲ್ಲ, ಆತರ ಹಸುಗಳಿಗೂ ಅಥವಾ ರಾಸು ಬೇರೆ ಕುರಿ ಮೇಕೆಗಳಿಗೂ ಕೂಡ ಮಳೆಯಲ್ಲಿ ನೆನೆದ್ರೆ ಅಥವಾ ಜಾಸ್ತಿ ತೊಯ್ದ್ರೆ ಏನಾಗುತ್ತೆ, ಬೇರೆ ರೋಗಗಳಿಗೆ ತುತ್ತಾಗುವ ಸಾಧ್ಯತೆಗಳು ಇರ್ತವೆ. ಸೊ ಹಾಗೆ ಮೇಲ್ಛಾವಣಿ ಅಥವಾ ಹೆಂಚು ಮುರಿದೋಗಿದ್ರೆ ಅಥವಾ ಶೀಟ್ ಮುರಿದಾಗಿದ್ರೆ ಅದನ್ನೆಲ್ಲ ನಾವು ಸರಿ ಮಾಡಿ ಮಳೆ ನೀರು ಅಂದ್ರೆ ಕೊಟ್ಟಿಗೆ, ಹಸು ಕಟ್ಟೋ ಕಟ್ಟಿಗೆ ಅಥವಾ ಕುರಿ ಮೇಕೆಗಳನ್ನ ಕೂಡಾಕೋ ಕೊಟ್ಟಿಗೆನಲ್ಲಿ ಅಂದ್ರೆ ಬೀಳದೇ ಇರೋ ತರ ನೋಡ್ಕೋಬೇಕು ಮೊದಲನೇದು. ಎರಡನೇದು, ನಾವೇನ್ ಮಾಡ್ತೀವಿ, ಮಳೆ ಬಂತು ಅಂದ್ಬಿಟ್ಟು ಫುಲ್ ಕಿಟಕಿ ಬಾಕ್ಲೆಲ್ಲ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಡ್ತೀವಿ, ಅಲ್ಲೇನಾಗುತ್ತೆ ಗಾಳಿ ಆಡೋದಿಲ್ಲ. ನಾವು ಮುಖ್ಯವಾಗಿ ನಾವು ನೋಡಿ ಸರಿ ಗಾಳಿ ಆಡಲಿಲ್ಲ ಅಂದ್ರೆ ಕೂಡ ಅಮೋನಿಯಾ ಬಿಲ್ಡಪ್ ಆಗುತ್ತೆ, ಸಗಣಿ ಎಲ್ಲ ಹಾಕೋದ್ರಿಂದ ಅಮೋನಿಯಾ ಬಿಲ್ಡಪ್ ಆಗಿ ಅದು ಕೂಡ ಶ್ವಾಸಕೋಶ ಇನ್ಫೆಕ್ಷನ್ಸ್ಗೆ ಜಾಸ್ತಿ ತುತ್ ಮಾಡೋದ್ರಿಂದ ಸಾಧ್ಯ ಆದಷ್ಟು ಮಳೆ ಇಲ್ಲಿರೋ ಟೈಮಲ್ಲಿ ಅದನ್ನ ನಾವು ಚೆನ್ನಾಗಿ ಶುಚಿ ಮಾಡಿ ಗಾಳಿ ಆಡೋಂಗೆ ನೋಡ್ಕೋಬೇಕು. ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ನಾವು ನೆಲನ ಅಂದ್ರೆ ಕೊಟ್ಟಿಗೆ ಇರೋ ನೆಲ ಯಾವಾಗಲೂ ಡ್ರೈ ಆಗಿರೋ ಅಂದ್ರೆ ಒಣಗಿದ್ರೆ ಸಾಕಷ್ಟು ಉತ್ತಮ ಸರ. ಯಾಕಂದ್ರೆ ಈಗ ಅಲ್ಲೇ ಮಲ ಮೂತ್ರ ಎಲ್ಲ ಹಾಕ್ತವೆ ಹಸುಗಳು, ಮತ್ತೆ ಅಲ್ಲಿ ಒದ್ದೇನೂ ಆಗಿದ್ರೆ ಏನಾಗುತ್ತೆ, ಅದ್ರ ಮೇಲೆ ಪದೇ ಪದೇ ಕೂತ್ಕೊಂಡ್ರೆ ಕೆಚ್ಚಲು ಬಾವು ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಮಳೆಗಾಲದಲ್ಲಿ. ಹಾಗಾಗಿ ಅದನ್ನ ಸಾಧ್ಯ ಆದಷ್ಟು ನಾವು ಒಣಗಿಸ್ ಅಥವಾ ಒದ್ದೆ ಆಗದಂಗೆ ನೋಡ್ಕೋಬೇಕು. ಮತ್ತೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ಈಗ ಯಾವಾಗಲೂ ಒದ್ದೇನಲ್ಲೇ ಮಳೆ ನೀರಲ್ಲೇ ನಿಂತ್ಕೊಂಡ್ರೆ ಏನಾಗುತ್ತೆ, ಈ ಗೊರಸುಗಳಿಗೆ ರೋಗ ಬರುತ್ತೆ, ಗೊರಸು ಕೊಳತೋಗೋ ಸಾಧ್ಯತೆಗಳು ಜಾಸ್ತಿ
0: ಇರ್ತವೆ.
1: ಅದನ್ನ ಅದು ಇಂಪಾರ್ಟೆಂಟ್. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ, ತುಂಬಾ ತೇವ ಇದ್ರೆ ಸ್ಲಿಪ್ ಆಗೋ ಸಾಧ್ಯತೆಗಳು ಇರ್ತವೆ, ಜಾರಿ ಬೀಳೋ ಸಾಧ್ಯತೆ. ಹಂಗಾಗಿ ಇತ್ತೀಚಿನ ದಿನಗಳಲ್ಲಿ ಏನಂದ್ರೆ, ಈ ಪ್ಲಾಸ್ಟಿಕ್ ಮ್ಯಾಟ್ಸ್ ಗಳಂತ ಬರ್ತವೆ ಸರ್, ಅಂದ್ರೆ ದಪ್ಪದ ಪ್ಲಾಸ್ಟಿಕ್ ಮ್ಯಾಟ್ಸ್ ಬರ್ತವೆ, ಅದ್ರ ಮೇಲೆ ಅದನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ, ಅದನ್ನ ಉಪಯೋಗಿಸಿದ್ರೆ ಏನಾಗುತ್ತೆ, ಒಟ್ಟು ಮಲ ಮೂತ್ರ ಎಲ್ಲ ಕೆಳಗಡೆ ಹೊರಟೋಗುತ್ತೆ, ಮಳೆ ನೀರು ಕೂಡ ಕೆಳಗಡೆ ಹೊರಟೋಗುತ್ತೆ, ಮತ್ತೆ ಗ್ರಿಪ್ ಸಿಗುತ್ತೆ
0: ನಿಂತ್ಕೊಂಡ್ರೆ ಜಾರದಿಲ್ಲ.
1: ಅದನ್ನ ಸಾಧ್ಯ ಆದಷ್ಟು ಅಳವಡಿಸ್ಕೊಂಡ್ರೆ ಉತ್ತಮ ಸರ್ ರೈತರು.
0: ಈಗ ಈ ಮಳೆಗಾಲದಲ್ಲಿ ಡಾಕ್ಟರ್ ಚಂದ್ರನಾಯ್ಕ ಅವರೇ, ಈಗ ಮಳೆಗಾಲದಲ್ಲಿ ರೈತರು ಜಾನುವಾರುಗಳಿಗೆ ನೀಡಬೇಕಾದ ಮೇವಿನ ಬಗ್ಗೆನೂ ಕೂಡ ಮಾಹಿತಿ ಮಾಡಿಕೊಡಿ. ಯಾವ ಥರ ಮೇವನ್ನು ಕೊಡಬೇಕಾಗುತ್ತೆ, ಯಾಕಂದರೆ ನಾವು ಆಗಲೇ ಒದ್ದೆ ಆಗಿದ್ದ ಮೇವು ಕೊಟ್ಟರೆ ಸರಿ ಹೋಗ್ತದ ಹೇಗೆ, ಯಾಕಂದ್ರೆ ಮೇವು ಕೂಡ ಒದ್ದೆ ಆಗಿರುತ್ತಲ್ಲ.
1: ಹೌದು, ಒಳ್ಳೆ ಪ್ರಶ್ನೆ ಸರ್ ಇದು. ಮಳೆಗಾಲದಲ್ಲಿ ಪಶುಗಳ ಮತ್ತೆ ಬೇರೆ ಜಾನುವಾರುಗಳ ಆಹಾರ ಪದ್ಧತಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಈಗ ಬೇಸಿಗೆನಲ್ಲಿ ಏನು ಮೇವೆ ಇರಲ್ಲ ಅವಕ್ಕೆ, ಸೊ ಮಳೆಗಾಲ ಬಂದ ತಕ್ಷಣ ಏನಾಗುತ್ತೆ, ಎಲ್ಲಾ ಕಡೆ ಸುತ್ತಮುತ್ತ ಎಲ್ಲ ಹಸಿರು ಮೇವು ಬರುತ್ತೆ. ಸೊ ಏನಾಗುತ್ತೆ, ಹಸಿರು ಮೇವಿನಲ್ಲಿ ನಾವು ಒಂದು ಗಮನಿಸಬೇಕಾದ ವಿಷಯ ಅಂದ್ರೆ, ಹಸಿರು ಮೇವಿನಲ್ಲಿ ಈ ಇದು ನೀರಿನ ಅಂಶ ತುಂಬಾ ಜಾಸ್ತಿ ಇರುತ್ತೆ. ಸೊ ನಾವು ಊರುಗಳ ಕಡೆ ನೋಡಿದೀವಿ, ಬರೀ ಹಸಿರು ಮೇವು ತಿನ್ಬಿಟ್ಟು ಮಳೆಗಾಲ ಶುರು ಆದಾಗ ಏನಾಗುತ್ತೆ, ಬರೀ ತೆಳ್ಳಗಿರೋ ಸಗಣಿ ಆಗತ್ತೆ, ಇಲ್ಲ ಬೇದಿ ಹೊಡಿತಾ ಇರ್ತಾರೆ. ಯಾಕಂದ್ರೆ ಮುಖ್ಯವಾಗಿ ಇಲ್ಲಂದ್ರೆ ಅವ್ರು ಬರೀ ಹಸಿರು ಹುಲ್ಲನ್ನೇ ತಿಂದು ತಿಂದು ಹೊಟ್ಟೆ ತುಂಬಾ ಬರೀ ನೀರೇ ತುಂಬಿಕೊಡೋದು ವಿಧ. ಈ ಕಾರಣಕ್ಕೆ ನಾವು ಇಲ್ಲಿ ಮಳೆಗಾಲದಲ್ಲಿ ವಿಶೇಷವಾಗಿ ಮಳೆಗಾಲದಲ್ಲಿ ನಾವು ಒಂದು ಸಮತೋಲನವಾದ ಆಹಾರನ ಕೊಡಬೇಕಾಗತ್ತೆ. ಮುಖ್ಯ, ಯಾಕಂದ್ರೆ ಒಂದು ಫಲವತ್ತತೆ ಮತ್ತು ಹಾಲಿನ ಇಳುವರಿ ನೋಡ್ಕೊಂಡ್ರೆ, ಇಲ್ಲಿ ನಾವು ತುಂಬಾ ನೀರೇ ಕುಡಿತಾ ಇದ್ರೆ ಅನಿಮಲ್ ಏನಾಗುತ್ತೆ, ಹಾಲಿಗೆ ಡಿಗ್ರಿ ಬರೋದಿಲ್ಲ. ಸೊ ಹಾಗಾಗಿ ನಾವು ಹಸಿರು ಹುಲ್ಲಿನ ಜೊತೆ ಕಾನ್ಸಂಟ್ರೇಟ್ ಫೀಡ್ ಮತ್ತೆ ಡ್ರೈ ಫೀಡ್ ಅಂದ್ರೆ ಈಗ ಒಣಗಿದ ಮೇವುಗಳನ್ನು ಕೂಡ ಕೊಡಬೇಕಾಗತ್ತೆ ಸರ್. ಉದಾಹರಣೆಗೆ ಒಂದು ನಾನೊಂದು ಉದಾಹರಣೆ ಕೊಡಬೇಕಂದ್ರೆ, ಇಲ್ಲಿ ಈಗ ಒಂದು 10 ಲೀಟರ್ ಹಾಲು ಕರಿಯುವಂತ ಒಂದು ಹಸುಗೆ ನಾವು ಬೇಕಾದ್ರೆ ಒಂದು ಅಂದಾಜಾಗಿ ಹೇಳ್ಬೇಕಂದ್ರೆ, ಒಂದು 20-25 ಕೆಜಿ ಹಸಿರು ಹುಲ್ಲು, ಒಂದು 5-8 ಕೆಜಿ ಒಣ ಹುಲ್ಲು, ಮತ್ತೆ ಒಂದು 2-3 ಕೆಜಿ ಕಾನ್ಸಂಟ್ರೇಟ್ ಹಿಂಡಿ ಭೂಸಾ ಅಂತ ಹೇಳ್ತೀವಲ್ಲ, ಅದನ್ನ ಸೇರಿಸಿ ಒಟ್ಟು ಒಂದು ದಿನಕ್ಕೆ ಇಷ್ಟು ಕೊಟ್ಟು ಒಂದು 50-80 ಲೀಟರ್ ನೀರು ಕುಡಿಸಿದ್ರೆ ಇದು ಒಂದು ಬ್ಯಾಲೆನ್ಸ್ಡ್ ಫೀಡ್ ತರ ಆಗುತ್ತೆ ಸರ್ ಇದರ. ಹಾಗಾಗಿ ನಾವು ಬರೀ ಹಸಿರು ಹುಲ್ಲನ್ನ ಕೊಡದೆ ಒಣ ಹುಲ್ಲು ಪ್ಲಸ್ ಕಾನ್ಸಂಟ್ರೇಟ್ ಫೀಡ್ ಎಲ್ಲವನ್ನೂ ಕೊಡಬೇಕು ಇದರಲ್ಲಿ.
0: ಇದು ತಾವು ಹೇಳ್ತಾ ಇರೋದು ಈಗ ಹಾಲು ಕೊಡುವ ಪ್ರಾಣಿಗಳಿಗೆ.
1: ಹೌದು ಸರ್.
0: ಹಾಲು ಕೊಡದಿದ್ದ ಪ್ರಾಣಿಗಳಿಗೆ ಹೇಳಿ.
1: ಹಾಲು ಕೊಡದಿದ್ದ ಪ್ರಾಣಿಗಳಿಗೆ ಹೊರಗಡೆ ಅವು ಹೆಂಗೂ ಮೇವು ತಿನ್ಕೊಂಡ್ ಬರ್ತವೆ ಸರ್.
0: ಹೌದು.
1: ಬಟ್ ಒಳಗಡೆ ಬಂದಾಗ ನಾವು ಬೇಸಿಗೆ ಕಾಲದಲ್ಲಿ ಸಾಧ್ಯ ಆದ್ರೆ
0: ಒಣಹುಲ್ಲು
1: ಶೇಖರಿಸಿಕೊಂಡು ಅದನ್ನ ಮನೆಗೆ ಬಂದ್ಮೇಲೆ ಒಣಹುಲ್ಲನ್ನ ಕೊಡಬೇಕು ಸರ್,
0: ಅಂದ್ರೆ ಅವ್ರು ಹೊಟ್ಟೆಗೆ ಬೆಚ್ಚಗಾಗ್ಲಿ.
1: ಹೌದು ಸರ್, ಹೌದು. ಇಲ್ಲ ಅಂದ್ರೆ ಬರೀ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಹೊಟ್ಟೆ ತುಂಬುತ್ತೆ ಅಷ್ಟೇ, ನೀರಿನ ಬಟ್ ಪೌಷ್ಟಿಕಾಂಶಗಳು
0: ಸಿಗೋದಿಲ್ಲ. ಜಾನುವಾರು ತುಂಬಾ ಬಡಕಲಾಗ್ಬಿಡುತ್ತೆ
1: ಸರ್. ಹೌದು. ಹಾಗಾಗಿ ಸಮತೋಲನ ಮೇವು ಕೊಡಬೇಕು ಅಂದ್ರೆ ಒಣಹುಲ್ಲು ಮತ್ತೆ ಇದು ಹಸಿರು ಹುಲ್ಲು ಪ್ಲಸ್ ಕಾನ್ಸಂಟ್ರೇಟ್ ಫೀಡ್ ಎಲ್ಲವನ್ನು ಸೇರಿಸ್ಕೊಡ್ಬೇಕು.
0: ಇನ್ನೊಂದು, ಈ ಮಳೆಗಾಲದಲ್ಲಿ ಪರೋಪಜೀವಿಗಳ ಬಗ್ಗೆ ಹೇಗೆ ಕಾಳಜಿ ವಹಿಸಬೇಕು ಅಂದ್ರೆ ಕೆಲವೊಂದು ಪರೋಪಜೀವಿಗಳು ಬರ್ತವೆ, ಕೀಟ ಬರ್ತವೆ, ಪ್ರಾಣಿಗಳ ಮೇಲೆ ಬಂದು ಕುತ್ಕೊಂಡ್ಬಿಡ್ತವೆ, ಮತ್ತೆ ರಕ್ತನ ಹೀರ್ತವೆ, ಮತ್ತೆ ಈ ತರ ಯಾವ್ಯಾವ್ದು ತೊಂದರೆಗಳು ಉಂಟಾಗ್ತವೆ?
1: ಕೇಳಿದ ಕರೆಕ್ಟ್ ಪ್ರಶ್ನೆ ಇದು. ಮಳೆಗಾಲದಲ್ಲಿ ಮಳೆ ಅಷ್ಟೇ

0: ಇರುತ್ತಲ್ಲ, ಬಿಸಿಲು ಇರುತ್ತೆ, ತೇವಾಂಶನೂ ಇರುತ್ತೆ. ಈ ಒಂದು ವೆದರ್ ಕಂಡೀಷನ್ಸ್ ಅಲ್ಲಿ, ಈ ಒಂದು ವಾತಾವರಣದಲ್ಲಿ ಪರೋಪಜೀವಿಗಳು ಸುಲಭವಾಗಿ ವೃದ್ಧಿ ಆಗಕ್ಕೆ ಒಂದು ಒಳ್ಳೆ ವಾತಾವರಣ. ಈಗ ಉಣ್ಣೆ ಅಂತ ಹೇಳ್ತೀವಲ್ಲ, ರಕ್ತ ಇರೋ ಉಣ್ಣೆ ಮತ್ತೆ ಏನು, ಇದು ಮೈ ಮೇಲೆ, ರಾಸುಗಳ ಮೈ ಮೇಲೆ ಬರ್ತಕ್ಕಂತ ಪರೋಪಜೀವಿಗಳು. ಇದನ್ನ ನಾವು ಮಳೆಗಾಲದ ಬಿಗಿನಿಂಗ್ ನಲ್ಲೇ ಅದಕ್ಕೆ ಐವರ್ಮೆಕ್ಟಿನ್ ಅಂತ ಒಂದು ಇಂಜೆಕ್ಷನ್ ಬರುತ್ತೆ, ಅಥವಾ ಪೋರಾನ್
1: ಒಣಗು ಅಂತ ಬರುತ್ತೆ.
0: ಹೌದು ಸರ್. ಮತ್ತೆ ಇದು ಪೋರಾನ್ ಅಂತ ಈಗ ಹೊಸದಾಗಿ ಬಂದಿದೆ, ಅಂದ್ರೆ ಬೆನ್ನೂರಿ ಮೇಲೆ ಹಾಕ್ಬಿಟ್ರೆ ಮೈ ಮೇಲೆ ಇರೋದೆಲ್ಲ ಅದಾಗದೇ ಬಿದ್ದೋಗುತ್ತೆ. ಅದು ಈಗ ಹೊಸದಾಗಿ ಟ್ರೀಟ್ಮೆಂಟ್ ಇದನ್ನ ಹಾಕ್ಸ್ಕೋಬಹುದು. ಇದಕ್ಕಿಂತ ಮುಖ್ಯವಾಗಿ ಏನಾಗುತ್ತೆ, ನಾವು ಬೇಸಿಗೆಲಿ ಏನ್ ಮಾಡುತ್ತೆ, ಕೆರೆ ಕಟ್ಟೆಗಳ ಒಣಗೋಗಿರ್ತವೆ. ಈಗ ಹಸು ಎಮ್ಮೆ ಮೇಕೆಗಳೆಲ್ಲ ಹೋಗಿ ಮೇದು ಅಲ್ಲೇ ಸಗಣಿ ಎಲ್ಲ ಹಾಕಿರ್ತವೆ. ಮಳೆ ಬಂದಾಗ ಏನಾಗುತ್ತೆ, ಅದು ನೀರು ತುಂಬಿಕೊಳ್ಳುತ್ತದೆ. ಈ ಹಸು ಈಗ ಇವೆಲ್ಲ ಏನಾದ್ರು ಪುನಃ ಅಲ್ಲೇ ಹೋಗಿ ನೀರು ಕುಡಿದಾಗ ಏನಾಗುತ್ತೆ, ಪರೋಪಜೀವಿಗಳ ಎಗ್ಗಳು ಅಂದ್ರೆ ಈಗ ಮೊಟ್ಟೆಗಳು ಮತ್ತೆ ಲಾರ್ವಲ್ ಸ್ಟೇಜಸ್ ಅಂದ್ರೆ ಇರ್ತವಲ್ಲ, ಅವು ನೀರಿನ ಮುಖಾಂತರ ಹೊಟ್ಟೆಗೆ ಬರ್ತವೆ ಸರ್. ಇದು ಭಾರಿ ಅತ್ಯಂತ ಇದು ತುಂಬಾ ಅಂದ್ರೆ ಆರ್ಥಿಕವಾಗಿ ರೈತನಿಗೆ ತುಂಬಾ ನಷ್ಟ
1: ಉಂಟು,
0: ಸಾಯಿಸಬಿಡ್ತವೆ ಸರ್. ಅಂದ್ರೆ ಒಂದು ಅನೇಮಿಯ ರಕ್ತ ಕಡಿಮೆ ಆಗುತ್ತೆ, ಬಲಹೀನತೆ ಆಗುತ್ತೆ, ಮತ್ತೆ ಚರ್ಮ ರೋಗ ಬರ್ಬೋದು, ಅಥವಾ ಫಲವತ್ತೆ ಅಂದ್ರೆ ನೀವು ಏನ್ ಮಾಡಿದ್ರು ಅದು ಕರು ಹಾಕದೇ ಇರ್ಬೋದು, ಮರಿಗಳು ಹಾಕದೇ ಇರ್ಬೋದು, ಅಥವಾ ಕೊನೆಗೆ ಲಾಸ್ಟ್ಗೆ ಸಾವು ಕೂಡ ಆಗ್ಬೋದು. ಇದೆಲ್ಲ ಆರ್ಥಿಕ ಬಿಕ್ಕಟ್ಟಿಗೆ ಮಾಡ್ಕೊಡೋದ್ರಿಂದ ರೈತರು ಮಳೆಗಾಲದ ಮುಂಚಿತ ಮಳೆಗಾಲದ ಬಿಗಿನಿಂಗ್ ನಲ್ಲಿ ಅಂದ್ರೆ ಮೇ ಎಂಡು ಅಥವಾ ಜೂನ್ ಫಸ್ಟ್ ವೀಕ್ ನಲ್ಲೇನೆ ಏನ್ ಮಾಡ ರೈತರು ಅಂದ್ರೆ ಒಂದು 21 ದಿನ ಅಂತರದಲ್ಲಿ ಒಳ್ಳೆ ಒಂದು ಜಂತುನಾಶಕ, ಈಗ ಆಕ್ಸಿಕ್ಲೋಸಿನ್, ಆಲ್ಬೆಂಡಜೋಲ್, ಫೆನ್ಬೆಂಡಜೋಲ್ ಅಂದ್ರೆ ಒಳ್ಳೊಳ್ಳೆ ಔಷಧಿಗಳು ಬಂದಿದ್ದಾವೆ ಸರ್,
1: ಪ್ರಾಣಿಗಳಿಗೆ
0: ಕೊಡಬೇಕು. ಅವ್ರಿಗೆ ಏನು ಗೊತ್ತಾಗಲಿಲ್ಲ ಅಂದ್ರೆ ಹತ್ತಿರದ ಸಮೀಪದ ಒಂದು ಪಶುವೈದ್ಯ ಶಾಲೆಗೆ ಹೋದ್ರೆ ಉಚಿತವಾಗಿ ಡಾಕ್ಟರ್ಗಳು ಇದನ್ನ ಕೊಡ್ತಾರೆ, ಇದನ್ನ ಉಪಯೋಗಿಸ್ಕೋಬೇಕು.
1: ಇನ್ನೊಂದು, ರೈತರು ಈಗ ಮಳೆಗಾಲ ಸಂದರ್ಭದಲ್ಲಿ ಯಾವ್ದೋ ಒಂದು ಕೆರೆ ಹೋಗಿ ನೀರು ಕುಡಿಯೋದಾಗ್ಲಿ ಅಥವಾ ಏನು ಹೊಸದಾಗಿ ತುಂಬಿದ ನೀರು ತುಂಬಿದ ಕೆರೆಗಾಗ್ಲಿ ಹೋಗಿ ನೀರು ಕುಡಿಯೋದನ್ನ ಸ್ವಲ್ಪ ನೋಡ್ಕೋತಾ ಇರಬೇಕು,
0: ನೋಡ್ಕೋಬೇಕು
1: ಅಂತ ಕೆರೆಯಲ್ಲಿ ಕುಡಿಲಿಕ್ಕೆ ಅವಕಾಶ ಮಾಡಬಾರ್ದು. ಇಲ್ಲ, ನಿಮ್ ಹೊಲದಲ್ಲೇ ಅಂತ ಕೆರೆ ಇತ್ತಂದ್ರೆ ಮಳೆಗಾಲ ಶುರು ಆಗ ಮೊದಲೇ 2 ವಾರ ಮೊದಲೇ ನೀವು ಸ್ವಚ್ಛತೆ ಮಾಡಿ ಮಾಡಬಹುದು
0: ಸರ್, ಮಾಡಬಹುದು. ಇದೆಲ್ಲದಕ್ಕೂ ಮೀರಿದು ಜಂತುನಾಶಕ ಔಷಧಿ ಕೊಟ್ಟಾಗಿ ಎಲ್ಲ ಇದು ಮಾಡ್ಕೋಬಹುದು. ಮತ್ತೆ ಇನ್ನೊಂದೇನಂದ್ರೆ ಸರ್, ಈ ಜಂತುನಾಶಕ ಎಷ್ಟು ಮುಖ್ಯ ಅಂದ್ರೆ, ನಾವು ಜಂತುನಾಶಕ ಔಷಧಿ ಕೊಡದೆ ಅದನ್ನ ಹೊಟ್ಟೆಲಿರೋ ಹುಳುಗಳನ್ನ ತಗಲಿಲ್ಲ ಅಂದ್ರೆ ನಾವು ಕೊಡೋ ಊಟ ಅವೇ ತಿಂತಿರ್ತವೆ. ಒಳ್ಳೆ ಮೇವು ಕೊಟ್ಟರು ಕೂಡ ಅದು ಜಂತು ಇದಕ್ಕೆ ಹುಳುಗಳಿಗೆ ಹೋಗ್ತಿರ್ತವೆ, ಮೆಡಿಸಿನ್ ಕೆಲಸ ಮಾಡಲ್ಲ. ಕೊನೆಗೆ ಕೊಡ್ತೀವಿ ವ್ಯಾಕ್ಸಿನ್ ಕೂಡ ಕೆಲಸ ಮಾಡೋದಿಲ್ಲ. ಹಾಗಾಗಿ ಜಂತುನಾಶಕಗಳನ್ನ ಕೊಟ್ಟು ಅಂದ್ರೆ ಮಳೆಗಾಲದ ಆದಿಯಲ್ಲಿ ಅಂದ್ರೆ ಬಿಗಿನಿಂಗ್ ನಲ್ಲಿ ಕೊಟ್ಟರೆ ಭಾರಿ ಉತ್ತಮ ಸರ್ ಅದು. ಸೊ ಹಾಗಾಗಿ ಜಂತುನಾಶಕ ಒಂದು ಅತಿ ಮುಖ್ಯವಾದ ಒಂದು ಕ್ರಿಯೆ, ಪ್ರತಿ ವರ್ಷ ಅದನ್ನ ಮಾಡಬೇಕು ತಮ್ಮ ಜಾನುವಾರುಗಳಿಗೆ.
1: ಇದು ಎಲ್ಲಾ ಪ್ರಾಣಿಗಳಿಗೂ ಬರ್ತದೆ, ಪ್ರತಿ ಸರ್ಕಾರನು ಕೂಡ ಇದಕ್ಕೆ ಆಗಾಗ್ಲೇ ಇಂಥ ಯೋಜನೆಯನ್ನ ತಂದು ರೈತರ ಪ್ರಾಣಿಗಳಿಗೆ ರಕ್ಷಣೆ ಸಲುವಾಗಿ ಈ ಒಂದು ಕಾರ್ಯಕ್ರಮ ಹಾಕೊಳ್ತಾ ಇದೆ.
0: ಹಾಕೊಳ್ತಿದೆ ಸರ್,
1: ಕೃಷಿ ಇಲಾಖೆ ಇರಬಹುದು, ಪಶುವೈದ್ಯಕೀಯ ಇಲಾಖೆ ಇರಬಹುದು,
0: ಹೌದು, ಜಂತುನಾಶಕಗಳನ್ನ ಖರೀದಿಸಿ ಪ್ರತಿಯೊಂದು ಪಶುವೈದ್ಯ ಶಾಲೆ ಪಶುವೈದ್ಯ ಆಸ್ಪತ್ರೆಯಲ್ಲಿ ಇಟ್ಟಿರ್ತಾರೆ. ರೈತರು ಹೋಗಿ ತಗೊಂಡು ರೈತರು ಅದರಲ್ಲಿ ಡಾಕ್ಟರ್ಯಿಂದ ಮಾಹಿತಿ ಪಡೆದು ತಮ್ಮ ಜಾನುವಾರುಗಳಿಗೆ ಅದನ್ನ ಕೊಟ್ಕೊಳ್ಳೋದು ಭಾರಿ ಉತ್ತಮ ಸರ್.
1: ಹಾಗೆ ನಮ್ಗೆ ಇಲ್ಲಿ ಔಷಧಿ ನಮ್ಮ ಮನೇಲಿ ಇಲ್ಲ, ಏನ್ ಮಾಡೋದಪ್ಪ, ಇಲ್ಲೆಲ್ಲ ಅಂಗಡಿ ಇಲ್ಲ, ನಾ ಎಲ್ಲಿಂದ ತರಲಿ, ಹಿಂಗ್ ಮಾಡೋದಲ್ಲ. ಪಶುವೈದ್ಯಕೀಯ ಇಲಾಖೆ ಇರ್ತದೆ, ಪ್ರತಿ ತಾಲೂಕಲ್ಲೂ ಇದೆ, ಮತ್ತೆ ಅಲ್ಲಿ ಪಶುವೈದ್ಯಾಧಿಕಾರಿಗಳೇ ಇರ್ತಾರೆ.
0: ಹೌದು ಸರ್, ಹೌದು.
1: ಅದು ಹೇಳಿದಾಗ ಅದು ತಮಗೆ ಉಚಿತವಾಗಿ ಲಭ್ಯ ಇರ್ತದೆ, ಸರ್ಕಾರ ಕೊಟ್ಟಿರ್ತದೆ. ನೀವು ನಿಮ್ಮ ರಾಸುಗಳಿಗೆ ತಪ್ಪೆ ಹಾಕ್ಸ್ಕೋಬೇಕು, ಹೆಚ್ಚು ಕಡಿಮೆ ಆದ್ರೆ ಅವಾಗ ಯಾರು ಬರಲ್ಲ, ಹೌದಲ್ಲ. ನೀವು ಈಗ ಲಕ್ಷಾಂತರ ರೂಪಾಯಿ ಮೌಲ್ಯದ ಪ್ರಾಣಿಗಳು ಇರ್ತವೆ, ಒಂದು ಆಕಳ ಇರ್ಬೋದು, ಒಂದು ಕ್ವಾಣ ಇರ್ಬೋದು, ಅಥವಾ ಒಂದು ಎತ್ತಿ ಇರ್ಬೋದು, ಅದಕ್ಕೆ ವ್ಯಾಲ್ಯೂ ನೀವು, ಅದು ಕೂಡ ನಾ ಹೇಳ್ತೇನೆ, ಈಗ 50,000, 1,00,000, 1.5 ಲಕ್ಷ, 2 ಲಕ್ಷ ರೂಪಾಯಿ ಇವು ಬೆಲೆ ಇರುವಂತ ಒಂದು ಪ್ರಾಣಿಗಳನ್ನ ನೀವು ಏನ್ ನಿರ್ಲಕ್ಷ್ಯ ಮಾಡಿ ಕಳ್ಕೊಂಡ್ರೆ ಹೇಗೆ? ಅದು ನೀವು ಜಾಸ್ತಿ ಪ್ರಾಣಿಗಳು ಇರಲ್ಲ, 1-2 ಇರ್ತದೆ ಅಂತ ಸಂದರ್ಭದಲ್ಲಿ ಈ ಸರ್ಕಾರದ ಅವರೇ ಕೊಡ್ತಾ ಇರಲ್ಲ,
0: ಉಪಯೋಗಿಸ್ಕೋಬೇಕು.
1: ಇನ್ನೊಂದು, ಡಾಕ್ಟರ್ ಚಂದ್ರನಾಯಕ್ ಅವರೇ, ಮಳೆಗಾಲದಲ್ಲಿ ಹಸುಗಳಿಗೆ ಬರುವ ಮಳೆಗಾಲದ ರೋಗದ ಬಗ್ಗೆ ಹೇಳಿ, ಅವು ಯಾವ್ಯಾವು?
0: ಎಸ್ ಸರ್, ಇದು ಭಾರಿ ಮುಖ್ಯದ್ದು. ನಾನು ಮೊದಲೇ ಹೇಳಿದಂಗೆ ಮಳೆಗಾಲದಲ್ಲಿ ಬರ್ತಕ್ಕಂಥ ಹಸುಗಳಿಗೆ ಬರ್ತಕ್ಕಂಥ ರೋಗಗಳು ಭಾರಿ ಪ್ರಮುಖವಾದ ರೋಗಗಳು. ಮುಖ್ಯವಾಗಿ 3 ರೋಗ ಅಂದರೆ ಹೇಳಬೇಕಂದ್ರೆ ಸರ್, ಮಳೆಗಾಲ ಇಮಿಡಿಯೇಟ್ ಶುರು ಆದ ತಕ್ಷಣ ಬರೋದು, ಒಂದು ಗಂಟಲು ಬಿನೆ ಅಥವಾ ಗಳಲೆ ರೋಗ ಅಂತ ಹೇಳ್ತೀವಿ, ಇನ್ನೊಂದು ಆಂಥ್ರಾಕ್ಸ್ ನೆರಡಿ ರೋಗ, ಇನ್ನೊಂದು ಚಪ್ಪೆ ರೋಗ ಸರ್. ಇದು 3 ಭಾರಿ ಪ್ರಮುಖವಾದ ರೋಗಗಳು ಹಸುಗಳಿಗೆ ಬರ್ತಕ್ಕಂಥ ರೋಗಗಳು ಸರ್. ಅದರ ಬಗ್ಗೆ ನಾನು ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀನಿ ಸರ್. ನೀವು
1: ಮತ್ತೆ ಈಗ ಈ ಗಂಟಲು ಬೇನೆ ನಿಯಂತ್ರಣ ಮತ್ತೆ ಅದರ ತಡೆಗಟ್ಟುವ ಬಗ್ಗೆನೂ ಕೂಡ ತಿಳಿಸ್ಕೊಡಿ.
0: ಎಸ್ ಸರ್, ಈಗ ಗಂಟಲು ಬೇನೆ ಅಂತ ಹೇಳಿದ್ರೆ ಇದು ಪಾಶ್ಚರಲ್ಲ ಅಂತ ಒಂದು ಬ್ಯಾಕ್ಟೀರಿಯಾ ಬರ್ತಕ್ಕಂಥದ್ದು. ಇದು ನನಗೆ ಅನಿಸೋ ಮಟ್ಟಿಗೆ ನನ್ನ ಒಂದು ಅನುಭವದಲ್ಲಿ ಗಂಟಲು ಬೇನೆ ಅಥವಾ ಗಳಲೆ ರೋಗ ಅನ್ನೋದು ಭಾರಿ ಮುಖ್ಯವಾದ ರೋಗ. ಇದು ಹೆಂಗಂದ್ರೆ, ಇದು ಈ ರೋಗಾಣು ಪಾಶ್ಚರಲ್ ಅನ್ನೋ ರೋಗಾಣು ರಾಸುಗಳ ಶ್ವಾಸಕೋಶದಲ್ಲೇ ವಾಸ ಆಗಿದೆ ಸರ್. ಅದು

0: ಈ ವಾತಾವರಣ ಎಸ್ಪೆಷಲಿ ಏನಂದ್ರೆ ಈಗ ಬೇಸಿಗೆಯಿಂದ ಮಳೆಗಾಲಕ್ಕೆ ಬದಲಾವಣೆ ಆದ ತಕ್ಷಣ ಅದು ಒಂದು ಸ್ಟ್ರೆಸ್ ಅನಿಮಲ್ಸ್ಗೆ, ಅಂದ್ರೆ ಆಯಾಸ. ಅದು ಯಾವಾಗ ವಾತಾವರಣ ಬದಲಾಗತ್ತಲ್ಲ, ಈ ಶ್ವಾಸಕೋಶದಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾ ಯಥೇಚ್ಛವಾಗಿ ವೃದ್ಧಿಯಾಗಿ ರೋಗನ ಕಾಸ್ ಮಾಡೋ ಸರ್, ಇದು ರೋಗನ ಉಂಟು ಮಾಡುತ್ತೆ. ಇದು ಇದರಲ್ಲಿ ಮುಖ್ಯವಾಗಿ ಏನಂದ್ರೆ ಇದು ಒಂದು ರೋಗಸ್ಥ, ಈಗ ನಾವು ಊರುಗಳ ಕಡೆ ಸಲೆ ಅಂತ ಹೇಳ್ತೀವಿ, ಸಲೆ ಅಥವಾ ಬ್ರಾಂಕೋ ನಿಮೋನಿಯಾ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಈಗ ರೋಗಗ್ರಸ್ತ ರಾಸು ಮೇದನ ಬಿಡುತ್ತೆ, ಕೆಮ್ಮ ಶುರು ಆಗುತ್ತೆ, ಆಮೇಲೆ ಮೂಗಿಲೆಲ್ಲ ಇದು ಕೊಣ್ಣೆ ಸುರಿತದೆ. ಬರು ಮುಖ್ಯವಾಗಿರಂದ್ರೆ ಇದು ಗದ್ದ ಹತ್ರ ಕೆಳಗಡೆ ಊತ ಕಾಣಿಸುತ್ತದೆ. ಸೊ ಅದಕ್ಕೆ ಇದು ಗಂಟಲು ಬೇನೆ ಅಂತ ಹೇಳ್ತೀವಿ. ಇದೆಷ್ಟು ತೀವ್ರ ಸ್ವರೂಪದ ರೋಗ ಅಂದ್ರೆ 12 ಗಂಟೆ ಒಳಗೆ ನೀವು ಸರಿಯಾದ ಒಂದು ಚಿಕಿತ್ಸೆ ಕೊಡಲಿಲ್ಲ ಅಂದ್ರೆ ಹಸು ಅಥವಾ ಇದು ಸತ್ತೋಗೋ ಸಾಧ್ಯತೆಗಳಿರ್ತವೆ. ಹಂಗಾಗ್ಬಿಟ್ಟು ನೀವು ಇದನ್ನ ಅತ್ಯಂತ ನೀವು ನಿಮಗೆ ಚಿಹ್ನೆಗಳು ಕಂಡ ತಕ್ಷಣ ನೀವು ಹೋಗಿ ಡಾಕ್ಟರ್ನ ಕಾಣಬೇಕು, ಮತ್ತೆ ಇದಕ್ಕೆ ಸೂಕ್ತ ಚಿಕಿತ್ಸೆ ಪಡಿಬೇಕು. ಚಿಕಿತ್ಸೆಗಿಂತ ನಾನು ಹೇಳೋದು ಮುಖ್ಯವಾಗಿ ಅಂದ್ರೆ ಈಗ ಈ ರೋಗಕ್ಕೆ ರೋಗ ಬರದೇ ಇರೋ ತರ ನಮ್ಮ ಪಶು ಆರೋಗ್ಯ ಜೈವಿಕ ಸಂಸ್ಥೆಯಲ್ಲಿ ಗಳಲೆ ರೋಗದ ಒಂದು ಉತ್ತಮವಾದ ಪರಿಣಾಮಕಾರಿಯಾದ ಲಸಿಕೆ ಇದೆ ಸರ್. ಅದನ್ನ ಮೇ ಕೊನೆಯ ವಾರದ ಅಥವಾ ಜೂನ್ ಅಂದ್ರೆ ಮಳೆಗಾಲ ಶುರು ಆಗ ಮುಂಚೆ ಈ ಲಸಿಕೆನ ಹಾಕ್ಸ್ಕೊಂಡ್ರೆ ಈ ರೋಗ ಬರದಿರೋ ತರ ನಾವು ತಡಿಬಹುದು ಸರ್.
1: ಅದೇ ತರ ಈಗ ಹಸುಗಳಲ್ಲಿ ಬರುವಂತ ನೆರಡಿ ರೋಗದ ಬಗ್ಗೆ
0: ನೆರಡಿ ರೋಗನೂ ಕೂಡ ಒಂದು ಅತ್ಯುತ್ತಮವಾದ ಒಂದು ಅತ್ಯುತ್ತಮ ಅಂದ್ರೆ ಒಂದು ಸೀರಿಯಸ್ ಡಿಸೀಸ್. ಇದು ಒಂದು ತೀವ್ರ ಸ್ವರೂಪದ ರೋಗ, ಇದು ಆಂಥ್ರಾಕ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಇದು ಮನುಷ್ಯನಿಗೂ ಕೂಡ ಬರ್ತಕ್ಕಂತ ರೋಗ, ಇದು ಬ್ಯಾಸಿಲಸ್ ಆಂಥ್ರಾಸಿಸ್ ಅಂತ ಅದರಲ್ಲಿ ರೋಗ ಹೆಸರು. ಇದು ಇದು ಎಷ್ಟು ಡಿಫ್ರೆಂಟ್ ಆಗಿದೆ ಅಂದ್ರೆ ಸರ್, ಇದು ಈ ಬ್ಯಾಕ್ಟೀರಿಯಾ ಏನಿದೆ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗ. ಇದಕ್ಕೆ ವಾತಾವರಣ ಯಾವಾಗ ಸರಿ ಹೋಗೋದಿಲ್ವಲ್ಲ, ಇದು ಮಣ್ಣಲ್ಲಿ ಸ್ಪೋರ್ ಅಂದ್ರೆ ಬೀಜಗಳಾಗಿ ಕನ್ವರ್ಟ್ ಆಗ್ಬಿಡುತ್ತೆ ಬಿಸಿಲಲ್ಲಿ. ಮಳೆ ಆಗಿ ಅದಕ್ಕೆ ವಾತಾವರಣ ಯಾವಾಗ ಸರಿ ಹೋಗುತ್ತಲ್ಲ ಅದು ಬ್ಯಾಕ್ಟೀರಿಯಾಗಿ ಕನ್ವರ್ಟ್ ಆಗ್ಬಿಟ್ಟು ಅಂದ್ರೆ ಚೇಂಜ್ ಆಗ್ಬಿಟ್ಟು ರೋಗ ಉಂಟು ಮಾಡುತ್ತೆ. ಈಗ ಮಣ್ಣಲ್ಲಿ ಅದು ಬೀಜಗಳಾಗಿರ್ತವೆ, ಮಳೆ ಬಂದಾಗ ಏನಾಗುತ್ತೆ ಅದು ಪುನಃ ಬ್ಯಾಕ್ಟೀರಿಯಾ ಆಗಿರುತ್ತಲ್ಲ. ಹಸು ಮೇಕೆ ಮತ್ತೆ ಎಮ್ಮೆಗಳೆಲ್ಲ ನೆಲಕ್ಕೆ ಹತ್ತಿರವಾಗಿ ಮೇಯಕ್ಕೆ ಹೋದಾಗ ಏನಾಗುತ್ತೆ, ಆ ಮೇವಿನ ಮುಖಾಂತರ ದೇಹಕ್ಕೆ ಒಳ ಹೋಗುತ್ತೆ ಇದು. ಸೊ ದೇಹಕ್ಕೆ ಒಳಗಡೆ ಹೋಗಿ ಇದು ರೋಗವನ್ನು ಉಂಟು ಮಾಡುತ್ತೆ. ಇದರಲ್ಲಿ ಎಷ್ಟು ಸೀರಿಯಸ್, ಇದು ಯಾವುದೇ ಒಂದು ರೋಗ ಚಿಹ್ನೆ ಕಾಸ್ ಮಾಡೋದಿಲ್ಲ, ಏಕಾಏಕಿ ಹಠಾತ್ ಆಗಿ ಸಾಯ್ತವೆ ಹಸುಗಳು ಮೇಕೆಗಳು ಕುರಿಗಳೆಲ್ಲ. ಮತ್ತೆ ಇನ್ನೊಂದು ಏನಪ್ಪ, ಚಿಹ್ನೆ ಕಂಡ್ರೂ ಕೂಡ ಈಗ ನ್ಯಾಚುರಲ್ ಆರಿಫಿಸ್ ಏನ್ ಹೇಳ್ತೀವಿ, ನವರಂಧ್ರಗಳು ಏನಂತ ಹೇಳ್ತೀವಿ, ಕಿವಿ ಮೂಗು ಬಾಯಿ ಗುದದ್ವಾರ ಅದರೊಳಗೆಲ್ಲ ರಕ್ತ ಹೆಪ್ಪುಗಟ್ಟೋದಿಲ್ಲ, ಹೆಪ್ಪುಗಟ್ಟದ ರಕ್ತ ಹೊರಗಡೆ ಬರುತ್ತೆ. ಸೊ ಈ ತರ ಇದು ಒಂದು ತೀವ್ರತರ ಸ್ವರೂಪದ ರೋಗ ಇದು. ಮತ್ತೆ ಈ ತರ ಚಿಹ್ನೆಗಳಿರೋ ರೋಗ ಪ್ರಾಣಿಗಳಲ್ಲಿ ನೋಡಿದ್ರೆ ಇದನ್ನ ನಾವು ಮರಣೋತ್ತರ ಪರೀಕ್ಷೆ ಮಾಡಕ್ ಹೋಗ್ಬಾರ್ದು. ಮಾಡಿದ್ರೆ ಏನಾಗುತ್ತೆ, ಅದು ಪುನಃ ಸಾಯಿಲ್ಗೆ ಅದು ಮಣ್ಣಿಗೆ ಹೋಗಿ ಸೇರ್ಕೊಳ್ಳುತ್ತಿದ್ದು. ಸೊ ಹಾಗೆ ಯಾವುದೇ ರೀತಿ ನಾವು ಇದನ್ನ ನಾವು ಮರಣೋತ್ತರ ಪರೀಕ್ಷೆ ಮಾಡದೆ ಈ ತರ ರೋಗದಿಂದ ಸತ್ತ ಪ್ರಾಣಿಗಳನ್ನ ನಾವು 5-6 ಆಳ ಗುಂಡಿ ಮಾಡಿ ಅದರೊಳಗೆ ಉಪ್ಪು ಮತ್ತೆ ಸುಣ್ಣ ಹಾಕಿ ಮುಚ್ಚಬೇಕು ಸರ್ ಇದನ್ನ. ಮತ್ತೆ ಈ ರೋಗದ ಇನ್ನೊಂದೇನಪ್ಪ ಅಂದ್ರೆ ಇದು ಈ ರೋಗಕ್ಕೂ ಕೂಡ ರೋಗ ಬರ್ದಿರೋ ತರ ನಮ್ಮ ಪಶು ಆರೋಗ್ಯ ಜೈವಿಕ ಸಂಸ್ಥೆನಲ್ಲಿ ನಾವು ಇದಕ್ಕೆ ಲಸಿಕೆ ಇದೆ ಸರ್. ಇದನ್ನ ರೋಗ ಕಂಡ ಜಾಗದಲ್ಲಿ ಲಸಿಕೆ ಹಾಕ್ಸ್ಕೋಬೇಕು. ಮತ್ತೆ ಇನ್ನೊಂದು ಕೆಲವು ಕಡೆ ಉದಾಹರಣೆಗೆ ಹೇಳಿ ಸೋಮವಾರಪೇಟೆ ಈಗ ಕೊಪ್ಪಳ ಬಳ್ಳಾರಿ ಕಡೆ ಎಲ್ಲ ಈ ರೋಗ ಮೊದಲಿನ ಇರೋದ್ರಿಂದ ಅಲ್ಲಿ ಇರೋ ಎಲ್ಲಾ ಪ್ರಾಣಿ ಕುರಿ ಮೇಕೆ ಮತ್ತೆ ಹಸುಗಳಿಗೆ ಈ ಲಸಿಕೆನ ಹಾಕ್ಸ್ಕೊಂಡ್ರೆ ಈ ರೋಗ ಬರ್ದಿರೋ ತರ ನಾವು ತಡೆಗಟ್ಟಬಹುದು ಸರ್.
1: ಈ ಮಳೆಗಾಲದಲ್ಲಿ ಚಪ್ಪೆ ರೋಗ ಕೂಡ ಹೆಚ್ಚಾಗಿ ಕಂಡು ಬರ್ತದೆ ಅಂತವಲ್ಲ.
0: ಹೌದು ಸರ್, ಚಪ್ಪೆ ರೋಗನೂ ಒಂದು ಭಾರಿ ಮುಖ್ಯವಾದ ರೋಗ. ಇದು ಚಪ್ಪೆ ರೋಗ ಅದು ಕ್ಲಾಸ್ಟ್ರಿಡಿಯಂ ಅನ್ನೋ ಬ್ಯಾಕ್ಟೀರಿಯಾ ಬರೋ ಸರ್. ಅದು ಕೂಡ ಅದೇ, ಅದಕ್ಕೆ ಯಾವಾಗ ವಾತಾವರಣ ಸರಿ ಇಲ್ಲ ಮಣ್ಣಲ್ಲಿ ಅದು ಬೀಜ ಉಳ್ಕೊಂಡಿರುತ್ತದೆ. ಮಳೆ ಬಂದಾಗ ಅದು ಪುನಃ ಬ್ಯಾಕ್ಟೀರಿಯಾಗೆ ಒಂಥರ ಮಾಯಾವಿ ತರ ಆಗಿ ಪುನಃ ಬಾಡಿಗೆ ಎಂಟರ್ ಆಗ್ಬಿಟ್ಟು ರೋಗ ಕಾಸ್ ಮಾಡೋ ಸರ್. ಇದು ಚಪ್ಪೆ ರೋಗದ ನಾವು ಹೇಳ್ದಂಗೆ ರೋಗದ ಹೆಸರು ಹೇಳ್ದಂಗೆ ಇದು ಮೇನ್ ಮಾಂಸಖಂಡಕ್ಕೆ ಎಫೆಕ್ಟ್ ಮಾಡೋ ರೋಗ ಸರ್. ಇದು ಚಪ್ಪೆ ಭುಜ ಮತ್ತೆ ಎಲ್ಲೆಲ್ಲಿ ಜಾಸ್ತಿ ಮಾಂಸಖಂಡ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಇನ್ಫೆಕ್ಷನ್ ಕಾಸ್ ಮಾಡುತ್ತಿದ್ದು. ಬಟ್ ಅಲ್ಲಿ ಊತ ಬರುತ್ತೆ, ಕುಂಟ್ತವೆ. ಈಗ ನೋಡಿ ಮಳೆಗಾಲದಲ್ಲಿ ಕರೆಕ್ಟ್ ಆಗಿ ರೋಗ ಬರೋದ್ರಿಂದ ನಾವು ಅದನ್ನ ಉಳೋದಕ್ಕೆ ರೈತಾಪಿ ಕೆಲಸಗಳು ಉಪಯೋಗಿಸಕ್ಕಾಗಲ್ಲ. ಇದಕ್ಕೂ ಕೂಡ ಏನಂದ್ರೆ ಒಳ್ಳೆ ಲಸಿಕೆ ಇದೆ ಪಶು ಆರೋಗ್ಯ ಜೈವಿಕ ಸಂಸ್ಥೆನಲ್ಲಿ. ಮಳೆಗಾಲದ ಮುಂಚೆ ಅಂದ್ರೆ ಮೇ ಎಂಡ್ ಅಥವಾ ಜೂನ್ ನಲ್ಲಿ ಈ ರೋಗ ಬರೆದಿರ್ತಾರೆ, ಲಸಿಕೆ ಹಾಕ್ಸ್ಕೊಂಡ್ರೆ ಸರ್ ನಾವು ಈ ರೋಗನ ತಡೆಗಟ್ಟಬಹುದು ಸರ್ ನಾವು.
1: ಈ ಮಳೆಗಾಲದಲ್ಲಿ ಕುರಿಗಳಿಗೂ ಕೂಡ ಕೆಲವು ರೋಗ ಬರ್ತಾವಲ್ಲ, ಆ ಕುರಿಗಳಿಗೆ ಯಾವ್ಯಾವ ರೋಗ ಬರ್ತವೆ ಡಾಕ್ಟರ್ ಚಂದ್ರನಾಯ್ಕ ಅವರೇ, ಅವುಗಳ ಬಗ್ಗೆನೂ ಕೂಡ ಮಾಹಿತಿ ಮಾಡಿಕೊಡಿ.
0: ಎಸ್ ಸರ್, ಇದು ಭಾರಿ ಒಂದು ಉತ್ತಮವಾದ ಪ್ರಶ್ನೆ. ಇವತ್ತೇನಾಗಿದೆ, ಕುರಿ ಮೇಕೆ ಸಾಕಾಣಿಕೆ ನಮ್ಮ ರಾಜ್ಯ ರೈತಾಪಿ ವರ್ಗದ ಒಂದು ಪ್ರಮುಖ ಕಸುಬು, ಮತ್ತೆ ಏನಂತಾರೆ ವಾಕಿಂಗ್ ಬ್ಯಾಂಕ್ ಅಂತ ಹೇಳ್ತೀವಿ, ಅಂದ್ರೆ
1: ಆದಾಯ
0: ತಂದ್ಕೊಂಡು ಒಂದು ಪ್ರಮುಖ ಸಾಧನ ಆಗಿದೆ. ಗೌರ್ಮೆಂಟ್ ಕೂಡ ಸರ್ಕಾರನು ಕೂಡ ಅಷ್ಟೇ ಸವಲತ್ತುಗಳನ್ನ ನೀಡ್ತಾ ಇದೆ. ಕುರಿ ಮೇಕೆ ಸಾಕಾಣಿಕೆ ಲೋನ್ ಆಗ್ಲಿ ಅಥವಾ ಮರಣ ಹೊಂದಿದ್ರೆ ಪುನಃ ಅದಕ್ಕೆ ಕಾಂಪನ್ಸೇಷನ್ ಕೊಡೋದು, ಇವೆಲ್ಲ ತುಂಬಾ ಚೆನ್ನಾಗಿದೆ. ಇದು ಒಳ್ಳೆ ಪ್ರಶ್ನೆ. ಪ್ರಮುಖವಾಗಿ ನಾನು ಈಗ ತುಂಬಾ ರೋಗಗಳಿದಾವ ಬರೋದು, ಬಟ್ ನಾನು ಪ್ರಮುಖ ಎರಡು ರೋಗದ ಬಗ್ಗೆ ಮಾತಾಡ್ತೀನಿ ಸರ್. ಇಲ್ಲಿ ಒಂದು ಕರುಳು ಬೇನೆ ಅಂತ ಹೇಳ್ತೀವಿ, ಎಂಟ್ರೋಟಾಕ್ಸಿಮಿಯಾ ಅಂತ ಹೇಳ್ತೀವಿ, ETET ಅಂತ ರೈತರಿಗೆಲ್ಲ ಇದು ಜಗಜ್ಜಾಹಿರ. ಪಾಪ ರೈತ ಕುರಿ ಮೇಕೆ ಸಾಕಿರೋರಿಗೆ ಇದು ತುಂಬಾ ಚೆನ್ನಾಗಿ ಗೊತ್ತಿರೋ ರೋಗ ಇದು. ಸೊ ಇದು ಕುರಿಗಳಲ್ಲಿ ಕಂಡು ಬರ್ತಕ್ಕಂಥ ಮಳೆಗಾಲದಲ್ಲಿ ಕಂಡು ಬರ್ತಕ್ಕಂಥ ಒಂದು ಅತ್ಯಂತ ಪ್ರಮುಖವಾದ ರೋಗ ಇದು.

0: ಸೊ ಇದು ಏನಂತ ಹೇಳಿ ಇನ್ನೊಂದು ವಿಶೇಷತೆ ಅಂದ್ರೆ ಈ ರೋಗ ಆರೋಗ್ಯವಂತ ಚೆನ್ನಾಗಿ ಮೇಯಿಕೊಂಡು ದಷ್ಟ ಪುಷ್ಟವಾಗಿರೋ ಕುರಿಗಳಿಗೆ ಬರೋ ರೋಗ ಇದು. ಇದು ಇದು ಏನಂದ್ರೆ ಇದು ಯಾವ ತರ ಅಂದ್ರೆ ಇದು ಈ ರೋಗ ವಿಶೇಷತೆ ಅಂದ್ರೆ ಕುರಿಗಳ ಈ ರೋಗಣು ಕ್ಲಾಸ್ಟ್ರಿಡಿಯಂ ಪರ್ಫ್ರಿಜೆನ್ಸ್ ಅಂತ ಹೇಳ್ತೀವಿ. ಇದು ಕೂಡ ಕರಳಿನಲ್ಲಿ ಯಾವಾಗಲೂ ಇರುತ್ತೆ. ಇದು ಈಗ ಯಾವಾಗ ಕುರಿಗಳು ಜಾಸ್ತಿ ಮೇವು ತಿಂತವಲ್ಲ ಆ ಟೈಮಲ್ಲಿ ಇದು ಈ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಒಂದು ಎಪ್ಸಿಲನ್ ಅಂದ್ರೆ ನಂಜ್ ಟಾಕ್ಸಿನ್ ಅಂದ್ರೆ ವಿಷನ ಪ್ರೊಡ್ಯೂಸ್ ಮಾಡುತ್ತೆ. ಅದು ಆ ನಂಜಿಂದ ಸಿಂಪ್ಟಮ್ಸ್ ನೋಡ್ತೀವಿ. ಏನು ಹಠಾತ್ ಆಗಿ ತುಂಬಾ ಚೆನ್ನಾಗಿ ಮೇಯ್ಕೊಂಡಿರ್ತಕ್ಕಂತ ಕುರಿ ಮರಿಗಳು ಸಾಯಂಕಾಲ ಮೇಯ್ಕೊ ಬಂದಾದ್ಮೇಲೆ ಅದು ನಾಳೆ ಬೆಳಿಗ್ಗೆ ಸಿಗ ಏನೂ ಚಿಹ್ನೆಗಳಿಗೆ ಸತ್ಬಿದ್ದೋಗಿರುತ್ತೆ. ಅಥವಾ ಕೆಲವುದರಲ್ಲಿ ಬೇದಿ ಕಾಣಿಸ್ಕೋಬಹುದು, ಇನ್ ಕೆಲವು ಈ ನಂಜಿಯಿಂದ ಏನಾಗುತ್ತೆ ಸ್ವಲ್ಪ ತಲೆ ತಿರುಗಂಗ್ ಮಾಡಿ ಕಾಲು ಬಡ್ಕೊಂಡು ಸತ್ತೋಗ್ತವೆ ಸರ್ ಇದು. ಸೊ ಇದು ಒಂದು ತೀವ್ರ ಸ್ವರೂಪದ ರೋಗ. ಇದು ಎಷ್ಟು ತೀವ್ರತೆ ಅಂದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಕೊಡಕ್ಕೆ ಆಸ್ಪದನೇ ಇಲ್ಲ ಇದಕ್ಕೆ. ಸೊ ಹಾಗಾಗಿ ಇದಕ್ಕೆ ಅತಿ ಮುಖ್ಯವಾಗಿ ಏನಂದ್ರೆ ಈ ರೋಗ ಬರದೇ ಇರೋ ತರ ನಮ್ಮ ಹತ್ರ ಒಂದು ಅತ್ಯುತ್ತಮವಾದ ಲಸಿಕೆ ಇದೆ ಸರ್. ಈಗ ಹೇಳಬೇಕು ಅಂದ್ರೆ ನಿಮ್ಗೆ ಕಳೆದ 24-25 ಸಾಲಿನಲ್ಲಿ ನಾವು ಈ ಲಸಿಕೆನ ಸುಮಾರು 4 ಕೋಟಿ ಡೋಸ್ ಗಳನ್ನ ಮಾಡಿ ಕೊಟ್ಟಿದ್ವಿ ಸರ್. ಇಡೀ ರಾಜ್ಯದಲ್ಲಿ ಕೊಟ್ಟು ರೈತರು ಕೂಡ ಬುದ್ಧಿವಂತರಿದ್ದಾರೆ, ಮತ್ತೆ ನಮ್ಮ ಇಲಾಖೆ ಕೂಡ ತುಂಬಾ ಡೆಡಿಕೇಟೆಡ್ ಆಗಿ ವ್ಯಾಕ್ಸಿನೇಷನ್ ಮಾಡ್ಬಿಟ್ಟು ಹೋದ ವರ್ಷ ಇಡೀ ರಾಜ್ಯದಲ್ಲಿ ಎರಡೇ ಕಡೆ ಔಟ್ ಬ್ರೇಕ್ ಆಗಿದ್ದು. ಅಷ್ಟು ಚೆನ್ನಾಗಿ ವ್ಯಾಕ್ಸಿನ್ ರೆಡಿ ಮಾಡಿ 4 ಕೋಟಿ ವ್ಯಾಕ್ಸಿನ್ ಕೊಟ್ಟು ಈ ರೋಗ ಬರ್ದಿರೋ ತರ ನೋಡ್ಕೊಂಡು ತಡೆದು, ಮತ್ತೆ ರೈತರಿಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಇದು ಅಂದ್ರೆ ನಾವು ಮಾಡೋ ಕೆಲಸಗಳು ರೈತನಿಗೆ ವಿ ಸಿ ಆನ್ ಗ್ರೌಂಡ್ಸ್ ಅಂತ ಹೇಳ್ತಿರಲ್ಲ ಆತರ ರೈತರಿಗೆ ಫಲಿತಾಂಶ ಸಿಕ್ಕಿದೆ. ಮತ್ತೆ ಇದಕ್ಕೆ ಈ ರೋಗ ಬರ್ದಿರೋ ತರ ನಮ್ಮ ಲಸಿಕೆ ಇರೋದ್ರಿಂದ ಮಳೆಗಾಲ ಶುರು ಆಗಕ್ ಮುಂಚೆ ಮೇ ಅಥವಾ ಜೂನ್ ತಿಂಗಳಲ್ಲಿ ಈ ಲಸಿಕೆನ ನಾವು ಹಾಕಿಸ್ಕೊಳ್ಳೇಬೇಕು. ಎರಡನೇದು, ಈ ರೋಗಕ್ಕೆ ಏನು ಟ್ರೀಟ್ಮೆಂಟ್ ಇಲ್ದಿರೋದ್ರಿಂದ ಸಡನ್ ಆಗಿ ತುಂಬಾ ಅತಿಯಾದ ಮೇವನ್ನ ಕೊಡಕ್ ಹೋಗ್ಬಾರ್ದು. ಅಂದ್ರೆ ಈಗ ಹುರುಳಿ ಜಾಸ್ತಿ ಹುರುಳಿ ಕೊಟ್ಬಿಡೋದು, ಜಾಸ್ತಿ ಹಸಿರು ಹುಲ್ ಕೊಟ್ಬಿಡೋದು, ಅಥವಾ ತುಂಬಾ ಚೆನ್ನಾಗಿ ಪ್ರೋಟೀನ್ ಇರತಕ್ಕಂತ ಮೇವನ್ನ ಕುರಿಗಳಿಗೆ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಬೇಕು. ಅಕಸ್ಮಾತ್ ಈ ರೋಗ ಕಂಡು ಬಂದ ತಕ್ಷಣ ಏನಂದ್ರೆ ಈ ರೋಗ ಕಂಡು ಬಂದ ಪಕ್ಷದಲ್ಲಿ ಒಣ ಹುಲ್ಲು ಇರತಕ್ಕಂತ ಜಾಗ ಕರ್ಕೊಂಡೋದ್ರೆ ಸ್ವಲ್ಪ ನ್ಯೂಟ್ರಿಷನ್ ಕಡಿಮೆ ಆಗುತ್ತೆ. ಸೊ ಅದನ್ನ ಈ ತರ, ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಲಸಿಕೆನ ಹಾಕ್ಸ್ಬೇಕು. ಈ ಲಸಿಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ದಯವಿಟ್ಟು ರೈತರು ತಮ್ಮ ಸಮೀಪದ ಪಶುವೈದ್ಯ ಶಾಲೆಗೆ ಹೋಗ್ಬಿಟ್ಟು ಈ ಟಿ ವ್ಯಾಕ್ಸಿನ್ ತಮ್ಮ ಕುರಿ ಮೇಕೆಗಳಿಗೆ ಹಾಕ್ಸ್ಕೋಬೇಕು ಅಂತ ನನ್ನ ವಿನಂತಿ ಮಾಡ್ಕೊಳ್ತೀನಿ ಸರ್. ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ಪ್ರಮುಖವಾದ ರೋಗ ಅಂದ್ರೆ ನೀಲಿ ನಾಲಿಗೆ ರೋಗ ಅಂತ. ನೀಲಿ ನಾಲಿಗೆ ರೋಗ ಅನ್ನೋದು ರಿಯೋ ಅಂತ ಒಂದು ವೈರಾಣುವಿಂದ ಬರ್ತಕ್ಕಂಥ ರೋಗ ಇದು. ಈ ವೈರಾಣುವಲ್ಲಿ ಸುಮಾರು 27 ಪ್ರಭೇದ ಇದಾವೆ ಸರ್. ಇದು ಇದು ಎಷ್ಟು ಡಿಫ್ರೆಂಟ್ ರೋಗ ಅಂದ್ರೆ ಇದು ಇದು ನಮ್ಗೆ ಕಣ್ಣಿಗೆ ಕಾಣದಂತ ನೊಣ ಅಂದ್ರೆ ಸೊಳ್ಳೆಗಳಿರ್ತವೆ ಸರ್, ಕ್ಯೂಲಿ ಕಾಯಿಡಿಸ್ ಅಂತ ಹೇಳ್ತೀವಿ. ಅದು ಏನಂದ್ರೆ ಮಳೆ ನೀರು ಬರುತ್ತಲ್ಲ, ಮಳೆ ಬಿದ್ಮೇಲೆ ಹೊಲದಲ್ಲೆಲ್ಲ ನಿಂತಿರ್ತಾವಲ್ಲ ನೀರು, ಆ ನೀರಲ್ಲಿ ಇದು ವೃದ್ಧಿಯಾಗುತ್ತೆ ಬೆಳೀತದೆ. ಸೊ ಆ ನೀರಿನಲ್ಲಿ ವೃದ್ಧಿಯಾಗಿ ಅದನ್ನ ಕುರುಡು ನೊಣ ಅಂತ ಹೇಳ್ತೀವಿ ಸರ್ ನಾವು. ಆ ನೊಣಗಳು ರೋಗಗ್ರಸ್ತ ಕುರಿನ ಕಚ್ಚಿ ಇನ್ನೊಂದು ಆರೋಗ್ಯವಂತ ಕುರಿಗೆ ಕಚ್ಚಿದ್ರೆ ಮಾತ್ರ ರೋಗ ಟ್ರಾನ್ಸ್ಮಿಟ್ ಆಗೋದಿದು. ಅಂದ್ರೆ ಇದು ಈ ಕ್ಯೂಲಿಕೈಡಿಸ್ ಸೊಳ್ಳೆಗಳಿಂದ ಹರಡತಕ್ಕಂಥ ರೋಗ ಸರ್. ಇದು ಇದು ಮುಖ್ಯವಾಗಿ ಇದೇನಾಗುತ್ತೆ, ಇದು ಮಳೆಗಾಲದಲ್ಲೇ ಜಾಸ್ತಿ ಕಂಡು ಬರೋದು. ಯಾಕಂದ್ರೆ ಇದು ಮಳೆ ನೀರಲ್ಲೇ ಇದು ವೃದ್ಧಿ ಆಗೋದ್ರಿಂದ, ಮತ್ತೆ ಇದು ಭಾರಿ ಅತ್ಯಂತ ಪ್ರಮುಖವಾದ ರೋಗ ಇದು. ಇದರಲ್ಲಿ ಚಿಹ್ನೆ ಏನಂತಂದ್ರೆ ಜ್ವರ ಇರುತ್ತೆ, ತಲೆ ಊದ್ಕೊಳ್ಳುತ್ತೆ, ತುಟಿ ಬಾಯಿ ಎಲ್ಲ ಕೆಂಪ್ಗಾಗತ್ತೆ, ಆಮೇಲೆ ಕೊನೆ ಕೊನೆಗೆ ಏನಾಗುತ್ತೆ ಇದು ನಾಲ್ಗೆ ಕೆಂಪ್ಗಾಗಿ ರಕ್ತ ಚಲನೆ ಆಗದೆ ಲಾಸ್ಟ್ಗೆ ನೀಲಿ ಆಗತ್ತೆ. ಬಟ್ ಎಲ್ಲದರಲ್ಲೂ ನೀಲಿ ಆಗಲ್ಲ, ಇದು ಮೇನ್ ನಾಲ್ಗೆ ಕೆಂಪ್ಗಾಗತ್ತೆ, ಲಾಸ್ಟ್ಗೆ ಕೆಲವುದರಲ್ಲಿ ನೀಲಿ ಆಗತ್ತೆ. ಹಂಗಾಗಿ ಇದು ನೀಲಿ ನಾಲಿಗೆ ರೋಗ ಅಂತ ಕರಿತೀವಿ ಸರ್ ಇದನ್ನ. ಸೊ ಮತ್ತೆ ಈ ರೋಗನ ತಡೆಗಟ್ಟೋದು ಯಾವ ತರಪ್ಪ ಅಂದ್ರೆ ಇದು ಇದೊಂದು ಇಂಪಾರ್ಟೆಂಟ್ ರೋಗ ಇದು. ಇದೊಂದು ಬೇಸಿಗೆ ಮಳೆಗಾಲದಲ್ಲಿ ಬರ್ತಕ್ಕಂಥ ಭಾರಿ ಇಂಪಾರ್ಟೆಂಟ್ ರೋಗ ಇದು. ಈ ರೋಗನ ತಡೆಗಟ್ಟೋದು ಯಾವ ತರ ಅಂದ್ರೆ ನಮ್ಮ ಹತ್ರ ಒಂದು ಸರ್ ಈಗ 27 ಪ್ರಭೇದ ಇದ್ರೂ ಕೂಡ ನಮ್ಮ ರಾಜ್ಯದಲ್ಲಿ ಜಾಸ್ತಿ ಕಾಣಿಸ್ತಕ್ಕಂಥ 5 ಪ್ರಭೇದಗಳನ್ನ ಸೇರಿಸಿ ಒಂದು ಪೆಂಟಾವ್ಯಾಲೆಂಟ್ ವ್ಯಾಕ್ಸಿನ್ ಅಂತ ಮಾಡಿದೀವಿ ಸರ್. ಇದನ್ನ ನಾವು ಈ ಲಸಿಕೆನ ನಾವು ಜುಲೈ ತಿಂಗಳು, ಈಗ ಜೂನ್ ಅಲ್ಲಿ ನಾವು ಬೇರೆ ಇ ಟಿ ಅವೆಲ್ಲ ಮಾಡೋದ್ರಿಂದ ಜುಲೈ ತಿಂಗಳಲ್ಲಿ ಈ ಲಸಿಕೆ ಹಾಕೊಂಡ್ರೆ
1: ಮಳೆ ಬಂದು ಒಂದು ತಿಂಗಳ ನಂತರ ಮಳೆ ಶುರು ಆದ್ಮೇಲೆ
0: ಆನಂತರ ಜುಲೈ ತಿಂಗಳಲ್ಲಿ ಈ ಲಸಿಕೆನ ಹಾಕ್ಸಿ ಈ ರೋಗನ ತಡೆಗಟ್ಟಬಹುದು. ಎರಡನೇ ಪಾಯಿಂಟ್ ಸರ್, ಈಗ ಮಳೆ ನೀರು ಎಲ್ಲಿ ನಿಂತ್ಕೊಳ್ಳುತ್ತಲ್ಲ ಅಲ್ಲಿ ಸ್ವಲ್ಪ ನಾವು ಸಾಧ್ಯ ಆದಷ್ಟು ಬೆಳಿಗ್ಗೆ ಮತ್ತು ಸಾಯಂಕಾಲ ಕುರಿಗಳನ್ನ ಮೇಯಿಸಕ್ ಹೋಗಬಾರ್ದು. ಯಾಕಂದ್ರೆ ಅಲ್ಲೇ ಅದು ಬ್ರೀಡ್ ಆಗೋದ್ರಿಂದ ಸೊಳ್ಳೆಗಳು ಈ ರೋಗನ ಅವಾಯ್ಡ್ ಅಲ್ಲಿ ನಾವು ಮುಂಜಾನೆ ಮತ್ತು ಡಾನ್ ಅಂಡ್ ಡಸ್ಕ್ ಅಂತ ಹೇಳ್ತೀವಿ. ಈಗ ಸಾಯಂಕಾಲ 5-6 ಅಥವಾ ಬೆಳಿಗ್ಗೆ 8 ಗಂಟೆವರೆಗೂ ಮೇಯಿಸಕ್ ಹೋಗದೆ ಇದ್ರೆ, ಯಾಕಂದ್ರೆ ಆ ಪೀರಿಯಡ್ ಅಲ್ಲಿ ಈ ಸೊಳ್ಳೆಗಳು ಜಾಸ್ತಿ ಸಶಕ್ತವಾಗಿರ್ತವೆ, ಹಾಗಾಗಿ ಅದನ್ನ ಅವಾಯ್ಡ್ ಮಾಡಬಹುದು. ಮತ್ತೆ ಕೊಪ್ಪಲಿನ ಸುತ್ತ ಬೇವಿನ ಎಲೆ ಅಂತದನ್ನೆಲ್ಲ ಸುಟ್ಟು ಹೊಗೆ ಹಾಕಿದ್ರೆ ನಾವು ಆ ರೋಗನ ನಾವು ಈ ಸೊಳ್ಳೆಗಳನ್ನ ಅವಾಯ್ಡ್ ಮಾಡಬಹುದು. ಈ ರೋಗದ ನಿಯಂತ್ರಣದಲ್ಲಿ ಸೊಳ್ಳೆಗಳ ನಿಯಂತ್ರಣ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗಾಗಿ ಮತ್ತೆ ಇನ್ನೊಂದು ಏನೋ ಕೆಲವು ಕಡೆ ಹೇಳ್ತೀವಿ ನಾವು, ಈಗ 80 ml ಸೀಮೆಣ್ಣೆ, ಒಂದ್ 10 g ನುಸಿ ಗುಳಿಗೆ ಅಂತ ಹೇಳ್ತೀವಿ, ನುಸಿ ಗುಳಿಗೆ, ಮತ್ತೆ ಒಂದ್ 5 ml ನೀಲಗಿರಿ ತೈಲ, ಮತ್ತು 5 ml ಬೇವಿನೆಣ್ಣೆ, ಇದೆಲ್ಲ ಮಿಶ್ರಣ ಮಾಡಿ ಕುರಿಗಳ ಮೈ ಮೇಲೆ ಹಚ್ಚಿದ್ರು ಕೂಡ ಈ ಸೊಳ್ಳೆಗಳನ್ನ ಅವಾಯ್ಡ್ ಮಾಡಬಹುದು. ಮತ್ತೆ ಈ ಮಿಶ್ರಣ ನಾವು ಕೊಪ್ಪಲಿನ ಸುತ್ತ

0: ಹಾಕಿದ್ರು ಕೂಡ ನಾವು ಈ ಸೊಳ್ಳೆಗಳನ್ನ ಅವಾಯ್ಡ್ ಮಾಡಬಹುದು ಸರ್. ಮತ್ತೆ ನಾನು ಇನ್ನೊಂದು ಮುಖ್ಯವಾಗಿ ಹೇಳೋದಂದ್ರೆ, ಈಗ ಎಲ್ಲ ಕಾಲು ಬಾಯಿ ಜ್ವರದ ಎಲ್ಲ ಲಸಿಕೆ ನಡೀತಿದೆ ಸರ್. ಯಾರ್ಯಾರು ಕಾಲು ಬಾಯಿ ಜ್ವರದ ಲಸಿಕೆ ಹಾಕ್ಸ್ಕೊಂಡಿಲ್ಲ ರೈತರಿಗೆ, ಈ ಮುಖಾಂತರ ಇನ್ನೊಂದ್ಸಲ ಹೇಳ್ತೀನಿ, ಕಾಲು ಬಾಯಿ ಜ್ವರದ ಲಸಿಕೆ ಹಾಕ್ಸ್ಕೊಳ್ಳಿ. ಯಾಕಂದ್ರೆ ಅದು ಒಂದು ಪ್ರಮುಖವಾದ ಒಂದು ರೋಗ. ಯಾಕಂದ್ರೆ ನಾವು ಏನಂದ್ರೆ, ನಾವು ವೆಟರ್ನರಿ ಸೈನ್ಸ್ ಅಲ್ಲಿ ಏನ್ ಮಾಡ್ತೀವಿ, ಅನಿಮಲ್ ಹಸ್ಬೆಂಡ್ರಿ ಪಶುಸಂಗೋಪನೆಯಲ್ಲಿ ಒಂದ್ ಊರಲ್ಲಿ 1,000 ಹಸುಗಳಿದ್ರೆ ರೋಗ ಬಂದ್ರೆ ಎಲ್ಲಾ ಹಸುಗಳಿಗೂ ಟ್ರೀಟ್ಮೆಂಟ್ ಕೊಡೋದು ಕಷ್ಟ. ಆದ್ರೆ ಒಂದ್ಸಲಿ ಲಸಿಕೆ ಹಾಕ್ಸೋದು ತುಂಬಾ ಸುಲಭ. ಹಾಗೆ ಲಸಿಕೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋದು ಈ ವೆಟರ್ನರಿ.
1: ಪ್ರಾಣಿಗಳಿಗೂ ನೀವು ವ್ಯಾಕ್ಸಿನ್ ಅಂತ ಹಾಕ್ಸ್ಕೊಂಡ್ಬಿಡಿ
0: ಅಂತ ನಾನು ಈ ಮೂಲಕ ಹೇಳ್ತೀನಿ ಸರ್.
1: ಆಯ್ತು ಡಾಕ್ಟರ್ ಚಂದ್ರನಾಯ್ಕ ಅವರೇ, ಪ್ರಸ್ತುತ ಮಳೆಗಾಲದಲ್ಲಿ ರಾಸುಗಳ ಆರೈಕೆ ಮತ್ತೆ ಯಾವ ತರ ಮುಂಜಾಗ್ರತಾ ಕ್ರಮ ವಹಿಸಿಕೊಂಡು ಹೋದ್ರೆ ತಾವು ತಮ್ಮ ಪ್ರಾಣಿಗಳನ್ನ ಸುರಕ್ಷಿತವಾಗಿ ಇಟ್ಕೊಳ್ಬಹುದು ಅನ್ನೋದ್ರ ಕುರಿತು ಅತಿ ಮಹತ್ವವಾದ ಮಾಹಿತಿಯನ್ನ ನಮ್ಮ ರೈತರಿಗೆ ನೀಡಿದ್ರಿ. ಆಕಾಶವಾಣಿಗೆ ಬಂದು ಈ ಒಂದು ಮಾಹಿತಿ ನೀಡಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ಇನ್ನೂ ಹೆಚ್ಚಿನ ಮಾಹಿತಿ ನಮ್ಗೆ ಬೇಕಾಗುತ್ತೆ ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಕೊಡಿ.
0: ಎಸ್ ಸರ್, ನನ್ನ ಸಂಪರ್ಕ ಸಂಖ್ಯೆ 9444877926. ಇನ್ನೊಮ್ಮೆ ಹೇಳ್ತೀನಿ, 9448877926.
1: ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ.
0: ಥ್ಯಾಂಕ್ ಯು.
2: ಇದುವರೆಗೂ ಮಳೆಗಾಲದಲ್ಲಿ ರಾಸುಗಳ ಆರೈಕೆ ಕುರಿತು ಡಾಕ್ಟರ್ ಚಂದ್ರನಾಯಕ್ ಬಿಎಂ ಅವರೊಡನೆ ಸಂದರ್ಶನ ಕೇಳಿದಿರಿ. ಇನ್ನೀಗ ತುರುವೇಕೆರೆ ತಾಲೂಕು ನೀರ್ಗುಂದ ಪಾಳ್ಯದ ಕಂಚಿರಾಯ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳುವಿರಿ.
3: ಅನ್ನದಾನವ ಮಾಡುವರಾಗಿ, ಅನ್ನ ಛತ್ತರವನಿಟ್ಟವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ, ಅನುದಿನ ಭಜನೆಯ ಮಾಡುವರಾಗಿ, ಚಾತುರ್ಮಾಸ್ಯ

0: ಇದುವರೆಗೂ ತುರುವೇಕೆರೆ ತಾಲೂಕು ನೀರಗುಂದಪಾಳ್ಯದ ಕಂಚೀರಾಯ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನೀಗ ಒಂದು ಜಾಹೀರಾತು.
1: ಹಿಂಗ್ಯಾಕಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಇದಾಗಿತ್ತು ಇವತ್ತಿನ ಕೃಷಿರಂಗ ಕಾರ್ಯಕ್ರಮ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಪ್ರಕಟಣೆ, ನಂತರ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ
1: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯವರ್ಧನೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ದೂರ ಸಂವೇದಿ ಉಪಗ್ರಹಗಳ ಬಳಕೆ ಚರ್ಚೆ. ರಾಷ್ಟೀಯ ಹೆದ್ದಾರಿ ಅನಧಿಕೃತ ಪಾರ್ಕಿಂಗ್ ಹಾಗೂ ಒತ್ತುವರಿ ತೆರವಿಗೆ ಪ್ರಾಧಿಕಾರದ ಕ್ರಮ. ಕಳೆದ ವರ್ಷ ವಿದೇಶಾಂಗ ಸಚಿವಾಲಯದಿಂದ 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಸೇವೆ ವಿತರಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಕೆನಡಾ ಸ್ವಿಟ್ಜರ್ಲ್ಯಾಂಡ್ ಹಾಗೂ ಬೋಸ್ನಿಯಾ ಕತಾರ್ ಇಂದು ಮುಖಾಮುಖಿ. ವಾರ್ತೆಗಳ ವಿವರ: ನಿಕಟ ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯಗಳು ಬಲಗೊಳ್ಳುತ್ತವೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಅವರು ಪ್ರಜಾತಂತ್ರ ಕುರಿತಾದ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದರು. ನ್ಯಾಯ, ಸಮಾನತೆ ಹಾಗೂ ಸ್ವಾತಂತ್ರ್ಯದ ಮೌಲ್ಯಗಳು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಭಾರತದ ಸಂವಿಧಾನದ ಅಸ್ಮಿತೆಯಾಗಿದೆ. ಅಧಿಕಾರದಲ್ಲಿ ಇರುವವರು ಹಾಗೂ ಜನಸಾಮಾನ್ಯರ ನಡುವಿನ ಅಂತರ ನಿವಾರಣೆಗಾಗಿ ಜನಕೇಂದ್ರಿತ ಆಡಳಿತ ನಿರ್ವಹಿಸುವ ಬಗ್ಗೆ ಪುಸ್ತಕದಲ್ಲಿ ವಿವರವಾಗಿ ತಿಳಿಸಲಾಗಿದೆ ಎಂದು ಹೇಳಿದ್ದಾರೆ. ನೀಟ್ ಪರೀಕ್ಷೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಅನುಕೂಲ ಖಾತರಿಪಡಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ವಿಮಾನ ನಿಲ್ದಾಣದಿಂದ ನಿರ್ಗಮನವನ್ನು 45 ನಿಮಿಷಗಳ ಕಾಲ ಮುಂದೂಡಿದ ಘಟನೆಯನ್ನು ಉಪರಾಷ್ಟಪತಿಗಳು ಉಲ್ಲೇಖಿಸಿ ಇಂತಹ ವರ್ತನೆಗಳು ಜನಸೇವೆಯ ತತ್ವವನ್ನು ಸಾದರಪಡಿಸುತ್ತವೆ ಎಂದು ಹೇಳಿದ್ದಾರೆ. ಭಾರತ ಅಧ್ಯಕ್ಷತೆಯ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ ಬೆಂಗಳೂರಿನಲ್ಲಿ ಇಂದು ಮುಕ್ತಾಯವಾಯಿತು. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ ಜಾಗತಿಕ ಬಾಹ್ಯಾಕಾಶ ಉಪಕ್ರಮಗಳಲ್ಲಿ ಭಾರತದ ಪಾತ್ರವನ್ನು ವಿವರಿಸಿದರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅಧ್ಯಕ್ಷರಾದಂಥ ವಿ ನಾರಾಯಣನ್ ಮಾತನಾಡಿ, ಬಾಹ್ಯಾಕಾಶ ಇಲಾಖೆಯ ಪ್ರತಿನಿಧಿಗಳು ಸೇರಿದಂತೆ 10 ದೇಶಗಳ 26 ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ಅದರಲ್ಲೂ ವಿಶೇಷವಾಗಿ ಪ್ರಕೃತಿ ವಿಕೋಪ ಮತ್ತು ಹವಾಮಾನ ಬದಲಾವಣೆ ಸಂದರ್ಭಗಳಲ್ಲಿ ದೂರ ಸಂವೇದಿ ಉಪಗ್ರಹಗಳ ಪ್ರಯೋಜನ ಕುರಿತಂತೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಸುಸ್ಥಿರ ಬಾಹ್ಯಾಕಾಶ ಕಾರ್ಯಾಚರಣೆ ಹಾಗೂ ತ್ಯಾಜ್ಯ ಮುಕ್ತ ಮಿಷನ್ ನಿರ್ವಹಣೆ ಕುರಿತಂತೆಯೂ ಪ್ರತಿನಿಧಿಗಳು ಚರ್ಚಿಸಿದರು ಎಂದು ನಾರಾಯಣನ್ ತಿಳಿಸಿದ್ದಾರೆ. ಬ್ರಿಕ್ಸ್ ಬಾಹ್ಯಾಕಾಶ ಸಹಕಾರ ಚೌಕಟ್ಟಿಗೆ ಇನ್ನೂ ಅನೇಕ ದೇಶಗಳನ್ನು ಸೇರಿಸಿಕೊಳ್ಳುವ ನಿರೀಕ್ಷೆ ಇದೆ ಎಂದು ನಾರಾಯಣನ್ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಮಾದಕ ದ್ರವ್ಯ ಮಾರಾಟ ಮತ್ತು ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಡಿದ್ದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಾಗೂ ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ತಾಯ್ನಾಡಿನ ಸಾರ್ವಭೌಮತೆಗಾಗಿ ಹೋರಾಡಿದ ರಾಣಿ ದುರ್ಗಾವತಿ ಅವರ ಹುತಾತ್ಮ ದಿನದ ಸಂದರ್ಭದಲ್ಲಿ ಇಂದು ಅವರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೊಘಲ್ ಅತಿಕ್ರಮಣಕಾರರ ವಿರುದ್ದ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆ ಉಳಿಸಲು ಹೋರಾಡಿದ ರಾಣಿ ದುರ್ಗಾವತಿ ಧೀರ ಮಹಿಳೆಯ ಪ್ರತೀಕವಾಗಿದ್ದಾರೆ. ಅವರ ಉತ್ಕಟ ಸೇವೆ, ಉತ್ತಮ ಆಡಳಿತ ಚಿರಸ್ಫೂರ್ತಿದಾಯಕವಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಣಿ ದುರ್ಗಾವತಿ ಮಾತೃಭೂಮಿಗಾಗಿ ಹೋರಾಡಿದ ಶೂರ ಮಹಿಳೆ, ಅವರ ಅಪ್ರತಿಮ ದೇಶಭಕ್ತಿ, ನಿಸ್ವಾರ್ಥ ಸೇವೆ ಅಜರಾಮರ ಎಂದು ಕೊಂಡಾಡಿದ್ದಾರೆ. ಪ್ರಸ್ತುತ ಜಾಗತಿಕ ವಿದ್ಯಮಾನದ ಹಿನ್ನೆಲೆಯಲ್ಲಿ ಭಾರತ ದಕ್ಷಿಣ ಕೊರಿಯಾ ನಡುವಿನ ಸಂಬಂಧ ಬಲಗೊಳ್ಳುವ ಅವಶ್ಯಕತೆ ಇದೆ ಎಂದು ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಸಿಯೋಲ್ನಲ್ಲಿಂದು ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವ ಚು ಹ್ಯೂನ್ ಅವರೊಂದಿಗೆ ನಡೆಸಿದ ಮಾತುಕತೆಯ ಸಂದರ್ಭದಲ್ಲಿ ಭಾರತ ದಕ್ಷಿಣ ಕೊರಿಯಾ ಪರಸ್ಪರ ನಂಬಿಕೆ ಮತ್ತು ಸಮಾನ ಮೌಲ್ಯಗಳನ್ನು ಹೊಂದಿದ್ದು ಉಭಯ ದೇಶಗಳು ಮತ್ತಷ್ಟು ನಿಕಟವಾಗಿ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ಹೇಳಿದ್ದಾರೆ. ಸಭೆಯಲ್ಲಿ ರಾಜಕೀಯ, ಹಡಗು ನಿರ್ಮಾಣ, ವಾಣಿಜ್ಯ, ಬಂಡವಾಳ ಹೂಡಿಕೆ, ರಕ್ಷಣೆ, ತಂತ್ರಜ್ಞಾನ, ಶುದ್ಧ ಇಂಧನ, ಸಾಂಸ್ಕೃತಿಕ ವಿಚಾರ ವಿನಿಮಯ, ನವೋದ್ಯಮ ಅವಕಾಶ, ಫಿನ್ಟೆಕ್ ಮೊದಲಾದ ವಲಯಗಳಲ್ಲಿನ ಸಹಕಾರ ಕುರಿತಂತೆ ಪರಿಶೀಲನೆ ನಡೆಸಲಾಯಿತು ಎಂದು ಡಾ ಎಸ್ ಜೈಶಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಉಭಯ ದೇಶಗಳ ಒಪ್ಪಂದ ಮುಂದುವರೆಸುವ ಬಗ್ಗೆ ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವರು ವ್ಯಕ್ತಪಡಿಸಿರುವ ಬದ್ಧತೆ ಬಗ್ಗೆ ಡಾ ಎಸ್ ಜೈಶಂಕರ್ ಮೆಚ್ಚುಗೆ ಸೂಚಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟೀಯ ಹೆದ್ದಾರಿಗಳಲ್ಲಿನ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿಗಳನ್ನು ತಡೆಗಟ್ಟಲು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ತೀವ್ರ ಸ್ವರೂಪದ ಕ್ರಮಗಳಿಗೆ ಮುಂದಾಗಿದೆ. ಸುಪ್ರೀಂಕೋರ್ಟ್ ನೀಡಿದ ಅನುಪಾಲನೆಯ ಕ್ರಮವಾಗಿ ಪ್ರಾಧಿಕಾರ ವಿವಿಧ ರಾಜ್ಯಗಳಲ್ಲಿನ 595 ತಾಣಗಳನ್ನು ಗುರುತಿಸಿದೆ. ಈ ಪ್ರದೇಶಗಳಲ್ಲಿರುವಂತಹ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿಗಳನ್ನು ತೆರವುಗೊಳಿಸುವಂತೆ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತಗಳ ಸಮನ್ವಯದೊಂದಿಗೆ ಕಾರ್ಯವನ್ನು ನಿರ್ವಹಿಸಲಾಗುತ್ತಿದೆ ಎಂದು ತಿಳಿಸಲಾಗಿದೆ. ಈ ಉಪಕ್ರಮಗಳ ವ್ಯವಸ್ಥಿತ ಅನುಷ್ಠಾನಕ್ಕಾಗಿ ಮತ್ತು ಸಾಂಸ್ಥಿಕ ಸಹಯೋಗವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಜಿಲ್ಲಾ ಹೆದ್ದಾರಿ ಸುರಕ್ಷತಾ ಕಾರ್ಯಪಡೆ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಮತ್ತು ಅಂತರ ಸಂಸ್ಥೆ ಸಹಯೋಗಕ್ಕಾಗಿ ಹಾಗೂ ಅನುಪಾಲನೆಯ ಉಸ್ತುವಾರಿ ನಿರ್ವಹಿಸಲು ನೋಡಲ್ ಅಧಿಕಾರಿ ನೇಮಕ ಮಾಡಲಾಗುತ್ತಿದೆ. ಸುಲಭ ಸಂಚಾರಕ್ಕಾಗಿ ಆಧುನಿಕ ಸಾರಿಗೆ ನಿರ್ವಹಣಾ ವ್ಯವಸ್ಥೆಗಳ ಪರಿಶೀಲನೆ ನಡೆಸುವಂತೆಯೂ ಪ್ರಾಧಿಕಾರ ಸೂಚಿಸಿದೆ. ವಿದೇಶಾಂಗ ವ್ಯವಹಾರ ಸಚಿವಾಲಯ 2025 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಸೇವೆಗಳನ್ನು ಒದಗಿಸಿದೆ. ದೇಶದಾದ್ಯಂತ ಇರುವ 545 ಕೇಂದ್ರಗಳ ಮೂಲಕ ಭಾರತೀಯರಿಗೆ ಈ ಸೇವೆ ಕಲ್ಪಿಸಲಾಗಿದೆ ಎಂದು ಪಾಸ್ಪೋರ್ಟ್ ಸೇವಾ ದಿನದ ಸಂದರ್ಭದಲ್ಲಿ ಇಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸುಮಾರು 1.47 ಕೋಟಿ ಚಿಪ್ ಆಧಾರಿತ ಪಾಸ್ಪೋರ್ಟ್ಗಳನ್ನು ವಿತರಣೆ ಮಾಡಲಾಗಿದೆ. ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವಿನ ಉನ್ನತ ಮಟ್ಟದ ರಕ್ಷಣಾ ಸಹಕಾರ ಸಭೆ ನವದೆಹಲಿಯಲ್ಲಿ ಇಂದು ಜರುಗಿತು. ಭಾರತದ ಅಂತಾರಾಷ್ಟೀಯ ಸಹಕಾರ ಜಂಟಿ ಕಾರ್ಯದರ್ಶಿ ಅಮಿತಾ ಪ್ರಸಾದ್ ಮತ್ತು ಯುಎಇನ ಬ್ರಿಗೇಡಿಯರ್ ಜಮಾಲ್ ಇಬ್ರಾಹಿಂ ಮೊಹಮ್ಮದ್ ಇಬ್ರಾಹಿಂ ಅಲ್ಮರ್ ಝುಕಿ ಸಹ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು. ರಕ್ಷಣಾ ಉದ್ಯಮಗಳ ಸಹಕಾರ, ಆವಿಷ್ಕಾರಗಳ ಸಮನ್ವಯ, ಸಮುದ್ರಯಾನ ಭದ್ರತೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಳ್ಳಲಾಗಿದೆ. ಕೇಂದ್ರಾಡಳಿತ ಪ್ರದೇಶದ ಲಡಾಖ್ನ ಲೇಹ್ನ ಹೆಮಿಸ್ ಬೌದ್ಧ ಪವಿತ್ರ ತಾಣದಲ್ಲಿ ಇಂದು ಹೆಮಿಸ್ ಉತ್ಸವ 2026 ಆರಂಭವಾಯಿತು. ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಪಾಲ್ಗೊಂಡಿದ್ದ ಉದ್ಘಾಟನಾ ಸಮಾರಂಭದಲ್ಲಿ ಬೌದ್ಧ ಧರ್ಮಶಾಲಾದ ಭಿಕ್ಷುಗಳು ಸಾಂಪ್ರದಾಯಿಕ ಪ್ರಾರ್ಥನೆಯ ಮೂಲಕ ಛಮ್ ಮುಖವಾಣದ ನೃತ್ಯ ಕಾರ್ಯಕ್ರಮ ನಡೆಸಿಕೊಟ್ಟರು. 2 ದಿನಗಳ ಈ ಉತ್ಸವದಲ್ಲಿ ದೇಶ ವಿದೇಶಗಳ ಬೌದ್ಧ ಪಂಡಿತರು, ಶ್ರದ್ಧಾಳುಗಳು, ಸಾಂಸ್ಕೃತಿಕ ವಿಚಾರ ಆಸಕ್ತರು ಪಾಲ್ಗೊಳ್ಳುತ್ತಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬ ನಡೆಸುತ್ತಿರುವಂತಹ ಸಂಸ್ಥೆಗೆ ಅಕ್ರಮವಾಗಿ ಭೂಮಿ ನೀಡಲಾಗಿದೆ ಎಂದು ಎನ್ನುವಂತಹ ಪ್ರಕರಣಕ್ಕೆ ಬಿಜೆಪಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ನವದೆಹಲಿಯಲ್ಲಿ ಇಂದು ಪಕ್ಷದ ಕಚೇರಿಯಲ್ಲಿ ಮಾತನಾಡಿದ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ, ಏರೋಸ್ಪೇಸ್ ಮತ್ತು ರಕ್ಷಣಾ ವಲಯದಲ್ಲಿನ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ 2024 ಸಂಸ್ಥೆಗೆ 5 ಎಕರೆ ಜಮೀನನ್ನು ನೀಡಿದೆ. ಈ ಕ್ಷೇತ್ರದಲ್ಲಿ ಯಾವುದೇ ಪೂರ್ವ ಅನುಭವ ಇಲ್ಲದಿದ್ದರೂ ಈ ಸಂಸ್ಥೆಗೆ 100 ಕೋಟಿ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನು ಹೇಗೆ ನೀಡಲಾಯಿತು ಎಂದು ಅವರು ಪ್ರಶ್ನಿಸಿದ್ದಾರೆ. ಪಂಜಾಬ್ ಪೊಲೀಸರು ರಾಜ್ಯಾದ್ಯಂತ ನಡೆಸಿರುವಂತಹ ಕಾರ್ಯಾಚರಣೆಯಲ್ಲಿ ಭಾರೀ ಪ್ರಮಾಣದ ಅಕ್ರಮ ಶಸ್ತಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ. ಗ್ಯಾಂಗ್ಸ್ಟರ್ ವಿರೋಧಿ ಕಾರ್ಯಪಡೆ ಜನವರಿಯಿಂದ ನಡೆಸಿದ ಕಾರ್ಯಾಚರಣೆಯಲ್ಲಿ ಇದುವರೆಗೆ 713 ಅಕ್ರಮ ಶಸ್ತಾಸ್ತ್ರ ಮತ್ತು 2000 ಅಧಿಕ ಸುತ್ತಿನ ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪಂಜಾಬ್ ಪೊಲೀಸ್ ಮಹಾನಿರ್ದೇಶಕ ಗೌರವ್ ಯಾದವ್ ತಿಳಿಸಿದ್ದಾರೆ. ಕೋಲ್ಕತ್ತಾದ ತರತಲಾ ಬಳಿ ನಿರ್ಮಾಣ ಹಂತದಲ್ಲಿದ್ದಂತಹ ದಾಸ್ತಾನು ಮಳಿಗೆಯ ಮೇಲ್ಛಾವಣಿ ಕುಸಿದು ಕನಿಷ್ಠ 5 ಮೃತಪಟ್ಟಿದ್ದಾರೆ. ಗಾಯಗೊಂಡವರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ದೆಹಲಿಯಲ್ಲಿ ಆರ್ಕೆ ಆಶ್ರಮ್ ಮಾರ್ಗ ಮತ್ತು ಇಂದ್ರಪ್ರಸ್ಥ ಪ್ರವೇಶ ನಡುವೆ ಮೆಟ್ರೋ ರೈಲು ಸಂಪರ್ಕ ಕಲ್ಪಿಸುವ ಸೆಂಟ್ರಲ್ ವೆಸ್ತಾ ಕಾರಿಡಾರ್ ಯೋಜನೆ ಕಾಮಗಾರಿಗೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರ ಖಾತೆ ಸಚಿವ ಮನೋಹರ್ ಲಾಲ್ ಇಂದು ಚಾಲನೆಯನ್ನು ನೀಡಿದರು. ಸೆಂಟ್ರಲ್ ಸೆಕ್ರೆಟರಿಯೇಟ್ ಮೆಟ್ರೋ ನಿಲ್ದಾಣದಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಸಚಿವ ಮನೋಹರ್ ಲಾಲ್, ಸುಮಾರು 9 ಕಿಲೋಮೀಟರ್ ಉದ್ದದ ಈ ಕಾರಿಡಾರ್ ಒಟ್ಟು 9 ಭೂಗತ ನಿಲ್ದಾಣಗಳನ್ನು ಹೊಂದಿರಲಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಈಗ ಫಿಫಾ ವಿಶ್ವಕಪ್ ಫುಟ್ಬಾಲ್ ಸುದ್ದಿ. ಕೆನಡಾದ ವ್ಯಾನ್ಕೋವರ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಕೆನಡಾ ಮತ್ತು ಸ್ವಿಜರ್ಲ್ಯಾಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಸಿಯಾಟಲ್ನಲ್ಲಿ ನಡೆಯಲಿರುವ ಮತ್ತೊಂದು ಪಂದ್ಯದಲ್ಲಿ ಬೋಸ್ನಿಯಾ ಕತಾರ್ ತಂಡವನ್ನು ಎದುರಿಸಲಿದೆ. ಈ 2 ಪಂದ್ಯಗಳು ಭಾರತೀಯ ಕಾಲಮಾನ ರಾತ್ರಿ 12:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯವರ್ಧನೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ದೂರ ಸಂವೇದಿ ಉಪಗ್ರಹಗಳ ಬಳಕೆ ಚರ್ಚೆ. ರಾಷ್ಟೀಯ ಹೆದ್ದಾರಿ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿ ತೆರವಿಗೆ ಪ್ರಾಧಿಕಾರದ ಕ್ರಮ. ಕಳೆದ ವರ್ಷ ವಿದೇಶಾಂಗ

0: ಸಚಿವಾಲಯದಿಂದ 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಸೇವೆ ವಿತರಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಕೆನಡಾ ಸ್ವಿಟ್ಜರ್ಲ್ಯಾಂಡ್ ಹಾಗೂ ಬೋಸ್ನಿಯಾ ಕತಾರ್ ಇಂದು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಬೆಂಗಳೂರು. ಸಿರಿಗಂಧ.

ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಸಿರಿಗಂಧ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಒಂದು ಯುದ್ಧವನ್ನು ಒಂದೇ ಒಂದು ಗುಂಡು ಸಹ ಹಾರಿಸದೆ ನಿಲ್ಲಿಸೋಕೆ ಸಾಧ್ಯನಾ? ಸ್ವಲ್ಪ ಯೋಚನೆ ಮಾಡಿ. ಬರೀ ಮಾತಿನಿಂದಲೇ ಇಡೀ ದೇಶದ ಹಣೆಬರಹವನ್ನು ಬದಲಾಯಿಸಿಬಿಡ್ಬೋದು ಅಂದರೆ ನೀವು ನಂಬ್ತೀರಾ? ಹೌದು, ಈ ಅದ್ಭುತವಾದಂತಹ ಶಕ್ತಿ ಯಾವುದು ಗೊತ್ತಾ? ಇದನ್ನೇ ನಾವು ಡಿಪ್ಲೊಮಸಿ ಅಥವಾ ರಾಜತಾಂತ್ರಿಕತೆ ಅಂತೀವಿ. ಇವತ್ತು ನಾವು ಜಗತ್ತಿನ ಅತಿ ದೊಡ್ಡ ದೊಡ್ಡ ದೇಶಗಳ ನಡುವೆ ಮಾತಿನ ಸೇತುವೆಯನ್ನು ಕಟ್ಟಿ ಶಾಂತಿ ಕಾಪಾಡ್ತಾ ಇರತಕ್ಕಂತಹ ಅಪ್ರತಿಮ ಮಹಿಳೆಯರ ಬಗ್ಗೆ ಮಾತನಾಡೋಣ. ಹಠ, ಜಾಣ್ಮೆ ಮತ್ತು ನಾಯಕತ್ವದಿಂದ ಜಗತ್ತನ್ನೇ ಗೆಲ್ತಾ ಇರತಕ್ಕಂತಹ ಮಹಿಳಾ ರಾಜತಾಂತ್ರಿಕರ ಇಂಟ್ರೆಸ್ಟಿಂಗ್ ಮಾತುಗಳೊಂದಿಗೆ ನಿಮ್ಮ ಪ್ರೀತಿಯ ಸಿರಿಗಂಧ ಕಾರ್ಯಕ್ರಮ ಈಗ ಶುರುವಾಗ್ತಾ ಇದೆ. ಇವತ್ತು ಜೂನ್ 24, ಅಂತಾರಾಷ್ಟ್ರೀಯ ಮಹಿಳಾ ರಾಜತಾಂತ್ರಿಕರ ದಿನ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಿಮ್ಮ ಜೊತೆಯಾಗಿರುವುದು ನಾನು, ನಿಮ್ಮ ರೇಡಿಯೋ ಗೆಳೆಯ ಕಿರಣ್ GMS.

ಸ್ನೇಹಿತರೆ, ಜೂನ್ 24 ಬಂತು ಅಂದರೆ ಅದಕ್ಕೊಂದು ವಿಶೇಷ ಅರ್ಥ ಇದೆ. ಏನಪ್ಪ ಅದು ಅಂತೀರಾ? ಪ್ರತಿ ವರ್ಷ ಜೂನ್ 24ನೇ ತಾರೀಕು ಇಡೀ ವಿಶ್ವವೇ ಅಂತಾರಾಷ್ಟ್ರೀಯ ಮಹಿಳಾ ರಾಜತಾಂತ್ರಿಕರ ದಿನ ಅಂದರೆ ಇಂಟರ್ನ್ಯಾಷನಲ್ ಡೇ ಆಫ್ ವುಮೆನ್ ಇನ್ ಡಿಪ್ಲೊಮಸಿ ಅಂತ ಆಚರಣೆ ಮಾಡ್ತಾರೆ. ಆದರೆ ನಿಮಗೊಂದು ವಿಷಯ ಗೊತ್ತಾ? ಈ ದಿನ ಆಚರಿಸೋಕ್ಕೆ ಶುರುವಾಗಿ ತುಂಬ ವರ್ಷಗಳೇನಾಗಿಲ್ಲ. ವಿಶ್ವಸಂಸ್ಥೆ ಇದನ್ನು ಜಾರಿಗೆ ತಂದಿದ್ದು ತೀರಾ ಇತ್ತೀಚೆಗೆ, ಅಂದರೆ 2022 ಇಸವಿಯಲ್ಲಿ. ಜಗತ್ತಿನಲ್ಲಿ ಶಾಂತಿ, ನಂಬಿಕೆ ಮತ್ತು ಸಹಕಾರದ ವಾತಾವರಣ ಮೂಡಿಸೋದಕ್ಕೆ ಅಂತ ಹೇಳಿ ಮಹಿಳೆಯರು ಪಡ್ತಾ ಇರುವಂತಹ ಶ್ರಮಕ್ಕೆ ಗೌರವವನ್ನು ಸೂಚಿಸೋದು ಈ ದಿನದ ಉದ್ದೇಶ. ಸ್ನೇಹಿತರೆ, ಎರಡು ದೇಶಗಳ ನಡುವೆ ಇರತಕ್ಕಂತಹ ಗಡಿರೇಖೆಗಳು ದೇಶಗಳನ್ನು ಬೇರ್ಪಡಿಸಬಹುದು ನಿಜ, ಆದರೆ ಈ ಮಹಿಳೆಯರ ರಾಜತಾಂತ್ರಿಕ ನಡೆಗಳು ಇದೆಯಲ್ಲ, ಇವು ಜನರ ಹೃದಯಗಳನ್ನು ಜೋಡಿಸ್ತಾವಂತೆಯೇ.

ಸ್ನೇಹಿತರೆ, ಅಂದಹಾಗೆ ಈ ರಾಜತಾಂತ್ರಿಕತೆ ಅಥವಾ ಡಿಪ್ಲೊಮಸಿ ಅಂದರೆ ನಿಮಗೇನು ಅನಿಸುತ್ತೆ? ಸೂಟು ಬೂಟು ಹಾಕ್ಕೊಂಡು ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಬಂದು ಐಷಾರಾಮಿ ಹೋಟೆಲ್ಗಳಲ್ಲಿ ಮೀಟಿಂಗ್ ಮಾಡೋದಷ್ಟೇ ರಾಜತಾಂತ್ರಿಕತೆ ಅಲ್ಲ ಸ್ನೇಹಿತರೆ. ಅದು ನಿಜವಾದ ಸಂವಾದದ ಶಕ್ತಿ, ಅಂದರೆ ಕಾನ್ವರ್ಸೇಷನಲ್ ಪವರ್ ಅಂತಾರೆ. ಎಲ್ಲೂ ಯುದ್ಧ ಆಗದೆ ಇರೋ ಥರ ಮಾತುಕತೆಯಿಂದನೇ ಸಮಸ್ಯೆಗಳನ್ನು ಬಗೆಹರಿಸೋದು ಇದರ ವಿಶೇಷತೆ. ವೈರತ್ವ ಇರೋ ಜಾಗದಲ್ಲಿ ವಿಶ್ವಾಸ ಮೂಡಿಸಿ ಸಂಘರ್ಷದ ಬದಲು ಸಹಕಾರದ ದಾರಿ ಹುಡುಕ್ತಕ್ಕಂತಹ ಅದ್ಭುತ ಕಲೆ ಇದು. ಇಂತಹ ಕಠಿಣ ಸನ್ನಿವೇಶಗಳನ್ನು ತುಂಬ ಮೃದುವಾಗಿ ಅಷ್ಟೇ ಗಟ್ಟಿಯಾಗಿ ನಿಭಾಯಿಸುವಂತಹ ಕೆಲಸ ಮಾಡೋದ್ರಲ್ಲಿ ನಮ್ಮ ಮಹಿಳೆಯರು ಇವತ್ತು ಜಗತ್ತಿನಾದ್ಯಂತ ತುಂಬ ಸದ್ದು ಮಾಡ್ತಾ ಇದ್ದಾರೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಟಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

ಸ್ನೇಹಿತರೆ, ಒಂದು ಕಾಲ ಇತ್ತು, ಇಂಟರ್ನ್ಯಾಷನಲ್ ಮೀಟಿಂಗ್ಗಳ ಫೋಟೋ ನೋಡಿದರೆ ಅಲ್ಲಿ ಬರೀ ಪುರುಷರೇ ಕಾಣಿಸ್ತಾ ಇದ್ರು. ಹೌದು, ಈ ರಾಜತಾಂತ್ರಿಕ ವಲಯದಲ್ಲಿ ಮಹಿಳೆಯರಿಗೆ ಅವಕಾಶ ಸಿಗೋದಾಗಿರಲಿ, ಅವರ ಪ್ರವೇಶವೇ ಕಷ್ಟ ಇತ್ತು. ಆದರೆ ಇವತ್ತು ಕಾಲ ಬದಲಾಗಿದೆ. ಜಗತ್ತಿನ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ರಾಯಭಾರಿಗಳಾಗಿ, ವಿದೇಶಾಂಗ ನೀತಿಯ ತಜ್ಞರಾಗಿ, ಯುದ್ಧ ನಿಲ್ಲಿಸುವಂತಹ ಶಾಂತಿ ಮಾತುಕತೆಯ ಮುಂಚೂಣಿ ನಾಯಕರಾಗಿ ಮಹಿಳೆಯರು ಗ್ಲೋಬಲ್ ಸ್ಟೇಜ್ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ. ಅಡೆತಡೆಗಳ ಗೋಡೆಗಳನ್ನು ಒಡೆದು ಅವರು ಸಾಧಿಸಿದ ಈ ಯಶಸ್ಸು ಇವತ್ತಿನ ಹೆಣ್ಣು ಮಕ್ಕಳಿಗೆ ನಾವು ಯಾವುದರಲ್ಲೂ ಕಮ್ಮಿ ಇಲ್ಲ ಅನ್ನೋ ದೊಡ್ಡ ಇನ್ಸ್ಪಿರೇಷನ್ ಕೊಡ್ತಿದೆ.

ಸ್ನೇಹಿತರೆ, ಇನ್ನು ನಮ್ಮ ಭಾರತದ ಹೆಣ್ಣು ಮಕ್ಕಳು ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂತಹ ಸಾಧನೆ ಕೇಳಿದರೆ ನಿಮಗೆ ಹೆಮ್ಮೆ ಅನಿಸುತ್ತೆ. ಭಾರತದ ಮೊದಲ ಮಹಿಳಾ ರಾಜತಾಂತ್ರಿಕ ಸಿಬಿ ಮುತ್ತಮ್ಮ ನೆನಪಿದ್ದಾರಾ? ಅವರು ಒಬ್ಬರು IFS ಅಧಿಕಾರಿ, ಬಹಳ ಕಷ್ಟಪಟ್ಟು IFS ಅಧಿಕಾರಿಯಾದವರು. ಇನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದಂತಹ ವಿಜಯಲಕ್ಷ್ಮಿ ಪಂಡಿತ್ ಅವರ ಹೆಸರು ಈ ವಿಶ್ವದ ಇತಿಹಾಸದಲ್ಲೇ ಅಚ್ಚಳಿಯದೆ ಉಳಿದಿದೆ. ವಿಶ್ವಸಂಸ್ಥೆಯಲ್ಲಿ ಭಾರತದ ಧ್ವನಿಯಾಗಿ ಗರ್ಜಿಸಿದ ರುಚಿರಾ ಕಾಂಬೋಜ್ ಅವರು ಬಹಳ ದೊಡ್ಡ ಸಾಧನೆಯನ್ನೇ ಮಾಡಿದ್ದಾರೆ. ಇವರೆಲ್ಲರೂ ಜಾಗತಿಕ ಮಟ್ಟದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಎತ್ತಿ ಹಿಡಿದಿದ್ದಾರೆ. ಇನ್ನು ಸಿಬಿ ಮುತ್ತಮ್ಮ ಅವರ ಕತೆ ಅಂತೂ ತುಂಬ ಪ್ರೇರಣಾತ್ಮಕವಾಗಿದೆ. ಒಂದು ಹಾಡು ಕೇಳಿಬನ್ನಿ, ನಂತರ ಇವ್ರ ಬಗ್ಗೆ ಮಾತನಾಡೋಣ.

ಸ್ನೇಹಿತರೆ, ಭಾರತೀಯ ರಾಜತಾಂತ್ರಿಕ ಇತಿಹಾಸದ ಧೀಮಂತ ಮಹಿಳೆ, ಕೊಡಗಿನ ಹೆಮ್ಮೆಯ ಮಗಳು ಚೋನಿರಾ ಬೆಳ್ಳಿಯಪ್ಪ ಮುತ್ತಮ್ಮ, ಅಂದರೆ ಸಿಬಿ ಮುತ್ತಮ್ಮ. ಇವರ ಜೀವನ ಯಾರಿಗಾದರೂ ಸ್ಫೂರ್ತಿ ತುಂಬುವಂತಹ ಒಂದು ರೋಚಕ ಕಥೆ ಕಣ್ರಿ. ಚಿಕ್ಕ ವಯಸ್ಸಿನಲ್ಲೇ ತಮ್ಮ ತಂದೆಯನ್ನು ಕಳ್ಕೊಂಡರೂ ಸಹ ತಾಯಿಯ ಪ್ರೋತ್ಸಾಹದಿಂದ ಅಸಾಧಾರಣ ವಿದ್ಯಾಭ್ಯಾಸ ಪಡಿತಾರೆ. ಆ ವಿದ್ಯಾಭ್ಯಾಸವನ್ನು ಪಡೆದು 1949 ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಅತ್ಯುತ್ತಮ ಯಶಸ್ಸು ಗಳಿಸ್ತಾರೆ. ಇವರು ಭಾರತದ ಮೊದಲ ಮಹಿಳಾ IFS, ಇಂಡಿಯನ್ ಫಾರಿನ್ ಸರ್ವಿಸ್ ಅಧಿಕಾರಿ ಅನ್ನುವಂತಹ ಐತಿಹಾಸಿಕ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ.

ಈ ಸೇವೆಯಲ್ಲಿ ಇವರು ಮೊದಲ ಹೆಣ್ಣು ಅಧಿಕಾರಿಯಾಗಿರೋದ್ರಿಂದ ಬಹಳಷ್ಟು ಅಡೆತಡೆಗಳನ್ನೆಲ್ಲ ದಾಟಿ ಇವತ್ತಿಗೂ ಸಹ ನಮ್ಮ ಹೆಣ್ಣು ಮಕ್ಕಳಿಗೆ ಪ್ರೇರಣೆಯಾಗಿದ್ದಾರೆ.

ಸ್ನೇಹಿತರೆ, ಸ್ವಲ್ಪ ಯೋಚನೆ ಮಾಡಿ, ಪುರುಷರಿಗಿಂತ ಮಹಿಳೆಯರು ರಾಜತಾಂತ್ರಿಕತೆಯಲ್ಲಿ ಯಾಕೆ ಹೆಚ್ಚು ಯಶಸ್ವಿ ಆಗ್ತಾರೆ? ವಿಜ್ಞಾನ ಮತ್ತು ಮನಃಶಾಸ್ತ್ರದ ಪ್ರಕಾರ ಮಹಿಳೆಯರಲ್ಲಿ ಇತರರ ಭಾವನೆಗಳನ್ನು ಗ್ರಹಿಸುವ ಮತ್ತು ಸಮಾಧಾನದಿಂದ ಆಲಿಸುವಂತಹ ಸಹಾನುಭೂತಿ ಅಂದರೆ ಎಂಪತಿ ಗುಣ ಸಹಜವಾಗಿಯೇ ಹೆಚ್ಚಿರುತ್ತಂತೆ. ಕೇವಲ ವೈಯಕ್ತಿಕ ಪ್ರತಿಷ್ಠೆಗೆ ಅಂದರೆ ಈಗೋಗೆ ಮಹತ್ವ ನೀಡೋದ್ರ ಬದಲಿಗೆ ಅವರು ಬಿಕ್ಕಟ್ಟಿನ ಸಂದರ್ಭಗಳಲ್ಲೂ ಸಹ ಎಲ್ಲರಿಗೂ ಸಮ್ಮತವಾಗುವಂತಹ ಸಂವಾದದ ಮಾರ್ಗವನ್ನು ಕಂಡುಕೊಳ್ತಾರಂತೆ. ಎಂತಹ ಕಠಿಣ ಪರಿಸ್ಥಿತಿ ಇದ್ದರೂ ತಾಳ್ಮೆ ಕಳೆದುಕೊಳ್ಳದೆ ದೃಢವಾದ ನಿರ್ಧಾರಗಳನ್ನು ತೆಗೆದುಕೊಂಡು ಈ ಸಮತೋಲನದ ಕಲೆ ಮಹಿಳೆಯರಿಗೆ ಒಲಿದಿರತಕ್ಕಂಥ ಒಂದು ಅದ್ಭುತ ಸಾಮರ್ಥ್ಯ ಆಗಿದೆ.

ಈಗ ನಮ್ಮ ಯುವ ಜನತೆಗೆ, ಅದರಲ್ಲೂ ಕಾಲೇಜ್ ಸ್ಟೂಡೆಂಟ್ಸ್ಗೆ ಒಂದು ಮಾತು. ಈಗ ಟಿವಿ ಮೊಬೈಲ್ನಲ್ಲಿ ಇಂಟರ್ನ್ಯಾಷನಲ್ ನ್ಯೂಸ್ ನೋಡುವಾಗ ಇದೆಲ್ಲ ನಮ್ಗೆ ಯಾಕೆ ಅನಿಸ್ಬೋದು, ಆದರೆ ನೆನ್ಪಿಟ್ಕೊಳ್ಳಿ, ಇವತ್ತು ಕ್ಲಾಸ್ ರೂಮ್ನಲ್ಲಿ ಕೂತಿರೋ ಪ್ರತಿಯೊಬ್ಬ ವಿದ್ಯಾರ್ಥಿನಿಯೂ ನಾಳೆ ಭಾರತವನ್ನು ಜಗತ್ತಿನ ಮುಂದೆ ಮುನ್ನಡೆಸತಕ್ಕಂತಹ ಡಿಪ್ಲೊಮ್ಯಾಟ್ ಆಗಬಹುದು. ಹೊಸ ಭಾಷೆಗಳನ್ನು ಕಲಿಯಿರಿ, ಪ್ರಚಲಿತ ವಿದ್ಯಮಾನ

ಸ್ನೇಹಿತರೆ, ಒಂದು ಪೆನ್ನಿನ ಪವರ್ ಎಷ್ಟಿರುತ್ತೆ ಗೊತ್ತಾ? ಯುದ್ಧ ಭೂಮಿಯಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡಿ ಸಾಧಿಸೋಕೆ ಆಗದೇ ಇರತಕ್ಕಂತಹ ಶಾಂತಿಯನ್ನು ಇಬ್ಬರು ರಾಜತಾಂತ್ರಿಕರು ಟೇಬಲ್ ಮೇಲೆ ಕುಳಿತು ಸಹಿ ಹಾಕುವ ಒಂದು ಕಾಗದ ತುಂಡು ಸಾಧಿಸಿಬಿಡುತ್ತಂತೆ. ಈ ಒಂದೇ ಒಂದು ಸಹಿ ಲಕ್ಷಾಂತರ ಜನರ ಜೀವವನ್ನು ಉಳಿಸಬಹುದು, ವರ್ಷಗಳ ಕಾಲದ ದ್ವೇಷವನ್ನು ಮರೆಸಬಹುದು. ಜಗತ್ತನ್ನು ರಕ್ಷಿಸುವ ಈ ಮೌನ ಕ್ರಾಂತಿಯಲ್ಲಿ ಮಹಿಳೆಯರ ಪಾತ್ರ ನಿಜಕ್ಕೂ ಅನನ್ಯ. ಇದು ಕೇವಲ ರಾಜಕೀಯದ ಗೆಲುವಲ್ಲ, ಒಟ್ಟಾರೆ ಮಾನವೀಯತೆಗೆ ಸಿಕ್ಕಂತಹ ಜಯ.

ಸ್ನೇಹಿತರೆ, ನಾವು ಇಷ್ಟೊತ್ತು ಇಷ್ಟೆಲ್ಲ ಮಾತನಾಡಿದ್ವಿ, ಆದರೆ ಇಷ್ಟೆಲ್ಲ ಸಾಧಿಸೋಕೆ ಹೆಣ್ಣು ಮಕ್ಕಳಿಗೆ ನಾವು ಮಾಡಬೇಕಾಗಿರೋದು ಇಷ್ಟೇ. ಪ್ರತಿಯೊಬ್ಬ ಮಹಿಳೆಯು ಇಂತಹ ಉನ್ನತ ಸ್ಥಾನಕ್ಕೆ ತಲುಪಬೇಕಾದರೆ ಅವರಿಗೆ ಸಮಾಜದಲ್ಲಿ ಸಮಾನ ಅವಕಾಶ, ಸರಿಯಾದ ಶಿಕ್ಷಣ ಮತ್ತು ಸೂಕ್ತ ಪ್ರೋತ್ಸಾಹ ಸಿಗಬೇಕು ಅಲ್ವಾ? ಹೆಣ್ಮಕ್ಳಿಗೆ ಇದೆಲ್ಲ ಯಾಕೆ ಅನ್ನೋ ಹಳೆಯ ಮೈಂಡ್ಸೆಟ್ನ ಬಿಟ್ಟು ಅವರಲ್ಲಿರ್ತಕ್ಕಂತಹ ಲೀಡರ್ಶಿಪ್ ಕ್ವಾಲಿಟಿಗಳನ್ನು ಗುರುತಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಒಂದು ಮನೆಯಲ್ಲಿ ಹೆಣ್ಣುಮಗಳು ಮ್ಯಾನೇಜ್ಮೆಂಟ್ ಕಲಿತರೆ ಆ ಕುಟುಂಬ ಉದ್ಧಾರ ಆಗುತ್ತೆ, ಅದೇ ಹೆಣ್ಣುಮಗಳು ದೇಶ ಮುನ್ನಡೆಸಿದರೆ ಇಡೀ ಜಗತ್ತೇ ಬೆಳಗುತ್ತೆ

0: ಸ್ನೇಹಿತರೆ, ಕೊನೆಯದಾಗಿ ಕಾರ್ಯಕ್ರಮಕ್ಕೆ ವಿದಾಯ ಹೇಳುವಂತಹ ಸಮಯ ಬಂದಾಯಿತು. ಇವತ್ತಿನ ಈ ಅಂತಾರಾಷ್ಟ್ರೀಯ ಮಹಿಳಾ ರಾಜತಾಂತ್ರಿಕರ ದಿನ ಜಗತ್ತನ್ನು ಯುದ್ಧದ ಕಾರ್ಮೋಡದಿಂದ ದೂರ ಇಟ್ಟು ಪ್ರೀತಿ ಮತ್ತು ವಿಶ್ವಾಸದಿಂದ ಜೋಡಿಸ್ತಾ ಇರುವಂತಹ ಎಲ್ಲ ಮಹಿಳಾ ರಾಯಭಾರಿಗಳಿಗೆ ನಮ್ಮ ಕಡೆಯಿಂದ ದೊಡ್ಡ ಸಲ್ಯೂಟ್. ಪ್ರತಿಯೊಬ್ಬ ಹೆಣ್ಣು ಮಗಳ ಕನಸಿಗೂ ರೆಕ್ಕೆ ಸಿಗಲಿ, ಅವರ ಧ್ವನಿಗೆ ಜಗತ್ತಿನಲ್ಲಿ ತಕ್ಕ ಗೌರವ ಸಿಗಲಿ ಅನ್ನೋದೇ ಇವತ್ತಿನ ಈ ಕಾರ್ಯಕ್ರಮದ ಆಶಯ. ನಾನು ನಿಮ್ಮ ಪ್ರೀತಿಯ ಕಿರಣ್ ಜಿ ಎಮ್ ಎಸ್. ಇಷ್ಟೊತ್ತು ನನ್ನ ಜೊತೆ ಇಂಟ್ರೆಸ್ಟಿಂಗ್ ಆಗಿ ಈ ಕಾರ್ಯಕ್ರಮ ಆಲಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೆ ಸದಾ ಖುಷಿಯಾಗಿರಿ. ನಮಸ್ಕಾರ.
1: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ

0: ಆಕಾಶವಾಣಿ ಇದೀಗ ಸಮಯ 8:45 ಇನ್ನು ಮುಂದೆ ಕೇಳಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನಮಸ್ಕಾರ. ಆಕಾಶವಾಣಿ ಸೆ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ಪ್ರಿಯಾಂಕಾ ಅರೋರಾ. वाणिज्य और उद्योग मंत्री पीयूष गोयल ने अमेरिका के व्यापार प्रतिनिधि दूत जेमिसन ग्रीर के साथ

0: completely cut off due to landslides in three different locations in Tamin Long district. Manipur has been witnessing torrential rainfall over the last few days, especially in hill districts. The India Meteorological Department, IMD, has forecast heavy rainfall over parts of the northeastern region, Jharkhand, Maharashtra, Odisha, sub-Himalayan West Bengal, Telangana, coastal Karnataka, Konkan and Goa tomorrow. The Met Department has also predicted thunder squalls with wind over Madhya Maharashtra, Marathwada and West Madhya Pradesh till tomorrow, while similar weather conditions are likely to prevail over Bihar during the next 2 days. According to IMD, West Rajasthan is likely to experience dust storm conditions tomorrow. The central government has approved over 211 crore rupees towards the construction of 96 roadworks in Tripura under Pradhan Mantri Gram Sadak Yojana Batch 1 for the financial year 2026-27. This covers a length of more than 160 kilometers of roads in the state. The Ministry of Rural Development said the approved projects will provide all-weather road connectivity to 96 habitations in the state for the first time. Vice President C.P. Radhakrishnan today released a book in New Delhi titled VIP Culture in India, Power, Privilege and Distance from Democracy. Addressing the gathering, Mr. Radhakrishnan said, democracy flourishes when public office is viewed as a responsibility rather than a privilege.
1: The book reflects distance which emerges between the institutions of power and the ordinary citizens. It also underlines the need to bridge the distance between both through people-centric governance. It also underlines that Bharat is the world's largest democracy and is also called the mother of democracy. Our constitution envisions a society based on justice, equality, liberty and fraternity.
0: Fugitive diamond merchant Nirav Modi has been directed by a UK court to pay over $11 million to the Bank of India. The ruling was delivered by the High Court in London. Justice Simon Tinkler held that Modi is liable under a personal guarantee linked to a loan extended to a Dubai-based firm, Firestar Diamond FZE. Benchmark domestic equity indices rose around 1% today, supported by lower crude oil prices and value buying. We have a report.
2: Sensex climbed 791 points to close at 76,991. Nifty also added 198 points to settle at 24,022. In the broader market, on the National Stock Exchange, the Mid-Cap 100 index gained 0.1% and the Small-Cap 100 added 0.4%. In the foreign exchange market today, the rupee appreciated by 8 paise to close at 94 rupees and 66 paise against the US dollar. In the Indian bullion market, 24 carat gold was trading 1.9% lower at 1,44,050 rupees per 10 grams, while silver was trading 1.6% down at 2,22,840 rupees per kilogram. With Ayushi's report, Arjun Chaudhary for Akashwani News.
0: In the FIFA World Cup, Canada will take on Switzerland in a Group B match at Vancouver in Canada tonight. The match is scheduled to begin at 12:30 a.m. IST. In another fixture, Bosnia-Herzegovina will face Qatar at Seattle Stadium in Washington. Earlier, Colombia qualified for the round of 32 after beating DR Congo 1-0 in their Group K match in Guadalajara, Mexico today. And now before we end the bulletin, the headlines once again. Commerce and Industry Minister Piyush Goyal reviews progress of trade talks with U.S. Trade Representative Ambassador Jamieson Greer. External Affairs Minister S. Jaishankar meets his South Korean counterpart Cho Hyun in Seoul, calls for stronger India-South Korea ties amid global challenges. Oman announces opening of a temporary maritime corridor through Strait of Hormuz. 5 people killed after under-construction godown crashes in Kolkata, rescue efforts in full swing. Heavy rain triggers flash floods in Arunachal, high alert issued in Assam. And in FIFA World Cup, Canada to take on Switzerland in a Group B match at Vancouver tonight. That is all in the news at 9. Good night.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ: ಎನ್ಡಿಎ ಸರ್ಕಾರದ 12 ವರ್ಷ, ಶಿಕ್ಷಣ ಪ್ರವೇಶ, ಕಲಿಕೆಯ ಫಲಿತಾಂಶ ಮತ್ತು ಮೂಲಸೌಕರ್ಯಗಳ ಬಲವರ್ಧನೆ. ಭಾರತದ ಅಭಿವೃದ್ಧಿಯ ಪಥ ಲಿಂಗ ಪ್ರಾತಿನಿಧ್ಯ ಮತ್ತು ಸಾಂಸ್ಥಿಕ ಪ್ರವೇಶದಲ್ಲಿನ ಐತಿಹಾಸಿಕ ಅಂತರವನ್ನು ಕಡಿಮೆ ಮಾಡುವ ಬಹುವಲಯದ ವಿಧಾನವಾಗಿದೆ. ಆಧುನೀಕರಿಸಿದ ಭೌತಿಕ ಮೂಲಸೌಕರ್ಯ ಮತ್ತು ಸುಧಾರಿತ ಡಿಜಿಟಲ್ ಶಿಕ್ಷಣ ಚೌಕಟ್ಟುಗಳ ಕಾರ್ಯತಂತ್ರದ ಏಕೀಕರಣವು ಹಿಂದುಳಿದ ಸಮುದಾಯಗಳಿಗೆ ಶೈಕ್ಷಣಿಕ ಅವಕಾಶಗಳನ್ನು ವಿಸ್ತರಿಸಿದೆ. ಸಮಗ್ರ ಶಿಕ್ಷಣ ಅಭಿಯಾನವನ್ನು 2018-19 ಪ್ರಾರಂಭಿಸಲಾಯಿತು. ಇದು ಸರ್ವ ಶಿಕ್ಷಣ ಅಭಿಯಾನ, ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಮತ್ತು ಶಿಕ್ಷಕರ ಶಿಕ್ಷಣ ಯೋಜನೆಗಳನ್ನು ಒಳಗೊಂಡಿದೆ. ಈ ಉಪಕ್ರಮವು ಮೂಲಸೌಕರ್ಯಗಳನ್ನು ಆಧುನೀಕರಿಸುವ, ಡಿಜಿಟಲ್ ಕಲಿಕೆಯನ್ನು ಸಾಂಸ್ಥಿಕಗೊಳಿಸುವ ಮತ್ತು ವೃತ್ತಿಪರ ತರಬೇತಿಯನ್ನು ಹೆಚ್ಚಿಸುವ ಮೂಲಕ ಸಾರ್ವತ್ರಿಕ ಪ್ರವೇಶ ಮತ್ತು ಶೈಕ್ಷಣಿಕ ಒಳಗೊಳ್ಳುವಿಕೆಗೆ ಆದ್ಯತೆ ನೀಡುತ್ತದೆ. ಯೋಜನೆಯಡಿ 4073 ಶಾಲೆಗಳನ್ನು ಮೇಲ್ದರ್ಜೆಗೇರಿಸಲಾಗಿದೆ ಮತ್ತು ಸ್ಮಾರ್ಟ್ ತರಗತಿಗಳು ಸೇರಿದಂತೆ 1.49 ಲಕ್ಷ ಐಸಿಟಿ ಹಾಗೂ ಡಿಜಿಟಲ್ ಉಪಕ್ರಮಗಳನ್ನು ಜಾರಿಗೆ ತರಲಾಗಿದೆ. 2018-19 2025-26 ಅವಧಿಯಲ್ಲಿ 25,000 ಶಾಲೆಗಳನ್ನು ಕೌಶಲ್ಯ ಶಿಕ್ಷಣದ ವ್ಯಾಪ್ತಿಗೆ ತರಲಾಗಿದೆ. ಇದಲ್ಲದೆ ಈ ಯೋಜನೆಯು ಲಿಂಗ ನಿರ್ದಿಷ್ಟ ಮೂಲಸೌಕರ್ಯವನ್ನು ಗಮನಾರ್ಹವಾಗಿ ಸುಧಾರಿಸಿದೆ. ಪ್ರಸ್ತುತ ಶೇಕಡ 97.3% ಶಾಲೆಗಳು ಕಾರ್ಯನಿರ್ವಹಿಸುವ ಮಹಿಳಾ ನೈರ್ಮಲ್ಯ ಸೌಲಭ್ಯಗಳನ್ನು ಹೊಂದಿವೆ. ವಿಶೇಷ ಮಹಿಳಾ ನೈರ್ಮಲ್ಯ ಸೌಲಭ್ಯಗಳನ್ನು ಒದಗಿಸುವ ಶಾಲೆಗಳ ಒಟ್ಟು ಸಂಖ್ಯೆ 2013-14 13.5 ಲಕ್ಷದಿಂದ 2024-25 ವೇಳೆಗೆ 14.2 ಲಕ್ಷಕ್ಕೆ ವಿಸ್ತರಣೆಯಾಗಿದೆ. 2014-15 ಶಾಲೆಗಳಲ್ಲಿ ಬಾಲಕಿಯರಿಗಾಗಿ 1.39 ಲಕ್ಷಕ್ಕೂ ಹೆಚ್ಚು ಪ್ರತ್ಯೇಕ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಈ ಲಿಂಗ ಸಂವೇದನಾಶೀಲ ನೈರ್ಮಲ್ಯ ಮೂಲಸೌಕರ್ಯದ ವಿಸ್ತರಣೆಯು ಬಾಲಕಿಯರ ಶಾಲಾ ತೊರೆಯುವಿಕೆ ಕಡಿಮೆ ಮಾಡಲು ಮತ್ತು ಅವರ ಶಿಕ್ಷಣದ ನಿರಂತರ ಭಾಗವಹಿಸುವಿಕೆಯನ್ನು ಬೆಂಬಲಿಸಲು ಕೊಡುಗೆ ನೀಡಿದೆ. ಪ್ರಾಥಮಿಕ ಶಾಲಾ ಮಟ್ಟದಲ್ಲಿ ಬಾಲಕಿಯರ ಶಾಲಾ ತೊರೆಯುವಿಕೆಯ ಪ್ರಮಾಣ 2013-14 4.6% 2024-25 0.3% ಇಳಿಕೆಯಾಗಿದೆ. ಪ್ರೌಢಶಾಲಾ ಮಟ್ಟದಲ್ಲಿ 2024-25 11.5% ಕಡಿಮೆಯಾಗಿದೆ. ಸಂವಿಧಾನದ 103ನೇ ತಿದ್ದುಪಡಿ ಕಾಯ್ದೆ 2019 ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರವೇಶ ಮತ್ತು ಉದ್ಯೋಗಕ್ಕಾಗಿ ಆರ್ಥಿಕವಾಗಿ ದುರ್ಬಲ ವಿಭಾಗ ಇಡಬ್ಲ್ಯೂಎಸ್ಗೆ ಮೀಸಲಾತಿಯನ್ನು ಸಕ್ರಿಯಗೊಳಿಸಿತು. ಅಸ್ತಿತ್ವದಲ್ಲಿರುವ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಮೀಸಲಾತಿ ವರ್ಗಗಳ ಹೊರತಾಗಿರುವ ಅಭ್ಯರ್ಥಿಗಳಿಗೆ ಶೇಕಡ 10 ಇಡಬ್ಲ್ಯೂಎಸ್ ಮೀಸಲಾತಿ ಲಭ್ಯವಿದೆ. ಈ ನಿರ್ಧಾರವು ಸಾಮಾನ್ಯ ವರ್ಗದ ಆರ್ಥಿಕವಾಗಿ ಹಿಂದುಳಿದ ವ್ಯಕ್ತಿಗಳಿಗೆ ಪ್ರಯೋಜನವನ್ನು ನೀಡಿದೆ. ವಾರ್ಷಿಕ ಕುಟುಂಬ ಆದಾಯದ ಮಿತಿ 8 ಲಕ್ಷ ರೂಪಾಯಿ ಆಗಿದ್ದು ಅರ್ಹ ಇಡಬ್ಲ್ಯೂಎಸ್ ಫಲಾನುಭವಿಗಳನ್ನು ಗುರುತಿಸುತ್ತದೆ. 2015 ಪ್ರಾರಂಭವಾದ ಬೇಟಿ ಬಚಾವೋ ಬೇಟಿ ಪಢಾವೋ ಉಪಕ್ರಮವು ಸಮಗ್ರ ಮತ್ತು ಬಹುವಲಯದ ಮಧ್ಯಸ್ಥಿಕೆಯನ್ನು ಪ್ರತಿನಿಧಿಸುತ್ತದೆ. ಇದು ಮಕ್ಕಳ ಲಿಂಗಾನುಪಾತದ ಇಳಿಕೆಯನ್ನು ನಿವಾರಿಸಲು ಮತ್ತು ಲಿಂಗಪಕ್ಷಪಾತಿ ಲಿಂಗ ಆಯ್ಕೆಯ ಪದ್ದತಿಗಳ ವಿರುದ್ದ ಹೋರಾಡಲು ವಿನ್ಯಾಸಗೊಳಿಸಲಾಗಿದೆ. ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಅಭಿವೃದ್ಧಿ, ಈ ಮೂರು ಚೌಕಟ್ಟುಗಳನ್ನು ಸಂಯೋಜಿಸುವ ಮೂಲಕ ಕಾರ್ಯಕ್ರಮವು ಬಾಲಕಿಯರ ಬದುಕುಳಿಯುವಿಕೆ, ರಕ್ಷಣೆ ಮತ್ತು ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತದೆ. ಯೋಜನೆಯ ನಿರಂತರ ಅನುಷ್ಠಾನವು ಲಿಂಗ ಸಂಬಂಧಿತ ಸೂಚಕಗಳಲ್ಲಿ ಗಮನಾರ್ಹ ಸುಧಾರಣೆಗಳಿಗೆ ಕೊಡುಗೆ ನೀಡಿದೆ. 2011 ಜನಗಣತಿಯ ಪ್ರಕಾರ ಲಿಂಗಾನುಪಾತವು 1,000 ಪುರುಷರಿಗೆ 943 ಮಹಿಳೆಯರಿದ್ದು 2021 ವೇಳೆಗೆ 1,020 ಸುಧಾರಿಸಿದೆ. ಇದಲ್ಲದೆ ಬಾಲಕಿಯರ ಪ್ರೌಢಶಾಲಾ ದಾಖಲಾತಿಯು 2014-15 ಶೇಕಡ 75.51 2024-25 ವೇಳೆಗೆ ಶೇಕಡ 80.2 ವಿಸ್ತರಿಸಿದೆ. ಇದು ಶಿಕ್ಷಣದಲ್ಲಿ ಲಿಂಗ ಸಮಾನತೆಯತ್ತ ಬದಲಾವಣೆಯನ್ನು ಪ್ರತಿಬಿಂಬಿಸುತ್ತದೆ. ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯ ಯೋಜನೆಯು ಕಳೆದ ದಶಕದಲ್ಲಿ ಗಮನಾರ್ಹವಾಗಿ ವಿಸ್ತರಣೆಯಾಗಿದೆ. ಮಂಜೂರಾದ ಕೆಜಿಬಿವಿಗಳ ಸಂಖ್ಯೆ 2014-15 3,609 5,639 ಏರಿದೆ. ಈ ಅವಧಿಯಲ್ಲಿ ಒಟ್ಟು ವಸತಿ ಸಾಮರ್ಥ್ಯವು 8.07 ಲಕ್ಷ ಬಾಲಕಿಯರಿಗೆ ಹೆಚ್ಚಾಗಿದೆ. 2024-25 ಹೊತ್ತಿಗೆ ದೇಶಾದ್ಯಂತ 5,133 ಕೆಜಿಬಿವಿಗಳು ಕಾರ್ಯನಿರ್ವಹಿಸುತ್ತಿವೆ. ವಿದ್ಯಾರ್ಥಿಗಳ ದಾಖಲಾತಿಯು 2014-15 3.52 ಲಕ್ಷದಿಂದ 7.11 ಲಕ್ಷಕ್ಕೆ ಏರಿಕೆಯಾಗಿದೆ. ಕೆಜಿಬಿವಿಗಳು ಹಿಂದುಳಿದ ಸಮುದಾಯಗಳ ಬಾಲಕಿಯರಿಗೆ ವಸತಿ ಸಹಿತ ಶಾಲಾ ಸೌಲಭ್ಯಗಳನ್ನು ಒದಗಿಸುತ್ತವೆ. ಈ ಯೋಜನೆಯು ಪ್ರಾಥಮಿಕವಾಗಿ ಎಸ್ಸಿ ಎಸ್ಟಿ ಒಬಿಸಿ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿದ ಬಾಲಕಿಯರಿಗೆ ಬೆಂಬಲ ನೀಡುತ್ತದೆ. ಸಮಗ್ರ ಶಿಕ್ಷಣದ ಅಡಿಯಲ್ಲಿ 12ನೇ ತರಗತಿಯವರೆಗೆ ವಸತಿ ಸಹಿತ ಶಿಕ್ಷಣವನ್ನು ಒದಗಿಸಲು ಕೆಜಿಬಿವಿಗಳನ್ನು ವಿಸ್ತರಿಸಲಾಗುತ್ತಿದೆ. ಮಾರ್ಚ್ 2024 ಹೊತ್ತಿಗೆ 313 ಶಾಲೆಗಳನ್ನು 10ನೇ ತರಗತಿಯವರೆಗೆ ಮತ್ತು 2303 ಶಾಲೆಗಳನ್ನು 12ನೇ ತರಗತಿಯವರೆಗೆ ಶಿಕ್ಷಣದವರೆಗೆ ಮೇಲ್ದರ್ಜೆಗೇರಿಸಿದ್ದು ಒಟ್ಟು 2616 ಶಾಲೆಗಳನ್ನು ಮೇಲ್ದರ್ಜೆಗೇರಿಸಲಾಗಿದೆ. ಹೀಗಾಗಿ ಈ ಯೋಜನೆಯು ಶೈಕ್ಷಣಿಕ ನಿರಂತರತೆಯನ್ನು ಬಲಪಡಿಸುತ್ತದೆ ಮತ್ತು ದುರ್ಬಲ ಸಮುದಾಯಗಳ ಬಾಲಕಿಯರಿಗೆ ಅವಕಾಶಗಳನ್ನು ವಿಸ್ತರಿಸುತ್ತದೆ. ಸಾಂಪ್ರದಾಯಿಕ ಶಾಲಾ ಶಿಕ್ಷಣದ ಹೊರತಾಗಿ ವಿವಿಧ ಡಿಜಿಟಲ್ ಮಾಡ್ಯೂಲ್ಗಳ ಮೂಲಕ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಪಿಎಂಇ ವಿದ್ಯಾ ಅಡಿಯಲ್ಲಿ ಸ್ವಯಂ ಪ್ರಭಾ 280ಕ್ಕಿಂತ ಹೆಚ್ಚು ಚಾನೆಲ್ಗಳನ್ನು ನಿರ್ವಹಿಸುತ್ತಿದ್ದು 300,000 ಹೆಚ್ಚು ಮಾಸಿಕ ವೀಕ್ಷಕರನ್ನು ಹೊಂದಿದೆ. ಇದು ದೇಶಾದ್ಯಂತ ಶೈಕ್ಷಣಿಕ ವಿಷಯಗಳಿಗೆ ಪ್ರವೇಶವನ್ನು ಸಕ್ರಿಯಗೊಳಿಸುತ್ತದೆ. ಭಾರತದ ಸ್ಥಳೀಯ ಮೂಕ್ ವೇದಿಕೆಯಾದ ಸ್ವಯಂ ಪೋರ್ಟಲ್ ಉತ್ತಮ ಗುಣಮಟ್ಟದ ಶೈಕ್ಷಣಿಕ ಸಂಪನ್ಮೂಲಗಳಿಗೆ ಸಾರ್ವತ್ರಿಕ ಪ್ರವೇಶವನ್ನು ಸಾಂಸ್ಥಿಕಗೊಳಿಸಿದೆ. ಇದು ಜನವರಿ 2026 ಹೊತ್ತಿಗೆ 5.80 ಕೋಟಿಗೂ ಹೆಚ್ಚು ದಾಖಲಾತಿಗಳನ್ನು ಪಡೆದಿದೆ. ಇದಕ್ಕೆ ಪೂರಕವಾಗಿ ದೀಕ್ಷಾ ವೇದಿಕೆಯು 2.17 ಕೋಟಿ ನೋಂದಾಯಿತ ಬಳಕೆದಾರರು ಮತ್ತು 1.68 ಲಕ್ಷ ದೈನಂದಿನ ಸಕ್ರಿಯ ಬಳಕೆದಾರರೊಂದಿಗೆ ಡಿಜಿಟಲ್ ಕಲಿಕಾ ವೇದಿಕೆಯನ್ನು ಒದಗಿಸುತ್ತದೆ. ಈ ಡಿಜಿಟಲ್ ಮಧ್ಯಸ್ಥಿಕೆಯು ಕಲಿಕೆಯ ಫಲಿತಾಂಶಗಳ ಸುಧಾರಣೆ, ಶೈಕ್ಷಣಿಕ ಒಳಗೊಳ್ಳುವಿಕೆ ಮತ್ತು ಮಾನವ ಬಂಡವಾಳ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ. ದೃಢವಾದ ಸಾರಿಗೆ ಸಂಪರ್ಕವು ಅಂತರ್ಗತ ಅಭಿವೃದ್ಧಿಯ ಮೂಲಾಧಾರವಾಗಿದ್ದು ಇದು ಪ್ರದೇಶಗಳಾದ್ಯಂತ ಜನರು, ಸರಕುಗಳು ಮತ್ತು ಸೇವೆಗಳ ಸುಗಮ ಚಲನೆಯನ್ನು ಸಕ್ರಿಯಗೊಳಿಸುತ್ತದೆ. ಗ್ರಾಮೀಣ ರಸ್ತೆಗಳು, ಸೇತುವೆಗಳು, ರೈಲ್ವೆ ಆಧುನೀಕರಣ ಮತ್ತು ಹಣಕಾಸು ಪಾವತಿ, ಪರಿಸರ ವ್ಯವಸ್ಥೆಯಲ್ಲಿನ ನಿರಂತರ ಹೂಡಿಕೆಗಳು ಭೌತಿಕ ಮತ್ತು ಹಣಕಾಸು ಮೂಲಸೌಕರ್ಯವನ್ನು ಗಮನಾರ್ಹವಾಗಿ ಬಲಪಡಿಸಿವೆ. ಇದು ಮಾರುಕಟ್ಟೆಯ ಪ್ರವೇಶವನ್ನು ಸುಧಾರಿಸಿದೆ ಮತ್ತು ಭಾರತದಾದ್ಯಂತ ಸಾಮಾಜಿಕ ಆರ್ಥಿಕ ಏಕೀಕರಣವನ್ನು ಹೆಚ್ಚಿಸಿದೆ. ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿ 2011 ಪ್ರಕಾರ ದೇಶಾದ್ಯಂತ ಸುಮಾರು 40 ದಶಲಕ್ಷ ಕುಟುಂಬಗಳಿಗೆ ಸೂಕ್ತವಾದ ವಸತಿ ಅಥವಾ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಎಂದು ಅಂದಾಜಿಸಲಾಗಿದೆ. ಭಾರತದ ವಸತಿ ಮತ್ತು ಉಪಯುಕ್ತತೆಯ ಮೂಲಸೌಕರ್ಯದ ವಿಸ್ತರಣೆಯು ಆರ್ಥಿಕ ಆದ್ಯತೆಯಲ್ಲಿನ ಪರಿವರ್ತಕ ಬದಲಾವಣೆಯಿಂದ ಆಧಾರಿತವಾಗಿದೆ. ಪಿಎಂಎವೈ ಮತ್ತು ಅಮೃತ್ನಂತಹ ಪ್ರಮುಖ ಕಾರ್ಯಕ್ರಮಗಳು ವಸತಿ ಲಭ್ಯತೆ, ಮೂಲಭೂತ ಸೇವೆಗಳು ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸಿವೆ. ಈ ಉಪಕ್ರಮಗಳು ಮಹಿಳೆಯರ ಆಸ್ತಿ ಮಾಲೀಕತ್ವವನ್ನು ಹೆಚ್ಚಿಸಿವೆ ಮತ್ತು ಎಲ್ಲರಿಗೂ ವಸತಿ ಹಾಗೂ ಮೂಲಸೌಕರ್ಯದ ಗುರಿಯನ್ನು ಮುಂದಕ್ಕೆ ಕೊಂಡೊಯ್ದಿವೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಹಣಕಾಸಿನ ಬೆಂಬಲದಲ್ಲಿ ಗಣನೀಯ ಹೆಚ್ಚಳವನ್ನು ಕಂಡಿದೆ. ಬಜೆಟ್ ಹಂಚಿಕೆಯು 2015-16 4,175 ಕೋಟಿಯಿಂದ 2026-27 18,625.05 ಕೋಟಿಗೆ ಏರಿಕೆಯಾಗಿದೆ. ಇದು ಸುಮಾರು %346.1 ಹೆಚ್ಚಳವನ್ನು ಪ್ರತಿನಿಧಿಸುತ್ತದೆ. ಈ ಯೋಜನೆಯು ನಗರ ವಸತಿ ವಿತರಣೆಯನ್ನು ಗಮನಾರ್ಹವಾಗಿ ವೇಗಗೊಳಿಸಿದೆ. 2015 ಮತ್ತು 2026 ನಡುವೆ 98.10 ಲಕ್ಷಕ್ಕೂ ಹೆಚ್ಚು ಮನೆಗಳನ್ನು ಪೂರ್ಣಗೊಳಿಸಲಾಗಿದೆ. ಆದರೆ 2005-2014 ಅವಧಿಯಲ್ಲಿ ಕೇವಲ 8.04 ಲಕ್ಷ ಮನೆಗಳು ಪೂರ್ಣಗೊಂಡಿದ್ದವು. ಮೇ 2026 ಹೊತ್ತಿಗೆ 1.25 ಕೋಟಿ ಮನೆಗಳನ್ನು ಮಂಜೂರು ಮಾಡಲಾಗಿದ್ದು ಒಟ್ಟು 8.77 ಲಕ್ಷ ಕೋಟಿ ರೂಪಾಯಿ ವೆಚ್ಚವಾಗಿದೆ. ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಯೋಜನೆಯಡಿ ಸುಮಾರು 59,318 ಕೋಟಿ ಬಡ್ಡಿ ಸಬ್ಸಿಡಿಯನ್ನು ವಿತರಿಸಲಾಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣಕ್ಕಾಗಿ ಕೇಂದ್ರ ಬಜೆಟ್ ಹಂಚಿಕೆಯು 2015-16 21 ಕೋಟಿ ರೂಪಾಯಿಯಿಂದ 2026-27 54,916.70 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಇದು ಸುಮಾರು %2.61 ಬೆಳವಣಿಗೆಯನ್ನು ಪ್ರತಿನಿಧಿಸುತ್ತದೆ. ಈ ಯೋಜನೆಯು ಗ್ರಾಮೀಣ ವಸತಿ ಸೌಕರ್ಯವನ್ನು ಗಮನಾರ್ಹವಾಗಿ ವಿಸ್ತರಿಸಿದ್ದು ಮೇ 2026 ಹೊತ್ತಿಗೆ 3.91 ಕೋಟಿ ಮನೆಗಳನ್ನು ಮಂಜೂರು ಮಾಡಲಾಗಿದ್ದು 3.03 ಕೋಟಿ ಮನೆಗಳನ್ನು ಪೂರ್ಣಗೊಳಿಸಲಾಗಿದೆ. ಗಮನಾರ್ಹವಾಗಿ ಸುಮಾರು %75 ಫಲಾನುಭವಿಗಳು ಮಹಿಳೆಯರಾಗಿದ್ದಾರೆ. ಇದು ಗ್ರಾಮೀಣ ಭಾರತದಲ್ಲಿ ಮಹಿಳಾ ಸಬಲೀಕರಣ ಮತ್ತು ಆಸ್ತಿ ಮಾಲೀಕತ್ವಕ್ಕೆ ಈ ಕಾರ್ಯಕ್ರಮದ ಕೊಡುಗೆಯನ್ನು ಎತ್ತಿ ತೋರಿಸುತ್ತದೆ. ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಅಮೃತ್ ಮತ್ತು ಅಮೃತ್ 2.0 ಮೂಲಕ ನಗರ ಪುನರುಜ್ಜೀವನದಲ್ಲಿನ ಕಾರ್ಯತಂತ್ರದ ಹೂಡಿಕೆಯು 2015 ಮತ್ತು 2026 ನಡುವೆ 2.79 ಲಕ್ಷ ಕೋಟಿ ರೂಪಾಯಿ ತಲುಪಿದೆ. ಹೋಲಿಕೆಯಲ್ಲಿ 2015ಕ್ಕಿಂತ ಮೊದಲು ಜವಾಹರಲಾಲ್ ನೆಹರು ರಾಷ್ಟೀಯ ನಗರ ನವೀಕರಣ ಮಿಷನ್ ಅಡಿಯಲ್ಲಿ ಕೇವಲ 62,983 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳನ್ನು ಮಂಜೂರು ಮಾಡಲಾಗಿತ್ತು. ಇದು ಹಿಂದಿನ ಜವಾಹರಲಾಲ್ ನೆಹರು ರಾಷ್ಟೀಯ ನಗರ ನವೀಕರಣ ಮಿಷನ್ ಚೌಕಟ್ಟಿಗಿಂತ ಸುಮಾರು %343 ಹೆಚ್ಚಳವನ್ನು ಸೂಚಿಸುತ್ತದೆ. ಈ ಮಿಷನ್ ಇತರ ಯೋಜನೆಗಳೊಂದಿಗೆ ಸಮನ್ವಯದ ಮೂಲಕ 2.53 ಕೋಟಿಗೂ ಹೆಚ್ಚು ನಲ್ಲಿ ನೀರಿನ ಸಂಪರ್ಕಗಳನ್ನು ಒದಗಿಸಲು ಅನುಕೂಲ ಮಾಡಿಕೊಟ್ಟಿದೆ. ಇಲ್ಲಿಯವರೆಗೆ ಒಟ್ಟು 7,943 ನಗರ ಮೂಲಸೌಕರ್ಯ ಯೋಜನೆಗಳನ್ನು ಪೂರ್ಣಗೊಳಿಸಲಾಗಿದೆ. ನಗರ ಅಭಿವೃದ್ಧಿಯ ಮೇಲಿನ ಈ ಕಾರ್ಯತಂತ್ರದ ಒತ್ತು ಪ್ರತಿಬಿಂಬಿಸುವಂತೆ ಕೇಂದ್ರ ಬಜೆಟ್ ಹಂಚಿಕೆಯು 2014-15 1,630 ಕೋಟಿ ರೂಪಾಯಿಯಿಂದ 2026-27 8,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಈ ಹಣಕಾಸಿನ ವಿಸ್ತರಣೆ ಬಜೆಟ್ ಹಂಚಿಕೆಯಲ್ಲಿ %390.8 ಬೆಳವಣಿಗೆಯಲ್ಲಿ ಕಂಡುಬರುತ್ತದೆ. ವಸತಿ ವಲಯದಲ್ಲಿನ ನಿರಂತರ ಪ್ರಯತ್ನಗಳೊಂದಿಗೆ ಈ ಮಧ್ಯಸ್ಥಿಕೆಗಳು ಎಲ್ಲರಿಗೂ ಕೈಗೆಟುಕುವ ದರದ ವಸತಿಯನ್ನು ಸಾರ್ವತ್ರಿಕಗೊಳಿಸುವ ಮತ ಭಾರತದ ಪ್ರಗತಿಯನ್ನು ಉಲ್ಲೇಖಿಸುತ್ತದೆ. ಭಾರತದಾದ್ಯಂತ ಚಲನಶೀಲತೆ, ಆರ್ಥಿಕ ಏಕೀಕರಣ ಮತ್ತು ಅಗತ್ಯ ಸೇವೆಗಳ ಪ್ರವೇಶವನ್ನು ಸುಧಾರಿಸುವಲ್ಲಿ ರಸ್ತೆ ಮತ್ತು ರೈಲ್ವೆ ಸಂಪರ್ಕವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಗ್ರಾಮೀಣ ರಸ್ತೆಗಳು, ಸೇತುವೆಗಳು, ರೈಲ್ವೆ ಆಧುನೀಕರಣ ಮತ್ತು ನಿಲ್ದಾಣಗಳ ಮರು ಅಭಿವೃದ್ಧಿಯಲ್ಲಿನ ಹೂಡಿಕೆಗಳು ಗ್ರಾಮಗಳು, ಪಟ್ಟಣ ಮತ್ತು ನಗರ ಕೇಂದ್ರಗಳ ನಡುವಿನ ಸಂಪರ್ಕವನ್ನು ಬಲಪಡಿಸಿವೆ. ಪ್ರಧಾನಮಂತ್ರಿ

0: ಗಳೊಂದಿಗೆ ಸಂಪರ್ಕಿಸಲಾಗಿದೆ. 1.38 ಲಕ್ಷ ಕೃಷಿ ಮಾರುಕಟ್ಟೆಗಳು, 1.46 ಲಕ್ಷ ಶಿಕ್ಷಣ ಕೇಂದ್ರಗಳು ಮತ್ತು 82,806 ವೈದ್ಯಕೀಯ ಕೇಂದ್ರಗಳು ಸೇರಿದಂತೆ ಒಟ್ಟು 6.96 ಲಕ್ಷ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. 2014ರಲ್ಲಿ 3.86 ಲಕ್ಷ ಕಿಲೋಮೀಟರ್ ಇದ್ದ ಪೂರ್ಣಗೊಂಡ ರಸ್ತೆಗಳ ಉದ್ದವು 2014-2026ರಲ್ಲಿ 4.11 ಲಕ್ಷ ಕಿಲೋಮೀಟರ್ಗೆ ಹೆಚ್ಚಾಗಿದೆ. ಇದೇ ಅವಧಿಯಲ್ಲಿ ಪೂರ್ಣಗೊಂಡ ಸೇತುವೆಗಳ ಸಂಖ್ಯೆ 484ರಿಂದ 10,256ಕ್ಕೆ ಏರಿದೆ. ಇದು ದೇಶಾದ್ಯಂತ ಗ್ರಾಮೀಣ ಸಂಪರ್ಕ ಮೂಲಸೌಕರ್ಯದ ನಿರಂತರ ವಿಸ್ತರಣೆಯನ್ನು ಪ್ರತಿಬಿಂಬಿಸುತ್ತದೆ. ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಅನ್ನು ಆಧುನಿಕ ಹವಾನಿಯಂತ್ರಿತವಲ್ಲದ ದೀರ್ಘ ದೂರದ ಸ್ಲೀಪರ್ ರೈಲು ಸೇವೆಯಾಗಿ ಪರಿಚಯಿಸಲಾಗಿದ್ದು ಇದು ಕೈಗೆಟಕುವ ಮತ್ತು ವಿಶ್ವಾಸಾರ್ಹ ಸಾರಿಗೆಯನ್ನು ಒದಗಿಸುತ್ತದೆ. ಹಬ್ಬದ ಋತುಗಳು ಮತ್ತು ಕಾರ್ಮಿಕರ ವಲಸೆಯ ಸಂದರ್ಭಗಳಲ್ಲಿನ ಹೆಚ್ಚಿನ ಪ್ರಯಾಣಿಕರ ಬೇಡಿಕೆಯನ್ನು ಪೂರೈಸಲು ಈ ಸೇವೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಮೇ 2026ರ ಹೊತ್ತಿಗೆ ಒಟ್ಟು 60 ಅಮೃತ್ ಭಾರತ್ ರೈಲು ಸೇವೆಗಳು ಕಾರ್ಯನಿರ್ವಹಿಸುತ್ತಿವೆ. ಈ ಸಂಪರ್ಕದ ಪ್ರಗತಿಯು ಕಡಿಮೆ ಆದಾಯದ ಕುಟುಂಬಗಳ ಸಾಮಾಜಿಕ ಆರ್ಥಿಕ ಚಲನಶೀಲತೆಯನ್ನು ಗಮನಾರ್ಹ ಹೆಚ್ಚಿಸುತ್ತದೆ. ಈ ಉಪಕ್ರಮವು ಮಾರುಕಟ್ಟೆಗಳು, ಅಗತ್ಯ ಸೇವೆಗಳು ಮತ್ತು ಉದ್ಯೋಗಾವಕಾಶಗಳಿಗೆ ಸಮಾನ ಪ್ರವೇಶವನ್ನು ಸುಗಮಗೊಳಿಸುತ್ತದೆ. ಭಾರತದ ಡಿಜಿಟಲ್ ಕ್ರಾಂತಿಯು ಗ್ರಾಮೀಣ ಬ್ರಾಡ್ಬ್ಯಾಂಡ್ ಮೂಲಸೌಕರ್ಯ ಮತ್ತು ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಯಲ್ಲಿರುವ ಹಣಕಾಸು ಪಾವತಿ ಪರಿಸರ ವ್ಯವಸ್ಥೆಯ ಕಾರ್ಯತಂತ್ರದ ಏಕೀಕರಣದಿಂದ ನಿರೂಪಿಸಲ್ಪಟ್ಟಿದೆ. ಈ ಪ್ರಗತಿಯು ಸ್ಥಳೀಯ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ಸಾಂಸ್ಥಿಕಗೊಳಿಸುತ್ತಿದೆ ಮತ್ತು ಅದೇ ಸಮಯದಲ್ಲಿ ಸುರಕ್ಷಿತ ನೈಜ ಸಮಯದ ಹಣಕಾಸು ವ್ಯವಸ್ಥೆಗಳಿಗೆ ರಾಷ್ಟವ್ಯಾಪಿ ಪ್ರವೇಶವನ್ನು ಪ್ರಜಾಸತ್ತಾತ್ಮಕಗೊಳಿಸುತ್ತಿದೆ. ಡಿಜಿಟಲ್ ರೂಪಾಂತರವು ಭಾರತದ ಸಂವಹನ, ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಭೂದೃಶ್ಯಗಳನ್ನು ಮೂಲಭೂತವಾಗಿ ಮರುರೂಪಿಸುತ್ತಿದೆ. ಗ್ರಾಮೀಣ ನಗರ ಡಿಜಿಟಲ್ ಅಂತರವನ್ನು ತಗ್ಗಿಸಲು 2015ರಲ್ಲಿ ಭಾರತ್ ನೆಟ್ ಉಪಕ್ರಮವನ್ನು ಪ್ರಾರಂಭಿಸಲಾಯಿತು. ಆರೋಗ್ಯ, ಶಿಕ್ಷಣ, ಜೀವನೋಪಾಯ, ಇ ಕೃಷಿ ಮತ್ತು ಇ ಕಾಮರ್ಸ್ನಂತಹ ಕ್ಷೇತ್ರಗಳಲ್ಲಿ ಗ್ರಾಮೀಣ ಬಡವರಿಗೆ ಸೇವೆಗಳ ಡಿಜಿಟಲ್ ವಿತರಣೆಗೆ ಭಾರತ್ ನೆಟ್ ಮೂಲಸೌಕರ್ಯವು ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ಉಪಕ್ರಮವು ಮೇ 2026ರ ಹೊತ್ತಿಗೆ 2.19 ಲಕ್ಷ ಗ್ರಾಮ ಪಂಚಾಯಿತಿಗಳಿಗೆ ಹೈಸ್ಪೀಡ್ ಬ್ರಾಡ್ಬ್ಯಾಂಡ್ ಮೂಲಸೌಕರ್ಯವನ್ನು ವಿಸ್ತರಿಸಿದೆ. ಇದಕ್ಕೆ ಪೂರಕವಾಗಿ 2020ರಲ್ಲಿ ಪ್ರಾರಂಭಿಸಲಾದ ಇ ಗ್ರಾಮಸ್ವರಾಜ್ ಅಪ್ಲಿಕೇಶನ್ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಪಾರದರ್ಶಕ ಹಣಕಾಸು ಆಡಳಿತವನ್ನು ಸಾಂಸ್ಥಿಕಗೊಳಿಸಿದೆ. ಈ ಅಪ್ಲಿಕೇಶನ್ ಮೂಲಕ ಇಲ್ಲಿಯವರೆಗೆ 3 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಸಂಚಿತ ಪಾವತಿಗಳನ್ನು ಮಾಡಲಾಗಿದೆ. 2025-26ರ ಹಣಕಾಸು ವರ್ಷದಲ್ಲಿ 53,342 ಕೋಟಿ ರೂಪಾಯಿ ವಿತರಿಸಲಾಗಿದೆ. 2.59 ಲಕ್ಷ ಪಂಚಾಯತ್ ಸಂಸ್ಥೆಗಳನ್ನು ಆನ್ಬೋರ್ಡ್ ಮಾಡಲಾಗಿದೆ ಮತ್ತು 2.50 ಲಕ್ಷ ಪಂಚಾಯತ್ ಸಂಸ್ಥೆಗಳು ಆನ್ಲೈನ್ ಪಾವತಿ ವ್ಯವಸ್ಥೆಗಳನ್ನು ಬಳಸುತ್ತಿವೆ. 2.55 ಲಕ್ಷ ಗ್ರಾಮ ಪಂಚಾಯತ್ಗಳು ತಮ್ಮ ಅಭಿವೃದ್ಧಿ ಯೋಜನೆಗಳನ್ನು ಡಿಜಿಟಲ್ ಆಗಿ ಅಪ್ಲೋಡ್ ಮಾಡಿವೆ ಹಾಗೂ ನೋಂದಾಯಿತ ಮಾರಾಟಗಾರರ ಜಾಲವು 1.60 ಕೋಟಿಯನ್ನು ಮೀರಿದೆ. ಇದಲ್ಲದೆ 2025ರಲ್ಲಿ ಪ್ರಾರಂಭವಾದ ಸಭಾಸಾರ್ ಎಂಬ ಎಐ ಚಾಲಿತ ಬಹುಭಾಷಾ ಸಾರಾಂಶ ಸಾಧನವು 1.11 ಲಕ್ಷ ಸ್ಥಳೀಯ ಸಂಸ್ಥೆಗಳಲ್ಲಿ ಆಡಳಿತಾತ್ಮಕ ದಾಖಲೆಗಳನ್ನು ಆಧುನೀಕರಿಸಿದೆ. ಈ ಉಪಕ್ರಮವು ತಳಮಟ್ಟದ ಆಡಳಿತದ ದಕ್ಷತೆ ಮತ್ತು ಒಳಗೊಳ್ಳುವಿಕೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ನೇತೃತ್ವದ ಭಾರತದ ಡಿಜಿಟಲ್ ಪಾವತಿಗಳ ವ್ಯವಸ್ಥೆ ತೀವ್ರ ಬೆಳವಣಿಗೆಯನ್ನು ಕಂಡಿದೆ. ಇದು ವಾರ್ಷಿಕ 100 ಕೋಟಿ ವಹಿವಾಟುಗಳಿಂದ ಮಾಸಿಕ 2,100 ಕೋಟಿ ವಹಿವಾಟುಗಳಿಗೆ ಬೆಳೆದಿದೆ. 2016-2026ರ ನಡುವೆ ಬೆಂಬಲಿತ ಬ್ಯಾಂಕಿಂಗ್ ಜಾಲವು 21-705 ಸಂಸ್ಥೆಗಳಿಗೆ ವಿಸ್ತರಿಸಿತು. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಕೆವೈ ಭಾರತಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ
2: ನಾವು ಪೋಡಿಯಂ ನಿಂತಿರುವಾಗ ಮೆಡಲ್ ಕೊಡುವಾಗ ಅವರು ನ್ಯಾಷನಲ್ ಅಂತ ಮುಂದೆ ಹಾಕ್ತಾರೆ, ಅವಾಗ ಫೀಲಿಂಗ್ ಏನೋ ಒಂಥರ ಕಣ್ಣಲ್ಲಿ ನೀರು ಬರತ್ತಲ್ಲ, ಪ್ರೌಡ್ ಫೀಲಿಂಗ್. ಅವಾಗ
1: ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೊಹಮ್ಮದ್ ರಾಹಿಲ್ ಮೊಹ್ಸಿನ್ ಜೊತೆಗೆ ಸಂವಾದ.
3: ಇಂದಿನ ಕ್ರೀಡಾ

0: ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತರಾದ ಮೊಹಮ್ಮದ್ ರಾಹಿಲ್ ಮೌಸಿನ್ ಅವರು. ಇವರು 2022 ಇಂಡಿಯನ್ ಹಾಕಿ ಟೀಮ್ನಲ್ಲಿದ್ದಾರೆ. ಅವರ ಯಶಸ್ವಿ ಕ್ರೀಡಾ ಬದುಕಿನ ಕುರಿತಾಗಿ ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಮಾತನಾಡೋಣ. ರಾಹಿಲ್ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ತೆ ಮೇಡಮ್, ಥ್ಯಾಂಕ್ ಯು.
0: ರಾಹಿಲ್ ಅವರೇ, ನಿಮ್ಮ ಅಜ್ಜ ಅಮಿರುದ್ದೀನ್ ಅವರು ಹಾಕಿ ಆಟಗಾರರು, ಹಾಗೆ ನಿಮ್ಮ ತಂದೆ ಮೊಹಮ್ಮದ್ ನಾಸಿರುದ್ದೀನ್ ಅವರು ಕೂಡ ಹಾಕಿ

0: ಅವರು ಗೆಲ್ತಿದ್ರು ಟೂರ್ನಮೆಂಟ್, ಗೆಲ್ಲುವಾಗ ಅವರು ಒಂದು ಚಿಕ್ಕ ಚಿಕ್ಕ ಟ್ರೋಫಿ ತರ್ತಿದ್ರು ಮನೆಗೆ. ಆ ಟ್ರೋಫಿ ನೋಡಿ ನನಗೂ ಆ ಥರ ಟ್ರೋಫಿ ಬೇಕು, ನಾನು ಈ ಥರ ಆಡ್ಬೇಕಂತೇಳಿ ನಾನು ಹಾಕಿ ಸ್ಟಾರ್ಟ್ ಮಾಡಿದೆ.
1: ಈಗ ನಿಮ್ಮ ಅಜ್ಜ ಆಡ್ತಿದ್ರು ಅಂತ ಹೇಳಿದ್ರಲ್ಲ, ಅವರಿಗೆ ಹೇಗ್ ಬಂತದು ಹಾಕಿ ಆಡ್ಬೇಕು ಅಂತ?
0: ಗೊತ್ತಿಲ್ಲ, ಅದ್ ನಮ್ಮ ಅಪ್ಪನಿಗೆ ಕೇಳ್ಬೇಕು. ಅವರು ಅವಾಗ ಈಸ್ಟ್ ಇಂಡಿಯಾ ಕಂಪನಿಗೆ ಆಡ್ತಿದ್ರು, ಅಷ್ಟೇ ಗೊತ್ತಿರೋದು ನನಗೆ.
1: ಹಾಕಿ ನಿಮ್ಮ ಕುಟುಂಬದ ಪರಂಪರೆ ಅಂತ ಹೇಳ್ಬೋದು. ನಿಮ್ಗೆ ಹಾಕಿ ಬಿಟ್ಟು ಬೇರೆ ಕ್ರೀಡೆಯಲ್ಲಿ ಆಸಕ್ತಿ ಬರ್ಲೇ ಇಲ್ವಾ? ಹಾಕಿನ ಆಡ್ಬೇಕು ಅನಿಸ್ತಾ?
0: ಅಂದ್ರೆ ನನಗೆ, ನಾನು ಬೇರೆ ಸ್ಪೋರ್ಟ್ಸು ಆಡ್ತಿದ್ದೆ, ಫುಟ್ಬಾಲ್ ಆಡ್ತಿದ್ದೆ ಮುಂಚೆ, ಬೇರೆ ಸ್ಪೋರ್ಟ್ಸು ಆಡ್ತಿದ್ದೆ, ಬಟ್ ನನಗೆ ಏನಿದ್ರು ಹಾಕಿ ಆಡ್ಬೇಕು, ಇಂಡಿಯಾಗ ಆಡ್ಬೇಕು ಅಂತ ಅದೊಂದು ಆಸೆ ಇತ್ತು ತುಂಬಾ ಟೈಮಿಂದ.
1: ಯಾಕೆ ಕೇಳಿದೆ ಅಂದ್ರೆ ಇದು ಟೀಮ್ ಗೇಮ್, ಸೊ ಹಾಗಾಗಿ ಈ ಟೀಮ್ ಗೇಮ್ ಅಲ್ಲಿ ಸ್ವಲ್ಪ ನಮ್ಮ ವೈಯಕ್ತಿಕ ಸಾಧನೆ ಮಾಡ್ಕೊಳ್ಳೋದು ಬಹಳ ಪ್ರಯಾಸ ಪಡಬೇಕೇನೋ.
0: ಹೌದು, ಟೀಮ್ ಗೇಮ್ ಅಲ್ಲಿ ಹೌದು ಅದಿದೆ, ಯಾಕಂದ್ರೆ ಇಂಡಿವಿಜುವಲ್ ಸ್ಪೋರ್ಟ್ಸ್ ಅಂದ್ರೆ ನಿಮ್ ಟ್ಯಾಲೆಂಟ್ ಮೇಲೆ ನೀವು ಹೋಗ್ಬೋದು. ಟೀಮ್ ಗೇಮ್ ಅಂದ್ರೆ ಸ್ವಲ್ಪ ನೀವು ಟೀಮ್ ನೋಡ್ಕೊಂಡು ಟೀಮ್ ಆಗಿ ಜೊತೆಯಾಗಿ ನೀವು ಆಡಿ ಗೆದ್ರೆ ಮಾತ್ರ ನಿಮಗೆ ಚಾನ್ಸ್ ಸಿಗೋದು.
1: ಹಾಕಿ ಒಂದ್ 4-5 ಜನ ನಿಮ್ ಮನೆಯಲ್ಲೇ ಆಟಗಾರರು ಇದ್ರು, ಸೊ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ರಿ?
0: ಹಾಕಿ ಹೆಂಗಿದೆ ಅಂದ್ರೆ, ನಾನ್ ಚಿಕ್ಕವನಿಂದ, ನಾನು ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಅಣ್ಣ ಜೊತೆಗೆ ಕರ್ಕೊಂಡು ಹೋಗ್ತಿದ್ರು, ಜೊತೆಗೆ ಅಪ್ಪನು ಏನೋದು HL ಟೀಮ್ ಆಡ್ತಿದ್ರು, ಅವಾಗ ಜೊತೆಗೆ ಕರ್ಕೊಂಡು ಹೋಗ್ತಿದ್ರು ನನ್ನ ಆಡಕ್ಕೆ. ಮತ್ತೆ ಮೆಲ್ಲೆ ಮೆಲ್ಲೆ ಆಡ್ತಾ ಆಡ್ತಾ ನೋಡ್ತಾ ಇದ್ದೆ, ಅಪ್ಪ ಆಡ್ತಿದ್ರು, ಅಣ್ಣ ಆಡ್ತಿದ್ರು, ಮತ್ತೆ ಮನೆಯಲ್ಲೂ ಅಣ್ಣನ ಜೊತೆ ಸ್ವಲ್ಪ, ಅಣ್ಣ ನನಗಿಂತ ಒಂದು 7 ವರ್ಷ ದೊಡ್ಡವರು, ಅದಕ್ಕೆ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಅಣ್ಣನೊಂದು, ಅವ್ರನ್ನ ನೋಡಿ ನಾನು ತುಂಬಾ ಕಲ್ತ್ಕೊಂಡಿದ್ದೆ ಅವಾಗ.
1: ನೀವು ಬೇಸಿಕ್ ಬೆಂಗಳೂರೇನಾ ಅಥವಾ?
0: ಇಲ್ಲ, ಫುಲ್ ಬ್ಯಾಂಗ್ಳೂರೇನ, ಬಾರ್ನ್ ಅಂಡ್ ಬ್ರಾಟ್ ಅಪ್ ಫುಲ್ ನನ್ನ ಫ್ಯಾಮಿಲಿ ಎಲ್ಲ ಬ್ಯಾಂಗ್ಳೂರೇ. ತಂದೆ ಸ್ಟೇಟ್ ಆಡಿದ್ದಾರೆ, ಅಣ್ಣನೂ ಸ್ಟೇಟ್ ಆಡಿದ್ದಾನೆ. ನಮ್ಮ ಅಂಕಲ್ ಇದ್ರು ಜಾನಿ ಮೊಯ್ದೀನ್ ಅಂತ, ನಮ್ಮ ತಂದೆ ಅವ್ರದು ಅಣ್ಣ, ನಮ್ಮ ದೊಡ್ಡಪ್ಪ, ಅವರು ಇಂಡಿಯಾಗ ಆಡಿದ್ರು ಅವಾಗ, ಅವರು ಜಾನಿ ಮೊಯ್ದೀನ್ ಅಂತ, ಅವರು ಇಂಡಿಯಾಗ ಆಡಿದ್ರು. ನಮ್ಮ ತಂದೆ ಮತ್ತೆ ಅಣ್ಣ ಎಲ್ಲ ಸ್ಟೇಟ್ ಆಡಿದ್ದಾರೆ.
1: ಶಾಲಾ ಮಟ್ಟದಲ್ಲೇ ನಿಮ್ಗೆ ಈ ಹಾಕಿ ಕ್ರೀಡೆ ಅಂತ ಆಸಕ್ತಿ ಬಂತು 2012 ಅಂದ್ರೆ ನಿಮ್ಮ 15ನೇ ವಯಸ್ಸಿನಲ್ಲಿ ಸಾಯಿ ಸ್ಪೋರ್ಟ್ಸ್ ಹಾಸ್ಟೆಲ್ ಸೇರಿದ್ರಿ. ನಿಮ್ ಕೋಚ್ ಯಾರು, ಹಾಗೆ ನಿಮ್ಮ ಹಾಕಿ ಪಯಣ ಆರಂಭಿಕ ಹಂತದಲ್ಲಿ ಹೇಗಿತ್ತು?
0: ಫಸ್ಟ್ ನಾನು ಸ್ಕೂಲಲ್ಲಿ ಹಾಕಿ ಸ್ಟಾರ್ಟ್ ಮಾಡುವಾಗ ನಮ್ಮ ಕೋಚ್ ಮನೋಹರ್ ಕಟ್ಕೆ ಸರ್ ಇದ್ರು, ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು, ತುಂಬಾ ಕಲ್ತ್ಕೊಂಡೆ ಅವ್ರ ಹತ್ರ ಬೇಸಿಕ್ಸು ಹೆಂಗೆ ಏನು ಅಂತ. ಅದಾದ್ಮೇಲೆ ಸ್ಲೋ ಆಗಿ ನಾನು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸೆಲೆಕ್ಟ್ ಆಗಿದೆ, ಅದಕ್ಕೊಂದು ಹಾಸ್ಟೆಲು ಅಂದ್ರೆ ಸೆಲೆಕ್ಟ್ ಆಗ್ಬೇಕು ಅದಕ್ಕೆ.
1: ಹೌದಾ, ಅದಕ್ಕೆ ಏನಿದೆ ನೀತಿ?
0: ಅದು ಸ್ಕೂಲಲ್ಲಿ ನೀವು ಸ್ಕೂಲ್ ನ್ಯಾಷನಲ್ಸ್ ಆಡಿರ್ಬೇಕು, ಮತ್ತೆ ನೀವು ಅಚೀವ್ಮೆಂಟ್ ಒಳ್ಳೆ ಪ್ಲೇಯರ್ಸ್ ಇರ್ಬೇಕು, ಅವಾಗ ನೀವು ಅದಕ್ಕೆ ಜಾಯಿನ್ ಮಾಡ್ಬೋದು. ಆ ವರ್ಷಕ್ಕೆ ಒಂದು 20 ಪ್ಲೇಯರ್ ತಗೊಳ್ತಾರೆ ಅವರು, ಆ ತರ ಸೆಲೆಕ್ಟ್ ಆಗಿ ಹಾಸ್ಟೆಲ್ ಸೇರಿದೆ. ಅದೇ ಎಲ್ಲ ಫ್ರೀ, ಗವರ್ಮೆಂಟ್ ಸಪೋರ್ಟ್ ಇಡೋದು, ಸೆಂಟ್ರಲ್ ಗವರ್ಮೆಂಟ್ ಸಪೋರ್ಟ್ ಇಡೋದು. ಅಲ್ಲಿ ಕೋಚ್ ನಮ್ದು ಅಶ್ವಥ್ ಸರ್ ಇದ್ರು, ಮತ್ತೆ ಪ್ರಭಾಕರ್ ಸರ್ ಇದ್ರು. ಅಲ್ಲಿಂದ ನಂದು ಪ್ರೊಫೆಷನಲ್ ನಾನು ಹಿಂಗ್ ಪುಷ್ ಮಾಡ್ಬೇಕು ಅಂತ ಹೇಳಿ ಅವ್ರು ಹೇಳ್ಕೊಟ್ರು ನನಗೆ, ಅಲ್ಲಿಂದ ವಾಪಸ್ ಅಲ್ಲಿಂದ ನಾ ಬೇರೆ ಇದ್ ಮಾಡಿದೆ.
1: ಅದಕ್ಕಿಂತ ಪೂರ್ವದಲ್ಲಿ ಯಾರ ಹತ್ರ ಆದ್ರೂ ಕೋಚಿಂಗ್ ತಗೊಂಡಿದ್ರ?
0: ಸ್ಕೂಲ್ ಅಲ್ಲಿ ಮನೋಹರ್ ಕಟ್ಕೆ ಸರ್ ಇದ್ರು, ಅದಕ್ಕಿಂತ ಮುಂಚೆ ನಮ್ಮ ಅಪ್ಪ ಅಣ್ಣ ಅವರೇ ಕೋಚ್ ನನಗೆ, ಅವ್ರ ಹತ್ರನೇ ಕಲ್ತಿದ್ದ ಎಲ್ಲ.
1: ಅವರು ಪ್ರಾಕ್ಟೀಸ್ ಮಾಡುವಾಗ ನೀವು ಅವ್ರ ಜೊತೆಗೆ ಹೋಗ್ತೀರಾ?
0: ಅವ್ರ

0: ಆ ವರ್ಷ ನಾನೊಂದು ಕರ್ನಾಟಕಗೆ ಫಸ್ಟ್ ನಾನು ಕಾಲೇಜ್ ನ್ಯಾಷನಲ್ಸ್ ಆಡಿದೆ, ಫಸ್ಟ್ ಪಿ ಯು ಸಿಯಿಂದ ಕಾಲೇಜ್ ನ್ಯಾಷನಲ್ ಅಲ್ಲೊಂದು ಜಲಂಧರ್ ಹೋಗಿದೆ. ಅದಾದ್ಮೇಲೆ ಅಲ್ಲಿಂದ ನಾವು ಸೆಲೆಕ್ಷನ್ ಆಗಿ ಹಾಕಿ ಕರ್ನಾಟಕಗೆ ಸೆಲೆಕ್ಷನ್ ಆಗಿ ಸಬ್ ಜೂನಿಯರ್ ಕ್ಯಾಪ್ಟನ್ ಆಗಿ ಹೋಗಿದ್ದೆ ಟೀಮ್ ಜೊತೆಗೆ. ಅಲ್ಲಿ ಸಬ್ ಜೂನಿಯರ್ ಅಲ್ಲಿ ಫಸ್ಟ್ ಸೌತ್ ಝೋನ್ ಅಂತ ಇರುತ್ತೆ, ಅಲ್ಲಿ ಫೈನಲ್ಸ್ ಅಲ್ಲಿ ನಾವು ಫೈನಲ್ಸ್ ಆಡಿದ್ರೆ ಮಾತ್ರ ನಾವು ಆಲ್ ಇಂಡಿಯಾ ಕ್ವಾಲಿಫೈ ಆಗೋದು. ಅವಾಗ ನಾನು ಚೆನ್ನೈ ಜೊತೆ ಆಡಿದೆ, ತಮಿಳ್ನಾಡು ಜೊತೆ, ತಮಿಳ್ನಾಡು ಜೊತೆ ಫೈನಲ್ಸ್ ಅಲ್ಲಿ 2 ಗೋಲ್ ಹೊಡೆದಿದ್ದೆ. ಆಗ 3-2 ಗೆದ್ದಿದ್ವಿ ನಾವು.
1: ಸಾಧಾರಣ 16-17 ವಯಸ್ಸು ನಿಮ್ದು?
0: 16 ಇತ್ತು. ನಾನು ಸ್ಲೋ ಆಗಿ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿ ಆಲ್ ಇಂಡಿಯಾ ಆಡಿದೆ. ಅವಾಗ
1: 2019 ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ, ಹಾಗೆ 2020 ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲಿ ಪದಕವನ್ನ ಪಡೆದಿದ್ದೀರಿ. ಇದರ ಕುರಿತಾಗಿ ನಿಮ್ಮ ಅನುಭವವನ್ನ ಹಂಚಿಕೊಳ್ಳಿ.
0: ನಾವು ತುಂಬಾ ಪ್ಲೇಯರ್ಸ್ ನಾನು ನೋಡಿದ್ದೀನಿ, ಅವರು ಆಲ್ ಇಂಡಿಯಾ ಯೂನಿವರ್ಸಿಟಿ ಮೆಡಲಿಸ್ಟ್ ಅಂತ ನೋಡುವಾಗ ಅವ್ರ ಹೇಳುವಾಗ ನನಗೂ ನಾನು ಮೆಡಲಿಸ್ಟ್ ಆಗ್ಬೇಕು ಅಂತ. ನಾನು ಆಲ್ ಇಂಡಿಯಾ ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿಗೆ ಆಡಿದೆ. ನಾನು
1: ಅಲ್ಲಿ
0: ನಾನು ಮಾಸ್ಟರ್ಸ್ ಮಾಡ್ತಿದ್ದೆ, ಅಲ್ಲಮಿನ್ ಕಾಲೇಜಲ್ಲಿ ಮಾಸ್ಟರ್ಸ್ ಮಾಡ್ತಿದ್ದೆ. ನಾನು ಡಿಗ್ರಿ ಕಂಪ್ಲೀಟ್ ಮಾಡಿ ಸುರಾನ ಕಾಲೇಜಲ್ಲಿ, ಅದಾದ್ಮೇಲೆ ನಾನು ಮಾಸ್ಟರ್ಸ್ MBA ಮಾಡೋಕ್ಕೆ ಅಲ್ಲಮಿನ್ ಕಾಲೇಜ್ ಸೇರಿದೆ. ಅಲ್ಲಿ ಫಸ್ಟ್ ಇಯರ್ ಇರುವಾಗ ನಾನು ಆಲ್ ಇಂಡಿಯಾ ಯೂನಿವರ್ಸಿಟಿ ಆಡಿದೆ, ಅದಕ್ಕೆ ನಾನು ಕ್ಯಾಪ್ಟನ್ ಆಗಿದ್ದೆ ಯೂನಿವರ್ಸಿಟಿಗೆ. ಅವಾಗ ನಾವು ಸೌತ್ ಝೋನ್ ಗೆದ್ಬಿಟ್ಟು ಆಲ್ ಇಂಡಿಯಾ ಹೋಗಿ ಸೆಕೆಂಡ್ ಪ್ಲೇಸ್ ಬಂದ್ವಿ, ಫೈನಲ್ಸ್ ಅಲ್ಲಿ ರನ್ನರ್ಸ್ ಅಪ್. ನಾವು ತುಂಬಾ ಚೆನ್ನಾಗಿತ್ತು ಅದು ಆಡಕ್ಕೆ. ನಾವು ಯೂನಿವರ್ಸಿಟಿ ಫಸ್ಟ್ ಟೈಮ್ ಮೆಡಲ್ ಆಗಿದೆ, ಸುಮಾರು ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಯೂನಿವರ್ಸಿಟಿ ಹಾಕಿಯಲ್ಲಿ ಮೆಡಲ್ ಆಗಿತ್ತು ಆ ವರ್ಷ.
1: ಅದೇ 2020 ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲೂ ಕೂಡ ನೀವು ಭಾಗವಹಿಸಿದ್ರಿ.
0: ಖೇಲೋ ಇಂಡಿಯಾ ಒಂದು ಒಳ್ಳೆ ಟೈಮಿಗೆ ಬಂತದು, ಒಳ್ಳೆ ಟೈಮ್ ನಮಗೆ, ಒಳ್ಳೆ ಎಕ್ಸ್ಪೋಜರ್ ಸಿಕ್ತು ಆ ಟೈಮಿಗೆ ನಮಗೆ, ಒಳ್ಳೆ ಎಕ್ಸ್ಪೋಜರ್ ಆ ಫೆಸಿಲಿಟಿ ಭುವನೇಶ್ವರಲ್ಲಿ ನಡೆಸಿದ್ರು ಅವರು. ಅವಾಗ ಹೆಂಗಂದ್ರೆ ಯೂನಿವರ್ಸಿಟಿಯಲ್ಲಿ ಟಾಪ್ 8 ಟೀಮ್ಸು ಅಲ್ಲಿ ಖೇಲೋ ಇಂಡಿಯಾ ಆಡಬೇಕು, ಅದ್ರಲ್ಲಿ ಟಾಪ್ 8 ಟೀಮ್ಸ್ ಅವ್ರ ಕಾಂಪಿಟೇಷನ್ ತುಂಬ ಚೆನ್ನಾಗಿತ್ತು. ಅಲ್ಲಿ ಬೇರೆ ಟೀಮ್ಸ್ಗಳಿಂದ ನೋಡಕ್ ಬಂದ್ರು, ನಾವು ಪ್ಲೇಯರ್ಸ್ ಹೆಂಗಿದ್ದಾರೆ, ಹೆಂಗ್ ಆಡ್ತಾರೆ, ಸೆಲೆಕ್ಷನ್ ಬರ್ತರು. ಅಲ್ಲಿ ನೋಡಿ ಅಲ್ಲಿ ಗೆದ್ವಿ, ಅದು ತುಂಬಾ ಖುಷಿ ಆಯ್ತು.
1: ಅಂದ್ರೆ ಅಲ್ಲಿ ನ್ಯಾಷನಲ್ ಟೀಮಿಗೆ ಸೆಲೆಕ್ಷನ್ ನಡೀತಿತ್ತು ಅಲ್ವಾ?
0: ಅಲ್ಲಿ ತುಂಬಾ ಚೆನ್ನಾಗಿ ಆಡಿವಿ ನಾವು, ಫೈನಲ್ಸ್ ಗೆದ್ವಿ.
1: ಓ ಹೌದಾ, ನೀವೇ ಚಾಂಪಿಯನ್ ಆಗಿ ಹಾಕಿ ಇದರಲ್ಲಿ?
0: ಖೇಲೋ ಇಂಡಿಯಾ ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ ನಮ್ಮ ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ ಮೆಡಲಿಸ್ಟ್.
1: 2019 ದೆಹಲಿಯಲ್ಲಿ ನಡೆದ ಆಲ್ ಇಂಡಿಯಾ ನೆಹರು ಟೂರ್ನಮೆಂಟ್ ನಲ್ಲಿ ಹೈಯೆಸ್ಟ್ ಗೋಲ್ ಸ್ಕೋರರ್ ಆಗಿದ್ರಿ, ಹಾಗೆ ಲಕ್ನೋದಲ್ಲಿ ನಡೆದ ಕೆಡಿ ಸಿಂಗ್ ಬಾಬು ಟೂರ್ನಮೆಂಟ್ ನಲ್ಲಿ ಬೆಸ್ಟ್ ಫಾರ್ವರ್ಡರ್ ಆಗಿದ್ರಿ ನೀವು. ನಿಮ್ಮ ವೃತ್ತಿ ಬದುಕಿನಲ್ಲಿ ಈ ಎರಡೂ ಟೂರ್ನಮೆಂಟ್ ಯಾವ ರೀತಿ ಮಹತ್ವತೆಯನ್ನ ಪಡೆದುಕೊಳ್ಳುತ್ತೆ?
0: ಅದೇ ನಾ ಹೇಳ್ದಲ್ಲ, ಈಗ ಖೇಲೋ ಇಂಡಿಯಾ ಗೇಮ್ಸ್ ಇಂದ ಮತ್ತೆ ಯೂನಿವರ್ಸಿಟಿ ಗೇಮ್ಸ್ ಇಂದ ಮತ್ತೆ ಸಾಯೆಲ್ಲ ಅಲ್ಲಿಂದ ಎಕ್ಸ್ಪೋಜರ್ ಏನ್ ಸಿಕ್ತು. ಅಲ್ಲಿಗೆ ನಾನು ಒಂದು ಟೀಮಿಗೆ ಸೆಲೆಕ್ಟ್ ಆಗಿದೆ, ಏರ್ ಇಂಡಿಯಾ ಹಾಕಿ ಟೀಮ್ ಅಂತ ಇತ್ತು. ಅದಕ್ಕೆ ಧನರಾಜ್ ಪಿಳ್ಳೆ ಅವರು ಆಡ್ತಿದ್ರು ಆ ಟೈಮಲ್ಲಿ, ಮುಂಚೆ ಆಡ್ತಿದ್ರು, ಮತ್ತೆ ಅರ್ಜುನ್ ಅಲಪ್ಪ ಅವರು ಆಡ್ತಿದ್ರು, VSVನೇ ಆಡ್ತಿದ್ರು, ಅವರೆಲ್ಲ ನಮ್ಮನ್ನ ನೋಡಿ ನನ್ನ ಸೆಲೆಕ್ಟ್ ಮಾಡಿದ್ರು ಆ ಟೀಮ್ಗೆ ಆಡಕ್ಕೆ. ಆ ಟೀಮ್ಗೆ ನಾನು ಈ ಟೂರ್ನಮೆಂಟ್ಸಲ್ಲಿ ರೆಪ್ರೆಸೆಂಟ್ ಮಾಡಿದೆ. ರೆಪ್ರೆಸೆಂಟ್ ಮಾಡಿಬಿಟ್ಟು ಅಲ್ಲಿ ಹೈಯೆಸ್ಟ್ ಗೋಲ್ ಸ್ಕೋರರ್ ಆಗಿದೆ ಅವಾಗ. ಹೈಯೆಸ್ಟ್ ಗೋಲ್ ಸ್ಕೋರರ್ಗೆ ಅದೊಂದು ಖುಷಿ ಏನಂದ್ರೆ, ನನಗೆ ಆ ಟೂರ್ನಮೆಂಟಲ್ಲಿ ಹೈಯೆಸ್ಟ್ ಗೋಲ್ ಸ್ಕೋರರ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಸಿಕ್ತ ಅವಾಗ.
1: ಫಸ್ಟ್
0: ಅದು ಗಿಫ್ಟ್, ಇನ್ನು ಮನೇಲಿದೆ ಅದು. ಹಂಗೆ
1: ಇಟ್ಟಿದ್ದೀನಿ,
0: ಹಂಗೆ ಇದೆ ಮನೆಯಲ್ಲಿ. ಮತ್ತೆ ಅದಾದ್ಮೇಲೆ ಕೇಡಿ ಅದೇ ಏರ್ ಇಂಡಿಯಾ ಟೀಮಿಗೆ ಆಡ್ಕೊಂಡು ಆ ಎಕ್ಸ್ಪೋಜರ್ ಕೊಡ್ತು. ಏರ್ ಇಂಡಿಯಾ ಟೀಮಿಂದ ನೆಕ್ಸ್ಟ್ ನಾನು ಇಂಡಿಯಾ ಟೀಮಿಗೆ ಕ್ಲಿಕ್ ಆದೆ ಅಲ್ಲಿ ವಾಪಸ್.
1: ಹೇಗಿತ್ತು ಟೂರ್ನಮೆಂಟ್, ಕೆಡಿ ಸಿಂಗ್ ಬಾಬು ಟೂರ್ನಮೆಂಟ್?
0: ಅದು ಒಂದು ಆಲ್ ಇಂಡಿಯಾ ಟೂರ್ನಮೆಂಟ್.
1: ಬೆಸ್ಟ್ ಫಾರ್ವರ್ಡರ್ ಅಂತಂದ್ರೆ ಹೇಗೆ ಅದು?
0: ಈಗ ಕ್ರಿಕೆಟ್ ಅಲ್ಲಿ ಹಿಂಗೆ ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್ ಬೇರೆ ಬೇರೆ ಪೊಸಿಷನ್ ಇರುತ್ತೆ. ಆತರ ಹಾಕಿಯಲ್ಲಿ ಬೆಸ್ಟ್ ಫಾರ್ವರ್ಡ್, ಫಾರ್ವರ್ಡ್ ಅಂದ್ರೆ ಗೋಲ್ ಹೊಡೆಯೋನು, ಮುಂದೆ ಡಿಫೆಂಡರ್ ಟ್ಯಾಕಲ್ ಮಾಡೋನು, ಆತರ ಬೇರೆ ಬೇರೆ ಪೊಸಿಷನ್ ಗೆ ಬೆಸ್ಟ್ ಆ ಟೂರ್ನಮೆಂಟ್ ಅಲ್ಲಿ ಯಾರು ಬೆಸ್ಟ್ ಇದ್ರು ಅಂತ ಹಂಗೆ.
1: ಸೊ ಈಗ ನೀವು ಹೇಳ್ದಂಗೆ ಗ್ರೂಪ್ ಗೇಮು, ಸೊ ನಿಮ್ಮನ್ ನೀವು ಹೇಗೆ ಗುರುತಿಸ್ಕೊಂಡ್ರಿ ಇದರಲ್ಲಿ?
0: ನಂದು ಸ್ಟಾರ್ಟಿಂಗ್ ಇಂದ ಒಂದಿತ್ತು ಏನಂದ್ರೆ, ನಾನು ಏನ್ ಮಾಡಿದ್ರು ನನಗ್ ಫ್ಯೂಚರ್ ಅಲ್ಲಿ ನನಗ್ ರಿಗ್ರೆಟ್ ಇರಬಾರ್ದು, ನಾನು ಇದ್ ಮಾಡಕ್ಕಾಗಿಲ್ಲ ಆ ಟೈಮಲ್ಲಿ ಅಂತ. ಅದಕ್ಕೆ ನಾ ಆ ಟೈಮಲ್ಲಿ 100% ಕೊಡ್ತೀನಿ, 100% ಕೊಟ್ಬಿಟ್ಟು ಏನಾದ್ರೂ ಒಂದ್ ಒಳ್ಳೇದ್ ಮಾಡೋಣ ಅಂತ ಟ್ರೈ ಮಾಡ್ತೀನಿ.
1: ಆ ರೀತಿ ಈ ಕ್ರೀಡೆಯ ಕುರಿತಾಗಿ ಸ್ವಲ್ಪ ಮಾತಾಡಿ ಹಾಕಿ ಬಗ್ಗೆ. ಈಗ ಎಲ್ರಿಗೂ ಗೊತ್ತು 11 ಮೆಂಬರ್ಸ್ ಇರ್ತಾರೆ, ಹಾಕಿ ಫೀಲ್ಡ್ ಗೇಮ್ ಅಂತ ಹೇಳ್ತಾರೆ. ಸೊ ಇತ್ತೀಚೆಗೆ ಅದು 5-7 ಅದು ಬರ್ತಾ ಇದೆ ಅಲ್ಲ, ಏನು
0: ಅದು? ಫಸ್ಟ್ ಹಾಕಿ ಬಂದ್ಬಿಟ್ಟು ಒಲಿಂಪಿಕ್ಸ್ ಅಲ್ಲಿ ಇರೋದು 11-a-side, ಎಲ್ಲ 11-a-side 11 ಮೆಂಬರ್ಸ್, ಟೀಮ್ ಅಲ್ಲಿ 18 ಮೆಂಬರ್ಸ್ ಇರ್ತಾರೆ, ಸಬ್ಸ್ಟಿಟ್ಯೂಷನ್ ಇರ್ತದೆ, 11 ಮೆಂಬರ್ಸ್ ಒಳಗಾಡ್ತಾರೆ 11 against 11. ಮತ್ತೆ ಡಿ ಇರುತ್ತೆ ಫುಟ್ಬಾಲ್ ಅಲ್ಲಿ, ಹೆಂಗಂದ್ರೆ ಎಲ್ಲಿಂದಾನು ಗೋಲ್ ಹೊಡಿಬಹುದು. ಆದ್ರೆ ಹಾಕಿಯಲ್ಲಿ ಹಂಗಿಲ್ಲ, ಹಾಕಿಯಲ್ಲಿ ಒಂದು ಡಿ ಅಂತ ಒಂದು ಡಿ ಶೇಪ್ ಅಲ್ಲಿ ಇರುತ್ತೆ, ಅದ್ರ ಒಳಗಡೆಯಿಂದಾನೆ ನೀವು ಹೊಡೆದ್ರೆ ಗೋಲು, ಆ ರೀತಿಯಲ್ಲಿ ಇರುತ್ತೆ. ಇದೇ ರೀತಿಯಲ್ಲಿ ಇವಾಗ IPL ಅಲ್ಲಿ, ಕ್ರಿಕೆಟ್ ಅಲ್ಲಿ ಹಿಂಗೆ T20 ಫಾರ್ಮ್ಯಾಟ್ ಬಂತು, ಆತರ 5-a-side ಅಂತ ಬಂದ್ರು, 5 vs 5, 5 ಜನ 5 ಜನ, ಟೈಮ್ ಸ್ವಲ್ಪ ಶಾರ್ಟ್ ಇತ್ತು.
1: ಆ ರೀತಿ ಲೀಗ್ ಹಂತದ ಪಂದ್ಯಾವಳಿಗಳನ್ನು ಮಾಡ್ಲಿಕ್ಕಾಗಿ ಶಾರ್ಟ್ ಆಗಿ
0: ಮಾಡಿದ್ರು. ಅದರಲ್ಲಿ ತುಂಬಾ ಆಡಿದೆ ನಾನು, ತುಂಬಾ ಕರ್ನಾಟಕಗೆ ಆಡಿದೆ, ಕರ್ನಾಟಕಕ್ಕೆ 3 ಸತಿ ಆಡಿದೆ, ನ್ಯಾಷನಲ್ ಚಾಂಪಿಯನ್ ಆಗಿದೆ 3 ಸತಿನು, ಕಂಟಿನ್ಯೂಸ್ 3 ಸತಿ ನ್ಯಾಷನಲ್ ಚಾಂಪಿಯನ್. ಅದಾದ್ಮೇಲೆ ಇಂಡಿಯಾ ಸೆಲೆಕ್ಟ್ ಆದೆ, ಇಂಡಿಯಾದಲ್ಲಿ ಏಷ್ಯಾ ಕಪ್ ಆಡಿದೆ 5-a-side, ಅದು ಗೋಲ್ಡ್ ಮೆಡಲ್ ಆಯ್ತು. ಮತ್ತೆ ವರ್ಲ್ಡ್ ಕಪ್ ಆಡಿದೆ 5-a-side ಅಲ್ಲಿ, ಅದರಲ್ಲೂ 5th place ಬಂದ್ವಿ ನಾವು.
1: ಹಾಕಿ ಈಗ 11 ಮೆಂಬರ್ಸ್ ಆಡ್ತಾರಲ್ಲ, ಅದಕ್ಕೆ ಟೈಮಿಂಗ್ ಅನ್ನೋದು ಸೆಟ್ ಇರುತ್ತೆ. ಸೊ ಈಗ 5 ಜನ ಸೇರಿ ಆಡುವಾಗ ಶಾರ್ಟ್ ಅಂದ್ರೆ

0: ಗಂಟೆ ಹೀಗೇನಾದ್ರೂ ಮಾಡ್ತಾರೆ.
1: ಇದು ಲೆವೆನ್ ಎ ಸೈಡ್ ಹೆಂಗಂದ್ರೆ 15 ನಿಮಿಷದ 4 ಕೊಟ್ರು. ಇದು ಹಾಕಿ ಮಿನಿ ಫೈವ್ ಸೈಡ್ ಏನಂದ್ರೆ ಜನ ಕಡಿಮೆ, ಟೈಮು ಕಡಿಮೆ, 15 ನಿಮಿಷದ 2 ಸತಿ.
0: 1 ಗಂಟೆ ಅಂದ್ರೆ ಅರ್ಧ ಗಂಟೆ.
1: ಅರ್ಧ ಗಂಟೆ.
0: ಸೊ ಈಗ ಹಾಕಿ ನಮ್ದು ನ್ಯಾಷನಲ್ ಗೇಮ್ ಅಂತ ಅಧಿಕೃತವಾಗಿ ಹೇಳಲಿಲ್ಲ ಅಂದ್ರೂ ಎಲ್ಲರೂ ಹಾಕಿನ ಬಹಳ ಚೆನ್ನಾಗಿ ನ್ಯಾಷನಲ್ ಗೇಮ್ ಅಪ್ಪ ಅಂತ ಹೇಳ್ತಾರೆ. ಹೇಗಿರುತ್ತೆ ಪ್ರೋತ್ಸಾಹ ನಮ್ಮ ನೆರೆದ ಪ್ರೇಕ್ಷಕರದ್ದು ಹಾಕಿ ಟೀಮ್ ಆಡುವಾಗ?
1: ಹೇಳುದು, ನಮ್ ಇಂಡಿಯಾದಲ್ಲಿ ಇವಾಗ ಸದ್ಯಕ್ಕೆ ಹಾಕಿ ತುಂಬಾ ಮೇಲೆ ಬರ್ತಿದೆ ಈಗ, ಯಾಕಂದ್ರೆ ಒಲಿಂಪಿಕ್ ಅಲ್ಲಿ ಮೆಡಲ್ ಆಯ್ತು, ಪುನಃ ಸೆಕೆಂಡ್ ಟೈಮ್ ಬ್ರಾಂಜ್ ಆಯ್ತು ಮೆಡಲ್, ಮತ್ತೆ ಹಾಕಿ ಇಂಡಿಯಾ ಲೀಗ್ ನಡೀತಿದೆ. ಅದಕ್ಕೆ ಮೆಲ್ಲೆ ಮೆಲ್ಲೆ ಚಿಕ್ಕ ಮಕ್ಕಳು ನೋಡಿ ಜಾಸ್ತಿ ಜನ ಬರ್ತವ್ರೆ ಈಗ ಗ್ರೌಂಡ್ ಅಲ್ಲಿ, ಜಾಸ್ತಿ ಜನ ಬಂದು ಸ್ಯಾಟರ್ಡೆ ಸಂಡೇಸ್ ಬಂದ್ಬಿಟ್ಟು ಅವರು ಪ್ರಾಕ್ಟೀಸ್ ಮಾಡ್ತಾರೆ. ಮತ್ತೆ ಫ್ಯಾನ್ಸ್ ಹೆಂಗಂದ್ರೆ ನಾವು ಚೆನ್ನಾಗ್ ಆಡಿದ್ರೆ ಮತ್ತೆ ನಾವು ಸಪೋರ್ಟ್ ಇರೋ ನಾವು ಇನ್ನೂ ಚೆನ್ನಾಗ್ ಆಡ್ತೀವಿ.
0: ಬೇಕು ಪ್ರೇಕ್ಷಕರ ಚಪ್ಪಾಳೆ ಸಿಳ್ಳೆ ಎಲ್ಲ ಬೇಕಾಗುತ್ತೆ, ನಿಮ್ಗೆ ಒಂಥರ ಪ್ರೋತ್ಸಾಹ.
1: ಇನ್ನೂ ಚೆನ್ನಾಗ್ ಆಡ್ತೀವಿ.
0: 2018 ಮತ್ತು 2019 ಕರ್ನಾಟಕವನ್ನ ಪ್ರತಿನಿಧಿಸಿ ರಾಷ್ಟ್ರ ಮಟ್ಟದ ಹಾಕಿ ಪಂದ್ಯಾವಳಿಯಲ್ಲಿ ನೀವೇ ಹೈಯೆಸ್ಟ್ ಗೋಲ್ ಸ್ಕೋರರ್ ಇದ್ರಿ. ಅಲ್ಲಿ ಹೇಗಿರುತ್ತೆ ನಿಮ್ಮ ಪ್ರಾಕ್ಟೀಸ್ ಅಂದ್ರೆ, ನೀವು ಹೈಯೆಸ್ಟ್ ಸ್ಕೋರ್ ಮಾಡ್ತೀರಲ್ಲ, ಅದಕ್ಕಾಗಿ ವಿಶೇಷವಾದ ಏನಾದ್ರೂ ಪ್ರಾಕ್ಟೀಸ್ ಇರುತ್ತಾ? ಹೇಗೆ
1: ನಾ ಹೇಳೋದು, ಟ್ಯಾಲೆಂಟ್ ಇರುತ್ತೆ ಸ್ವಲ್ಪ, ಒಂದು 20% ಟ್ಯಾಲೆಂಟ್ ಇರುತ್ತೆ. ಆದ್ರೂ ಆ ಟ್ಯಾಲೆಂಟ್ ಇಟ್ಕೊಂಡು ಎಲ್ಲ ಮಾಡಕ್ ಆಗಲ್ಲ. ಆ ಟ್ಯಾಲೆಂಟ್ಗೆ ನಾವು ಎಷ್ಟು ಶಾರ್ಪ್ ಮಾಡ್ತೀವಿ, ಏನ್ ಮಾಡ್ತೀವಿ ಅದನ್ನ, ಅದಕ್ಕೆ ನಾವು ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡ್ತೀವಿ. ನಮ್ಮಅಪ್ಪ ಹೇಳ್ತಿದ್ರು ಯಾವಾಗ್ಲೂ, ಒಂದು 50 ಜನ ಇರ್ತಿದ್ರೆ ನಿನ್ನ 50 ಜನ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟು ಮಾಡಬೇಡ, 50 ಜನಕ್ಕಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡು, ಅವಾಗ್ಲೇ ನೀನು ಇನ್ನೂ ಚೆನ್ನಾಗಿ ಆಡೋದು, ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಅಂತ. ಯಾಕಂದ್ರೆ ಸೆಲೆಕ್ಟರ್ಸ್ ಬಂದ್ರೆ ನೀ 50 ಜನ ಅಷ್ಟೇ ಪ್ರಾಕ್ಟೀಸ್ ಮಾಡಿದ್ರೆ ನೀ ಅಷ್ಟೇ ಲೆವೆಲ್ ಅಲ್ಲಿ ಇರ್ತೀಯ. ನೀ 50 ಜನಕ್ಕಿಂತ ಅವ್ರು 1 ರೌಂಡ್ ಜಾಸ್ತಿ ಓಡಿದ್ರೆ ನೀ 2 ರೌಂಡ್ ಜಾಸ್ತಿ ಓಡು ಅಂತ, ಆ ತರ ನನ್ ಪ್ರಾಕ್ಟೀಸ್ ಇರ್ತೈತಿ ಅವತ್ತು.
0: ಅಂದ್ರೆ ಸ್ವಲ್ಪ ಹೆಚ್ಚು ಶ್ರಮ ಪಡು ಅಂತ ನಿಮ್ ತಂದೆಯ ಕಿವಿ ಮಾತು ಅದು.
1: ಹೌದು,
0: ಅದೇ ನಿಮ್ಗೆ ಯಶಸ್ಸಿನ ಹಾದಿ ಅಂತ ಹೇಳ್ಬೋದು, ದಾರಿ ದೀಪ ಆಗಿದ್ದ ಅದೇ ಮಾತು ಅಂತ ಹೇಳ್ಬೋದು. ಈಗ ನೀವ್ ಹೇಳಿದ್ರಿ ಪ್ರಾಕ್ಟೀಸ್ ನಾ ಮಾಡ್ತಿದ್ದೆ ಎಲ್ಲ ಅಂತ, ಹೇಗಿರುತ್ತೆ ಒಂದು ದಿನಚರಿ, ಒಂದ್ ಇಡೀ ದಿನದಲ್ಲಿ ಹಾಕಿಗೆ ಎಷ್ಟು ಟೈಮ್ ಕೊಡ್ತೀರಾ?
1: ಇವಾಗ ನಾನು ಕೆಲ್ಸಕ್ಕೆ ಸೇರಿದೀನಿ, ಈಗ ಕಂಪ್ಯೂಟರ್ ಆಡಿಟರ್ ಜನರಲ್ ಕೆಲಸ ಮಾಡ್ತೀನಿ ನಾನು.
0: ನಿಮ್ಮ ವಿದ್ಯಾಭ್ಯಾಸ ಏನು?
1: ನಾನು ಗ್ರಾಜುಯೇಟ್ ಬಿಕಾಮ್ ಮಾಡಿ ನಾನು ಸ್ಪೋರ್ಟ್ಸ್ ಕೋಟಲ್ಲಿ ಜಾಯಿನ್ ಮಾಡಿರೋದು. ನನ್ ಡೇ ಹೆಂಗಿರುತ್ತೆ ಅಂದ್ರೆ, ನನ್ ಮನೆ ಆಲ್ಮೋಸ್ಟ್ ಗ್ರೌಂಡ್ ಇಂದ ಒಂದು 18 ಕಿಲೋಮೀಟರ್ ಇದೆ ಮನೆ. ಸೊ ಅರೌಂಡ್ 6 AM ಬಿಡ್ತೀನಿ ನನ್ನ ಮನೆ. ಬೆಳಿಗ್ಗೆ ಟ್ರಾಫಿಕ್ ಇರಲ್ಲ, ಸೊ 6:30 ಬಂದ್ಬಿಟ್ಟು ಪ್ರಾಕ್ಟೀಸ್ ಎಲ್ಲ ಮಾಡ್ಬಿಟ್ಟು 2 ಅವರ್ಸ್ ಪ್ರಾಕ್ಟೀಸ್ ಮಾಡ್ತೀನಿ 6:30 ಇಂದ 8:30 ತನಕ. ಒಂದು 15 ಮಿನಿಟ್ಸ್ ರೆಡಿ ಆಗಕ್ಕೆ, ಪುನಃ ಅಲ್ಲೇ ರೆಡಿ ಆಗಿ ಆಫೀಸು. 9 to 2 o'clock ಆಫೀಸ್. ನಾರ್ಮಲ್ ಜನಗೆ 9 to 5 ಇರುತ್ತೆ. ನಮಗೆ ಸ್ಪೋರ್ಟ್ಸ್ ಇಂದ ನಾವು ಜಾಯಿನ್ ಆಗಿರೋದ್ರಿಂದ ನಮಗೆ ಪುನಃ ಈವ್ನಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ನಮಗೆ ಟೈಮ್ ಆಫ್ ಕೊಟ್ಟಿದ್ದಾರೆ. ಪುನಃ ನಾನು 2 o'clock ಲಂಚ್ ಎಲ್ಲ ಮಾಡಿಬಿಟ್ಟು 3 o'clock ಬರ್ತೀನಿ ಗ್ರೌಂಡ್ಗೆ. 3 o'clock ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತೀನಿ. ಆ ಹಾಸ್ಟೆಲ್ ಹುಡುಗರು ಇರ್ತಾರೆ, DYS ಹುಡುಗರು, ಸಾಯಿ ಹುಡುಗರು ಅವರೆಲ್ಲ ಇರ್ತಾರೆ, ಅವ್ರ ಜೊತೆ ಸೇರ್ಕೊಂಡು ಪ್ರಾಕ್ಟೀಸ್ ಮಾಡ್ತೀನಿ. ಪ್ರಾಕ್ಟೀಸ್ ಮಾಡಿ ಒಂದು 6 o'clock ಆ ಥರ ಮನೆ ವಾಪಸ್. ಡೈಲಿ ನಂದು ಹಂಗೆ ಇರುತ್ತೆ ಸ್ಕೆಡ್ಯೂಲು. ಅದ್ರ ಬೇಗ ಮಲಗಿಬಿಡ್ತೀನಿ, 10:30 10 o'clock ಬೇಗ ಎದ್ದೇಳ್ಬೇಕಲ್ಲ.
0: ಈಗ ವಿಶೇಷವಾಗಿ ಹಾಕಿಯಲ್ಲಿ ಹೆಚ್ಚು ಶ್ರಮ ಇರುತ್ತೆ ನಿಮ್ಗೆ, ಸೊ ನಿಮ್ಮ ಡಯಟ್ ಹೇಗಿರುತ್ತೆ? ಕ್ರೀಡಾಪಟುಗಳಿಗೆ ವಿಶೇಷವಾದ ಒಂದು ಡಯಟ್ ಇರಲೇಬೇಕು, ಫಿಸಿಯೋ ಇರಬೇಕಾಗುತ್ತೆ,
1: ಅದಕ್ಕೆ ಇಂಜುರಿ ಏನಾದ್ರೂ ಅದ್ರೆ ಡಾಕ್ಟರ್ ಬೇಕು. ಊಟ ಮೇನ್ ಅಂತ ಹೇಳ್ತೀನಿ ನಾನು ಡಯಟ್ ಅಲ್ಲಿ ಏನಿದ್ರೇನು. ನಮ್ಮಅಮ್ಮ ಏನ್ ಬೇಕು ಮಾಡ್ಕೊಡ್ತಾರೆ ನನಗೆ. ಯಾವಾಗ್ಲೂ ನಾನು ನಾನ್ ವೆಜ್ ತಿನ್ನೋದು ಮನೆಯಲ್ಲಿ. ನಮ್ ಸ್ಪೋರ್ಟ್ಸ್ ಮ್ಯಾನಿಗೆ ಅಂದ್ರೆ ನಾನ್ ವೆಜ್ ತಿನ್ಲೇಬೇಕು, ಯಾಕಂದ್ರೆ ಪ್ರೋಟೀನ್ ಎಲ್ಲ. ಸೊ ನಾನ್ ವೆಜ್ ಮಾಡ್ಕೊಡ್ತಾರೆ ಮನೆಯಲ್ಲಿ. ಡೇಗೆ ಒಂದ್ಸತಿ ನಾನ್ ವೆಜ್ ತಿಂದೇ ತಿಂತೀನಿ. ಬಾಕಿ ಡಯಟು ಮತ್ತೆ ಮನೆಯಲ್ಲಿದ್ರೆ ಮಮ್ಮಿ ಜಾಸ್ತಿ ಊಟ ಸ್ನ್ಯಾಕ್ಸು ಅದೆಲ್ಲ ಮಾಡಿ ತಿನ್ಸ್ತಾರೆ. ಅಪ್ಪ ಹೇಳ್ತಾರೆ, ಮಮ್ಮಿನೂ ಹೇಳ್ತಾರೆ, ನಿನ್ ಎಷ್ಟು ಬೇಕಾದ್ರೂ ತಿನ್ನು, ನೆಕ್ಸ್ಟ್ ಡೇ ಪ್ರಾಕ್ಟೀಸ್ ಚೆನ್ನಾಗಿ ಮಾಡು, ಸರಿಯಾಗಿ ಬಿಡ್ತೀನಿ, ಎಲ್ಲ ಸರಿಯಾಗಿ ಬಿಡ್ತೀನಿ.
0: ಅಂದ್ರೆ ನಮ್ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ಬಹುದು, ಆದ್ರೆ ಜಾಸ್ತಿನೇ ಕಸರತ್ ಮಾಡಬೇಕು ಅಂತ.
1: ಹೌದು, ನನ್ ಸ್ವೀಟ್ ತುಂಬಾ ಇಷ್ಟ. ಒಂದೊಂದ್ಸತಿ ಬ್ರೇಕ್ ಇರುತ್ತಲ್ಲ, ಒಂದ್ ವಾರ ಬ್ರೇಕ್ ಇರುತ್ತೆ, ಅವಾಗ ತುಂಬಾ ತಿನ್ಬಿಡ್ತೀನಿ, ಅವಾಗ ಸ್ವೀಟ್ ತುಂಬಾ ತಿನ್ಬಿಡ್ತೀನಿ. ಅದಕ್ಕೆ ಆ ಸ್ವೀಟ್ ಕಂಟ್ರೋಲ್ ಮಾಡ್ತೀನಿ ತುಂಬಾ. ಈಗ ಟೂರ್ನಮೆಂಟ್ ಬಂದ್ರೆ ಇಲ್ಲ ಏನಾದ್ರೂ ಕಾಂಪಿಟೇಷನ್ ಇದ್ರೆ ಅವಾಗ ನಾನು ತುಂಬಾ ಕಂಟ್ರೋಲ್ ಮಾಡ್ತೀನಿ ಸ್ವೀಟ್.
0: ಇಲ್ಲ ಅಂತಂದ್ರೆ ಸ್ವೀಟ್ ಜಾಸ್ತಿ ತಿಂತೀನಿ,
1: ಸ್ವೀಟ್ ಜಾಸ್ತಿ ತಿಂತೀನಿ. ಮನೆಯಲ್ಲೂ ಸ್ವೀಟ್ ಮಾಡ್ತಾರೆ ಹಂಗೆ.
0: ಅಪ್ಪ ಬೈತಾರ, ಅವರು ಒಬ್ರು ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ
1: ಸ್ವೀಟ್ ತಿನ್ನಕ್ಕೆ ಏನ್ ಇಷ್ಟೋರೆಗೆ ಏನ್ ಬೈದಿಲ್ಲ. ನೀವೇನಾದ್ರೂ ತಿನ್ನು, ಪ್ರಾಕ್ಟೀಸ್ ಹೋಗು ಅಂತ,
0: ಒಟ್ ಅದನ್ನ ಕರಗಿಸೋ ಕಸರತ್ ಮಾಡುವಂತ. 2020 ಹಾಕಿ ಇಂಡಿಯಾ ಸೀನಿಯರ್ ನ್ಯಾಷನಲ್ಸ್ ನಲ್ಲಿ ಬೆಸ್ಟ್ ಫಾರ್ವರ್ಡ್ ಮತ್ತೆ ಹೈಯೆಸ್ಟ್ ಸ್ಕೋರರ್ ಆಗಿದ್ರೆ ನೀವೇ, ಈ ಟೂರ್ನಮೆಂಟ್ ಕುರಿತಾಗಿ ಹಂಚಿಕೊಳ್ಳಿ.
1: ಇದು ನಾನು ಏರ್ ಇಂಡಿಯಾಗೆ ಆಡಿದೆ. ಈ ಟೂರ್ನಮೆಂಟ್ ಯಾಕೆ ನನಗೆ ಇಂಪಾರ್ಟೆಂಟ್ ಅಂದ್ರೆ, ಈ ಟೂರ್ನಮೆಂಟ್ ಇಂದಾನೇ ನಾನು ಇಂಡಿಯಾ ಟೀಮಿಗೆ ಸೆಲೆಕ್ಟ್ ಆಗಿದ್ದು. ಇದು ನ್ಯಾಷನಲ್ಸ್, ಇದು ಒಂಥರ ಆಲ್ ನ್ಯಾಷನಲ್ ಒಳ್ಳೆ ಬೆಸ್ಟ್ ಡಿಪಾರ್ಟ್ಮೆಂಟ್ಸ್ ಆಡುತ್ತೆ. ಆ ಟೂರ್ನಮೆಂಟ್ ಅಲ್ಲಿ ನಾನು ಹೈಯೆಸ್ಟ್ ಗೋಲ್ ಸ್ಕೋರ್ ಮತ್ತೆ ಬೆಸ್ಟ್ ಫಾರ್ವರ್ಡ್ ಸಿಕ್ತು. ಆ ಟೂರ್ನಮೆಂಟ್ ಇಂದ ನನ್ನ ಸೆಲೆಕ್ಟರ್ಸ್ ನೋಡೋದು, ನಾನು ಇಂಡಿಯಾಗೆ ನೆಕ್ಸ್ಟ್ ಸ್ಟೆಪ್ ನನಗೆ ಸಿಕ್ತು, ಸೆಲೆಕ್ಟ್ ಆದ ಇಂಡಿಯಾ ಟೀಮಿಗೆ.
0: ಯಾರಿದ್ರು ಅವಾಗ ನಿಮ್ ಜೊತೆ ನಮ್ಮ ಇಂಡಿಯಾದ ಆಟಗಾರರು?
1: ಏರ್ ಇಂಡಿಯಾಗೆ ಅವಾಗ ಅರ್ಜುನ್ ಅಲ್ಲಪ್ಪ ಅಂತ ಅವರು, VS ವಿನಯ್, ಅವರಿಬ್ರು ಇದು ಕರ್ನಾಟಕದಿಂದ. ಅವಾಗ
0: ನಿಮ್ಗೆ ಗೊತ್ತಿತ್ತಾ ಇದು ಸೆಲೆಕ್ಷನ್ ಆಗುತ್ತೆ ನ್ಯಾಷನಲ್ ಟೀಮಿಗೆ ಅನ್ನೋದು ನಿಮ್ಗೆ ಗೊತ್ತಿತ್ತಲ್ವಾ? ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರಿ ಆ ಪಂದ್ಯಾವಳಿ?

0: ನಮ್ದೊಂದು ಟಾರ್ಗೆಟ್ ಇರುತ್ತಲ್ಲ, ಈ ಟೂರ್ನಮೆಂಟ್ ನಮಗೆ ಫಸ್ಟೇ ಗೊತ್ತಿರುತ್ತೆ, ಈ ಟೂರ್ನಮೆಂಟ್ ಇಂದಾನೆ ನೋಡಕ್ಕೆ ಬರ್ತಾರೆ ಜನರು, ಈ ಟೂರ್ನಮೆಂಟ್ ಇಂದಾನೆ ನಿಮಗೆ ಸೆಲೆಕ್ಟ್ ಮಾಡ್ತಾರಂತ. ಅವಾಗ ನಮ್ಮ ಪ್ರಾಕ್ಟೀಸು ಹಂಗೆ ಇರುತ್ತೆ, ನಾವು ದಿನ ಮಿಸ್ ಮಾಡೋದೇ ಪ್ರಾಕ್ಟೀಸ್ ಮಾಡೋದು, ಡೈಲಿ ಹೋಗೋದು ಪ್ರಾಕ್ಟೀಸ್ ಇಲ್ಲ, ನಾವು ಏನಾದರೂ ಆಡಲೇಬೇಕು, ಕಂಟ್ರಿಗೆ ಆಡಲೇಬೇಕು ಅಂತೇಳಿ ಆ ಥರ ಪ್ರಾಕ್ಟೀಸ್ ಇದಕ್ಕೆ. ಆ ಪ್ರಾಕ್ಟೀಸ್ ಮಾಡುವಾಗ ನಮಗೆ ಸೆಲೆಕ್ಟ್ ಆದಮೇಲೆ ನನಗೆ ಗೊತ್ತಾಯ್ತು ಅವಾಗ ಸೆಲೆಕ್ಟ್ ಆಗಿದ್ದೀನಿ.
1: ಅಲ್ಲಿ ಬೆಸ್ಟ್ ಫಾರ್ವರ್ಡ್ ಮತ್ತೆ ಹೈಯೆಸ್ಟ್ ಸ್ಕೋರರ್ ಆಗಿರೋದ್ರಿಂದ
0: ಸೆಲೆಕ್ಟ್ ಆದೆ ನಾನು ವಾಪಸ್ ಹೋಗಕ್ಕೆ ಇಂಡಿಯಾ ಆಡಕ್ಕೆ. ಆದ್ರೂ ಅದಾಗಿದ ತಕ್ಷಣ ಕೋವಿಡ್ ಬಂದ್ಬಿಡ್ತು. ಕೋವಿಡ್ ಬಂದ್ಬಿಟ್ಟು ನಾನು 8 months ನಮ್ಮ ಮನೇಲೇ ಇದ್ದೆ,
1: ಪ್ರಾಕ್ಟೀಸ್ ಇಲ್ಲ
0: ಇಲ್ಲ. 3 months ಆಲ್ಮೋಸ್ಟ್ ನಾನು ಆ ಟೂರ್ನಮೆಂಟ್ ಆಡಿ ಒಂದು 15 days ಅಲ್ಲಿ ನಾನು ಮನೆಗೆ ವಾಪಸ್ ಬಂದೆ. ಕೋವಿಡ್ ನಾ 8 months ಪ್ರಾಕ್ಟೀಸೇ ಮಾಡಿಲ್ಲ. ಪುನಃ ಅದಾದ್ಮೇಲೆ 3 months ಪ್ರಾಕ್ಟೀಸ್ ಮಾಡಿ ಪುನಃ ಇಂಡಿಯಾ ಕ್ಯಾಂಪಿಗೆ ಕರೆದ್ರು ವಾಪಸ್.
1: 2021 2025 ನ್ಯಾಷನಲ್ಸ್ ಗೇಮ್ಸ್ ನಲ್ಲಿ ಭಾಗವಹಿಸಿ ಪದಕಗಳನ್ನ ಪಡೆದಿದ್ದೀರಲ್ಲ, ಯಾವ್ಯಾವ ಪದಕಗಳನ್ನ ಪಡೆದ್ರಿ ಮತ್ತೆ ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು?
0: ನ್ಯಾಷನಲ್ ಗೇಮ್ಸ್ ಸುಮಾರು ವರ್ಷ ಆದ್ಮೇಲೆ ನಡೆಸಿದ್ರು. ಅವಾಗ ನಮ್ಮ ಟೀಮಿಗೆ ಎಸ್ ವಿ ಸುನಿಲ್ ಅವರು ಅಂತ, ಅವರು ಇಂಟರ್ನ್ಯಾಷನಲ್ ಹಾಕಿ ಪ್ಲೇಯರು, ಅವರು ಒಲಿಂಪಿಯನ್, ಅವರು ಕ್ಯಾಪ್ಟನ್ ಆಗಿ ನಮ್ಮ ಟೀಮ್ ಮಾಡಿ ಅವರೇ ಫಾರ್ಮ್ ಮಾಡಿ, ಟೀಮ್ ಕೋಚ್ ವಿನಯ್ ಅಂತ. ಅವಾಗ ಕರ್ನಾಟಕದ ಬೆಸ್ಟ್ ಪ್ಲೇಯರ್ ಏನಿದೆ ನ್ಯಾಷನಲ್ ಗೇಮ್ಸ್ ಹೆಂಗಂದ್ರೆ ಇಂಡಿಯಾದು ಟಾಪ್ 8 ಟೀಮ್ಸ್ ಮಾತ್ರ, ಟಾಪ್ 8 ಸ್ಟೇಟ್ಸ್ ಮಾತ್ರ, ಬೇರೆ ಸ್ಟೇಟಿಗಿಲ್ಲ, ಟಾಪ್ 8 ರ್ಯಾಂಕಿಂಗ್ ಇರುತ್ತೆ ಅವ್ರು ಮಾತ್ರ ಆಡಬೇಕು.
1: ಎಲ್ಲಾ ರಾಜ್ಯದಿಂದ ಬರಲ್ಲ, ಟಾಪ್ 8 ಆರಿಸ್ತಾರೆ.
0: ಇವಾಗ ನ್ಯಾಷನಲ್ಸ್ ನಡೆಯುತ್ತೆ, ನ್ಯಾಷನಲ್ಸ್ ಅಲ್ಲಿ 28 teams 30 teams ಇರುತ್ತೆ, ಅದರಲ್ಲಿ ಟಾಪ್ 8 ಸೆಲೆಕ್ಟ್ ಆಗ್ತಾರೆ, ಅದು ನ್ಯಾಷನಲ್ ಗೇಮ್ಸ್ ಗೆ ಆಡೋದು. ಅವಾಗ ಕರ್ನಾಟಕ ಒಂದ್ ಟೀಮ್ ಇತ್ತು, ಅದ್ರಿಗೆ ಸೆಲೆಕ್ಟ್ ಆಗಿತ್ತು ಆಲ್ರೆಡಿ.
1: ಎಷ್ಟನೇ ಪ್ಲೇಸ್ ಇತ್ತು ಅವಾಗ ಕರ್ನಾಟಕ?
0: ಅವಾಗ ನಾವು ಕರ್ನಾಟಕ 3rd place ಬಂದಿತ್ತು ಪುಣೆದಲ್ಲಿ. ಫಸ್ಟ್ ಪಂಜಾಬ್ ಇದ್ದಿದ್ದು, ಸೆಕೆಂಡ್ UPN ಆಯ್ತು, ನಾವು 3rd ಬಂದ್ವಿ. ಅದರಿಂದ ನಾವು ನ್ಯಾಷನಲ್ ಗೇಮ್ಸ್ ಹೋಗಿದ್ ನೆಕ್ಸ್ಟ್, ನ್ಯಾಷನಲ್ಸ್ ಗಿಂತ ನೆಕ್ಸ್ಟ್ ಲೆವೆಲ್ ಇದು.
1: ಅದೇ ಸೇಮ್ ತಂಡ ಅಂದ್ರೆ ಈಗ ಕರ್ನಾಟಕ ತಂಡವನ್ನ ತಗೊಂಡು ಹೋಗ್ತಾರ ಅಥವಾ ಮಿಕ್ಸ್ಅಪ್ ಮಾಡ್ತಾರ ಎಲ್ಲ ರಾಜ್ಯದವ್ರ?
0: ಇಲ್ಲ ಇಲ್ಲ, ಕರ್ನಾಟಕದವ್ರು ಕರ್ನಾಟಕ ಟೀಮೇ
1: ಹೋಗುತ್ತೆ.
0: ಹಂಗೆ ಹೋಗಿ ಕರ್ನಾಟಕ ಹೋಗಿ ನ್ಯಾಷನಲ್ ಗೇಮ್ಸ್ ಹೋಗಿದ್ವಿ. ಅವಾಗ ಗುಜರಾತ್ ಅಲ್ಲಿ ನಡೆದಿತ್ತು. ನ್ಯಾಷನಲ್ ಗೇಮ್ಸ್ ಹೆಂಗಂದ್ರೆ ಸೇಮ್ ಇದೆ, ಇಂಟರ್ನ್ಯಾಷನಲ್ ಏಷ್ಯನ್ ಗೇಮ್ಸ್ ಆ ತರ ಹೆಂಗೆ ನಡೆಸ್ತಾರೆ ಆ ತರ ನಮಗೆ ಎಕ್ಸ್ಪೀರಿಯನ್ಸ್ ಕೊಡಕ್ ಆ ತರ ನಡೆಸ್ತಾರೆ ನ್ಯಾಷನಲ್ ಗೇಮ್ಸ್. ಆಡಿ ನಾವು ಫೈನಲ್ಸ್ ಅಲ್ಲಿ ನಾವು UP ಜೊತೆ ಆಡಿದ್ವಿ. UP ಜೊತೆ ಶೂಟ್ ಔಟ್ ಅಲ್ಲಿ ಅಂದ್ರೆ ಸ್ಟ್ರೋಕ್, ಪೆನಾಲ್ಟಿ ಸ್ಟ್ರೋಕ್ ಬರುತ್ತೆ, ಅದ್ರಲ್ಲಿ ಗೆದ್ದಿದ್ದು ನಾವು ಗೋಲ್ಡ್ ಮೆಡಲ್. ಅದೇ ಫಸ್ಟ್ ಗೋಲ್ಡ್ ಮೆಡಲ್ ಕರ್ನಾಟಕಗೆ ಹಿಸ್ಟೋರಿಕ್ ನ್ಯಾಷನಲ್ ಗೇಮ್ಸ್ ಅಲ್ಲಿ, ಅದೇ ಫಸ್ಟ್ ಗೋಲ್ಡ್ ಮೆಡಲ್. ಅಂದ್ರೆ ಆ ಟೀಮ್ ಅಂದ್ರೆ ಇದೇ ಹೇಳೋ ಟೀಮ್ ಗೇಮ್ ಅಂದ್ರೆ ನಾವು ಒಂದ್ ದಿವಸ ಚೆನ್ನಾಗಿ ಆಡಿಲ್ಲ ಅಂದ್ರೆ ಇನ್ನೊಂದು 9 ಚೆನ್ನಾಗಿ ಆಡ್ತಾರೆ, ಎಲ್ಲಾರು ಚೆನ್ನಾಗಿ ಆಡ್ತಾರೆ. ಆದ್ರೆ ಆ ರೀತಿ ಎಲ್ಲಾರು ಚೆನ್ನಾಗಿ ಆಡಿದ್ರು.
1: ಓವರ್ಆಲ್ ಆಗಿ ನೋಡಿದ್ರೆ ಇಡೀ ಟೀಮ್ ಸೆಲೆಕ್ಟ್
0: ಆಗುತ್ತೆ,
1: ಅದು ಮೇನ್ ಇಂಪಾರ್ಟೆಂಟ್.
0: ಅದೊಂದು ಗೆದ್ವಿ, ಗೋಲ್ಡ್ ಆಯ್ತು ನ್ಯಾಷನಲ್ ಗೇಮ್ಸ್. ಪುನಃ ಏನಾಯ್ತು ಅಂದ್ರೆ ನ್ಯಾಷನಲ್ ಗೇಮ್ಸ್ ಒಂದು 12 years ನಡೆದಿಲ್ಲ, 4 years ಒನ್ಸ್ ನಡೆಯೋದು, 12 years ಕಂಟಿನ್ಯೂಸ್ ನಡೆದಿಲ್ಲ. ಅದಕ್ಕೆ 22 ಅಲ್ಲಿ ಮಾಡ್ಬಿಟ್ಟು ಪುನಃ 23 ಅಲ್ಲಿ ನಡೆಸಿದ್ರು ಗೋವಾದಲ್ಲಿ. ಅದರಲ್ಲಿ ಪುನಃ ನಮ್ ಕರ್ನಾಟಕ ಟೀಮ್ ಇತ್ತು, ಕರ್ನಾಟಕ ನಾವು ಸಿಲ್ವರ್ ಆಯ್ತು ಅಲ್ಲಿ ಫೈನಲ್ಸ್ ಅಲ್ಲಿ, ನಾವು 2nd place ರನ್ನರ್ಸ್. ಪುನಃ 2025 ಉತ್ತರಾಖಂಡ್ ಅಲ್ಲಿ ನಡೆತು, ಪುನಃ ಉತ್ತರಾಖಂಡ್ ಅಲ್ಲಿ ನಡೆಯೋ ಗೋಲ್ಡ್. ಅದೇ 4 years once ನಡೆಯೋದು, ಯಾಕಂದ್ರೆ ಮುಂಚೆ ನಡೆದಿದ್ದಿಲ್ಲ, ಅದಕ್ಕೆ ಕಂಟಿನ್ಯೂಸ್ ಮಾಡ್ಬಿಟ್ಟಿರೋದು ಆ ಟೂರ್ನಮೆಂಟ್.
1: ಹೊಸ ಹೊಸ ಆಟಗಾರ ಸಿಗ್ತಾರೆ
0: ಅಂತ ಅವಾಗ ನಡೆಸಿದ್ರು. ಇದೊಂಥರ ನಮ್ದು ಕಂಟಿನ್ಯೂಸ್ ಆ ಟೀಮ್ ಮಾಡಿದ್ರಂದ್ರೆ ಗೋಲ್ಡ್ ಸಿಲ್ವರ್ ಗೋಲ್ಡ್ 3 times ಕಂಟಿನ್ಯೂಸ್ ಆಗೈತೆ.
1: ಈ ರೀತಿ ಕಂಟಿನ್ಯೂ ಆಗೋದ್ರಿಂದ ಪ್ರಾಕ್ಟೀಸ್ ಚೆನ್ನಾಗಿರುತ್ತೆ ನಿಮಗೆ,
0: ಅದೊಂದು ಟಚ್ ಹೋಗಲ್ಲ.
1: 2022 ನಿಮ್ಮ ಕ್ರೀಡಾ ಬದುಕಿನ ಮಹತ್ವದ ಘಟ್ಟ ಅಂತ ಹೇಳ್ಬೋದು. ಭಾರತದ ಹಾಕಿ ಟೀಮ್ಗೆ ಆಯ್ಕೆಯಾಗಿ ಅಂತಾರಾಷ್ಟ್ರೀಯ ಟೂರ್ನಮೆಂಟ್ಗೆ ಪಾದಾರ್ಪಣೆ ಮಾಡಿದ್ರಿ, ನೀವು ಅಲ್ಲಿ ಯಶಸ್ವಿ ಕೂಡ ಆದ್ರಿ, ಆ ಅನುಭವವನ್ನ ಹಂಚಿಕೊಳ್ಳಿ.
0: ಫಸ್ಟ್ ಇಂಡಿಯಾ ಟೀಮ್ ಸೆಲೆಕ್ಟ್ ಆದಾಗ ನಾನು ಹೋಗಿದ ತಕ್ಷಣ ನನಗೆ ಇಂಡಿಯಾ ಆಡಕ್ಕೆ ಚಾನ್ಸ್ ಕೊಟ್ಟಿಲ್ಲ. ಹೋಗಿದ ತಕ್ಷಣ ನಾನು ಒಬ್ಬೊಬ್ಬರಿ ನಾನೊಂದು 6 ವೇಟ್ ಮಾಡಿದೆ ಇಂಡಿಯಾ ಟೀಮ್. 6 ನನಗೆ ವೇಟ್ ಮಾಡಿಸಿ ನಾನು 6 ಆದ್ಮೇಲೆ ನನಗೆ ಚಾನ್ಸ್ ಸಿಕ್ಕಿದ್ದು ಆಡಕ್ಕೆ.
1: ಮೊದಲಿಗೆ ನಿಮಗೆ ಆಯ್ಕೆ ಆಗಿದ್ದೀರಿ ಇಂಡಿಯಾ ಟೀಮಿಗೆ ಅಂತ ಒಂದು ಸುದ್ದಿ ಕೇಳಿದ್ರಲ್ಲ, ಅವಾಗ ನಿಮ್ಗೆ ಹೇಗಿತ್ತು ಅನುಭವ? ಯಾಕಂದ್ರೆ ನಿಮ್ಮ ಇಡೀ ಫ್ಯಾಮಿಲಿ ಹಾಕಿ ಆಟಗಾರರಾಗಿದ್ರು ಕೂಡ ಭಾರತದ ತಂಡಕ್ಕೆ ಆಯ್ಕೆ ಆಗಿರಲಿಲ್ಲ.
0: ಅವಾಗ ನಾ ಏನ್ ಹೇಳ್ಬೇಕಂದ್ರೆ ಫಸ್ಟ್ ನಾನು ಅನೌನ್ಸ್ ಆಗಿದ ತಕ್ಷಣ ನಮ್ಮ ಡ್ಯಾಡಿಗೆ ಕಾಲ್ ಮಾಡೋದು, ಡ್ಯಾಡಿ ಮಮ್ಮಿ ಕಾಲ್ ಮಾಡಿ ಹೇಳಿದಾಗ ತುಂಬಾ ಖುಷಿ ಆಗಿದ್ರು.
1: ಎಲ್ಲಿದ್ರಿ ಅವಾಗ ನೀವು?
0: ಅವ್ರು ನಾನು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕ್ಯಾಂಪ್ ಅಲ್ಲಿ ಇದ್ದೆ, ಕೆಂಗೇರಿಯಲ್ಲಿ ಸ್ಪೋರ್ಟ್ಸ್ ಅಥಾರಿಟಿ ಕ್ಯಾಂಪ್. ಅಲ್ಲಿಂದ ಕಾಲ್ ಮಾಡಿದೆ ಮನೆಗೆ, ಈ ತರ ಸೆಲೆಕ್ಟ್ ಆಗಿದ್ದೀನಿ ಅಪ್ಪ ಅಮ್ಮ ಅಂತ. ಅವ್ರು ತುಂಬಾ ಖುಷಿ ಆಗಿದ್ರು, ಅಪ್ಪ ಅಮ್ಮ ಅಲ್ಲ ನನಗೆಲ್ಲ ಒಂಥರ ಫೀಲಿಂಗ್. ಇಂಡಿಯಾ ಜರ್ಸಿ ಫಸ್ಟ್ ಟೈಮ್ ಹಾಕ್ತಿದ್ದೀನಿ ಅಂದ್ರೆ ಅದೊಂದು ಬೇರೆ ಫೀಲಿಂಗ್, ತುಂಬಾ ಪ್ರೌಡ್. ನಮ್ಮ ಅಪ್ಪ ಎಲ್ಲರಿಗೆ ಹೇಳ್ಕೊಂಡು, ಮಮ್ಮಿ ಎಲ್ಲರಿಗೆ ಹೇಳ್ಕೊಂಡು, ಡ್ಯಾಡಿ ಎಲ್ಲರಿಗೆ ಹೇಳ್ಕೊಂಡು, ಎಲ್ಲಾ ಕಡೆ ಇವಾಗ ಸೋಷಿಯಲ್ ಮೀಡಿಯಾ ಇತ್ತಲ್ಲ, ಎಲ್ಲಾ ಕಡೆ ಶೇರ್ ಮಾಡ್ಕೊಂಡು ಮಗಂಗಾಗಿದೆ ಮಗಂಗಾಗಿದೆ ಅಂತ.
1: ಬಹಳ ಖುಷಿ
0: ಆ ತರ. ನಾನು ಹಂಗೆ ಮನೆಗೆ ಹೋಗಿಲ್ಲ ಅಂದ್ರೆ ಟೂರ್ನಮೆಂಟ್ ಆಡ್ಬಿಟ್ಟು ಆಮೇಲೆ ವಾಪಸ್ ಮನೆಗೆ ಬಂದಿದ್ದು. ಮನೆಗೆ ಬಂದಾಗ ಮನೆಗೆ ಚಾಕ್ಲೇಟು ತಗೋ, ನೀನ್ ಬೇಕಾಗಿರೋ ಸ್ವೀಟು. ನಮ್ಮ ಮಮ್ಮಿ ಮಾಡೋ ಬಿರಿಯಾನಿ ನನಗೆ ತುಂಬಾ ಇಷ್ಟ, ಬಿರಿಯಾನಿ ಮಾಡಿಕೊಟ್ರು.
1: ಮಗ ಒಂದು ದೊಡ್ಡ ಸಾಧನೆ ಮಾಡಿದನಲ್ಲ ಅಂತ ಆ ಪಾಲಕರ ಕಣ್ಣಲ್ಲಿ ಆ ಒಂದು ಬೆಳಕಿರ್ತದಲ್ಲ, ಅದು ನಿಮ್ಗಿನ್ನೂ ಏನಾದ್ರೂ ಸಾಧಿಸ್ಬೇಕು ಅನ್ನೋದು ಉತ್ಸಾಹ ಬರುತ್ತೆ.
0: ಇನ್ನೂ ಆಡ್ಬೇಕು, ಇನ್ನೂ ಮಾಡ್ಬೇಕಂತ ಅವ್ರು ಇನ್ನೂ ಸಪೋರ್ಟ್ ತರ.
1: 2023 ರಲ್ಲಿ ಏಷ್ಯಾ ಕಪ್ ನಲ್ಲಿ ಭಾರತದ ಹಾಕಿ

0: ಬಂಗಾರದ ಪದಕ ಪಡೀತಲ್ಲಿ ಆ ತಂಡದಲ್ಲಿ ನೀವಿದ್ರಿ, ಆ ಅನುಭವವನ್ನ ಹಂಚಿಕೊಳ್ಳಿ.
1: ನಾವು ಹೋಗಿದ್ದು ಅದು ಫಸ್ಟ್ ಟೈಮ್ ಏಷ್ಯಾ ಕಪ್ ಆಡಕ್ಕೆ. ಅವಾಗ ಆಡುವಾಗ ನಮಗೊಂದು ಒಳ್ಳೆ ಟೀಮ್ ಅಂದ್ರೆ ಪಾಕಿಸ್ತಾನ. ಆ ಫೀಲಿಂಗ್ ಹೆಂಗಿತ್ತು ಅಂದ್ರೆ ಪಾಕಿಸ್ತಾನ ಜೊತೆ ಆಡೋ ಒಂದು ಆ ಬೇರೆ ತರ ಜೋಶು, ಪ್ಲಸ್ ಸ್ವಲ್ಪ ಭಯನೂ ಇರುತ್ತೆ
0: ಎಲ್ಲ ಆಟದಲ್ಲೂ. ಹಾಗೆ
1: ಎಲ್ಲ ರೈವಲ್ರಿ ಹಂಗಿರುತ್ತೆ.
0: ಹೌದು,
1: ಮತ್ತೆ ಫ್ಯಾನ್ಸ್ ಆ ಜಾಗದ ನೋಡಿದ್ರೆ ಅರ್ಧ ಜಾಗದಲ್ಲಿ ಇಂಡಿಯನ್ಸ್ ಕೂತಿದ್ರು, ಅರ್ಧ ಸ್ಪೇಸ್ ಅಲ್ಲಿ ಫುಲ್ ಪಾಕಿಸ್ತಾನಿ ಅವ್ರು ಕೂತಿದ್ರು, ಹಂಗೆ ಕಿರ್ಚಾಡ್ತಿದ್ರು ಫ್ಯಾನ್ಸ್. ಅದೊಂದು ಫೀಲಿಂಗೇ ಬೇರೆ. ಅವ್ರ ಮೇಲೆ ಗೆದ್ದಿ ನಾವು ಗೋಲ್ಡ್ ಮೆಡಲ್ ಆಯ್ತಲ್ಲ, ಬೇರೆ ಲೆವೆಲ್ ಫೀಲಿಂಗ್. ಅದು
0: ಬಹಳ ಖುಷಿ. ಆ ರೋಚಕ ಕ್ಷಣಗಳನ್ನ ನೆನಪಿಸಿಕೊಳ್ಳೋದಾದ್ರೆ
1: ಬೇರೆ ಲೆವೆಲ್ ಫೀಲಿಂಗ್ ಐತೆ ಅಂದ್ರೆ ಅದು ಹೇಳಕ್ಕಾಗಲ್ಲ ಹೆಂಗೆ ಅಂತ್ರಿ. ಅವಾಗ ಫೀಲಿಂಗ್ ಅದು ಬೇರೆ ತರ ಇರುತ್ತೆ, ಬಾಡಿ ಎಲ್ಲ ಒಂಥರ ಫುಲ್ ಲೂಸ್ ಆಗ್ಬಿಡುತ್ತೆ, ಬೇರೆ ತರ ಇತ್ತು ಹೇಳಕ್ಕಾಗಲ್ಲ.
0: ಪೋಡಿಯಂ ನಲ್ಲಿ ಭಾರತ ಫಸ್ಟ್ ಪ್ಲೇಸ್ ಅಂದಾಗ ನೀವೆಲ್ಲ ಹೋಗಿ ನಿಲ್ತಿರಲ್ಲ, ಆ ಕ್ಷಣ ಹೇಗೆ?
1: ನಾವು ಪೋಡಿಯಂ ಅಲ್ಲಿ ನಿಂತಿರುವಾಗ ಮೆಡಲ್ ಕೊಡುವಾಗ ಅವ್ರು ನ್ಯಾಷನಲ್ ಅಂತ ಮುಂದೆ ಹಾಕ್ತಾರೆ, ಅವಾಗ ಫೀಲಿಂಗ್ ಏನೋ ಒಂಥರ ಕಣ್ಣಲ್ಲಿ ನೀರ್ ಬರತರ ಪ್ರೌಡ್ ಫೀಲಿಂಗ್. ಅವಾಗ
0: ಪ್ರತಿಯೊಬ್ಬರಿಗೂ ಕೊರಳಿಗೆ ಮೆಡಲ್ ಹಾಕ್ತಿರ್ತಾರೆ.
1: ಹೌದು, ಎಲ್ಲರಿಗೆ ಮೆಡಲ್ ಹಾಕ್ತಾರೆ, ಗೋಲ್ಡ್ ಮೆಡಲ್ ಹಾಕ್ತಾರೆ ಅವಾಗ.
0: ಹಾಗೆ ನೀವು 2024 ಚೀನಾದಲ್ಲಿ ನಡೀತಲ್ಲ ಏಷ್ಯನ್ ಚಾಂಪಿಯನ್ ಟ್ರೋಫಿಯಲ್ಲೂ ಕೂಡ ಭಾರತ ಬಂಗಾರದ ಪದಕವನ್ನ ಪಡೆದಿತ್ತು. ಆ ಟೂರ್ನಮೆಂಟ್ ಕುರಿತಾಗಿ ಹಂಚಿಕೊಳ್ಳಿ.
1: ಆ ಟೂರ್ನಮೆಂಟ್ ಅಂದ್ರೆ ನಂದು ಫಸ್ಟ್ ಮೇಜರ್ ಟೂರ್ನಮೆಂಟ್, ಅದು ದೊಡ್ಡ ಟೂರ್ನಮೆಂಟ್. ಆ ಟೂರ್ನಮೆಂಟ್ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ದೊಡ್ಡ ಟೂರ್ನಮೆಂಟ್ ನನಗೆ ಲೈಫಲ್ಲಿ ಫಸ್ಟ್ ಟೈಮ್. ಅಲ್ಲಿ ಹೋಗಕ್ಕೆ ಸ್ವಲ್ಪ ಹೆದರಿಕೆನೂ ಇತ್ತು, ನರ್ವಸ್ನೆಸ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಆಡ್ತಾ ಆಡ್ತಾ ಟ್ರಸ್ಟ್ ಮಾಡ್ಕೊಂಡು ನನ್ನ ಮೇಲೆ, ಮತ್ತೆ ನಮ್ಮ ಟೀಮು ಚೆನ್ನಾಗಿತ್ತು.
0: ಯಾರ್ಯಾರು ಇದ್ರು ಟೀಮ್ನಲ್ಲಿ?
1: ಟೀಮಲ್ಲಿ ನನ್ನ ಕರ್ನಾಟಕದಿಂದ ನಾನು ಒಬ್ಬನೇ ಇದ್ದೆ, ಬಾಕಿ ಎಲ್ಲ ಹರ್ಮನ್ಪ್ರೀತ್, ಹಾರ್ದಿಕ್ಕು, ಮನ್ಪ್ರೀತ್ ಸಿಂಗ್ ಅವರೆಲ್ಲ ಇದ್ರು ಟೀಮಲ್ಲಿ.
0: ಹೇಗಿತ್ತು ಅವರ ಸಹಕಾರ? ಈಗ ಮೊದ್ಲಿಗೆ ಅವರೆಲ್ಲ ದೊಡ್ಡ ದೊಡ್ಡ ಒಲಿಂಪಿಯನ್ಸ್ ಎಲ್ಲ ಅವರು, ಅವರು ಒಟ್ಟಿಗೆ ಆಡುವಾಗ ನೀವು ಜಸ್ಟ್ ಪಾದಾರ್ಪಣೆ ಮಾಡಿರ್ತೀರಿ.
1: ಅದೇ ಈ ಟೀಮ್ ಗೇಮ್ ಅಲ್ಲಿ ಇನ್ನೊಂದು ಏನ್ ಒಳ್ಳೇದಂದ್ರೆ, ಈ ಸೀನಿಯರ್ ಪ್ಲೇಯರ್ಸ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇರ್ತಾರಲ್ಲ, ಅವರಿಂದ ಕಲಿಯಕ್ ಸಿಗುತ್ತೆ. ಮತ್ತೆ ನಾವು ನರ್ವಸ್ ಇರುವಾಗ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ, ಚೆನ್ನಾಗಾಡು, ಪರವಾಗಿಲ್ಲ ಮಾಡು ಹೇಳ್ಕೊಡ್ತಾರೆ. ನಾವು ಅವ್ರ ಪಕ್ಕದಲ್ಲಿ ನಿಂತರೆ ಹೌದು ಇವ್ರ ಸಪೋರ್ಟ್ ಇದ್ದಾರೆ, ನಾವು ಚೆನ್ನಾಗಿ ಆಡ್ಬೋದು ಅಂತ ಆ ತರ ಫೀಲಿಂಗ್ ಅವ್ರು ಮಾಡ್ತಾರೆ, ಒಂದು ಫ್ಯಾಮಿಲಿ ತರ ಫೀಲಿಂಗ್ ಇರುತ್ತೆ ಟೀಮಲ್ಲಿ. ಚೈನಾದಲ್ಲಿ ಹುಲನ್ಬೂರ್ ಸಿಟಿ ಅಂತ, ಟ್ರಾವೆಲಿಂಗ್ ತುಂಬಾ ದೂರ, 36 hours ಏನು ಫ್ಲೈಟ್, ತುಂಬಾ ದೂರ ಜಾಗ ಅದು. ಚೈನಾದಲ್ಲಿ ಫೈನಲ್ಸ್ ನಾವು ಚೈನಾ ಮೇಲೆನೆ ಆಡಿದ್ವಿ, 1-0 ಗೆದ್ದಿದ್ ನಾವು ಫೈನಲ್ಸ್. ತುಂಬಾ ಚೆನ್ನಾಗಿತ್ತು ಆ ಟೂರ್ನಮೆಂಟ್,
0: ಟಫ್
1: ಕಾಂಪಿಟೇಷನ್ ಇತ್ತು ಅದು. ಮತ್ತೆ ಪಾಕಿಸ್ತಾನ ಮೇಲೆ ಲೀಗಲ್ ಆಡಿದ್ ನಾವು, ಪಾಕಿಸ್ತಾನ ಮೇಲೆ ಗೆದ್ದಿದ್ ನಾವು 2-1 ಗೆದ್ದಿದ್ವಿ ಪಾಕಿಸ್ತಾನ ಮೇಲೆ. ಅದೇ ನನ್ನ ಫಸ್ಟ್ ಟೂರ್ನಮೆಂಟ್.
0: ಎಷ್ಟಿದ್ರು ಅಲ್ಲಿ?
1: ಎಲ್ಲ ಏಷ್ಯನ್ ಕಂಟ್ರೀಸ್, ಟಾಪ್ ಏಷ್ಯನ್ ಕಂಟ್ರೀಸ್, ಇಂಡಿಯಾ, ಪಾಕಿಸ್ತಾನ್, ಜಪಾನ್, ಕೊರಿಯಾ, ಚೈನಾ, 6 teams ಇತ್ತು.
0: ಅದರಲ್ಲಿ ಭಾರತ
1: ಚಾಂಪಿಯನ್ ಆಗಿದ್ರು.
0: ಕಳೆದ ವರ್ಷ ಸುಲ್ತಾನ ಅಜಲಾನ್ ಶಾ ಇಂಟರ್ನ್ಯಾಷನಲ್ ಹಾಕಿ ಟೂರ್ನಮೆಂಟ್ ಬೆಳ್ಳಿಯ ಪದಕವನ್ನ ಪಡೀತು ಭಾರತ ತಂಡ. ಆ ಅನುಭವ ಹಂಚಿಕೊಳ್ಳಿ, ಹೇಗಿತ್ತು?
1: ಹೆಂಗಂದ್ರೆ ಅಜಲಾನ್ ಶಾ ಹೋಗ್ತಾ ಹೋಗ್ತಾ ನಾ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ, ನಾ ಸ್ವಲ್ಪ ಆಡಿ ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು ಆ ಟೂರ್ನಮೆಂಟ್ ಆಡಕ್ಕೆ. ಮತ್ತೆ ಮಲೇಷ್ಯಾ ಆಡಕ್ಕೆ ನನ್ನ ಫಸ್ಟ್ ಟೈಮು, ಆ ವೆದರ್ಗೆ, ಆ ಜಾಗ. ಆ ಟೂರ್ನಮೆಂಟ್ ತುಂಬಾ ಚೆನ್ನಾಗಿತ್ತು, ಯಾಕಂದ್ರೆ ನಮ್ದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ನಾವು ಬೆಲ್ಜಿಯಂ ಜೊತೆನೂ ಚೆನ್ನಾಗಿ ಆಡಿದ್ವಿ, ಮಲೇಷ್ಯಾಗ ಓಡಿದ್ವಿ, ಕೊರಿಯಾಗ ಓಡಿದ್ವಿ.
0: ಅಜಲಾನ್ ಶಾ ಟೋಪಿ ಅಂತಂದ್ರೆ ಎಷ್ಟು ಕಂಟ್ರಿ ಬಂದಿರುತ್ತದೆ ಅಲ್ಲಿ?
1: ಅದು 8 countries ಅಂತ, ಇನ್ವಿಟೇಷನಲ್ ಟೂರ್ನಮೆಂಟ್ ಅದು, ಸ್ಪೆಷಲಿ ಇನ್ವಿಟ್ ಮಾಡಿ ಕರೆಯೋದು. ಅವಾಗ ನಾ ಆಡುವಾಗ ಇಂಡಿಯಾ, ಮಲೇಷ್ಯಾ, ನ್ಯೂಜಿಲೆಂಡ್, ಬೆಲ್ಜಿಯಂ, ಕೊರಿಯಾ ಮತ್ತೆ ಜಪಾನ್. ನಾವು ಬೆಲ್ಜಿಯಂ ಜೊತೆ ಆಡಿದ್ವಿ, ಅದು ವರ್ಲ್ಡ್ ರ್ಯಾಂಕಿಂಗ್ 1 ಅದು ಬೆಲ್ಜಿಯಂ. ಅದೇ ಹಾಕಿದಲ್ಲಿ ಗೆಲ್ಲೋದು ಸೋಲೋದು ಇದ್ದೇ ಇರುತ್ತೆ, ಹೇಳಕ್ಕಾಗಲ್ಲ. ನಾವು ನಮ್ಮ 100% ಕೊಡ್ತೀವಿ, ರಿಸಲ್ಟ್ ಒಂದೊಂದ್ಸತಿ ಸೋತು ಬಿಡ್ತೀವಿ, ಒಂದ್ಸತಿ ಗೆಲ್ತೀವಿ, ಆದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ನಮ್ಮ ಟೀಮ್ದು.
0: ಬಹಳ ಟಫ್ ಕಾಂಪಿಟೇಟರ್ ಆಗಿದ್ರು, ಹಾಗಾಗಿ ಬೆಳ್ಳಿಯ ಪದಕವನ್ನ ಗೆದ್ರಿ ಅಂತ ಹೇಳ್ಬೋದು.
1: ಆ ಟೂರ್ನಮೆಂಟ್ ಅಲ್ಲಿ ನನಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿತ್ತು, ಕೊರಿಯಾ ಜೊತೆ ಆಡುವಾಗ 1-0 ಗೆದ್ದಿದ್ವಿ ನಾವು ಕೊರಿಯಾ ಜೊತೆ, ಅವಾಗ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿತ್ತು ನನಗೆ ಆ ಮ್ಯಾಚ್ ಅಲ್ಲಿ.
0: ನೀವು ಈಗ ಡಿಫೆಂಡರ್, ಮಿಡ್ ಫೀಲ್ಡರ್, ಹೇಗದು ಮಿಡ್ ಫೀಲ್ಡರ್ ಅಂತಂದ್ರೆ?
1: ಮಿಡ್ ಫೀಲ್ಡರ್ ಹೇಗಂದ್ರೆ ನಮ್ ಡಿಫೆನ್ಸ್ ಇಂದ ಅಟ್ಯಾಕರ್ ಯಾರಿರ್ತಾರ, ಡಿಫೆನ್ಸ್ ಇರೋದು ಅವ್ರನ್ನ ಮತ್ತೆ ಅಟ್ಯಾಕರ್ ನ ಮಧ್ಯದಲ್ಲಿ ಕನೆಕ್ಟ್ ಮಾಡೋನು. ಮಿಡ್ ಫೀಲ್ಡರ್ ಕೆಲಸ ಏನಂದ್ರೆ ನಾವು ಟೀಮ್ಗೋಸ್ಕರ ಟ್ಯಾಕಲು ಮಾಡಬೇಕು ಮತ್ತೆ ಗೋಲು ಮಾಡ್ಬೇಕು, ಎರಡು ಕೆಲಸ ಮಾಡ್ಬೇಕು ಮಿಡ್ ಫೀಲ್ಡರ್.
0: ಎರಡು ಕೆಲಸ
1: ಆಗ್ಬೇಕು ಆ ತರ.
0: ಮೇನ್ ಇಂಪಾರ್ಟೆಂಟ್,
1: ಮೇನ್ ಇಂಪಾರ್ಟೆಂಟ್ ಆ ತರ.
0: ರಾಹಿಲ್ ಅವರೇ, ಇಲ್ಲಿವರೆಗೆ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ವಿ ಕ್ರೀಡಾಪಟು ಹಾಕಿಯಲ್ಲಿ, ಮುಂದಿನ ಗುರಿ ಏನ್ ನಿಮ್ದು?
1: ನಂದು ಮುಂದಿನ ಏನಂದ್ರೆ ನಾನು ಪುನಃ ಇಂಟರ್ನ್ಯಾಷನಲ್ ಆಡಬೇಕು ಅಂತ ನನಗೊಂದು ಆಸೆ. ಈಗ ವಾಪಸ್ಸು ನನಗೆ ಇಂಜುರಿ ಆಗಿತ್ತಂತ ಸ್ವಲ್ಪ ನಾನು ಡ್ರಾಪ್ ಆಗಿದ್ದೀನಿ, ಈಗ ನಾನು ಪುನಃ ಕಮ್ ಬ್ಯಾಕ್ ಮಾಡಬೇಕು ಅಂತ ನಾನು ಏಮ್. ಈಗ ಟಾರ್ಗೆಟ್ ಅದೇ ಇರೋದು ನಂದು. ವಾಪಸ್
0: ಪಂದ್ಯಾವಳಿ ಆಡುವಾಗ
1: ಮಸಲ್ ಇಂಜುರಿ ಆಯ್ತು, ಆಡುವಾಗಲೇ ಇಂಜುರಿ ಆಯ್ತು, ಅವಾಗ ಅದನ್ನ ಟ್ರೀಟ್ಮೆಂಟ್ ತಗೊಂಡು ಹೀಲ್ ಆಗ್ತಿದೆ ಈಗ.
0: ಕೊನೆಯದಾಗಿ ಒಂದು ಪ್ರಶ್ನೆ ರಾಹಿಲ್ ಅವರೇ, ಭಾರತದ ಹಾಕಿ ಭವಿಷ್ಯ ಹೇಗಿದೆ? ಈವರೆಗೆ ಭಾರತ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ 13 ಪದಕಗಳನ್ನು ಪಡೆದಿದೆ. ಅದರಲ್ಲಿ 8 ಬಂಗಾರ, 1 ಬೆಳ್ಳಿ, 4 ಕಂಚು ಪಡೆದಿದೆ. ಟೋಕಿಯೋ ಮತ್ತೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕವನ್ನ ಪಡ್ಕೊಂಡಿದೆ. ಸೊ ನಮ್ಮ ಭಾರತದ ಹಾಕಿ ಭವಿಷ್ಯ ಮುಂದೆ ಹೇಗಿದೆ?
1: ನಮ್ಮ ಭಾರತದ ಭವಿಷ್ಯ ತುಂಬಾ ಚೆನ್ನಾಗಿದೆ ಮುಂದೆ. ಯಾಕಂದ್ರೆ ಈಗೀಗ ಗೌರ್ಮೆಂಟು ತುಂಬ ಸಪೋರ್ಟ್ ಮಾಡ್ತಿದೆ ಹಾಕಿಗೆ. ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಆಗಲಿ, ಸಪೋರ್ಟು ಅಂದರೆ ಸ್ಪೆಷಲೈಸ್ ಟ್ರೈನಿಂಗು, ಸ್ಪೆಷಲೈಸ್ ಡಯಟು, ಮತ್ತು ಸ್ಪೆಷಲೈಸ್ ಕೋಚಸ್ಸು ಅವರಿದ್ದು, ಮತ್ತು ಟ್ರೈನಿಂಗ್ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ ಈಗ. ಮತ್ತು ಟ್ರೈನಿಂಗ್ ಫೆಸಿಲಿಟೀಸ್ ಬರೀ ಟಾಪ್ ಲೆವೆಲ್ಗಿಲ್ಲ, ಟ್ರೈನಿಂಗ್ ಫೆಸಿಲಿಟೀಸ್ ಗ್ರಾಸ್ ರೂಟ್ ಲೆವೆಲ್, ಚಿಕ್ಕದವರಿಂದ ಟ್ರೈನಿಂಗ್ ಅವ್ರೊಂದು 10 ಇಯರ್ಸ್ಗೆ ಅವ್ರು ರೆಡಿ ಆಗ್ತಾರೆ. ಆ ಥರ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ ಈಗ, ತುಂಬ ಚೆನ್ನಾಗಿ ಮಾಡೋರೆ. ಮತ್ತು ಹಾಕಿಗೋಸ್ಕರ ಹಾಕಿ ಇಂಡಿಯಾ ಲೀಗು, IPL ಥರನೇ ಸೇಮ್ ಹಾಕಿ ಇಂಡಿಯಾ ಲೀಗು ಇದೆ, ಅದು ನಡೆಸ್ತವ್ರೆ. ಹೆಂಗೆ IPL ಇಂದ ಕ್ರಿಕೆಟ್ ತುಂಬಾ ಹೆಲ್ಪ್ ಆಯ್ತು, ತುಂಬಾ ಇನ್ಕ್ರೀಸ್, ಆ ತರ ಹಾಕಿ ಇಂಡಿಯಾ ಲೀಗು ಸ್ಟಾರ್ಟ್ ಮಾಡಿದ್ದಾರೆ.
0: ಅಂದ್ರೆ ಒಂದು ಕ್ರೀಡೆ ಬೆಳಿಬೇಕಂದ್ರೆ ಲೀಗ್ ಹಂತದ ಪಂದ್ಯಾವಳಿಗಳು ನಿರಂತರವಾಗಿ ನಡೀತಾ ಇರಬೇಕು.
1: ಯಾಕಂದ್ರೆ ಈ ಲೀಗ್ ನಡೆದ್ರೆ ಫಾರಿನ್ ಇಂದ ಪ್ಲೇಯರ್ಸ್ ಬರ್ತಾರೆ, ಮತ್ತೆ ಇಂಡಿಯಾ ಪ್ಲೇಯರ್ಸ್ ಇರ್ತಾರೆ, ಅವರಿಂದ ಕಲಿಯಕ್ಕೆ ತುಂಬಾ ಇರುತ್ತೆ. ನಮ್ಮಿಂದನೂ ಅವ್ರು ಕಲಿತಾರೆ, ಅವರಿಂದ ನಾವು ಕಲಿತ, ಹಾಗಾಗಿ ಗೇಮ್ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಇವಾಗ ಭಾರತದ ಹಾಕಿ ಇಂಪ್ರೂವ್ ಆಗುತ್ತೆ ಹಂಗೆ ಲೀಗಿಂದ.
0: ಈಗ ಒಬ್ಬ ಕ್ರೀಡಾಪಟು ಹಾಕಿಯನ್ನ ವೃತ್ತಿಯಾಗಿ ತೆಗೆದುಕೋಬೇಕು ಅಂತ ಅನ್ಕೊಂಡ್ರೆ ಬಹುಮುಖ್ಯವಾಗಿ ಏನ್ ಬೇಕು ಅವ್ರಿಗೆ?
1: ನಾ ಹೇಳೋದು ಮೈಂಡ್ ಸೆಟ್ ಬೇಕು, ತಲೆ ಬೇಕು. ಯಾಕಂದ್ರೆ ನೀವು ಹಾಕಿ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಗೆ ಏನ್ ಸಿಗಲ್ಲ, ಕಷ್ಟಪಡ್ಬೇಕು, ತುಂಬಾ ಕಷ್ಟಪಡ್ಬೇಕು. ನೀವು ಇದೊಂದು ಟೀಮ್ ಗೇಮು, ಅಷ್ಟು ವರ್ಷ ಕಷ್ಟಪಟ್ಟು ನಿಮ್ ಒಂದು ಹಾರ್ಡ್ ವರ್ಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಓಕೆ,
0: ಅಂದ್ರೆ ನಮ್ಮನ್ನು ನಾವು ಗುರುತಿಸ್ಕೋಬೇಕಂದ್ರೆ ಶ್ರಮ ಬಹಳ ಪಡಬೇಕು.
1: ಹೌದೌದು,
0: ಒಳ್ಳೇದು. ಮೊಹಮ್ಮದ್ ರಾಹಿಲ್ ಮೌಸಿನ್ ಅವರೇ, ನಿಮ್ಮ ಕ್ರೀಡಾ ಸಾಧನೆಯ ಕುರಿತಾಗಿ ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನಮಗೆ. ನಿಮ್ಮ ಯಶಸ್ವಿ ಕ್ರೀಡಾ ಬದುಕು ನಮ್ಮ ಯುವ ಜನತೆಗೆ ದಾರಿದೀಪವಾಗ್ಲಿ. ನಿಮ್ಮ ಕ್ರೀಡಾ ಬದುಕಿನ ಕುರಿತಾಗಿ ಇಲ್ಲಿವರೆಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
1: ಥ್ಯಾಂಕ್ ಯು.

ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೊಹಮ್ಮದ್ ರಾಹಿಲ್ ಮೌಸಿನ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತೀ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಬೆಂಗಳೂರು. ಇದೀಗ ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಎಂ ವೆಂಕಟೇಶ್ ಕುಮಾರ್ ಅವರ ಗಾಯನದಲ್ಲಿ ತಬಲಾ ಸಾಥ್ ರಾಘವೇಂದ್ರ ನಾಕೋಡ್, ಹಾರ್ಮೋನಿಯಂ ಪಂಚಾಕ್ಷರಿ ಹಿರಮಠ್, ರಾಗ್ ಶಂಕರಾ.

ಇದುವರೆಗೂ ಎಂ ವೆಂಕಟೇಶ್ ಕುಮಾರ್ ಅವರ ಗಾಯನದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳಿದಿರಿ. ತಬಲಾಸಾತ್ ರಾಘವೇಂದ್ರ ನಾಖೋಡ್, ಹಾರ್ಮೋನಿಯಂ ಪಂಚಾಕ್ಷಾರಿ ಹಿರೇಮಠ್, ರಾಗ್ ಶಂಕರ. ಆಕಾಶವಾಣಿ ಬೆಂಗಳೂರು. ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಸಂಜು ವೆಡ್ಸ್ ಗೀತಾ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಮಾಡಿರುವುದು ಜಸಿ ಗಿಫ್ಟ್.

ಇನ್ನೀಗ ಕೇಳಿ ಪಲಾಕ್ ಮುಚ್ಚಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಎಂಎಸ್ ಧೋನಿ ಚಿತ್ರದ ಗೀತೆ. ಮನೋಜ್ ಮುಂತಾಶಿರ್ ಅವರ ಸಾಹಿತ್ಯ ರಚನೆಗೆ ರಾಗ ಜೋಡಣೆ ಮಾಡಿರುವುದು ಅಮಾಲ್ ಮಲ್ಲಿಕ್.

ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಬಚ್ಚನ್ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ರಚನೆಗೆ ರಾಗ ಜೋಡಣೆ ಮಾಡಿರುವುದು ವಿ ಹರಿಕೃಷ್ಣ.

ಕಾರ್ಯಕ್ರಮದ ಕಡೆಯ ಗೀತೆ ಅಮರನ್ ಚಿತ್ರದಿಂದ ಭರತ್ ಸಾಯಿಕುಮಾರ್ ಹಾಗೂ ಶ್ರುತಿ ಶಿವದಾಸ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಈ ಗೀತೆಗೆ ಪ್ರಕಾಶ್ ಕುಮಾರ್ ಜೀವಿ ಅವರ ಸಂಗೀತ ನಿರ್ದೇಶನವಿದೆ.

ಆಕಾಶವಾಣಿ ಬೆಂಗಳೂರು, ಇದೀಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ, ಪ್ರೊಫೆಸರ್ ಮಂಜುನಾಥ್ ಲಮಾಣಿ ಅವರಿಂದ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಹಾಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಎಂಎ ಅನುಪಮ ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸೋನ್ಹೆರೆಪಲ್. 11:00 ಸವಿನೆನಪು. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾಅತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ. ಇನ್ನು 12:35 ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರುಣ್ಯ ಜಿಜೆ ಅವರಿಂದ ಸಂದರ್ಶನ. ಸಂದರ್ಶಕರು ಶಿಲ್ಪಾ ಹೆಚ್ಎಂ. ಕಾರ್ಯಕ್ರಮ ಭದ್ರಾವತಿ ಕೇಂದ್ರದ ಕೊಡುಗೆ. ಇನ್ನು 1:00 ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ, ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ವನಿತಾ ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ಇನ್ನು 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇನ್ನು 2:40 ಸ್ನೇಹಭಾರತಿ ತೆಲುಗು ಕಾರ್ಯಕ್ರಮ, ಮುದ್ದು ವೆಂಕಟಲಕ್ಷ್ಮಿ ಅವರಿಂದ ಕವನ ವಾಚನ. ನಂತರ ಸಣ್ಣ ಕತೆ ಜ್ಞಾಪಕಂ, ಪ್ರೊಫೆಸರ್ ಪಿ ಆರ್ ಹರಿನಾಥ್ ಅವರಿಂದ. ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳ ನಡುವೆ ಮ್ಯಾಂಚೆಸ್ಟರ್ನಲ್ಲಿ ನಡೆಯಲಿರುವ ಮಹಿಳೆಯರ ಐಸಿಸಿ ಟಿ20 ವರ್ಲ್ಡ್ ಕಪ್ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ನಾಳೆ ಸಂಜೆ 6:51 7:34 ಹಾಗೂ 7:45 8:45 9:15 10:45 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ. ಇನ್ನು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಕನಕಾಂಬರ ಹೂವಿನ ಬೆಳೆ ಬೇಸಾಯದ ಕ್ರಮಗಳ ಕುರಿತು ಡಾಕ್ಟರ್ ಸುನಿತಾ ಸಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ತುರುವೇಕೆರೆ ತಾಲೂಕು ನೀರುಗುಂದ ಪಾಳ್ಯದ ನಾಗಮ್ಮ ಮತ್ತು ಸಂಗಡಿಗರಿಂದ ಶೋಭಾನೆ ಪದ. 7:45 ಸಿರಿಗಂಧ. 9:15 ರಿತ್ವಿಕ್ ರಾಜನ್ ಹಾಡಿರುವ ಭಾವಗೀತೆಗಳು. 9:30 ಇಂಗ್ಲಿಷ್ ಯುವವಾಣಿ. 9:45 ಬಿಯಾಂಡ್ ದ ಟಚ್ ಲೈನ್, ಈ ಕುರಿತು ಇಂಗ್ಲಿಷ್ನಲ್ಲಿ ಭಾಷಣ ಜೆ ರಘುನಾಥನ್ ಅವರಿಂದ. ಇನ್ನು 10:00 ಆರೋಗ್ಯ ಸಂಚಿಕೆ, ನುಂಗುವ ಸಮಸ್ಯೆ ಅಥವಾ ಡಿಸ್ಪೇಸಿಯಾ ಕುರಿತು ಡಾಕ್ಟರ್ ಬಿಎಸ್ ಪ್ರೇಮಲತಾ ಅವರೊಡನೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಇನ್ನು ರಾತ್ರಿ 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.